ಎಲ್ಲರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜುಲೈ 20 ಸೋಮವಾರ. ಶ್ರೀಶಕ 1949, ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು. ಯೋಗ, ಶಿವ, ಕರ್ಣ, ತೈತುಲ, ಸೌರ ಕಟಕ 4. ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು. ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿ ಇಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿ ಗೀತೆಗಳೊಂದಿಗೆ ಆರಂಭವಾಗಲಿದೆ ಅರುಣೋದಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಅಂತಾರಾಷ್ಟ್ರೀಯ ಚದುರಂಗ ದಿನದ ಬಗ್ಗೆ ಮಾಹಿತಿ ಇರಲಿದೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಇಂದು ಶ್ರೀಮತಿ ಸುಲೋಚನಾ ಇವರ ವಚನಗಾರ್ತಿಯರ ಪರಿಚಯವಿರುತ್ತದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಹಾಗೆ ಮಳೆಯ ಕುರಿತಾದಂತಹ ಗಾದೆ ಮಾತುಗಳ ಬಗ್ಗೆ ದಿನೇಶ್ ಹೊಸನಗರ ಇವರು ಮಾಹಿತಿ ಹೇಳಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಇರಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಪಂಚಲಿಂಗೇಶ್ವರ ನದಿಯ ಬಗ್ಗೆ ಮಾಹಿತಿ ಇರಲಿದೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಇಂದು ಪಂಬಾ ದ್ವೀಪದ ಬಗ್ಗೆ ಮಾಹಿತಿ ಇರಲಿದೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಇಂದಿರಾ ಪ್ರಕಾಶ್ ಸ್ವರಚಿತ ಲೇಖನವನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡು ಹೇಳಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಕಥೆಗಳು ಎಂಬ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಆ ಒಂದು ಸ್ಪರ್ಶ ಕತೆ ಇರಲಿದೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಹಾಗೆ ಭಾವಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ. ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇಂದು ಹಲಸಿನ ಖಾದ್ಯಗಳ ಮಾಹಿತಿ ಇರಲಿದೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೂ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ ಹೆಚ್ಎಸ್ ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಚಿತ್ರಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ.
ಸಂಜೆ 5 ಗಂಟೆಗೆ ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30ಕ್ಕೆ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಸಂಜೆ 6 ಗಂಟೆಗೆ ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಆರೋಗ್ಯಕರ ದೇಶ ಕುರಿತು ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಮಾಹಿತಿ ಇರಲಿದೆ. ಸಂಜೆ 6:30ಕ್ಕೆ 0 to Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಶ್ರೀಕಾಂತ್ ಅಂಡ್ ಕೋ ಅವರ ಬಿಸ್ನೆಸ್ ಬಗ್ಗೆ ಮಾಹಿತಿ ಇರಲಿದೆ. ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ರಾಮಣ್ಣ ವಿಶೇಷ ಕೃಷಿ ಮಾಹಿತಿ ಇರಲಿದೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರವರು. ರಾತ್ರಿ 7:37ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ ಬೆಳಗ್ಗೆ 6 ಗಂಟೆಯವರೆಗೂ ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686092279 ಈ ನಂಬರಿಗೆ ಕಳಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ, ಸೂಪರ್ ಆಗಿದ್ದೀರಾ ಅಂತಾನು ಅನ್ಕೊಳ್ತೀನಿ. ಇವತ್ತಿನ ಈ ಹೊಸ ಸೂರ್ಯನ ಬೆಳಕಿಗೆ, ಹೊಸ ದಿನಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಲೈಫ್ ಅನ್ನೋದು ಒಂದು ಸೂಪರ್ ಜರ್ನಿ, ಅದನ್ನ ಎಂಜಾಯ್ ಮಾಡ್ತಾ ಸಾಗ್ಬೇಕು, ಏನಂತೀರಾ? ಹಾಗಾದ್ರೆ ಇವತ್ತಿನ ನಮ್ಮ ಸ್ಪೆಷಲ್ ನುಡಿಮುತ್ತು ಏನ್ ಗೊತ್ತಾ? ಯಾರೋ ನಮ್ಮನ್ನ ಗುರುತಿಸ್ತಾ ಇಲ್ಲ ಅಂತ ಕೊರಗಬೇಡಿ. ಬದಲಿಗೆ ಯಾರು ನಮ್ಮನ್ನು ಮರೆಯೋದಕ್ಕೆ ಸಾಧ್ಯವಾಗದಂತೆ ಬದುಕಿ ತೋರಿಸಿ. ಯಶಸ್ಸು ಅನ್ನೋದು ಒಂದೇ ಒಂದು ದಿನದಲ್ಲಿ ಸಿಗೋದಲ್ಲ, ಆದ್ರೆ ಒಂದು ದಿನ ಖಂಡಿತ ಸಿಗುತ್ತೆ. ಇದಕ್ಕೊಂದು ರಿಲೇಟ್ ಆದಂತಹ ಒಂದು ಮಸ್ತ್ ಕತೆ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಕಾಡಿದ್ದಂತೆ. ಆ ಕಾಡಿನ ಮಧ್ಯದಲ್ಲಿ ಒಂದು ಹಳೆಯ ಗಂಭೀರವಾದ ಆಲದ ಮರ ಇತ್ತು. ಅದರ ಕೆಳಗಡೆ ಒಂದು ದೊಡ್ಡದಾದ ಒರಟಾದ ಕಲ್ಲು ಬಿದ್ದಿತ್ತು. ದಿನ ಬೆಳಗ್ಗೆ ಸೂರ್ಯ ಹುಟ್ಟಿದ ತಕ್ಷಣ ಆ ಆಲದ ಮರ ತನ್ನ ಹಸಿರು ಎಲೆಗಳನ್ನು ಗಾಳಿಯಲ್ಲಿ ತೂಗಾಡಿಸ್ತಾ ಇತ್ತು. ಹಕ್ಕಿಗಳ ಹಾಡಿನ ಜೊತೆ ಸಿಕ್ಕಾಪಟ್ಟೆ ಸಂಭ್ರಮಿಸ್ತಾ ಇತ್ತು. ದಾರಿಯಲ್ಲಿ ಹೋಗೋರೆಲ್ಲ ಬಂದು ಆ ಮರದ ನೆರಳಿನಲ್ಲಿ ಕೂತು, ಅಬಬಾ, ಎಷ್ಟು ಪುಣ್ಯ ಮಾಡಿದ್ದೀಯೋ ಮರವೇ, ಎಲ್ಲರಿಗೂ ಆಸರೆಯಾಗಿದ್ದೀಯ ಅಂತ ಹೊಗಳ್ತಾ ಇದ್ರು. ಆದ್ರೆ ಆ ಕೆಳಗಿದ್ದ ಕಲ್ಲಿಗೆ ಮಾತ್ರ ದಿನ ಇದನ್ನ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು. ಅದು ಮರಕ್ಕೆ ಕೇಳ್ತು, ನೋಡು ಮರರಾಯ, ನೀನು ಎಷ್ಟು ಅದೃಷ್ಟವಂತ,
ನಿನ್ನ ಎಲ್ಲರೂ ಗುರುತಿಸ್ತಾರೆ, ಹೊಗಳ್ತಾರೆ. ಆದ್ರೆ ನಾನು ಇಲ್ಲೇ ಬಿದ್ದಿದ್ದೀನಿ, ಯಾರೂ ನನ್ನ ಕಣ್ಣೆತ್ತಿ ಕೂಡ ನೋಡಲ್ಲ, ನನ್ನ ಜನ್ಮಕ್ಕೆ ಬೆಲೆನೇ ಇಲ್ವಾ ಅಂತ ಅಳಲು ತೋಡ್ಕೊಳ್ಳುತ್ತೆ. ಅದಕ್ಕೆ ಆಲದ ಮರ ನಕ್ಕು ಹೇಳ್ತು, ತಲೆ ಕೆಡ್ಸ್ಕೋಬೇಡ ಗೆಳೆಯ, ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಸಮಯ ಅಂತ ಬರುತ್ತೆ, ಅಲ್ಲಿಯವರೆಗೂ ತಾಳ್ಮೆಯಿಂದ ಇರಬೇಕು ಅಷ್ಟೆ ಅಂತ ಹೇಳ್ತು. ಕೆಲವು ದಿನಗಳಾದ್ಮೇಲೆ ಆ ಹಳ್ಳಿಗೆ ಒಬ್ಬ ಪ್ರಸಿದ್ಧ ಶಿಲ್ಪಿ ಬಂದ. ಅವನ ಕಣ್ಣು ಈ ಒರಟಾದ ಕಲ್ಲಿನ ಮೇಲೆ ಬಿತ್ತು. ಅವನು ಆ ಕಲ್ಲನ್ನು ತಗೊಂಡು ಹೋಗಿ ದಿನಗಟ್ಟಲೆ ಉಳಿ ಸುತ್ತಿಗೆಯಿಂದ ಹೊಡೆದು ಕೆತ್ತಿ ಕೆತ್ತಿ ಅದಕ್ಕೊಂದು ಅದ್ಭುತವಾದ ದೇವರ ಮೂರ್ತಿಯ ರೂಪ ಕೊಟ್ಟ. ಅದಾದ್ಮೇಲೆ ಏನಾಯ್ತು ಗೊತ್ತಾ, ಆ ಮೂರ್ತಿಯನ್ನು ತಂದು ಅದೇ ಆಲದ ಮರದ ಕೆಳಗೆ ಪ್ರತಿಷ್ಠಾಪನೆ ಮಾಡಿದ್ರು. ಯಾವ ಕಲ್ಲನ್ನು ಜನ ತುಳಿದುಕೊಂಡು ಹೋಗ್ತಾ ಇದ್ರೋ ಇವತ್ತು ಅದೇ ಕಲ್ಲಿಗೆ ಜನ ತಲೆ ಬಾಗಿ ನಮಸ್ಕಾರ ಮಾಡ್ತಾ ಇದ್ರು, ಹೂವಿನ ಹಾರ ಹಾಕ್ತಾ ಇದ್ರು. ಮರ ನಕ್ತ ಕಲ್ಲಿಗೆ ಹೇಳ್ತು, ನೋಡ್ದ್ಯಾ ಗೆಳೆಯ, ನಿನ್ನ ಶ್ರೇಷ್ಠತೆ ಜಗತ್ತಿಗೆ ಗೊತ್ತಾಗೋಕೆ ಸ್ವಲ್ಪ ಸಮಯ ಬೇಕಾಯ್ತು ಅಷ್ಟೆ. ಸೋ ಸ್ನೇಹಿತರೆ, ಲೋಕಲ್ ಇರ್ಲಿ ಗ್ಲೋಬಲ್ ಇರ್ಲಿ, ವಿಷಯ ಇಷ್ಟೆ. ಇವತ್ತು ಆಫೀಸ್ನಲ್ಲಿ ಬಾಸ್ ನಿಮ್ಮ ಕೆಲಸ ಗುರುತಿಸ್ತಾ ಇಲ್ಲ ಅಂತ ಬೇಜಾರಾಗಿದ್ದೀರಾ? ಮನೆಯಲ್ಲಿ ಬೆಲೆ ಸಿಗ್ತಾ ಇಲ್ಲ ಅಂತ ಫೀಲ್ ಮಾಡ್ಕೊಂಡಿದ್ದೀರಾ? ಡೋಂಟ್ ವರಿ ಸ್ನೇಹಿತರೆ, ನಿಮ್ಮ ಕೆಲಸನ ನೀವು ಸದ್ದಿಲ್ಲದೆ ಮಾಡ್ತಾ ಇರಿ. ಆ ಶಿಲ್ಪಿ ತರ ಕಾಲ ಅನ್ನೋದು ಒಂದು ದಿನ ನಿಮ್ಮನ್ನ ಕೆತ್ತಿ ನಿಲ್ಲಿಸುತ್ತೆ, ಅವತ್ತು ಇಡೀ ಜಗತ್ತೇ ನಿಮಗೆ ಸಲಾಮ್ ಹೊಡೆಯುತ್ತೆ. ನೆಗೆಟಿವ್ ಥಾಟ್ಸ್ಗೆಲ್ಲ ಇವತ್ತೇ ಗುಡ್ ಬೈ ಹೇಳಿ, ಮುಖದ ಮೇಲೆ ಒಂದು ಮಸ್ತ್ ಆಗಿರೋ ಸ್ಮೈಲ್ ತಗೊಂಡು ಬನ್ನಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈ ಬೆಳಗಿನ ಸಮಯದಲ್ಲಿ ಒಂದು ಮಸ್ತ್ ಮಜವಾದ ಕತೆ ತಗೊಂಡು ಬಂದಿದ್ದೀನಿ. ಬುದ್ಧಿವಂತಿಕೆ ಅಂದ್ರೆ ಯಾರ್ ನೆನ್ಪಾಗ್ತಾರೆ? ಅದೇ ಸ್ನೇಹಿತರೆ, ನಮ್ಮ ವಿಜಯನಗರ ಸಾಮ್ರಾಜ್ಯದ ಸೂಪರ್ ಸ್ಟಾರ್ ವಿಕಟ ಕವಿ ತೆನಾಲಿ ರಾಮಕೃಷ್ಣ. ಇವತ್ತು ರಾಮನದ್ದೇ ಒಂದು ಖಡಕ್ ಕತೆ ಹೇಳ್ತೀನಿ, ಕೇಳಿ. ಒಂದು ದಿನ ಏನಾಯ್ತು ಗೊತ್ತಾ? ನಮ್ಮ ಕೃಷ್ಣದೇವರಾಯ ಮಹಾರಾಜರಿಗೆ ಸಡನ್ ಆಗಿ ಒಂದು ವಿಚಿತ್ರವಾದ ಆಸೆ ಬಂತು. ಅವರು ತಮ್ಮ ಆಸ್ಥಾನದ ಎಲ್ಲ ಮಂತ್ರಿಗಳನ್ನ ಕರೆದು, ನೋಡಿ ಮಂತ್ರಿಗಳೇ, ನನಗೆ ಒಂದು ಅದ್ಭುತವಾದ ಮಾಂತ್ರಿಕವಾಗಿರೋ ಚಿನ್ನದ ಅರಮನೆ ಬೇಕು. ಅದು ಗಾಳಿಯಲ್ಲಿ ತೇಲ್ತಾ ಇರಬೇಕು. ಅದನ್ನ ಯಾರು ಕಟ್ಟಿ ಕೊಡುತ್ತಾರೋ ಅವರಿಗೆ 1,00,000 ಚಿನ್ನದ ನಾಣ್ಯ ಬಹುಮಾನ ಹೇಳಿದ. ಮಂತ್ರಿಗಳೆಲ್ಲ ತಲೆ ಕೆಡ್ಸ್ಕೊಂಡ್ರು. ಅಯ್ಯೋ ದೇವ್ರೇ, ಗಾಳಿಯಲ್ಲಿ ಅರಮನೆ ಕಟ್ಟೋಕೆ ನಾವೇನು ಸ್ಪೈಡರ್ ಮ್ಯಾನಾ, ಇಲ್ಲ ಅಲ್ಲಾವುದೇನ್ ಜೀನಿಯಾನಾ ಅಂತ ಒಬ್ರಿಗೊಬ್ರು ಮುಖ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆದ್ರೆ ರಾಜನ ಆಜ್ಞೆ ಎದುರಿಸೋದು ಯಾರ ಕೈಯಲ್ಲೂ ಇರ್ಲಿಲ್ಲ. ಕೊನೆಗೆ ಎಲ್ಲರೂ ಹೋಗಿದ್ದು ಯಾರ ಹತ್ರ ಗೊತ್ತಾ? ನಮ್ಮ ಒನ್ ಅಂಡ್ ಓನ್ಲಿ ಒನ್ ಬ್ರೈನ್ ಸ್ಟಾರ್ಮ್ ಕಿಂಗ್ ತೆನಾಲಿ ರಾಮನ ಹತ್ತಿರ. ರಾಮ ಎಲ್ಲ ಕೇಳಿಸ್ಕೊಂಡು, ಮೀಸೆ ತಿರುವಿ, ಡೋಂಟ್ ವರಿ ಮಂತ್ರಿಗಳೇ, ನಾನ್ ನೋಡ್ಕೊಳ್ತೀನಿ ಅಂತ ಒಂದು ಸೂಪರ್ ಪ್ಲಾನ್ ರೆಡಿ ಮಾಡಿದ. ಆ ಪ್ಲಾನ್ ಏನ್ ಗೊತ್ತಾ? ಕೆಲವು ದಿನಗಳ ನಂತರ ಆಸ್ಥಾನದಲ್ಲಿ ರಾಜರು ಕೂತ್ಕೊಂಡಿರ್ಬೇಕಾದ್ರೆ, ಆಗ ಒಬ್ಬ ನಡುಕ್ತಾ ಇರೋ, ಅಳ್ತಾ ಇರೋ ವೃದ್ಧ ಮುದುಕ ರಾಜನ ಮುಂದೆ ಬಂದು ಬಿದ್ದ. ರಾಜರು ಕೇಳಿದ್ರು, ಏನಪ್ಪ ತಾತ, ಯಾಕೆ ಹೀಗ ಅಳ್ತಾ ಇದ್ದೀಯಾ? ಯಾರಾದ್ರೂ ನಿನಗೆ ಅನ್ಯಾಯ ಮಾಡಿದ್ರಾ? ಆ ಮುದುಕ ಕಣ್ಣೀರು ಒರೆಸ್ಕೊಳ್ತಾ ಹೇಳಿದ, ಮಹಾರಾಜರೇ, ನಿನ್ನೆ ರಾತ್ರಿ ನನ್ನ ಇಡೀ ಜೀವನದ ಗಳಿಕೆ 100 ಚಿನ್ನದ ನಾಣ್ಯಗಳನ್ನ ಯಾರೋ ಕದ್ದುಕೊಂಡು ಹೋಗಿದ್ದಾರೆ, ನನಗೆ ನ್ಯಾಯ ಕೊಡಿಸಿ. ಆಗ ರಾಜರು ಸಿಟ್ಟಿನಿಂದ, ಯಾರವನು, ಎಷ್ಟು ಧೈರ್ಯ, ನನ್ನ ರಾಜ್ಯದಲ್ಲೇ ಕಳ್ತನ ಮಾಡ್ತಾ ಇರೋದು, ಅವನ ಹೆಸರೇನು ಹೇಳು ಅಂತ ಅಂದ್ರು. ಆಗ ಮುದುಕ ತುಂಬಾ ಮುಗ್ಧವಾಗಿ ಹೇಳಿದ, ಬೇರೆ ಯಾರು ಅಲ್ಲ ಮಹಾರಾಜರೇ, ನಿನ್ನೆ ರಾತ್ರಿ ನನ್ನ ಕನಸಿನಲ್ಲಿ ನಮ್ಮ ತೆನಾಲಿರಾಮ ಮತ್ತು ನೀವೇ ಬಂದು ನನ್ನ ನಾಣ್ಯಗಳನ್ನ ಕದ್ದುಕೊಂಡು ಹೋಗಿದ್ದೀರಿ ಅಂತ ಹೇಳಿದ. ಇಡೀ ಆಸ್ಥಾನ ಸೈಲೆಂಟ್ ಆಯ್ತು. ರಾಜರಿಗಂತೂ ಸಿಕ್ಕಾಪಟ್ಟೆ ಕೋಪ ಬಂತು. ಏಯ್ ಮುದುಕ, ನಿನಗೇನಾದ್ರೂ ಹುಚ್ಚ ಹಿಡ್ದಿದ್ಯಾ? ಕನಸಲ್ಲಿ ಬಂದಿದ್ದಕ್ಕೆ ನಿಜವಾಗ್ಲೂ ನಾನೇ ಕದ್ದಿದ್ದೀನಿ ಅಂತ ಕೇಸ್ ಹಾಕ್ತೀಯಾ? ಕನಸೆಲ್ಲ ಎಲ್ಲಾದ್ರೂ ನಿಜ ಆಗುತ್ತಾ ಅಂತ ಜೋರಾಗಿ ಗದರಿಸಿದ್ರು. ಅಷ್ಟೇ, ಆ ಮುದುಕ ತಕ್ಷಣ ತನ್ನ ತಲೆಯ ಮೇಲಿದ್ದ ನಕಲಿ ಗಡ್ಡ ಮುಂಡಾಸನ್ನೆಲ್ಲ ತೆಗೆದ. ನೋಡಿದ್ರೆ ಯಾರು ಗೊತ್ತಾ? ನಮ್ಮ ಸ್ಮೈಲಿಂಗ್ ತೆನಾಲಿ ರಾಮ. ರಾಮ ಕೈ ಮುಗಿದು ನಗ್ತಾ ಹೇಳಿದ, ಮಹಾರಾಜರೇ ಕ್ಷಮಿಸಿ, ಕನಸಿನಲ್ಲಿ ನಡೆದದ್ದು ನಿಜ ಆಗೋಕೆ ಸಾಧ್ಯವಿಲ್ಲ. ಅಂದ ಮೇಲೆ ಆ ಭೂಮಿ ಮೇಲೆ ಗಾಳಿಯಲ್ಲಿ ತೇಲುವ ಚಿನ್ನದ ಅರಮನೆ ಕಟ್ಟೋದು ಮಾತ್ರ ಹೇಗೆ ನಿಜ ಆಗೋಕೆ ಸಾಧ್ಯ ಹೇಳಿ ಪ್ರಭುಗಳೇ ಅಂತ ತೆನಾಲಿರಾಮ ಹೇಳಿದ. ರಾಜನಿಗೆ ತಕ್ಷಣ ತನ್ನ ತಪ್ಪಿನ ಅರಿವಾಯಿತು. ರಾಮನ ಸಮಯ ಪ್ರಜ್ಞೆ ಮತ್ತು ಬುದ್ಧಿವಂತಿಕೆಯನ್ನ ನೋಡಿ ಮಹಾರಾಜರು ಮನಸ್ಸಾರೆ ನಕ್ಕು ಅವನಿಗೆ ಭರ್ಜರಿ ಉಡುಗೊರೆ ಕೊಟ್ಟರು. ಎಸ್ ಸ್ನೇಹಿತರೆ, ಲೈಫಲ್ಲಿ ಹಠ ಹಿಡಿಯೋದಕ್ಕಿಂತ ಇರೋ ರಿಯಾಲಿಟಿಯನ್ನ ಒಪ್ಕೊಂಡು ಸ್ಮಾರ್ಟ್ ಆಗಿ ಬಾಳೋದ್ರಲ್ಲೇ ನಿಜವಾದ ಮಜಾ ಇದೆ ಅಲ್ವಾ? ಸೊ ಈ ಒಂದು ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸೇದರೆ ಬೆಳಗ್ಗಿನ ಈ ಫ್ರೆಶ್ ಹೊತ್ತಿನಲ್ಲಿ ಬಿಸಿ ಬಿಸಿ ಕಾಫಿ ಜೊತೆಗೆ ಮೆದುಳಿಗೆ ಸ್ವಲ್ಪ ಕೆಲಸ ಕೊಡುವಂತಹ ಬುದ್ಧಿವಂತರ ಆಟದ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ಇವತ್ತು ಜುಲೈ 20 ಅಂತಾರಾಷ್ಟ್ರೀಯ ಚೆಸ್ ದಿನ, ಇಂಟರ್ನ್ಯಾಷನಲ್ ಚೆಸ್ ಡೇ. ಸ್ನೇಹಿತರೆ ನಿಮಗೆ ಗೊತ್ತಾ, ಕೇವಲ 64 ಮನೆಗಳು, 32 ದಾಳಗಳು, ಆದರೆ ಇಡೀ ಜಗತ್ತನ್ನೇ ತನ್ನತ್ತ ಸೆಳೆಯುವ ತಾಕತ್ತು ಈ ಆಟಕ್ಕಿದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಶೇಷ ದಿನದಂದು ಚೆಸ್ ಆಟದ ರೋಚಕ ಇತಿಹಾಸ, ಇದು ಹೇಗೆ, ಎಲ್ಲಿ, ಯಾಕೆ ಶುರುವಾಯಿತು ಅಂತ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಸರಿ, ಎಲ್ಲಿಂದ ಶುರುವಾಯಿತು ಈ ಬುದ್ಧಿವಂತರ ಆಟ? ಎಸ್, ನಾವು ಹೆಮ್ಮೆ ಪಡಬೇಕಾದ ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ಜಗತ್ ಪ್ರಸಿದ್ಧ ಚೆಸ್ ಆಟದ ಮೂಲ ಬೇರೆ ಎಲ್ಲೋ ಅಲ್ಲ, ನಮ್ಮ ಭಾರತದಲ್ಲೇ ಇದೆ. ಎಸ್, ಸುಮಾರು 6ನೇ ಶತಮಾನದಲ್ಲಿ ಅಂದರೆ ಗುಪ್ತರ ಕಾಲದಲ್ಲಿ ಭಾರತದಲ್ಲಿ ಚದುರಂಗ ಎಂಬ ಹೆಸರಿನಿಂದ ಈ ಆಟ ಚಾಲ್ತಿಯಲ್ಲಿತ್ತು. ಚದುರಂಗ ಎಂದರೆ ಸೇನೆಯ 4 ಅಂಗಗಳು, ಆನೆ, ಕುದುರೆ, ರಥ ಮತ್ತು ಕಾಲಾಳು. ಸೊ ಭಾರತದಿಂದ ಈ ಆಟ ಪರ್ಷಿಯಾಕ್ಕೆ ಪ್ರಯಾಣ ಬೆಳೆಸಿತು ಸ್ನೇಹಿತರೆ. ಅಲ್ಲಿ ಇದನ್ನ ಶತರಂಜ್ ಎಂದು ಕರೀತಾ ಇದ್ರು. ಪರ್ಷಿಯಾದಿಂದ ಸಿಲ್ಕ್ ರೂಟ್ ಮೂಲಕ ಯುರೋಪ್ ತಲುಪಿದ ಈ ಆಟ ಕಾಲಾನಂತರದಲ್ಲಿ ಇವತ್ತು ನಾವು ಆಡುವ ಆಧುನಿಕ ಚೆಸ್ ರೂಪವನ್ನ ಪಡೆದುಕೊಂಡಿದೆ. ಹಾಗಾದ್ರೆ ಈ ಚೆಸ್ ಡೇ ಶುರುವಾಗಿದ್ದು ಯಾಕೆ ಮತ್ತು ಯಾರು ಶುರು ಮಾಡಿದ್ರು ಅಂತ ಹೇಳೋದಾದ್ರೆ, ಎಸ್, ವಿಶ್ವಸಂಸ್ಥೆ ಮತ್ತು ಜಗತ್ತಿನಾದ್ಯಂತ ಜುಲೈ 20ನೇ ತಾರೀಕಿಗೆ ಯಾಕೆ ಚೆಸ್ ದಿನವನ್ನಾಗಿ ಆಚರಿಸ್ತಾರೆ ಅನ್ನೋದ್ರ ಹಿಂದೆ ಒಂದು ದೊಡ್ಡ ಇತಿಹಾಸವಿದೆ ಸ್ನೇಹಿತರೆ. 1924 ಜುಲೈ 20ರಂದು ಫ್ರಾನ್ಸಿನ ಪ್ಯಾರಿಸ್ನಲ್ಲಿ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿಸ್ಏಕಿಸ್ ಅಂದರೆ ಅಂತಾರಾಷ್ಟ್ರೀಯ ಚೆಸ್ ಒಕ್ಕೂಟ ಜನ್ಮ ತಾಳಿತು. ಜಗತ್ತಿನಾದ್ಯಂತ ಚೆಸ್ ಆಟವನ್ನ ನಿಯಂತ್ರಿಸುವ ಮತ್ತು ಪ್ರೋತ್ಸಾಹಿಸುವ ಮಹಾನ್ ಸಂಸ್ಥೆ ಇದು. ಹಾಗೆ 1966ರಲ್ಲಿ ಇದೇ FIDE ಸಂಸ್ಥೆಯು ಜುಲೈ 20ರಂದು ಅಂತಾರಾಷ್ಟ್ರೀಯ ಚೆಸ್ ದಿನ ಅಂತ ಆಚರಿಸಲು ಮೊದಲ ಬಾರಿಗೆ ಕರೆ ನೀಡಿತು. ಹಾಗೆ ಸ್ನೇಹಿತರೆ, ಮುಂದೆ 2019ರ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಮಹಾಸಭೆಯು ಜುಲೈ 20ರನ್ನ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಚೆಸ್ ದಿನ ಅಂತ ಘೋಷಿಸಿತು. ಅವತ್ತಿನಿಂದ ಇಡೀ ಜಗತ್ತು ಈ ದಿನವನ್ನ ಅಧಿಕೃತವಾಗಿ ಸಂಭ್ರಮದಿಂದ ಆಚರಿಸಿಕೊಂಡು ಬರ್ತಾ ಇದೆ. ಯಾಕೆ ಈ ದಿನವನ್ನ ಆಚರಿಸಬೇಕು ಅಂತ ಹೇಳೋದಾದ್ರೆ, ಎಸ್, ಕೇವಲ ಆಟ ಆಡೋದಷ್ಟೇ ಅಲ್ಲ ಸ್ನೇಹಿತರೆ, ಇದಕ್ಕೆ ಒಂದು ದೊಡ್ಡ ಸಾಮಾಜಿಕ ಉದ್ದೇಶವೂ ಇದೆ. ಚೆಸ್ ಆಟದಲ್ಲಿ ಜಾತಿ, ಧರ್ಮ, ಲಿಂಗ, ಬಡವ, ಬಲ್ಲಿದ ಎನ್ನುವ ಯಾವುದೇ ಭೇದ ಭಾವವಿಲ್ಲ. ಇದೊಂದು ಜಾಗತಿಕ ಭಾಷೆ. ಜನರ ನಡುವೆ ಸೌಹಾರ್ದತೆ ಬೆಳೆಸಲು ಇದು ಸಹಕಾರಿ. ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಸ್ಕ್ರೀನ್ ನೋಡಿ ಸುಸ್ತಾಗಿರೋ ಮಕ್ಕಳಿಗೆ ಮತ್ತು ಯುವಕರಿಗೆ ಏಕಾಗ್ರತೆ, ತಾಳ್ಮೆ, ತಂತ್ರಗಾರಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಲು ಚೆಸ್ ಅತ್ಯುತ್ತಮ ಸಾಧನ. ಎಸ್, ಚೆಸ್ ಆಟದಲ್ಲಿ ರಾಜ ಮತ್ತು ಕಾಲಾಳು ಆಟ ಮುಗಿದ ಮೇಲೆ ಒಂದೇ ಪೆಟ್ಟಿಗೆಯೊಳಗೆ ಸೇರಬೇಕು. ಜೀವನವೂ ಅಷ್ಟೇ ಸ್ನೇಹಿತರೆ, ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ. ನಾವಿರುವಷ್ಟು ದಿನ ಎಲ್ಲರನ್ನೂ ಪ್ರೀತಿಸುತ್ತಾ ಖುಷಿಯಾಗಿರೋಣ. ನಿಮ್ಮ ಮನೆಯಲ್ಲೂ ಪುಟ್ಟ ಮಕ್ಕಳಿದ್ದರೆ ಇವತ್ತೇ ಅವರಿಗೆ ಒಂದು ಚೆಸ್ ಬೋರ್ಡ್ ತಂದುಕೊಡಿ. ಅವರ ಮೆದುಳಿಗೆ ಶಕ್ತಿ ತುಂಬಿ. ನೀವು ಕೂಡ ಇವತ್ತು ಒಂದ್ ರೌಂಡ್ ಚೆಸ್ ಆಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಇವತ್ತು ಜುಲೈ 20. ಕ್ಯಾಲೆಂಡರ್ನಲ್ಲಿ ಇದು ಬರೀ ಒಂದು ದಿನ ಅಲ್ಲ ಸ್ನೇಹಿತರೆ, ಇಡೀ ಮಾನವ ಕುಲದ ಇತಿಹಾಸದಲ್ಲೇ ಅತ್ಯಂತ ಧೈರ್ಯದ ಸಾಹಸದ ದಿನ. ಇವತ್ತು ನ್ಯಾಷನಲ್ ಮೂನ್ ಡೇ. ಎಸ್, ನಿಮಗೆ ನೆನಪಿರಬಹುದು, ಚಿಕ್ಕ ವಯಸ್ಸಿನಲ್ಲಿ ಅಮ್ಮ ನಮಗೆ ಚಂದಮಾಮನನ್ನ ತೋರಿಸಿ ಊಟ ಮಾಡಿಸ್ತಾ ಇದ್ರು. ಆಕಾಶದಲ್ಲಿರೋ ಆ ಚಂದಮಾಮನ ಹತ್ತಿರ ಹೋಗೋಕೆ ಸಾಧ್ಯನಾ ಅಂತ ನಾವೆಲ್ಲ ಅಂದ್ಕೊಳ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ ಸರಿಯಾದ ಕೆಲವು ದಶಕಗಳ ಹಿಂದೆ, ಅಂದ್ರೆ 1969 ಜುಲೈ 20ರಂದು ಮನುಷ್ಯ ನಿಜವಾಗ್ಲೂ ಚಂದ್ರನ ಮೇಲೆ ಕಾಲಿಟ್ಟು ಇತಿಹಾಸ ಸೃಷ್ಟಿಸಿದ. ಆ ಒಂದು ಐತಿಹಾಸಿಕ ಕತೆ ಹೇಳ್ತೀನಿ ಕೇಳಿ. ಅಪೋಲೋ 11 ಮಿಷನ್ ನೆನಪಿದೆಯಾ ಸ್ನೇಹಿತರೆ? ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಹಾರಿಸಿದ ಆ ನೌಕೆಯಲ್ಲಿ 3 ಜನ ವೀರರು ಹೊರಟಿದ್ರು. ಅದರಲ್ಲಿ ನೀಲ್ ಆರ್ಮ್‌ಸ್ಟ್ರಾಂಗ್ ಚಂದ್ರನ ಮೇಲೆ ಮೊದಲ ಹೆಜ್ಜೆ ಇಟ್ಟಾಗ ಇಡೀ ಪ್ರಪಂಚವೇ ಟಿವಿ ಮುಂದೆ ಉಸಿರು ಬಿಗಿಯಾಗಿ ಹಿಡ್ಕೊಂಡು ಕೂತಿದ್ರು. ಅವರು ಚಂದ್ರನ ಮೇಲೆ ಕಾಲಿಡುತ್ತಾ ಒಂದು ಅದ್ಭುತ ಮಾತು ಹೇಳಿದ್ರು. ಇದು ಒಬ್ಬ ಮನುಷ್ಯನಿಗೆ ಸಣ್ಣ ಹೆಜ್ಜೆಯಾಗಿರಬಹುದು, ಆದರೆ ಇಡೀ ಮಾನವ ಕುಲಕ್ಕೆ ಒಂದು ದೈತ್ಯ ಜಿಗಿತ ಅಂತ. ಎಸ್, ಅವರ ಜೊತೆ ಬಜ್ ಆಲ್ಡ್ರಿನ್ ಕೂಡ ಚಂದ್ರನ ಮೇಲೆ ಇಳಿದ್ರು. ಇನ್ನೊಬ್ಬರು ಮೈಕಲ್ ಕಾಲಿನ್ಸ್, ಅವರು ಕಮಾಂಡ್ ಮಾಡ್ಯೂಲ್ನಲ್ಲೇ ಇದ್ದು ಇವರಿಬ್ಬರನ್ನ ಸುರಕ್ಷಿತವಾಗಿ ವಾಪಸ್ ಕರೆತರೋ ಜವಾಬ್ದಾರಿ ಹೊತ್ತಿದ್ರು. ಸೊ ಸೇತರೆ, ಚಂದ್ರನ ದಿನದ ಬಗ್ಗೆ ಮಾತನಾಡುವಾಗ ನಮ್ಮ ಹೆಮ್ಮೆಯ ಇಸ್ರೋ ಸಂಸ್ಥೆಯನ್ನ ಹೇಗೆ ಮರೆಯೋದಕ್ಕೆ ಸಾಧ್ಯ ಹೇಳಿ? ಎಸ್, ಚಂದ್ರನಲ್ಲಿ ನೀರಿದೆ ಅಂತ ಜಗತ್ತಿಗೆ ಮೊದಲು ಸಾಬೀತು ಮಾಡಿದ್ದೇ ನಮ್ಮ ಭಾರತ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಯಶಸ್ವಿಯಾಗಿ ನೌಕೆಯನ್ನ ಇಳಿಸಿದ ವಿಶ್ವದ ಮೊದಲ ದೇಶ ನಮ್ಮ ಹೆಮ್ಮೆಯ ಭಾರತ. ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಮಾಡಿದ ಸಾಧನೆ ನಮ್ಮೆಲ್ಲರ ಎದೆಯನ್ನು ಹೆಮ್ಮೆಯಿಂದ ಒಪ್ಪಿಸುವಂತೆ ಮಾಡಿದೆ ಅಲ್ವಾ? ಸೊ ಸೇದ್ರೆ, ಇವತ್ತು ರಾತ್ರಿ ಆಕಾಶ ನೋಡಿದಾಗ ಆ ಚಂದಮಾಮನಿಗೆ ಒಂದು ಥ್ಯಾಂಕ್ಸ್ ಹೇಳಿ. ಯಾಕಂದ್ರೆ ಕವಿಗಳಿಗೆ ಕವನ ಬರೆಯೋದಕ್ಕೆ, ಪ್ರೇಮಿಗಳಿಗೆ ಪ್ರೀತಿ ವ್ಯಕ್ತಪಡಿಸೋದಕ್ಕೆ, ಹಾಗೆ ವಿಜ್ಞಾನಿಗಳಿಗೆ ಹೊಸ ರಿಸರ್ಚ್ ಮಾಡೋದಕ್ಕೆ ಸ್ಫೂರ್ತಿಯಾಗಿರೋನೇ ನಮ್ಮ ಚಂದ್ರ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.

ಮಹಾತ್ಮ ಗಾಂಧೀಜಿ ಓದು ಸರಣಿ. ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ, ಭಾಗ 1, ಅಧ್ಯಾಯ 10, ಧರ್ಮದ ಬೆಳಕು. ನನ್ನ 6-7 ವಯಸ್ಸಿನಿಂದ 16 ವಯಸ್ಸಿನವರೆಗೆ ಪಾಠಶಾಲೆಯಲ್ಲಿ ವಿದ್ಯೆಯನ್ನು ಕಲಿತೆ. ಆದರೆ ಸ್ಕೂಲಿನಲ್ಲಿ ನನಗೆ ಯಾವ ಧಾರ್ಮಿಕ ಶಿಕ್ಷಣವೂ ದೊರೆಯಲಿಲ್ಲ. ಶಿಕ್ಷಕರಿಂದ ಯಾವುದು ನನಗೆ ಸುಲಭವಾಗಿ ದೊರೆಯಬಹುದಾಗಿದ್ದಿತೋ ಅದೂ ದೊರೆಯಲಿಲ್ಲ. ಆದರೂ ಸುತ್ತಲಿನ ವಾತಾವರಣದಿಂದಲೇ ನಾನು ಅಷ್ಟು ಇಷ್ಟು ಧರ್ಮ ಭಾವನೆಯನ್ನು ಹೊಂದಿದ್ದೇನೆಂದು ಹೇಳಬಹುದು. ಇಲ್ಲಿ ಧರ್ಮಕ್ಕೆ ವ್ಯಾಪಕ ಅರ್ಥವನ್ನು ಕೊಡಬೇಕು. ಧರ್ಮ ಎಂದರೆ ಆತ್ಮ ಸಾಕ್ಷಾತ್ಕಾರ, ಆತ್ಮಜ್ಞಾನ ಎಂದು ನನ್ನ ಅಭಿಪ್ರಾಯ. ವೈಷ್ಣವ ಸಂಪ್ರದಾಯದಲ್ಲಿ ನಾನು ಜನ್ಮವೆತ್ತಿದುದರಿಂದ ಆಗಾಗ ದೇವಾಲಯಕ್ಕೆ ಹೋಗಬೇಕಾಗುತ್ತಿತ್ತು. ಆದರೆ ನನಗೆ ಅದರಲ್ಲಿ ಶ್ರದ್ಧೆ ಉತ್ಪನ್ನವಾಗಿರಲಿಲ್ಲ. ದೇವಾಲಯದ ವೈಭವ ನನಗೆ ಒಪ್ಪಿಗೆ ಆಗಲಿಲ್ಲ. ದೇವಾಲಯಕ್ಕೆ ಹೋಗಿ ಬರುತ್ತಿದ್ದವರ ಅನಾಚಾರಗಳನ್ನು ಕೇಳಿ ಕೇಳಿ ನನಗೆ ಅದರಲ್ಲಿ ಉದಾಸೀನತೆ ಹುಟ್ಟಿತು. ಇದರಿಂದ ನನಗೆ ಸ್ವಲ್ಪವೂ ಧರ್ಮಭಾವನೆ ಜನಿಸಲಿಲ್ಲ. ಆದರೆ ದೇವಾಲಯದಿಂದ ಕಲಿಯದಿದ್ದುದನ್ನು ನಮ್ಮ ಕುಟುಂಬದ ಬಹುಕಾಲದ ನೌಕರಳಾದ ಸೇವಕಿಯಿಂದ ಅರಿತೆ. ಅವಳಿಗೆ ನನ್ನಲ್ಲಿದ್ದ ಪ್ರೇಮವನ್ನು ಇಂದೂ ನೆನೆಸಿಕೊಳ್ಳುತ್ತೇನೆ. ಭೂತ ಪ್ರೇತಗಳೆಂದರೆ ನನಗೆ ಭಯವೆಂದು ಹಿಂದೆಯೇ ಹೇಳಿದ್ದೇನೆ. ಈ ಭಯಕ್ಕೆ ರಾಮನಾಮ ಔಷಧಿ ಎಂದು ರಂಭೆ, ಸೇವಕಿಯ ಹೆಸರು, ನನಗೆ ಹೇಳಿಕೊಟ್ಟಳು. ರಾಮನಾಮಕ್ಕಿಂತ ಹೆಚ್ಚಾಗಿ ನನಗೆ ರಂಭೆಯಲ್ಲಿಯೇ ಹೆಚ್ಚು ನಂಬಿಕೆ ಇತ್ತು. ಅದರಂತೆ ಭೂತ ಪ್ರೇತಗಳ ಭಯದಿಂದ ತಪ್ಪಿಸಿಕೊಳ್ಳಲು ನಾನು ಚಿಕ್ಕಂದಿನಿಂದಲೇ ರಾಮನಾಮ ಜಪವನ್ನು ಪ್ರಾರಂಭಿಸಿದೆ. ಅದು ಬಹಳ ಕಾಲ ಮುಂದುವರೆಯದಿದ್ದರೂ ಬಾಲ್ಯದಲ್ಲಿ ಬಿತ್ತಿದ ಬೀಜ ವ್ಯರ್ಥವಾಗಲಿಲ್ಲ. ಇಂದು ರಾಮನಾಮ ನನಗೆ ಅಮೋಘ ಶಕ್ತಿಯಾಗಿರುವುದು ರಂಭೆ ಬಿತ್ತಿದ ಆ ಬೀಜದ ಪ್ರಭಾವವೇ. ನಮ್ಮ ಚಿಕ್ಕಪ್ಪನ ಮಗ ರಾಮಾಯಣದ ಪ್ರೇಮಿಯಾಗಿದ್ದನು. ನಾನು ಮತ್ತು ನನ್ನ 2 ಅಣ್ಣನು ರಾಮರಕ್ಷೆ ಕಲಿಯಲು ಆತನು ಏರ್ಪಾಡು ಮಾಡಿದನು. ನಾವು ಅದನ್ನು ಬಾಯಿಪಾಠ ಮಾಡಿಕೊಂಡು ಪ್ರತಿದಿನ ಸ್ನಾನ ಮುಗಿದ ಮೇಲೆ ಪಠಿಸುವ ನಿಯಮ ಮಾಡಿಕೊಂಡೆವು. ಪೋರ್ ಬಂದರ್ನಲ್ಲಿರುವವರೆಗೆ ಈ ಅಭ್ಯಾಸ ನಡೆಯಿತು. ರಾಜಕೋಟೆಯ ವಾತಾವರಣದಲ್ಲಿ ಈ ಅಭ್ಯಾಸ ಶಿಥಿಲವಾಯಿತು. ಅದರಲ್ಲಿಯೂ ನನ್ನ ಶ್ರದ್ಧೆ ಹೆಚ್ಚಾಗಿರಲಿಲ್ಲ. 2 ಕಾರಣಗಳಿಂದ ನಾನು ರಾಮರಕ್ಷೆ ಜಪಿಸುತ್ತಿದ್ದೆ. ಮೊದಲನೆಯದು, ಕಲಿಸಿಕೊಟ್ಟವನಲ್ಲಿ ನನಗಿದ್ದ ಹೆಚ್ಚಾದ ಆದರ. 2, ನಾನು ರಾಮರಕ್ಷೆಯನ್ನು ಶುದ್ಧವಾಗಿ ಉಚ್ಚಾರ ಮಾಡುತ್ತೇನೆಂಬ ಗರ್ವ. ಆದರೆ ನನ್ನ ಹೃದಯದಲ್ಲಿ ಅಳಿಯದೇ ಉಳಿದ ಬೀಜ ರಾಮಾಯಣ ಪಾರಾಯಣದ್ದು. ಕಾಯಿಲೆಯ ಹೆಚ್ಚು ಭಾಗವನ್ನು ನಮ್ಮ ತಂದೆ ಪೋರ್ ಬಂದರ್ನಲ್ಲಿ ಕಳೆದರು. ಅಲ್ಲಿ ಅವರು ಪ್ರತಿ ರಾತ್ರಿಯೂ ರಾಮಾಯಣವನ್ನು ಕೇಳುತ್ತಿದ್ದರು. ರಾಮಾಯಣದ ಕಥೆಯನ್ನು ಓದುತ್ತಿದ್ದವರು ರಾಮಚಂದ್ರನ ಪರಮ ಭಕ್ತರಾದ ಬಿಲೇಶ್ವರದ ಲಾಧಾ ಮಹಾರಾಜ ಎಂಬುವವರು. ಅವರ ಸಂಬಂಧವಾಗಿ ಜನರು ಬಂದು ಕಥೆ ಹೇಳುತ್ತಿದ್ದರು. ಅವರಿಗೆ ಮೊದಲು ಕುಷ್ಠರೋಗ ಇದ್ದಿತಂತೆ. ಅವರು ಅದಕ್ಕೆ ಯಾವ ಔಷಧವನ್ನೂ ಮಾಡದೆ ಬಿಲೇಶ್ವರ ದೇವರಿಗೆ ಪೂಜೆ ಮಾಡಿದ ಬಿಲ್ವ ಪತ್ರೆಗಳನ್ನೇ ಗಾಯಗಳಿಗೆ ಕಟ್ಟಿ ರಾಮನಾಮೋಚ್ಚಾರಣೆ ಮಾಡುತ್ತಿದ್ದರಂತೆ. ಇದರಿಂದ ಅವರ ಕುಷ್ಠರೋಗ ಪೂರ್ತಿ ಗುಣವಾಯಿತಂತೆ. ಆ ಮಾತು ನಿಜವಿದ್ದಿರಬಹುದು, ಇಲ್ಲದಿದ್ದಿರಬಹುದು. ನಾವಂತೂ ಅದು ನಿಜವೆಂದು ನಂಬಿದೆವು. ಹೌದು, ನಿಜವೇ ಇರಬೇಕು. ಏಕೆಂದರೆ ಲಾಧಾ ಮಹಾರಾಜರು ಕಥೆಯನ್ನು ಪ್ರಾರಂಭಿಸಿದ ಕಾಲದಲ್ಲಿ ಅವರ ದೇಹ ಪೂರ್ಣ ನಿರೋಗಿಯಾಗಿತ್ತು. ಲಾಧಾ ಮಹಾರಾಜರ ಸ್ವರ ಮಧುರವಾಗಿತ್ತು. ಅವರು ದ್ವಿಪದಿ ಚೌಪದಿಗಳನ್ನು ಹಾಡಿ ಅವುಗಳಿಗೆ ಅರ್ಥ ಹೇಳುತ್ತಿದ್ದರು. ಅವರು ಅದರಲ್ಲಿ ತಲ್ಲೀನರಾಗುತ್ತಿದ್ದುದಲ್ಲದೆ ಶ್ರೋತೃಗಳನ್ನು ತಲ್ಲೀನಗೊಳಿಸುತ್ತಿದ್ದರು. ಆಗ ನನಗೆ ವಯಸ್ಸು 13 ಮಾತ್ರವಾಗಿತ್ತು. ಆದರೂ ನನ್ನ ಮನಸ್ಸು ಅದರಲ್ಲಿ ಪೂರ್ಣವಾಗಿ ಲೀನವಾಗಿತ್ತು. ನನಗೆ ರಾಮಾಯಣದ ವಿಷಯದಲ್ಲಿರುವ ಅತ್ಯಂತ ಪ್ರೇಮದ ತಳಹದಿ ಈ ಕಥಾಶ್ರವಣದಿಂದಲೇ ಆದುದು. ತುಳಸೀದಾಸರ ರಾಮಾಯಣ ಭಕ್ತಿ ಮಾರ್ಗದ

0: ಅನ್ನು ಭಾರತಭೂಷಣ ಪಂಡಿತ ಮದನಮೋಹನ ಮಾಳವೀಯರ ಶ್ರೀವಾಣಿಯಿಂದ ಕೇಳಿದೆ. ನನ್ನ ಬಾಲ್ಯದಲ್ಲಿ ಇಂಥವರ ವಾಣಿಯಿಂದ ಭಾಗವತವನ್ನು ಕೇಳಿದ್ದರೆ ಆಗಲೇ ನನಗೆ ಇದರಲ್ಲಿ ಗಾಢಪ್ರೀತಿ ಹುಟ್ಟುತ್ತಿದ್ದಿತು ಎನ್ನಿಸಿತು. ಚಿಕ್ಕ ವಯಸ್ಸಿನಲ್ಲಿ ಓದಿದ ಗ್ರಂಥಗಳ ಶುಭಾಶುಭ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ನಿಲ್ಲುತ್ತದೆ. ಈ ಕಾರಣದಿಂದ ನನ್ನ ಬಾಲ್ಯದಲ್ಲಿ ಅಂತಹ ಸದ್ಗ್ರಂಥಗಳನ್ನು ಇನ್ನೂ ಹೆಚ್ಚಾಗಿ ಕೇಳಲು ಅವಕಾಶವಾಗಲಿಲ್ಲವಲ್ಲ ಎಂದು ನನಗೆ ಶಾಶ್ವತ ಪಶ್ಚಾತ್ತಾಪ ಉಂಟಾಗಿದೆ. ಭಾಗ 1 ಅಧ್ಯಾಯ 10 ಮುಂದುವರೆಯುವುದು.
1: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ನಂದಿನಿ,
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಸ್ನೇಹಿತರೆ, ಕನ್ನಡ ಸಾಹಿತ್ಯ ಲೋಕದ ಅತ್ಯಂತ ಪ್ರಮುಖ ಹಾಗೂ ಕ್ರಾಂತಿಕಾರಿ ಘಟ್ಟ ಅಂದ್ರೆ ಅದು ವಚನ ಸಾಹಿತ್ಯ ಅನ್ಬೋದು. 12ನೇ ಶತಮಾನದಲ್ಲಿ ಶಿವಶರಣರಿಂದ ಆರಂಭವಾದಂತಹ ಈ ವಚನ ಚಳವಳಿ ಸಾಹಿತ್ಯದ ಜೊತೆಗೆ ಸಾಮಾಜಿಕ ಕ್ರಾಂತಿಗೂ ಒಂದು ಮುನ್ನಡೆ ಬರಿತು ಅಂತಾನೆ ಹೇಳ್ಬೋದು. ಅದರಲ್ಲಿಯೂ 12ನೇ ಶತಮಾನದಲ್ಲಿ ವಚನ ಚಳವಳಿಯ ಒಂದು ದೊಡ್ಡ ಸಾಧನೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಸಿಕ್ಕಂತ ಸ್ಥಾನಮಾನ ಅವಕಾಶ. ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಪುರುಷರಷ್ಟೇ ಸಮಾನವಾಗಿ ಮಹಿಳೆಯರು ಆಧ್ಯಾತ್ಮಿಕ ಸಾಮಾಜಿಕ ಚರ್ಚೆಗಳಲ್ಲಿ ಭಾಗವಹಿಸಬಹುದು ಅನ್ನುವಂತಹ ಒಂದು ಅವಕಾಶವನ್ನ ಕೊಡ್ತಾರೆ. ಸುಮಾರು 30ಕ್ಕೂ ಹೆಚ್ಚು ಮಹಿಳಾ ವಚನಕಾರ್ತಿಯರು ಆ ಕಾಲದಲ್ಲಿ ಅನುಭವ ಮಂಟಪದಲ್ಲಿ ಭಾಗವಹಿಸುವ ಮೂಲಕ ವಚನಗಳನ್ನ ರಚಿಸಿದ್ರು. ಅಂತಹ ಶಿವಶರಣೆಯರ ಒಂದಷ್ಟು ಮಾಹಿತಿಯನ್ನ ತಿಳಿಯೋಣ. ನಮ್ ಜೊತೆಗೆ ಇವತ್ತು ಶಿವಮೊಗ್ಗದ ಶ್ರಾವಣಿ ಮಹಿಳಾ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಸುಲೋಚನ ಅವರು ನಮ್ ಜೊತೆಗಿದ್ದಾರೆ. ಇವರು ವಚನಗಾರ್ತಿಯರ ಪರಿಚಯವನ್ನ ಮಾಡ್ಕೊಡ್ತಾರೆ, ಕೇಳೋಣ ಬನ್ನಿ.
8: ನಮಸ್ತೆ ಪವಿತ್ರ ಮೇಡಮ್, ನನ್ನ ಹೆಸರು ಸುಲೋಚನ. ನಾನು ಕೆಲವು ವಚನಕಾರ್ತಿಯರ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ಅಕ್ಕ ಮಹಾದೇವಿ ಗಣ್ಯ ವಚನಕಾರ್ತಿ ಮಾತ್ರವಲ್ಲದೆ ಕನ್ನಡದ ಮೊದಲ ಕವಯಿತ್ರಿಯೂ ಆಗಿದ್ದಳು. ಅವಳ ವಚನಗಳ ಸೊಗಸು, ಅವುಗಳ ಮಹತ್ವವನ್ನು ಈಗಾಗಲೇ ನಾವು ನೋಡಿದ್ದೇವೆ. ಸ್ತ್ರೀ ಸಮಾನತೆ ಶರಣರ ಪ್ರಮುಖ ತತ್ವಗಳಲ್ಲಿ ಒಂದು. ಕಲ್ಯಾಣದಲ್ಲಿ ಬಸವಣ್ಣನ ನೇತೃತ್ವದ ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನದಲ್ಲಿ ಸ್ತ್ರೀಯರು ಸರಿಸಮಾನವಾಗಿ ಮತ್ತು ಪರಿಣಾಮಕಾರಿಯಾಗಿ ಭಾಗವಹಿಸಿದ್ದಾರೆ. ಎಲ್ಲ ವರ್ಗದ 100+ ವಚನಕಾರ್ತಿಯರು ವಚನ ರಚನೆಯನ್ನೇ ಮಾಡಿ ತಮ್ಮ ಕಾಣಿಕೆ ಸಲ್ಲಿಸಿದ್ದಾರೆ. ಅದರಲ್ಲಿ ಕೆಲವರ ಒಂದೊಂದು ವಚನಗಳನ್ನು ಗಮನಿಸಬಹುದು, ಅದನ್ನು ಕೂಡ ನಾನು ಹೇಳುತ್ತೇನೆ.

0: ಈಗ ವಚನಕಾರ್ತಿ ಅಕ್ಕಮ್ಮನ ಬಗ್ಗೆ ಹೇಳುತ್ತೇನೆ. ಈಕೆಯ ಜೀವನ ಬಗ್ಗೆ ಯಾವ ವಿವರಗಳು ದೊರಕುವುದಿಲ್ಲ. ಆಚಾರವೇ ಪ್ರಮಾಣವಾದ ರಾಮೇಶ್ವರಲಿಂಗ ಇವಳ ವಚನಗಳ ಅಂಕಿತ. ಬತ್ತಲೆ ಇದ್ದವರೆಲ್ಲ ಕತ್ತೆಯ ಮಕ್ಕಳು, ತಲೆ ಬೋಳಾದವರೆಲ್ಲ ಮುಂಡೆಯ ಮಕ್ಕಳು, ತಲೆ ಜಡ ಕಟ್ಟಿದವರೆಲ್ಲ ಹೊಲೆಯರ ಸಂತಾನ, ಅವ ಪ್ರಕಾರ ವಾದಡೇನು ಅರಿವೇ ಮುಖ್ಯವಯ್ಯ, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಲ್ಲಿ. ಈ ವಚನದಲ್ಲಿ ಭಾವ ಮತ್ತು ಭಾಷೆಗಳ ದಿಟ್ಟತನ ಕಾಣುತ್ತದೆ. ಕೆಲವರು ಬತ್ತಲೆ ಇದ್ದು ಸನ್ಯಾಸಿಗಳೆಂದುಕೊಳ್ಳುತ್ತಾರೆ, ಅವರೆಲ್ಲ ಕತ್ತೆಯ ಮಕ್ಕಳೆಂದು ಅಕ್ಕಮ್ಮ ತಿರಸ್ಕರಿಸುತ್ತಾಳೆ. ತಲೆಬೋಳಿಸಿ ಕೊಂಡು ಸನ್ಯಾಸಿಗಳೆಂದು ಕೊಂಡವರನ್ನು ಮುಂಡೆಯ ಮಕ್ಕಳೆಂದು ನಿರ್ಧರಿಸುತ್ತಾಳೆ, ತಲೆ ಜಡ ಕಟ್ಟಿ ಕೊಂಡವರನ್ನು ಹೊಲೆಯರ ಸಂತಾನವೆಂದು ಕಡೆಗಣಿಸುತ್ತಾಳೆ. ಬತ್ತಲೆ ಮುಖ್ಯವಲ್ಲ, ಬೋಳು ತಲೆ ಮುಖ್ಯವಲ್ಲ, ತಲೆ ಜಡೆ ಕಟ್ಟುವುದು ಮುಖ್ಯವಲ್ಲ, ಇಂಥ ಯಾವ ಹೊರ ವೇಷವೂ ಮುಖ್ಯವಲ್ಲ, ಅರಿವು ಮುಖ್ಯ, ಪರಿಣಾಮಕಾರಿಯಾದ ಜ್ಞಾನವೇ ಮುಖ್ಯ. ಆ ಅರಿವಿನಿಂದ ಪೂಜ್ಯನಾಗಬಹುದೇ ಹೊರತು ವೇಷದಿಂದಲ್ಲ ಎಂದು ಸಾರಾಂಶದಲ್ಲಿ ಹೇಳುತ್ತಾರೆ.
1: ಶಿವಶರಣೆ ಅಕ್ಕಮಹಾದೇವಿಯವರ ವಿಚಾರ ಹಾಗೆ ಶಿವಶರಣೆ ಅಕ್ಕಮ್ಮನವರ ವಚನಗಳ ಕುರಿತು ಕೂಡ ಮಾಹಿತಿಯನ್ನ ಸುಲೋಚನ ಅವರು ತಿಳಿಸಿದ್ರಂದ್ರೆ, ನಾವು ಜಾತಿಯಿಂದ ಮೇಲು ಕೀಳು ಅಂತ ಪರಿಗಣಿಸಬಾರದು, ಅವರಲ್ಲಿರುವಂತಹ ಜ್ಞಾನವನ್ನ ಪರಿಗಣಿಸಬೇಕು ಎಂಬುದನ್ನ ಅಕ್ಕಮ್ಮನವರು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ತಿಳಿಸಿದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅವರಿವರ ಹೆಗಲೇರಿ ಬೆಳೆದವರೇ ನಾವೆಲ್ಲ, ನನ್ನದೆನ್ನುವುದೇನೋ ವಿಶ್ವಚರಿತೆಯಲ್ಲಿ, ಮಾಡಿ ನೀಡಿ ಬೇಡಲು ಇಲ್ಲಿ ನಮ್ಮದೇನಿದೆ, ಬೇಡಿದರೆ ನಿಮ್ಮ ಕರುಣೆಯನ್ನು ಮಾತ್ರ. ಹಳೆಯ ನಾನು ಗೆಳೆಯ ನೀನು, ರಂಜಕ ನಾನು ನಿರಂಜನ ನೀನು, ಬಡವ ನಾನು ಒಡೆಯ ನೀನು, ಕೂಡಲ ಸಂಗಮ ದೇವಾ, ಎನ್ನನ್ನು ನಿನ್ನ ಅಡಿಗಳಲ್ಲಿ ಒಂದಾಗಿಸು ಎನ್ನುತ್ತಾರೆ ಅಪ್ಪ ಬಸವಣ್ಣನವರು.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬಸವೇಶ್ವರ ನಗರದಲ್ಲಿರುವಂತಹ ಶ್ರೀ ಶ್ರಾವಣಿ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಸುಲೋಚನ ಅವರು ವಚನಗಾರ್ತಿಯರ ಪರಿಚಯ ಮಾಡಿಕೊಡ್ತಾ ಇದ್ರು. ಅದರಲ್ಲಿ ಅಕ್ಕ ಮಹಾದೇವಿ, ಅಕ್ಕಮ್ಮ ಇವರ ಪರಿಚಯ ಹಾಗೆ ಅವರ ವಚನಗಳ ವಿಶ್ಲೇಷಣೆಯನ್ನ ಮಾಡಿದ್ರು. ಈಗ ಸಹ ಮತ್ತೊಂದು ಶಿವಶರಣೆಯ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ. ಬರ
3: ಕಾಳವ್ಯ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ಉರಿಲಿಂಗ ಪೆದ್ದಿಯ ಪತ್ನಿ ಇವಳು. ಉರಿಲಿಂಗ ಪೆದ್ದಿ ಮೊದಲು ಅಸ್ಪೃಶ್ಯನಾದ ಒಬ್ಬ ಕಳ್ಳನಾಗಿದ್ದ. ಕಂದಾರ ಮಠದ ಉರಿಲಿಂಗ ದೇವನ ಕೃಪೆಗೆ ಪಾತ್ರನಾಗಿ ಶರಣಾದ ವಿದ್ವಾಂಸನಾದ ವಚನಕಾರನಾದ ಕಂದಾರ ಮಠದ ಸ್ವಾಮಿಯಾದ ಅನಕ್ಷರಸ್ತೆಯಾದ ಅವನ ಪತ್ನಿ ಕಾಳವೆ ತಾನು ಶರಣೆಯಾಗಿ ವಚನ ರಚನೆ ಮಾಡಿದಳು. ಶರಣ ಸಮುದಾಯ ಬೆರುಗುಗಳಲ್ಲಿ ಇದು ಒಂದು. ಉರಿಲಿಂಗ ಪೆದ್ದಿಗಳ ರಸ ಅವಳ ವಚನ ಅಂಕಿತ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ನಿತ್ಯಮುಕ್ತಿ. ಉರಿಲಿಂಗ ಪೆದ್ದಗಳ ರಸನಲ್ಲಿ ಸದವರಲ್ಲ ಕಾಣವ. ಅರ್ಥ, ದೈಹಿಕ ಶ್ರಮದ ಕಾಯಕ ಮಾಡುವವರು ಭಕ್ತರಲ್ಲ. ಅದರಲ್ಲಿ ಸತ್ಯ ಅಂದರೆ ಪ್ರಾಮಾಣಿಕತೆ ಮತ್ತು ಶುದ್ಧಿ ಇಲ್ಲದಿದ್ದರೆ ಅದು ಕಾಯಕವೆನಿಸಿಕೊಳ್ಳುವುದಿಲ್ಲ. ಅದರಲ್ಲಿ ಆಸೆ ಇರಬಾರದು, ಏಕೆಂದರೆ ಆಸೆ ಎಂಬುದು ಪ್ರಾಪಂಚಿಕ ಮೋಹ ಪಾಶಗಳಿಗೆ ಬೀಜ. ಸರ್ವ ಆಸೆಗಳನ್ನು ತೊರೆದವನಿಗೆ ನಿತ್ಯ ಮುಕ್ತಿ, ಸದಾ ಮುಕ್ತನಂತೆ ಅವನು ನಿರಾಳನಾಗಿರುತ್ತಾನೆ.
2: ಶಿವಶರಣೆ ಕಾಳವೆ ಅವರ ವಿಚಾರಧಾರೆಯನ್ನ ಸುಲೋಚನ ಅವರು ತಿಳಿಸಿದ್ರು. ಅಂದ್ರೆ ಶರಣ ಧರ್ಮದ ಮೂಲ ತತ್ವವಾದಂತ ಕಾಯಕಕ್ಕೆ ಇವರು ಕಾಳವೆಯವರು ಹೆಚ್ಚು ಮಹತ್ವವನ್ನ ನೀಡಿದ್ರು. ಕಾಯಕವಿಲ್ಲದ ಸೋಮಾರಿ ಜೀವನ ನಡೆಸುವವರನ್ನ ಇವರು ಭಕ್ತರೆಂದು ಒಪ್ಪೋದಿಲ್ಲ. ಕಾಯಕದ ಜೊತೆಗೆ ವ್ರತನಿಷ್ಠೆ, ಅಂದ್ರೆ ತಾವು ನಂಬಿದ ಸತ್ಯ ಧರ್ಮದ ಹಾದಿಯಲ್ಲಿ ಅಚಲವಾಗಿ ನಡಿಬೇಕು ಎಂಬ ತತ್ವವನ್ನ ಜೀವನದಲ್ಲಿ ಅಳವಡಿಸಿಕೊಂಡವರು ಕಾಳವ್ಯ ಅವರು. ಇವರು ದೇವರನ್ನ ಒಲಿಸ್ಕೊಳ್ಳೋದಕ್ಕೆ ಆಡಂಬರದ ಆಚರಣೆಗಳು ಬೇಕಾಗಿಲ್ಲ, ಅಂತರಂಗ ಶುದ್ಧಿ ಮುಖ್ಯ ಎಂಬುದನ್ನ ಕಾಳವೆ ನಂಬಿದ್ರು. ಯಾವುದೇ ಕಪಟವಿಲ್ಲದ ಸತಿಪತಿ ಇಬ್ಬರು ಒಟ್ಟಾಗಿ ಸಾಗುವ ಸಹಬಾಳ್ವೆಯ ಶರಣ ಜೀವನವೇ ಮುಕ್ತಿ ದಾರಿ ಎಂಬುದನ್ನ ಇವರ ವಿಚಾರಗಳಿಂದ ತಿಳಿಬಹುದು. ಜೊತೆಗೆ ಶಿವಶರಣೆ ಕಾಳವೆ ಅವರು ಜಾತಿ ಪದ್ಧತಿ ಹಾಗೆ ಅಸ್ಪೃಶ್ಯತೆಯನ್ನ ಉಗ್ರವಾಗಿ ಖಂಡಿಸಿದವರು ಕಾಳವೆ ಅವರು. ಮೇಲ್ಜಾತಿ ಕೆಳಜಾತಿ ಎಂಬ ಆಚಾರ ವಿಚಾರಗಳನ್ನ ಬಿಡಬೇಕು, ನಾವೆಲ್ಲರೂ ಕೂಡ ಸಮಾನರು ಎಂಬುದನ್ನ ಸಾರಿ ಹೇಳಿದವರು ಶಿವಶರಣೆ ಕಾಳವೆ. ಇವರ ವಿಚಾರಧಾರೆಯನ್ನ ತಿಳ್ಕೊಂಡ್ವಿ. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಎಲೋ ಮಾನವ, ನಾಲಿಗೆಗೆ ಭಾರವಾದ ಮಾತುಗಳನ್ನಾಡಬೇಡ. ಯಾರ ಮನಕ್ಕೂ ನೋವಾಗದ ತೆರ ಬದುಕಬೇಕು. ಉಪ್ಪುಂಡ ಮನೆಗೆ ದ್ರೋಹ ಬಗೆಯಬೇಡ. ನರಹರನಾಗಲು ಪರಮ ಪಾವನನಾಗಲು ಶಿವಯೋಗಿ ಸಿದ್ಧರಾಮೇಶ್ವರರ ಈ ವಚನ ಕೇಳಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬಸವೇಶ್ವರ ನಗರದಲ್ಲಿರುವಂತಹ ಶ್ರೀ ಶ್ರಾವಣಿ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಸುಲೋಚನಾ ಅವರು ವಚನಗಾರ್ತಿಯರ ಪರಿಚಯವನ್ನ ಮಾಡಿಕೊಡ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ.
1: ನಾನು ಆಯ್ದಕ್ಕಿ ಲಕ್ಕಮ್ಮನ ಬಗ್ಗೆ, ವಚನಗಾರ್ತಿ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ಇವಳು ಕಾಯಕ ತತ್ವಕ್ಕೆ ಅತ್ಯಂತ ದೊಡ್ಡ ಉದಾಹರಣೆಯಾದ ಆಯ್ದಕ್ಕಿ ಮಾರಯ್ಯನ ಹೆಂಡತಿ. ಮಾರಯ್ಯ ಮಹಾಮನೆಯ ಅಂಗಳದಲ್ಲಿ ಬಿದ್ದ ಅಕ್ಕಿಗಳನ್ನೆಲ್ಲ ಆರಿಸಿ ದಾಸೋಹ ನಡೆಸಿ ಅತ್ಯಂತ ನಿಷ್ಠ ಕಾಯಕಯೋಗಿ, ಅದು ಅಗತ್ಯಕ್ಕಿಂತ ಹೆಚ್ಚಾಗಬಾರದೆಂದು ಒಮ್ಮೆ ಲಕ್ಕಮ್ಮ ಆ ಹೆಚ್ಚಾದ ಅಕ್ಕಿಯನ್ನು ಹಿಂದಕ್ಕೆ ಕಳಿಸಿದ ಉದಾಹರಣೆಯೂ ಇದೆ. ಅದಕ್ಕೆ ಸಂಬಂಧಿಸಿದ ವಚನವನ್ನೇ ಹೇಳಲಾಗಿದೆ. ಈ ದಂಪತಿ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕು ಅಮರೇಶ್ವರ ಗ್ರಾಮದವರು. ಮಾರಯ್ಯ ಪ್ರಿಯ ಅಮರೇಶ್ವರ, ಲಿಂಗ ಅವಳ ವಚನಗಳ ಅಂಕಿತ. ಆಸೆ ಎಂಬುದು ಅರಸಲಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸಕ್ಕಿಯ ಆಸೆ ನಿಮಗೇಕೆ? ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರಲಿಂಗೇಶ್ವರ ದೂರ ಮಾರಯ್ಯ. ಅರಸನಾದವನಿಗೆ ಅರಸಿ ಆಸೆ ಇರಲು ಸಾಧ್ಯ? ಶಿವಭಕ್ತರಿಗೆ ಆಸೆ ಇರಬಾರದು. ದೋಷವೆನ್ನುವುದು ಯಮದೂತರಲ್ಲಿರಬಹುದು, ಅಜಾತರು ಅಥವಾ ಶಿವಭಕ್ತರಿಗೆ ದೋಷವಿರಬಾರದು. ಆಸೆಯಿಂದ ಇಷ್ಟೊಂದು ಅಕ್ಕಿಯನ್ನು ತರಬಹುದೇ? ಇದನ್ನು ಶಿವ ಒಪ್ಪುವುದಿಲ್ಲ. ಆಸೆ ಎಂಬುದು ನಮ್ಮಂಥ ಭಕ್ತರಿಗೆ ಬಹಳ ದೂರ. ಆದ್ದರಿಂದ ಈ ಹೆಚ್ಚಾದ ಅಕ್ಕಿಯನ್ನು ಅಲ್ಲೇ ಸುರಿದು ಬಾ. ಲಕ್ಕಮ್ಮನ ಈ ದೃಢ ಚಿತ್ತ ಅಪೂರ್ವವಾದದ್ದು.
0: ಆಯ್ದಕ್ಕಿ ಲಕ್ಕಮ್ಮನವರು ಕಾಯಕ ತತ್ವಕ್ಕೆ, ಸಮಯ ಪ್ರಜ್ಞೆಗೆ ಹೆಚ್ಚು ಮಹತ್ವವನ್ನ ನೀಡಿದವರು. ಕಾಯಕ ನಿಂದಿತ್ತು ಹೋಗಯ್ಯ ತಂದೆ ಅಂಥೇಳಿ ತಮ್ಮ ಪತಿಯಾದಂಥ ಮಾರಯ್ಯನವ್ರನ್ನ ಎಚ್ಚರಿಸಿದವರು ಲಕ್ಕಮ್ಮನವರು. ಹಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನಾವ್ ಇಟ್ಕೊಂಡು ಉಳಿದಿದ್ದನ್ನ ದಾಸೋಹ ಮಾಡಬೇಕು, ಎಲ್ಲರಲ್ಲಿ ಹಂಚಿ ತಿನ್ನುವಂತ ಒಂದು ಮನೋಭಾವ, ಎಲ್ಲವೂ ನಮ್ಗೆ ಬೇಕು ಅನ್ನುವಂತ ಮನೋಭಾವ ಇಟ್ಕೋಬಾರ್ದು. ಎಲ್ಲರಲ್ಲಿಯೂ ಪ್ರೀತಿ ವಿಶ್ವಾಸದಿಂದ ಹಂಚಿ ತಿನ್ನುವಂತ ಹಾಗೆ ದಾಸೋಹದ ಪರಿಕಲ್ಪನೆ, ಹಾಗೆ ಕಷ್ಟಪಟ್ಟು ದುಡಿಬೇಕು ಅನ್ನುವಂತ ಒಂದು ಮನೋಭಾವವನ್ನ ಹೊಂದಿದವರು ಆಯ್ದಕ್ಕಿ ಲಕ್ಕಮ್ಮನವರು. ಆಯ್ದಕ್ಕಿ ಲಕ್ಕಮ್ಮನವರ ವಿಚಾರಧಾರೆಯನ್ನ ತಿಳಿಸಿದ್ರು. ಈಗ ಶಿವಶರಣೆ ಮೋಳಿಗೆ ಮಹಾದೇವಿಯವರ ವಿಚಾರಧಾರೆಯನ್ನ ತಿಳಿಸ್ತಾರೆ, ಕೇಳೋಣ. ಬನ್ನಿ.
1: ವಚನಕಾರ್ತಿ ಮೋಳಿಗೆ ಮಹಾದೇವಿ ಇವರ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ಹೀಗೆ ಮೋಳಿಗೆ ಮಾರಯ್ಯನ ಪತ್ನಿ, ಇವರ ಮೊದಲ ಹೆಸರು ಮಹಾದೇವ ಭೂಪಾಲ ಮತ್ತು ಗಂಗಾದೇವಿ. ಇವರು ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬಂದು ಶರಣರಾಗಿ ಧನ್ಯರಾದವರು. ಮಾರಯ್ಯ ಸೌದೆಯನ್ನು ಕಡಿಯುವ ಕಾಯಕದಿಂದ ಹೆಸರಾದವರು. ಅವನ ಪತ್ನಿಯಾಗಿ ಮಹಾದೇವಿ ಅವನಿಗೆ ಸಂಪೂರ್ಣ ಸಹಕಾರಿಯಾಗಿ ನಡೆದುಕೊಂಡಳು. ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ ಇವಳ ವಚನಗಳ ಅಂಕಿತ. ಏಸುವರ ಬಲ್ಲೆ ಎಚ್ಚ ಬಾಣ ತಿರುಗಿ ಬಪ್ಪಂತೆ ಏಸುವರ ಕಾಣೆ, ಪೂಜಿಸುವವರ ಬಲ್ಲೆ ಪೂಜಿಸಿದ ಲಿಂಗ ಅಭಿಮುಖವಾಗಿ ಸರ್ವಾಂಗದಲ್ಲಿ ವೇದಿಸುವರ ಕಾಣೆ. ನುಡಿ ನಡೆ ಆ ನಡೆ ನುಡಿ ಉಭಯವ ವೇದಿಸುವರ ಕಾಣೆ, ಈ ಉಭಯವು ಸಿದ್ಧಿಯಾಗಿ ಸಿದ್ಧಾಂತವಾದಲ್ಲಿ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನನ ಕ್ರೀ ಜ್ಞಾನ ನಿರೃತವಾದವಂಗಲ್ಲದೆ ಸಾಧ್ಯವಿಲ್ಲ. ಇದರ ಭಾವಾರ್ಥ, ಬಾಣ ಉಪಯೋಗಿಸುವವರಿದ್ದಾರೆ, ಆದರೆ ಬಿಟ್ಟ ಬಾಣ ಮತ್ತೆ ಹಿಂದಕ್ಕೆ ಬರದಂತೆ ಪ್ರಯೋಗಿಸುವವರಿಲ್ಲ. ಪೂಜೆ ಮಾಡುವರಿದ್ದಾರೆ, ಆದರೆ ಪೂಜಿಸಿದ ಲಿಂಗ ಸರ್ವಾಂಗದಲ್ಲೂ ವ್ಯಾಪಿಸುವಂತೆ ಪೂಜಿಸುವವರು ಯಾರೂ ಇಲ್ಲ. ನುಡಿದಂತೆ ನಡೆ ಹಾಗೂ ನಡೆದಂತೆ ನುಡಿಯನ್ನು ಸಮನ್ವಯಗೊಳಿಸುವವರು ಯಾರೂ ಇಲ್ಲ. ಈ ಉಭಯವನ್ನು ಸಿದ್ಧಿಸಿಕೊಂಡು ಕ್ರಿಯೆ ಜ್ಞಾನದಲ್ಲಿ ಸದಾ ತೊಡಗಿರುವವನೇ ಮಾತ್ರ ಶಿವನ ಕೃಪೆ ಸಾಧ್ಯ ಎಂದು ಹೇಳುತ್ತಾರೆ.
0: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ನಮ್ಮ ವಚನ ಸಾಹಿತ್ಯಕ್ಕೆ ಶಿವಶರಣೆಯರ ಕೊಡುಗೆಯ ಕುರಿತು, ಹಾಗೆ ಅದರಲ್ಲಿ ಮೋಳಿಗೆ ಮಹಾದೇವಿಯವರ ವಚನಗಳು ಇರ್ಬೋದು, ಹಾಗೆ ಆಯ್ದಕ್ಕಿ ಲಕ್ಕಮ್ಮ ಅಕ್ಕ ಮಹಾದೇವಿ, ಹಾಗೆ ಶಿವಶರಣೆ ಅಕ್ಕಮ್ಮನವರ ವಿಚಾರಧಾರೆಯ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸಿದಿರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬಸವೇಶ್ವರ ನಗರದ ಶ್ರಾವಣಿ ಮಹಿಳಾ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಸುಲೋಚನಾ ಅವರು ಭಾಗವಹಿಸುವ ಮೂಲಕ ವಚನ ಸಾಹಿತ್ಯಕ್ಕೆ ಶಿವಶರಣೆಯರ ಪಾತ್ರದ ಕುರಿತು ಸಾಕಷ್ಟು ವಿಚಾರವನ್ನ ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಗುರುಲಿಂಗ ಜಂಗಮಕ್ಕೆ ತನು ಮನ ಧನ ಈ ತ್ರಿವಿಧವ ಕೊಟ್ಟು ಹೊರಗೆ ವಂದಿಸಿ ಒಳಗೆ ನಿಂದಿಸಿದರೆ ಏನು ಪ್ರಯೋಜನ? ಇಷ್ಟ ಪ್ರಾಣ ಭಾವದಲ್ಲಿ ಮನ ಒಂದಾಗಬೇಕಲ್ಲವೇ? ಅಂತರಂಗ ಬಹಿರಂಗ ಏಕೋಭಾವವಾದಾಗ ಕೂಡಲ ಸಂಗಯ್ಯ ಒಲಿವನು.

ಬಸವಣ್ಣನವರ ಪೂರ್ವಾರ್ಧ ಜೀವನವನ್ನು ರೂಪಿಸಿದ ಸಹೋದರಿ ಅಕ್ಕನಾಗಲಾಂಬಿಕೆ ಕಲ್ಯಾಣದ ಕ್ರಾಂತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾಳೆ. ಅನುಪಮ ಚರಿತ ಅಲ್ಲಮರ ಶ್ರೀಚರಣವ ಕಂಡು ಹೀಗೆ ಭಕ್ತಿಯಿಂದ ಹಾಡಿದ್ದಾಳೆ.

0: அம்மா, நீரு நீரு.
1: நம் ஃபேக்டரி முச்ச காரணனே நீரின் சமஸ்ய.
2: ರೀ ನೋಡ್ರಿ, ನಾಲ್ಕು ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ. ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
3: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
4: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
5: ಅಯ್ಯೋ, ನನ್ನ ಅರ್ಜೆಂಟ್ ಹೋಗ್ಬೇಕು, ನೀರೇ ಬರ್ತಿಲ್ಲ. ಅಯ್ಯೋ ರಾಮಾ.
6: ಮಾ, ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
7: ಅಯ್ಯೋ, ಏ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರೂ ಇಡೋಲ್ಲ.
8: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೇ ಕಾಣಿಸ್ತಿಲ್ಲ.
9: ನೀರು ಜಗತ್ತಿನ ಅಮೂಲ್ಯ ವಸ್ತು. ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
4: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
10: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
11: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
10: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
11: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
10: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
11: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
10: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
11: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
10: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
12: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ದೃಷ್ಟಿ ಚುಕ್ಕಿ, ದೃಷ್ಟಿ ಚುಕ್ಕೆಯ ದೊಂದನೆಲ್ಲ ಚಂದಂಗಳ್ಗ ಮಿಟ್ಟಿಹನು ಪರಮೇಷ್ಠಿ, ಶಶಿಗೆ ಮಶಿಯವೊಲು ಗುಟ್ಟೇನೋ ರಕ್ಷೆಯೋ ಸಿಂಗರವೋ ಹೇಳನವೋ ಮಷ್ಟು ಸೃಷ್ಟಿಗೆ ಬೊಟ್ಟು ಮಂಕುತಿಮ್ಮ. ದೃಷ್ಟಿ ಚುಕ್ಕೆಯ ದೊಂದನೆಲ್ಲ, ದೃಷ್ಟಿ ಚುಕ್ಕೆ ಅದೊಂದನು ಎಲ್ಲ ಚಂದಂದಂಗಳ್ಗ ಮಿಟ್ಟಿಹನು, ಚಂದ ಅಂದಗಳಿಗೆ ಚಂದವಾದವುಗಳಿಗೆಲ್ಲ ಇಟ್ಟಿಹನು ಪರಮೇಷ್ಠಿ ಅದೇವರು. ಶಶಿಗೆ ಮಶಿಯವಲು, ಶಶಿ ಅಂದರೆ ಚಂದ್ರನ್ಗೆ ಮಸಿ ಇಟ್ಟಿದ್ದಾನೆ. ಗುಟ್ಟೇನೋ ರಕ್ಷೆಯೋ ಸಿಂಗರವೋ ಹೇಳನವೋ, ಅದೇನು ಗುಟ್ಟ ರಕ್ಷಣೆನ ಸಿಂಗಾರನ, ಹೇಳನವೋ ಅಂದರೆ ಚೇಷ್ಟೆಯ. ಮಷ್ಟು ಸೃಷ್ಟಿಗೆ ಬೊಟ್ಟು, ಮಷ್ಟು ಅಂದರೆ ಕೊಳೆ, ಆ ಸೃಷ್ಟಿಗೆ ಕೊಳೆಯೇ ಬೊಟ್ಟಾಗಿದೆ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ದೃಷ್ಟಿ ಚುಕ್ಕೆಯ ದೊಂದನೆಲ್ಲ ಚಂದಂದಂಗಳ್ಗ ಮಿಟ್ಟಿಹನು ಪರಮೇಷ್ಠಿ, ಶಶಿಗೆ ಮಶಿಯವೋಲು ಗುಟ್ಟೇನೋ ರಕ್ಷೆಯೋ ಸಿಂಗರವೋ ಹೇಳನವೋ ಮಷ್ಟು ಸೃಷ್ಟಿಗೆ ಬೊಟ್ಟು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಚಂದ್ರನಿಗೆ ಮಸಿ ಇಟ್ಟ ಹಾಗೆ ಬ್ರಹ್ಮ ಲೋಕದಲ್ಲಿರೋ ಎಲ್ಲಾ ಚಂದದ ವಸ್ತುಗಳಿಗೂ ದೃಷ್ಟಿಬೊಟ್ಟನ್ನ ಇಟ್ಟಿದ್ದಾನೆ. ಇದ್ರ ಗುಟ್ಟೆ ಗೊತ್ತಾಗ್ತಿಲ್ಲ, ಇದ್ರ ಅಕ್ಷಯೋ ಶೃಂಗಾರನೋ ಅವಹೇಳನನೋ ಗೊತ್ತಿಲ್ಲ. ಕೊಳೆ ಧೂಳೆ ಸೃಷ್ಟಿಯ ಬೊಟ್ಟಾಗಿದೆ ಅಂತಿದ್ದಾರಿಲ್ಲಿ ಗುಂಡಪ್ಪನವರು. ನೋಡಿ, ಪ್ರಪಂಚದಲ್ಲಿ ಯಾವುದು ಕೂಡ ಪರಿಪೂರ್ಣವಾಗಿಲ್ಲ, ಯಾವುದೋ ಒಂದು ಕೊರತೆ ಅದಕ್ಕಿದ್ದೇ ಇರುತ್ತೆ. ಆಧ್ಯಾತ್ಮದಲ್ಲಿ ಹೇಳೋದಾದ್ರೆ ಪರಮಾತ್ಮನೊಬ್ಬನನ್ನು ಉಳಿದು ಯಾವುದು ಸಂಪೂರ್ಣ ಸುಂದರವಾಗಿಲ್ಲ. ಅಷ್ಟು ಚಂದದ ಚಂದ್ರ, ಆದರೆ ಅವನ ಮೈ ಮೇಲೆ ಕಪ್ಪು ಕಲೆಗಳು. ಸೂರ್ಯ ಅತ್ಯದ್ಭುತ, ಆದರೆ ಹತ್ರ ಹೋದ್ರೆ ಸುಟ್ಟೇ ಬಿಡ್ತಾನೆ. ಹಿಮಾಲಯದ ದೃಶ್ಯ ಮನೋಹರವಾದದ್ದು, ಅದರಲ್ಲಿ ಯಾವಾಗ ಹಿಮಪಾತ ಆಗಬಹುದು, ಭೂಕುಸಿತ ಉಂಟಾಗಬಹುದು ಅಂತ ಹೇಳೋದೇ ಅಸಾಧ್ಯ. ಮನೋಹರವಾದ ಪರ್ವತದ ಹೃದಯದಲ್ಲಿ ಆಪತ್ತಿನ ಕಂಪನ. ಹುಲಿ ಸಿಂಹಗಳೆಷ್ಟು ಚಂದ ಅಲ್ವಾ ನೋಡೋದಿಕ್ಕೆ, ಆದರೆ ಅವುಗಳ ಕ್ರೂರತೆ ಅಬ್ಬಬ್ಬಾ. ಹೀಗೆ ಸೃಷ್ಟಿಯ ಪ್ರತಿಯೊಂದರಲ್ಲೂ ಯಾವುದೋ ಒಂದು ಕೊರತೆ ಕಾಣಿಸುತ್ತೆ. ಇದನ್ನು ಕಗ್ಗ ದೃಷ್ಟಿಚುಕ್ಕೆ ಅಂತ ಕರೆಯುತ್ತೆ. ದೃಷ್ಟಿಬೊಟ್ಟನ್ ಮಕ್ಕಳಿಗೆ ಹಚ್ತಾರೆ. ಪುಟ್ಟ ಮಕ್ಕಳನ್ನ ನೋಡೋದೇ ಸಂತೋಷ ಅಲ್ವಾ? ಮುದ್ದಾದ ಹಾಲ್ಗೆನ್ನೆ, ಬಟ್ಟಲು ಕಂಗಳು, ಪುಟ್ ಪುಟ್ಟ ಕೈಗಳು, ಅರಳೋ ಮುಖ, ಅವರ ತೊದಲು ಮಾತು ಯಾರನ್ನ ಸೆಳೆಯೋದಿಲ್ಲ ಹೇಳಿ? ಹೀಗೆ ಮಕ್ಕಳು ಕಣ್ಮನ ಸೆಳೆಯೋ ಕೇಂದ್ರ ಬಿಂದುಗಳು. ಎಲ್ಲರಿಂದ ಮುದ್ದಾಡಿಸ್ಕೊಂಡು ಮನೆಗೆ ಬಂದ ಮಗು ಕಿರಿಕಿರಿ ಮಾಡತ್ತೆ, ಅಳತ್ತೆ, ಆಗ ತಾಯಿನೋ ಮನೆಯ ಹಿರಿಯರೋ ಮಗುವಿಗೆ ದೃಷ್ಟಿ ಆಗಿರಬೇಕು ಅಂದ್ಕೊಂಡು ದೃಷ್ಟಿನ ತೆಗಿತಾರೆ. ಮತ್ತೆ ಮಗುವಿಗೆ ಅಲಂಕಾರ ಮಾಡಿ ದೃಷ್ಟಿಬೊಟ್ ಕೂಡ ಇಡ್ತಾರಲ್ವಾ? ಚಂದದ ಅಲಂಕಾರ ಮಾಡಿ ಅದ್ರ ಕೆನ್ನೆ ಮೇಲೆ ಒಂದು ಚಿಕ್ಕ ಬೊಟ್ಟಿಟ್ರೆ ಇದರಿಂದ ಎರಡು ಕೆಲಸ ಆಗತ್ತೆ. ಮೊದಲನೇದು, ಮಗುವಿನ ಸೊಗಸು ಮತ್ತಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ ವಿಶಾಲವಾದ ಹಣೆ ಮೇಲೆ ಅಥವಾ ಕೆನ್ನೆ ಮೇಲಿನ ಕಪ್ಪು ಚುಕ್ಕೆ ಏಕತಾನತೆನ ಮರೆಮಾಚತ್ತೆ. ಎರಡನೇದೇನಪ್ಪ ಅಂದರೆ, ಕಪ್ಪು ಚುಕ್ಕೆ ಮಗುವಿನ ಅಂದನ ಮರೆಮಾಚಿ ನೋಡೋರ ದೃಷ್ಟಿನ ತನ್ನ ಕಡೆಗೆ ಸೆಳೆಯತ್ತೆ. ಹಾಗಾಗಿ ಅದು ದೃಷ್ಟಿಬೊಟ್ಟು, ದೃಷ್ಟಿಯನ್ನು ತನ್ನ ಕಡೆಗೆ ಸೆಳೆಯುತ್ತೆ. ನಿಮ್ಮ ಮನೆಯಲ್ಲೂ ಚಿಕ್ಕ ಮಕ್ಕಳಿಗೆ ಎಣ್ಣೆ ಹಚ್ಚಿ, ತಲೆ ಬಾಚಿ, ಮುಖಕ್ಕೆ ಪೌಡ್ರ್ ಹಚ್ಚಿ, ಗಲ್ಲದ ಮೇಲೆ ಒಂದು ಕಾಡಿಗೆ ಚುಕ್ಕೆ ಇಡ್ತೀರಾ ತಾನೆ? ಹಾಗೆ ಬೊಟ್ಟಿಟ್ಟು ಎರಡು ಕೈಯಲ್ಲಿ ನಿವಾಳಿಸಿ ನೆಟ್ಕೆ ತೆಗೆದು ತೃಪ್ತಿ ಪಟ್ಕೊಳ್ತೀವಿ ತಾನೆ? ತಾಯಿ ಸ್ವರೂಪದ ಆ ಪರಮಾತ್ಮನು ಸಹ ಅದೇ ರೀತಿ ಈ ಸೃಷ್ಟಿಯಲ್ಲಿ ತಾನೇ ಸೃಷ್ಟಿಸಿದ ಸುಂದರತೆಗೆ ಪಕ್ಕದಲ್ಲಿ ದೃಷ್ಟಿಬೊಟ್ಟ ಹಾಗೆ ಕೊಳೆಯನ್ನು ಇಟ್ಟು ತೃಪ್ತಿ ಪಟ್ಕೊಂಡಿರಬೇಕು. ಸೂರ್ಯನಲ್ಲಿ ಅಗ್ನಿ, ಚಂದ್ರನಲ್ಲಿ ಕಲೆಗಳ ಹಾಗೆ ಕೆಂಪು ಗುಲ್ಗಂಜಿಯಲ್ಲಿ ಕಪ್ಪು ಚುಕ್ಕೆ, ಹೀಗೆ ನಮಗೆ ಸೃಷ್ಟಿಯಲ್ಲಿ ಬಹಳಷ್ಟು ಕಡೆ ಈ ಚುಕ್ಕೆಗಳು ಕಪ್ಪು ಚುಕ್ಕೆಗಳು ಕಂಡುಬರುತ್ತೆ. ಕಾರಣಗಳು ಹಲವಾರಿರಬಹುದು. ಪ್ರಮುಖವಾಗಿ ಒಂದು ವಸ್ತು ಅತಿಯಾಗಿ ಸುಂದರವಾಗಿದ್ದರೆ ಅದನ್ನು ಯಾರಾದರೂ ಹಾಳು ಮಾಡಿ ಬಿಡ್ತಾರೇನೋ ಅನ್ನೋ ಶಂಕೆಯಿಂದ ಅದರ ರಕ್ಷಣೆಗೋಸ್ಕರ ಒಂದು ಚುಕ್ಕೆ ಅಥವಾ ಹತ್ತಾರು ದಡ್ರ ಮಧ್ಯೆ ಅಲ್ಪ ಬುದ್ಧಿವಂತನಾದರೂ ಮಹಾಬುದ್ಧಿವಂತನ ಹಾಗೆ ಕಾಣೋ ಹಾಗೆ ಒಂದು ವಸ್ತುವಿನ ಸುಂದರತೆಯನ್ನ ಅದರೊಳಗಿನ ಒಂದು ಚುಕ್ಕೆ ಅಥವಾ ಕಲೆ ಅಧಿಕವಾಗಿಸಬಹುದು. ಅಥವಾ ಒಬ್ಬ ಸುಂದರವಾದ ವ್ಯಕ್ತಿ ತಾನು ಅತೀ ಸುಂದರ ಅಂತ ಗರ್ವಪಡುವಾಗ ಅಹಂಕಾರನ ಇಳಿಸೋದಕ್ಕಾಗಿ ಈ ರೀತಿಯ ಕಲೆ ಅಥವಾ ಚುಕ್ಕಿನ ಇಟ್ಟಿರಬಹುದು ಆ ಸೃಷ್ಟಿಕರ್ತ. ಕಪ್ಪಾದ ಕೂದಲನ್ನ ತೀಡಿ ತಿದ್ದಿ ತಲೆಬಾಚಿ ಒಂದು ಮಲ್ಗೆ ದಂಡನ್ನ ಮುಡಿಸಿದಾಗ ಆ ಜಡೆಯ ಮತ್ತೆ ತಲೆ ಕೂದಲಿನ ಅಂದ ಹೆಚ್ಚುತ್ತಲ್ವಾ? ಹಾಗೆ ನೋಡುವವನ ಮನಸ್ಸು ತೀವ್ರವಾಗಿ ಒಂದು ವಸ್ತುವಿನ ಸೌಂದರ್ಯ ಸ್ವಾದನೆಯಲ್ಲಿ ಮುಳುಗದಿರಲಿ ಅನ್ನೋ ಹಾಗೆ ಮನಸ್ಸನ್ನು ಪಕ್ಕಕ್ಕೆ ಹರಿಸೋದಕ್ಕೆ ಈ ರೀತಿಯ ತಂತ್ರ ಸೃಷ್ಟಿಕರ್ತ ಮಾಡಿದ್ದಾನೆ. ಇದನ್ನು ನಮ್ಮ ಬದುಕಲ್ಲಿ ನಾವು ಹಲವಾರು ವ್ಯಕ್ತಿಗಳಲ್ಲಿ, ವಿಷಯಗಳಲ್ಲಿ, ವಸ್ತುಗಳಲ್ಲಿ ಕಾಣ್ತೀವಿ. ಪ್ರತಿ ವಸ್ತುವಲ್ಲೂ ಪರಮಾತ್ಮನ ಕೃತಿಯನ್ನು ಕಂಡಾಗ ನಮ್ಮ ಮನಸ್ಸುಗಳು ವಿಚಲಿತವಾಗೋ ಸಾಧ್ಯತೆಗಳು ಕಡಿಮೆ ಆಗತ್ತೆ. ನಿಮ್ಮ ಅನಿಸಿಕೆ ಏನು ಈ ವಿಷಯದ ಬಗ್ಗೆ ತಿಳಿಸ್ಕೊಡ್ಬೋದು. ನಾನು ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
13: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
14: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
15: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
14: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
16: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಅವರು ಒಂದು ಗಾದೆ ಮಾತಿನ ಕುರಿತು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
17: ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಹಸ್ತೆ ಮಳೆ ಬಗ್ಗೆ ಹೇಳ್ತೇನೆ. ಹಸ್ತೆ ಮಳೆ ಹಿಂಗಾರಿನ ಮೊದಲು ಮಳೆ. ಇಷ್ಟವರೆಗೆ ಮುಂಗಾರಿನ ಮಳೆ ಬಂದು ಈ ಹಿಂಗಾರಿನ ಮಳೆ ಬರ್ತದೆ. ಹಿಂಗಾರು ಬೆಳೆ ಬೆಳೆಯವರಿಗೆ ಈ ಮಳೆ ಹದದ ಮಳೆ ಆಗಿದೆ. ಹಂಗಾಗಿ ಭಾರಿ ವಿಶೇಷವಾದ ಮಳೆ. ಹಸ್ತ ಕೈ ಕೊಟ್ರೆ ರೈತ ಹಲ್ಕಿಸ್ತ ಅಂತ ಗಾದೆ ಮಾತಿದೆ. ಅಂದ್ರೆ ಅವ್ರಿಗೆ ಹಸ್ತೆ ಮಳೆ ಕೈ ಕೊಟ್ಟು ಹೋಗ್ಬಿಟ್ರೆ ಮುಂದಿನ ಅವರು ಕೃಷಿ ಬಹಳ ಕಷ್ಟ ಆಗ್ದಂಗಾಗಿ ಅವ್ರು ಹಲ್ಕಿಸಿದ್ ಬಿಟ್ರೆ ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥ. ಹಂಗಾಗಿ ಹಸ್ತೆ ಮಳೆಗೆ ಬಹಳ ಇಂಪಾರ್ಟೆಂಟ್ ಕೊಟ್ರಿ. ಹೇಗಿದೆ ಅಂತ ಹೇಳಿದ್ರೆ, ಹಸ್ತೆ ಮಳೆ ಅಂದ್ರೆ ಹಸ್ತಕ್ಕೆ 6 ಕಾಯಿ, ಚಿತ್ತಕ್ಕೆ 3 ಕಾಯಿ ಅಂತ. ಅಂದ್ರೆ ಹಸ್ತದಲ್ಲೇ ಬಿತ್ತಿದ್ರೆ 6 ಕಾಯಿ ಸಿಕ್ಕಿದ್ರೆ, ಹಸ್ತದಲ್ಲಿ ಬಿತ್ತೋದನ್ನು ತಪ್ಸ್ಕೊಂಡ್ರೆ ಚಿತ್ತೆ ಮಳೆಗೆ ಬಿತ್ತರೆ 3 ಕಾಯಿ ಸಿಗುತ್ತೆ ಅಂತ. ಅಂದ್ರೆ ಅಷ್ಟು ಕಮ್ಮಿ ಆಗ್ತದೆ. ಹಂಗಾಗಿ ಹಸ್ತೆ ಮಳೆ ಹಿಂಗಾರು ಬೆಳೆ ಬೆಳೆಯವರಿಗೆ ಬಹಳ ವಿಶೇಷವಾದ ಮಳೆ ಆಗಿತ್ತು. ಈ ಮಳೆ ಸಂಬಂಧಪಟ್ಟಂತೆ ಯಾಕೆ ಹಸ್ತ ಅಂತ ಬಂತು ಅಂದ್ರೆ, ಈ ಮಳೆ ಕುರಿತು ಒಂದು ಚಿಕ್ಕ ಜಾನಪದ ಕತೆ ಇದೆ. ಒಂದಿನ ಈ ಭೂಮಿ ಮೇಲೆ ಮಳೆ ಸುರಿಸ್ತಿರುವಂತ ಎಲ್ಲ ಮಳೆಗಳು ಒಟ್ಟಿಗೆ ಸಮುದ್ರದಿಂದ ಆವಿಯಾಗಿ ಮೋಡ ಕಟ್ಬೇಕಾದ್ರೆ ಅವಕ್ಕೊಂದು ಆಲೋಚನೆ ಬಂತಂತೆ. ನಾವು ಇಷ್ಟೆಲ್ಲ ಮಾಡಿ ಭೂಮಿ ಮೇಲೆ ಮಳೆ ಸುರಿಸ್ತಾ ಇದ್ದೀವಿ, ಮತ್ತಿವೆಲ್ಲ ಸುಖವಾಗಿರ್ಲಿಕ್ಕೆ ನಾವು ಕಾರಣ ಆಗಿದ್ದೇವೆ. ಆದ್ರೆ ಇವಕ್ಕೇನಾದ್ರೂ ಸ್ವಲ್ಪ ನಮ್ಮ ಸೇವೆ ಬಗ್ಗೆ ಗೊತ್ತಿದ್ಯಾ, ನಾವು ಕೊಡುವಂತ ಸೇವೆಗೆ ಇವ್ರದನ್ನ ಕೃತಜ್ಞತೆ ಇದೆಯಾ ನೋಡ್ಬೇಕಲ್ಲ ಅಂತ, ಅದಕ್ಕೊಂದು ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ಈ ಮರು ವಾಪಸ್ ಮೋಡಕ್ಕೆ ಕಟ್ಕೊಂಡವ್ರೆ. ನೆಕ್ಸ್ಟ್ ಒಂದು 3-4 ತಿಂಗಳು ಮಳೆ ಬೀಳದೇ ಇಲ್ಲ ಅಂತ. 3-4 ತಿಂಗಳು ಮಳೆ ಬೀಳದಿದ್ದಾಗ ಇವರಿಗೆಲ್ಲ ಭೂಮಿ ಮೇಲೆ ಎಲ್ಲ ಜೀವಿಗಳು ಸಹ ಮಳೆಗಾಗಿ ಹಾಹಾಕಾರ ಕರೆದು ಅಂತ. ಅಯ್ಯೋ ಮಳೆ ಬೀಳ್ತಾನೆ ಇಲ್ಲ ಮಳೆ ಬೀಳ್ತಾನೆ. ಮನುಷ್ಯ ಅಂತೂ ವಿಪರೀತ ಭಯಕ್ಕೆ ಶುರು ಮಾಡ್ಬಿಟ್ಟಂತೆ. ಯಾವಾಗಲೂ ಬರ್ತಿರ ಮಳೆ, ಇವಾಗ ಬಂದೇ ಹೋಗ್ಬಿಡ್ತು, ಹಿಂಗೆ ಮಳೆ ಹೋಗ್ಬಿಟ್ರೆ ಏನು ಗತಿ, ಈ ಮಳೆಗೆ ಏನಾಗಿದೆ ಅಂತೇಳಿ ಬೈಕ್ ಸ್ಟಾರ್ಟ್ ಮಾಡಿಬಿಟ್ಟದೆ. ಆಗ ಇದನ್ನೆಲ್ಲ ಕೇಳಲಿಕ್ಕಾಗದೆ ಮಳೆ ಸೀದಾ ಭೂಮಿಗೆ ಬಂದು ಹೇಳಿದಂತೆ, ಈಗ ನಮಗೆ ನಿರಂತರ ಮಳೆ ಸುರಿಸಿ ಸುರಿಸಿ ಶಕ್ತಿಯೆಲ್ಲ ಹೋಗ್ಬಿಟ್ಟಿದೆ. ಈಗ ಮೋಡ ಭಾಳ ಗಟ್ಟಿಯಾಗ್ಬಿಟ್ಟಿದೆ. ಹಾಗಾಗಿ ಈ ಮೋಡವನ್ನು ನಾವು ಸ್ಫೋಟಿಸಿದ್ರೆ ಅದು ಮೇಘಾ ಸ್ಫೋಟ ಥರ ಆಗಿ ಸಿಕ್ಕಾಪಟ್ಟಿ ಮಳೆ ಬಂದ್ಬಿಡುತ್ತೆ. ಹಾಗಾಗಿ ಅವು ನಿಮ್ಗೆ ತಡಿಲಿಕ್ಕಾಗಲ್ಲ. ಹಾಗಾಗಿ ನಮಗೆ ಕೆರೀಲಿಕ್ಕೆ ಬೇಕು, ನಮ್ಮ ಕೈಯೆಲ್ಲ ಶಕ್ತಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ನೀವೆಲ್ಲ ಸೇರಿ ಒಂದು ಕೈ ಮಾಡಿಕೊಡಿ ಅಂತ. ಹಿಂಗೆ ಹೇಳಿದ ತಕ್ಷಣ ಸಸ್ಯ ಸಂಕುಲ ಇದ್ದು ಅಲ್ಲ ಪಾಪ ಹಳದಿ ಆಗಿಬಿಟ್ಟಿದ್ದು. ಅವು ಹಿಂದೆ ಮುಂದೆ ಯೋಚನೆ ಮಾಡದೆ ತಮ್ಮ ಇಡೀ ಶಕ್ತಿಯನ್ನು ದಾರ ಹಿಡಿದು ತಮ್ಮ ಕೊಂಬೆಗಳನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಕೈ ಮಾಡಿಕೊಡ್ತಾನೆ. ತಕ್ಷಣ ಪ್ರಾಣಿಗಳು ಏನು ಮಾಡಿದ್ರಂತೆ, ಆ ಕೈಗಳಿಗೆ ತಮ್ಮ ಜೀವನ ಶಕ್ತಿಯನ್ನು ದಾರ ಹಿಡಿದು ಅದಕ್ಕೆ ದೊಡ್ಡ ದೊಡ್ಡ ಉಗುರುಗಳನ್ನು ಮಾಡಿಕೊಟ್ಟು. ಅದೇ ಇಷ್ಟೆಲ್ಲ ಮಾಡ್ತಿರುವಾಗ ಚಿಕ್ಕ ಪಕ್ಷಿಗಳ ಸಂಕುಲ ಸುಮ್ಮನೆ ಇರಲಿಲ್ಲ. ಅವರೆಲ್ಲ ತಮ್ಮ ಹಾರು ಶಕ್ತಿಗಳನ್ನ ಜೋಡಿಸಿ ಆ ಕೈಗೆ ರೆಕ್ಕೆ ಮಾಡಿಕೊಡ್ತಾರೆ. ಇವೆಲ್ಲ ಕೊಡ್ತಿದ್ರೆ ಮನುಷ್ಯ ಸಂಕಲ ಸುಮ್ಮನೆ ಕೂತು ನೋಡ್ತಾ ಇತ್ತಂತೆ. ಆಗ ಮನುಷ್ಯನಿಗೆ ಮಳೆ ರಾಯ ಕೇಳ್ತಂತೆ, ಎಲ್ಲ ಕೊಟ್ಟರು ನೀವ್ಯಾಕೆ ಕೊಡ್ತಿಲ್ಲ, ನೀವು ಹೆಚ್ಚು ಅದರ ಉಪಯೋಗ ಪಡ್ಕೊಳ್ತೀರಿ, ನೀವ್ಯಾಕೆ ಕೊಡ್ತಾ ಇಲ್ಲ ಅಂತ. ಅದಕ್ಕೆ ಎಲ್ಲ ಕೊಡೋದು ನೋಡ್ತಾ ಇದ್ವಿ, ಅದು ನಮಗೇನು ಕೊಡಬೇಕು ಗೊತ್ತಾಗ್ದಿಲ್ಲ ಅಂತ. ಈ ಹಸ್ತಕ್ಕೆ ಎಲ್ಲವೂ ಇದೆ, ಬುದ್ಧಿ ಇಲ್ಲ, ಅದಕ್ಕೆ ಬುದ್ಧಿ ಕೊಡಿ ಅಂತಂತ. ಸರಿ, ಅವರು ಬುದ್ಧಿ ಕೊಟ್ರಂತೆ. ಆ ಹಸ್ತ ಸಿದ್ಧವಾಗುತ್ತಂತೆ. ಆ ಹಸ್ತ ಸಿದ್ಧವಾಗಿ ಅದಕ್ಕೆ ಬುದ್ಧಿನೂ ಸೇರ್ಕೊಳುತ್ತೆ, ಮನುಷ್ಯನ ಬುದ್ಧಿ ಸೇರ್ಕೊಳತ್ತಲ್ಲ. ಹಾಗಾಗಿ ಏನು ಮಾಡುತ್ತದು, ಎಲ್ಲ ಕಡೆ ಕೆರೆದು ಬೀಳೋದಿಲ್ಲ, ಇಲ್ಲ ಸ್ವಲ್ಪ ಕೆರೆಯುತ್ತೆ, ಇಲ್ಲಿ ಸ್ವಲ್ಪ ಮಳೆ ಬೀಳುತ್ತೆ, ಇನ್ನು ಸ್ವಲ್ಪ ಕೆರೆತಂಗೆ ಅಲ್ಲಲ್ಲಲ್ಲಿ ಬಂದಂಗೆ ಬಂದಂಗೆ ಮಳೆ ಬೀಳ್ತದೆ. ಅದಕ್ಕೆ ಅದಕ್ಕೆ ಮನುಷ್ಯನ ಬುದ್ಧಿ ಸೇರಿದ್ರಿಂದ ಅದು ಹಂಗಾಗ್ತಿದೆ ಅಂಥೇಳಿ ಅದಕ್ಕೊಂದು ಗಾದೆ ಹೇಳ್ತಾರೆ. ಹಸ್ತೆ ಮಳೆ ಎತ್ತೆತ್ತಲಿಂದ ಆದರೂ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕಡೆಯಿಂದ ಬರೋದಿಲ್ಲ, ಇಲ್ಲೊಂದು ಸ್ವಲ್ಪ ಬೀಳ್ಬೋದು, ಆ ಕಡೆಯಿಂದ ಗಾಳಿ ಬಂದು ಆ ಕಡೆ ಬೀಳ್ಬೋದು, ಅಲ್ಲೊಂದು ಸ್ವಲ್ಪ ಬೀಳ್ಬೋದು, ಹಾಗೆ ಚದುರಿ ಚದುರಿ ಮಳೆ ಬರುತ್ತೆ ಇದು ಅಂತ ಹೇಳ್ತಾರೆ. ಅದಕ್ಕಾಗಿ ಅದಕ್ಕೆ ಪೂರ್ವಕ ಇನ್ನೊಂದು ಗಾದೆ ಹೇಳುತ್ತೆ, ಹಸ್ತೆ ಮಳೆ 10 ಕರೆಯುತ್ತೆ, ಕರೆದು ಅಳುತ್ತೆ ಅಂತ. ಇದು ಭಾಳ ಚೆನ್ನಾಗಿದೆ, ಸ್ವಲ್ಪ ಗಮನಿಸ್ಬೇಕು ನೀವು. ಹಸ್ತೆ ಮಳೆ 10 ಕರೆಯುತ್ತೆ, ಕರೆದು ಅಳುತ್ತೆ ಅಂತ. ಅಂದರೆ ಆ ಹಸ್ತೆ ಮಳೆ ತಾನು ಬರ್ತೀನಿ ಬರ್ತೀನಿ ಅಂತ 10 ಕರೆದು ಬರ್ತಂತೆ. ಆಮೇಲೆ ಬಂದಮೇಲೆ ಅಯ್ಯೋ ನಂಗೆ ಬರೋಕ್ಕಾಗೋದಿಲ್ಲ, ಕಷ್ಟ ಆಗ್ತಿದೆ ಅಂತ ಮತ್ತೆ ಅಳುತ್ತಂತೆ. ಒಂದು ಇನ್ನೊಂದು ಅರ್ಥದಲ್ಲಿ ಹೇಗೆ ಹೇಳ್ತಿರ್ತಾರೆ, ಹಸ್ತೆ ಮಳೆ ಕರೆದು 10 ಕರೆಯುತ್ತೆ, ನಾವೇ ಏನೋ ಮಾಡಿ ಕರೆದು ಕರೆದು ಅದು ಹತ್ಕೊಂಡು ಬರುತ್ತೀನಿ ಬಂದ್ಬಿಡುತ್ತೆ. ಬಂದಮೇಲೆ ಇಲ್ಲಿ ನಿರಂತರವಾಗಿ ಸುರಿತ ಅದು ಏನಂದ್ರೆ ಹೆಚ್ಚು ಕಡಿಮೆ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ. ಈ ಮಲೆನಾಡಿನವ್ರಿಗೆ ಏನಾಗುತ್ತೆ ಅಂದರೆ ಆ ಸಮಯದಲ್ಲಿ ಚೆಂಡಕ್ಕೆ ಕಾಯಿ ಕಟ್ಟಿ ಬಾಗ್ತಾ ಇರುತ್ತೆ. ಅವಾಗ ಮಳೆ ಬಿತ್ತು ಅಂದರೆ ಅದು ಪೂರ್ತಿ ಕಟ್ಟಾಕಿ ಹೋಗ್ಬಿಡುತ್ತೆ. ಹಂಗಾಗಿ ಆ ಹಸ್ತೆ ಮಳೆ ಬಂದು ಇಲ್ಲಿದ್ದವ್ರ ಕಣ್ಣಲ್ಲಿ ನೀರು ತರಿಸುತ್ತೆ ಅಂತ, ಇಲ್ಲಿದ್ದವ್ರನ್ನ ಅಳಿಸುತ್ತೆ ಅಂತ, ಹಾಗೂ ಈಗ ಅದೇ ಅರ್ಥ ಆಗ್ತದೆ. ಆ ಕಡೆ ಸೈಡ್ ಅದು ಹಿಂಗಾರಿಗೆ ಹೋದರೆ ಒಂದು ಕಡೆ ಬರುತ್ತೆ ಒಂದು ಕಡೆ ಬರೋದಿಲ್ಲ, ಬಂದಿದ್ದು ವಿಪರೀತ ಒಂದೇ ಕಡೆ ಬಿತ್ತಾ ಇದ್ರೆ ಅಲ್ಲಿ ಅವರಿಗೆ ಕೃಷಿ ಮಾಡಲಿಕ್ಕಾಗಲ್ಲ. ಆ ಹದಕ್ಕೆ ಮಳೆ ಬೇಕಿತ್ತು, ಆದರೆ ಏನಾಗುತ್ತೆ ಪಿಚಿ ಪಿಚಿ ಆಗ್ಬಿಡುತ್ತೆ. ಹಂಗಾಗಿ ಮತ್ತವರು ಅದಕ್ಕಾಗಿ ಅವ್ರು ಹೇಳ್ತಾರೆ ಈ ಹತ್ತು ಕಣ್ಣು ಕರ್ಕೊಂಡು ಬಂದಿದ್ದು ಮತ್ತೆ ಇಲ್ಲಿ ಬಂದು ನಮ್ಮ ಮತ್ತೆ ಕರೆದು ನಮ್ಮನ್ನ ಅಳಿಸುತ್ತಿದ್ವು, ಆ ಥರ ಕತೆ ಇದು ಅಂತ ಮಾತು ಹೇಳ್ತಾರೆ. ಹೀಗೆ ಹಸ್ತೆ ಮಳೆಗೆ ಕೆಲವು ಕತೆಗಳು ಜಾನಪದ ಕತೆಗಳ ಮೂಲಕ ಮತ್ತು ಅನುಭವದ ಗಾದೆಗಳ ಮೂಲಕ ಆ ಮಳೆಯ ವಿಶೇಷ ಮತ್ತು ವಿಚಿತ್ರವಾದಂಥ ಗುಣಗಳ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳ್ತಾ ಇಲ್ಲಿವರೆಗೆ ಈ ಗಾದೆಯನ್ನು ಕೇಳಿದ ಎಲ್ಲರಿಗೂ ಸರ್ ಧನ್ಯವಾದ.
16: ಧನ್ಯವಾದಗಳು ಸರ್. ಮಳೆಯ ಕುರಿತಾದಂತಹ ಒಂದು ಗಾದೆ ಮಾತು ಜೊತೆಗೆ ಗಾದೆಗೆ ಪೂರಕವಾದಂತಹ ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳು ಸರ್.
18: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
19: ಪೊನ್ನಜ್ಜಿ, ನಮ್ಮ ಹತ್ರ ಇರೋದನ್ನ ಇನ್ನೊಬ್ರಿಗೆ ಕೊಟ್ರೆ ದಾನ ಶೂರಕರ್ಣ ಅಂತಾರಲ್ಲ, ಯಾಕೆ?
20: ನೀವ್ ಯಾರಿಗೆ ಏನ್ ಕೊಟ್ಟೆ?
19: ನಾನು ನನ್ನ ಫ್ರೆಂಡ್ಗೆ ಬುಕ್ ತಗೊಳಕ್ಕೆ ನನ್ನ ಪಾಕೆಟ್ ಮನಿಯಿಂದ ದುಡ್ಡು ಕೊಟ್ಟೆ. ಅದಕ್ಕೆ ಅವ್ರ ತಾಯಿ ನನ್ನನ್ನ ದಾನಶೂರಕರ್ಣಿ ಅಂತ ಹೇಳಿದ್ರು.
20: ಮಹಾಭಾರತದ ಕರ್ಣ ಮಹಾದಾನಿ, ತನ್ನ ಹತ್ರ ಇರೋದನ್ನ ಹಿಂದೆ ಮುಂದೆ ನೋಡದೆ ಕೊಟ್ಬಿಡ್ತಾ ಇದ್ದ.
21: ಹೌದು, ಕರ್ಣನ ದಾನ ಸ್ವಾರ್ಥರಹಿತವಾದದ್ದು, ಬಹಳ ಶ್ರೇಷ್ಠವಾದದ್ದು. ಬೇರೆಯವರ ಹಿತಕ್ಕಾಗಿ ಏನ್ ಬೇಕಾದರೂ ಮಾಡುವಂತವರು ಇವರು. ಇಂತಹ ಅನೇಕ ಮಹಾಪುರುಷರು ಇದ್ದಾರೆ ನಮ್ಮ ಪುರಾಣ ಕಥೆಗಳಲ್ಲಿ.
20: ಕರ್ಣನನ್ ಬಿಟ್ರೆ ಇನ್ಯಾರಿದ್ದಾರೆ?
21: ಕರ್ಣನಷ್ಟೇ ದಾನಿಯಾದ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನೇ ಶಿಬಿ.
22: ಹಾಗಾದ್ರೆ ಇವತ್ತಿನ ಕತೆ ಶಿಬಿಯ ದಾನಶೂರತೆ ಅಲ್ವಾ?
21: ಹಾ, ಅದೇ ಕತೆ. ಇಂತಹ ಕತೆಗಳನ್ನ ನೀವು ಕೇಳಬೇಕು, ನಾನು ಹೇಳಬೇಕು ಮಕ್ಕಳೇ. ಶುರು ಮಾಡ್ಲಾ ಆ ಕತೆನ?
23: ಗ್ರೀನ್ ಸಿಗ್ನಲ್ ಕೊಟ್ವಿ, ಶುರು ಮಾಡೇ ಬಿಡು ಪೊನ್ನಜ್ಜಿ.
21: ತರ್ಲೆ ನನ್ನ ಮಕ್ಕಳು, ಹ್ಞೂ ಕೇಳಿ ಕತೆನ. ಸತ್ಯ ಅಂದಾಗ ಸತ್ಯ ಹರಿಶ್ಚಂದ್ರನ ಹೆಸರು, ಹಾಗೆ ದಾನ ಅಂದಾಗ ಕರ್ಣನ ಹೆಸರು ನೆನಪಾಗೋದು ಸಹಜ. ದಾನದಲ್ಲಿ ಶ್ರೇಷ್ಠತೆಯನ್ನು ಮರೆದ ಪುರಾಣದಲ್ಲಿನ ಮತ್ತೊಬ್ಬ ವ್ಯಕ್ತಿಯ ಹೆಸರು ಶಿಬಿ. ಅವನು ಪುರು ವಂಶದ ಶ್ರೇಷ್ಠ ಚಕ್ರವರ್ತಿಯಾಗಿದ್ದ. ಆತ ಸತ್ಯ ಹರಿಶ್ಚಂದ್ರನ ವಂಶಜನಾಗಿದ್ದ. ಶಿವಿ ದಾನಕ್ಕೆ ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದ. ಯಾರು ಏನೇ ಕೇಳಿದ್ರು ಇಲ್ಲ ಅನ್ನುವ ಸ್ವಭಾವ ಅವನದ್ದಾಗಿರಲಿಲ್ಲ. ಅವನ ಈ ದಾನಶೂರತೆಯ ಕೀರ್ತಿ ದೇಶ ವಿದೇಶಗಳವರೆಗೂ ಹರಡಿತ್ತು. ಈ ವಿಷಯ ದೇವಲೋಕಕ್ಕೂ ತಲುಪುತ್ತೆ, ಅಲ್ಲಿ ಅದರ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಎಲ್ಲ ದೇವತೆಗಳು ಶಿಬಿಯಂತಹ ದಾನಶೂರ ಇನ್ನಿಲ್ಲ ಅಂತ ಕೊಂಡಾಡತೊಡಗಿದರು. ಆಗ ಇಂದ್ರ ಮತ್ತು ಯಮ ಶಿಬಿಯ ದಾನಶೂರತನ ಎಷ್ಟರ ಮಟ್ಟಿಗೆ ಅದನ್ನು ಪರೀಕ್ಷೆ ಮಾಡಬೇಕು ಅಂತ ಬಯಸ್ತಾರೆ. ಯಮ ಒಂದು ಗಿಡಗನಾಗ್ತಾನೆ, ಇಂದ್ರ ಒಂದು ಪಾರಿವಾಳವಾಗಿ ರೂಪವನ್ನು ಬದಲಾಯಿಸ್ಕೊಳ್ತಾರೆ. ಆ ದಿನ ಶಿಬಿ ತನ್ನ ಆಸ್ಥಾನದಲ್ಲಿ ರಾಜ್ಯಭಾರದ ಕಲಾಪಗಳಲ್ಲಿ ಮಗ್ನನಾಗಿದ್ದ. ಅದೇ ಸಮಯಕ್ಕೆ ಬೆದರಿದ ಪಾರಿವಾಳ ಒಂದು ಪಟಪಟ ಅಂತ ರೆಕ್ಕೆ ಬಡಿತಾ ಶಿಬಿಯ ದರ್ಬಾರಿನೊಳಗೆ ನುಗ್ಗಿ ಶಿಬಿಯ ಹತ್ರ ಬಂದು, ಎಲೈ ಶಿಬಿರಾಜನೇ, ಹಸಿದ ಗಿಡುಗ ಒಂದು ನನ್ನನ್ನು ಬೆನ್ನೆಡ್ತಾ ಇದೆ, ನನ್ನನ್ನು ಕೊಂದು ತಿನ್ನೋಕೆ ಹವಣಿಸ್ತಾ ಇದೆ, ದಯವಿಟ್ಟು ನನ್ನ ಪ್ರಾಣ ರಕ್ಷಣೆಯನ್ನು ಮಾಡು ಅಂತ ಅಂಗ್ಲಾಚುತ್ತೆ. ಆಗ ಶಿಬಿ ಪಾರಿವಾಳವನ್ನು ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು ಅದರ ಪುಕ್ಕಗಳನ್ನು ನಿವರಿಸ್ತಾ, ಎಲೈ ಪಾರಿವಾಳವೇ, ಹೆದರದಿರು, ನಾನು ನಿನಗೆ ರಕ್ಷಣೆಯನ್ನು ಕೊಡ್ತೀನಿ, ನಿನ್ನ ಪ್ರಾಣವನ್ನು ಉಳಿಸ್ತೀನಿ ಅಂತ ವಚನವನ್ನು ಕೊಡ್ತಾನೆ. ಪಾರಿವಾಳ ಶಿಬಿಯ ತೊಡೆಯಲ್ಲಿ ಮುದುರಿ ಕೂತ್ಕೊಳ್ಳುತ್ತೆ. ಅಷ್ಟರಲ್ಲೇ ಗಿಡುಗ ಪಾರಿವಾಳವನ್ನು ಹುಡುಕ್ತಾ ಹುಡುಕ್ತಾ ರಾಜ್ಯಸಭೆಯನ್ನು ಪ್ರವೇಶ ಮಾಡುತ್ತೆ. ಅದು ಪಾರಿವಾಳವನ್ನು ಶಿಬಿಯ ತೊಡೆಯ ಮೇಲೆ ನೋಡಿ ಶಿಬಿ ಚಕ್ರವರ್ತಿಯ ಹತ್ರ ಬಂದು, ಎಲೈ ರಾಜನೇ, ಈ ಪಾರಿವಾಳ ನನ್ನ ಬೇಟೆ, ನಾನು ಇದನ್ನು ಅಟ್ಟಿಸಿಕೊಂಡು ಬಂದಿದ್ದೇನೆ, ಇದನ್ನು ನನಗೆ ಕೊಟ್ಟು ಬಿಡು ಅಂತ ಹೇಳಿದಾಗ ಶಿವಿ, ಗಿಡುಗನೇ, ನಾನು ಪಾರಿವಾಳಕ್ಕೆ ಅದರ ಪ್ರಾಣ ರಕ್ಷಣೆ ಮಾಡ್ತೀನಿ ಅಂತ ವಚನವನ್ನು ಕೊಟ್ಟಿದ್ದೀನಿ, ಹಾಗಾಗಿ ಪಾರಿವಾಳವನ್ನು ನಿನಗೆ ಕೊಡೋಕೆ ಆಗೋದಿಲ್ಲ ಅಂತ ಹೇಳ್ದ. ಆಗ ಗಿಡುಗ, ಶಿಬಿ ಮಹಾರಾಜ, ನೀನು ಮಹಾಸತ್ಯಸಂಧ ಧರ್ಮನಿಷ್ಠ ಅಂತ ಕೇಳಿದ್ದೀನಿ, ಈಗ ನೀನೇ ಹೇಳು, ಹಸುವಿನಿಂದ ನಾನು ಕಂಗಾಲಾಗಿದ್ದೀನಿ, ಪಾರಿವಾಳ ನನ್ನ ಆಹಾರ, ಅದಕ್ಕಾಗಿ ಅದನ್ನು ಅಟ್ಟಿಸಿಕೊಂಡು ಬಂದಿದ್ದೀನಿ, ನಾನು ಬೇಟೆಯಾಡಿ ನನ್ನ ಹಸಿವನ್ನು ನೀಗಿಸಲು ಪ್ರಯತ್ನ ಪಟ್ಟರೆ ಅದಕ್ಕೆ ನೀನು ಅಡ್ಡಿಪಡಿಸ್ತಾ ಇದ್ದೀಯ, ಹಸಿದ ಹೊಟ್ಟೆಯ ಮೇಲೆ ಕಲ್ಲು ಚಪ್ಪಡಿಯನ್ನೇ ಎಳಿತಾ ಇದ್ದೀಯ, ಇದು ನೀನು ಮಾಡ್ತಾ ಇರೋ ಅಧರ್ಮವಲ್ವೇ ಅಂತ ಹೇಳ್ತು.
22: ಆಗ ಶಿಬಿ ಏನತ್ರ ಹೇಳ್ದ?
0: ಗಿಡುಗ ಹೇಳಿದ್ದು ಸರಿಯಾಗೇ ಇದೆ.
22: ಈ ಕಷ್ಟಕ್ಕೆ ಬಂತು ಶಿಬಿಗೆ.
21: ಆಗ ಶಿಬಿ ಕ್ಷಣ ಕಾಲ ಯೋಚನೆ ಮಾಡ್ತಾನೆ, ಗಿಡುಗನ ವಾದ ಸರಿಯಾಗೇ ಇದೆ, ಹಸಿದವರಿಂದ ಅವರ ಅನ್ನ ಕಸಿಯೋದು ಧರ್ಮವಲ್ಲ, ಆದರೆ ಪಾರಿವಾಳಕ್ಕೆ ನಾನು ಪ್ರಾಣ ರಕ್ಷಣೆ ಮಾಡ್ತೀನಿ ಅಂತ ಮಾತನ್ನು ಕೊಟ್ಬಿಟ್ಟಿದ್ದೀನಿ, ಹಾಗಾಗಿ ಪಾರಿವಾಳವನ್ನು ಗಿಡುಗನ ಕೈಗೆ ಕೊಡೋದು ಅಧರ್ಮವಾಗುತ್ತೆ, ಏನು ಮಾಡೋದು ಅಂತ ಶಿಬಿ ಯೋಚನೆ ಮಾಡಿ ಕೊನೆಗೆ ಹೀಗೆ ಹೇಳ್ತಾನೆ, ಗಿಡುಗನೇ, ನಿನ್ನ ಮಾತು ಸರಿಯಾಗಿದೆ, ಆದರೆ ಪಾರಿವಾಳವನ್ನು ನಿನಗೆ ಕೊಡೋದಕ್ಕೆ ಬರೋದಿಲ್ಲ, ಅದಕ್ಕೆ ನನ್ನ ಶರೀರದಿಂದ ಪಾರಿವಾಳ ತೂಕದ ಮಾಂಸವನ್ನು ನಿನಗೆ ಕೊಡ್ತೀನಿ, ತಿಂದು ನಿನ್ನ ಹಸಿವನ್ನು ಶಮನಗೊಳಿಸಿಕೋ, ಹೀಗೆ ಮಾಡೋದ್ರಿಂದ ಪಾರಿವಾಳಕ್ಕೂ ನಿನಗೂ ನ್ಯಾಯ ಕೊಟ್ಟ ಹಾಗಾಗತ್ತೆ ಅಂತಂದ. ಗಿಡಗ ಅದಕ್ಕೆ ತನ್ನ ಸಮ್ಮತಿಯನ್ನು ಸೂಚಿಸುತ್ತೆ, ಪಾರಿವಾಳವನ್ನು ಒಂದು ತಕ್ಕಡಿಯಲ್ಲಿ ಕೂರಿಸಲಾಗುತ್ತೆ. ಶಿಬಿ ತನ್ನ ಎಡಗೈ ಕಡಿದು ತಕ್ಕಡಿಯ ಇನ್ನೊಂದು ಬಟ್ಟಲಲ್ಲಿ ಇರಿಸ್ತಾನೆ, ಆದರೆ ತಕ್ಕಡಿ ಸಮ ತೂಗೋದಿಲ್ಲ. ಶಿಬಿ ಈಗ ತನ್ನ ಎಡತೊಡೆಯನ್ನು ಕತ್ತರಿಸಿ ತಕ್ಕಡಿಯಲ್ಲಿಟ್ಟ, ಪಾರಿವಾಳವನ್ನು ಹೊತ್ತ ಬಟ್ಲು ಮೇಲೇಳೋದೇ ಇಲ್ಲ. ಆಗ ಶಿವಿ ತನ್ನ ಬಲ ತೊಡೆಯನ್ನು ತುಂಡರಿಸಿ ತಕ್ಕಡಿಯಲ್ಲಿಟ್ಟ, ತಕ್ಕಡಿ ಕೊಂಚನೂ ಅಲ್ಗಾಡೋದಿಲ್ಲ. ಶಿವಿ ಏನ್ ಮಾಡೋದು ಅಂತ ಕೊನೆಗೆ ತನ್ನ ಶಿರವನ್ನೇ ಕಡಿದು ತೂಗೋಕೆ ಹೊರಟ. ಆಗ ಗಿಡುಗ ಮತ್ತೆ ಪಾರಿವಾಳಗಳು ಆ ವೇಷವನ್ನು ತ್ಯಜಿಸಿ ತಮ್ಮ ನಿಜ ರೂಪದಲ್ಲಿ ಪ್ರತ್ಯಕ್ಷರಾಗ್ತಾರೆ. ಇಂದ್ರ ಮತ್ತು ಯಮನನ್ನು ತನ್ನೆದುರು ನೋಡಿ ಶಿಬಿ ಆಶ್ಚರ್ಯಪಡ್ತಾನೆ. ಆಗ ಯಮ, ಎಲೇ ಶಿಬಿಯೇ, ನೀನು ಶ್ರೇಷ್ಠ ದಾನಿ ಅನ್ನೋದನ್ನು ಜಗತ್ತಿಗೆ ತೋರಿಸ್ಬಿಟ್ಟೆ, ದಾನ ಶೂರ ಅಂತ ಸಿದ್ಧ ಮಾಡಿ ತೋರಿಸ್ಬಿಟ್ಟೆ, ನಿನಗೆ ಮಂಗಳವಾಗಲಿ ಅಂತ ಆಶೀರ್ವಾದ ಮಾಡ್ತಾನೆ. ಇಂದ್ರನು ಸಂತುಷ್ಟನಾಗಿ ತನ್ನ ಆಶೀರ್ವಚನವನ್ನು ಹರಿಸ್ತಾನೆ. ಆಗ ಶಿಬಿಯ ತುಂಡರಿಸಿದ ಕೈಕಾಲುಗಳು ತಂತಾನೇ ಬಂದು ಜೋಡಿಸಲ್ಪಡುತ್ತೆ. ಹೀಗೆ ಶಿವಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ತನ್ನ ದೇಹವನ್ನೇ ದಾನ ಮಾಡೋಕ್ಕೆ ಹೊರಟ. ಇವನ ಈ ದಾನಶೂರತ್ವ ಸೂರ್ಯ ಚಂದ್ರರು ಇರೋ ತನಕ ಅಜರಾಮರವಾಗಿ ನಿಂತೋಯ್ತು.
22: ಅಬ್ಬಾ, ಇದು ಮಾತ್ರ ದೊಡ್ಡ ದಾನವೇ ಸರಿ.
1: ಅಬ್ಬಾ, ನಮ್ಮ ದೇಹದ ಭಾಗಗಳನ್ನ ಕೊಯ್ದು ಕೊಡೋದು ಅಂದ್ರೆ
22: ಹೆದರಿಕೆನೇ ಆಗತ್ತೆ.
3: ಎಷ್ಟು ನೋವಾಗಿರ್ಬೋದು ಅವನಿಗೆ.
21: ಹೌದು ಮಕ್ಕಳೇ, ದಾನಶೂರತೆ ಒಂದು ಮಹಾನ್ ಗುಣವಾಗಿದೆ. ಸ್ವಾರ್ಥ ಮರೆತು ತನ್ನದೆಲ್ಲವನ್ನ ಕೊಡುವವನೇ ದಾನಶೂರ. ಈ ಗುಣವನ್ನು ಹೊಂದುವುದು ಎಲ್ಲರಿಗೂ ಕಷ್ಟಸಾಧ್ಯ, ಆದರೆ ದಾನಶೂರ ತನ್ನ ಜೀವನದಲ್ಲಿ ಧನ್ಯತೆಯನ್ನ ಕಾಣ್ತಾನೆ.
18: ಇದುವರೆಗೂ ಪೊನ್ನಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
13: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
24: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
24: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
5: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
24: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
24: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
5: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
24: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
6: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
1: ಏ, ಅದ್ಯಾಕೆ? ಬಜೆಟ್ ಬಗ್ಗೆ ಯೋಚನೆ.

0: ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ದಿನದ ವಿಶೇಷ ಕಾರ್ಯಕ್ರಮ. ನಗರಸಭೆ ವ್ಯಾಪ್ತಿಯಲ್ಲಿರುವ ಉದ್ಯಾನಗಳು ಹಾಗೂ ಸಾರ್ವಜನಿಕ ಉಪಯೋಗಕ್ಕೆ ಕಾಯ್ದಿರಿಸಿದ ನಿವೇಶನಗಳನ್ನು ಒತ್ತುವರಿ ಮಾಡದಂತೆ ತಂತಿ ಬೇಲಿ ಅಳವಡಿಸಬೇಕೆಂದು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಒಮ್ಮತದಿಂದ ಒತ್ತಾಯಿಸಿದರು. ಸದಸ್ಯ ಬಿಟಿ ನಾಗರಾಜ್ ವಿಷಯ ಪ್ರಸ್ತಾಪಿಸಿ, ಹೊಸ ಬಡಾವಣೆ ಅಭಿವೃದ್ಧಿಪಡಿಸುವಾಗ ಉದ್ಯಾನ ಹಾಗೂ ಸಾರ್ವಜನಿಕ ಉಪಯೋಗಕ್ಕೆ ನಿವೇಶನ ಕಾಯ್ದಿರಿಸುವುದು ಕಡ್ಡಾಯ. ಹೀಗೆ ಕಾಯ್ದಿರಿಸಿದ ಸ್ಥಳಗಳನ್ನು ಖಾಸಗಿಯವರು ಒತ್ತುವರಿ ಮಾಡಿಕೊಳ್ಳುತ್ತಿರುವುದರ ಬಗ್ಗೆ ವ್ಯಾಪಕ ದೂರುಗಳು ಕೇಳಿಬರುತ್ತಿವೆ. ಹಾಗಾಗಿ ನಗರಸಭೆ ಈ ಒತ್ತುವರಿ ತೆರವುಗೊಳಿಸಿ ಉದ್ಯಾನ ಹಾಗೂ ಸಾರ್ವಜನಿಕ ಉಪಯೋಗಕ್ಕೆ ಕಾಯ್ದಿರಿಸಿದ ನಿವೇಶನಗಳ ಚಕ್ಕುಬಂದಿ ಗುರುತಿಸಿ ತಂತಿ ಬೇಲಿ ಅಳವಡಿಸಬೇಕು ಎಂದು ಒತ್ತಾಯಿಸಿದರು. ಸದಸ್ಯ ಬಿಕೆ ಮೋಹನ್ ಪ್ರತಿಕ್ರಿಯಿಸಿ, ಒಂದೇ ಬಡಾವಣೆಯಲ್ಲಿ ಹಲವು ಸಣ್ಣ ಉದ್ಯಾನಗಳಿಗೆ ಸ್ಥಳ ಮೀಸಲಿರಿಸುವ ನಿದರ್ಶನಗಳಿವೆ. ಇದರ ಬದಲು ನಿಯಮಾವಳಿಗಳಲ್ಲಿ ಅಗತ್ಯ ಬದಲಾವಣೆ ತಂದು ಬಡಾವಣೆಯಲ್ಲಿ ಒಂದೇ ವಿಶಾಲವಾದ ಉದ್ಯಾನಕ್ಕೆ ಸ್ಥಳ ಮೀಸಲಿರಿಸಿದರೆ ಅಂತಹ ಉದ್ಯಾನಗಳ ಅಭಿವೃದ್ಧಿ ಹಾಗೂ ನಿರ್ವಹಣೆ ಸುಲಭವಾಗುತ್ತದೆ ಎಂದರು. ನಗರಸಭೆ ಆಯುಕ್ತ ಕೆಎನ್ ಹೇಮಂತ್ ಮಾತನಾಡಿ, 16ನೇ ಹಣಕಾಸು ಆಯೋಗದ ಅನುದಾನದಲ್ಲಿ ನಗರಸಭೆಗೆ ಸಿಗುವ ಹಣವನ್ನು ಸಾರ್ವಜನಿಕ ಸ್ಥಳಗಳು ಒತ್ತುವರಿಯಾಗದಂತೆ ತಂತಿ ಬೇಲಿ ಅಳವಡಿಸಲು ಬಳಸಬಹುದು ಎಂದು ಸಲಹೆ ನೀಡಿದರು. ಸದಸ್ಯೆ ಲತಾ ಚಂದ್ರಶೇಖರ್ ಮಾತನಾಡಿ, 34ನೇ ವಾರ್ಡ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕಸ ಸಂಗ್ರಹಿಸುವ ಗಾಡಿ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಕೆಟ್ಟು ಹೋಗಿರುವ ವಿದ್ಯುತ್ ದೀಪಗಳನ್ನು ಬದಲಾಯಿಸಲು ವಿಳಂಬವಾಗುತ್ತಿದೆ ಎಂದು ದೂರಿದರು. ಸದಸ್ಯೆ ನಾಗರತ್ನ ಮಾತನಾಡಿ, ನಮ್ಮ ವಾರ್ಡ್ನಲ್ಲಿ ನಡೆಯುತ್ತಿದ್ದ ಚರಂಡಿ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿರುವಿರಿ, ಶಾಸಕರೇ ಹೇಳಿ ನಿಲ್ಲಿಸಿದ್ದಾರೆ ಎಂದು ಆರೋಪಿಸಿದರು. ಸಮಜಾಯಿಸಿ ನೀಡಿದ ಆಯುಕ್ತ ಕೆಎನ್ ಹೇಮಂತ್, ನಿಮ್ಮ ವಾರ್ಡ್ನ ಆ ಭಾಗದಲ್ಲಿ ಸೂಡಾ ನಕ್ಷೆಯ ಪ್ರಕಾರ ಚರಂಡಿ ಕಾಮಗಾರಿ ಇರಲಿಲ್ಲ. ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಬೇಕಿತ್ತು, ಆದ್ದರಿಂದ ಕಾಮಗಾರಿ ನಿಲ್ಲಿಸಲಾಗಿದೆ ಎಂದರು. ಎಲ್ಲ ವಾರ್ಡ್ಗಳಲ್ಲಿಯೂ ಕಾಮಗಾರಿಗಳು ಅರ್ಧಕ್ಕೆ ನಿಂತಿವೆ ಎಂದು ಹಲವು ಸದಸ್ಯರು ದೂರಿದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿದ ಹಿರಿಯ ಸದಸ್ಯ ಬಿಕೆ ಮೋಹನ್, ಮೊದಲು ಅಧಿಕಾರಿಗಳೇ ಸರಿಯಿಲ್ಲ, ಕಾಮಗಾರಿ ನಡೆಯುವ ಸ್ಥಳಗಳಿಗೆ ಭೇಟಿ ನೀಡಿ ಕೆಲಸ ತೆಗೆದುಕೊಂಡಿದ್ದರೆ ಎಲ್ಲ ವಾರ್ಡ್ನ ಕಾಮಗಾರಿಗಳು ಸಂಪೂರ್ಣವಾಗಿ ಮುಗಿಯುತ್ತಿತ್ತು. ಅಧಿಕಾರಿಗಳು ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಾರೆ, ಆದರೆ ಕೆಲಸ ಮಾತ್ರ ಮಾಡಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಅಧ್ಯಕ್ಷೆ ಜೆಸಿ ಗೀತಾ ರಾಜ್ಕುಮಾರ್, ಉಪಾಧ್ಯಕ್ಷ ಬಶೀರ್ ಅಹಮದ್, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಪ್ರೇಮಾ ಬದರಿ ನಾರಾಯಣ್ ಇದ್ದರು. ಮುಂದಿನ ವಿವರ. ರಾಷ್ಟ್ರಭಕ್ತರ ಬಳಗ ಮತ್ತು ಶನೇಶ್ವರ ದೇವಾಲಯ ಸಮಿತಿಯಿಂದ ಜುಲೈ 20ರ ಬೆಳಗ್ಗೆ 10 ಗಂಟೆಗೆ ಬೊಮ್ಮನಕಟ್ಟೆಯ ಗಣಪತಿ ದೇವಾಲಯದ ಆವರಣದಲ್ಲಿ 3ನೇ ಎಸ್ಐಆರ್ ಮಾಹಿತಿ ಕೇಂದ್ರ ತೆರೆಯಲಾಗುವುದು ಎಂದು ರಾಷ್ಟ್ರಭಕ್ತ ಬಳಗದ ಸಂಚಾಲಕ ಕೆಇ ಕಾಂತೇಶ್ ಹೇಳಿದರು. ಬೆಕ್ಕಿನಕಲ್ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಮಾಹಿತಿ ಕೇಂದ್ರ ಉದ್ಘಾಟಿಸುವರು. ಬೊಮ್ಮನಕಟ್ಟೆಯಲ್ಲಿ 20,000ಕ್ಕೂ ಹೆಚ್ಚು ಮತದಾರರಿದ್ದು ಬಡ ಮತ್ತು ಕೂಲಿ ಕಾರ್ಮಿಕರೇ ಹೆಚ್ಚಾಗಿ ವಾಸಿಸುತ್ತಿದ್ದು ಈ ಭಾಗದ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಮಾಹಿತಿ ಕೇಂದ್ರ ತೆರೆಯಲಾಗುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈಗಾಗಲೇ ಶುಭಮಂಗಳ ಸಮುದಾಯ ಭವನ ಕೇಂದ್ರದಲ್ಲಿ 7,000 ಹಾಗೂ ಎಸ್ಪಿಎಂ ರಸ್ತೆಯ ಮಾಹಿತಿ ಕೇಂದ್ರದಲ್ಲಿ 1,500 ಜನ ಈ ಕೇಂದ್ರದ ಉಪಯೋಗ ಪಡೆದಿದ್ದಾರೆ ಎಂದರು. ಮುಂದಿನ ವಿವರ. ಓದು ಹಾಗೂ ಅನುಭವದ ಮೂಲಕ ಸಾಹಿತ್ಯ ಮೂಡಲು ಸಾಧ್ಯ ಎಂದು ಕಥೆಗಾರ ಪರಮೇಶ್ವರ ಕರೂರು ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸಾಗರ ಸಮೀಪದ ಗಿಣಿವಾರದ ಕೊಡಚಾದ್ರಿ ವಸತಿ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ಶಾಲಾ ಅಂಗಳದಲ್ಲಿ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಕತೆ ರಚಿಸುವ ಕುರಿತು ಮಾತನಾಡಿದ ಅವರು, ವಿದ್ಯಾರ್ಥಿ ದಿಸೆಯಲ್ಲಿಯೇ ಸಾಹಿತ್ಯದ ಅಭಿರುಚಿ ಬೆಳೆಸಿಕೊಳ್ಳಬೇಕು. ಜಗತ್ತಿನಲ್ಲಿ ಕನ್ನಡ ಸಾಹಿತ್ಯ ಪರಂಪರೆಗೆ ವಿಶೇಷ ಸ್ಥಾನವಿದೆ. ಉತ್ತಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವ ಮೂಲಕ ಮಾನವೀಯ ಮೌಲ್ಯಗಳನ್ನು ಹೆಚ್ಚಿಸಿಕೊಳ್ಳಬೇಕು. ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಿ ಬೆಳೆಸುವ ಕೆಲಸ ಆಗಬೇಕು. ಮನೆ, ಶಾಲೆ

ಹಾಗೂ ಸಂಘಟನೆಗಳು ಮಕ್ಕಳಲ್ಲಿ ಸಾಹಿತ್ಯ ಪರಂಪರೆಯನ್ನು ಬೆಳೆಸಬೇಕು ಎಂದರು. ಕಲಾವಿದ ರಾಜೇಂದ್ರ ಆವಿನಹಳ್ಳಿ ಮಾತನಾಡಿ, ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಲ್ಲಿ ಮಾತ್ರ ಮಾನಸಿಕವಾಗಿ ಸದೃಢವಾಗಲು ಸಾಧ್ಯ. ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಸಬೇಕು ಎಂದರು. ಶ್ರಾವ್ಯ, ವರ್ಷ, ಕಾರ್ತಿಕ್, ಕೆ ಕಾರ್ತಿಕ್ ಸ್ವರಚಿತ ಕತೆ ಕವನ ವಾಚಿಸಿದರು. ಕಸಾಪ ಅಧ್ಯಕ್ಷ ವಿಟಿ ಸ್ವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೊಡಚಾದ್ರಿ ವಸತಿ ಶಾಲೆ ಅಧ್ಯಕ್ಷ ಕೆಆರ್ ಪ್ರಕಾಶ್ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಶಿಕ್ಷಕಿ ನಂದಕುಮಾರಿ, ಸಿಆರ್ಪಿ ರಾಜನಾಯ್ಕ್, ವಿದ್ಯಾರ್ಥಿ ಪ್ರತಿನಿಧಿ ಸವಿತಾ, ಪೃಥ್ವಿ ಉಪಸ್ಥಿತರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಮಹಾರಾಜ ಟ್ರೋಫಿ ಗೆದ್ದಿರುವ ಶಿವಮೊಗ್ಗ ಯೋಧಾಸ್ ತಂಡಕ್ಕೆ ಜುಲೈ 20ರಂದು ಸಂಜೆ 6ಕ್ಕೆ ಅದ್ದೂರಿ ಸ್ವಾಗತ ಹಾಗೂ ವಿಜಯೋತ್ಸವ ಮೆರವಣಿಗೆ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ವಲಯ ಸಂಚಾಲಕ ಎಂಎಲ್ಸಿ ಡಿಎಸ್ ಅರುಣ್ ಹೇಳಿದರು. ಮಹಾರಾಜ ಟ್ರೋಫಿಯಲ್ಲಿ 6 ತಂಡಗಳು ಭಾಗವಹಿಸಿದ್ದವು. ಗುಲ್ಬರ್ಗಾ ಮಿಸ್ಟಿಕ್ಸ್, ಮೈಸೂರು ವಾರಿಯರ್ಸ್, ಬೆಂಗಳೂರು ಬ್ಲಾಸ್ಟರ್ಸ್ ಸೇರಿ ಹಲವು ಬಲಿಷ್ಠ ತಂಡಗಳ ನಡುವೆ ಮೊದಲ ಬಾರಿಗೆ ಸ್ಪರ್ಧಿಸಿದ್ದ ಶಿವಮೊಗ್ಗ ಯೋಧಾಸ್ ತಂಡ ಪ್ರಶಸ್ತಿ ಗೆದ್ದಿದೆ. ಅದರ ಅಂಗವಾಗಿ ಆಟಗಾರರನ್ನು ಉತ್ತೇಜಿಸಲು ವಿಜಯೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬೆಕ್ಕಿನ ಕಲ್ಮಠದಿಂದ ಸಂಜೆ 6 ಗಂಟೆಗೆ ಕೆಎಸ್ಸಿಎ ಮೈದಾನದವರೆಗೆ ಅದ್ದೂರಿ ವಿಜಯೋತ್ಸವ ಮೆರವಣಿಗೆ ನಡೆಸಲಾಗುವುದು. ರಾತ್ರಿ 7ಕ್ಕೆ ಕೆಎಸ್ಸಿಎ ಮೈದಾನದಲ್ಲಿ ನಡೆಯುವ ವಿಜಯೋತ್ಸವದಲ್ಲಿ ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ, ಶಾಸಕ ಎಸ್ಎನ್ ಚನ್ನಬಸಪ್ಪ, ಎಂಎಲ್ಸಿ ಡಾಕ್ಟರ್ ಧನಂಜಯ ಸರ್ಜಿ, ಎಸ್ಪಿ ಬಿ ನಿಖಿಲ್ ಸೇರಿ ಜನಪ್ರತಿನಿಧಿಗಳು, ಪೊಲೀಸ್ ಅಧಿಕಾರಿಗಳು ಹಾಗೂ ಗಣ್ಯರು ಭಾಗವಹಿಸುವರು ಎಂದರು. ಫೈನಲ್ ಪಂದ್ಯದಲ್ಲಿ ಶಿವಮೊಗ್ಗ ಯೋಧಾಸ್ ತಂಡ ಬೆಂಗಳೂರು ಬ್ಲಾಸ್ಟರ್ಸ್ ತಂಡವನ್ನು ಮಣಿಸಿ ಚಾಂಪಿಯನ್ ಪಟ್ಟು ಅಲಂಕರಿಸಿತು. ಸುಮಾರು 17 ವರ್ಷಗಳ ಬಳಿಕ ಶಿವಮೊಗ್ಗದ ತಂಡ ಟ್ರೋಫಿ ಗೆದ್ದಿರುವುದು ಜಿಲ್ಲೆಯ ಕ್ರಿಕೆಟ್ ಇತಿಹಾಸದಲ್ಲಿ ಮಹತ್ವದ ಮೈಲಿಗಲ್ಲು ಎಂದ ಅವರು, ತಂಡದ ಸಿಇಒ ಮಿಥುನ್ ಅವರ ನೇತೃತ್ವದಲ್ಲಿ ಉದ್ಯಮಿ ಅಭಿಷೇಕ್ ಅಗರ್ವಾಲ್ ಫ್ರಾಂಚೈಸಿ ಮೂಲಕ ತಂಡವನ್ನು ಖರೀದಿಸಿ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ಎಂದರು. ಟ್ರೋಫಿಯ ಬಹುಮಾನ ಮೊತ್ತ 15 ಲಕ್ಷ ರೂದಲ್ಲಿ ಶಿವಮೊಗ್ಗದ ಕ್ರಿಕೆಟಿಗ ಎಸ್ಎಲ್ ಅಕ್ಷಯ್ ಅವರ ಕುಟುಂಬಕ್ಕೆ 5 ಲಕ್ಷ ರೂ ಧನ ಸಹಾಯ ನೀಡಲಾಗುವುದು. ಅಲ್ಲದೆ ICS ಮೊಬೈಲ್ ಪ್ರೈವೇಟ್ ಲಿಮಿಟೆಡ್ನಿಂದ ಅಕ್ಷಯ್ ಅವರ ಮಗಳಿಗೆ ಉಚಿತ ಶಿಕ್ಷಣದ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಕೆಎಸ್ಸಿಎ ಶಿವಮೊಗ್ಗ ವಲಯದ ಅಧ್ಯಕ್ಷ ನಾಗೇಂದ್ರ ಕೆ ಪಂಡಿತ್, ಎಚ್ಎಸ್ ಸದಾನಂದ್, ಡಿಆರ್ ನಾಗರಾಜ್, ಐಡಿಎಲ್ ಗೋಪಿ, ಯಶವಂತ್ ನಾಯ್ಕ್, ಚಂದನ್ ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ಮಳೆ ಕೊರತೆಯನ್ನು ಸಮರ್ಥವಾಗಿ ಎದುರಿಸಲು ಶಿವಮೊಗ್ಗ ಜಿಲ್ಲಾಡಳಿತ ಸಜ್ಜಾಗಿದ್ದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಲವು ಪ್ರಮುಖ ಮುನ್ನೆಚ್ಚರಿಕೆ ಹಾಗೂ ಪರಿಹಾರ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಜಲಾಶಯಗಳು ಮತ್ತು ಕೆರೆಗಳಲ್ಲಿ ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕಾಗಿ ಮಾತ್ರ ಬಳಸಲು ಕಟ್ಟುನಿಟ್ಟಿನ ಆದೇಶ ಹೊರಡಿಸಲಾಗಿದೆ. ಕುಡಿಯುವ ನೀರಿನ ಅಭಾವ ಇರುವ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಖಾಸಗಿ ಬೋರ್ವೆಲ್ ಬಾಡಿಗೆ ಪಡೆದು ಟ್ಯಾಂಕರ್ ಮೂಲಕ ಅಥವಾ ನೀರು ಸರಬರಾಜು ಮಾಡಲು ಕ್ರಿಯಾಯೋಜನೆ ರೂಪಿಸಲಾಗಿದೆ ಎಂದಿದ್ದಾರೆ. ಆನವಟ್ಟಿಗೆ ಬೋರ್ವೆಲ್ ನೀರು ವ್ಯವಸ್ಥೆ ಮಾಡಿದ್ದು ಸೊರಬ, ಶಿರಾಳಕೊಪ್ಪ, ಹೊಸನಗರಕ್ಕೆ ಇನ್ನೆರಡು ತಿಂಗಳು ಕುಡಿಯುವ ನೀರಿನ ಕೊರತೆ ಇಲ್ಲ. ಉಳಿದೆಡೆ 6ರಿಂದ 8 ತಿಂಗಳು ಸಮಸ್ಯೆ ಇಲ್ಲ. 44 ಗ್ರಾಮಗಳಲ್ಲಿ ಜನವರಿಯಿಂದ ಜೂನ್ವರೆಗೆ ಒಟ್ಟು 97 ಬೋರ್ವೆಲ್ ಕೊರೆಸಲಾಗಿದೆ. ಜೂನ್ನಲ್ಲಿ 27, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 37 ಗ್ರಾಮಗಳಿಗೆ ಖಾಸಗಿ ಬೋರ್ವೆಲ್ ಮೂಲಕ ನೀರು ಪೂರೈಸಲಾಗಿದೆ ಎಂದಿದ್ದಾರೆ. ಒಂದು ವಾರದಿಂದ ಮಳೆ ಸಂಪೂರ್ಣ ಕ್ಷೀಣಿಸಿದ್ದು ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿವೆ. ಭತ್ತದ ಸಸಿಮಡಿಗೆ ಹಿನ್ನಡೆಯಾಗಿದ್ದು, ಈಗಾಗಲೇ ಶಿಕಾರಿಪುರ ಮತ್ತು ಸೊರಬ ತಾಲೂಕುಗಳಲ್ಲಿ ಬಿತ್ತನೆಯಾಗಿರುವ ಕುಷ್ಕಿ ಬೆಳೆಗಳಿಗೆ ತೇವಾಂಶದ ಕೊರತೆ ಎದುರಾಗಿದೆ. ಶೇಕಡ 44% ಮಳೆ ಕೊರತೆಯಾಗಿದ್ದು ಶೇಕಡ 28.9% ಮಾತ್ರ ಬಿತ್ತನೆಯಾಗಿದೆ. ಪ್ರಸಕ್ತ ಸಾಲಿನಲ್ಲಿ 113,458 ಹೆಕ್ಟೇರ್ ಬಿತ್ತನೆ ಗುರಿ ಹೊಂದಿದ್ದು, ಜುಲೈ 17ರವರೆಗೆ 31,868 ಹೆಕ್ಟೇರ್ ಬಿತ್ತನೆಯಾಗಿದೆ. ಮೆಕ್ಕೆಜೋಳದ ಬಿತ್ತನೆ ಅವಧಿ ಮುಗಿಯುತ್ತಿದ್ದು ರಾಗಿ, ಹೆಸರು, ಅಲಸಂದೆ, ಉದ್ದು ಬೆಳೆಯಬಹುದು. ಭತ್ತದ ನಾಟಿಗೆ ಆಗಸ್ಟ್ ಅಂತ್ಯದವರೆಗೆ ಅವಕಾಶವಿದೆ ಎಂದು ತಿಳಿಸಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಲೋಕಸಭಾ ಕ್ಷೇತ್ರದ 6 ಸ್ಥಳಗಳಲ್ಲಿ ಸಮುದಾಯ ಆಧಾರಿತ ವೈರ್ಲೆಸ್ ನೆಟ್ವರ್ಕ್ಗಳ ಪ್ರಾಯೋಗಿಕ ಯೋಜನೆಗಳನ್ನು ಆರಂಭಿಸಲಾಗುವುದು ಎಂದು ಲೋಕಸಭಾ ಸದಸ್ಯ ಪಿಇಎಸ್ ಟ್ರಸ್ಟ್ ಅಧ್ಯಕ್ಷ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗ ನಗರದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಹಾಗೂ ಇಂಟರ್ಶಿಪ್ ಸೊಸೈಟಿ ಬೆಂಗಳೂರು ಚಾಪ್ಟರ್ ಆಶ್ರಯದಲ್ಲಿ ಆಯೋಜಿಸಿದ್ದ 5 ದಿನದ ಬಿಲ್ಡಿಂಗ್ ವೈರ್ಲೆಸ್ ಕಮ್ಯುನಿಟಿ ನೆಟ್ವರ್ಕ್ ಬೂಟ್ ಕ್ಯಾಂಪ್ನ ಪದವಿ ಪ್ರದಾನ ಹಾಗೂ ಸಮಾರೋಪದಲ್ಲಿ ಮಾಹಿತಿ ನೀಡಿದರು. ಇಂಟರ್ನೆಟ್ ಸೊಸೈಟಿ ಹಿರಿಯ ವ್ಯವಸ್ಥಾಪಕ ಮರಿಯನ್ ಪ್ಲೇಟೋಸ್ ಇಂಟರ್ನೆಟ್ ಸಂಪರ್ಕ ವಿಸ್ತರಿಸುವ ಅಗತ್ಯ ವಿವರಿಸಿದರು. ಇಂಟರ್ನೆಟ್ ಸೊಸೈಟಿ ಬೆಂಗಳೂರು ಚಾಪ್ಟರ್ ಅಧ್ಯಕ್ಷ ಡಾ ಶೋಭಾ ಶಂಕರ್, ಉಪಾಧ್ಯಕ್ಷ ಬಿಯು ಆದರ್ಶ್, ಬಿಎಸ್ಎನ್ಎಲ್ ಎಂಜಿಎಸ್ ಸಮಿತಾ ಸರ್ಕಾರ್, ಪಿಇಎಸ್ ಟ್ರಸ್ಟ್ ಕುಲಸಚಿವ ಡಾ ಆರ್ ನಾಗರಾಜ್, ಉಪಪ್ರಾಚಾರ್ಯ ಡಾ ಆರ್ ಶೇಖರ್, ಇಸಿಇ ವಿಭಾಗದ ಮುಖ್ಯಸ್ಥ ಹಾಗೂ ಬೂಟ್ ಕ್ಯಾಂಪ್ ಸಂಚಾಲಕ ಡಾ ವಿಎಂ ವಿಷ್ಣು ಇದ್ದರು. ಜಾಗತಿಕ ಮಟ್ಟದ ತಾಂತ್ರಿಕ ಶಿಕ್ಷಣ ಮತ್ತು ಸಮುದಾಯ ನೆಟ್ವರ್ಕಿಂಗ್ಗೆ ನೀಡಿದ ಕೊಡುಗೆಗಾಗಿ ಪಿಇಎಸ್ ಐಟಿಎಂ ಸಂಸ್ಥೆಗೆ ಇಂಟರ್ನೆಟ್ ಸೊಸೈಟಿಯಿಂದ ಮಾನ್ಯತೆ ಪ್ರದಾನ ಮಾಡಲಾಯಿತು. ಸಂಸ್ಥೆ ಪರವಾಗಿ ಪ್ರಾಚಾರ್ಯ ಡಾ ಡಿಆರ್ ಸ್ವಾಮಿ ಸ್ಮರಣಿಕೆ ಸ್ವೀಕರಿಸಿದರು. ತರಬೇತಿ ಪಡೆದ 50 ಮಂದಿಗೆ ಪ್ರಮಾಣ ಪತ್ರ ನೀಡಲಾಯಿತು. ಮುಂದಿನ ವಿವರ. ನಶೆಮುಕ್ತ ಕರ್ನಾಟಕ ನಿರ್ಮಿಸಲು ಪೊಲೀಸ್ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದ್ದು, ಯುವಜನರು ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಬೇಕು ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ನಾಗರಾಜ್ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಕಾರ್ಗಲ್ ಪಟ್ಟಣದ ಶರಾವತಿ ವಾಹನ ಚಾಲಕರ ಸಂಘದ ಆವರಣದಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮ ಕುರಿತು ಜಾಗೃತಿ ಅಭಿಯಾನದಲ್ಲಿ ಮಾತನಾಡಿ, ಗಾಂಜಾ, ಅಫೀಮು, ಸಿರಪ್, ಅಂಟು ಹೀಗೆ ಹಲವು ಬಗೆಯ ನಶವಸ್ತುಗಳಿಗೆ ಯುವಜನರು ದಾಸರಾಗಿದ್ದಾರೆ. ದುಶ್ಚಟಗಳನ್ನು ತ್ಯಜಿಸುವ ಮೂಲಕ ಉತ್ತಮ ಬದುಕು ಕಟ್ಟಿಕೊಳ್ಳಲು ಪಣ ತೊಡಬೇಕು ಎಂದು ತಿಳಿಸಿದರು. ಗಾಂಜಾ ವ್ಯಸನಿ ಅಮಲು ಪದಾರ್ಥ ನೀಡಿದರೆ ಯುವಜನರು ನಿರಾಕರಿಸಬೇಕು. ಇಲಾಖೆಯು ಬೇಡ ಬ್ರೋ ಎನ್ನುವ ವಿಶೇಷ ಅಭಿಯಾನ ಆರಂಭಿಸಿದೆ. ಪೊಲೀಸ್ ಇಲಾಖೆ ನಿರ್ದೇಶನದಂತೆ ಮಾದಕ ವಸ್ತುಗಳ ವ್ಯಸನಮುಕ್ತ ಸಮಾಜ ನಿರ್ಮಿಸಲು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇಲಾಖೆ ನಿರಂತರ ಅಭಿಯಾನ ನಡೆಸುತ್ತಿದೆ ಎಂದರು. ಡ್ರಗ್ಸ್ ಬಗ್ಗೆ ಸಾರ್ವಜನಿಕವಾಗಿ ಮಾಹಿತಿ ಇದ್ದಲ್ಲಿ ಇಲಾಖೆಯ ಪಬ್ಲಿಕ್ ಐ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಬೇಕು. ಪೊಲೀಸ್ ಇಲಾಖೆ ಕಂಟ್ರೋಲ್ ರೂಮ್ಗೆ ನೇರವಾಗಿ ಲಭ್ಯವಾಗಲಿದೆ. ಮಾಹಿತಿದಾರರ ಗೌಪ್ಯತೆ ಕಾಪಾಡಲಾಗುವುದು ಎಂದು ತಿಳಿಸಿದರು. ಪೊಲೀಸ್ ಸಿಬ್ಬಂದಿ ಅಣ್ಣಪ್ಪ, ಜಯೇಂದ್ರ ಇತರರಿದ್ದರು. ಮುಂದಿನ ವಿವರ. ಶಿವಮೊಗ್ಗದ ಸಹಕಾರ ಸಂಘಗಳು ರೈತರು ಸೇರಿದಂತೆ ವಿವಿಧ ವರ್ಗದ ಜನರ ಆರ್ಥಿಕ ಅಭಿವೃದ್ಧಿಗಾಗಿ ಕೆಲಸ ನಿರ್ವಹಿಸುತ್ತಿವೆ ಎಂದು ಜಿಲ್ಲಾ ಹಾಪ್ಕಾಮ್ಸ್ ಅಧ್ಯಕ್ಷ ವಿಜಯಕುಮಾರ್ ಅಭಿಪ್ರಾಯಪಟ್ಟರು. ಸಹಕಾರ ಮಹಾಮಂಡಳ, ಜಿಲ್ಲಾ ಸಹಕಾರ ಯೂನಿಯನ್, ಡಿಸಿಸಿ ಬ್ಯಾಂಕ್, ಸಹಕಾರ ಇಲಾಖೆ ಆಶ್ರಯದಲ್ಲಿ ಶಿವಮೊಗ್ಗದ ಉಪವಿಭಾಗದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಸಿಇಒಗಳಿಗೆ ಏರ್ಪಡಿಸಿದ್ದ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿ, ಸಂಘದ ಸದಸ್ಯರು ಸಾಮಾಜಿಕವಾಗಿ ಬೆಳೆಯಲು ಸಹಕಾರ ಸಂಘಗಳು ಪೂರಕವಾಗಿವೆ. ಸದಸ್ಯರು ಉತ್ತಮವಾಗಿ ಕಾರ್ಯನಿರ್ವಹಿಸಲು ತರಬೇತಿ ಶಿಬಿರಗಳು ಅನಿವಾರ್ಯ ಎಂದು ತಿಳಿಸಿದರು. ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಸಿ ಹನುಮಂತಪ್ಪ ಮಾತನಾಡಿ, ಸಹಕಾರ ಸಂಘಗಳು ಸಹಕಾರ ಮನೋಭಾವನೆಯಿಂದಲೇ ನಡೆಯಬೇಕು. ಜಿಲ್ಲಾ ಸಹಕಾರ ಯೂನಿಯನ್ ಈ ನಿಟ್ಟಿನಲ್ಲಿ ಸಹಕಾರ ಸಂಘಗಳಿಗೆ ಮಾರ್ಗದರ್ಶನ ಮಾಡುವ ಸಂಸ್ಥೆಯಾಗಿದೆ. ಕಾಲಕಾಲಕ್ಕೆ ನಡೆಯುವ ತರಬೇತಿಗಳಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ ಎಂದರು. ಮುಂದಿನ ವಿವರ. ವಿದ್ಯಾರ್ಥಿಗಳು ಕನಸು ನನಸಾಗಿಸಿಕೊಳ್ಳಲು ನಿರಂತರ ಪರಿಶ್ರಮ ಪಡಬೇಕು. ಕಷ್ಟಪಟ್ಟು ಓದಿದರೆ ಯಾವ ವಿಷಯಗಳು ಕಷ್ಟವಲ್ಲ. ವಿದ್ಯಾರ್ಥಿಗಳಿಗೆ ಆಸಕ್ತಿ ಹಾಗೂ ಬದ್ಧತೆ ಮುಖ್ಯ ಎಂದು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಡಿ ಮಲ್ಲೇಶಪ್ಪ ಹೇಳಿದರು. ಶಿವಮೊಗ್ಗದ ಆರ್ಯ ವಿಜ್ಞಾನ ಪಿಯು ಕಾಲೇಜಿನಿಂದ ಏರ್ಪಡಿಸಿದ್ದ ಪ್ರಥಮ ಪಿಯು ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಇತ್ತೀಚಿನ ವರ್ಷಗಳಲ್ಲಿ ಶಿವಮೊಗ್ಗ ಪ್ರಮುಖ ಶೈಕ್ಷಣಿಕ ಕೇಂದ್ರವಾಗಿ ಬೆಳೆದಿದೆ. ಬೇರೆ ಜಿಲ್ಲೆಗಳಿಂದಲೂ ಇಲ್ಲಿಗೆ ಶಿಕ್ಷಣ ಪಡೆಯಲು ಬರುತ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ 15 ಹಾಸ್ಟೆಲ್ಗಳು ಭರ್ತಿಯಾಗುತ್ತಿರುವುದು ಇದಕ್ಕೆ ನಿದರ್ಶನ ಎಂದರು. ಸಂಸ್ಥೆಯ ಕಾರ್ಯದರ್ಶಿ ಎನ್ ರಮೇಶ್ ಮಾತನಾಡಿ, ಆರ್ಯ ವಿಜ್ಞಾನ ಪಿಯು ಕಾಲೇಜು ಆರಂಭವಾಗಿ 3 ವರ್ಷ ಆಗಿದ್ದು, ಪ್ರಥಮ ವರ್ಷದಲ್ಲಿ 100% ಫಲಿತಾಂಶ ಬಂದಿರುವುದು ಸಾಧನೆಯಾಗಿದೆ. ಇದೇ ಮೊದಲ ಬಾರಿಗೆ ನೀಟ್ ಪರೀಕ್ಷೆಗೆ ತರಬೇತಿ ನೀಡಲಾಗಿತ್ತು. ಒಬ್ಬ ವಿದ್ಯಾರ್ಥಿ ಯಶಸ್ವಿಯಾಗಿದ್ದಾನೆ. ಮುಂದಿನ ದಿನಗಳಲ್ಲಿ ಕನಿಷ್ಠ 15-20 ಮಕ್ಕಳು ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯುತ್ತಾರೆಂಬ ವಿಶ್ವಾಸವಿದೆ ಎಂದು ತಿಳಿಸಿದರು. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಭದ್ರಾವತಿಯ ಕಿರಣ್ ಕುಮಾರ್ ಮಾತನಾಡಿ, ಆತ್ಮವಿಶ್ವಾಸದಿಂದ ಪರೀಕ್ಷೆಗಳನ್ನು ಎದುರಿಸಬೇಕು. ಕಷ್ಟಪಟ್ಟು ಓದಿದರೆ ನೀಟ್ನಲ್ಲಿ ಉತ್ತಮ ಅಂಕ ಪಡೆಯಬಹುದು. ವಿದ್ಯಾರ್ಥಿಗಳು ಅವಕಾಶಗಳನ್ನು ಬಳಸಿಕೊಳ್ಳಬೇಕು. ಈಗ ಅಂಕಗಳ ಜೊತೆಗೆ ಕೌಶಲ ಕೂಡ ಬಹಳ ಮುಖ್ಯ ಎಂದು ಹೇಳಿದರು. ಸಾಗರದ ಕೆಳದಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಾಚಾರ್ಯೆ
ಎಚ್ ರತ್ನಮ್ಮ, ಪ್ರಿಯದರ್ಶಿನಿ ಆಂಗ್ಲ ಶಾಲೆ ಪ್ರಾಚಾರ್ಯೆ ಸುನೀತಾ ದೇವಿ, ಆರ್ಯ ಕಾಲೇಜಿನ ಪ್ರಾಚಾರ್ಯೆ ಮಂಗಳ ಇದ್ದರು. ಇದರೊಂದಿಗೆ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀಯಾ?
2: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
1: ನಿನ್ ಮಾತಿನ ಅರ್ಥ, ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
3: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
7: ಹೆಲೋ ಕೇಳುಗರೇ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಸಮಯ ಏನೋ 8:30 ಆಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30 ಆದ್ರೆ ಸಾಕು, ಪರಿಸರದ ಬಗ್ಗೆ ಪರಿಚಯವನ್ನ ಮಾಡ್ಕೊಡೋದಕ್ಕಾಗಿ ನಾನು ನಿಮ್ಮ ಆರ್ಜೆ ಅರ್ಪಿತಾ ಬರ್ತಾ ಇರ್ತೀನಿ. ಹಾಗೆ ಇವತ್ತು ಬಂದಿದ್ದು ಆಗಿದೆ. ಸರಿ ಅರ್ಪಿತಾ, ಇವತ್ತು ಯಾವ ಕಾರ್ಯಕ್ರಮದ ಬಗ್ಗೆ ಮಾತನಾಡಬೇಕು ಅಂತಿದ್ಯಾ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಒಂದು ಕುತೂಹಲಕಾರಿ ವಿಷಯದೊಂದಿಗೆನೆ ಬಂದಿದ್ದೀನಿ. ಹಾಗೆ ಕೇಳುಗರೆ, ನಾವು ಕಳೆದ ಸಂಚಿಕೆಯಲ್ಲಿ ನದಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನದಿಗಳ ಬಗ್ಗೆ ಎಷ್ಟು ಮಾತಾಡಿದ್ರು ಕೂಡ ಮಾತುಗಳೇ ಸಾಲಲ್ಲ, ಅಷ್ಟು ವಿಷಯಗಳಿದೆ ತಿಳ್ಕೊಳ್ಳೋಕೆ. ಹಾಗಿದ್ಮೇಲೆ ಇವತ್ತು ಕೂಡ ನದಿಗಳ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತಲ್ವಾ? ನದಿಗಳ ಬಗ್ಗೆ ನನ್ಗಿಂತನೂ ನಮ್ಮ ಅಜಯ್ ಶರ್ಮಾ ಸರ್ ಅವರು ತುಂಬಾ ಚೆನ್ನಾಗಿ ಮಾಹಿತಿ ಕೊಡ್ತಾರೆ. ಸೊ ಅವರು ನಮಗಾಗಿ ಮಾಹಿತಿಯನ್ನ ಕೊಡೋದಕ್ಕಾಗಿ ನಮ್ಮ ಜೊತೆಲೇನೆ ಇದಾರೆ. ಅವರಿಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಸರ್ ನಮಸ್ತೆ.
8: ನಮಸ್ಕಾರ ಎಲ್ಲರಿಗೂ.
7: ಸರ್ ತಿಂಡಿ ಆಯ್ತಾ?
8: ಓ ಖಂಡಿತ, ಎಲ್ಲರೂ ನಂದಾಯ್ತು, ನಿಮ್ದೆಲ್ಲ?
7: ನಮ್ದು ಎಲ್ಲ ತಿಂಡಿ ಆಗಿದೆ ಸರ್. ಸೊ ತಿಂಡಿ ತಿನ್ಕೊಂಡು ನಿಮ್ಮ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದೀವಿ, ನಿಮ್ಮ ಮಾಹಿತಿಗಾಗಿ ಕಾಯ್ತಾ ಇದೀವಿ. ಸರ್ ಮಾಹಿತಿ ಕೊಡೋಕ್ ರೆಡಿನಾ?
8: ಖಂಡಿತ.
7: ಓಕೆ, ನಾವು ಕೂಡ ಮಾಹಿತಿ ಕೇಳೋದಕ್ಕಾಗಿ ಕಾತರದಿಂದ ಕಾಯ್ತಾ ಇದೀವಿ. ಸರ್, ನಾವು ಕಳೆದ ಸಂಚಿಕೆಯಲ್ಲಿ ಏನು ಈ ತುಂಗಾ ನದಿ ಹಾಗೆ ಭದ್ರೆ ಜೊತೆಗೆ ನೇತ್ರಾವತಿ ನದಿಗಳ ಉಗಮ ಸ್ಥಾನಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ವಿ. ಹಾಗೆ ನಾವು ಕೂಡ ಒಂದು ಸರಿ ಆದ್ರೂ ಆ ಉಗಮ ಸ್ಥಳಗಳಿಗೆ ಭೇಟಿ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ವಿ. ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ತಗೊಂಡ್ರೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ
8: ಆಗುತ್ತೆ.
7: ಖಂಡಿತ. ಸೊ ಕಾರ್ಯಕ್ರಮವನ್ನ ಕೇಳಿಸ್ಕೊಳ್ತಾ ಇದ್ರಲ್ಲ, ಲೈಫ್ ಅಲ್ಲಿ ಒಂದ್ಸರಿ ಆದ್ರೂ ಈ ರೀತಿ ಉಗಮ ಸ್ಥಳಗಳಿಗೆ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ. ಸರ್, ಈ ತುಂಗಾ ಭದ್ರ ಬಗ್ಗೆ ಎಲ್ಲ ಮಾತಾಡುವಾಗ ತುಂಬಾ ಕುತೂಹಲಕಾರಿ ವಿಷಯಗಳಿದೆ ಸರ್. ಅದರಲ್ಲೂ ಈ ಭದ್ರಾ ನದಿ ಅಂತ ಹೇಳುವಾಗ ಭದ್ರಾ ನದಿ ದಡಗಳಲ್ಲಿ ಈ ಪಂಚಲಿಂಗೇಶ್ವರ ದೇವಸ್ಥಾನಗಳು ಇದೆ ಅಂತ ನಾನೆಲ್ಲೋ ಕೇಳ್ಪಟ್ಟಿದ್ದೀನಿ ಸರ್. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡಬಹುದಾ?
8: ನೀವು ಸರಿಯಾದ ಮಾಹಿತಿ ತಿಳ್ಕೊಂಡಿದ್ದೀರಿ. ಯಾಕಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಅಥವಾ ನಮ್ಮ ಗ್ರಾಮೀಣ ಭಾಗದಲ್ಲಿ ಅಂದ್ರೆ ಏನು ಗಂಗಾ ಮೂಲದಿಂದ ಅವಳು ಕೂಡ್ಲಿಕ್ಕೆ ಬರುವ ದಾರಿಯಲ್ಲಿ ಭದ್ರೆ ಏನಿದೆ, ಸೊ ಪ್ರಮುಖವಾಗಿ ಹೊರನಾಡು, ನಂತರದಲ್ಲಿ ಕಾಂಡ್ಯ ಇರ್ಬೋದು, ಎನಾರ್ಪುರ, ಹೀಗೆ ಬಂದು ಅವಳು ಕೂಡ್ಲಿ ಹತ್ರ ಸೇರ್ತಾಳೆ. ಸೊ ಈ ಭಾಗದಲ್ಲಿ 5 ಶಿವಲಿಂಗನ ಸಂಬಂಧಪಟ್ಟಕ್ಕೆ ದೇವಸ್ಥಾನಗಳಿದ್ದಾವೆ. 5 ಲಿಂಗಗಳಿಗೆ ಸಂಬಂಧಪಟ್ಟ ದೇವಸ್ಥಾನಗಳಿದ್ದಾವೆ, ಪುರಾಣ ಪ್ರಸಿದ್ಧ ಅಂದ್ರೆ ರಾಜನ ಕಾಲದ ದೇವಸ್ಥಾನಗಳಿಗೆ. ಸೊ ಇವಕ್ಕೆ ಏನು ವಾಡಿಕೆ ಅಂದ್ರೆ, ಇವೆಲ್ಲವನ್ನು ಒಂದೇ ದಿನ ನೋಡಿದ್ರು ಪರವಾಗಿಲ್ಲ, ಅಥವಾ ವರ್ಷದಲ್ಲಿ ಒಂದ್ಸರಿ ನೋಡಿದ್ರೆ, ಅಥವಾ ನಾವು ಇದ್ದಾಗ ನಮ್ಮ ಜನ್ಮದಲ್ಲಿ ಒಂದ್ಸರಿ ನೋಡಿದ್ರೆ ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಇವೆಲ್ಲವೂ ಭದ್ರಾ ನದಿಯ ದಂಡೆಯ ಮೇಲಿರುವ ಕ್ಷೇತ್ರಗಳು. ಹೇಗೆ ಶುರುವಾಗೋದು ಎಲ್ಲಿಂದ ಅಂದ್ರೆ, ಕಳಸೇಶ್ವರ ಹೆಸರು ಹೇಳಿದಾಗೆ ಕಳಸದಲ್ಲಿದೆ. ಸೊ ಕಳಸದಲ್ಲಿ ಕಳಸೇಶ್ವರ ಎಲ್ಲರಿಗೂ ಗೊತ್ತಿದೆ. ಸೊ ಹಾಗೆ ಮುಂದೆ ಬಂದು ಕಾಂಡ್ಯದಲ್ಲಿರುವ ಶಿವನ ದೇವಸ್ಥಾನ, ಹಾಗೆ ಬಂದು ಹೆಬ್ಬೆ ಅಂತ ಹೇಳಿ. ಸೊ ಹೆಬ್ಬೆ ಏನಿದೆ, ಇದು ಈಗ ಭದ್ರಾ ನದಿಯ ಅಂದ್ರೆ BRP ಡ್ಯಾಮ್ ಇರೋದ್ರಿಂದ ನೀರಿನ ಪ್ರಮಾಣ ಯಾವತ್ತೂ ಜಾಸ್ತಿ ಇರ್ತದೆ ಈ ಬೇಸಿಗೆಗಳಲ್ಲಿ. ಅದರೊಳಗೆ ಅದೇ ಬೇಸಿಗೆ ಸಮಯದಲ್ಲಿ ಶಿವರಾತ್ರಿ ಬರ್ತದೆ. ಸೊ ಶಿವರಾತ್ರಿಯಲ್ಲಿ ಅವಾಗ ಸಾಕಷ್ಟು ಜನ ಅಂದ್ರೆ ಸಾವಿರಾರು ಜನ ಅಕ್ಕಪಕ್ಕದ ಗ್ರಾಮದವರು ಅದನ್ನ ವಿಸಿಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಹೆಬ್ಬೆ ಶಂಕರ ಅಂತ ಹೇಳ್ತೀವಿ. ಮುಂದೆ ಹಾಗೇನೆ ನಮ್ಮ ಏನಿವತ್ತು ಯೂನಿವರ್ಸಿಟಿ ಇದೆ, ಕುವೆಂಪು ಯೂನಿವರ್ಸಿಟಿ. ಸೊ ಅಲ್ಲಿಂದ ಒಂದ್ ಸ್ವಲ್ಪ ದೂರ, ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಸೋಮಪುರ ಅಂತ ಇದೆ. ಸೊ ಸೋಮಪುರದಲ್ಲಿ ಅಲ್ಲೊಂದು ಶಿವನ ದೇವಸ್ಥಾನ ಇದೆ. ನೆಕ್ಸ್ಟ್ ಮುಂದೆ ಹೋದ್ರೆ ಕೂಡ್ಲಿಲೆ ಶಂಕರನ ದೇವಸ್ಥಾನ ಇದೆ. ಇವೆಲ್ಲವೂ ಶಿವನಿಗೆ ಸಂಬಂಧಪಟ್ಟ ಕ್ಷೇತ್ರ. ಭದ್ರೆ ನದಿಯ ದಂಡೆಯ ಮೇಲೆ ಇದೆ. ಸೊ ಹಾಗಾಗಿ ಮುಂದೆ ಅವತಾರ ಒಂದಿನ ನಿಮಗೆ ಸಮಯ ಇತ್ತು ಅಂದ್ರೆ ಭದ್ರೆ ಜೊತೆಗೆ ಇರುವ ಈ ಪುಣ್ಯಕ್ಷೇತ್ರಗಳನ್ನ ವಿಸಿಟ್ ಮಾಡಿದ್ರೆ ಒಳ್ಳೆಯದು
9: ಅಂತ ಖಂಡಿತ ಸರ್. ಸರ್, ಹಿಂದೆ ಎಲ್ಲ ಹೆಚ್ಚಾಗಿ ನದಿಗಳ ದಡದಲ್ಲೇ ದೇವಸ್ಥಾನಗಳನ್ನ ಕಟ್ಟಿಸ್ತಾ ಇದ್ರಲ್ಲ, ಯಾಕೆ ಆ ರೀತಿ ಮಾಡ್ತಾ ಇದ್ರು, ಅದರಿಂದ ಏನಾದ್ರು ಕಾರಣ ಇದೆಯಾ ಸರ್?
8: ನೋಡಿ, ಸೈಂಟಿಫಿಕ್ ಆಗಿ ನಾವು ಹೇಳಬೇಕು ಅಂದ್ರೆ ಈ ಪೌರಾಣಿಕವಾಗಿ ಅವೆಲ್ಲ ಬದಿಗಿಟ್ಬಿಡೋಣ. ಈ ಸಿವಿಲೈಸೇಷನ್ ಅಂತ ಹೇಳ್ತೀವಿ, ಸಿವಿಲೈಸೇಷನ್ ಒಂದು ಬೆಳಿಬೇಕು ಅಂದ್ರೆ ಅದಕ್ಕೆ ನೀರು ಅವಶ್ಯಕತೆ ಇದೆ. ಒಂದು ಸಿವಿಲೈಸೇಷನ್ ಹಾಳಾಗಿದೆ ಅದಕ್ಕೆ ಅಂದ್ರೆ ಅದಕ್ಕೂ ನೀರಿನ ಸಮಸ್ಯೆನೇ. ಈಗ ಉದಾಹರಣೆಗೆ ಬೆಂಗಳೂರು ತಗೊಳ್ಳಿ. ಸೊ ಬೆಂಗಳೂರಲ್ಲಿ ಸಾಕಷ್ಟು ಅಕ್ಕಪಕ್ಕದಲ್ಲಿ ಸಣ್ಣ ಹಳ್ಳಿಗಳು, ಹಳ್ಳ ಮತ್ತು ನದಿಗಳು ಹರಿತಾ ಇದ್ವು. ಇವತ್ತು ವೃಷಭೋತಿ ಏನಾಗಿದೆ, ನದಿನೇ ಇಲ್ಲ, ಅದು ಮೋರಿ ಆಗಿಬಿಟ್ಟಿದೆ. ಆದರೆ ಇವತ್ತು ಬೆಳೆದಂಗೆ ಏನಾಗ್ತದೆ, ನೀರಿನ ಅಭಾವ ಜಾಸ್ತಿ ಆದಾಗ ಸೊ ಡಿಸ್ಇಂಟಿಗ್ರೇಷನ್ ಆಗ್ತದೆ. ಅದೇ ರೀತಿ ನೋಡಿ, ಇಲ್ಲಿ ಹಿಂದಿನ ಕಾಲದಲ್ಲಿ ಸೊ ನದಿಯಲ್ಲಿತ್ತು, ಅಲ್ಲೇ ಸಿವಿಲೈಸೇಷನ್ಗಳಾಗಿದ್ದಾವೆ. ನಮ್ಮ ಶಿವಮೊಗ್ಗದಲ್ಲಿ ಗಾಜನೂರು ಇರ್ಬೋದು, ಹೊಸನಗರ ಇರ್ಬೋದು, ಇಲ್ಲಿ ಕಮನಯುಗದ ಮಾನವನ ನೆಲೆಗಳು ಸಾಕಷ್ಟು ಸಿಕ್ಕಿದ್ದಾವೆ. ಅವೆಲ್ಲವೂ ನದಿಗೆ ಹತ್ತಿರ ಇರೋದ್ರಿಂದ, ಅಥವಾ ಅಕ್ಕಪಕ್ಕದಲ್ಲಿ ಅಲ್ಲಿ ಹತ್ತಿರದಲ್ಲಿ ಕೆರೆಗಳಿರೋದ್ರಿಂದ. ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಕೆರೆಗಳಿದ್ದಾವೆ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಅತಿ ಹೆಚ್ಚು ಕೆರೆಗಳಿರೋದು ಶಿವಮೊಗ್ಗದಲ್ಲಿ. ಒಂದೇ ತಾಲೂಕಲ್ಲಿ ಅತಿ ಹೆಚ್ಚು ಕೆರೆಗಳಿರೋದು, ಯಾಕಂದ್ರೆ ಜಲಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅದು ಸೊರಬದಲ್ಲಿ. ಸೊ ಊರಿಗೆ ಒಂದರಿಂದ ನಾಲ್ಕು ನಿಮಗೆ ಖಂಡಿತವಾಗಿ ಸಿಗ್ತವೆ. ಸೊ ದಾಖಲಾತಿ ಪ್ರಕಾರ ಅತಿ ಹೆಚ್ಚು ಕೆರೆಗಳಿರೋದು. ಸೊ ಅಲ್ಲಿ ನೀವು ಈಗ ಈ ಅಗ್ರಹಾರಗಳಿರ್ಬೋದು, ದೇವಸ್ಥಾನಗಳನ್ನು ಮಾಡಿದಾಗ ಏನಾಗ್ತದೆ, ಸೊ ಹಿಂದೆ ದೇವಸ್ಥಾನ ಅಂದ್ರೆ ಕೇವಲ ಪೂಜೆಗೆ ಸಂಬಂಧಪಟ್ಟಿದ್ದಲ್ಲ, ಅದು ಇಟ್ ವಾಸ್ ಅನ್ ಇನ್ಸ್ಟಿಟ್ಯೂಷನ್. ಸೊ ರಾಜರ ಕಾಲದಲ್ಲಿ ದೇವಾಲಯಗಳು ಒಂಥರ ಬ್ಯಾಂಕ್ ತರ ವರ್ಕ್ ಮಾಡ್ತಾ ಇದ್ವು, ತಗೊಂಡು ಹೋಗ್ಬೋದು. ಆಮೇಲೆ ಈ ಪ್ರವಾಸಿಗರು ಅಂದ್ರೆ ಈ ರೋಡಲ್ಲಿ ಹೋಗೋರು ಆವಾಗಿನ ಕಾಲದಲ್ಲಿ, ಸೊ ಕತ್ಲೆ ಆಯ್ತು ಅಂದ್ರೆ ಅವತ್ತು ಹಾಲ್ಟ್ ಮಾಡ್ಬೇಕಿತ್ತು. ಸೊ ಹಾಲ್ಟ್ ಎಲ್ಲಿ ಮಾಡ್ತಾ ಇದ್ರು, ಮಠ ಮಾನ್ಯಗಳು ಅಥವಾ ದೇವಸ್ಥಾನಗಳಲ್ಲಿ ಹಾಲ್ಟ್ ಮಾಡ್ತಾ ಇದ್ರು. ಸೊ ಅಲ್ಲಿ ಜನ ಹಾಲ್ಟ್ ಮಾಡಿದಾಗ ಅವರಿಗೆ ನೀರಿನ ವ್ಯವಸ್ಥೆ ಬೇಕು, ಮರುದಿನ ಬೆಳಗ್ಗೆ ಅವ್ರು ಬದ್ದು ಎದ್ದು ಹೋಗ್ತಾ ಇದ್ರು. ಸೊ ಈ ದೇವಸ್ಥಾನ ಅಗ್ರಹಾರಗಳು, ಮಠ ಮಾನ್ಯಗಳು ಏನಂದ್ರೆ ಇದು ಸಾಕಷ್ಟು ಒಂದು ಬಿಗ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು, ಅಂದ್ರೆ ಎಜುಕೇಷನ್ ಪರ್ಪಸ್ ಆಗ್ತಿತ್ತು. ಸೊ ಎಜುಕೇಷನ್ ಕಲೀಲಿಕ್ಕೆ ನೀವು ಅಲ್ಲಿ ಬಂದ್ರೆ ಅಂದ್ರೆ, ಸೊ ನೀವು ಯಾವ್ದೋ ಒಂದು ವೇದ ಅಧ್ಯಯನ ಮಾಡಬೇಕು, ಆ ಪಂಡಿತರು ಅದೇ ಅಗ್ರಹಾರದಲ್ಲಿ ಇದ್ರು ಅಂದ್ರೆ ಆ ಅಗ್ರಹಾರಕ್ಕೆ ನೀವು ಬರಬೇಕಾಗ್ತಿತ್ತು. ಸೊ ಅಲ್ಲೊಂದು ಒಂದು ತಿಂಗಳು ಅಥವಾ ಒಂದು ವರ್ಷ ಎರಡು ವರ್ಷ ಇರ್ತಿದ್ರಿ. ಹಾಗಾಗಿ ಸೊ ಒಂದು ಯೂನಿವರ್ಸಿಟಿ ಕ್ಯಾಂಪಸ್ ಅಂತಾನೆ ಹೇಳ್ಬೋದು. ಸೊ ಸಾಕಷ್ಟು ಜನ ಅಲ್ಲಿ ಬಂದಾಗ ಏನಾಗ್ತದೆ, ಅವರಿಗೆ ನೀರಿನ ಅವಶ್ಯಕತೆ ಇರ್ತದೆ. ಹಾಗಾಗಿ ಇವ್ರು ಏನ್ ಮಾಡ್ತಾ ಇದ್ರು, ಈ ದೇವಸ್ಥಾನಗಳು ಮಠ ಮಾನ್ಯಗಳನ್ನೆಲ್ಲವೂ ಈ ನದಿ ಅಥವಾ ಈ ಎರಡು ನದಿಗಳು ಸೇರ್ತಾವಲ್ಲ ಆ ಜಾಗದಲ್ಲಿ ಇರ್ತಾ ಇದ್ರು.
9: ಖಂಡಿತ.
8: ಸೊ ಇದು ಬಹಳ ಇಂಪಾರ್ಟೆಂಟ್. ಸೊ ಸೈಂಟಿಫಿಕ್ ಆಗಿ ನಾವು ಇವತ್ತು ಮಾತಾಡೋಣ.
9: ಸೂಪರ್. ಸೊ ಈ ನದಿಗಳು ಈಗ ಅಲ್ಲ ಸರ್, ಪ್ರಾಚೀನ ಕಾಲದಿಂದಲೂ ಕೂಡ ಸಾಕಷ್ಟು ಜನಕ್ಕೆ ಸಹಾಯ ಮಾಡ್ತಾನೆ ಬಂದಿದೆ. ನದಿಯಿಂದ ನಮಗೆ ಸಾಕಷ್ಟು ಪ್ರಯೋಜನ ಇದೆ, ಆದ್ರೆ ನಮ್ಮಿಂದ ನದಿಗೆ ಏನು
8: ಪ್ರಯೋಜನ ಆಗಿಲ್ಲ,
9: ಆದ್ರೆ ನಮ್ಮ ನದಿನ ಹಾಳು ಮಾಡ್ತಾರೆ.
8: ಅದನ್ನ ಹೇಗಿದೆ ಹಾಗೆ ಬಿಟ್ಟರೆ ಸಾಕು ನಮಗೆ
9: ಅಲ್ವಾ.
8: ಮುಂದಿನ ಪೀಳಿಗೆಗೆ ನಮ್ಮ ಹಿಂದಿನವ್ರು ಏನು ನಮ್ಗೆ ಕೊಟ್ಟಿದ್ದಾರೆ ಅದನ್ನ ಅದೇ ರೀತಿ ನಾವು ಮುಂದಿನ ಪೀಳಿಗೆ ಕೊಟ್ಟರೆ ಅದೇ ನಾವು ಮಾಡೋ ಒಂದು ದೊಡ್ಡ ಉಪಕಾರ ಅಂತ ಹೇಳ್ಬೋದು.
9: ಖಂಡಿತ. ನದಿಯನ್ನ ನದಿ ಪಾಡಿಗೆ ಬಿಟ್ಟಾಗ ಮುಂದಿನ ಪೀಳಿಗೆ ಕೂಡ ಅದರಿಂದ ಪ್ರಯೋಜನ ಆಗೋದಿದೆ.
8: ಖಂಡಿತ.
7: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಅಜಯ್ ಶರ್ಮಾ ಅವರು ಈ ಒಂದು ನದಿಗಳ ಬಗ್ಗೆ ಎಷ್ಟು ಸೊಗಸಾಗಿ ಮಾಹಿತಿಯನ್ನ ಕೊಡ್ತಾ ಇದ್ರಲ್ವಾ. ನದಿಯನ್ನ ನದಿ ಬಾಡಿಗೆ ಬಿಟ್ಬಿಡೋಣ, ಆಗ ನದಿ ಕೂಡ ಸುರಕ್ಷಿತವಾಗಿ ಸಂರಕ್ಷಿತವಾಗಿ ಇರುತ್ತೆ. ಹಾಗಿದ್ಮೇಲೆ ಕೇಳುಗರೆ, ಈ ಒಂದು ನದಿಯ ಬಗ್ಗೆ ಮಾತಾಡೋಕೆ ಇನ್ನಷ್ಟು ವಿಚಾರಗಳು ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀವಿ. ಆದ್ರೆ ಅದಕ್ಕೂ ಮೊದಲು ಈ ಒಂದು ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಒಂದು ಚೋಟ ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲೋಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜಿ ಅರ್ಪಿತಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನದಿಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಕೊಡ್ತಾ ಇರೋರು ಅಜಯ್ ಕುಮಾರ್ ಶರ್ಮಾ ಅವರು. ಸರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ. ಅಜಯ್ ಸರ್, ಈಗೇನಪ್ಪಾ ಅಂದ್ರೆ ಈ ನದಿಗಳು ಹರಿಯುವಾಗ ಎರಡು ಪ್ರದೇಶಗಳ ಮಧ್ಯೆ ಹರಿಯುತ್ತೆ. ಎಷ್ಟೋ ಬಾರಿ ಆ ಊರಿಗೂ ಈ ಊರಿಗೂ ಸೇತುವೆ ನದಿಗಳು ಇರುತ್ತೆ. ಈ ವಿಶೇಷತೆ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ ಸರ್?
3: ನೋಡಿ, ನಮ್ಮ ಶಿವಮೊಗ್ಗ ಅಂತಲ್ಲ, ಎಲ್ಲಾದ್ರೂ ನೀವು ತಗೋಬಹುದು ಕಂದಾಯ. ನೀವು ಮ್ಯಾಪ್ ಗಳನ್ನ ನೀವು ಸಮೀಕ್ಷೆ ಅಥವಾ ಅದನ್ನ ಹಿಡ್ಕೊಂಡು ನೀವು ಸ್ಟಡಿ ಮಾಡಿದಾಗ, ಸೊ ಎರಡು ಗ್ರಾಮಗಳ ಮಧ್ಯೆ ಹರಿಯುವ ನದಿ ಹೊಳೆ ಅಥವಾ ಹಳ್ಳಗಳಿರ್ಬೋದು ಎರಡು ಗ್ರಾಮನ ಬೇರ್ಪಡಿಸ್ತದೆ, ಎರಡು ತಾಲೂಕುಗಳನ್ನು ಬೇರ್ಪಡಿಸ್ತದೆ, ಎರಡು ಜಿಲ್ಲೆಗಳನ್ನು ಬೇರ್ಪಡಿಸ್ತವೆ. ಸೊ ಅದಕ್ಕೆ ವಿಶೇಷ ಏನಂದ್ರೆ, ಈಗ ನಾವು ತುಂಗೆ ಬಗ್ಗೆ ಮಾತಾಡ್ತಾ ಇದ್ವಿ. ಉದಾಹರಣೆಗೆ, ತುಂಗೆ ಗಂಗಾ ಮೂಲದಿಂದ ಹುಟ್ಟಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ, ಸೊ ಶೃಂಗೇರಿಯಿಂದ ಮುಂದೆ ಹರಿಹರಪುರ ಬರ್ತಾಳೆ. ಸೊ ಹರಿಹರಪುರದಿಂದ ಮುಂದೆ ಬಂದು ತೀರ್ಥಳಿಗೆ ಬಂದಾಗ, ಸೊ ತೀರ್ಥಳಿಯಿಂದ ಶಿವಮೊಗ್ಗಕ್ಕೆ ಏನು ಹರಿತಾಳೆ, ನಮ್ಮ ಶಿವಮೊಗ್ಗ ಪಟ್ಟಣ ಬಂದು ಹರಿತಾಳೆ. ಸೊ ಲೆಫ್ಟ್ ಅಂದ್ರೆ ಎಡದಂಡೆ ಏನಿದೆ, ಎಡದಂಡೆ ಶಿವಮೊಗ್ಗ ಜಿಲ್ಲೆಗೆ ಸೇರಿದ್ದು, ಬಲದಂಡೆ ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದ್ದು. ನೋಡಿ, ಅಂದ್ರೆ ಆ ತುಂಗೆ ಏನಿದೆ, ಎರಡು ಜಿಲ್ಲೆಗೆ ಅವಳು ಗಡಿ ಅಂತಾನೆ ಹೇಳ್ಬೋದು. ಸೊ ನೀವು ಅಲ್ಲಿ ನೀವೇನು ಒಂದು ಮ್ಯಾಪ್ ಬೇಡ ನಿಮಗೆ, ಅಥವಾ ಟೇಪ್ ಹಿಡ್ಕೊಂಡು ಹೇಳಿದ್ ಬೇಡ. ಸೊ ಎಡದಂಡೆ ಮೇಲಿದೆ ಅಂದ್ರೆ ಸ್ವಾಭಾವಿಕವಾಗಿ ನೀವು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದೀರಾ, ಬಲದಂಡೆಯಲ್ಲಿ ಇದ್ದೀರಾ ಅಂದ್ರೆ ನೀವು ಸ್ವಾಭಾವಿಕವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದ್ದೀರಾ ಅಂತ. ಸೊ ಅದೇ ರೀತಿ ಈ ತುಂಗೆ ಅಲ್ಲಿಂದ ಹರಿಬೇಕಾದ್ರೆ ಇವಳಿಗೆ ಸಾಕಷ್ಟು ಅಂದ್ರೆ ಒಂದೊಂದು ಫಡ್ಲಾಂಗ್ ಇರ್ಬೋದು, ಎರಡೆರಡು ಕಿಲೋಮೀಟರ್ಗೆ ಸಾಕಷ್ಟು ಸಣ್ಣ ಸಣ್ಣ ಹಳ್ಳಗಳು ಹೊಳೆಗಳಂದ್ರೆ ಒಂದು ಸ್ವಲ್ಪ ಇಂಪಾರ್ಟೆಂಟು. ಸೊ ಹಳ್ಳಗಳಂತೂ ಸಾಕಷ್ಟು ಬರ್ತವೆ. ಆ ಹಳ್ಳಗಳನ್ನ ನಾವು ಹೇಗೆ ಹೆಸರು ಕರಿತಾ ಇದ್ರು ಅಂದ್ರೆ, ಯಾವ ಊರಿನ ಮೇಲೆ ಬರ್ತದೆ, ಯಾವ ಹಳ್ಳಿಗೆ ಪಕ್ಕದಲ್ಲಿ ಬಂದು ಸೇರ್ತಾ ಇತ್ತು ಆ ಹಳ್ಳಿ ಹೆಸರು ಇಡ್ತಾ ಇದ್ವಿ. ಈ ಮಲ್ನಾಡ್ ಅಂತ ಒಂದು ಊರಿದೆ ಶೃಂಗೇರಿಯ ಒಳಗಡೆ, ಅದು. ಸೊ ಅಲ್ಲಿ ಬಂದು ಒಂದು ಹಕ್ಕಿ ಹೊಳೆ ಅಂತ ಬಂದು ಸೇರ್ತಾ ಇತ್ತು ತುಂಗೆಗೆ. ಸೊ ಅದಕ್ಕೆ ಹಕ್ಕಿ ಹೊಳೆ ಅಂತಾನು ಹೇಳ್ತಿದ್ರು, ಮಲ್ನಾಡ್ ಹೊಳೆ ಅಂತಾನು ಹೇಳ್ತಾ ಇದ್ರು. ಪ್ರಮುಖವಾಗಿ ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇತ್ತು ಅಂದ್ರೆ ಅದಕ್ಕೆ ಹೊಳೆ ಅಂತೀವಿ. ಉದಾಹರಣೆಗೆ ನಂದಿನಿ ಮತ್ತೆ ನಳಿನಿ ಅಂತೇಳಿ, ಈ ಹೆಸರನ್ನೇ ಜಾಸ್ತಿ ಜನ ಕೇಳಿಲ್ಲ. ಈ ನಾವು ಶೃಂಗೇರಿಯಿಂದ ನೆಮ್ಮಾರ್ ಹತ್ರ ಹೋಗ್ಬೇಕಾರೆ ಅದು ತುಂಗೆ ಬಂದು ಸೇರ್ತದೆ. ಸೇರ್ಬೇಕಾರೆ ತುಂಬಾ ಜನಗೆ ಆಘಾತ ಆಗ್ಬೋದು, ಯಾಕಂದ್ರೆ ನಂದಿನಿ ನಳಿನಿ ನೋಡಿದಾಗ ಅದು ಆ ತುಂಗೆ ಏನಿದೆ, ತುಂಗೆಗಿಂತ ಒಂದ್ ಸ್ವಲ್ಪ ಅಗಲವಾಗಿ ಹರಿತಾಳೆ. ಓ, ಇದಕ್ಕೆ ನಂದಿನಿ ನಳಿನಿ ಅಂತ ಹೇಳ್ಬೋದಿತ್ತು ತುಂಗೆ ಯಾಕೆ ಅಂತ ಪ್ರಶ್ನೆ ಬರ್ತದೆ. ಅದು ಹೇಳ್ದಲ್ಲ, ಮುಂದಿಂದ ಮುಂದೆ ಹೋಗ್ತಾ ಹೋಗ್ತಾ ಯಾವ್ದು ಅಗಲ ಆಗ್ತದೆ ಅದನ್ನ ಹೆಸರಿರ್ತೀವಿ. ಈ ನಂದಿನಿ ಮತ್ತು ನಳಿನಿ ಎಲ್ಲಿ ಹುಡ್ತಾಳೆ ಅಂದರೆ ನರಸಿಂಹ ಪರ್ವತ ಅಂತೇಳಿ. ಈ ನರಸಿಂಹ ಪರ್ವತ ಹೇಗಿದೆ ಅಂದರೆ ಎರಡು ಜಿಲ್ಲೆಗೆ ಸಂಬಂಧಪಟ್ಟ ಒಂದು ಗುಡ್ಡ ಅಂತ ಹೇಳ್ಬೋದು. ಒಂದು ನೀವು ಈ ಶಿವಮೊಗ್ಗ ಜಿಲ್ಲೆ ಆಗುಂಬೆಯಿಂದ ಹತ್ಬೋದು ಇದಕ್ಕೆ, ಇಲ್ಲಾಂದರೆ ಶೃಂಗೇರಿ ಹತ್ರ ಇರುವ ಕಿಗ್ಗದ ಹಿಂಭಾಗದಿಂದ ನಾವು ನರಸಿಂಹ ಪರ್ವತನ ಹತ್ಬೋದು. ಸೊ ಆ ನರಸಿಂಹ ಪರ್ವತದಲ್ಲಿ ನಂದಿನಿ ಮತ್ತು ನಳಿನಿ ಹುಡ್ತಾಳೆ. ಸೊ ಅವಳು ಕೆಳಗಡೆ ಹರಿದು ಬಂದು ತುಂಗೆನ್ ಸೇರ್ತಾಳೆ. ಅದ್ರ ಜೊತೆ ಇನ್ನೊಂದು ನದಿನ ಹುಡ್ತದಲ್ಲಿ, ಅದ್ರ ಹೆಸರು ಸೀತೆ ಅಂತೇಳಿ. ಸೊ ಸೀತೆಯನ್ನ ನೀವು ನೋಡ್ಬೇಕು ಅಂದ್ರೆ ಆಗುಂಬೆಯಿಂದ ಆ ನರಸಿಂಹ ಪರ್ವತನ ಹತ್ತಬೇಕು. ಸೊ ಆಗುಂಬೆಯಿಂದ ನೀವು ನರಸಿಂಹ ಪರ್ವತ ಹತ್ತಿದ್ರೆ ನಿಮಗೆ ಸೀತೆ ನದಿ ನಿಮಗೆ ನೀವು ಅಲ್ಲಿ ಚಾರಣಕ್ಕೆ ಹೋದಾಗ ನಿಮ್ಮನ್ನ ದಾಟಿ ಅಲ್ಲಿಂದ ಧುಮುಕ್ತಾಳೆ. ಅದಕ್ಕೆ ಬರ್ಕಾನಾ ಫಾಲ್ಸ್ ಅಂತ ಹೇಳ್ತೀವಿ. ಸೊ ನೀವು ಆಗುಂಬೆಯಿಂದ ಕೆಳಗಡೆ ಸೋಮೇಶ್ವರ ಹೋಗಿ ಮುಂದೆ ಹೆಬ್ರಿ ಬ್ರಹ್ಮಾರ ಹೋಗ್ಬೇಕಾದ್ರೆ ನಿಮಗೆ ಒಂದು ಅಗ್ಲವಾದ ಒಳ್ಳೆ ತುಂಬಾ ಸುಂದರವಾದ ನದಿ ಕಾಣಿಸ್ತದೆ, ಅದೇ ಸೀತಾ ನದಿ. ಸೊ ಸೀತಾ ನದಿ ನೋಡಿ, ಹುಟ್ಟದು ನಮ್ಮ ನರಸಿಂಹ ಪರ್ವತದಲ್ಲಿ ಶಿವಮೊಗ್ಗದಲ್ಲಿ, ಆದರೆ ಅದ ಪ್ರಯೋಜನ ಆಗದೆ ಯಾರಿಗೆ ಅಂದ್ರೆ ಕರಾವಳಿಯವರಿಗೆ. ಸೊ ಬರ್ಕಾನಾ ಫಾಲ್ಸ್ ಅಲ್ಲಿ ಬರ್ತದೆ. ಸೊ ಮೂರು ನದಿ ಹುಡ್ತವೆ, ಎರಡು ತುಂಗೆಗೆ ಹೋಗಿ ಸೇರ್ತದೆ, ಒಂದು ಇದಕ್ಕೆ ಸೇರ್ತದೆ, ಅದಕ್ಕೆ ಸೀತಾ ನದಿ ಹುಡ್ತದೆ. ನೋಡಿ ವಿಶೇಷ ಏನು, ನೋಡಿ ನಂದಿನಿ ನಳಿನಿ ತುಂಗೆ ಸೇರ್ತದೆ, ಮುಂದೆ ತುಂಗೆ ತುಂಗೆ ಭದ್ರೆ ಆಗ್ತದೆ, ತುಂಗೆ ಭದ್ರೆ ಕೃಷ್ಣಗೆ ಹೋಗಿ ಸೇರ್ತದೆ, ಕೃಷ್ಣ ಇಲ್ಲಿ ಹೋಗಿ ಸೇರ್ತಾಳೆ ಬೇ ಆಫ್ ಬೆಂಗಾಲು. ಅದೇ ಜಾಗದಲ್ಲಿ ಸೀತೆ ಹುಡ್ತಾಳೆ ಅಂದ್ರೆ ಅದೇ ಗುಡ್ಡದಲ್ಲಿ ಸೀತೆ ಹೋಗಿ ಮುಂದೆ ಎಲ್ಲಿ ಸೇರ್ತಾಳೆ,
4: ಕರಾವಳಿ
3: ಅರಬ್ಬಿ ಸಮುದ್ರ ಸೇರ್ತಾರೆ. ಅಂದ್ರೆ ಒಂದು ವೆಸ್ಟ್ ಫ್ಲೋಯಿಂಗ್, ಒಂದು ಈಸ್ಟ್ ಫ್ಲೋಯಿಂಗ್. ಸೊ ಒಂದೇ ಗುಡ್ಡದಲ್ಲಿ ಅಂದ್ರೆ ಒಂದು ಮನೆಯಲ್ಲಿ ಮೂರು ಜನ ಹೆಣ್ಮಕ್ಳು ಹುಟ್ಟಿದ್ದಾರೆ, ಇಬ್ರು ಜನ ಹೋಗಿ ಒಂದೇ ಕಡೆ ಸೇರ್ತಾರೆ, ಒಬ್ಳು ಇನ್ನೊಂದ್ ಕಡೆ ಹೋಗ್ತಾಳೆ. ನೋಡಿ ಯಾತರ ನಾವು ಇದನ್ನ ಇದ್ ಮಾಡ್ಬೋದು ಅಂತ. ವೆಸ್ಟ್ ಫ್ಲೋಯಿಂಗ್, ಒಂದು ಈಸ್ಟ್ ಫ್ಲೋಯಿಂಗ್.
4: ಸೂಪರ್ ಸರ್, ನಂಗೊಂದು ಕುತೂಹಲ ಇದೆ ಆಯ್ತಾ. ಈ ನದಿಗಳಿಗೆಲ್ಲ ಇಷ್ಟು ಚೆನ್ನಾಗಿ ಹೆಸರಿಟ್ಟವ್ರು ಯಾರು ಸರ್? ತುಂಗೆ ಅಂತನೋ, ನಂದಿನಿ ಅಂತನೋ, ನಳಿನಿ ಅಂತನೋ, ಭದ್ರೆ ಅಂತನೋ, ಯಾರು ಸರ್ ಇಟ್ಟಿದ್ದಾರೆ?
3: ಇದಕ್ಕಿಂತ ವಿಶೇಷ ಏನಂದ್ರೆ, ಈ ಕೆಳಗೆ ಹೆಣ್ಮಕ್ಳ ಹೆಸರು ಇಟ್ಟಿದ್ದಾರೆ
4: ಅಲ್ವಾ?
3: ನೋಡಿ ಮುಂದೆ ಅದೇ ತುಂಗೆ ಹರಿಹರಪುರದಿಂದ ಮುಂದೆ ಬರ್ಬೇಕಾದ್ರೆ ಸೀತೆ ಅಂತ ಹೇಳ್ತಾರೆ, ಸೀತೆ ನಾವು ತಾಯಿ ಅಂತ ಇದು ಮಾಡ್ತೀವಿ. ಆಮೇಲೆ ಮುಂದೆ ಬಂದಾಗ ಕೃಷ್ಣ ಇದು ನಮ್ಮ ತೀರ್ಥಳ್ಳಿ ಹತ್ರ ಭೀಮನ್ ಕಟ್ಟೆ ಅಂತ ಬರ್ತದೆ, ಸಾಕಷ್ಟು ಜನ ಕೇಳಿದ್ರ. ಇನ್ನೊಂದು ವಿಶೇಷ ಏನಂದ್ರೆ, ಈ ತುಂಗಾ ನದಿ ಈ ತೀರ್ಥಳ್ಳಿಯಿಂದ ಮುಂದೆ ಶಿವಮೊಗ್ಗಕ್ಕೆ ಬರಬೇಕಾದ್ರೆ ಎರಡೂ ಬದಿಯಲ್ಲಿ ಅಗ್ರಹಾರಗಳಿದಾವೆ, ಪ್ರಸಿದ್ಧ ಅಗ್ರಹಾರಗಳು. ಸೊ 65 ಅಗ್ರಹಾರಗಳಿತ್ತು ಅಂತ ಹೇಳ್ತಾರೆ. ಸೊ ಯಾಕಿತ್ತು ಅವಾಗಲೇ ನಾವು ಮಾತಾಡಿದ್ದೀವಿ. ಸೊ ಈ ಭೀಮನಕಟ್ಟೆಯಲ್ಲಿ 5 ಶಿವನ ದೇವಸ್ಥಾನಗಳಿದಾವೆ. ಸೊ ಆ ಭೀಮನಕಟ್ಟೆಗೆ ಬರಕ್ಕಿಂತ ಮುಂಚೆ ಮಾಲತಿ ಎನ್ನುವ ನದಿ ಬಂದು ಸೇರ್ತದೆ. ನೋಡಿ ಹೆಸರು ಎಷ್ಟು ಚೆನ್ನಾಗಿದೆ, ಮಾಲತಿ ಅಂತ. ಎಷ್ಟು ಒಳ್ಳೊಳ್ಳೆ ಹೆಣ್ಮಕ್ಳ ಹೆಸರೇ ಅಂದ್ರೆ, ನಾವು ಹೆಣ್ಮಕ್ಳಿಗೆ ಅಷ್ಟು ಗೌರವ ಕೊಡ್ತಾ ಇದ್ವಿ ಅಂತೇಳಿ. ಸೊ ಹೆಣ್ಮಕ್ಳ ಜೀವನನೇ ಒಂಥರ ವಿಚಿತ್ರ ಅಂತ ಹೇಳ್ಬೋದು. ಎಲ್ಲೂ ಗಂಡ್ಮಕ್ಳ ಹೆಸರು ಕೊಟ್ಟಿಲ್ಲ, ರಾಮ ಸಿಂಹ ಆ ಥರ ಏನು ಕೊಟ್ಟಿಲ್ಲ ನಾವು. ಎಲ್ಲ ನೋಡಿ, ಮಾಲತಿ ಇರ್ಬೋದು, ಸೀತಾ ಇರ್ಬೋದು, ನಂದಿನಿ, ನಳಿನಿ, ತುಂಗೆ, ಶರಾವತಿ, ನೋಡಿ ಎಲ್ಲ ಹೆಣ್ಣಿನ ಒಂದು. ಅಂದ್ರೆ ನಾ ಹೇಳಿದೆ ನೋಡಿ, ಅದ್ರ ಜೊತೆಗೆ ಈ ಗುಣದ ಬಗ್ಗೆ ಮಾತಾಡ್ಬೇಕಂದ್ರೆ ನೀನೇನು ಗುಣ ಬೆಳೆಸ್ಕೋಬೇಕು ಅಂತ ಹೇಳಿದ್ರು. ಸೊ ಮನುಷ್ಯರಲ್ಲಿ ನಾವು ಅದನ್ನ ತಗೊಂಡಾಗ ಬಹುಶಃ ಆ ನೀರಿನ ಗುಣಕ್ಕೆ ಹತ್ತಿರವಾಗೋದಂದ್ರೆ ಮೋಸ್ಟ್ಲಿ ಹೆಣ್ಣಿನ ಗುಣ ಅಂತಾನೆ ಹೇಳ್ಬೋದು. ಸೊ ನಾವು ಗಂಡಿನ ಇದಾಗಲ್ಲ, ನಮಗೆ
4: ಕಡಿಮೆ
3: ಆಗ್ತದೆ. ನಾವೇನಂತೀವಿ, ನಾವು ಬಹಳ ಗಟ್ಟಿ ಇದೀವಿ ಆ ತರ ಇರ್ತದೆ. ನಾವು ಗಟ್ಟಿ ಇದೀವಿ, ನಾವು ಯುದ್ಧ ಎಲ್ಲ ಮಾಡ್ತಿದ್ರು ಹಿಂದೆ, ಈಗಲೂ ವಾರ್ ಹೋಗ್ತೀವಿ ಅಂತ ಹೇಳ್ತೀವಿ. ಆದ್ರೆ ಮೆಂಟಲಿ ಯಾರು ಸ್ಟ್ರಾಂಗ್ ಇದಾರೆ ಅಂತ ನಾವು ಈಗಲೂ ತುಂಬಾ ಜನ ಅಧ್ಯಯನ ಮಾಡಿದಾರೆ, ಅದು ಹೆಣ್ಮಕ್ಳೇನೆ.
4: ಸೊ ಅದಕ್ಕೆ ಬಟ್ ಹೇಳಿದ ಸರ್, ಹೆಣ್ಮಕ್ಳೇ ಸ್ಟ್ರಾಂಗ್
3: ಗುರು ಅಂತ. ನಿಜ ಅದು.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಅಜಯ್ ಶರ್ಮಾ ಅವರು ನದಿ ಬಗ್ಗೆ, ಹಾಗೆ ಹೆಣ್ಮಕ್ಳಿಗೂ ನದಿಗಳಿಗೂ ಇರುವಂತಹ ಅವಿನಾಭಾವ ಸಂಬಂಧದ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ನೀಡ್ತಾ ಇದ್ರು. ಹಾಗಿದ್ರೆ ಈ ಒಂದು ಮಾತುಕತೆ ಮುಂದುವರಿಯುತ್ತೆ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನದಿಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹಾಗೆ ನಮ್ ಜೊತೆ ಅಜಯ್ ಶರ್ಮಾ ಅವರು ನದಿಗಳ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ರು. ಈ ಒಂದು ಮಾತುಕತೆಯನ್ನ ಮುಂದುವರೆಸೋಣ. ಅಜಯ್ ಸರ್, ಕೊನೆಗೂ ನನಗೆ ಉತ್ತರ ಸಿಕ್ಕಿಲ್ಲ. ಈ ನದಿಗಳಿಗೆಲ್ಲ ಇಷ್ಟು ಸುಂದರವಾಗಿ ತುಂಗೆ, ಭದ್ರೆ, ಕಾವೇರಿ ಅಂತ ಹೆಸರಿಟ್ಟವ್ರು ಯಾರು ಅಂತ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್.
3: ಅಲ್ಲ, ಇದು ನೋಡಿ, ಹಿಂದಿ ನೋಡಿ ಇಟ್ಟಿದ್ದಾರೆ, ಅದಕ್ಕೆ ಇಡ್ಲಿಕ್ಕೆ ಏನು ಕಾರಣ ಅಂತಲೂ ಗೊತ್ತಿಲ್ಲ. ಆದರೆ ವಿಶೇಷವಾಗಿ ಏನಾದ್ರು ಒಂದು ಅಲ್ಲಿಗೆ ಸಿಗೋ ಒಂದು ಏನೋ ಒಂದು ವಿಷಯಕ್ಕೆ ಅವ್ರು ಇಟ್ಟಿರ್ತಾರೆ. ಉದಾಹರಣೆಗೆ ತುಂಗೆ. ಯಾಕೆ ತುಂಗೆ ಅಂತೇಳಿ ನೋಡಿ, ಇವತ್ತು ತುಂಗೆ ತುಂಗೆ ಭದ್ರ ಬಗ್ಗೆ ಮಾತಾಡ್ತಾರೆ. ತುಂಗೆ ಅನ್ನೋದು ಒಂದು ಹುಲ್ಲಿನ ಹೆಸರು.
4: ಓಕೆ.
3: ಸೊ ಈ ಹುಲ್ಲು ನಮ್ಮ ಹುಲ್ಲು ಗಾವಲಲ್ಲಿ ಸಿಗ್ತದೆ. ಈ ಹುಲ್ಲು ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂದರೆ, ತುಂಗೆ ಹುಲ್ಲು ಅದರೊಳಗೆ ಸಾಕಷ್ಟು ಹುಲ್ಲುಗಳಿದ್ದಾವೆ, ಸಾವಿರಾರು ಹುಲ್ಲುಗಳಿದ್ದಾವೆ. ಈ ನಮ್ದೇನಿಲ್ಲಿ 6 ತಿಂಗಳು ಮಳೆ ಬರ್ತದೆ, ಆ ಮಳೆ ನೀರನ್ನು ಹಿಡ್ಕೊಳ್ಳಿಕ್ಕೆ ಏನಾದೊಂದು ಬೇಕು. ಸೊ ಮರ ಇದ್ದರೆ ಅದ್ರ ಬೇರೆ ಹಿಡ್ಕತ್ತದೆ. ಆ ಈ ತುಂಗೆ ಹುಲ್ಲಿದೆಯಲ್ಲ, ಸೊ 100 ಲೀಟ್ರ್ ತನ್ನ ಒಳಗಡೆ ಹಿಡ್ಕತ್ತದೆ. ಸೊ ಈ ಮಳೆಗಾಲ ಮುಗಿದ ಮೇಲೆ ಏನಾಗ್ತದೆ, ಈ ಹೇಗೆ ನಮ್ಮಲ್ಲಿ ವೇನ್ಸ್ ಅಂತ ಹೇಳ್ತೀವಿ, ರಕ್ತನಾಳಗಳಿದ್ದಾವೆ, ಭೂಮಿಯ ಒಳಗೂ ರಕ್ತನಾಳಗಳಿರ್ತವೆ. ಸೊ ಆ ರಕ್ತನಾಳಗಳ ಮುಖಾಂತರ ಒಳಗಡೆನೂ ಅದಕ್ಕೆ ರೋಡ್ಗಳಿರ್ತವೆ. ಸೊ ಅದ್ರ ಮುಖಾಂತರ ಏನು ಹುಲ್ಲಲ್ಲೇ, ಆ ತುಂಗೆ ಹುಲ್ಲಲ್ಲಿ ಏನು ನೀರು ಹಿಡಿದಿಟ್ಕೊಂಡಿದೆ, ಸೊ ಅದು ಹೋಗಿ ಸೇರೋದು ಮತ್ತೆ ತುಂಗೆಗೆ ಸೇರೋದು. ಅದು ಶರಾವತಿ, ಶರಾವತಿ ಅಂತ ಏನು ಹೇಳ್ತೀವಿ, ಶರಾವತಿದು ಒಂದು ಹುಲ್ಲಿನ ಹೆಸರು. ಅದು
4: ಶರಾವತಿ ಕೂಡ
3: ಹುಲ್ಲಿನ ಹೆಸರು. ಸೊ ಅದನ್ನ ಹೆಸರು ಬಂದಿದ್ದಕ್ಕೆ ಒಂದು ಕಾರಣ ಇದೆ ಬಿಟ್ರೆ, ಅದಕ್ಕೂ ಅಲ್ಲೊಂದು ಹುಲ್ಲು ಸಿಗ್ತದೆ ನಿಮ್ಗೆ. ಶರಾವತಿಯಲ್ಲಿ ಹುಡ್ತಾಳೆ, ಅಲ್ಲಿ ಒಂದು ಹುಲ್ಲು ಸಿಗ್ತದೆ ನಿಮ್ಗೆ. ಸೊ ಆ ಹುಲ್ಲಿನ ಏನು ದರ್ಬೆ ಅಂತ ಹೇಳ್ತೀವಿ ನಾವು. ಸೊ ಹುಲ್ಲಲ್ಲೂ ಸಾಕಷ್ಟು ವೆರೈಟಿಗಳಿದ್ದಾವೆ. ಈಗ ಸೊ ನೀವು ಎಲ್ಲರೂ ನೀವು ಗೂಗಲ್ ಮಾಡಿದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಸ್, ಅದ್ರೊಳಗೆ ತುಂಗೆ ಅಂತ ಒಂದು ಹುಲ್ಲಿದೆ. ಸೊ ಅದಕ್ಕೆ ತುಂಗೆ ಅಂತ ಇಟ್ರು. ಸೊ ಮಾಳತಿ, ನಂದಿನಿ, ನಳಿನಿ ಏನೋ ಒಂದು, ಯಾಕಂದ್ರೆ ನಮ್ಮ ನಾವು ಹಿಂದಿನವ್ರು ಏನು ಹೆಸರಿಡ್ತಿದ್ರು ಅದಕ್ಕೂ ಒಂದು ಮೀನಿಂಗ್ ಇರ್ತಿತ್ತು. ಸೊ ಅದನ್ನ ನಾವು ಹುಡುಕ್ಬೇಕು. ಸಾಕಷ್ಟು ನಾವು ಈಗ ಮರ್ತು ಬಿಟ್ಟಿದ್ದೀವಿ ಈಗ. ಹಾಗಾಗಿ ಅದ್ರ ಜೊತೆಗೆ ಮಾಳತಿಯಿಂದ ಮುಂದೆ ಈಗ ನೋಡಿ, ಅದು ಹೇಳಿದೆ ನಾನು ಅವಾಗ, ಭೀಮನಕಟ್ಟೆ ಅಂತ 5 ನದಿಗಳು, ಅದು ಮಹಾಭಾರತಕ್ಕೆ ಹೋಗಿ ಸೇರ್ತದೆ. ಸೊ ಪಂಚಪಾಂಡವರು ಇಲ್ಲಿ ಬಂದಿದ್ರು, 5 ಜನ ಒಬ್ಬರೊಬ್ಬರಾಗಿ ಶಿವಲಿಂಗನ ಸ್ಥಾಪನೆ ಮಾಡಿದ್ರು ಅಂತೇಳಿ ಅಣತಿ ದೂರದಲ್ಲಿದ್ದಾವೆ. ಸೊ ಭೀಮನಿಗೆ ಸಂಬಂಧಪಟ್ಟಿದ್ದು ಒಂದು ದೇವಸ್ಥಾನ ಇದೆ, ಯುಧಿಷ್ಠ, ಅರ್ಜುನ. ಸೊ 5 ಲಿಂಗಗಳಿದ್ದಾವೆ ನೋಡಿ, ಅಲ್ಲೊಂದು 5 ಲಿಂಗ ಪಂಚಲಿಂಗ ಕ್ಷೇತ್ರ ಆಯ್ತು ಅಲ್ಲಿಗೆ.
4: ಸೂಪರ್ ಸರ್. ಸೊ ಹೀಗೆ ನದಿಗಳ ಹೆಸರನ್ನ ಫೈನಲಿ ಇಂಥವರೇ ಇಟ್ಟಿದ್ರು ಅಂತ ಹೇಳಕ್ಕಾಗಲ್ಲ, ಪೂರ್ವಜರು ಇಟ್ಟಿರುವಂತ ಹೆಸರಿಂದ ಈ ರೀತಿ ಬಂತು
3: ಅಂತ ಹೇಳಿ.
4: ಅದರಲ್ಲೂ ಈಗ ತುಂಗೆ ಅಂತ ಹೇಳುವಾಗ ಒಂದು ಹುಲ್ಲಿನ ಹೆಸರು, ಅದು ಆ ಒಂದು ಹುಲ್ಲಿಗೆ ಇರುವಂತ ವಿಶೇಷತೆ ಅನುಗುಣವಾಗಿ ತುಂಗೆ ಅಂತ ನಮ್ಮ ನದಿಗೂ ಕೂಡ ಹೆಸರಿಟ್ಟರು ಅಲ್ವಾ ಸರ್? ಖಂಡಿತ ಸರ್. ನಿಮ್ಮೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ಸಿಕ್ಕಾಪಟ್ಟೆ ವಿಷಯಗಳನ್ನ ತಿಳ್ಕೊಳ್ತಾ ಇದೀವಿ, ಹಾಗೆ ನಮ್ಮ ಪ್ರೀತಿಯ ಕೇಳುಗರು ಕೂಡ ನಿಮ್ಮಿಂದ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಇದಾರೆ ಸರ್. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
3: ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲಿಗೆ ಧನ್ಯವಾದಗಳು. ಯಾಕಂದ್ರೆ ನದಿ ತರನೇ ನಾವು ನಮ್ಮಲ್ಲಿ ಏನು ಇಟ್ಕೊಳ್ಬಾರ್ದು ಅಂತ ಕೊಡ್ಬೇಕಂತ. ಹಾಗಾಗಿ ನಾನು ಇದು ಕೊಟ್ಟಾಗ ಇನ್ನೊಂದಿಷ್ಟು ಜನ ಅದ್ರ ಬಗ್ಗೆ ಇನ್ನೊಂದಿಷ್ಟು ಇದು ಮಾಡಿ ರಿಸರ್ಚ್ ಮಾಡಿ ಇನ್ನೂ ಹೊಸ ವಿಷಯಗಳನ್ನ ಹೊರಹಾಕ್ಬೋದು ಅಂತ.
4: ನಿಜ ಸರ್, ಖಂಡಿತ. ಕೇಳುಗರೆ, ಈ ಒಂದು ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು.
2: ನೀವು ಇಷ್ಟೋ ತನಕ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪರಿಸರ ಕುರಿತು ಮತ್ತಷ್ಟು ಇನ್ನಷ್ಟು ಮಾಹಿತಿಗಳನ್ನ ಕೊಡ್ತಾನೆ ಇರ್ತೀವಿ. ಜೊತೆಗೆ ಯಾವಾಗ್ಲೂ ಕೇಳ್ತಾನೆ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
9: ನೀವೇ ಹೇಳ್ತೀರಾ
8: ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
9: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
9: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
9: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.

ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ. ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಲೇ ಹೇಳಬಹುದು. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ. ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ನಾನು ಇವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಒಂದು ಟ್ರಾವೆಲಿಂಗ್ ಪ್ಲೇಸ್ ಯಾವುದಪ್ಪ ಅಂತ ಹೇಳಿದ್ರೆ, ಹಾಗೇನೆ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಒಂದು ಜಾಗ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ನಾನು ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯಲ್ಲಿರುವಂತಹ ಒಂದು ದ್ವೀಪದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಹೌದು, ಇದರ ಹೆಸರು ಪಂಬನ್ ದ್ವೀಪ ಅಂತ ಹೇಳಿ, ಇದನ್ನ ರಾಮೇಶ್ವರಂ ದ್ವೀಪ ಅಂತಲೂ ಕೂಡ ಕರೀತಾರೆ. ಭಾರತ ಮತ್ತು ಶ್ರೀಲಂಕಾ ನಡುವೆ ಈ ಒಂದು ದ್ವೀಪವಿದೆ. ಇದು ರಾಜ್ಯದ ಅತಿ ದೊಡ್ಡ ದ್ವೀಪವಾಗಿದೆ. ಪವಿತ್ರ ರಾಮೇಶ್ವರಂ ದೇವಾಲಯ ಮತ್ತು ಐತಿಹಾಸಿಕ ಪಂಬನ್ ಸೇತುವೆ ಅಂದರೆ ಸಮುದ್ರ ಸೇತುವೆ ಇದಾಗಿದೆ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ. ದ್ವೀಪದಲ್ಲಿ ಏಷ್ಯಾದಲ್ಲೇ ಅತಿ ಉದ್ದದ ಕಾರಿಡಾರ್ ಹೊಂದಿರುವ ರಾಮನಾಥ ಸ್ವಾಮಿ ದೇವಾಲಯ ಇದೆ. ಅಲ್ಲದೆ 1964 ಚಂಡಮಾರುತದಲ್ಲಿ ನಾಶವಾದ ಧನುಷ್ಕೋಡಿ ಪಟ್ಟಣದ ಅವಶೇಷಗಳು ಹಾಗೆ ಸಮುದ್ರದ ನಡುವೆ ಇರುವ ಭಾರತದ ಮೊದಲ ಸಮುದ್ರ ಸೇತುವೆ ಪ್ರವಾಸಿಗರನ್ನು ಆಕರ್ಷಿಸುತ್ತೆ. ಈ ದ್ವೀಪವು ರಸ್ತೆ ಮತ್ತು ರೈಲು ಮಾರ್ಗಗಳ ಮೂಲಕ ಭಾರತದ ಮುಖ್ಯ ಭೂಮಿಗೆ ಸಂಪರ್ಕವನ್ನು ಹೊಂದಿದೆ. ಮಂಡಪಂ ಪಟ್ಟಣವನ್ನು ದ್ವೀಪದೊಂದಿಗೆ ಸಂಪರ್ಕಿಸುವ ಪಂಬನ್ ಸೇತುವೆ ದೋಣಿಗಳು ಹಾದು ಹೋಗಲು ಅನುಕೂಲವಾಗುವಂತೆ ಮಧ್ಯದಲ್ಲಿ ತೆರವುಗೊಳ್ಳುವ ವಿನ್ಯಾಸವನ್ನು ಹೊಂದಿದೆ. ಇನ್ನು ಶ್ರೀರಾಮನು ಶ್ರೀಲಂಕಾಕ್ಕೆ ಸೇತುವೆಯನ್ನು ನಿರ್ಮಿಸಲು ಈ ಸ್ಥಳವನ್ನು ಯೋಜಿಸಿದ್ರು ಅಂತ ಹೇಳಿ ನಂಬಲಾಗುತ್ತೆ. ಶ್ರೀರಾಮ ಸೇತುವೆ ಇಲ್ಲೇ ಇದೆ ಅನ್ನುವಂತಹ ನಂಬಿಕೆ ಇಲ್ಲಿ ಇದೆ. ಹಾಗಿದ್ರೆ ಇಷ್ಟೆಲ್ಲಾ ವಿಶೇಷತೆಯನ್ನು ಹೊಂದಿರುವಂತಹ ಪಂಬನ್ ಸೇತುವೆಯ ಬಗ್ಗೆ, ಪಂಬನ್ ದ್ವೀಪದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನೇಮಕ್ಕೆ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಪಂಪನ್ ಅನ್ನುವಂತಹ ಸ್ಥಳ. ಇದೊಂದು ದ್ವೀಪವಾಗಿದೆ ಎನ್ನುವುದಾಗಿ ಹೇಳ್ತಾ ಇದ್ದೆ. ಹಾಗೆಯೇ ಇದು ತುಂಬ ಅದ್ಭುತವಾಗಿರುವ ಸ್ಥಳ. ಹಾಗೆ ಇಲ್ಲಿ ಪಂಪನ್ ದ್ವೀಪ ಅಷ್ಟೇ ಅಲ್ಲದೆ ಪಂಪನ್ ಸೇತುವೆ ಕೂಡ ಅಷ್ಟೇ ಪ್ರಸಿದ್ಧಿಯನ್ನು ಹೊಂದಿರುವಂತಹದ್ದಾಗಿದೆ ಎನ್ನುವುದಾಗಿ ಹೇಳ್ತಾ ಇದ್ದೆ. ಸಮುದ್ರದ ಮಧ್ಯದಲ್ಲಿ ಇರುವಂತಹ ಸೇತುವೆ ಇದಾಗಿದೆ. ಹಾಗಿದ್ರೆ ಕಾರ್ಯಕ್ರಮ ಮುಂದುವರಿಸೋಣ. ಪಂಪನ್ ದ್ವೀಪ ಹಾಗೆ ಪಂಪನ್ ಸೇತುವೆಯ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪಂಪನ್ ದ್ವೀಪವು ಭಾರತದ ದಕ್ಷಿಣದ ತುದಿಯಲ್ಲಿರುವ ಒಂದು ಅದ್ಭುತವಾಗಿರುವ ತಾಣವಾಗಿದೆ. ಇಲ್ಲಿ ಪ್ರಕೃತಿಯ ಸೌಂದರ್ಯ ಮತ್ತು ಶ್ರೀಮಂತ ಇತಿಹಾಸವು ಹೆಣೆದುಕೊಂಡಿದೆ. ಸಂಸ್ಕೃತಿ, ಆಧ್ಯಾತ್ಮಿಕತೆ ಮತ್ತು ನೈಸರ್ಗಿಕ ಅದ್ಭುತಗಳ ಮಿಶ್ರಣವನ್ನು ಹೊಂದಿರುವಂತಹ ಒಂದು ತಾಣವಾಗಿದೆ. ಈ ಸುಂದರ ತಾಣವು ಅಸಂಖ್ಯಾತ ಅನುಭವವನ್ನು ನೀಡುತ್ತೆ. ನಿಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಪಂಪನ್ ದ್ವೀಪಕ್ಕೆ ನೀವು ಭೇಟಿಯನ್ನು ನೀಡಲೇಬೇಕು. ಅಷ್ಟು ಅದ್ಭುತವಾಗಿರುವ ದ್ವೀಪ ಇದಾಗಿದೆ. ಪಂಪನ್ ದ್ವೀಪದ ಅತ್ಯಂತ ಗಮನಾರ್ಹ ಒಂದು ವಿಶೇಷತೆ ಅಂದರೆ ಪವಿತ್ರ ರಾಮನಾಥ ಸ್ವಾಮಿ ದೇವಾಲಯ. ಇದು ಪ್ರತಿ ವರ್ಷ ಸಾವಿರಾರು ಯಾತ್ರಿಕರನ್ನು ಆಕರ್ಷಿಸುವಂತಹ ವಾಸ್ತುಶಿಲ್ಪದ ಅದ್ಭುತವಾಗಿದೆ. ಈ ದೇವಾಲಯವು ಶಿವನಿಗೆ ಅರ್ಪಿತವಾಗಿದೆ ಮತ್ತು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿ ಪರಿಗಣಿಸಲಾಗುತ್ತೆ. ಇನ್ನು ಕಾಶಿಗೆ ಹೋದರೆ ರಾಮೇಶ್ವರಕ್ಕೆ ಹೋಗಬೇಕು ಅನ್ನುವಂತಹ ಒಂದು ಮಾತು ಕೂಡ ಇದೆ. ಸಂಕೀರ್ಣವಾದ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟ ಇದರ ಭವ್ಯವಾದ ಕಾರಿಡಾರ್ಗಳು ದ್ವೀಪದ ಶ್ರೀಮಂತ ಪರಂಪರೆಗೆ ಸಾಕ್ಷಿಯಾಗಿದೆ. ಪಂಬನ್ ದ್ವೀಪವು ತನ್ನ ಐತಿಹಾಸಿಕ ಪಂಬನ್ ಸೇತುವೆಗೆ ಹೆಸರುವಾಸಿಯಾಗಿದೆ. ಈ ದ್ವೀಪವನ್ನು ಮುಖ್ಯ ಭೂಭಾಗಕ್ಕೆ ಸಂಪರ್ಕಿಸುವ ಎಂಜಿನಿಯರಿಂಗ್ನ ಅದ್ಭುತವನ್ನು ತೋರಿಸುತ್ತೆ. ಸಾಮಾನ್ಯವಾಗಿ ಭಾರತೀಯ ಸೇತುವೆಗಳ ರಾಣಿ ಅಂತಲೇ ಇದನ್ನು ಕರೆಯಲಾಗುತ್ತೆ. ಹಾಗೆ ಇಲ್ಲಿ ಒಂದು ಕಡೆ ವಾಹನಗಳು ಸಂಚರಿಸುವಂತಹ ಬ್ರಿಡ್ಜ್ ಇದ್ರೆ ಇನ್ನೊಂದು ಕಡೆ ರೈಲ್ವೆ ಬ್ರಿಡ್ಜ್ ಅಂದರೆ ರೈಲ್ವೆ ಸೇತುವೆಯನ್ನು ನೋಡಬಹುದು. ಇದು ನಿರ್ಮಾಣ ಆಗಿದ್ದು 1914 ಮತ್ತೆ ವಸಾಹತು ಶಾಹಿ ಯುಗದ ಇಂಜಿನಿಯರಿಂಗ್ನ ಅತ್ಯಂತ ಗಮನಾರ್ಹ ಉದಾಹರಣೆಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಸೇತುವೆಯು ಒಂದು ಡ್ರಾ ಬ್ರಿಡ್ಜ್ ಆಗಿದ್ದು ಹಡಗುಗಳು ಕೆಳಗೆ ಹಾದು ಹೋಗುತ್ತೆ. ಹಾಗೆ ಹಡಗುಗಳ ಒಳಗೆ ಹೋಗಿ ಸೇತುವೆ ತೆರೆದಾಗ ಅದ್ಭುತ ನೋಟವನ್ನು ನಾವಿಲ್ಲಿ ನೋಡಬಹುದಾಗಿದೆ. ಈ ದ್ವೀಪವು ನೈಸರ್ಗಿಕ ಸೌಂದರ್ಯವು ಅಷ್ಟೇ ಆಕರ್ಷಕವಾಗಿದೆ. ಧನುಷ್ಕೋಡಿ ಮತ್ತು ಪಂಬನ್ ಬೀಚ್ನಂತಹ ಅದರ ಪ್ರಾಚೀನ ಕಡಲ ತೀರಗಳು ಹಿಂದೂ ಮಹಾಸಾಗರದ ಉಸಿರುಗಟ್ಟುವ ನೋಟವನ್ನು ನೀಡುತ್ತೆ. ಸ್ಪಷ್ಟವಾದ ನೀಲಿ ನೀರು ಮತ್ತು ಪ್ರಶಾಂತ ತೀರಗಳು ಮನಸ್ಸಿಗೆ ಮುದವನ್ನು ನೀಡುತ್ತೆ. ಇನ್ನು ಧನುಷ್ಕೋಡಿ ಐತಿಹಾಸಿಕ ಮಹತ್ವದ ಸ್ಥಳವಾಗಿದೆ. ಯಾಕಂದರೆ ಇದು ಭಾರತೀಯ ಮಹಾಕಾವ್ಯವಾಗಿರುವ ರಾಮಾಯಣದಲ್ಲಿ ಶ್ರೀರಾಮನು ಶ್ರೀಲಂಕಾಕ್ಕೆ ಸೇತುವೆಯನ್ನು ನಿರ್ಮಿಸಿದ ಸ್ಥಳವಾಗಿದೆ ಅಂತ ಹೇಳಿ ಇಂದಿಗೂ ಕೂಡ ನಂಬಲಾಗುತ್ತೆ. ಪಂಬನ್ ದ್ವೀಪದ ಸುತ್ತಲಿನ ಸಮುದ್ರ ಜೀವಿಗಳು ಜೀವ ವೈವಿಧ್ಯದಿಂದ ತುಂಬಿದೆ. ಇಲ್ಲಿ ಸ್ನಾರ್ಕೆಲಿಂಗ್ ಮತ್ತು ಸ್ಕೂಬಾ ಡೈವಿಂಗ್ ಜನಪ್ರಿಯ ಚಟುವಟಿಕೆಗಳಾಗಿದ್ದು ಪ್ರವಾಸಿಗರಿಗೆ ನೀರಿನೊಳಗಿನ ಪ್ರಪಂಚವನ್ನು ಅನ್ವೇಷಿಸುವುದಕ್ಕೆ ಅನುವು ಮಾಡಿಕೊಡುತ್ತೆ. ಪಂಬನ್ ದ್ವೀಪವು ಸಂಸ್ಕೃತಿಗಳು ಮತ್ತು ಸಂಪ್ರದಾಯಗಳ ಸಮ್ಮಿಲನವಾದ ತಾಣವಾಗಿದೆ. ಇದು ಸ್ಥಳೀಯ ಪಾಕ ಪದ್ಧತಿ, ವಾಸ್ತುಶಿಲ್ಪ, ಹಬ್ಬಗಳಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತೆ. ಇದು ಅಧಿಕೃತ ದಕ್ಷಿಣ ಭಾರತೀಯ ಸುವಾಸನೆಯನ್ನು ಸವಿಯಲು ಈ ಪ್ರದೇಶದ ಸಾಂಸ್ಕೃತಿಕ ವಸ್ತುಗಳನ್ನು ಅನುಭವಿಸಲು ಅತ್ಯುತ್ತಮವಾಗಿರುವ ಸ್ಥಳವಾಗಿದೆ. ಇನ್ನು ಇಲ್ಲಿನ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಎರಡೂ ಕೂಡ ಸೇರುವಂತಹ ಒಂದು ಸ್ಥಳವಾಗಿದೆ. ಇನ್ನು ನಾನು ಹೇಳ್ತಾ ಇದ್ದೆ ಇಲ್ಲಿ ಬ್ರಿಡ್ಜ್ ಇದೆ ಅನ್ನೋದಾಗಿ, 2.5 ಕಿಲೋಮೀಟರ್ಗಳಷ್ಟು ಉದ್ದನೆಯ ಬ್ರಿಡ್ಜ್ ಇಲ್ಲಿ ಇದೆ. ಇದಕ್ಕಾಗಿಯೇ ಸೇತುವೆಗಳ ರಾಣಿ ಅಂತ ಹೇಳಿ ಈ ಒಂದು ಪಂಬನ್ ಬ್ರಿಡ್ಜನ್ನು ಕರೆಯಲಾಗುತ್ತೆ. ಹಾಗಿದ್ರೆ ಸ್ನೇಹಿತರೆ, ಇಷ್ಟು ಅದ್ಭುತವಾಗಿರುವ ತಾಣದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಇಲ್ಲಿಗೆ ಹೋಗಬೇಕು ಅಂದರೆ ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗಾಗಿ ಪರಿಚಯಿಸ್ತಾ ಇದ್ದಂತಹ ಒಂದು ತಾಣ ಯಾವುದಪ್ಪ ಅಂತ ಹೇಳಿದ್ರೆ ಪಂಬನ್ ದ್ವೀಪ. ಹೌದು, ಈ ಒಂದು ಪಂಬನ್ ದ್ವೀಪ ಅದ್ಭುತವಾಗಿರುವ ರಮಣೀಯ ದ್ವೀಪವಾಗಿದೆ ಅನ್ನೋದಾಗಿ ಹೇಳ್ತಾ ಇದೆ. ಹಾಗೆ ಇದು ನೈಸರ್ಗಿಕ, ಐತಿಹಾಸಿಕ ಹಾಗೆ ಪಾರಂಪರಿಕ ಇತಿಹಾಸವನ್ನು ಹೊಂದಿರುವಂತಹ ಒಂದು ತಾಣವಾಗಿದೆ ಅನ್ನೋದಾಗಿ ಹೇಳ್ತಾ ಇದೆ. ಇನ್ನು ಈ ಒಂದು ದ್ವೀಪ ಇರುವುದು ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯಲ್ಲಿ. ಇನ್ನು ತಮಿಳುನಾಡಿನಲ್ಲಿ ಕೇವಲ ಪಂಬನ್ ದ್ವೀಪ ಒಂದೇ ಇಲ್ಲ, ತಮಿಳುನಾಡಿನಲ್ಲಿ ಬರೋಬ್ಬರಿ 10 ದ್ವೀಪಗಳು ಇದೆ. ಹಾಗಿದ್ರೆ ಯಾವೆಲ್ಲ ದ್ವೀಪಗಳು ಎಲ್ಲೆಲ್ಲಿ ಇದೆ ಅನ್ನೋದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಪಂಬನ್ ದ್ವೀಪ ಒಂದಾದ್ರೆ ಇನ್ನೊಂದು ದ್ವೀಪ ಹರಿದ್ವೀಪ. ತಮಿಳುನಾಡಿನ ದ್ವೀಪಗಳಲ್ಲಿ ಹರಿದ್ವೀಪವು ಒಂದು. ಇದು ಮನ್ನಾರ್ ಕೊಲ್ಲಿಯಲ್ಲಿರುವ ಅತಿದೊಡ್ಡ ದ್ವೀಪವಾಗಿದೆ. ಈ ದ್ವೀಪ ಸಮುದ್ರ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗವೂ ಹೌದು. ಸುಮಾರು 1.29 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು ತೂತುಕುಡಿಯಲ್ಲಿರುವ ವಿಒ ಚಿದಂಬರಂ ಪೋರ್ಟ್ ಟ್ರಸ್ಟ್ನ ಪಕ್ಕದಲ್ಲಿರುವ ಒಂದು ದ್ವೀಪ ಇದಾಗಿದೆ. ಬಹುತೇಕ ಪ್ರವಾಸಿಗರು ಈ ದ್ವೀಪದ ವಾತಾವರಣದಲ್ಲಿ ಉಳಿಯೋದಕ್ಕೆ ಇಚ್ಛೆಯನ್ನು ಪಡ್ತಾರೆ. ಹಾಗೆ ಕುರುಸಡೈ ದ್ವೀಪ ಅಂತ ಹೇಳಿ ಇದೊಂದು ಜನವಸತಿ ಇಲ್ಲದೇ ಇರುವಂತಹ ದ್ವೀಪವಾಗಿದೆ. ಪಂಬನ್ ದ್ವೀಪದ ದಕ್ಷಿಣದಲ್ಲಿರುವ ಮನ್ನಾರ್ ಕೊಲ್ಲಿಯಲ್ಲಿ ಈ ಒಂದು ದ್ವೀಪ ಇದೆ. ಇದು ಕೂಡ ಮನ್ನಾರ್ ಕೊಲ್ಲಿ ಸಮುದ್ರ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗವಾಗಿದೆ. ಈ ದ್ವೀಪವು ಶ್ರೀಮಂತ ಸಮುದ್ರ ಜೀವಿಗಳನ್ನು ಹೊಂದಿದೆ. ದೋಣಿಗಳ ಮೂಲಕ ದ್ವೀಪದೊಳಗೆ ನೀವು ಹೋಗಲಿಕ್ಕೆ ಸಾಧ್ಯವಿದೆ. ಇನ್ನು ನಲ್ಲತನ್ನಿ ದ್ವೀಪ ಎನ್ನುವಂತಹ ಒಂದು ದ್ವೀಪವಿದೆ. ತಮಿಳುನಾಡಿನ ಕರಾವಳಿಯಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಆಗ್ನೇಯಕ್ಕೆ ಮುನ್ನಾರ್ ಕೊಲ್ಲಿಯಲ್ಲಿರುವ ನಲ್ಲತನ್ನಿ ದ್ವೀಪ ದ್ವೀಪವು ನೆಲೆಗೊಂಡಿದೆ. ಮನ್ನಾರ್ ಕೊಲ್ಲಿಯಲ್ಲಿ ಜನವಸತಿ ಇಲ್ಲದ 3 ದ್ವೀಪಗಳಲ್ಲಿ ಇದು ಕೂಡ ಒಂದಾಗಿದೆ. ದ್ವೀಪವು ಹವಳದ ಬಂಡೆಗಳಿಂದ ಆವೃತವಾಗಿದೆ. ಇನ್ನು ಪುಲ್ಲಿವಾಸಲ್ ದ್ವೀಪ. ಪುಲ್ಲಿವಾಸಲ್ ದ್ವೀಪ ಮನ್ನಾರು ಕೊಲ್ಲಿಯಲ್ಲಿರುವ ಮತ್ತೊಂದು ಜನವಸತಿ ಇಲ್ಲದ ದ್ವೀಪವಾಗಿದೆ. ಅರಣ್ಯ ಇಲಾಖೆಯ ನಡೆಸುವ ದೋಣಿಗಳ ಮೂಲಕ ದ್ವೀಪಕ್ಕೆ ತೆರಳಬಹುದು. ಮೀನುಗಳಿಂದ ತುಂಬಿರುವ ರೋಮಾಂಚಕ ಹವಳದ ಬಂಡೆಯನ್ನ ಆನಂದಿಸಬಹುದು. ಹಾಗೆ ಡಾಲ್ಫಿನ್ಗಳನ್ನ ಕೂಡ ನೋಡಬಹುದಾಗಿದೆ. ಕರಾವಳಿಯುದ್ದಕ್ಕೂ ಸಮುದ್ರ ಹುಲ್ಲಿನ ಪ್ರದೇಶವು 5.89 ಚದರ ಕಿಲೋಮೀಟರ್ ದೂರದಲ್ಲಿ. ಇನ್ನು ತಮಿಳುನಾಡಿನ ಉಳಿದ ದ್ವೀಪಗಳು ಯಾವುದಪ್ಪ ಅಂತ ಹೇಳಿದ್ರೆ ಶ್ರೀರಂಗಂ ದ್ವೀಪ. ಇದು ತಿರುಚಿರಪಳ್ಳಿ ನಗರದ ನದಿ ದ್ವೀಪದಲ್ಲಿದೆ. ದ್ವೀಪದ ಮಧ್ಯದಲ್ಲಿ ಒಂದು ಸುಂದರವಾದ ಪಟ್ಟಣ ಇದೆ. ಇದೊಂದು ಪ್ರಮುಖ ಹಿಂದೂ ವೈಷ್ಣವ ಯಾತ್ರಾ ಕೇಂದ್ರವಾಗಿದೆ. ಇನ್ನು ಉಪ್ಪುತನ್ನಿ ದ್ವೀಪ. ಈ ದ್ವೀಪವು ಮುನ್ನಾರ್ ಕೊಲ್ಲಿ ಸಮುದ್ರ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗವಾಗಿದೆ. ಹಾಗೆ ಕ್ವಿಬಲ್ ದ್ವೀಪ ಚೆನ್ನೈನಲ್ಲಿರುವ ನದಿ ದ್ವೀಪ ಇದಾಗಿದೆ. ಅಡ್ಯಾರ್ನಿಂದ ಕ್ವಿಬಲ್ ದ್ವೀಪಕ್ಕೆ ದೋಣಿಯ ಮೂಲಕ ಹೋಗಬಹುದು. ಸ್ನೇಹಿತರೆ, ಇದಿಷ್ಟು ಕೂಡ ಪಂಬನ್ ದ್ವೀಪದ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲಾ ಮಾಹಿತಿ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686927960269 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸೋ ಸೋ ಸೋ ಸೋ ಸೋ ಸೋ ಗಾ ಸೋ ಸೋ ಸೋ ಸೋ ಸೋ ಗಾ ಸೋ ಸೋ ಸೋ ಸೋ ಸೋ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೇ, ರೆಡಿ ಆಗ್ತಾ ಇದೆ.
1: ಏ, ಅದ್ಯಾಕೆ? ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಅತ್ಯಂತ ಶ್ರೀಮಂತವಾದ ಸಂಪತ್ತು ಅನ್ನೋ ಒಂದು ವಿಷಯಕ್ಕೆ ಬಂದರೆ ಅದು ಜ್ಞಾನ. ಅದರೊಟ್ಟಿಗೆ ಅತ್ಯಂತ ಬಲಿಷ್ಠವಾದ ಆಯುಧ ಅಂದರೆ ಅದು ತಾಳ್ಮೆ. ಅತ್ಯುತ್ತಮ ಭದ್ರತೆ ಅಂದರೆ ಅದು ನಂಬಿಕೆ. ಜೊತೆಗೆ ಅತ್ಯಂತ ದೊಡ್ಡ ಟಾನಿಕ್ ಅಂದರೆ ಅದು ನಗು. ಇದೆಲ್ಲದರ ಜೊತೆಗೆ ಆಶ್ಚರ್ಯಕರವಾದಂತಹ ವಿಷಯ ಏನು ಗೊತ್ತಾ ಸ್ನೇಹಿತರೆ? ಇವೆಲ್ಲವೂ ಕೂಡ ಉಚಿತವಾಗಿ ಸಿಗುವಂಥದ್ದು, ಜೊತೆಗೆ ಆರೋಗ್ಯವನ್ನು ಕಾಪಾಡುವಂಥದ್ದು, ನಮ್ಮನ್ನು ಉತ್ತಮ ಸ್ಥಾನಕ್ಕೆ ಏರಿಸುವಂಥದ್ದು. ಖಂಡಿತವಾಗ್ಲೂ ಶ್ರೀಮಂತಿಕೆಯ ಸಂಪತ್ತು ಜ್ಞಾನ, ಆದರೆ ಬಲಿಷ್ಠವಾದ ಆಯುಧ ತಾಳ್ಮೆ. ಈ ಜ್ಞಾನ, ತಾಳ್ಮೆ, ನಂಬಿಕೆ ಜೊತೆಗೆ ನಗು ಅನ್ನುವಂತಹ ಟಾನಿಕ್ ನಮ್ಮೊಟ್ಟಿಗಿದ್ರೆ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ, ತೃಪ್ತಿ ಸಿಕ್ಕೇ ಸಿಗುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ ಅಲ್ವಾ? ಎಸ್, ಈ ಎಲ್ಲ ಸಂಪತ್ತುಗಳು ನಮ್ದಾಗ್ಲಿ ಸ್ನೇಹಿತರೆ. ಶ್ರೀಮಂತ ಸಂಪತ್ತಿನ ಜ್ಞಾನ, ಬಲಿಷ್ಠವಾದ ತಾಳ್ಮೆ ಜೊತೆಗೆ ನಂಬಿಕೆ ಜೊತೆಗೆ ನಗುವಿನ ಟಾನಿಕ್ ನಮ್ದಾಗ್ಲಿ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಈ ದಿನ ಡಾಕ್ಟರ್ ಇಂದಿರಾ ಪ್ರಕಾಶ್ ಮೇಡಮ್ ಅವರು ಸ್ವರಚಿತ ಲೇಖನವನ್ನು ತಿಳಿಸ್ತಾ ಇದ್ದಾರೆ. ಸೊ ಅವರು ಯಾವ ಸ್ವರಚಿತ ಲೇಖನವನ್ನು ತಿಳಿಸ್ತಾ ಇದ್ದಾರೆ, ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಅವರಿಂದ ತಿಳಿತಾ ಹೋಗೋಣ. ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೇಡಮ್ ನಮಸ್ತೆ.
5: ನಮಸ್ಕಾರ ಎಲ್ಲ ಆತ್ಮೀಯ ಶ್ರೋತೃಗಳೇ. ಮೊದಲು ನಾನು ಈ ಸುಂದರ ಕಾರ್ಯಕ್ರಮದ ಮೂಲಕ ನನ್ನ ಆಲೋಚನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಅವಕಾಶ ನೀಡಿರತಕ್ಕಂಥ FM ರೇಡಿಯೋ ಶಿವಮೊಗ್ಗ ಕುಟುಂಬಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ತಮ್ಮ ಆತ್ಮೀಯ ಮಾತುಗಳಿಂದ, ಸೌಮ್ಯ ನಿರೂಪಣೆಯಿಂದ ಮತ್ತು ಪ್ರತಿಯೊಬ್ಬರ ಮನಸ್ಸನ್ನು ಸ್ಪರ್ಶಿಸತಕ್ಕಂಥ ಕಾರ್ಯಕ್ರಮಗಳ ಮೂಲಕ ಶ್ರೋತೃಗಳ ಪ್ರೀತಿಯನ್ನು ಗಳಿಸಿರುವ RJ ಮಹಾಲಕ್ಷ್ಮಿಯವರಿಗೂ ಸಹ ನನ್ನ ಮನದಾಳದ ಕೃತಜ್ಞತೆಗಳು. ಮನುಷ್ಯನ ಬದುಕು ಅಂದರೆ ಕೇವಲ ಉಸಿರಾಟ ಅಲ್ಲ, ಅದು ಅನುಭವಗಳ, ಸಂಬಂಧಗಳ, ನೆನಪುಗಳ ಮತ್ತು ಮೌಲ್ಯಗಳ ಪಯಣ. ಪ್ರತಿ ದಿವಸ ನಾವು ಅನೇಕ ಜನರನ್ನು ಭೇಟಿಯಾಗ್ತಾನೇ ಇರ್ತೀವಿ. ಕೆಲವರು ನಮ್ಮ ಬದುಕಿನಲ್ಲಿ ಕ್ಷಣಿಕ ಅತಿಥಿಗಳಾಗಿ ಬರ್ತಾರೆ, ಇನ್ನೂ ಕೆಲವರು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ತಕ್ಕಂಥ ದಾರಿದೀಪ ಸಹ ಆಗ್ತಾರೆ. ಆದರೆ ಕಾಲ ಬದಲಾಗ್ತಾ ಆಗ್ತಾ ಹೋದಂತೆ ಬದುಕಿನ ವೇಗ ಹೆಚ್ಚುತ್ತಾ ಹೋಗುತ್ತೆ. ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿದವರನ್ನು, ಸಂಕಷ್ಟದ ಸಮಯದಲ್ಲಿ ನಮ್ಮ ನೆರಳಾಗಿ ನಿಂತವರನ್ನು ನಾವು ಕೆಲವೊಮ್ಮೆ ಮರೆತೇ ಬಿಡ್ತೇವೆ. ಇವತ್ತಿನ ದಿವಸ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರತಕ್ಕಂಥ ವಿಷಯ ನಮ್ಮೆಲ್ಲರ ಬದುಕಿಗೆ ತುಂಬ ಹತ್ತಿರವಾಗಿರ್ತಕ್ಕಂಥ, ಕ್ಷಣ ಮಾತ್ರ ಯೋಚಿಸಿದರೆ ಹೃದಯವನ್ನು ಮುಟ್ಟತಕ್ಕಂಥ ಒಂದು ವಿಚಾರ. ಅದು ಮನುಷ್ಯನ ಸ್ವಭಾವವೇ ಹೀಗೆ ಅಲ್ವಾ? ಮಳೆ ನಿಲ್ಲುತ್ತಿದ್ದಂತೆ ಛತ್ರಿ ಸಹ ಭಾರವಾಗುತ್ತೆ. ಈ ಒಂದು ಸಾಲಿನ ಹಿಂದೆ ಅಡಕವಾಗಿರ್ತಕ್ಕಂಥ ಜೀವನದ ಸತ್ಯ, ಸಂಬಂಧಗಳ ಮೌಲ್ಯ ಮತ್ತು ಕೃತಜ್ಞತೆಯ ಮಹತ್ವದ ಬಗ್ಗೆ ಇಂದು ನಿಮ್ಮೊಂದಿಗೆ ಒಂದಷ್ಟು ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲು ಬಯಸ್ತೇನೆ.
4: ಖಂಡಿತವಾಗ್ಲೂ, ಬದುಕು ನಮಗೆ ನಿಧಾನವಾಗಿ ಪಾಠ ಕಲಿಸ್ತಾ ಹೋಗುತ್ತೆ. ಆ ಪಾಠವೇ ಜೀವನದ ಅತಿ ದೊಡ್ಡ ಆಸ್ತಿ ಆಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಡಾಕ್ಟರ್ ಇಂದಿರಾ ಪ್ರಕಾಶ್ ಮೇಡಮ್ ಅವರಿದ್ದಾರೆ. ಶಿವಮೊಗ್ಗದ ಇಂದಿರಾ ಪ್ರಕಾಶ್ ಮೇಡಮ್ ಅವರು ಸ್ವರಚಿತ ಲೇಖನವನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಆ ಲೇಖನವನ್ನು ಡಾಕ್ಟರ್ ಇಂದಿರಾ ಪ್ರಕಾಶ್ ಮೇಡಮ್ ಅವರಿಂದ ಕೇಳೋಣ.
3: ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸ್ತಾ, ಜೀವನದಲ್ಲಿ ಕೆಲವೇ ಕೆಲವು ವಾಕ್ಯಗಳು ನಮ್ಮನ್ನು ಕ್ಷಣ ಮಾತ್ರಕ್ಕೆ ಯೋಚನೆಗೆ ಈಡುಮಾಡ್ತವೆ. ಅಂತಹ ಒಂದು ವಾಕ್ಯನೇ ಇದು. ಮನುಷ್ಯನ ಸ್ವಭಾವವೇ ಹೀಗೆ ಅಲ್ವೇ, ಮಳೆ ನಿಲ್ಲುತ್ತಿದ್ದಂತೆ ಛತ್ರಿ ಸಹ ಭಾರವಾಗುತ್ತದೆ. ಈ ಒಂದು ವಿಷಯವನ್ನು ಇಟ್ಕೊಂಡು ನಾನು ನಿಮ್ಮೊಂದಿಗೆ ಮಾತನಾಡಲಿದ್ದೇನೆ. ಈ ಮಾತು ಕೇಳಿದಾಗ ಛತ್ರಿ ಬಗ್ಗೆ ಅಲ್ಲ, ನಮ್ಮ ಸಂಬಂಧಗಳ ಬಗ್ಗೆ ಸಹ ಯೋಚನೆ ಪ್ರಾರಂಭ ಆಗುತ್ತೆ. ಮಳೆ ಸುರಿಬೇಕಾದರೆ ಛತ್ರಿ ನಮ್ಮನ್ನು ನೆನೆಯದಂತೆ ಕಾಪಾಡುತ್ತೆ. ಅಂತಹ ಒಂದು ನೆರಳಿನಲ್ಲಿ ನಾವು ಸುರಕ್ಷಿತವಾಗಿ ನಡೀತಾ ಇರ್ತೀವಿ. ಆದರೆ ಮಳೆ ನಿಂತ ತಕ್ಷಣ ಅದೇ ಛತ್ರಿ ನಮ್ಮ ಕೈಗೆ ಭಾರ ಆಗಿಬಿಡುತ್ತೆ. ಕೆಲವರು ಅದನ್ನು ಮರೆತು ಹೋಗಿಬಿಡ್ತಾರೆ, ಕೆಲವರು ಎಸ್ದು ಬಿಡ್ತಾರೆ. ದುರದೃಷ್ಟವಶಾತ್ ಕೆಲವೊಮ್ಮೆ ಮನುಷ್ಯನ ಬದುಕಿನಲ್ಲೂ ಸಹ ಇದೇ ರೀತಿ ಆಗುತ್ತೆ ಅನ್ಕೋತೀನಿ. ಕಷ್ಟ ಬಂದಾಗ ಕೆಲವರನ್ನು ಹುಡುಕ್ತಾ ಇರ್ತೇವೆ, ಅವರ ಒಂದು ಮಾತು ಕೇಳೋಣ, ಒಂದು ಧೈರ್ಯ ಸಿಕ್ಕುತ್ತಾ, ಒಂದು ಸಹಾಯ ನಮಗೆ ಹೊಸ ಬದುಕನ್ನು ಕೊಡುತ್ತಾ ಅಂಥೇಳಿ. ಆದರೆ ಪರಿಸ್ಥಿತಿ ಬದಲಾದ ನಂತರ ಜೀವನ ಸುಗಮವಾಗಿರ್ತಕ್ಕಂಥ ಅದೇ ವ್ಯಕ್ತಿಯನ್ನು ಮರೆತು ಬಿಡುತ್ತೆ. ಇದಕ್ಕೆ ಒಂದು ನನಗೆ ಒಂದು ಪುಟ್ಟ ಕತೆ ನೆನಪಿಗೆ ಬರ್ತಾ ಇದೆ. ಒಬ್ಬ ಯುವಕನಿಗೆ ಕೆಲಸ ಇರೋದಿಲ್ಲ, ಎಲ್ಲರೂ ಸಹ ಅವನನ್ನು ದೂರ ಇಟ್ಬಿಟ್ಟಿರ್ತಾರೆ, ಏನೋ ದುಡಿಯೋದಿಲ್ಲ, ಸೋಂಬೇರಿ ಅಂತ ಹೇಳಿ. ಆದರೆ ಅವನ ಶಿಕ್ಷಕರು ಮಾತ್ರ ನೀನು ಸಾಧನೆ ಮಾಡೇ ಮಾಡ್ತೀಯಾ ಅಂಥೇಳಿ ಅವನಲ್ಲಿ ವಿಶ್ವಾಸವನ್ನು ತುಂಬುತ್ತಾರೆ. ಅವನಿಗೆ ದಾರಿ ತೋರಿಸಿದವರು ಕೆಲವು ವರ್ಷಗಳ ನಂತರ ಆ ಯುವಕ ದೊಡ್ಡ ಅಧಿಕಾರಿ ಆಗ್ತಾನೆ. ಒಂದು ದಿವಸ ಅದೇ ಶಿಕ್ಷಕರು ಅವನ ಕಚೇರಿಗೆ ಬರ್ತಾರೆ. ಹೊರಗಡೆ ಗಂಟೆಗಳ ಕಾಲ ಕಾಯಬೇಕಾಗುತ್ತೆ, ಒಳಗೆ ಹೋಗೋಕ್ಕೆ ಅವಕಾಶವೇ ಸಿಕ್ಕಿರೋದಿಲ್ಲ. ಯಾಕೆ ಅಂದರೆ ಈಗ ಆ ಯುವಕನಿಗೆ ಹೊಸ ಪ್ರಪಂಚ ಸಿಕ್ಕಿರುತ್ತೆ, ತನ್ನನ್ನು ಎತ್ತಿದ ಕೈಯನ್ನು ಅವರು ಮರೆತಿರ್ತಾರೆ. ಈ ಕತೆ ಒಬ್ಬನದ್ದಲ್ಲ, ನಮ್ಮ ಸುತ್ತಲೂ ನಡೀತಕ್ಕಂಥ ಅನೇಕ ಘಟನೆಗಳ ಪ್ರತಿಬಿಂಬ ಸಹ ಆಗಿದೆ. ನಮ್ಮ ಬದುಕಲ್ಲಿ ಎಷ್ಟೋ ಜನ ನಮ್ಮ ಬೆಳವಣಿಗೆಗೆ ಕಾರಣ ಆಗಿರ್ತಾರೆ. ತಾಯಿ, ತಂದೆ, ನಮ್ಮ ಮೊದಲ ಗುರುಗಳು, ಶಿಕ್ಷಕರು, ನಮ್ಮತ್ತೆ, ನಮ್ಮ ಭವಿಷ್ಯಕ್ಕೆ ದೀಪವನ್ನು ಹಚ್ಚಿದವರು ಸಹ. ಸ್ನೇಹಿತರು ಕಷ್ಟದ ಸಮಯದಲ್ಲಿ ಹೆಗಲನ್ನು ಕೊಟ್ಟಿರ್ತಾರೆ. ಕೆಲವೊಮ್ಮೆ ಅಪರಿಚಿತರು ಸಹ ಜೀವನವನ್ನು ಬದಲಿಸತಕ್ಕಂಥ ಸಹಾಯವನ್ನು ಮಾಡಿರ್ತಾರೆ. ಆದರೆ ನಾವು ನಮ್ಮಲ್ಲೇ ನಾವು ಒಂದು ಪ್ರಶ್ನೆಯನ್ನು ಕೇಳ್ಕೋಬೇಕಾಗುತ್ತೆ. ನಾನು ಇವತ್ತಿನ ದಿವಸ ಇರುವ ಸ್ಥಾನಕ್ಕೆ ಬರೋಕ್ಕೆ ಕಾರಣ ಆದವರು ಯಾರು? ನಾನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿದೆಯಾ ಇವರನ್ನು? ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇನಾ ಅಂತೆಲ್ಲ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಧನ್ಯವಾದನೇ ನಮ್ಮ ಎಲ್ಲ ಒಳಿತಿಗೂ ಕಾರಣ. ಕೃತಜ್ಞತೆ ಅನ್ನೋದು ದೊಡ್ಡ ಉಡುಗೊರೆ ಅಲ್ಲ, ಅದು ಹೃದಯದ ಗುಣ.
2: ಖಂಡಿತವಾಗ್ಲೂ ಇಂದಿರಾ ಪ್ರಕಾಶ್ ಮೇಡಮ್ ಅವರು ಹೇಳಿದಾಗೆ ಕೃತಜ್ಞತೆ ಸಲ್ಲಿಸುವಂಥದ್ದು ಅದೊಂದು ದೊಡ್ಡ ಗುಣ. ಇಲ್ಲಿ ಸಹಾಯ ಅಂತ ಬಂದಾಗ ದೊಡ್ಡ ಸಹಾಯ, ಸಣ್ಣ ಸಹಾಯ ಅಂತ ಬರೋದಿಲ್ಲ. ಸಹಾಯ ಮಾಡಿದವರು ಯಾರೇ ಆಗಿರಲಿ, ಹೇಗೆ ಇರಲಿ, ಜೊತೆಗೆ ವಯಸ್ಸಿನಲ್ಲಿ ಚಿಕ್ಕವರಾಗಿರಲಿ ಅಥವಾ ದೊಡ್ಡವರಾಗಿರಲಿ, ಅವರು ಮಾಡಿದ ಸಹಾಯ ಆ ಕ್ಷಣಕ್ಕೆ ತುಂಬಾ ಮಹತ್ವದಾಗಿರುತ್ತೆ. ಅದನ್ನು ತಿಳ್ಕೊಂಡು ಕೃತಜ್ಞತೆ ಸಲ್ಲಿಸೋದು ನಮ್ಮ ಒಂದು ವಿನಯತೆ ವಿಧೇಯತೆ ತೋರಿಸುತ್ತೆ, ಜೊತೆಗೆ ನಮ್ಮ ವ್ಯಕ್ತಿತ್ವವನ್ನು ಮೇಲ್ಮಟ್ಟದಲ್ಲಿ ಇರಿಸುತ್ತೆ ಅಲ್ವಾ. ಅಂತಹ ಒಂದು ಬಾಂಧವ್ಯದ ಬಗ್ಗೆ, ಜೊತೆಗೆ ನಮಗೆ ಸಹಾಯವನ್ನು ಮಾಡಿದಂಥವರ ಬಗ್ಗೆ ನಾವು ನೆನಪು ಮಾಡಿಕೊಳ್ಳೋದಿರ್ಬೋದು, ಅವರಿಗೊಂದು ಪ್ರೀತಿಯನ್ನು ತೋರಿಸೋದಿರ್ಬೋದು, ಅವರ ಜೊತೆ ಒಂದು ಅನ್ಯೋನ್ಯತೆಯ ಸಂಬಂಧವನ್ನು ಬೆಳೆಸೋದಿರ್ಬೋದು, ಇದೆಲ್ಲ ತುಂಬ ಮುಖ್ಯ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ

0: ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಾಹಿತಿಗಳು ಹವ್ಯಾಸಿ ಬರಹಗಾರರೂ ಆದ ಡಾಕ್ಟರ್ ಇಂದಿರಾ ಪ್ರಕಾಶ್ ಮೇಡಮ್ ಅವರಿದ್ದಾರೆ. ಇವರು ಮೂಲತಃ ಶಿವಮೊಗ್ಗದವರು. ಈ ದಿನ ಡಾಕ್ಟರ್ ಇಂದಿರಾ ಪ್ರಕಾಶ್ ಮೇಡಮ್ ಅವರು ಅವರೇ ಬರೆದಂತಹ ಸ್ವರಚಿತ ಲೇಖನಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಸ್ನೇಹಿತರೆ. ಅದರಲ್ಲೂ ಮುಖ್ಯವಾಗಿ ಕೃತಜ್ಞತಾ ಭಾವವನ್ನು ಯಾಕೆ ಹೊಂದಿರಬೇಕು, ನಮಗೆ ಸಹಾಯ ಮಾಡಿದಂತಹ ವ್ಯಕ್ತಿಗಳನ್ನು ಯಾಕೆ ನಾವು ನೆನಪು ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ನಮಗೆ ಯಾರಾದರೂ ಸಹಾಯ ಮಾಡಿದಾಗ, ಪ್ರೀತಿ ತೋರಿದಾಗ, ಜೀವನದಲ್ಲಿ ಸಣ್ಣ ಪುಟ್ಟ ಸಂತೋಷಗಳು ಅವರಿಂದ ನಮಗೆ ಸಿಕ್ಕಾಗ ಅಲ್ಲಿ ಕೇವಲ ಧನ್ಯವಾದಗಳನ್ನು ತಿಳಿಸೋದು ಅಷ್ಟೇ ಅಲ್ಲ ಸ್ನೇಹಿತರೆ, ಮನಸ್ಸಿನಿಂದ ಧನ್ಯವಾದಗಳನ್ನ ಹೇಳೋದು ತುಂಬ ಮುಖ್ಯ ಆಗುತ್ತೆ. ಇದರಿಂದ ನಮಗೆ ನೆಮ್ಮದಿ ಸಿಗತ್ತೆ, ಖುಷಿ ಸಿಗತ್ತೆ, ಜೊತೆಗೆ ತೃಪ್ತಿ ಹೆಚ್ಚಾಗ್ತಾ ಹೋಗುತ್ತೆ, ಸಂಬಂಧಗಳು ಗಟ್ಟಿಯಾಗ್ತವೆ, ಹಾಗೆ ಸಂತೋಷ ಹೆಚ್ಚಾಗ್ತಾ ಹೋಗುತ್ತೆ, ಆರೋಗ್ಯ ಕೂಡ ಸಿಗತ್ತೆ. ಅಂದರೆ ಒತ್ತಡ ಕಡಿಮೆ ಆಗಿ ಒಂದು ನೆಮ್ಮದಿಯ ನಿದ್ರೆ ಬರುತ್ತೆ, ಮನಸ್ಥಿತಿ ಕೂಡ ಸುಧಾರಿಸುತ್ತೆ. ಅವರು ಮಾಡಿದಂತಹ ಸಣ್ಣ ಅಥವಾ ದೊಡ್ಡ ಉಪಕಾರ ಯಾವುದೇ ಇರಲಿ, ಸಹಾಯ ಯಾವುದೇ ಇರಲಿ, ಪ್ರತ್ಯುಪಕಾರ ತೋರಿಸದೇ ಇದ್ದರೂ ಪರವಾಗಿಲ್ಲ, ಕನಿಷ್ಠ ಕೃತಜ್ಞತೆ ತೋರಿಸಿದಾಗ ಅಲ್ಲಿ ಒಂದು ವಾತಾವರಣ ಕೂಡ ಚೆನ್ನಾಗಿರುತ್ತೆ, ಹಾಗೆ ಸಂಬಂಧಗಳು ಕೂಡ ಗಟ್ಟಿಗೊಳ್ಳುತ್ತೆ, ಖುಷಿ ಕೂಡ ಇರುತ್ತೆ ಅಲ್ವಾ? ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ವಿಷಯಗಳನ್ನು ಇಂದಿರಾ ಪ್ರಕಾಶ್ ಮೇಡಮ್ ಅವರಿಂದ ಕೇಳೋಣ.
1: ಒಂದು ಕರೆ, ಒಂದು ಸಂದೇಶ, ನೀವು ಇದ್ದಿದ್ದರಿಂದ ನಾನು ಇಷ್ಟು ಮುಂದೆ ಬಂದೆ, ಇಷ್ಟು ಒಳ್ಳೆಯದಾಯಿತು ಅಂತಕ್ಕಂಥ ಒಂದು ಒಳ್ಳೆಯ ಮಾತನ್ನು ಹೇಳಿದಾಗ ಯಾರದೋ ಕಣ್ಣಲ್ಲಿ ಸಂತೋಷದ ಕಣ್ಣೀರನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಇದನ್ನು ನಾವು ಖಂಡಿತವಾಗಿ ಮಾಡಲೇಬೇಕು. ಇಂದಿನ ವೇಗದ ಜೀವನದಲ್ಲಿ ಸಂಬಂಧಗಳು ನಿಧಾನವಾಗಿ ಕಳಚಿ ಹೋಗ್ತಾ ಇದ್ದಾವೆ, ಮತ್ತು ದುರ್ಬಲ ಸಹ ಆಗ್ತಾ ಇದ್ದಾವೆ. ಸಮಯ ಇಲ್ಲ ಅಂತಕ್ಕಂಥ ಒಂದು ಕಾರಣ ಅಲ್ಲ, ಮನಸ್ಸಿಲ್ಲ ಅಂತಕ್ಕಂಥ ಒಂದು ನಿಜವಾದ ಕಾರಣವನ್ನು ಪ್ರಸ್ತುತಪಡಿಸ್ಲಿಕ್ಕಲ್ಲಿ ಆಗ್ತಾ ಇಲ್ಲ. ನಾವು ಸಾಧನೆಗಳ ಹಿಂದೆ ಓಡ್ತಾ ಇದ್ದೇವೆ, ಹಣ ಸಂಪಾದಿಸ್ತೀವಿ, ಹೆಸರನ್ನು ಗಳಿಸ್ತೀವಿ, ಆದರೆ ನಮ್ಮ ಜೊತೆಗೆ ನಡೆದು ಬಂದವರನ್ನು ಸಹ ನಾವು ಮರ್ತೇ ಬಿಡ್ತೀವಿ. ಆ ಸಾಧನೆಗೆ ಪೂರ್ಣ ಅರ್ಥ ಉಳಿಯುತ್ತಾ ನೀವೇ ಯೋಚನೆ ಮಾಡಿ. ಒಂದು ಮರ ಎತ್ತರವಾಗಿ ಬೆಳೆಯುತ್ತೆ, ಆದರೆ ಅದು ತನ್ನ ಬೇರುಗಳನ್ನು ಯಾವತ್ತಿಗೂ ಸಹ ಮರೆಯೋದಿಲ್ಲ, ಮತ್ತು ಬೇರುಗಳು ಕಾಣದಂತೆ ಆ ಮರವನ್ನು ಭದ್ರವಾಗಿ ಹಿಡಿದಿರ್ತವೆ. ಆದರೂ ಅದೇ ಮರವನ್ನು ಎತ್ತಿ ಸಹ ನಿಲ್ಲಿಸಿರುತ್ತೆ ಗಟ್ಟಿಯಾಗಿ. ಹಾಗೆ ನಮ್ಮ ಜೀವನದಲ್ಲೂ ಸಹ ಕೆಲವು ಸಂಬಂಧಗಳು ಹೊರಗೆ ಕಾಣೋದೇ ಇಲ್ಲ, ಆದರೆ ಅವೇ ನಮ್ಮ ಬದುಕಿನ ಬಲ ಆಗಿರ್ತವೆ. ಯಾರಾದರೂ ನಮ್ಮ ಜೀವನದಲ್ಲಿ ಮಳೆ ಸಮಯದ ಛತ್ರಿ ಆಗಿದ್ದರೆ ಮಳೆ ನಿಂತ ನಂತರ ಅವರನ್ನು ಭಾರ ಅಂತೇಳಿ ಭಾವಿಸ್ಬೇಡಿ. ಯಾಕಂದರೆ ಅವರನ್ನು ಗೌರವಿಸಿ ನೆನಪಿಸ್ಕೋಬೇಕು, ಅವರಿಂದ ಅವರ ಒಟ್ಟಿಗೆ ಮಾತನಾಡಬೇಕು. ಏಕೆಂದರೆ ಜೀವನದಲ್ಲಿ ಕಳೆದು ಹೋಗಿರ್ತಕ್ಕಂಥ ಹಣವನ್ನು ಮತ್ತೆ ನಾವು ಸಂಪಾದನೆ ಮಾಡಬಹುದು, ಆದರೆ ಕಳೆದು ಹೋಗಿರ್ತಕ್ಕಂಥ ಒಳ್ಳೆಯ ಸಂಬಂಧಗಳನ್ನು ಮತ್ತೆ ಅದೇ ರೀತಿ ಪಡೀಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಕೊನೆಯದಾಗಿ ಆತ್ಮೀಯ ಶ್ರೋತೃಗಳೇ, ನಿಮ್ಮೆಲ್ಲರಿಗೂ ಒಂದು ಚಿಕ್ಕ ಮನವಿಯನ್ನು ಮಾಡ್ಕೋತೀನಿ. ಇವತ್ತಿನ ದಿವಸ ಈ ಕಾರ್ಯಕ್ರಮ ಮುಗಿದ ಕೂಡಲೇ 5 ನಿಮಿಷ ನಿಮ್ಮ ಜೀವನದ ಬಗ್ಗೆ ಯೋಚನೆಯನ್ನು ಮಾಡಿ, ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಇವತ್ತಿನ ದಿವಸ ನಾನು ನಿಂತಿರುವ ಈ ಸ್ಥಾನಕ್ಕೆ ಬರೋಕ್ಕೆ ಯಾರು ಕಾರಣ ಆಗಿದ್ದಾರೆ ಅಂತ ಹೇಳಿ. ಬಹುಶಃ ನಿಮ್ಮ ತಾಯಿ ಇರಬಹುದು, ತಂದೆ ಇರಬಹುದು, ನಿಮ್ಮ ಕೈ ಹಿಡಿದು ಅಕ್ಷರ ಕಲಿಸಿರ್ತಕ್ಕಂಥ ಗುರುವಾಗಿರಬಹುದು, ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಿದ ಸ್ನೇಹಿತ ಇರಬಹುದು, ನಿಮ್ಮ ಮೇಲಿನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳದ ಜೀವನ ಸಂಗಾತಿ ಸಹ ಇರಬಹುದು, ಅಥವಾ ನಿಮ್ಮ ಬದುಕಿನ ಕತ್ತಲೆಯ ದಿನಗಳಲ್ಲಿ ದಾರಿದೀಪವಾಗಿರ್ತಕ್ಕಂಥ ಯಾರಾದರೂ ಆಗಿರಬಹುದು. ಅವರಲ್ಲಿ ಒಬ್ಬರಿಗೆ ಇವತ್ತೇ ಈ ಕ್ಷಣವೇ ಒಂದು ಕರೆಯನ್ನು ಮಾಡಿ ಹೇಗಿದ್ದೀರಾ ಅಂತ ಕೇಳಿ. ಸಾಧ್ಯ ಆದರೆ ಒಂದು ಮಾತು ಹೇಳಿ, ನಿಮಗೆ ನಾನು ಋಣಿ, ನೀವು ನನ್ನ ಬದುಕಿನಲ್ಲಿ ಮಾಡಿದ ಉಪಕಾರವನ್ನು ನಾನು ಯಾವತ್ತಿಗೂ ಸಹ ಮರೆಯೋದಿಲ್ಲ ಅಂತ ಹೇಳಿ. ನಂಬಿ ಈ ಒಂದು ಮಾತು ನಿಮ್ಮ ಮನಸ್ಸಿಗೂ ಸಹ ನೆಮ್ಮದಿ ಕೊಡುತ್ತೆ, ಅವರ ಹೃದಯಕ್ಕೂ ಸಹ ಅಪಾರವಾದ ಸಂತೋಷವನ್ನು ನೀಡುತ್ತೆ. ನಾವು ಜೀವನದಲ್ಲಿ ಗಳಿಸ್ತಕ್ಕಂಥ ಹಣ, ಮನೆ, ಹುದ್ದೆ, ಪ್ರಶಸ್ತಿಗಳು ಇವೆಲ್ಲ ಒಂದು ದಿನ ಹಿಂದೆ ಉಳಿಯಬಹುದು, ಆದರೆ ನಾವು ಪ್ರೀತಿಯಿಂದ ಉಳಿಸ್ಕೊಂಡಿರ್ತಕ್ಕಂಥ ಸಂಬಂಧಗಳು, ಕೃತಜ್ಞತೆಯಿಂದ ಗೆದ್ದ ಹುದ್ದೆಗಳು ಮಾತ್ರ ನಮ್ಮ ಬದುಕಿನ ನಿಜವಾದ ಸಂಪತ್ತಾಗಿ ಉಳಿತವೆ. ಆದ್ದರಿಂದ ಮಳೆ ನಿಂತ ನಂತರ ಛತ್ರಿಯನ್ನು ಎಸಿಬೇಡಿ, ನಿಮ್ಮನ್ನು ಕಾಪಾಡಿದ ನೆರಳನ್ನು ಗೌರವಿಸಿ, ಹಾಗೆ ಬದುಕಿನ ಮಳೆಗಾಲದಲ್ಲಿ ನಿಮ್ಮ ಜೊತೆಗೆ ನಿಂತ ಮನುಷ್ಯರನ್ನು ಎಂದಿಗೂ ಸಹ ಭಾರ ಅಂತ ಭಾವಿಸ್ಕೋಬೇಡಿ, ಅವರೇ ನಿಮ್ಮ ಬದುಕಿನ ಅಮೂಲ್ಯ ಆಸ್ತಿ. ಮತ್ತೊಂದು ಮಾತು ನೆನಪಲ್ಲಿಟ್ಕೋಬೇಕಾದ್ದು, ಅಗತ್ಯ ಬಂದಾಗ ಜೊತೆ ನಿಲ್ಲುವವರು ಹಲವರು ಸಿಗಬಹುದು, ಆದರೆ ಅಗತ್ಯ ಮುಗಿದ ಮೇಲೂ ಸಹ ಸಂಬಂಧವನ್ನು ಉಳಿಸಿಕೊಳ್ಳೋರು ಮಾತ್ರ ನಿಜವಾದ ಮನುಷ್ಯರು, ನಿಜವಾದ ವ್ಯಕ್ತಿತ್ವ ಉಳ್ಳವರಾಗ್ತಾರೆ. ಬದುಕಿನಲ್ಲಿ ದೊಡ್ಡವರಾಗೋದು ಸಾಧನೆಯಿಂದ ಅಲ್ಲ, ಕೃತಜ್ಞತೆಯಿಂದ. ಶ್ರೀಮಂತರಾಗೋದು ಹಣದಿಂದ ಅಲ್ಲ, ಮಾನವೀಯತೆಯಿಂದ. ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯೋದು ಅಧಿಕಾರದಿಂದ ಅಲ್ಲ, ಒಳ್ಳೆಯ ಹೃದಯದಿಂದ. ಈ ಸುಂದರ ದಿನದಲ್ಲಿ ನಿಮ್ಮ ಬದುಕಿನಲ್ಲಿ ಒಮ್ಮೆ ಮಳೆಯ ಸಮಯದ ಛತ್ರಿಯಾದ ಪ್ರತಿಯೊಬ್ಬರಿಗೂ ಸಹ ಮನಸ್ಸಿನಲ್ಲಾದರೂ ಒಂದು ನಮಸ್ಕಾರವನ್ನು ಸಲ್ಲಿಸಲೇಬೇಕು. ಆಗ ನಿಮ್ಮ ಬದುಕಿಗೂ ಹಗುರವಾಗುತ್ತೆ, ನಿಮ್ಮ ಮನಸ್ಸು ಹಗುರವಾಗುತ್ತೆ, ನಿಮ್ಮ ಸಂಬಂಧಗಳು ಸಹ ಇನ್ನಷ್ಟು ಸುಂದರವಾಗ್ತವೆ. ಧನ್ಯವಾದಗಳು ಆತ್ಮೀಯ ಶ್ರೋತೃಗಳೇ. ಮತ್ತೊಂದು ಉತ್ತಮ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ಈ ಒಂದು ಕಾಲಾವಕಾಶವನ್ನು ನೀಡಿದ FM ರೇಡಿಯೋದವರಿಗೂ ಹಾಗೂ RJ ಮಹಾಲಕ್ಷ್ಮಿಯವರಿಗೂ ಹೃತ್ಪೂರ್ವಕ ಧನ್ಯವಾದಗಳು.
0: ನಿಮಗೂ ಕೂಡ ಧನ್ಯವಾದಗಳು ಇಂದಿರಾ ಪ್ರಕಾಶ್ ಮೇಡಮ್. ಈ ದಿನ ನೀವು ತಿಳಿಸಿದಂತಹ ಪ್ರತಿಯೊಂದು ವಿಷಯಗಳು ಕೂಡ ಈಗಿನ ಒಂದು ಪರಿಸ್ಥಿತಿಗೆ ತುಂಬಾನೇ ಹತ್ತಿರವಾಗಿವೆ. ಖಂಡಿತವಾಗ್ಲೂ ಬದುಕು ಇರುವಂಥದ್ದು ಕೇವಲ ದಿನಗಳನ್ನು ಕಳಿಲಿಕ್ಕಲ್ಲ, ಪ್ರತಿಯೊಂದು ಕ್ಷಣವೂ ಇಲ್ಲಿ ಅರ್ಥಪೂರ್ಣ. ಈ ಸುಂದರ ಪಯಣದಲ್ಲಿ ಸಾಕಷ್ಟು ಜನರು ನಮ್ಮ ಜೊತೆಯಾಗಿ ನಿಲ್ತಾರೆ. ಬದುಕು ಒಂದು ಸುಂದರ ಅಂತ ಹೇಳ್ತಾ ಈ ದಿನ ವಿಶೇಷವಾಗಿರುವಂಥ ಲೇಖನವನ್ನು ತಿಳಿಸಿದಂತಹ ಇಂದಿರಾ ಪ್ರಕಾಶ್ ಮೇಡಮ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಮುದ್ರದಲ್ಲಿ ಹಡಗು ಸಾಕ್ತಾ ಇರುತ್ತೆ, ಅಲೆಗಳಿಗೆ ಎದುರಾಗಿ ಸಾಕ್ತಿರುತ್ತೆ. ಆ ಹಡಗಿಗೂ ಗೊತ್ತು ಸ್ವಲ್ಪ ಏರುಪೇರಾದ್ರೂ ನಾನು ಮುಳುಗೋಗ್ತೀನಿ ಅಂತ. ಆದ್ರೂ ಈ ಹಡಗನ್ನ ಚಲಾಯಿಸ್ತಿರೋನಿಗೋಸ್ಕರ ಅವನ ಹೊಟ್ಟೆ ತುಂಬಿಸೋಕೆ ಈ ಹಡಗು ಸಾಕ್ತಾ ಇದೆ. ಹಾಗೆ ನಮ್ಮ ಜೀವನ ಕೂಡ ಸಮುದ್ರದಂತೆ, ಎಷ್ಟೇ ಕಷ್ಟ ಬಂದರೂ ನಗು ನಗುತ್ತಾ ನಮ್ಮವರಿಗಾಗಿ ನಾವು ಜೀವನ ಸಾಗಿಸಬೇಕಾಗಿದೆ ಅಲ್ವಾ? ಕಷ್ಟವನ್ನ ಎದುರಿಸಿ ಜೀವನ ಸಾಗಿಸೋದ್ರಲ್ಲೇ ಒಂದು ಅರ್ಥ ಸಿಗುತ್ತೆ. ಹಾಗಾಗಿ ಕಷ್ಟಗಳಿಗೆ ಎದುರುಬೇಡಿ, ಕಷ್ಟವನ್ನ ಎದುರಿಸಿ ನಿಲ್ಲಿ. ಆಲ್ ಈಸ್ ವೆಲ್.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗ್ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಿನ್ನರ್ಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಸೂಪರ್ ಆಗಿದ್ದೀರಾ ತಾನೇ? ಸೂಪರ್ ಆಗಿರ್ಲೇಬೇಕು, ಯಾಕಪ್ಪ ಅಂದ್ರೆ ಇರೋದೊಂದು ಲೈಫನ್ನ ಖುಷಿ ಖುಷಿಯಾಗಿ ಕಳಿಬೇಕು ಅಲ್ವಾ? ಹಾಗಿದ್ಮೇಲೆ ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಕೇಳುಗರೆ, ಇವತ್ತು ಜುಲೈ ತಿಂಗಳು 20ನೇ ತಾರೀಕು, ವಾರದ ಮೊದಲನೇ ದಿನ ಸೋಮವಾರ ಕೂಡ ಬಂದಿದ್ದಾಗಿದೆ. ನಾನು ನಿಮ್ಮ RJ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತಾಡೋಕ್ಕೂ ಬಂದಿದ್ದಾಯ್ತು. ಇನ್ನೂ ತಡ ಮಾಡೋದು ಬೇಡಪ್ಪ, ಕಾರ್ಯಕ್ರಮವನ್ನ ಶುರು ಮಾಡೋಣ, ಏನಂತೀರಾ? ಹಾಗಿದ್ಮೇಲೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಟಾಪಿಕ್ ನ ತೆಗೆದುಕೊಂಡು ಬಂದಿದ್ದೀನಿ. ಟಾಪಿಕ್ ಬಗ್ಗೆ ಹೇಳೋಕು ಮೊದಲು, ಇವತ್ತು ಯಾರೆಲ್ಲ ನಿಮ್ಮ ಜನ್ಮದಿನವನ್ನ ಆಚರಿಸ್ಕೊಳ್ತಾ ಇದ್ರು, ಎಲ್ರಿಗೂ ಕೂಡ ಹ್ಯಾಪಿ ಹ್ಯಾಪಿ ಹ್ಯಾಪಿಯಸ್ಟ್ ಬರ್ತ್ಡೇ ತಿಳಿಸ್ತಾ, ಇನ್ನು ಯಾರೆಲ್ಲ ಇವತ್ತು ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸ್ಕೊಳ್ತಾ ಇದ್ರು ಅವ್ರಿಗೂ ಕೂಡ ಹ್ಯಾಪಿ ವೆಡಿಂಗ್ ಆನಿವರ್ಸರಿ ಅಂತ ತಿಳಿಸ್ತಾ, ಇನ್ನು ಇವತ್ತು ಯಾರೆಲ್ಲ ಶುಭ ಕಾರ್ಯವನ್ನ ಮಾಡ್ಬೇಕು ಅಂತಿದ್ದೀರೋ ಅವ್ರಿಗೂ ಕೂಡ ಶುಭವಾಗ್ಲಿ ಅಂತ ಮನಸಾರೆ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಸೊ ಫಿಫಾ ಒಂದು ಫುಟ್ಬಾಲ್ ಮ್ಯಾಚ್ ಕೂಡ ನಿನ್ನೆಗೆ ಮುಗೀತು. ಸೊ ಸ್ಪೇನ್ ಅವರು ವಿಶೇಷವಾಗಿ ಈ ಒಂದು ಮ್ಯಾಚ್ ಅಲ್ಲಿ ಗೆದ್ದಿದ್ದಾರೆ. ಹಾಗೆ ತುಂಬಾ ಕಡೆ ಫುಟ್ಬಾಲ್ಗೆ ಅಂತ ಸಾಕಷ್ಟು ಅಭಿಮಾನಿಗಳು ಇರ್ತಾರಲ್ವಾ, ಆ ಅಭಿಮಾನಿಗಳ ಕನಸು ಕೂಡ ನನಸಾಗಿದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಟಾಪಿಕ್ ಬಗ್ಗೆ ಕೂಡ ಮಾತಾಡೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಪದ ನಿಮ್ಮ ಹಾಡು ಅಂದ್ರೆ ನಾನು ಕೆಲವೊಂದು ಪದಗಳನ್ನ ಕೊಡ್ತೀನಿ, ಆ ಪದಕ್ಕೆ ನೀವು ಹಾಡು ಹೇಳ್ಬೇಕು. ವಿಶೇಷವಾಗಿ ಪ್ರತಿಯೊಬ್ಬರಿಗೂ 2-2 ಪದಗಳನ್ನ ಕೊಡ್ತೀನಿ. ಆದ್ರೆ ಏನಪ್ಪ ಅಂದ್ರೆ ನಾನು ಸ್ಟಾಪ್ ಅಂದ ತಕ್ಷಣ ಸಾಂಗ್ ನ ಸ್ಟಾಪ್ ಮಾಡ್ಬೇಕು, ಯಾಕಂದ್ರೆ ಎಲ್ರಿಗೂ ಅವಕಾಶ ಸಿಗ್ಬೇಕು. ನೀವು ಒಂದ್ ಹಾಡನ್ನೇ 1 ನಿಮಿಷ ಹಾಡಿ, ಇನ್ನೊಂದು ಹಾಡನ್ನ 2 ನಿಮಿಷ ಹಾಡಿದ್ರೆ ಬೇರೆಯವ್ರಿಗೆ ಅವಕಾಶ ಸಿಗೋದಾದ್ರೂ ಹೇಗೆ ಅಲ್ವಾ? ಹಾಗಾಗಿ ಪ್ರತಿಯೊಬ್ಬರು 2 ಗೀತೆಯನ್ನ ಹಾಡ್ಬೋದು, ಆದ್ರೆ ನಾನು ಸ್ಟಾಪ್ ಅಂದಾಗ ದಯಮಾಡಿ ಸ್ಟಾಪ್ ಮಾಡಿ. ಇದು ನಮ್ಮ ಕಂಡೀಷನ್. ಹಾಗೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಜೊತೆಗೆ ರೇಡಿಯೋ ವಾಲ್ಯೂಮ್ನ ಕಡಿಮೆ

0: ಮಾಡಿಕೊಂಡೇನೆ, ಕರೆ ಮಾಡಿ ಏನಂತೀರಾ? ಸೊ ಇವತ್ತಿನ ಫಸ್ಟ್ ಲಕ್ಕಿ ಕಾಲರ್ ಯಾರು ಏನು ಅಂತ ಕೇಳಬೇಕು. ಆದರೆ ಅರ್ಪಿತಾ, ಯಾವ ನಂಬರ್ಗೆ ಕರೆ ಮಾಡೋದು, ನಂಬರ್ ಹೇಳಿಲ್ವಲ್ಲ ಅಂತ ಕೇಳ್ತಿದ್ದೀರಾ? ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279. ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಿ ಮಾತಾಡಿ. ಹಾಗೆ ಮೇಲೆ ಇವತ್ತಿನ ಮೊದಲನೇ ಕರೆ ಸ್ವೀಕರಿಸೋಣ. ಹಲೋ.
1: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ ಸರ್, ಹೇಗಿದ್ದೀರಾ?
1: ಆರಾಮದೇವ್ರಿ ಮೇಡಮ್, ನೀವ್ ಹೆಂಗದಿರಿ ಮೇಡಮ್?
0: ನಾನ್ ಚಲೋ ಇದೀನ್ರಿ. ಇವತ್ತು ವಾರದ ಮೊದಲನೇ ದಿನ, ಮೊದಲನೇ ಕರೆ ನಿಮ್ದೇ ಐತ್ ನೋಡ್ರಿ.
1: ಹೌದ್ರಿ ಮೇಡಮ್, ಯಾಕಪ್ಪ ಅಂದ್ರೆ ಅದು ಲಕ್ಕಿ ಕಾಲರ್ ಅಂತ ಹೇಳ್ತಾರೆ, ನಮ್ಗೂ ಲಕ್ಕಿ ರೀ. ಇವತ್ತು ನಾವು ಸ್ವಲ್ಪ ಪ್ರಯತ್ನ ಮಾಡಕತ್ತೇವ್ರಿ ಮೇಡಮ್, ಅದು ಕಾರ್ಯಕ್ರಮ ಕೇಳ್ಕೋತ ಕರೆ ಸಿಕ್ತ ನೋಡ್ರಿ ಮೇಡಮ್.
0: ನೋಡಿ, ಇವತ್ತು ನೀವು ಲಕ್ಕಿ ಕಾಲರ್ ಆಗಿದ್ದೀರಾ.
1: ಹೌದ್ರಿ ಮೇಡಮ್, ಆಗ್ಬೇಕ್ರಿ. ಒಳಗೊಮ್ಮೆ ಹಂಗೆ ಆಗುದ್ರಿ ಮೇಡಮ್, ಹಿಂದ ಮುಂದ ನಡು ಫಸ್ಟ್ ಸೆಕೆಂಡ್.
0: ತಿಂಡಿ ಆಯ್ತು ಸರ್?
1: ಹಾ, ಇನ್ನ ಇಲ್ರಿ ಮೇಡಮ್, ತಿಂಡಿ ಇಲ್ರಿ. ಇನ್ ಮ್ಯಾಗ ಮಾಡ್ಬೇಕ್ರಿ ಮೇಡಮ್, ಹಂಗಿದ್ರೆ ಹೊಲ್ದಾಗ ಕೆಲಸ ಮಾಡಕತ್ತಿದ್ದೇವ್ರಿ. ನಿನ್ನೆ ಮಳೆ ಐತ್ರಿ ಮೇಡಮ್ ನಮ್ಗ.
0: ಓಕೆ,
1: ಹಿಂಗಾಗಿ ಕೇಶನ್ ಕೆಲಸ ಮಾಡ್ಕೋ, ತಂಗೆ ಕಾರ್ಯಕ್ರಮ ಕೇಳ್ಕೋ, ತಂಗೆ ಕರೆ ಮಾಡೋಣ, ಕನೆಕ್ಟ್ ಆಯ್ತ್ರಿ ಮೇಡಮ್.
0: ಸೂಪರ್. ಈಗ ಸದ್ಯಕ್ಕೆ ಯಾವ ಬೆಳೆ ಬೆಳೀತಾ ಇದೀರಾ?
1: ನಾವು ಕಬ್ಬು ಹಾಕ್ಯಾವ್ರಿ ಮೇಡಮ್, ಈಗ ತೊಗರಿ ಬಿತ್ತೇವ್ರಿ ಮೇಡಮ್.
0: ಕಬ್ಬು ತೊಗರಿ ಎರಡು ಕೂಡ ಆರೋಗ್ಯಕ್ಕೆ ಒಳ್ಳೇದೆ.
1: ಹಾ, ಒಳ್ಳೇದ್ರಿ ಮೇಡಮ್. ಯಾಕಪ್ಪ, ಮಳೆ ಐತ್ರಿ, ಮಳೆ ಇದ್ದಿತ್ತಲ್ಲ, ಒಳ್ಳೆ ಅನುಕೂಲ ಐತ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಎರಡ್ ಮೂರ್ ದಿನ ಆಯ್ತು ತುಂತುರು ಮಳೆ ಆಗಕತ್ತದ್ರಿ ಮೇಡಮ್.
0: ಸೊ ನೀವು ರೈತರೆಲ್ಲರೂ ಖುಷಿಯಾಗಿದ್ರೆ ನಾವು ಖುಷಿ ಸರ್.
1: ಹೌದ್ರಿ.
0: ಓಕೆ, ನಮಸ್ತೆ ಸರ್. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
1: ಹಾ, ಗುರ್ತಾಗ್ಯದ್ರಿ ಮೇಡಮ್, ವಿಷಯ ಗುರ್ತಾಗ್ಯದ್ರಿ, ನೋಡಿನ್ರಿ ಮೇಡಮ್.
0: ಓಕೆ, ನಿಮಗೆ ಎರಡು ಪದ ಕೊಡ್ತೀನಿ, ಎರಡು ಕೂಡ ಹಾಡನ್ನ ಹಾಡ್ಬೇಕು. ಆದ್ರೆ ನಾನು ಸ್ಟಾಪ್ ಅಂದಾಗ ಸ್ಟಾಪ್ ಮಾಡಿ, ಓಕೆನಾ?
1: ಹಾ, ಓಕೆ ರೀ ಮೇಡಮ್, ಓಕೆ ರೀ.
0: ನಿಮಗೆ ಸಿಗ್ತಾ ಇರುವಂತ ಮೊದಲನೇ ಪದ ನೂರು.
1: ನೂರು ರೀ ಮೇಡಮ್?
0: ಹೌದ್ರಿ ಸರ.
1: ಹಾಡ್ತೀನಿ ನೋಡ್ರಿ ಮೇಡಮ್.
0: ಹಾಡ್ರಿ, ಹಾಡ್ರಲ್ಲ.
1: ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಸಿಂಧೂರ ಬಿಂದು ನಗಲಮ್ಮ ಇಂದು ಎಂದೆಂದು ಇರಬೇಕು ಸಂತೋಷದಿಂದ.
0: ಸ್ಟಾಪ್, ಸ್ಟಾಪ್. ಈಗ ಎರಡನೇ ಪದ ಪ್ರೀತಿ.
1: ಪ್ರೀತಿ.
0: ಹೌದು.
1: ಪ್ರೀತಿಯೇ ನನ್ನುಸಿರು, ಪ್ರೀತಿಯೇ ನನ್ನುಸಿರು, ಚಿನ್ನ ಬೆಳ್ಳಿ ವಜ್ರದಂತೆ ಮುತ್ತು ಹವಳ ಸುಖ ನೀಡುವುದೇ. ಪ್ರೀತಿಯೇ ನನ್ನುಸಿರು,
0: ಪ್ರೀತಿಯಿರು. ಏ ಸೂಪರ್ ಸರ್, ಎರಡು ಕೂಡ ಸಖತ್ತಾಗಿರೋ ಸಾಂಗ್ ನ ಆಯ್ಕೆ ಮಾಡ್ಕೊಂಡ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ಧನ್ಯವಾದ. ನಮಸ್ತೆ ಮೇಡಮ್.
0: ನಮಸ್ತೆ. ನಮಸ್ತೆ ಸರ್. ಓಕೆ, ನಮ್ಮ ನವ ಸರ್ ಬಿಜಾಪುರದ ಕರೆ ಮಾಡಿದ್ರು. ಒಂದು ಎರಡು ಕೂಡ ಒಳ್ಳೆ ಗೀತೆ ಆಯ್ಕೆ ಮಾಡ್ಕೊಂಡ್ರು. ಮುಂದಿನ ಕರೆ ಯಾರು ಕೇಳುವ? ಹಲೋ,
2: ನಮಸ್ಕಾರ ಮೇಡಮ್. ಗುಡ್ ಮಾರ್ನಿಂಗ್, ನಾನು ಬ್ರಹ್ಮಾನಂದ ರಾನಡೆ ವಿಧಾನಕೃಷ್ಣ ಮಾತಾಡ್ತಾ ಇದ್ದೀನಿ.
0: ನಮಸ್ತೆ ಬ್ರಹ್ಮಾನಂದ ರಾನಡೆ ಅವರೇ, ಹೇಗಿದ್ದೀರಾ?
2: ಫೈನ್ ಮೇಡಮ್, ತಾವ್ ಹೇಗಿದ್ದೀರಾ?
0: ನಾನು ಕೂಡ ಸೂಪರ್ ಆಗಿದ್ದೀನಿ. ಆಯ್ತಾ ಟಿಫನ್?
2: ಟಿಫನ್ ಅವಲಕ್ಕಿ ತಿಂತಾ ಇದ್ದೆ ಮೇಡಮ್, ಕಾಲ್ ಸಿಕ್ತು, ಮಾತಾಡ್ಬಿಡ್ತೀನಿ ನಾನು ಅಂತ ಸುಮ್ನೆ. ಅದೇ ತಮ್ದೇನು?
0: ನಮ್ದು ಇವತ್ತು ದೋಸೆ ಸರ್.
2: ಓಕೆ ಓಕೆ, ದೋಸೆ ದೋಸೆ ತಿನ್ನಲು ಆಸೆ, ಎಷ್ಟು ಹಾಕಿದ್ರು ಬೇಡೆಂಬ ಮನದಾಸೆ.
0: ಅರೆ ಅರೆ, ಅಲ್ಲೇ ಒಂದು ಕವನನೇ ಬರ್ದ್ಬಿಟ್ರಲ್ಲ ಸರ್.
2: ಹೌದು, ದೋಸೆಗೆ ಯಾವಾಗ್ಲೂ ಹಾಗೆ ಹೇಳದ್ ಮೇಡಮ್.
0: ಸೂಪರ್ ಸೂಪರ್ ಸರ್. ಸೊ ಈಗ ನಿಮಗೆ ಕಾರ್ಯಕ್ರಮದ ಟಾಪಿಕ್ ಏನಂತ ಗೊತ್ತಾಯ್ತಾ?
2: ಅದೇ, ಎರಡು ವಿಷಯ ಕೊಡ್ತೀರಾ, ಹಾಡು ಹೇಳ್ಬೇಕು.
0: ಎರಡು ವಿಷಯಕ್ಕೆ ಎರಡು ಹಾಡು. ಸೊ ನಿಮಗೆ ಕೊಡ್ತಾ ಇರುವಂತಹ ಮೊದಲನೇ ಪದ ಸಾವಿರ.
2: ಹೌದಾ ಮೇಡಮ್?
0: ಸಾವಿರ ಹಾಡಿ.
2: ಸಾವಿರನ?
0: ಹೌದು.
2: ಅಮ್ಮ ನೀನು ನನಗಾಗಿ ಸಾವಿರ ಜನುಮ
0: ಜೊತೆಯಾಗಿ.
2: ಅಷ್ಟೇ ನೆನಪು ಬರ್ತಾ ಇದೆ,
0: ಅಷ್ಟೇ ನೆನಪು ಬರ್ತಾ ಇದೆ. ಓಕೆ, ಇನ್ನೊಂದು ಪದ ಯಾವ್ದು ಗೊತ್ತಾ? ಮರೆವು.
2: ಮರವ ಮೇಡಮ್? ಇದು ಮರೆತು ಆಗತ್ತಾ?
0: ಮರೆತುನು ಆಗತ್ತೆ, ಪರವಾಗಿಲ್ಲ.
2: ಇದು
0: ನಮ್ಮ ಅಣ್ಣವ್ರದ್ದು ಒಂದು ಫೇಮಸ್ ಸಾಂಗ್ ಇದೆ ಸರ್.
2: ಎಂದೆಂದು ನಿನ್ನನು
0: ಮರೆತು
2: ಬದುಕಿರಲಾರೆ, ಎಂದೆಂದು ನಿನ್ನನು ಅಗಲಿ ನಾನಿರಲಾರೆ, ಒಂದು ಕ್ಷಣ ನಂದರುನ ನಾ ಸಹಿಸಲಾರೆ, ಎಂದೆಂದು ನಿನ್ನನು ಮರೆತು ಅಗಲಿರಲಾರೆ.
0: ಸೂಪರ್.
2: ಇದೊಂದು ನೆನಪು ಬಂತು ಮೇಡಮ್.
0: ಇನ್ನೊಂದು ಹಾಡಿದೆ ಗೊತ್ತಾ? ನಾನಿನ್ನಲಾರೆ
2: ಮರೆಯಲಾರೆ, ಎಂದೆಂದು ನಿನ್ನ ಬಿಡಲಾರೆ, ಚಿನ್ನ ನೀನೇ ಪ್ರಾಣ ಸಂಗಾತಿಯೋ.
0: ಸೂಪರ್ ಸೂಪರ್, ಥ್ಯಾಂಕ್ ಯು ಸರ್. ಎರಡು ಗೀತೆ ಆಯ್ಕೆ ಮಾಡ್ಕೊಂಡು ಹಾಡದ್ರಿ. ಹಾಗೆ ಮುಂದಿನ ಕರೆ ಯಾರು ಕೇಳುವ? ಹಲೋ,
3: ಹಲೋ ನಮಸ್ತೆ ಮೇಡಮ್.
0: ಹಲೋ ನಮಸ್ತೆ ಸರ್, ಹೇಗಿದ್ದೀರಾ?
3: ಆರಾಮಿದ್ದೀರಿ ಮೇಡಮ್? ಸಾಧಾಗಿದ್ದೀರಿ?
0: ನೀವೆಲ್ಲ ಆರಾಮಿದ ಮೇಲೆ ನಾವು ಆರಾಮ ಇರೋದೇ ಅಲ್ವಾ ಸರ್?
3: ನಾವು ಆರಾಮಿದ್ದಾಗ ನೀವು ಆರಾಮ್ರಿ ಮೇಡಮ್, ನೀವ್ ಆರಾಮಿದ್ದಾಗ ನಾವ್ ಅಂತೀವ್ರಿ ಮೇಡಮ್. ಅವ್ರ
0: ಇಲ್ರಿ ಸರ್, ನೀವೆಲ್ಲರೂ ಖುಷಿಯಾಗಿದ್ರೆ ನಾವ್ ಖುಷಿಯಾಗಿರ್ತೀವ್ರಿ.
3: ನೀವು ಖುಷಿ ಪಡ್ತಾರ ನೀವಲ್ಲ, ಇವಾಗ ನಮ್ಮ ಶಿವಮೊಗ್ಗದವ್ರೆ ನಮ್ಮ ಎಲ್ಲಾರು ಆದರ್ಶಗಳು ನೀವೇ ಮೇಡಮ್ ಇವಾಗ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ತಿಂಡಿ ತಿಂದ್ರಾ?
3: ಊಟ ಆಯ್ತು ಮೇಡಮ್. ಇವಾಗ
0: ಬೆಳಗ್ಗೆನೆ ಊಟ ಆಗೋಯ್ತಾ ಇವತ್ತು?
3: ಊಟ ಆಯ್ತು ಮೇಡಮ್.
0: ಏನ್ ಊಟ ಇವತ್ತು? ಅನ್ನ ಸರ?
3: ಏ ಇಲ್ಲ ಮೇಡಮ್.
0: ಮತ್ತೆ
3: ಇವತ್ತು ಚಪಾತಿ ಮೇಡಮ್, ಚೌಳಿಕಾಯಿ ಪಲ್ಯ ಮೇಡಮ್.
0: ಅದನ್ನ ನಮ್ ಕಡೆ ತಿಂಡಿ ಅಂತಾರೆ ಸರ್.
3: ನೀವು ತಿಂಡಿ ಅಂತೀರಿ, ನಮ್ ತಿಂಡಿ ಅಂದ್ರೆ ನಮ್ ಜಗಳ ತೆಗಿತಾರ ನಮ್ಮಲ್ಲಿ.
0: ಆಯ್ತಾಯ್ತು ಬಿಡಿ, ಪರವಾಗಿಲ್ಲ. ಬೆಳಗ್ಗೆನೆ ಜಗಳಗಿಗಳೆಲ್ಲ ಯಾಕೆ? ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಗೊತ್ತಾಯ್ತು ಮೇಡಮ್, ಪದ ಕೊಡ್ತೀರಿ, ನಾವು ಹಾಡ ಹಾಡ್ಬೇಕ್ರಿ ಅದ್ರ ಬಗ್ಗೆ.
0: ಹೌದ್ರಿ ಸರ, ನಿಮಗೆ ಸಿಗ್ತಾ ಇರುವಂತಹ ಪದ ಯಾವ್ದು ಗೊತ್ತೇನ್ರಿ?
3: ಹೇಳ್ರಿ ಮೇಡಮ್.
0: ಕನ್ನಡ, ಕನ್ನಡ ಐತ್ರಿ.
3: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಆಯ್ತು, ಇಷ್ಟ
0: ಅಷ್ಟೇನಾ? ಓಕೆ, ಪರವಾಗಿಲ್ಲ. ಮತ್ತೊಂದು ಪದ ಯಾವ್ದು ಗೊತ್ತಾ? ಕಣ್ಣೀರು.
3: ಕಣ್ಣೀರು.
0: ಹ್ಮ್.
3: ಕಣ್ಣೀರಿನ ಕಥೆಯೋ ಕಂದನ, ಜೀವನದ ವ್ಯಥೆಯೋ. ಧನ್ಯವಾದ ಮೇಡಮ್.
0: ಗೊತ್ತಾಗಿಲ್ವಾ ಮುಂದಕ್ಕೆ?
3: ಜನಪದ ಮೇಡಮ್ ಇದು.
0: ಹಾ, ಪರವಾಗಿಲ್ರಿ, ಚಲೋ ಹಾಡಿದ್ರಿ, ಒಳ್ಳೆ ಪ್ರಯತ್ನ ಪಟ್ರಿ. ಥ್ಯಾಂಕ್ ಯು ಕರೆ ಮಾಡಿದಕ್ಕ.
3: ಧನ್ಯವಾದ ಮೇಡಮ್.
0: ಧನ್ಯವಾದ. ಓಕೆ, ಮತ್ತೊಂದು ಕರೆ ಸಿದ್ಧ. ಯಾರು ಕೇಳುವ? ಹಲೋ
4: ನಮಸ್ತೆ ತಂಗಿ ಅವರಿಗೆ.
0: ನಮಸ್ತೆ ಪ್ರೇಮಕ್ಕ, ಹೇಗಿದ್ದೀರಾ?
4: ಚೆನ್ನಾಗಿದ್ದೀನಿ.
0: ನಾನು ಚೆನ್ನಾಗಿದ್ದೀನಿ ಪ್ರೇಮಕ್ಕ. ಏನ್ ತಿಂಡಿ ಇವತ್ತು ಪ್ರೇಮಕ್ಕ? ನಿಮ್ಮ ಧ್ವನಿ ಏರಿಳಿತವಾಗ್ತಿದೆ, ನೆಟ್ವರ್ಕ್ ಇದೆಯೋ ಇಲ್ವೋ? ಈಗ ಸ್ವಲ್ಪ ಪರವಾಗಿಲ್ಲ, ಕೇಳಿಸ್ತಾ ಇದೆ. ಪ್ರೇಮಕ್ಕ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
4: ನೀವು ಪದಗಳು ಕೊಡ್ತೀರಿ,
0: ಅದಕ್ಕೆ ನೀವು ಹಾಡನ್ನ ಹಾಡ್ಬೇಕು. ಓಕೆನಾ? ನಿಮ್ಗೆ ಈಗ ಸಿಗ್ತಾ ಇರುವಂತ ಪದ ಯಾವ್ದು ಗೊತ್ತಾ? ಚೆಲುವೆ.
4: ನೋಟ ಚೆನ್ನ
0: ಅರಗಿಣಿ ಮಾತು ಚಂದ,
4: ಮಲ್ಲಿಗೆ ಹೂವೆ ನಿನ್ನ ಚೆನ್ನ.
0: ಸೂಪರ್. ನೆಕ್ಸ್ಟ್ ನಿಮಗಾಗಿ.
4: ನಿಮಗಾಗಿ.
0: ಹೌದು.
4: ನಿಮಗಾಗಿ ಆಗಲ್ಲ, ನಿಮಗಾಗಿನೇ ಆಗ್ಬೇಕು.
0: ನಿಮಗಾಗಿನೇ ಆಗ್ಬೇಕು. ಅಣ್ಣ ಅವ್ರ ನೆನ್ಪ್ ಮಾಡ್ಕೊಳ್ಳಿ, ಒಂದ್ ಸಾಂಗ್ ನೆನ್ಪಾಗತ್ತೆ.
4: ನಿಮಗಾಗಿ ಸಾಂಗ್, ನಿಮಗಾಗಿ ಸ್ಟಾರ್ಟ್ ಆಗದ್ ಯಾವ ಸಾಂಗ್?
0: ಅಣ್ಣವ್ರದ್ದು ಒಂದು ಸಾಂಗ್ ಇದೆ, ನಾನಿರುವುದೇ.
4: ನಾನಿರುವುದೇ ನಿಮಗಾಗಿ, ನಾಡಿರುವುದೇ ನಿಮಗಾಗಿ.
0: ಕಣ್ಣೀರಿಗೆ
4: ಬಿಸಿರಿಗೆ ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ.
0: ನಾನಿರುವುದೇ ನಿಮಗಾಗಿ. ಸೂಪರ್, ಥ್ಯಾಂಕ್ ಯು ಪ್ರಮುಖ ಕರೆ ಮಾಡಿದ್ದಕ್ಕೆ.
4: ಧನ್ಯವಾದ.
0: ಓಕೆ, ಎಸ್, ನಮ್ಮ ಕಾಲರ್ಸ್ ಎಷ್ಟು ಚೆನ್ನಾಗಿ ಹಾಡ್ತಾರಲ್ವಾ, ಒಂದೊಂದು ಪದ ಕೊಟ್ಟರು ತಕ್ಕಂತ ನೆನ್ಪು ಮಾಡ್ಕೊಂಡು ಹಾಡ್ತಾರೆ. ಸ್ವಲ್ಪ ಕ್ಲೂ ಕೊಟ್ರೆ ಅಂತೂ ಇನ್ನೂ ಚೆನ್ನಾಗಿ ಹಾಡ್ತಾರೆ. ನೆಕ್ಸ್ಟ್ ಕಾಲರ್ ಆಡಿದ್ದಾರೆ, ಯಾರು ಕೇಳುವ? ಹಲೋ.
5: ಹಲೋ ನಮಸ್ತೆ ಮೇಡಮ್. ಶುಭೋದಯ.
0: ಶುಭೋದಯ. ಉಮಾ ಮೇಡಮ್ ಹೇಗಿದ್ದೀರಾ?
5: ಆರಾಮಿದ್ದೀವಪ್ಪ, ನೀವು?
0: ನಾವು ಕೂಡ ಆರಾಮಿದ್ದೀವಿ. ಆಯ್ತಾ ತಿಂಡಿ?
5: ಆಯ್ತಮ್ಮ.
0: ರೊಟ್ಟಿ ಸೊಪ್ಪು
5: ಸೊಪ್ಪಿನ ಪಲ್ಯ.
0: ಓಕೆ, ಸೂಪರ್. ಸೊ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆ ಅಲ್ಲ?
5: ಗೊತ್ತಾಗಿದೆ ಅಮ್ಮ, ಗೊತ್ತಾಗಿದೆ. ಪದ ಕೊಡ್ತೀರಾ?
0: ನಿಮಗೆ ನಾನು ನೀಡ್ತಾ ಇರುವಂತ ಪದ ನೆನಪು.
5: ನೆನಪು.
0: ಹ್ಮ್.
5: ಸವಿ ಸವಿ ನೆನಪು, ಸಾವಿರ ನೆನಪು,
0: ಸಾವಿರ ಕಾಲಕ್ಕೂ ಸವಿಯದ ನೆನಪು,
5: ನೀನು ಇಟ್ಟುಕೊಂಡ
0: ಅಚ್ಚಳಿಯದ ಊರೊಂದು ನೆನಪು.
5: ನೆನಪು.
0: ಸೂಪರ್. ನೆಕ್ಸ್ಟ್ ಪದ ಬದುಕು.
5: ಬದುಕು.
0: ಹೌದು.
5: ಬದುಕು ಬದು ಬದುಕು ಬದುಕು
0: ಸ್ವಲ್ಪ ಯೋಚನೆ ಮಾಡಿ.
5: ಯಾವ್ದು ಅಣ್ಣಾರ್ದು ಯಾವ್ದಾದ್ರು ಇದೆಯಾ, ವಿಷ್ಣುವರ್ಧನ್ ಇದೆಯಾ, ಯಾವ್ದು ಕ್ಲೂ ಕೊಡಮ್ಮ.
0: ಕ್ಲೂ ಕೊಡ್ಬೇಕಾ? ಅಂದ್ರೆ ಇವತ್ತು ಏನಪ್ಪಾ ಅಂದ್ರೆ ಈ ಒಂದು

0: ಪದಗಳಿಗೆ ಜಾನಪದನಾದ್ರೂ ಹಾಡ್ಬೋದು, ಭಾವಗೀತೆನಾದ್ರೂ ಹಾಡ್ಬೋದು, ಯಾವ್ದು ಗೀತೆನಾದ್ರೂ ಹಾಡ್ಬೋದು. ಅದು ನಿಮ್ಗೆ ಇವತ್ತು
1: ಬೇರೆ ಕೊಟ್ಬಿಡಿ ಪದ, ಇಲ್ಲ ಅಂದ್ರೆ ಇಲ್ಲ ಅಷ್ಟು ಹಾಡು ಅನ್ಸತ್ತೆ.
0: ಬದುಕುವಲ್ಲಿ ಹಾಡಿಲ್ಲ ಅಂತಿದ್ದೀರಾ
1: ಅಂದ್ರೆ ನನಗೆ ಅನ್ಸಿಕೆ, ನಾವ್ ಬೇರೆಯವ್ರಿಗೆ ಹೇಳಿದಾಗ ನಮಗ್ ಗೊತ್ತಾಗತ್ತೆ.
0: ಹೌದು, ನಿಮಗ್ ಕೊಟ್ಟಾಗ ನಿಮಗ್ ಗೊತ್ತಾಗಲ್ಲ.
1: ನಾವು ಹುಡುಕ್ತಾ ಇರ್ತೀವಿ, ಹೋ ನಮಗ್ ಹೇಳಿದಾಗ ನಾವ್ ಯೋಚನೆ ಮಾಡಷ್ಟು ತಾಳ್ಮೆ ಇರಲ್ವಲ್ಲ.
0: ಓ ಹಂಗೆ, ಬಟ್ ಇವತ್ತು ಎಲ್ರಿಗೂ ಒಂದೇ ರೂಲ್ಸ್ ಇದೆಯಲ್ಲ.
1: ಏನಮ್ಮ
0: ಇವತ್ತು ಎಲ್ರಿಗೂ ಒಂದೇ ರೂಲ್ಸ್ ಇದೆ?
1: ಹೌದಾ?
0: ನಾನು ಕೊಟ್ಟಿರೋ ಪದಗಳಿಗೆ ಹಾಡ್ಬೇಕಲ್ಲ.
1: ಬದುಕು ಅಂದ್ರೆ ಯಾವ್ದಾದ್ರು ಕ್ಲೂ ಯಾವ್ದಾದ್ರು ಕೊಡಮ್ಮ.
0: ಏನಪ್ಪಾ ಅಂದ್ರೆ ಬದುಕು ಜಟಕ ಬಂಡಿ ಅಂತ ಒಂದು ಹಾಡಿದೆ ಗೊತ್ತಾ, ಆ ಹಾಡಿನ ಕೂಡ ಹಾಡ್ಬೋದು.
1: ಬದುಕಿದು ಜಟಕ
0: ಬಂಡಿ, ಇದು ಇದೆಯಾಡಿಸುವ ಬಂಡಿ,
1: ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು.
0: ಬದುಕಿದು ಜಟಕ ಬಂಡಿ, ಇದು ಇದೆಯಾಡಿಸುವ
1: ಬಂಡಿ. ಅದು ಮಧ್ಯ ಬಂದ್ರೆ ಗೊತ್ತಾಗತ್ತೆ, ಬೇಗ ಒಂದ್ ಎರಡು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಗೊತ್ತಾಗತ್ತೆ. ಈಗ
0: ಅಲ್ಲ,
1: ಈಗ
0: ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಅದಾದ್ಮೇಲೆ ಅಲ್ವಾ ಬದುಕಿದು ಜಟಕ ಬಂಡಿ.
1: ಅದೇ ಅದೇ ಅದೇ ಅದೇ ಅದೇ ಅಂದ್ರೆ ಹೇಳಿದ್ನಲ್ಲ, ಯಾವ್ದಾದ್ರು
0: ಮಾಡದ್ನಲ್ಲ ಮೇಡಮ್ ಅದಕ್ಕೆ ಅಂತ.
1: ಥ್ಯಾಂಕ್
0: ಯು ಉಮಾ ಮ್ಯಾಮ್ ಕರೆ ಮಾಡಿದಕ್ಕೆ.
1: ಯೆಸ್,
0: ಉಮಾ ಮ್ಯಾಮ್ ಕರೆ ಮಾಡಿದ್ರು, ಕ್ಲೂ ಕೊಟ್ಟ ತಕ್ಷಣ ಅಷ್ಟು ಚೆನ್ನಾಗಿ ಆನ್ಸರ್ ಹೇಳಿದ್ರು. ಆ್ಯಂಡ್ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ ಹಲೋ, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಸುಬ್ರಹ್ಮಣ್ಯ ಅವರ ಹೇಗಿದ್ದೀರಾ?
2: ನಾವು ಸೂಪರ್ ಆಗಿದ್ದೀವಿ ಮೇಡಮ್, ನೀವ್ ಆಗಿದ್ದೀರಾ ಮೇಡಮ್?
0: ನಾನು ಸೂಪರ್. ಟಿಫನ್ ಆಯ್ತಾ?
2: ಟಿಫನ್ ಆಯ್ತು ಮೇಡಮ್, ಟೊಮೆಟೊ ಬಾತ್.
0: ಟೊಮೆಟೊ ಬಾತು?
2: ಹಾ ಮೇಡಮ್.
0: ಸೊ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಹಾ ಖಂಡಿತ ಗೊತ್ತಾಯ್ತು ಮೇಡಮ್.
0: ಓಕೆ, ಹಾಗಾದ್ರೆ ನಿಮ್ಗೆ ನೀಡ್ತಾ ಇರುವಂತ ಮೊದಲನೇ ಪದ ಹನಿ.
2: ಹನಿ ಹನಿ ಹನಿ ಗೂಡ್ದ್ರೆ ಹಳ್ಳ, ತೆನೆ ತೆನೆ ಗೂಡ್ದ್ರೆ ಬಳ್ಳ. ಹನಿ ಹನಿ ಗೂಡ್ದ್ರೆ ಹಳ್ಳ, ತೆನೆ ತೆನೆ ಗೂಡ್ದ್ರೆ ಬಳ್ಳ. ದೊಡ್ಡವ್ರ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ.
0: ಸೂಪರ್ ಸರ್. ನೆಕ್ಸ್ಟ್ ಪದ ಯಾವ್ದು ಗೊತ್ತಾ? ಪ್ರೇಮ.
2: ಪ್ರೇಮ ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು. ಪ್ರೇಮ ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು. ಅನ್ಯಾಯ ಕಂಡಾಗ ಸಿಡಿಗುಂಡು ಸಿಡಿದಂತೆ, ಅಪರಾಧಿ ಎಲ್ಲೆಂದು ಹುಡುಕಾಡಿ ಹುಲಿಯಂತೆ ಓರಾಡುವ ಪಾವೋ ಗೆಳೆಯ.
0: ಸೂಪರ್ ಸೂಪರ್ ಸರ್. ಎರಡು ಕೂಡ ಪದಗಳು ಕೊಟ್ಟ ತಕ್ಷಣ ಪಟ ಪಟ ಅಂತ ಆನ್ಸರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್.
2: ಕೇಳ್ತಾ ಇರ್ತೀವಲ್ಲ ಮೇಡಮ್,
0: ಕೇಳಿ ಕೇಳಿ ಅದ್ರಲ್ಲಿ ಬರುವಂತ ಎಲ್ಲಾ ಗೀತೆಗಳನ್ನ ಕೂಡ ಕೇಳ್ತಿರ್ತೀರಾ.
2: ಇದು ಬದುಕು ಅಂತ ಬಂದಾಗ್ಲೂ ಇದು ಬರುತ್ತೆ ಮೇಡಮ್. ಅಂದದೂರು ಬೆಂಗಳೂರು ಹೋಯ್, ಆನಂದದ ತವರೂರು, ಬದುಕಿದರೆ ನಾವಿಲ್ಲೇ ಬದುಕಿರಬೇಕು, ಸುಖ ಪಡಲು ಈ ಊರಲ್ಲೇ ನಾವಿರಬೇಕು ಅಂತ ಆಡಿದೆ ಮೇಡಮ್.
0: ಅದು ಇದೆ, ಮತ್ತೆ ಇನ್ನೊಂದು ಸಾಂಗ್ ಇದೆ, ಮನಸ್ಸೇ ಬದುಕು ನಿನಗಾಗಿ ಬವಣೆ ನಿನಗಾಗಿ ಅಂತ. ಹೌದು. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
2: ಓಕೆ ಮೇಡಮ್.
0: ಯೆಸ್, ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ? ಹಲೋ ಹಲೋ
3: ಹಲೋ,
0: ನಮಸ್ತೆ.
3: ಗುಡ್ ಮಾರ್ನಿಂಗ್.
0: ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದಾರೆ ಮೀನಮ್ಮ ಅವರು?
3: ಕ್ಯಾರೆಟ್ ದೋಸೆ.
0: ಕ್ಯಾರೆಟ್ ದೋಸೆ ಫುಲ್ ಡಯಟ್ ಫುಡ್, ಹೆಲ್ತಿ ಫುಡ್ ಕೂಡ. ಹೌದು
3: ಹೌದು, ಚೆನ್ನಾಗಿದ್ದೀವಿ.
0: ಚೆನ್ನಾಗಿ ಹೀಗೆ ನಗ್ನಗ್ತ ಖುಷಿಯಾಗಿ ಆರೋಗ್ಯವಾಗಿರಿ ಮೀನಮ್ಮ.
3: ಥ್ಯಾಂಕ್ ಯು ನಿಮ್ಮ ಹಾರೈಕೆಗೆ.
0: ವೆಲ್ಕಮ್ ವೆಲ್ಕಮ್. ಸೊ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ನಿಮ್ಗೆ ಸಿಗ್ತಾ ಇರುವಂತ ಮೊದಲನೇ ಪದ ಪುನಃ.
3: ಪುನಃ ಪುನಃ ನೋಡಿದರು ನಿನ್ನ ವಿನಃ ಏನಿಲ್ಲ, ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
0: ಓಕೆ,
3: ಕೆಲಸ ಮಾಡೋ ಕಷ್ಟ.
0: ಹಾಡಿ ಹಾಡಿ ಬಂದ್ರೆ ಹಾಡಿ ಪರವಾಗಿಲ್ಲ.
3: ಪುನಃ ಪುನಃ ನೋಡಿದರು ನಿನ್ನ ವಿನಃ ಏನಿಲ್ಲ.
0: ಓಕೆ, ನೆಕ್ಸ್ಟ್ ಪದ ಮಣ್ಣು. ಮಣ್ಣು ಅಲ್ಲಿ ಹಾಡಿದೆ.
3: ಹೌದಾ?
0: ಹೌದು. ನೆನ್ಪಾಗ್ತಿಲ್ವಾ ಯಾವ್ದಂತ?
3: ಇಲ್ಲ.
0: ಅಂಬರೀಶ್ ಅವ್ರದ್ದು ಒಂದು ಹಾಡಿದೆ.
3: ಮಂಡ್ಯದ

0: ಅಲ್ಲ ಅಲ್ಲ, ನನ್ನ ಮಣ್ಣಿದು ಅಂತ ಒಂದು ಹಾಡಿದೆ, ಕೇಳಿದಿರಾ?
1: ಇಲ್ಲ.
0: ಅದು ಸುದೀಪ್ ಅವ್ರ ಜೊತೆ ಆಕ್ಟ್ ಮಾಡಿದ್ದಾರೆ.
1: ಮಣ್ಣು ನಮ್ಮದು
0: ಕೂಡ ಹಾಡ್ಬೋದು
1: ಅಲ್ವಾ?
0: ಹ್ಮ್, ಆ ಹಾಡು ಇದೆ. ಮತ್ತೆ ನನ್ನ ಮಣ್ಣಿದು, ನನ್ನ ಮಣ್ಣಿದು ಅಂತ ಒಂದು ಹಾಡಿದೆ, ವೀರ ಪರಂಪರೆ ಸಿನಿಮಾದ ಸಾಂಗ್ ಅದು. ಓಕೆ, ಪರವಾಗಿಲ್ಲ, ಪ್ರಯತ್ನ ಪಟ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
1: ಕಲಾನೆ ಹರಿಯುತ್ತಿಹ ನೀರು ನಮ್ಮದು ಅಲ್ವಾ, ಈ ಗಾಳಿ ನಮ್ಮದು, ಈ ಮಣ್ಣು ನಮ್ಮದು.
0: ಕೊನೆಗೂ ಮೀನಮ್ಮ ಮಣ್ಣು ಅನ್ನೋ ಪದದಲ್ಲಿ ಹಾಡನ್ನ ಹುಡುಕಿ ಹಾಡೇ ಬಿಟ್ರು. ಹಾಗೆ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
2: ನಮಸ್ಕಾರ ಮೇಡಮ್.
0: ನಮಸ್ಕಾರಿ ಸರ, ಹೇಗಿದ್ದೀರಿ?
2: ಆರಾಮದಿರಿ ಮೇಡಮ್, ನೀವ್ ಹೆಂಗದಿರಿ?
0: ನಾನು ಚಲೋ ಇದೀನ್ರಿ. ಆಯ್ತೇನ್ರಿ ತಿಂಡಿ?
2: ಇಲ್ರಿ ಮೇಡಮ್, ಸೋಮವಾರ ಉಪವಾಸ ರೀ.
0: ಓಕೆ,
2: ಈಗ ಸಾಬುದಾನ ಕಿಚಡಿ ಮಾಡ್ಕೊಂಡ್ ತಿನ್ಬೇಕ್ರಿ ಮೇಡಮ್.
0: ಓಕೆ ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಹೌದ್ರಿ ಮೇಡಮ್, ಕಾರ್ಯಕ್ರಮ ಕೇಳಕತ್ತಿಂದು ವಿಷಯ ಚಂದ ಐತ್ರಿ.
0: ಹೌದೇನ್ರಿ, ಖುಷಿ ಆಯ್ತೇನ್ರಿ ಟಾಪಿಕ್?
2: ಹೌದೌದ್ರಿ, ಬಾಳ ಖುಷಿ ಕೊಡ್ತದ್ರಿ ಮೇಡಮ್ ಇದು.
0: ಓಕೆ, ಈಗ ನಿಮ್ಗೆ ಸಿಗ್ತಾ ಇರುವಂತಹ ಪದ ಯಾವ್ದು ಗೊತ್ತಾ? ಭೂಮಿ.
2: ಭೂಮಿ, ಈ ಭೂಮಿ ಬಣ್ಣದ ಬುಗುರಿ, ಆ

0: ಸ್ಟಾಪ್. ನೆಕ್ಸ್ಟ್ ಪದ ಯಾವ್ದು ಗೊತ್ತಾ? ತುಂತುರು.
1: ತುಂತುರು ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ರುಳಿನಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ,
0: ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ನೀರಂತೆ ಕಾಯುವೆನು. ಸೂಪರ್ ಸರ್, ಎರಡು ಗೀತೆಯನ್ನು ಕೂಡ ಸೊಗಸಾಗಿ ಆಯ್ಕೆ ಮಾಡ್ಕೊಂಡ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ಅವಕಾಶಕ್ಕೆ ನಿಮಗೂ ಧನ್ಯವಾದ. ನಮಸ್ಕಾರ ಮೇಡಮ್.
0: ನಮಸ್ಕಾರ ಸರ್. ಓಕೆ, ಸೊ ರಮೇಶ್ ಸರ್ ಕೂಡ ಕಾಲ್ ಮಾಡಿ ಎರಡು ಗೀತೆಯನ್ನ ಹಾಡಿದ್ರು. ಹಾಗಿದ್ರೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟಾಣಿ ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಬೇಂದಾಸ್ ಆಗಿ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ವಿದ್ಯುತ್ ಗ್ರಾಹಕರೇ ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ

0: ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಎಸ್ ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹೊಸ ಬೆಳಕು ಸಿನಿಮಾದ ಹೊಸ ಬೆಳಕು ಗೀತೆಯನ್ನ ಕೇಳ್ಕೊ ಬಂದ್ರಿ ಅಲ್ವಾ? ಹೌದು, ಎಂ ರಂಗರಾವ್ ಅವರ ಸಂಗೀತ ಇರುವಂತಹ ಒಂದು ಗೀತೆ, ಜೊತೆಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತ ಹಾಡು ಅಂದ್ರೆ ಚೆನ್ನಾಗಿರ್ಲೇಬೇಕು ಅಲ್ವಾ? ಹಾಗಿದ್ರೆ ಸಾಂಗ್ ಏನೋ ಸೂಪರ್ ಆಗಿತ್ತು, ಕಾರ್ಯಕ್ರಮವನ್ನ ಮುಂದುವರೆಸೋಣ. ಸೊ ನೀವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂದ್ರೆ ನಮ್ಮ ಸಂಖ್ಯೆ 9686096279 ಈ ಒಂದು ಸಂಖ್ಯೆ ಕರೆ ಮಾಡಿ, ಹಾಗೆ ನಾನು ಕೊಡುವಂತ ಪದಗಳಿಗೆ ನೀವು ಹಾಡನ್ನ ಹಾಡಬಹುದು. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್, ಹೇಗಿದ್ದೀರಾ?
1: ಆರಾಮಿದ್ದೀರಿ? ತಮ್ದು ನಾಷ್ಟ ಆಯ್ತ್ರಿ?
0: ನಮ್ದು ಆಯ್ತ್ರಿ, ದೋಸೆ ತಿನ್ಕೊಂಡ್ ಬಂದೆ. ನಿಮ್ದೇನ್ರಿ ನಾಷ್ಟ?
1: ನಮ್ದು ಚಪಾತಿ ಇತ್ತರಿ ಇವತ್ತು.
0: ಚಪಾತಿ ಇತ್ತೇನ?
1: ಚೌಳಿಕಾಯಿ ಚಪಾತಿ ಮತ್ತು ಹಾಗಲಕಾಯಿ ಅಂತ ಹೇಳಿ ಮಾಡ್ತೇವ. ಹಾಗಲಕಾಯಿ ರೊಟ್ಟಿ ಒಳಗ್ ಚಲೋ ಆದ್ರೂ ಮಾಡಿದ್ರಿ ಬೆಳಗ್ಗೆ. ರೊಟ್ಟಿ ಹಾಗಲಕಾಯಿ ತಿಂತೇವ್ರಿ ಜಾಸ್ತಿ ಈ ಕಡೆ.
0: ಓಕೆ, ಸೊ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
1: ಗೊತ್ತು ಮೇಡಮ್, ಸರಳವಾಗಿದ್ದಿದ್ದೆ ಹೇಳ್ರಿ.
0: ಆಹಾ, ಕಂಡೀಷನ್ ಅಪ್ಲೇನ ಫಸ್ಟೇ ಸರಳವಾಗಿದ್ದಿದ್ದೆ ಹೇಳಿ ಮೇಡಮ್ ಅಂತ.
1: ಹೌದೌದು ಮೇಡಮ್.
0: ಓಕೆ, ನಿಮಗೆ ಸಿಗ್ತಾ ಇರುವಂತ ಪದ ನೀನು.
1: ನೀನು
0: ಹೌದು.
1: ನಿನಗಾಗಿ ಓಡೋಡಿ,
0: ನಿನಗಾಗಿ ಬರಲ್ಲ ಅಲ್ಲಿ, ನಿನಗಾಗಿ ಬೇರೆ ಪದ ನೀನು ಅನ್ನೋ ಪದದಲ್ಲಿ ಹಾಡ್ಬೇಕು.
1: ನೀನಂದು ತೀರಾ ನಾನಂದು ತೀರಾ, ನೀನಂದು ತೀರಾ ನಾನಂದು ತೀರಾ, ಮನಸ್ಸು ಮನಸ್ಸು ದೂರ ಪ್ರೀತಿ ಹೃದಯ ಭಾರ. ಓಕೆ ಮೇಡಮ್.
0: ಓಕೆ, ನೆಕ್ಸ್ಟ್ ಪದ ಬಣ್ಣ.

0: ಓಕೆ ಮೇಡಮ್.
1: ಯೆಸ್ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
0: ನಮಸ್ತೆ ಮೇಡಮ್.
1: ನಮಸ್ತೆ. ಓಕೆ, ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಕೇಳುವ? ಹಲೋ ಹಲೋ
2: ಹಲೋ ಹಲೋ ಅರ್ಪಿತಾ, ನಮಸ್ತೆ, ಶುಭ ಸುಪ್ರಭಾತ.
1: ನಮಸ್ತೆ, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಮೇಡಮ್?
2: ಚೆನ್ನಾಗಿದೀವಪ್ಪ ಬೀನಾ. ನಾನು
1: ಬೀನಾ. ಮ್ಯಾಮ್ ಏನ್ ತಿಂಡಿ ಇವತ್ತು?
2: ಇವತ್ತು ನಮ್ಮನೆಯಲ್ಲಿ ತಿಂಡಿ ಇದು ಚಪಾತಿನೋ, ಇದು ಏನಪ್ಪಾ ಜವಳಿಕಾಯಿ ಮತ್ತೆ ಹಲಸಿನ ಬೀಜ ಹಾಕಿರೋ ರಸ ಪಲ್ಯ.
1: ಓಕೆ, ಈ ಪ್ರೀವಿಯಸ್ ಕಾಲರ್ ಸೌಮ್ಯ ಅವ್ರದ್ದು ಕೂಡ ಚಪಾತಿ ಜವಳಿಕಾಯಿ ಪಲ್ಯ.
2: ಹೌದಾ?
1: ಓಕೆ ಬೀನಾ ಮ್ಯಾಮ್, ಈಗ ನಿಮ್ಗೆ ಸಿಗ್ತಾ ಇರುವಂತಹ ಪದಕ್ಕೆ ನೀವು ಒಂದು ಹಾಡನ್ನ ಹಾಡ್ಬೇಕು ಆಯ್ತಾ? ನಿಮ್ಗೆ ಸಿಗ್ತಾ ಇರುವಂತಹ ಪದ ಯಾವ್ದಪ್ಪ ಅಂದ್ರೆ ನೀನೆಲ್ಲೋ.
2: ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ.
1: ಬರ್ತಾ ಇಲ್ವಾ?
2: ನಾಡೋ ನೀನಾಡೋ ನುಡಿಯಾಗಿ, ಗಿಡವಾಗಿ ಮರವಾಗಿ ನಾನಿರುವೆ.
1: ಓಕೆ, ನೆಕ್ಸ್ಟ್ ಪದ ಮನಸ್ಸು.
2: ಮನಸ್ಸು ಮನಸ್ಸೇ ನಗಲೇಗೆ ಹರುಷದಿ ನೀನು, ಈ ದಿನ ನುಡಿ ಕಾರಣ, ಈ ನುಡಿ ಕಾರಣ. ಮನಸ್ಸೇ ನಗಲೇಗೆ ಹರುಷದಿ ನೀನು, ಈ ದಿನ ನುಡಿ ಕಾರಣ. ಇದು ಕಲ್ಪನಾ ಅವರ ಹಳೆಯ ಫಿಲಂ.
1: ಓಕೆ, ಪರವಾಗಿಲ್ಲ, ಒಳ್ಳೆ ಪ್ರಯತ್ನ ಪಟ್ರಿ. ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು ಅಮ್ಮ.
1: ಎಸ್, ನಮ್ಮ ಬೀನಾ ಮ್ಯಾಮ್ ಕರೆ ಮಾಡಿ, ಚೆನ್ನಾಗಿ ಹಾಡಿ ಹೇಳಿದ್ರು ಅಲ್ವಾ? ಹಾಗಿದ್ರೆ ಮುಂದಿನ ಕರೆ ತಯಾರಾಗಿದೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ? ಹಲೋ
3: ಹಲೋ
1: ನಮಸ್ತೆ.
3: ಆಶಾ ಪ್ರಕಾಶ್.
1: ಆಶಾ ಪ್ರಕಾಶ್ ಅವರು ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಪ್ಪ?
1: ನಾನು ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
3: ತಿಂಡಿ ಮಾಡ್ಬೇಕಮ್ಮ, ಅಕ್ಕಿ ರೊಟ್ಟಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ತತ್ತಿದ್ದು ಈರುಳ್ಳಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ.
1: ಓಕೆ, ನಿಮ್ಗೊಂದು ಪದ ಕೊಡ್ತೀನಿ, ಆ ಪದದಲ್ಲಿ ಹಾಡನ್ನ ಹಾಡ್ಬೇಕು.
3: ಯಾವ್ದಪ್ಪ?
1: ನಿಮಗೆ ಸಿಗ್ತಾ ಇರುವಂತ ಪದ ಶಿವ.
3: ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಬೇರೆ ನಮ್ಮ ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತರಿಗೆ ನರಕ ಇಲ್ಲ, ಜನಮ ಜನಮಗಳ ಕಾಟವೇ ಇಲ್ಲ.
1: ಓಕೆ, ಈಗ ನೆಕ್ಸ್ಟ್ ಸಾಂಗ್ ಹಾಡ್ಬೇಕು. ನೆಕ್ಸ್ಟ್ ಪದ ಭೂಮಿ.
3: ಭೂಮಿನಾ?
1: ಹಾ.
3: ಭೂಮಿ ತಾಯಣೇ ನೀ ಇಷ್ಟ ಕಣೆ, ಭೂಮಿ ತಾಯಣೇ ನೀ ಇಷ್ಟ ಕಣೆ. ಅದನ್ನ
1: ಅಯ್ಯೋ ಅಂಕಣ್ಣ ನೀ ನನ್ನ ಮನೆ. ಓಕೆ, ಎರಡು ಕೂಡ ತುಂಬಾ ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡ್ರಿ. ಧನ್ಯವಾದಗಳು ಆಶಾ ಮ್ಯಾಮ್ ಕರೆ ಮಾಡಿದಕ್ಕೆ.
3: ನಿನ್ನ ಹೆಸರಪ್ಪ ಇವತ್ತು ಬರ್ಬಿಡ? ನಿನ್ನ ಹೆಸರು?
1: ನನ್ನ ಹೆಸರು ಆರ್ ಜೆ ಅರ್ಪಿತಾ.
3: ಅರ್ಪಿತಾ.
1: ಥ್ಯಾಂಕ್ ಯು. ಓಕೆ, ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತೀರ ಕೇಳುವ? ಹಲೋ
4: ಹಲೋ
1: ನಮಸ್ತೆ.
4: ನಮಸ್ಕಾರ ಮೇಡಮ್,
1: ಹೇಗಿದ್ದೀರಾ ಸರ್?
4: ಆರಾಮಿದ್ದೀನಿ ಮೇಡಮ್.
1: ಆರಾಮಿದ್ದೀರಾ ಸರ್? ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಸೊ ನಿಮ್ಗೆ ಸಿಗ್ತಾ ಇರುವಂತಹ ಪದ ಯಾವ್ದು ಗೊತ್ತಾ? ಚೆಲುವೆ.
4: ಚೆಲುವೆ ನಿನ್ನ ನೋಡಲು ಮಾತುಗಳು ಬರೆದವನು, ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು. ಚೆಲುವೆಯೇ ನಿನ್ನ ನೋಡಲು.
1: ಸೂಪರ್. ಮತ್ತೊಂದು ಕಣ್ಣು.
4: ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆಯಾಗಿದೆ ತೂಗಿ, ಹೃದಯ ಬಿಡಲಾರೆ ಎಂದಿದೆ ಕೂಗಿ.
1: ಸೂಪರ್ ಸರ್, ನೀವು ಕೂಡ ಎರಡು ಗೀತೆಗಳನ್ನ ಒಳ್ಳೆ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಎಸ್, ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ, ಯಾರು ಕೇಳುವ? ಹಲೋ
5: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ ಸರ್, ಹೇಗಿದ್ದೀರಾ?
5: ಚೆನ್ನಾಗಿದ್ದೀವಿ ಮೇಡಮ್. ಮಳೆ ಇದೆಯಾ ಮೇಡಮ್ ಶಿವಮೊಗ್ಗ?
1: ಇವತ್ ಸದ್ಯಕ್ಕಿಲ್ಲ, ನಿನ್ನೆ ಸ್ವಲ್ಪ ಬಂತು.
5: ಇಲ್ಲಿ ಮಳೆನೇ ಇಲ್ಲ ಮೇಡಮ್.
1: ಓಕೆ, ಬರತ್ತೆ ಬರತ್ತೆ, ಡೋಂಟ್ ವರಿ. ವರುಣರಾಯ ಎಲ್ಲ ಕಡೆ ಭೇಟಿ ನೀಡ್ತಾ ಇದ್ದಾನೆ.
5: ಏನ್ ಬರುತ್ತಾ ಮೇಡಮ್, ಈ ವರ್ಷ ನಂಬಿಕೆನೇ ಇಲ್ಲ ಮೇಡಮ್ ಬರುತ್ತೆ ಅಂತ.
1: ನಂಬಿಕೆ ಇಡಿ ಸರ್, ಜೀವನದಲ್ಲಿ ನಂಬಿಕೆಯನ್ನ ಕಳ್ಕೋಬಾರ್ದು ಸರ್. ಓಕೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
5: ಕೇಳ್ತಾ ಇದ್ದೆ ಮೇಡಮ್.
1: ನಿಮ್ಗೆ ನಾನು ನೀಡ್ತಾ ಇರುವಂತಹ ಪದ ಸೂರ್ಯ.
5: ಸೂರ್ಯನ?
1: ಹೌದು.
5: ಸೂರ್ಯ, ಚಂದ್ರ, ಆಕಾಶಕ್ಕೆ, ಗಾಳಿ, ನೀರು, ಈ ಭೂಮಿಗೆ ನೀನೆಂದಿಗೂ. ಅದ್ ಮುಂದೆ ಸಾಹಿತ್ಯ ಬರ್ತಾ ಇಲ್ಲ ಮೇಡಮ್.
1: ಪರವಾಗಿಲ್ಲ, ಸೂಪರ್, ಒಳ್ಳೆ ಪ್ರಯತ್ನ. ಮುಂದಿನ ಪದ ಜೊತೆ.
5: ಜೊತೆ, ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ, ನಿನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನಿನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ.
1: ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
5: ಥ್ಯಾಂಕ್ ಯು ಮೇಡಮ್.
1: ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ, ಯಾರು ಕೇಳುವ? ಹಲೋ,
6: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
1: ಸತೀಶ್ ಸರ್, ಹೇಗಿದ್ದೀರಾ?
6: ಆರಾಮಿದೆ ಮೇಡಮ್, ಆರಾಮಿದ್ದೀವಿ.
1: ಟಿಫನ್ ಆಯ್ತಾ?
6: ಟಿಫನ್ ಆಯ್ತು ಮೇಡಮ್.
1: ಆಗಿದೆ,
6: ಪಲಾವ್, ಮೊಸರು ಬಜ್ಜಿ.
1: ಬೋಂಡಾ ಗಿಂಡ ಇರ್ಲಿಲ್ವಾ?
6: ಏ ಇಲ್ಲಪ್ಪ, ಮನೆಯಲ್ಲೇ ಬೋಂಡಾ ಗಿಂಡ. ಬೆಳಿಗ್ಗೆ ನಮ್ಗೆ ಕೇಳ್ಬಿಟ್ಟು ಏನಿಲ್ಲ. ಆಮೇಲೆ
1: ಭಯ ಭಯನಾ ಸರ್?
6: ಭಯ ಅಂತಲ್ಲ ಮೇಡಮ್, ಯಾರು ಬೆಳಿಗ್ಗೆ ತಿನ್ನಕ್ ಆಗಲ್ಲ ಮೇಡಮ್. ಹೋಟ್ಲ ಅಂದ್ರೆ ಕೇಳಬಹುದು, ನೋಡ್ತಾ ಇರ್ತೀವಿ ಮುಂದ್ಗಡೆನೆ, ಕೊಡಿ ಅಂತ ಕೇಳಬಹುದು.
1: ಹಂಗೆ ಓಕೆ ಸತೀಶ್ ಸರ್, ಈಗ ನಿಮ್ಗೆ ಸಿಗ್ತಾ ಇರುವಂತ ಪದ ಯಾವ್ದು ಗೊತ್ತಾ? ಬಾನು.
6: ಬಾನು,
1: ಹೌದು,
6: ಬಾನು.
1: ಬಾನು
6: ಬಾನು ಬಾನು ಅಲ್ಲೇ ಬರ್ಬೇಕಲ್ಲ ಮೇಡಮ್.
1: ಹೌದು, ಬಾನುನೇ ಇರ್ಬೇಕು. ನಮ್ಮ ಕಲ್ಪನಾ ಅವ್ರ ಒಮ್ಮೆ ನೆನ್ಪ್ ಮಾಡ್ಕೊಳ್ಳಿ.
6: ಕಲ್ಪನಾ ಅವ್ರದ?
1: ಹೌದು.
6: ಬಾನು, ಬಾನು
1: ತುಂಬಾ ಹಾಡಿದೆ.
6: ಬಾನು ಭೂಮಿ,
1: ಅದು ಇದೆ. ಬಾನು ಭೂಮಿ,
6: ಸ್ವಲ್ಪ ಹೇಳಿ ಮೇಡಮ್.
1: ಸರ್ ಬಾನಲ್ಲು,
6: ಬಾನಲ್ಲು ನೀನೇ, ಭುವಿಯಲ್ಲು ನೀನೇ, ಎಲ್ಲೆಲ್ಲು ನೀನೇ, ನನ್ನಲ್ಲು ನೀನೇ, ಬಾನಲ್ಲು ನೀನೇ, ಭುವಿಯಲ್ಲು ನೀನೇ.
1: ಸೂಪರ್. ನೆಕ್ಸ್ಟ್ ಪದ ಸಂತೋಷ.
6: ಸಂತೋಷ,
1: ಹೌದು.
6: ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು, ತುಣಿದು ತಾಳಕ್ಕೆ ಕುಣಿದು, ನನ್ನಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ.
1: ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್, ಸೊಗಸಾದ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡು ಚೆನ್ನಾಗಿ ಹಾಡಿದ್ರಿ.
6: ಎರಡೇನಾ ಮೇಡಮ್?
1: ಎರಡೇ ಸರ್.
6: ಎರಡನಾ?
1: ಎಲ್ರಿಗೂ ಅವಕಾಶ ಸಿಗ್ಲಿ ಅಲ್ವಾ, ಹಾಗಾಗಿ ಒಬ್ಬೊಬ್ಬರಿಗೆ ಎರಡೆರಡು ಪದ. ಥ್ಯಾಂಕ್ ಯು ಸರ್. ಓಕೆ, ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ,
7: ಹಲೋ,
1: ಹಲೋ, ನಮಸ್ತೆ.
7: ನಮಸ್ತೆ, ಹೇಗಿದ್ದೀರಾ?
1: ನಾನ್ ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ?
7: ನಾವು ಕೂಡ ಚೆನ್ನಾಗಿದ್ದೀವಿ.
1: ನೀವು ಕೂಡ ಚೆನ್ನಾಗಿದ್ದೀರಾ? ಆಯ್ತಾ ತಿಂಡಿ?
7: ಓ, ತಿಂಡಿ ಆಯ್ತು, ರೊಟ್ಟಿ, ಕಳಲೆಕಾಯಿ ಪಲ್ಯ.
1: ರೊಟ್ಟಿ, ಕಳಲೆಕಾಯಿ ಪಲ್ಯ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
7: ಗೊತ್ತಾಯ್ತು, ಪದಗಳು ಅನ್ಸುತ್ತೆ
1: ಕೇಳ್ತಾ ಇದ್ದೀನಿ. ಹಾಡನ್ನ ಹಾಡ್ಬೇಕು. ನಿಮ್ಗೆ ನೀಡ್ತಾ ಇರುವಂತಹ ಮೊದಲನೇ ಪದ ಜೀವ.
7: ಜೀವ,
1: ಜೀವನಾದ್ರೂ ತಗೋಬಹುದು ಅಥವಾ ಜೀವನನಾದ್ರೂ ತಗೋಬಹುದು.
7: ಜೀವನ, ಸಂಜೀವನ, ನನ್ನರು.

0: ಮತ್ತೆ
1: ಸೂಪರ್. ನೆಕ್ಸ್ಟ್ ಪದ ಮೋಡ.
0: ಮೋಡ
1: ಹೌದು.
0: ಆ ಮೋಡ ಬಾನಲ್ಲಿ ತೀನಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನನ್ನ ನಿನ್ನ ಸಂತೋಷವ ನಜ್ಜೂನು ಹೇಳಿದೆ. ಆ ಮೋಡ ಬಾನಲ್ಲಿ ತೀನಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನನ್ನ ನಿನ್ನ ಸಂಗೀತವ ಹೇಳಿದೆ. ಮಧ್ಯಾಹ್ನ ಪದ ಮಿಸ್ ಆಯ್ತು.
1: ಸೂಪರ್ ಸೂಪರ್. ಎರಡು ಕೂಡ ಸೊಗಸಾದ ಗೀತೆಯನ್ನು ಆಯ್ಕೆ ಮಾಡ್ಕೊಂಡ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು. ನಿಮಗೂ ಸಹ ಧನ್ಯವಾದಗಳು.
1: ಎಸ್ ಸೂಪರ್ ಮ್ಯಾಮ್. ಸೊ ಶುಭ ಮ್ಯಾಮ್ ಕರೆ ಮಾಡಿದ್ರು ನೋಡಿ. ನಮ್ಮ ಕಾಲರ್ಸ್ ಎಲ್ಲರೂ ಎಷ್ಟು ಚೆನ್ನಾಗಿ ಪದಗಳನ್ನ ಕೊಟ್ಟ ತಕ್ಷಣ ಹಾಡನ್ನ ಪಟಪಟ ಅಂತ ಹಾಡ್ತಾರಲ್ವಾ, ಅದು ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರಿಗೆ ಇರುವಂತಹ ಒಂದು ಸಾಮರ್ಥ್ಯ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನ ಬೇಂದಾಸ್ ಆಗಿ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸೊ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕರೆ ಮಾಡುವಂತಹ ಕೇಳುಗರೆಲ್ಲರಿಗೂ ಕೂಡ ಎರಡೆರಡು ಪದಗಳನ್ನ ಕೊಡ್ತೀನಿ. ಆ ಪದಗಳನ್ನ ಬಳಸಿಕೊಂಡು ನೀವು ಹಾಡನ್ನ ಹಾಡಬೇಕು, ಸರಿನಾ? ಹಾಗಿದ್ರೆ ನೀವು ಕೂಡ ಕರೆ ಮಾಡಿ ಮಾತನಾಡಬೇಕು, ಹಾಡನ್ನ ಹಾಡಬೇಕು ಅಂದ್ರೆ ನಮ್ಮ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆ ಕರೆಯನ್ನ ಮಾಡಿ ಅಂತ ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ ಹಲೋ. ಓಕೆ, ಕರೆ ಕಟ್ ಆಯ್ತು. ನೀವು ಕೂಡ ಕರೆ ಮಾಡಬೇಕಾದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ
6: ಹಲೋ,
1: ನಮಸ್ತೆ.
6: ಹಲೋ,
1: ಸ್ವಲ್ಪ ಜೋರಾಗಿ ಮಾತಾಡ್ತೀರಾ?
6: ಹಲೋ,
1: ನಮಸ್ತೆ, ಕೇಳಿಸ್ತಾ ಇದೆಯಾ?
6: ಕೇಳಿಸ್ತಾ ಇದೆ.
1: ಮೇಡಮ್, ನಿಮ್ಮ ಹೆಸರು?
6: ನಾನು ವರಜಕ್ಷ್ಮಿ ಮಧುಸೂದನ್ ಅಂತ, ಶೃಂಗೇರಿಯಿಂದ.
1: ಶೃಂಗೇರಿಯಿಂದ. ಹೆಸರು ಇನ್ನೊಮ್ಮೆ ಹೇಳ್ತೀರಾ?
6: ವಾರಿಜಾಕ್ಷಿ ಮಧುಸೂದನ.
1: ವಾರಿಜಾಕ್ಷಿ ಮಧುಸೂದನ. ನಿಮ್ ಹೆಸರು ಚೆನ್ನಾಗಿದೆ ಮೇಡಮ್. ಏನ್ ಮಾಡ್ತಿರೋದು ನೀವು?
6: ನಾವು ಕೃಷಿ.
1: ಕೃಷಿ? ಮೊದಲನೇ ಬಾರಿ ಕರೆ ಮಾಡ್ತಿರೋದಾ?
6: ಬಹುಶಃ
1: ನನ್ನೊಟ್ಟಿಗೆ ಮೊದಲನೇ ಬಾರಿ ಮಾತಾಡ್ತಿರ್ಬೋದು.
6: ಹೌದು ಹೌದು. ಮತ್ತೆ ಜಾಗತಿಕ ತಾಪಮಾನ ಬಗ್ಗೆ ಆಗೊಂದ್ಸಲ ಇತ್ತು.
1: ಹೌದು, ನಮ್ ಲೈವ್ ಕಾರ್ಯಕ್ರಮ ಇತ್ತು.
6: ಇತ್ತು, ನಾನು ಅವಾಗ ಮಾತಾಡಿದ್ದೆ.
1: ಸೂಪರ್ ವಾರಿಜಕ್ಷಿ ಅವ್ರೆ, ತಿಂಡಿ ಆಯ್ತಾ?
6: ಹಾ, ತಿಂಡಿ ಆಯ್ತು.
1: ಏನ್ ತಿಂಡಿ ತಿಂದ್ರಿ?
6: ರೊಟ್ಟಿ ಮಾಡಿದ್ದೆ.
1: ರೊಟ್ಟಿ ಮಾಡಿದ್ರಿ, ಓಕೆ. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ನಾನು ಪದಗಳನ್ನ ಕೊಡ್ತೀನಿ, ಅದಕ್ಕೆ ನೀವು ಹಾಡನ್ನ ಹಾಡಬೇಕು. ನಿಮ್ಮ ಮೊದಲ ಪದ ಯಾವ್ದು ಗೊತ್ತಾ? ಹೂವ.
6: ಹೂವಂದು ಬಗಿದಂದು ತಾಕಿದೆ ಏನಂದು ಏನಂದು ಜೀನಂತ ಕೈಯುಡಿಯ
1: ಜೀನಂತ. ಓಕೆ, ಮತ್ತೊಂದು ಪದ ಹೇಳ. ನಮ್ಮೂರು.
6: ನಮ್ಮೂರು ಮೈಸೂರು. ನಿಮ್ಮೂರು ಯಾವೂರು? ಎಲ್ಲಿಂದ ಬಂದೆ ಹೇಳು ಜಾಣೆ.
1: ಅಷ್ಟೇ. ಸೂಪರ್, ಎರಡು ಕೂಡ ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ, ಯಾರು ಕೇಳುವ? ಹಲೋ. ಓಕೆ, ಕರೆ ಕಟ್ ಆಯ್ತು, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ಓಕೆ, ಹೇಗಿದ್ದೀರಾ ಮೇಡಮ್?
7: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ನಾನು ಕೂಡ ಸೂಪರ್ ಆಗಿದ್ದೀನಿ. ಆಯ್ತಾ ತಿಂಡಿ?
7: ತಿಂಡಿ ಆಯ್ತು. ಇಡ್ಲಿ.
1: ಇಡ್ಲಿ
7: ಸಾಂಬಾರ್.
1: ಇಡ್ಲಿ ಸಾಂಬಾರ್, ಓಕೆ. ಮೇಡಮ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
7: ಗೊತ್ತಾಯ್ತು ಮೇಡಮ್, ಒಂದ್ ಕೊಟ್ರೆ ಬೇಗ ಹೇಳ್ಬಿಡ್ತಾರೆ ಅಂತ ಎರಡು ಕೊಟ್ಟಿದ್ದೀನಿ.
1: ಸೊ ನಿಮ್ಗೆ ನೀಡ್ತಾ ಇರುವಂತಹ ಪದ ಸಕ್ಕರೆ.
7: ಸಕ್ಕರೆ.
1: ಹೌದು,
7: ನೀನು ನಕ್ಕರೆ ಹಾಲು ಸಕ್ಕರೆ.
1: ಒಂದು ಸೂಪರ್ ಸಾಂಗ್ ಇದೆ ಮೇಡಮ್.
7: ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ ನಗುತ್ತಲು
1: ಅದು ಇದೆ ಹಾಗೆ ಚೆಲುವೆ. ನೀನು ನಕ್ಕರೆ
7: ಬಾಳೆ ಸಕ್ಕರೆ
1: ಹಾಡು ಇದೆ. ಓಕೆ, ಮತ್ತೊಂದು ಪದ ಯಾವ್ದು ಗೊತ್ತಾ? ಗೊಂಬೆ.
7: ಗೊಂಬೆ.

0: ಕಾಕ ನುಡಿ ಸ್ವರ್ಗವಾಯಿತು ಬಂಗಾರದ ಗೊಂಬೆಯೇ. ಇನ್ನೊಂದಿದೆ ಅಲ್ವಾ, ಚಿನ್ನದ ಗೊಂಬೆಯಲ್ಲ ಅಲ್ವಾ,
1: ಅದು ಇದೆ. ಹಾಗೆ ನಮ್ಮ ರವಿಚಂದ್ರನ್ ಅವರದು ಇದೆ,
0: ಗೊಂಬೆ ಗೊಂಬೆ ಗೊಂಬೆ,
1: ಅದು ಇದೆ. ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದ ಕಡೆ, ಅದು ಕೂಡ ಇದೆ.
0: ಓಕೆ, ನಾವು ಹಳೆಯದಕ್ಕೆ ಹೋಗಿರ್ತೀವಲ್ಲ.
1: ಪರವಾಗಿಲ್ಲ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ವೆರಿ ಮಚ್.
1: ಯೆಸ್, ನೆಕ್ಸ್ಟ್ ಕಾಲರ್ ಅಡಿದರೆ ಯಾರು ಕೇಳುವ? ಹಲೋ
2: ಹಲೋ
1: ಹಲೋ, ನಮಸ್ತೆ.
2: ನಮಸ್ತೆ ಅರ್ಪಿತಾ,
1: ಹೇಗಿದ್ದೀರಾ ಮೇಡಮ್?
2: ಚೆನ್ನಾಗಿದ್ದೀನಿ, ಹೇಗಿದ್ದೀರಾ?
1: ನಾನು ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
2: ತಿಂಡಿ ಆಯ್ತು, ರೊಟ್ಟಿ ಎಣ್ಣೆ ಪಲ್ಯ.
1: ಅರೆ, ರೊಟ್ಟಿ ಎಣ್ಣೆ ಪಲ್ಯ ಎಂತ ಒಳ್ಳೆ ಕಾಂಬಿನೇಷನ್, ಈಗಲೇ ತಿಂಡಿ ತಿನ್ಬೇಕಂತ ಅನಿಸ್ತಿದೆ.
2: ಬನ್ನಿ ಬನ್ನಿ.
1: ಓಕೆ ಶಾಂತಾ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಗೊತ್ತಾಯ್ತು ಅರ್ಪಿತಾ, ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಅರ್ಪಿತಾ.
1: ಓಕೆ, ನಿಮಗೂ ಕೂಡ ಬಿಂದಾಸ್ ಮಾರ್ನಿಂಗ್ ಮೇಡಮ್.
2: ಥ್ಯಾಂಕ್ ಯು.
1: ಓಕೆ, ನಿಮಗೆ ನಾನು ನೀಡ್ತಾ ಇರುವಂತಹ ಪದ ಕೃಷ್ಣ.
2: ಕೃಷ್ಣ
1: ಕೃಷ್ಣ, ಎಷ್ಟು ಹಾಡುಗಳಿದೆ, ಸಿನಿಮಾ ಸಾಂಗು ಇದೆ, ಭಕ್ತಿ ಗೀತೆನೂ ಇದೆ.
2: ಕೃಷ್ಣ ಬರಲ್ಲ ಅಲ್ಲ,
1: ಶ್ರೀ ಕೃಷ್ಣ ನೀ ಬೇಗ ಬಾರೋ
2: ಇದೆಯಲ್ಲ. ಮುಕುಂದ ಮುರಾರೆ ಗೋಪಾಲ.

0: मुकुंदा मुरारे गोपाला बारैया वारो श्री कृष्ण नीवे कापारो.
1: ಓಕೆ ಸೂಪರ್. ಸೊ ನಿಮ್ಮ ಮುಂದಿನ ಪದ ಯಾವುದು ಗೊತ್ತಾ?
0: ಹೇಳಿ.
1: ಮೇಘ.
0: ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ಮಂದಾರ ಮೇಘ ಮೇಘ.
1: ಪರವಾಗಿಲ್ಲ ಮೇಡಮ್, ಪದ ಕೊಡ್ತ ಹಾಡನ್ನ ಆಯ್ಕೆ ಮಾಡ್ಕೊಂಡ್ರಲ್ಲ, ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ ಹಲೋ, ನಮಸ್ತೆ. ಕರೆ ಮಾಡಿ, ಎಲ್ಲಿ ಕಳೆದೋಗಿದ್ದೀರಾ?
2: ಇಲ್ಲಿ ಗಿರಾಕಿ ಬದಿಯಿಂದ ಮಾತಾಡ್ತಾ ಇದ್ದೆ, ನಿಮ್ದು ಇನ್ನು ಕರೆ ಸಿಕ್ಕಿರ್ಲಿಲ್ಲ ಅಂತ.
1: ಓ ಹಂಗೆ, ಸರ್ ಆಯ್ತಾ ತಿಂಡಿ? ತಿಂಡಿ ಆಯ್ತು. ನಿಮ್ದು
2: ಮೇಡಮ್? ಚಪಾತಿ.
1: ಎಲ್ರ ಮನೆ ಚಪಾತಿ ರೊಟ್ಟಿ ಅದೇ ಹೆಚ್ಚಾಗಿದೆ.
2: ನಿಮ್ದು ಚಪಾತಿನಾ?
1: ನಮ್ದು ದೋಸೆ. ಈಗ ನಿಮ್ಗೆ ಪದ ಕೊಡ್ತೀನಿ, ನೀವು ಹಾಡನ್ನ ಹಾಡಬೇಕು. ನಿಮ್ಗೆ ಸಿಗ್ತಾ ಇರುವಂತ ಪದ ಹೆಸರು? ಹೌದು.
3: ಹೇಳು ಕೊಡುವೆ ನಿಮಗೆ ನಾನೀಗ, ನಿನ್ನ ಹೆಸರ ಬಲ್ಲೆ.
2: ಏನೇ ಇದೆ ಮೇಡಮ್?
1: ಅದ್ರಲ್ಲಿ ಹೆಸರು ಬರಲ್ಲ.
2: ಹೆಸರು ಬರಲ್ಲ,
1: ಹೆಸರು ತುಂಬಾ ಇದೆ ನೋಡಿ. ಕನ್ನಡ ಎಲ್ಲಿದೆ? ಇಂಗ್ಲಿಷ್ ಇಂಗ್ಲಿಷ್ ಬೇಡ, ಹೆಸರು ಅನ್ನೋ ಪದದಲ್ಲಿ ಹಾಡಿ.
2: ಹೇಳಿ ಮೇಡಮ್.
1: ಓಕೆ, ಬೇರೆ ಪದವನ್ನ ಕೊಡ್ಲಾ? ಗೆಲ್ಲಲಾರೆ.
3: ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಚಲಿಸಕಿ. ಮತ್ತೆ?
1: ಓಕೆ ಸೂಪರ್. ಮತ್ತೊಂದು ಪದ ಯಾವ್ದು ಗೊತ್ತಾ? ಸಾರಿ ಸಾರಿ
2: ಹೇಳಿ.
1: ಸಾರಿ ಸಾರಿ ಅಂತ ಒಂದು ಹಾಡ್ ಕೂಡ ಇದೆ, ಎಕ್ಸ್ಕ್ಯೂಸ್ ಮೀ ಫಿಲಂ ಸಾಂಗ್.
2: ಹೌದು, ಅದೇ ಯಾರೋ ಮರ್ತೆ ಹೋಯ್ತು ಬೇಡ, ಇರ್ಲಿ, ಬೇರೆಯವ್ರಿಗೆ ಕೊಟ್ಬಿಡಿ.
1: ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು, ಥ್ಯಾಂಕ್
1: ಯು. ಎಸ್, ನೆಕ್ಸ್ಟ್ ಕಾಲರ್ ಆಡಿದರೆ, ಯಾರು ಕೇಳುವ? ಹಲೋ.
4: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ಕಾರ ಸರ್, ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
4: ಆಯ್ತು ಮೇಡಮ್.
1: ಏನ್ ತಿಂಡಿ?
4: ಶಾವಿಗೆ ಉಪ್ಪಿಟ್ಟು.
1: ಶಾವಿಗೆ ಉಪ್ಪಿಟ್ಟು?
4: ಹೌದು ಮೇಡಮ್.
1: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
4: ಮೇಡಮ್, ನೀವೊಂದು ಪದ ಕೊಡ್ತೀರಾ, ಆ ಪದದಿಂದ.
1: ಓಕೆ, ನಿಮ್ಗೆ ನೀಡ್ತಾ ಇರುವಂತ ಪದ ಹೆಸರು ಸರ್?
4: ಹೆಸರು?
1: ಹೌದು. ತುಂಬಾ ಹಾಡಿದೆ ಸರ್ ಹೆಸರಲ್ಲಿ. ಕ್ಲಿಯರ್ ಕೊಡ್ಲಾ? ಅಂದ್ರೆ ಸ್ವಲ್ಪ ಹೊಸ ಗೀತೆಗಳು ಹೆಚ್ಚಾಗಿದೆ. ಏನಂದು ಹೆಸರಿಡಲಿ, ಆ ಸಾಂಗ್ ಇದೆ, ಆಮೇಲೆ ಹೆಸರು ಪೂರ್ತಿ ಹೇಳದೆ ಆ ಹಾಡು ಇದೆ.
4: ನಮಗೆ ಹೊಸ ಹಾಡುಗಳು ಕೇಳಿಲ್ಲ. ಹೆಸರು ಕೇಳಿದ್ದೆ ನನ್ನ ಹೆಸರು,
1: ನಾನಿನ್ನು
4: ಊರೇ ನಿಂದು, ನಾ ಇದ್ದೆ ಊರೇ ನಂದು. ಹೇಳಿದರೆ ಗಂಟು ಹೋಗದು, ಆಡಿದರೆ ನಂಟು ಸಾಲದು. ಬಾ ಬಳಿ ಬಾ ಬಳಿ ಬಾ ಗಂಗೆ ಬಾರಿ, ಗೌರಿ ಬಾರಿ, ಬಾರಿ ನೀರೇ. ಆಮೇಲೆ
1: ಏ ಸೂಪರ್ ಸರ್, ಒಳ್ಳೆ ಪ್ರಯತ್ನ ಪಟ್ರಿ. ಓಕೆ, ನೆಕ್ಸ್ಟ್ ಪದ ಯಾವ್ದು ಗೊತ್ತಾ
4: ಮೇಡಮ್?
1: ಚಂದ್ರ.
4: ಚಂದ್ರ.
1: ಹ,
4: ಪ್ರೇಮ ಚಂದ್ರಮ್ಮ ಕೈಗೆ ಸಿಗುವುದೆ, ಹೇಳ ತಂಗಾಳಿ ನೀ ಹೇಳ ತಂಗಾಳಿ, ಮನಸಾರೆ ಮೆಚ್ಚಿಕೊಡುವೆ, ಹೃದಯಾನ ಬಿಚ್ಚಿಕೊಡುವೆ. ಈ ಭೂಮಿ ಇರುವರೆಗೂ ನಾ ಪ್ರೇಮಿಯಾಗಿರುವೆ. ಬಾನಲಿ ಹುಣ್ಣಿಮೆಯಾದರೆ ನೀ ಕರಗಬೇಡ, ಕರಗುವೆನ. ಮೇಣದ ಬೆಳಕೆ ಆದರೆ ನೀ ಕರಗಬೇಡ, ಕರಗುವೆನ. ಹೂದೋಟವೇ ಆದರೆ ನೀನು ಹೂಗಳ ಬದಲು ಉದುರುವೆನ. ಹೇಳ ತಂಗಾಳಿ ನೀ ಹೇಳ ತಂಗಾಳಿ.
1: ಸೂಪರ್ ಸೂಪರ್ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
5: ಧನ್ಯವಾದಗಳು ಮೇಡಮ್, ಮತ್ತೊಮ್ಮೆ ಶುಭೋದಯ.
1: ಶುಭೋದಯ ಸರ್, ಶುಭ ದಿನ. ಓಕೆ, ಮುಂದಿನ ಕರೆ ತಯಾರಾಗಿದೆ, ಯಾರು ಕೇಳುವ? ಹಲೋ
6: ಮೇಡಮ್ ನಮಸ್ತೆ, ಗುಡ್ ಮಾರ್ನಿಂಗ್, ಬಿಂದಾಸ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್ ಬಿಂದಾಸ್ ಮಾರ್ನಿಂಗ್, ಯಾರಿತು?
6: ರೇಖಾ ಅಂತ ಮೇಡಮ್, ನಿಮಗೆ ಫಸ್ಟ್ ಕಾಲ್ ನಂದಿದು.
1: ಹೌದಾ?
6: ಹೌದು, ಕೃಷಿ ನಗರದಿಂದ ರೇಖಾ ಅಂತ.
1: ರೇಖಾ ಅವರೇ, ಹೇಗಿದ್ದೀರಾ?
6: ಮೇಡಮ್ ಸೂಪರ್, ನೀವ್ ಹೇಗಿದ್ದೀರಾ?
1: ನಾವು ಸೂಪರ್ ಆಗ್ತೀವಿ ಮೇಡಮ್. ತಿಂಡಿ ಆಯ್ತಾ?
6: ತಿಂಡಿ ಆಗ್ಬೇಕು ಮೇಡಮ್, ನಿಮ್ ಕಾಲಿಗೆ ವೇಟ್ ಮಾಡ್ತಾ ಇದ್ವಿ ನೋಡಿ.
1: ಓಕೆ, ಈಗ ಕರೆ ಸಿಕ್ತಲ್ಲ, ಖುಷಿಯಿಂದ ತಿಂಡಿ ತಿಂಡಿ ಸರಿನಾ?
6: ಓಕೆ
1: ಓಕೆ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೆ ಒಂದು ಪದವನ್ನ ಕೊಡ್ತೀನಿ, ನೀವು ಹಾಡನ್ನ ಹಾಡಬೇಕು.
6: ಹೌದೌದು, ಕೇಳ್ತಾ ಇದ್ದೀನಿ, ಹೇಳಿ ಮೇಡಮ್. ಪದ ಹೇಳಿ.
1: ನಿಮ್ಗೆ ನೀಡ್ತಾ ಇರುವಂತಹ ಪದ ಸ್ನೇಹ.
6: ಸ್ನೇಹನ ಮೇಘನ?
1: ಸ್ನೇಹ.
6: ಸ್ನೇಹ
1: ಹೌದು
6: ಮೇಡಮ್.
1: ಯಾರೋ ಹೆಲ್ಪ್ ಮಾಡ್ತೀಯಾರ
6: ಮೇಡಮ್? ಅತ್ತೆ, ನಮ್ಮ ಅತ್ತೆ ಹೇಳ್ತಾರೆ ಅವ್ರಿಗೆ.
1: ಸ್ನೇಹದ ಕಡಲಲ್ಲಿ,
7: ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗ ಸಾಗಮ್ಮ, ಪಯಣಿಗ ಸಾನಮ್ಮ, ಸ್ನೇಹದ ಕಡಲಲ್ಲಿ.
1: ಸೂಪರ್. ಮತ್ತೊಂದು ಪದ ಕೊಡ್ತೀನಿ ಹಾಡ್ಬೇಕು. ನಿಮ್ ಅತ್ತೆ ಹೆಸರೇನು?
6: ರತ್ನಮ್ಮ ಅಂತ ಹೇಳಿ.
1: ರತ್ನಮ್ಮ ಅವರೇ ಸೂಪರ್ ಆಗಿ ಹಾಡಿದ್ರಿ. ಮತ್ತೊಂದು ಪದ ನೀವಿಬ್ರು ಸೇರಿ ಹಾಡ್ಬೇಕೀಗ, ನೆನಪು ಅನ್ನೋ ಪದಕ್ಕೆ ಒಂದು ಹಾಡನ್ನ ಹಾಡಿ.
6: ನೆನಪು.
1: ಹೌದು, ತುಂಬಾ ಹಾಡಿದೆ ನೆನಪು ಅಲ್ಲಿ. ಕ್ಲೂ
6: ಕೊಡ್ಲಿ
1: ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಸೂಪರ್ ಗೀತೆ ಇದೆ, ನೀನದೇ
6: ನಿನ್ನದೇ ನೆನಪು.
7: ನಿನ್ನದೇ ನೆನಪು ದಿನವೂ ಮನದಲ್ಲಿ ಕೇಳುವ ಆಸೆಯು ತುಂಬಿದೆ ನನ್ನಲ್ಲಿ. ನಿನ್ನದೇ ನೆನಪು ದಿನವೂ ಮನದಲ್ಲಿ ಕೇಳುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ.
1: ಎಸ್ ಸೂಪರ್, ತುಂಬಾ ಚೆನ್ನಾಗಿ ಹಾಡಿದ್ರಿ ರೇಖಾ ಅವರೇ, ಹಾಗೆ ನಿಮ್ಮ ಅತ್ತೆಯವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ಬಿಡಿ ಸರಿನಾ?
6: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕರೆ ಮಾಡಿದಕ್ಕೆ. ಓಕೆ, ಇದರೊಂದಿಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಎಲ್ಲಾ ಕೇಳುಗರು ಪ್ರೀತಿಯಿಂದ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರಿ, ಹಾಗೆ ನಿಮ್ಮೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ಸಮಯ ಸಾಗಿದ್ ಕೂಡ ಗೊತ್ತಾಗಿಲ್ಲ, ಎಲ್ಲರೂ ಕೂಡ ಚೆನ್ನಾಗಿ ಪ್ರಯತ್ನ ಕೂಡ ಪಟ್ರಿ. ಹಾಗೆ ಕಾರ್ಯಕ್ರಮ ಮುಗಿಸೋ ಸಂದರ್ಭದಲ್ಲಿ ನಮ್ಮ ಕೇಳುಗರೊಬ್ರು ಮೆಸೇಜ್ ಹಾಕಿದ್ದಾರೆ, ಮೇಡಮ್ ನಿಮಗೂ ಕೂಡ ನಾನು ಒಂದು ಪದವನ್ನ ಕೊಡ್ತಾ ಇದ್ದೀನಿ, ಆ ಪದಕ್ಕೆ ನೀವು ಹಾಡನ್ನ ಹಾಡಬೇಕು ಅಂತ. ಅವರು ನೀಡಿರುವಂತಹ ಪದ ಯಾವುದು ಗೊತ್ತಾ? ನಮಸ್ತೆ ಅಂತೆ. ಸೊ ನಮಸ್ತೆ ಅನ್ನೋ ಪದದಲ್ಲಿ ಯಾವ ಹಾಡಿದೆ ಅಂತ ನೆನಪಾಗ್ತದೆ. ಓಕೆ, ನಮಸ್ತೆ ಕರುನಾಡಿಗೆ, ಚಿರಕಾಲ ಇರಲಿ ಸ್ನೇಹ, ಚಿರಕಾಲ

ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡು ಬಾರೋ ಪ್ರೇಮ ಜೀವಿ. ಓಕೆ, ಸಡನ್ ಆಗಿ ನೆನಪಾಗಿದ್ದು ಒಂದೇ ಹಾಡು. ಹಾಗಿದ್ರೆ ನಾನು ಕೂಡ ಈ ಒಂದು ಆಟದಲ್ಲಿ ಗೆದ್ದೆ ಅಲ್ವಾ ಕೇಳುಗರೆ? ಹಾಗಿದ್ರೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686609926279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ, ಸರಿನಾ? ಹಾಗಿದ ಮೇಲೆ ಇವತ್ತು ಸೋಮವಾರ, ವಾರದ ಮೊದಲ ದಿನ ಖುಷಿ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೆ ನಿಮ್ಮ ಆರೋಗ್ಯವನ್ನ, ನಿಮ್ಮ ಖುಷಿಯನ್ನ ನೀವೇ ನೋಡ್ಕೋಬೇಕು. ಬೇರೆ ಯಾರೋ ಬಂದು ನಿಮ್ಮನ್ನ ಖುಷಿ ಪಡಿಸ್ತಾರೆ ಅಂತ ಕಾಯ್ತಾ ಕೂರ್ಬೇಡಿ, ಆಯ್ತಾ? ಹಾಗಿದ್ಮೇಲೆ ನಾನು ಹೋಗ್ಬರ್ತೀನಿ. ನೀವು ಇದುವರೆಗೂ ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
1: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
0: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9886759661. ಸಂಖ್ಯೆ ಮತ್ತೊಮ್ಮೆ 9986759661.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೆಯೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನು ಬರೆಯೋದಕ್ಕೆ, ಕಥೆಯನ್ನು ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನು ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮಗೆ ಕೂಡ ಹೇಳೋಣ, ನಿಮ್ಮ ಜೊತೆ ಕೂಡ ಕಥೆಯನ್ನು ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆಚೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ ಹೊರಟಿರುವಂತಹ ಕಥೆ ಆ ಒಂದು ಸ್ಪರ್ಶದ ಅಸ್ಪರ್ಶ ನಿವೇದನೆ ಅಂತ ಹೇಳಿ. ಸೊ ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಶಿಮ್ಲಾದಿಂದ ರಾತ್ರಿ 10:45 ರೈಲು. ಹಾಫ್ ಸೀನ್ಸ್ ಆಗಿದ್ರಿಂದ ರಿಸರ್ವೇಶನ್ ಮಾಡಬೇಕಾಗಿದ್ದಿಲ್ಲ. ಕನಿಷ್ಠ ಪಕ್ಷ 10 ಗಂಟೆಗಾದ್ರೂ ನಾನು ಇಲ್ಲಿಂದ ಹೊರಡಬೇಕಿತ್ತು. ಅವಳು ಬರಲು ಇನ್ನೂ 1/2 ಗಂಟೆ ಆದೀತು. ಅವಳ ನಿರ್ಧಾರ ಏನೇ ಇದ್ರೂ ಕನಿಷ್ಠ 2 ಗಂಟೆ ಅವಳ ಜೊತೆ ಕಳೆಯಬೇಕೆಂದು ನನ್ನ ಆಸೆಯಾಗಿತ್ತು. ಅವಳ ನಿರ್ಧಾರವನ್ನು ನನ್ನಿಂದ ಊಹಿಸಲು ಸಾಧ್ಯವಿರಲಿಲ್ಲ. ಅವಳ ಹೃದಯದ ಪ್ರತಿ ಬಡಿತವನ್ನ ಬಲ್ಲೆನೆಂದುಕೊಂಡಾದ್ರೂ ಅವಳೊಬ್ಬ ಅಪರಿಚಿತೆ ನನಗೆ. ವಯಸ್ಸು ಯಾಕೋ ಇಲ್ಲ ಸಲ್ಲದ್ದನ್ನೆಲ್ಲ ಯೋಚಿಸುತ್ತಿತ್ತು. ಅವಳ ಉತ್ತರ ಯಾವುದೇ ಇದ್ದರೂ ಸಮಾನಾಗಿ ಸ್ವೀಕರಿಸಬೇಕೆಂದು ಸಿದ್ಧವಿಲ್ಲದ ಮನಸ್ಸಿಗೆ ಬುದ್ಧಿ ಹೇಳುವ ನಾಟಕವಾಡುತ್ತಿದ್ದೆ. ಐ ವಾಸ್ ಲಿಟಲ್ ನರ್ವಸ್. ಇನ್ನು 10 ನಿಮಿಷದಲ್ಲಿ ನನ್ನ ಜೀವನದ ಚಿಕ್ಕ ತಿರುವೊಂದನ್ನು ಅಪೇಕ್ಷಿಸುತ್ತಿತ್ತು. ಕೇವಲ 15 ದಿನ. ನನ್ನ ಮನದಾಳದಲ್ಲಿ ಕುಳಿತವಳ ಎದುರಿಗೆ ಹೋಗಿ ಧೈರ್ಯವಾಗಿ ಹೇಳಿದೆ, ನೀನೆಂದ್ರೆ ನನಗಿಷ್ಟ. ಪ್ರೀತಿ ಎಂದು ವ್ಯಾಖ್ಯಾನಿಸಿದರೆ ತಪ್ಪಿಲ್ಲ. ಒಂಟಿ ಹೆಣ್ಣೆಂಬ ಅನುಕಂಪವಲ್ಲ, ನೊಂದ ಮನದ ಲಾಭ ಪಡೆಯುವ ಹುನ್ನಾರವೂ ಅಲ್ಲ. ಯಾವ ಒತ್ತಾಯ ಆಮಿಷವಿಲ್ಲ, ಕೇವಲ ನೀವೆಂದರೆ ನನಗಿಷ್ಟ. ಜೀವನದ ಸಂಜೆಯವರೆಗೊಂದು ಸಂಗಾತಿಯ ಸಂಘ ಬೇಕು. ಆ ಸಾಂಗತ್ಯವನ್ನು ನಿಮ್ಮಲ್ಲಿ ಕಾಣ ಬಯಸುತ್ತಿದ್ದೇನೆಂದು ಹೇಳಿ ಇವತ್ತಿಗೆ ಡಿನ್ನರ್ಗೆ ಆಹ್ವಾನಿಸಿ ಬಂದಿದೆ. ಶಿಮ್ಲಾದ ಇಕ್ಕಟ್ಟಿನ ರಸ್ತೆಯ ಸಣ್ಣ ಇಳಿಜಾರಿನ ದಿಬ್ಬದ ಮೇಲೆ ಕಟ್ಟಿದ್ದ ಸವಾರಿಯ ರೆಸ್ಟೋರೆಂಟ್ನ ಎದುರುಗಿದ್ದ ಕಲ್ಲು ಮಂಚದ ಮೇಲೆ ಅವಳ ಬರುವಿಕೆಗಾಗಿ ಕಾದು ಕುಳಿತಿದ್ದೆ. ಚಳಿ ಸ್ವಲ್ಪ ಹೆಚ್ಚೇ ಇತ್ತು. ಶೀತಗಾಳಿ ತೊಟ್ಟ ಸ್ವೆಟರ್ನ ಒಳಹೊಕ್ಕು ಮೈತಾಕುವಷ್ಟು ತೀವ್ರವಾಗಿತ್ತು. ಸರಿಯಾಗಿ 1 ತಿಂಗಳ ಹಿಂದೆ ಬೆಂಗಳೂರಿನಿಂದ ಹಿಮ ಪರ್ವತ ಹತ್ತಲೆಂದು 10 ಜನ ಸ್ನೇಹಿತರ ಜೊತೆಗೂಡಿ ಶಿಮ್ಲಾದಿಂದ ಸ್ವಲ್ಪ ದೂರದ ಹಳ್ಳಿಯಿಂದ ಪರ್ವತಾರೋಹಣವನ್ನು ಪ್ರಾರಂಭಿಸಿದ್ದೆವು. 2 ದಿನದ ಟ್ರೆಕ್ಕಿಂಗ್ನಲ್ಲಿ ಇದ್ದ ಉತ್ಸಾಹವೆಲ್ಲ ಹೆಪ್ಪುಗಟ್ಟಿ ಹೋಗಿತ್ತು. ಅದೇ ಗಳಿಗೆಯಲ್ಲಿ 15 ಅಡಿ ಆಳದ ತಗ್ಗಿನಲ್ಲಿ ಕಾಲು ಜಾರಿ ಬಿದ್ದು ಪ್ರಜ್ಞೆ ಕಳೆದುಕೊಂಡ ನೆನಪು. ಮರಳಿ ಪ್ರಜ್ಞೆ ಬಂದಾಗ ಮೊದಲು ನೋಡಿದ ಮುಖ ಅವಳದ್ದು. ಬಿಳಿ ಸೀರೆ, ಉದ್ದ ತೋಳಿನ ಬ್ಲೌಸ್, ಮುಡಿ ಕಟ್ಟಿದ್ದ ಕೂದಲು. ಅವಳೊಬ್ಬ ನರ್ಸ್ ಎಂದು ಹೇಳುತ್ತಿತ್ತು. ಪಕ್ಕದಲ್ಲೇ ಇದ್ದ ಫ್ರೆಂಡ್ ನಸು ನಕ್ಕು ನನ್ನ ಕೈ ಹಿಡಿದುಕೊಂಡ. ಬಲಗಾಲಿಗೆ ಸ್ವಲ್ಪ ತೀವ್ರವಾಗಿ ಪೆಟ್ಟಾಗಿತ್ತು. ಒಬ್ಬ ಸ್ನೇಹಿತನನ್ನು ಬಿಟ್ಟು ಉಳಿದವರೆಲ್ಲ ಕೆಲಸ ನಿಮಿತ್ತ ಬೆಂಗಳೂರಿಗೆ ಹೊರಟು ಹೋಗಿದ್ರು. ಅಂತಹ ಗಂಭೀರ ತೊಂದರೆ ಏನೂ ಇಲ್ಲ, ಆದರೆ ಇನ್ನು 10 ದಿನ ಬೆಡ್ ರೆಸ್ಟ್ ಬೇಕು, ಮತ್ತೆ ನಡೆಯೋದಕ್ಕೆ ಸ್ವಲ್ಪ ಸಮಯ ಹಿಡಿಯಬಹುದೆಂದು ಡಾಕ್ಟರ್ ಹೇಳಿದಾಗ ನನಗಿಂತ ಹೆಚ್ಚು ಆತಂಕಕ್ಕೊಳಗಾದದ್ದು ನನ್ನ ಸ್ನೇಹಿತ. ಅವನಿಗೆ ನನ್ನ ಬಿಟ್ಟು ಹೋಗೋ ಹಾಗೂ ಇಲ್ಲ, ಇಲ್ಲೇ ಇರುವ ಹಾಗೂ ಇಲ್ಲ. ಅವನ ಆ ಸಂದಿಗ್ಧತೆಯನ್ನು ಅರಿತ ನಾನು ಒತ್ತಾಯ ಮಾಡಿ ಅವನನ್ನು ಅಲ್ಲಿಂದ ಕಳಿಸಿಕೊಟ್ಟಿದ್ದೆ. ಇನ್ನೊಂದೆರಡು ವಾರದಲ್ಲಿ ಗುಣವಾಗಿ ಬರುತ್ತೇನೆ, ಸ್ವಲ್ಪ ಹಣದ ವ್ಯವಸ್ಥೆ ಮಾಡೆಂದಿದ್ದೆ. ಅಪರಿಚಿತ ಊರಿನ ಯಾವುದೋ ಒಂದು ಆಸ್ಪತ್ರೆಯ ಹಾಸಿಗೆಯ ಮೇಲೆ ದಿನದ 24 ಗಂಟೆ ಕಾಲ ಮಲಗಿರೋದು ಪ್ರಯಾಸವೆನಿಸಿತ್ತು. ಅಕ್ಕಪಕ್ಕ ಹಾಸಿಗೆಯಲ್ಲಿದ್ದವರಿಗೆ ಕನ್ನಡ ಬರ್ತಿರಲಿಲ್ಲ, ಅವರ ಭಾಷೆ ನನಗೆ ಬರುವುದಿಲ್ಲ. ನನ್ನ ಆರೈಕೆಗೆ ಬರುತ್ತಿದ್ದ ನರ್ಸ್ಗೆ ಇಂಗ್ಲಿಷ್ ಬರ್ತಿರಲಿಲ್ಲ. ನನ್ನ ಹರಕು ಮುರುಕು ಹಿಂದಿ ಅವಳಿಗೆ ಅರ್ಥವಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವಳು, ಸರ್ಜಿ ಥೋಡಾ ರುಕಿಯೇ, ಇದರ್ ಏಕ್ ನರ್ಸ್ ಆಪ್ಕಿ ಸ್ಟೇಟ್ ಸೇ ಹೇ, ಮೇರೆ ಜಗಹ ಪಿಯೇ ಉಸ್ಕೋ ಬೇಸ್ ಜೂತಿ ಹೂ, ಆಪ್ಕಾ ಹಿಂದಿ ಮಜ್ಸೆ ನಹಿ ಹೋಗಾ ಎಂದು ಹೊರಟು ಹೋಗಿದ್ಲು. ಆಗ ಬಂದದ್ದು ಮತ್ತದೇ ಮುಖ, ನೀಳ ಮೈ ಮಾಟದ ಅದೇ ಶ್ವೇತ ವಸ್ತ್ರಧಾರಿ, ಭಾಷೆ ಬರದ ಊರಲ್ಲಿ ಕನ್ನಡದ ಹುಡುಗಿ. ದಿನವಿಡೀ ಮಾತನಾಡಲು ಸಿಗಲು ಸ್ವಲ್ಪ ಪುಣ್ಯ ಮಾಡಿರಬೇಕು. ಒಂದೇ ವಾರದಲ್ಲಿ ತುಂಬಾ ಒಳ್ಳೆ ಸ್ನೇಹಿತರಾಗಿ ಬಿಟ್ಟಿವಿ. ಬಹುಶಃ ಅದು ಅವಳಿಗೆ ಬರೀ ಕರ್ತವ್ಯವಾಗಿತ್ತೇನು, ಆದರೆ ನನಗೆ ಅದು ಬೇರೇನೇ ಆಗಿತ್ತು. ಅಪ್ಪ ಅಮ್ಮ ಮನೆಯ ನಾಯಿ ಟೋನಿ ಇಂದ ಹಿಡಿದು ನಾನೇ ಪ್ರೀತಿಸಿ ನಾನೇ ಕೈಕೊಟ್ಟ ಹುಡುಗಿಯ ಬಗ್ಗೆಯೂ ಅವಳ ಜೊತೆ ಮಾತನಾಡಿದ್ದೆ. ಎಲ್ಲಕ್ಕೂ ಮುಗುಳ್ನಗಿಯಿಂದ ಸ್ಪಂದಿಸಿ ನನ್ನ ನಿದ್ದೆಗೆ ಕನ್ನ ಹಾಕಿ, ಯು ಶುಡ್ ಸ್ಲೀಪ್ ಮೋರ್ ಅಂದ್ರೆ ಹೌ ಕೆನ್ ಐ ಸ್ಲೀಪ್ ಮೋರ್, ನನ್ನ ಬಗ್ಗೆ ಎಲ್ಲವನ್ನೂ ಹೇಳಿದೆ. ಅವಳ ಮೇಲೆ ಮೂಡುತ್ತಿದ್ದ ಪ್ರೀತಿಯನ್ನು ನೇರವಲ್ಲದ ರೀತಿಯಲ್ಲಿ ಹೇಳಲು ಪ್ರಯತ್ನಿಸಿದ್ದೆ. ಆದರೆ ಈ ನಡುವೆ 10 ದಿನಗಳಲ್ಲಿ ದಿನವೂ ಕೇಳಿದ ಪ್ರಶ್ನೆಗೆ ಅವಳು ಏನೂ ಉತ್ತರವನ್ನೇ ಕೊಟ್ಟಿರಲಿಲ್ಲ. ನನ್ನ ಪ್ರಕಾರ ಪ್ರಶ್ನೆ ಬಹಳ ಸರಳವಾಗಿತ್ತು. ಕನ್ನಡದವರಾದ ನೀವು ಶಿಮ್ಲಾದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಉತ್ತರ ಸಿಕ್ಕಾಗ ಆ ಪ್ರಶ್ನೆಯನ್ನ ಯಾಕೆ ಕೇಳಿದೆನೋ ಎನ್ನುವಷ್ಟು ನೋವಾಯಿತು. ಆ ಮುಗ್ಧ ಮುಗುಳ್ನಗೆಯ ಹಿಂದಿದ್ದ ನೋವು, ಆ ಜೀವ ಅನುಭವಿಸಿದ ಅವಮಾನ, ಎಲ್ಲಕ್ಕೂ ಹೆಚ್ಚಾಗಿ ಜೀವನದ ಆರಂಭವೇ ಕೊನೆಯಾದಾಗ ಜೀವನ ಪ್ರೀತಿಯನ್ನ ಕಳೆದುಕೊಳ್ಳದೆ ಬದುಕಿ ಗೆದ್ದ ಛಲ ಅವಳ ಮೇಲೆ ನನಗೆ ಪ್ರೀತಿ ಮೂಡದಿರಲು ಕಾರಣಗಳೇ ಇಲ್ಲದಂತೆ ಮಾಡಿತು. ಬಹುಶಃ 15ನೇ ದಿನದ ಸಂಜೆ ವಾಕಿಂಗ್ ಸಮಯ, ಕುಂಟುತ್ತಾ ನಡೆಯುತ್ತಿದ್ದ ನನಗೆ ಹೆಗಲಿಗೆ ಹೆಗಲಾಗಿ ನಡೆಯುತ್ತಿದ್ದ ಅವಳು ನಾ ದಡಿದನೆಂದು ಆ ಚಿಕ್ಕ ಹಿಮಝರಿಯ ಪಕ್ಕದ ಹುಲ್ಲು ಹಾಸಿನ ಮೇಲೆ ಕಾಲುರಗಿ ಕುಳಿತೆವು. ಪ್ರೀತಿಯಲ್ಲಿ ಬಿದ್ದವ ನಾನು. ಮಾತನಾಡಲು ಬೇರೆ ವಿಷಯ ಸಿಗದಂತಹ ಪರಿತಾಪನಂದು. ಆದರೆ ನನ್ನ ಆರೈಕೆಯ ಕರ್ತವ್ಯ ನಿಷ್ಠೆ ಬಿಟ್ಟರೆ ಬೇರೇನೂ ಅವಳಲ್ಲಿ ಕಾಣುತ್ತಿಲ್ಲ. ಪ್ರತಿ ಕ್ಷಣವು ನಾನೇ ಕೆಣಕಿ ಕೆಟ್ಟವನಾಗುವುದು ಬೇಡವೆಂದು ಸುಮ್ಮನಾದೆ. ಬಹುಶಃ ಅಂದು ಮಾತನಾಡುವ ಸರದಿ ಅವಳದ್ದಾಗಿತ್ತು, ಕೇಳುವವ ನಾನಾಗಿದ್ದೆ. ದೂರದ ಬಿಳಿ ಪರ್ವತ ತುದಿಯಲ್ಲಿ ದಿಟ್ಟಿಸಿ ಅವಳಾಡಿದ ಒಂದೊಂದು ಮಾತು ಇಂದಿಗೂ ಹೃದಯದ ಗೋಡೆಯನ್ನ ತಿವಿದಂತಿದೆ. ಅಂತಹ ಸಂಪ್ರದಾಯಸ್ಥ ಕುಟುಂಬವಲ್ಲದಿದ್ರೂ ಗೌರವಯುತ ಮನೆತನದಲ್ಲಿ ಬೆಳೆದವಳು ನಾನು. ಮಂಗಳೂರಿನ ನರ್ಸಿಂಗ್ ಕಾಲೇಜಿನಲ್ಲಿ ಓದು, ಕೆಂಚು ಕೂದಲಿನ ಚಿಗುರು ಗಟ್ಟದ ಅವನ ನೋಟಕ್ಕೆ ಮನಸೋತವಳು ನಾನೇ. ಏನೋ ದೊಡ್ಡ ಸಂಭಾವಿತಳಂತೆ ಹಿಂದೆ ಬಂದು ಕಾಡುತ್ತಿದ್ದ ಅವನಿಗೆ ಬಯ್ಯ ಹೋಗಿ ನಡುವಲ್ಲಿ ನಕ್ಕು ಪ್ರೀತಿಯ ಮೊದಲ ಪುಟ ತೆರೆದವಳು ನಾನೇ. ಅವನೊಬ್ಬ ಮೋಡಿಗಾರ ರೂಪದಲ್ಲೂ ಮಾತಿನಲ್ಲೂ, ಆದರೆ ನನ್ನ ತಂದೆಗೆ ಅವನೊಬ್ಬ ಬರೀ ಕ್ರಿಶ್ಚಿಯನ್. ಪದವಿ ಮುಗಿಸಿ ನನ್ನ ಕಾಲ ಮೇಲೆ ನಿಂತಿದ್ದ ನನಗೆ ಸ್ವಾತಂತ್ರ್ಯದ ಕನಸು. ಅದು ಸ್ವಾತಂತ್ರ್ಯ ಅಲ್ಲ, ಮಗಳೇ ಸ್ವೇಚ್ಛಾಚಾರ ಎಂದ ಅಪ್ಪನನ್ನ ನೀನೊಬ್ಬ ಅನಕ್ಷರಸ್ಥ ಎಂದಿದ್ದೆ. ಮದುವೆಯಾದ್ರೆ ಅವನನ್ನೇ, ಇಲ್ಲವೆಂದ್ರೆ ನಿನ್ನ ಮಗಳು ಹುಟ್ಟು ವಿಧವೆ ಎಂದೆನಿಸಿಕೊಳ್ಳುತ್ತಾಳೆ ಎಂದು ಮನೆ ಬಿಟ್ಟು ಪಿಜಿ ಸೇರಿದ್ದೆ. 18/1/2008, ಇವತ್ತಿಗೆ ಸರಿಯಾಗಿ 5 ವರ್ಷದ ಹಿಂದೆ ನನಗೆ ಮದುವೆಯ ಸಂಭ್ರಮ. ಮಂಗಳೂರಿನ ಸೆಂಟ್ ಮೇರಿ ಚರ್ಚ್ನಲ್ಲಿ ಕೈಯಲ್ಲೊಂದು ಹೂಬೊಕ್ಕೆ ಹಿಡಿದು ಉದ್ದನೆಯ ನಿಲುವಂಗಿ ತೊಟ್ಟು ಅವನಿಗೋಸ್ಕರ ಕಾದು ನಿಂತಿದ್ದೆ. ಆದರೆ ಅವ ಬರಲಿಲ್ಲ. ಹೆತ್ತ ಜೀವಗಳ ತೊರೆದೆ, ಹುಟ್ಟಿ ಬೆಳೆದ ಧರ್ಮವ ಬಿಟ್ಟೆ. ಅವನ ಹೆಸರೇಳೋಕ್ಕೂ ನನಗಿಷ್ಟವಿಲ್ಲ. ಹಿ ವಾಸ್ ಜಸ್ಟ್ ಅ ಫ್ಲರ್ಟ್. ಮರುಳಾದ ನಾನು ಪಾಪಿ. ಹೆತ್ತವರಿಗೆ ಮುಖ ತೋರಿಸುವ ಧೈರ್ಯವಿರಲಿಲ್ಲ. ಊರಿನಲ್ಲಿ ಅವನೊಡನೆ ಸುತ್ತಿ ಹರಟಿದ್ದ ಜಾಗಗಳೆಲ್ಲ ಎದುರಾದಾಗ ಅಪರಾಧದ ಪ್ರಜ್ಞೆ ಕುಕ್ಕಿ ತಿನ್ನುವಂತಾಗಿತ್ತು. ಅದಕ್ಕೆ ಆ ಊರು ಬಿಟ್ಟೆ. ಕೈಯಲ್ಲಿ ಕಾಸಿರಲಿಲ್ಲ. ಒಂಟಿ ಚಂದದ ಹೆಣ್ಣಿಗೆ ಕೆಲಸಕ್ಕೆ ವಿದ್ಯಾರ್ಹತೆ ಪ್ರತೀಕ್ಷೆಯೇ ಇಲ್ಲ. ನಿರೀಕ್ಷೆಗಳೇ ಬೇರೆ. ನನ್ನವರನ್ನ ತೊರೆದಿದ್ದೆ, ಊರ ತೊರೆದಿದ್ದೆ, ಕೊನೆಗೆ ರಾಜ್ಯವನ್ನೇ ತೊರೆದು ಹೊರಟೆ. ನನ್ನತನವನ್ನ ಸಂಪೂರ್ಣ ತೊರೆದು ಹೊಸ ಜೀವನ ಹುಡುಕಿ ಬಂದದ್ದು ಇಲ್ಲಿಗೆ. ಇಲ್ಲಿಯವರೆಗೆ ಪರಭಾಷಾ ಜನರ ಮೇಲೆ ಪ್ರೀತಿ ಸ್ವಲ್ಪ ಜಾಸ್ತಿ. ಏರುಪೇರಿಲ್ಲದ, ತಿರುವು ಮುರುವುಗಳಿಲ್ಲದ ಈ 5 ವರ್ಷದ ಪಯಣದ ಪುಟಕ್ಕೆ ನೀನೊಬ್ಬ ಅಲ್ಪವಿರಾಮ ಎಂದು ನಸುನಕ್ಕಿದ್ದು ಅವಳು. ತಿರುಗಿ ಕಣ್ ಒರೆಸಿಕೊಂಡವ ನಾನು. ನೆನಪುಗಳ ಸುರುಳಿಯಲ್ಲಿ ಸಿಲುಕಿ ಕುಳಿತಿದ್ದ ನನಗೆ ಒಮ್ಮೆ ಎಚ್ಚರವಾದದ್ದು. ಈ ಇಕ್ಕಟ್ಟಿನ ರಸ್ತೆಯ ತಿರುವಲ್ಲಿ ಬೀದಿ ದೀಪದ ಬೆಳಕಿನ ನಡುವೆ ಅವಳು ಹಾದು ಬಂದಾಗ ಮುಡಿಬಿಚ್ಚಿ ಇಳಿಬಿಟ್ಟಿದ್ದ ಆ ಕೂದಲು ತಿಳಿಗಾಳಿಗೆ ಹಾರಿ ಅವಳ ಕಣ್ರೆಪ್ಪೆಗಳ ಮೇಲೆ ಬಂದು ಕಿರಿಕಿರಿ ಮಾಡುತ್ತಿದ್ದವು. ಆ ನೀಳ ದೇಹಕ್ಕೆ ಆ ತಿಳಿ ಗುಲಾಬಿ ಸ್ಯಾರಿಯೇ ಚಂದ. ಚೂರು ಎತ್ತರದ ಚಪ್ಪಲಿ ತೊಟ್ಟು ಇಡುತ್ತಿದ್ದ ಆ ನಾಜೂಕು ಹೆಜ್ಜೆಗಳು ನನ್ನ ಎದೆಯ ಮೇಲೆ ಹಚ್ಚೆಯನ್ನಿಟ್ಟಂತಿತ್ತು. ಊಟ ಮುಗಿಸಿ ನಾ ಹೊರಡಲು ತಯಾರಿದ್ದೆ. ಇನ್ನೂ ಯಾವ ಸುಳಿವೂ ಇಲ್ಲ. ಇನ್ನರ್ಧ ತಾಸಲ್ಲಿ ರೈಲು. ನನಗೆ ನಾನಾಗೆ ಆ ವಿಷಯ ಮತ್ತೆ ಪ್ರಸ್ತಾಪಿಸಲು ಇಷ್ಟವಿರಲಿಲ್ಲ. ಹೇಗೋ ಹೇಳಬೇಕಿದ್ದನ್ನ ನಾನು ಹೇಳಿದ್ದೆ. ಒತ್ತಾಯದ ಪ್ರೀತಿಯೇ ಆಯಸ್ಸು ಕಮ್ಮಿ, ಗೌರವವೂ ಕಮ್ಮಿ. ನಿರಾಸೆಯ ಕಾರ್ಮೋಡ ಮನವನ್ನ ಕವಿಯಲಾರಂಭಿಸಿತ್ತು. ಬ್ಯಾಗನ್ನ ಬೆನ್ನಿಗೆ ಹಾಕಿ ಅವಳೆಡೆ ತಿರುಗಿ ಅಲ್ವಿದಾ ಎನ್ನುವಷ್ಟರಲ್ಲಿ ರೈಲ್ವೆ ನಿಲ್ದಾಣದವರೆಗೆ ಬಂದ್ರೆ ಅಭ್ಯಂತರವಿಲ್ಲ ತಾನೆ ಎಂದು ಅವಳೆಂದಾಗ ಮತ್ತೆ ಗೊಂದಲ. ಊರ ಹೊರಗೆ ಸುಮಾರು 1 ಮೈಲಿ ಆಚೆ ರೈಲ್ ನಿಲ್ದಾಣ. ನಿರ್ಜನ ರಸ್ತೆಯಲ್ಲಿ ನಾನು ಅವಳು ಇಬ್ಬರೇ. ಹೆಜ್ಜೆಯ ಸಪ್ಪಳ ಬಿಟ್ರೆ ರಸ್ತೆ ಬದಿಯ ಹಿಮಝರಿಯ ಗಲಾಟೆ. ಆ ಮೌನದ ಮೆರವಣಿಗೆಯಲ್ಲಿ ಪ್ರೇಮ ಪಲ್ಲಕ್ಕಿ ಹೊತ್ತು ಅವಳಿಂದ ಭಗ್ನನಾದಂತೆ ಭಾರವಾದ ಹೆಜ್ಜೆಯನ್ನಿಡುತ್ತಿದ್ದೆ ನಾನು. ದಾರಿಯ ಮಧ್ಯದಲ್ಲೊಂದು ಚಿಕ್ಕ ಸೇತುವೆ, ಸಮೀಪದಲ್ಲಿ ಒಂದು ಒಂಟಿ ಮನೆ. ಆ ಕ್ಷಣಕ್ಕೆ ಬಂಧಿಯಾದಂತೆ ಅಲ್ಲಿ ಸ್ತಬ್ಧಳಾಗಿ ನಿಂತು ಬಿಟ್ಲು ಅವಳು. ಒಂದು ಪಕ್ಕದಲ್ಲಿ ನಾನು, ನನ್ನ ಪಕ್ಕದಲ್ಲಿ ಅವಳು. ನಾನು ಅವಳನ್ನ ದಿಟ್ಟಿಸುತ್ತಿದ್ರೆ ಅವಳು ನನಗೆ ಬೆನ್ನು ಹಾಕಿ ದಿಗಂತವನ್ನ ದಿಟ್ಟಿಸುತ್ತಿದ್ದಳು. ಅವಳು ಈಗಲಾದರೂ ಉತ್ತರಿಸಬಹುದೇನು ಎಂಬ ಕಿರುದಾಸೆ ನನಗೆ ಎಲ್ಲಿಲ್ಲದ ಸಹನೆ ನೀಡಿತ್ತು. ಆಗಲೇ ಬೀಸಿ ಬಂದ ತಿಳಿಗಾಳಿಗೆ ಅವಳ ಉದ್ದನೆಯ ಸೆರಗು ನನ್ನ ಮುಖಕ್ಕೆ ಬಡಿಯಿತು. ಸಿಹಿ ಸುವಾಸನೆ ಭರಿತವಾಗಿದ್ದ ಸೆರಗನ್ನ ಸರಿಸುವ ಗೋಜಿಗೆ ಹೋಗದೆ ಅದರ ಆಹ್ಲಾದವನ್ನ ಹಾಗೆ ಸವಿಯುತ್ತಿದ್ದೆ. ನಿಧಾನವಾಗಿ ಸೆರಗು ಜಾರಲಾರಂಭಿಸಿತು. ಅದು ನನ್ನ ಕಣ್ಣಂಚನ ಜಾರಿದಾಗೂ ಎದುರಿಗೆ ಅವಳ ಮುಖ. ಅವಳ ಕಣ್ಣಿಗೆ ಕಣ್ಣು ಕೊಟ್ಟು ನೋಡಲಾಗಲಿಲ್ಲ. ಮುಜುಗರವಾಯ್ತು. ಆದರೆ ಅವಳು 2 ರೈಲ್ವೆ ಟಿಕೆಟ್ ತೆಗೆದು ಕೈಯಲ್ಲಿಟ್ಲು. ಆಗ ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಆ ಕ್ಷಣವನ್ನ ನಾನು ಎಂದಿಗೂ ಮರೆಯಲು ಸಾಧ್ಯವೇ ಇಲ್ಲ. ಎಷ್ಟು ಅದ್ಭುತವಾಗಿರುವಂತಹ ಕಥೆ ಇದಾಗಿತ್ತು ಅಲ್ವಾ ಸ್ನೇಹಿತರೆ? ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯಿತು, ಹಾಗೆ ನಿಮಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686 0296860962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240142, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಪಿಲಿ ಬಂದದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
4: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity.

0: ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಓದುತ್ತಿರುವ ಪುಸ್ತಕದ ಹೆಸರು ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಈ ಪುಸ್ತಕದ ಮೂರನೇ ಭಾಗವಾದ ಚಿಂತನಗಳು ಎಂಬಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನ ಸಭೆಯಲ್ಲಿ ನೀಡಿದ ಉಪನ್ಯಾಸಗಳ ಆಯ್ದ ಭಾಗಗಳಾಗಿರುತ್ತದೆ. ಇದರಲ್ಲಿ ನಾನು ಓದುತ್ತಿರುವ ವಿಷಯದ ಶೀರ್ಷಿಕೆ ಕರಡು ಸಂವಿಧಾನ ಕುರಿತು ಭಾಗ ಒಂದು. ಮಾನ್ಯ ಅಧ್ಯಕ್ಷರೇ, ಕರಡು ರಚನಾ ಸಮಿತಿಯು ಸಿದ್ಧಪಡಿಸಿರುವ ಕರಡು ಸಂವಿಧಾನವನ್ನು ಮಂಡಿಸುತ್ತಾ ಇದನ್ನು ಪರಿಶೀಲನೆಗೆ ತೆಗೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. 1947 ಆಗಸ್ಟ್ 29 ಸಂವಿಧಾನ ರಚನಾ ಸಭೆಯು ಅಂಗೀಕರಿಸಿದ ನಿರ್ಣಯಕ್ಕೆ ಅನುಗುಣವಾಗಿ ಕರಡು ರಚನಾ ಸಮಿತಿಯನ್ನು ನೇಮಿಸಲಾಯಿತು. ಸಂವಿಧಾನ ರಚನಾ ಸಮಿತಿಯು ನೇಮಿಸಿದಂಥ ಒಕ್ಕೂಟ ಅಧಿಕಾರಿಗಳ ಸಮಿತಿ, ಒಕ್ಕೂಟ ಸಂವಿಧಾನ ಸಮಿತಿ, ಪ್ರಾಂತೀಯ ಸಂವಿಧಾನ ಸಮಿತಿ ಮತ್ತು ಮೂಲಭೂತ ಹಕ್ಕುಗಳು, ಅಲ್ಪಸಂಖ್ಯಾತರು, ಬುಡಕಟ್ಟು ಪ್ರದೇಶ ಇತ್ಯಾದಿಗಳ ಕುರಿತ ಸಲಹಾ ಸಮಿತಿಗಳು ನೀಡಿದ ವರದಿಗಳ ಆಧಾರದ ಮೇಲೆ ಸಂವಿಧಾನ ರಚನಾ ಸಭೆಯು ಕೈಗೊಂಡ ತೀರ್ಮಾನಗಳಿಗೆ ಅನುಸಾರವಾಗಿ ಸಂವಿಧಾನವನ್ನು ತಯಾರಿಸುವ ಕೆಲಸವನ್ನು ಕರಡು ರಚನಾ ಸಮಿತಿಗೆ ಒಪ್ಪಿಸಲಾಗಿತ್ತು. ಭಾರತ ಸರ್ಕಾರದ ಅಧಿನಿಯಮ 1935 ಒಳಗೊಂಡಿರುವ ಉಪಬಂಧಗಳನ್ನು ಕೆಲವು ವಿಷಯಗಳ ಸಂಬಂಧದಲ್ಲಿ ಅನುಸರಿಸಬೇಕೆಂದು ಸಂವಿಧಾನ ಸಭೆಯು ನಿರ್ದೇಶಿಸಿತ್ತು. ನಾನು 1948 ಫೆಬ್ರವರಿ 28 ಬರೆದ ಪತ್ರದಲ್ಲಿ ಸ್ಥಾಯಿ ಸಮಿತಿಯು ಕೆಲವು ವಿಚಾರಗಳಿಂದ ದೂರ ಸರಿದಿರುವುದು ಮತ್ತು ಪರ್ಯಾಯ ಸಲಹೆಗಳನ್ನು ನೀಡಿರುವುದನ್ನು ಪ್ರಸ್ತಾಪಿಸಿದ್ದೆ. ನಾನು ಪತ್ರದಲ್ಲಿ ಪ್ರಸ್ತಾಪಿಸಿದ ಆ ಅಂಶಗಳನ್ನು ಹೊರತುಪಡಿಸಿದರೆ ಉಳಿದಂತೆ ಕರಡು ರಚನಾ ಸಮಿತಿಯು ಅದಕ್ಕೆ ವಹಿಸಿಕೊಟ್ಟ ನಿರ್ದೇಶನಗಳನ್ನು ನಿಷ್ಠೆಯಿಂದ ಪಾಲಿಸಿದೆ ಎಂಬ ಭರವಸೆ ನನಗಿದೆ. ಕರಡು ರಚನಾ ಸಮಿತಿಯು ಸಿದ್ಧಪಡಿಸಿರುವ ಕರಡು ಸಂವಿಧಾನವು ಒಂದು ಬೃಹತ್ ದಾಖಲೆಯಾಗಿದೆ. ಅದು 315 ಅನುಚ್ಛೇದಗಳನ್ನು ಮತ್ತು 8 ಅನುಸೂಚಿಗಳನ್ನು ಒಳಗೊಂಡಿದೆ. ಯಾವುದೇ ದೇಶದ ಸಂವಿಧಾನವು ಈ ನಮ್ಮ ಕರಡು ಸಂವಿಧಾನದಷ್ಟು ಬೃಹತ್ ಗಾತ್ರದಲ್ಲಿ ಇಲ್ಲ. ಈ ಕರಡು ಸಂವಿಧಾನವನ್ನು ಓದದೆ ಅದರ ಮುಖ್ಯ ಮತ್ತು ವಿಶೇಷ ಲಕ್ಷಣ ಸ್ವರೂಪಗಳನ್ನು ತಿಳಿದುಕೊಳ್ಳುವುದು ಕಷ್ಟವಾಗುತ್ತದೆ. ಕರಡು ಸಂವಿಧಾನವು 8 ಸಾರ್ವಜನಿಕರ ಮುಂದಿದೆ. ಈ ದೀರ್ಘಾವಧಿಯಲ್ಲಿ ಮಿತ್ರರು, ಟೀಕಾಕಾರರು, ಪ್ರತಿಪಕ್ಷಗಳು ಅದರಲ್ಲಿ ಒಳಗೊಂಡಿರುವ ಉಪಬಂಧಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಾಗೂ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಲು ಅವರಿಗೆ ಸಾಕಷ್ಟು ಕಾಲಾವಕಾಶವಿತ್ತು. ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವವರಲ್ಲಿ ಕೆಲವರು ಅನುಚ್ಛೇದಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅಥವಾ ಅವುಗಳ ಬಗ್ಗೆ ಸಮರ್ಪಕವಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂದು ನಾನು ಧೈರ್ಯವಾಗಿ ಹೇಳಬಲ್ಲೆ. ಈ ಬಗ್ಗೆ ಮಾಡಲಾಗಿರುವ ಟೀಕೆಗಳಿಗೆ ಉತ್ತರ ಕೊಡಬೇಕಾಗಿದೆ. ಈ ಎರಡು ಕಾರಣಗಳಿಂದಾಗಿ ಈಗ ಪರಿಶೀಲನೆಗೆ ಒಪ್ಪಿಸಿರುವ ಕರಡು ಸಂವಿಧಾನದ ಮುಖ್ಯ ಮತ್ತು ವಿಶೇಷ ಲಕ್ಷಣಗಳ ಬಗ್ಗೆ ಮತ್ತು ಆ ಬಗ್ಗೆ ಮಾಡಿರುವ ಟೀಕೆಗಳ ಬಗ್ಗೆ ನಿಮ್ಮ ಗಮನ ಸೆಳೆಯುವುದು ಅವಶ್ಯಕವಾಗಿದೆ. ಸಂವಿಧಾನದ ಪ್ರತಿಯೊಂದನ್ನು ಸಂವಿಧಾನ ಕಾನೂನಿನ ವಿದ್ಯಾರ್ಥಿಯೊಬ್ಬನ ಕೈಗೆ ಕೊಟ್ಟರೆ ಅವನು ಖಂಡಿತ 2 ಪ್ರಶ್ನೆಗಳನ್ನು ಕೇಳುತ್ತಾನೆ. ಅವನು ಕೇಳುವ ಮೊದಲನೇ ಪ್ರಶ್ನೆ, ಸಂವಿಧಾನದಲ್ಲಿ ನಿರೂಪಿಸಿರುವ ಸರ್ಕಾರ ಯಾವ ರೀತಿಯದು? ಮತ್ತು ಎರಡನೇ ಪ್ರಶ್ನೆ, ಸಂವಿಧಾನ ಯಾವ ರೀತಿಯದು? ಯಾವುದೇ ಸಂವಿಧಾನವು ಈ 2 ಮುಖ್ಯ ಸಂಗತಿಗಳನ್ನು ಸ್ಪಷ್ಟಪಡಿಸಬೇಕಾಗುತ್ತದೆ. ಮೇಲಿನ 2 ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆಗೆ ಉತ್ತರಿಸಲು ನಾನು ಪ್ರಾರಂಭಿಸುತ್ತೇನೆ. ಕರಡು ಸಂವಿಧಾನದಲ್ಲಿ ಒಕ್ಕೂಟದ ಅಧ್ಯಕ್ಷ ಅಂದರೆ ರಾಷ್ಟ್ರಪತಿ ಎಂದು ಕರೆಯಲಾಗುವ ಕಾರ್ಯನಿರ್ವಾಹಕನಿದ್ದು ಅವನು ಭಾರತ ಒಕ್ಕೂಟದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುತ್ತಾನೆ. ಈ ಕಾರ್ಯನಿರ್ವಾಹಕ ಪದದ ಹೆಸರು ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಅಧ್ಯಕ್ಷನ ಪದದ ಹೆಸರಿಗೆ ಹೋಲುತ್ತದೆ. ಆದರೆ ಹೆಸರಿನ ಹೋಲಿಕೆಯೊಂದನ್ನು ಬಿಟ್ಟರೆ ಅಮೆರಿಕಾದಲ್ಲಿರುವ ಸರ್ಕಾರದ ರೀತಿಗೂ ಕರಡು ಸಂವಿಧಾನದಲ್ಲಿ ಉದ್ದೇಶಿಸಿರುವ ಸರ್ಕಾರದ ರೀತಿಗೂ ಯಾವುದೇ ಸಾಮ್ಯವಾಗಲಿ ಸಂಬಂಧವಾಗಲಿ ಇಲ್ಲ. ಅಮೆರಿಕ ಸರ್ಕಾರವು ಅಧ್ಯಕ್ಷೀಯ ಪದ್ಧತಿಯ ಸರ್ಕಾರವಾಗಿದೆ, ಆದರೆ ಕರಡು ಸಂವಿಧಾನದಲ್ಲಿ ಉದ್ದೇಶಿಸಿರುವುದು ಸಂಸದೀಯ ಪದ್ಧತಿಯ ಸರ್ಕಾರವನ್ನು. ಈ 2 ಪದ್ಧತಿಗಳು ಮೂಲತಃ ಭಿನ್ನವಾಗಿರುತ್ತವೆ. ಅಮೆರಿಕದ ಅಧ್ಯಕ್ಷೀಯ ಪದ್ಧತಿಯಲ್ಲಿ ಅಧ್ಯಕ್ಷನು ಕಾರ್ಯಾಂಗದ ಮುಖ್ಯಸ್ಥನಾಗಿರುತ್ತಾನೆ. ಆಡಳಿತದ ಎಲ್ಲ ವ್ಯವಹಾರವೂ ಅವನದೇ ಆಗಿರುತ್ತದೆ. ಕರಡು ಸಂವಿಧಾನದಲ್ಲಿ ರಾಷ್ಟ್ರಪತಿಯು ಇಂಗ್ಲಿಷ್ ಸಂವಿಧಾನದಲ್ಲಿನ ರಾಜನ ಸ್ಥಾನಮಾನವನ್ನು ಹೊಂದಿರುತ್ತಾನೆ. ರಾಷ್ಟ್ರಪತಿಯು ರಾಷ್ಟ್ರದ ಮುಖ್ಯಸ್ಥನಾಗಿರುತ್ತಾನೆಯೇ ಹೊರತು ಕಾರ್ಯಾಂಗದ ಮುಖ್ಯಸ್ಥನಲ್ಲ. ಅವನು ರಾಷ್ಟ್ರವನ್ನು ಪ್ರತಿನಿಧಿಸುತ್ತಾನೆಯೇ ಹೊರತು ರಾಷ್ಟ್ರವನ್ನು ಆಳುವುದಿಲ್ಲ. ಅವನು ರಾಷ್ಟ್ರದ ಸಂಕೇತವಾಗಿರುತ್ತಾನೆ. ರಾಷ್ಟ್ರದ ಎಲ್ಲ ತೀರ್ಮಾನಗಳನ್ನು ತನ್ನ ಮೊಹರಿನ ಮೂಲಕ ಸಾರ್ವಜನಿಕರಿಗೆ ತಿಳಿಸುವ ಶಿಷ್ಟಾಚಾರದ ಪ್ರಕ್ರಿಯೆಯೇ ಅವನು ಆಡಳಿತದಲ್ಲಿ ಹೊಂದಿರುವ ಸ್ಥಾನಮಾನ. ಅಮೆರಿಕ ಸಂವಿಧಾನದಲ್ಲಿ ಬೇರೆ ಬೇರೆ ಇಲಾಖೆಗಳಿಗೆ ಕಾರ್ಯದರ್ಶಿಗಳು ಇದ್ದು ಅವರೆಲ್ಲ ಅಧ್ಯಕ್ಷನ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಅದೇ ರೀತಿ ಭಾರತದ ರಾಷ್ಟ್ರಪತಿಯು ಆಡಳಿತದ ವಿವಿಧ ಇಲಾಖೆಗಳನ್ನು ಮಂತ್ರಿಗಳಿಗೆ ವಹಿಸುತ್ತಾನೆ. ಇಲ್ಲಿ ನಾವು ಮುಖ್ಯವಾದ ವ್ಯತ್ಯಾಸವನ್ನು ಗಮನಿಸಬೇಕಾಗುತ್ತದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷನು ತನ್ನ ಯಾರೇ ಕಾರ್ಯದರ್ಶಿಗಳು ಕೊಟ್ಟಂತಹ ಸಲಹೆಗಳನ್ನು ಒಪ್ಪಿಕೊಳ್ಳಬೇಕಾಗಿಲ್ಲ. ಆದರೆ ಭಾರತದಂಥ ರಾಷ್ಟ್ರಪತಿಯು ಮಂತ್ರಿಗಳ ಸಲಹೆಗಳನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಮಂತ್ರಿಗಳ ಸಲಹೆಗೆ ವಿರುದ್ಧವಾಗಿ ಅವನೇನು ಮಾಡುವಂತಿಲ್ಲ. ಅಮೆರಿಕದ ರಾಷ್ಟ್ರಪತಿಯು ಯಾವುದೇ ಸಮಯದಲ್ಲಿ ಯಾವನೇ ಕಾರ್ಯದರ್ಶಿಯನ್ನು ವಜಾ ಮಾಡಬಹುದು. ಆದರೆ ಭಾರತದ ರಾಷ್ಟ್ರಪತಿಯು ತನ್ನ ಮಂತ್ರಿಗಳನ್ನು ಸಂಸತ್ತಿನಲ್ಲಿ ಬಹುಮತವನ್ನು ಹೊಂದಿರುವವರಿಗೆ ಅವರನ್ನು ವಜಾ ಮಾಡುವಂತಿಲ್ಲ. ಅಮೆರಿಕದ್ದು ಕಾರ್ಯಾಂಗ ಮತ್ತು ಶಾಸಕಾಂಗ ಪ್ರತ್ಯೇಕವಾಗಿರುವ ಅಧ್ಯಕ್ಷೀಯ ಪದ್ಧತಿಯ ಸರ್ಕಾರ. ಹೀಗಾಗಿ ಅವರ ಅಧ್ಯಕ್ಷನಾಗಲಿ ಮತ್ತು ಅವನ ಕಾರ್ಯದರ್ಶಿಯಾಗಲಿ ಅಲ್ಲಿನ ಕಾಂಗ್ರೆಸ್ಸಿನ ಸದಸ್ಯರಾಗಬೇಕಾಗಿಲ್ಲ. ನಮ್ಮ ಕರಡು ಸಂವಿಧಾನವು ಈ ಸಿದ್ಧಾಂತವನ್ನು ಮಾನ್ಯ ಮಾಡುವುದಿಲ್ಲ. ಭಾರತ ಒಕ್ಕೂಟದ ಮಂತ್ರಿಗಳು ಸಂಸತ್ತಿನ ಸದಸ್ಯರಾಗಿರುತ್ತಾರೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಮಂತ್ರಿಗಳಾಗಬೇಕಾದರೆ ಅವರು ಸಂಸತ್ತಿನ ಸದಸ್ಯರಾಗಿರಲೇಬೇಕು. ಮಂತ್ರಿಗಳು ಸಂಸತ್ತಿನ ಸದಸ್ಯರು ಹೊಂದಿರುವಂಥವೇ ಅಧಿಕಾರಿಗಳನ್ನು ಹೊಂದಿರುತ್ತಾರೆ. ಅವರು ಸಂಸತ್ತಿನಲ್ಲಿ ಕುಳಿತುಕೊಳ್ಳಬಹುದು, ಚರ್ಚೆಗಳಲ್ಲಿ ಭಾಗವಹಿಸಬಹುದು ಮತ್ತು ಬೇಡಿಕೆಗಳ ಮೇಲೆ ಮತ ನೀಡಬಹುದು. ಈ ಎರಡೂ ಬಗೆಯ ಸರ್ಕಾರಗಳು ಪ್ರಜಾಸತ್ತಾತ್ಮಕ ಸರ್ಕಾರಗಳೇ. ಆದರೆ ಇವೆರಡರ ನಡುವೆ ಯಾವುದು ಉತ್ತಮ ಎಂದು ಪರಿಗಣಿಸುವುದು ಸುಲಭವಲ್ಲ. ಪ್ರಜಾಸತ್ತಾತ್ಮಕ ಕಾರ್ಯಾಂಗವು ಈ ಮುಂದಿನ ಎರಡು ಅಗತ್ಯತೆಗಳನ್ನು ಪೂರೈಸಬೇಕಾಗುತ್ತದೆ. ಮೊದಲನೆಯದು, ಅದು ಸ್ಥಿರವಾದ ಕಾರ್ಯಾಂಗವಾಗಿರಬೇಕು. ಎರಡನೆಯದು, ಅದು ಜವಾಬ್ದಾರಿಯುತ ಕಾರ್ಯಾಂಗವಾಗಿರಬೇಕು. ದುರದೃಷ್ಟವಶಾತ್ ಈ ಎರಡನ್ನೂ ಸಾಧಿಸುವ ವ್ಯವಸ್ಥೆಯನ್ನು ಕಂಡುಕೊಳ್ಳುವುದು ಈವರೆಗೆ ಸಾಧ್ಯವಾಗಿಲ್ಲ. ಹೆಚ್ಚು ಸ್ಥಿರತೆಯನ್ನು ಕೊಡುವ ಆದರೆ ಕಡಿಮೆ ಜವಾಬ್ದಾರಿಯನ್ನು ಕೊಡುವಂತಹ ಪದ್ಧತಿಯನ್ನು ನೀವು ಹೊಂದಬಹುದು, ಅಥವಾ ಹೆಚ್ಚು ಜವಾಬ್ದಾರಿಯನ್ನು ಆದರೆ ಕಡಿಮೆ ಸ್ಥಿರತೆಯನ್ನು ಕೊಡುವಂತಹ ಪದ್ಧತಿಯನ್ನು ಹೊಂದಬಹುದು. ಅಮೆರಿಕ ಮತ್ತು ಸ್ವಿಸ್ ಪದ್ಧತಿಗಳು ಹೆಚ್ಚು ಸ್ಥಿರತೆಯನ್ನು ಆದರೆ ಕಡಿಮೆ ಜವಾಬ್ದಾರಿಯನ್ನು ಕೊಡುತ್ತವೆ. ಆದರೆ ಬ್ರಿಟಿಷ್ ಪದ್ಧತಿಯಲ್ಲಿ ಜವಾಬ್ದಾರಿ ಹೆಚ್ಚು, ಸ್ಥಿರತೆ ಕಡಿಮೆ. ಇದಕ್ಕೆ ಕಾರಣ ಸ್ಪಷ್ಟ. ಅಮೆರಿಕದ ಕಾರ್ಯಾಂಗವು ಸಂಸದೀಯವಲ್ಲದ ಕಾರ್ಯಾಂಗವಾಗಿದೆ. ಇದು ತನ್ನ ಅಸ್ತಿತ್ವಕ್ಕೆ ಕಾಂಗ್ರೆಸ್ಸಿನ ಬಹುಮತವನ್ನು ಅವಲಂಬಿಸಿರುವುದಿಲ್ಲ. ಆದರೆ ಬ್ರಿಟಿಷ್ ಪದ್ಧತಿಯು ಸಂಸತ್ತಿನ ಬಹುಮತವನ್ನು ಅವಲಂಬಿಸಿರುತ್ತದೆ. ಸಂಸದೀಯವಲ್ಲದ ಕಾರ್ಯಾಂಗವಾಗಿರುವುದರಿಂದ ಅಮೆರಿಕದ ಕಾಂಗ್ರೆಸ್ಸು ಅಲ್ಲಿನ ಕಾರ್ಯಾಂಗವನ್ನು ವಜಾ ಮಾಡುವಂತಿಲ್ಲ. ಸಂಸದೀಯ ಪದ್ಧತಿಯ ಸರ್ಕಾರದಲ್ಲಿ ಸಂಸತ್ತಿನ ಸದಸ್ಯರ ಬಹುಮತವನ್ನು ಕಳೆದುಕೊಂಡ ಕೂಡಲೇ ಆ ಸರ್ಕಾರ ರಾಜೀನಾಮೆಯನ್ನು ಕೊಡಬೇಕಾಗುತ್ತದೆ. ಜವಾಬ್ದಾರಿಯ ದೃಷ್ಟಿಯಿಂದ ನೋಡುವುದಾದರೆ ಸಂಸದೀಯವಲ್ಲದ ಕಾರ್ಯಾಂಗವು ಸಂಸತ್ತಿನಿಂದ ಸ್ವತಂತ್ರವಾಗಿರುವುದರಿಂದ ಅದು ಶಾಸಕಾಂಗಕ್ಕೆ ಅಷ್ಟೊಂದು ಜವಾಬ್ದಾರವಾಗಬೇಕಾಗಿಲ್ಲ. ಆದರೆ ಸಂಸದೀಯ ಕಾರ್ಯಾಂಗವು ಸಂಸತ್ತಿನ ಬಹುಮತವನ್ನೇ ಆಧರಿಸಿರುವುದರಿಂದ ಅದು ಸಂಸತ್ತಿಗೆ ಹೆಚ್ಚು ಜವಾಬ್ದಾರಿಯುತವಾಗಿರಬೇಕಾಗುತ್ತದೆ. ಸಂಸದೀಯ ಪದ್ಧತಿಯು ಸಂಸದೀಯವಲ್ಲದ ಪದ್ಧತಿಗಿಂತ ಬೇರೆಯಾಗಿರುತ್ತದೆ. ಮೊದಲನೆಯದು ಎರಡನೆಯದಕ್ಕಿಂತ ಹೆಚ್ಚು ಜವಾಬ್ದಾರಿಯುತವಾಗಿರುತ್ತದೆ. ಆದರೆ ಅವುಗಳ ಜವಾಬ್ದಾರಿಯನ್ನು ನಿರ್ಧರಿಸುವ ಕಾಲ ಮತ್ತು ಏಜೆನ್ಸಿಯ ವಿಚಾರಗಳಲ್ಲಿ ಅವು ಬೇರೆಯಾಗುತ್ತವೆ. ಸಂಸದೀಯವಲ್ಲದ ಪದ್ಧತಿಯಲ್ಲಿ ಎಂದರೆ ಅಮೆರಿಕದಲ್ಲಿರುವ ಪದ್ಧತಿಯಲ್ಲಿ ಕಾರ್ಯಾಂಗದ ಜವಾಬ್ದಾರಿಯನ್ನು 2 ವರ್ಷಗಳಿಗೊಮ್ಮೆ ಮತದಾರರು ನಿರ್ಧರಿಸುತ್ತಾರೆ. ಸಂಸದೀಯ ಪದ್ಧತಿಯನ್ನು ಹೊಂದಿರುವ ಇಂಗ್ಲೆಂಡಿನಲ್ಲಿ ಕಾರ್ಯಾಂಗದ ಜವಾಬ್ದಾರಿಯ ನಿರ್ಧರಣೆಯು ದಿನನಿತ್ಯವೂ ಮತ್ತು ನಿಯತಕಾಲಿಕವೂ ನಡೆಯುತ್ತದೆ. ಸಂಸತ್ತಿನಲ್ಲಿ ಸದಸ್ಯರು ಪ್ರಶ್ನೆಗಳನ್ನು ಕೇಳುವ ಮೂಲಕ, ನಿರ್ಣಯಗಳನ್ನು ಮಂಡಿಸುವ ಮೂಲಕ, ಅವಿಶ್ವಾಸ ನಿರ್ಣಯಗಳ ಮೂಲಕ, ಕಲಾಪಗಳನ್ನು ಮುಂದೂಡುವ ಮೂಲಕ, ಭಾಷಣಗಳ ಮೇಲಣ ಚರ್ಚೆಗಳ ಮೂಲಕ ದಿನನಿತ್ಯವೂ ಕಾರ್ಯಾಂಗದ ಜವಾಬ್ದಾರಿಯ ನಿರ್ಣಯವಾಗುತ್ತಿರುತ್ತದೆ. ಪ್ರತಿ 5 ವರ್ಷಗಳಿಗೊಮ್ಮೆ ಅಥವಾ ಅದಕ್ಕಿಂತ ಮುಂಚಿತವಾಗಿ ನಡೆಯುವ ಚುನಾವಣೆಗಳಲ್ಲಿ ಮತದಾರರು ಭಾಗವಹಿಸುವ ಮೂಲಕ ಕಾರ್ಯಾಂಗದ ಮೌಲ್ಯ ನಿರ್ಧರಣೆಯನ್ನು ಮಾಡುತ್ತಾರೆ. ಕಾರ್ಯಾಂಗದ ಜವಾಬ್ದಾರಿಯ ದೈನಿಕ ನಿರ್ಧರಣೆಯು ನಿಯತಕಾಲಿಕ ನಿರ್ಧರಣೆಗಿಂತ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಅಮೆರಿಕ ಪದ್ಧತಿಯಲ್ಲಿ ದೈನಿಕ ನಿರ್ಧರಣೆ ಕಾಣುವುದಿಲ್ಲ. ಭಾರತದಂಥ ದೇಶದಲ್ಲಿ ನಿಯತಕಾಲಿಕ ನಿರ್ಧರಣೆಗಿಂತ ದೈನಂದಿನ ನಿರ್ಧರಣೆಯು ಪರಿಣಾಮಕಾರಿಯಾಗಿಯೂ ತೀರಾ ಅಗತ್ಯವೂ ಆಗಿದೆ. ಕರಡು ಸಂವಿಧಾನವು ಸಂಸದೀಯ ಪದ್ಧತಿಯ ಕಾರ್ಯಾಂಗದ ಬಗ್ಗೆ ಶಿಫಾರಸು ಮಾಡುತ್ತಾ ಹೆಚ್ಚು ಸ್ಥಿರತೆಗಿಂತ ಹೆಚ್ಚು ಜವಾಬ್ದಾರಿಗೆ ಆದ್ಯತೆ ನೀಡಿದೆ. ಕರಡು ಸಂವಿಧಾನದಲ್ಲಿ ಪ್ರಸ್ತಾಪಿಸಿರುವ ಸರ್ಕಾರದ ರೀತಿ ಕುರಿತು ನಾನು ಈವರೆಗೆ ವಿವರಿಸಿದ್ದೇನೆ. ನಾನೀಗ ಎರಡನೆಯ ಪ್ರಶ್ನೆಗೆ, ಅಂದರೆ ಸಂವಿಧಾನ ಯಾವ ರೀತಿಯದು ಎಂಬ ಪ್ರಶ್ನೆಗೆ ಉತ್ತರಿಸ ಬಯಸುತ್ತೇನೆ. ಇತಿಹಾಸದಲ್ಲಿ ಪ್ರಧಾನವಾಗಿ 2 ರೀತಿಯ ಸಂವಿಧಾನಗಳು ಕಂಡುಬರುತ್ತವೆ. ಮೊದಲನೆಯದು ಒಕ್ಕೂಟ ಸಂವಿಧಾನ, ಎರಡನೆಯದು ಫೆಡರಲ್ ಸಂವಿಧಾನ. ಒಕ್ಕೂಟ ಸಂವಿಧಾನದ 2 ಮುಖ್ಯ ಲಕ್ಷಣಗಳು ಅಂದರೆ, ಮೊದಲನೆಯದು ಕೇಂದ್ರೀಯ ಆಡಳಿತ ವ್ಯವಸ್ಥೆಯ ಸಾರ್ವಭೌಮತ್ವ, ಎರಡನೆಯದು ಅಧೀನ ಸಾರ್ವಭೌಮತ್ವದ ಆಡಳಿತ ಇಲ್ಲದಿರುವುದು. ಫೆಡರಲ್ ಸಂವಿಧಾನದ 2 ಮುಖ್ಯ ಲಕ್ಷಣಗಳು ಹೀಗಿವೆ: ಕೇಂದ್ರೀಯ ಆಡಳಿತ ವ್ಯವಸ್ಥೆ ಮತ್ತು ಅಧೀನ ಆಡಳಿತ ವ್ಯವಸ್ಥೆಗಳು ಜೊತೆ ಜೊತೆಯಲ್ಲಿಯೇ ಇರುತ್ತವೆ. ಎರಡನೆಯದು, ಎರಡೂ ತಮಗೆ ವಹಿಸಿರುವ ಕ್ಷೇತ್ರಗಳಲ್ಲಿ ತಮ್ಮ ಸಾರ್ವಭೌಮತೆಯನ್ನು ಪಡೆದುಕೊಂಡಿರುತ್ತವೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಫೆಡರೇಷನ್ ಎಂದರೆ 2 ಆಡಳಿತ ವ್ಯವಸ್ಥೆಗಳ ಸ್ಥಾಪನೆ ಎಂದರ್ಥ. ಕರಡು ಸಂವಿಧಾನವು ಇಂಥ 2 ಆಡಳಿತ ವ್ಯವಸ್ಥೆಯನ್ನು ಸ್ಥಾಪಿಸಲು ಉದ್ದೇಶಿಸಿರುವುದರಿಂದ ಇದು ಫೆಡರಲ್ ಸಂವಿಧಾನವಾಗಿದೆ. ಉದ್ದೇಶಿತ ಸಂವಿಧಾನದಲ್ಲಿನ 2 ಆಡಳಿತ ವ್ಯವಸ್ಥೆಗಳು ಇದ್ದು, ಕೇಂದ್ರದಲ್ಲಿ ಒಕ್ಕೂಟ ವ್ಯವಸ್ಥೆಯು, ಅದರ ಪರಿಧಿಯಲ್ಲಿ ರಾಜ್ಯಗಳ ಆಡಳಿತ ವ್ಯವಸ್ಥೆಯೂ ಇದೆ. ಒಕ್ಕೂಟ ಮತ್ತು ರಾಜ್ಯಗಳು ಸಂವಿಧಾನದಿಂದ ಅವುಗಳಿಗೆ ಪ್ರದತ್ತವಾದ ಸಾರ್ವಭೌಮ ಅಧಿಕಾರಗಳನ್ನು ಸ್ವತಂತ್ರವಾಗಿ ಚಲಾಯಿಸಬಹುದಾಗಿದೆ. ಈ 2 ಆಡಳಿತ ವ್ಯವಸ್ಥೆಗಳು ಅಮೆರಿಕದ ಸಂವಿಧಾನಕ್ಕೆ ಸಂವಾದಿಯಾಗಿ ಕಾಣುತ್ತವೆ. ಅಮೆರಿಕ ಆಡಳಿತ ವ್ಯವಸ್ಥೆಯಲ್ಲಿ ಇದೇ ತರಹದ ವ್ಯವಸ್ಥೆಯಿದ್ದು, ಮೊದಲನೇ ವ್ಯವಸ್ಥೆಯನ್ನು ಫೆಡರಲ್ ಸರ್ಕಾರವೆಂತಲೂ, ಎರಡನೆಯ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರವೆಂತಲೂ ಕರೆಯಲಾಗುತ್ತದೆ.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು.

ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಈ ದೋಸೆಗಳ ವಿಷಯಕ್ಕೆ ಅಂತ ಬಂದಾಗ ಮಸಾಲೆ ದೋಸೆ, ಖಾಲಿ ದೋಸೆ, ಬೆಣ್ಣೆ ದೋಸೆ, ರವೆ ದೋಸೆ, ಕ್ಯಾರೆಟ್ ದೋಸೆ, ಟೊಮೆಟೊ ದೋಸೆ, ಸೌತೆಕಾಯಿ ದೋಸೆ, ಬೀಟ್ರೂಟ್ ದೋಸೆ, ಸೊ ಈ ರೀತಿಯ ಕಲರ್ಫುಲ್ ದೋಸೆಗಳ ಬಗ್ಗೆ ಕೇಳಿರ್ತೀವಿ. ಹಾಗೆ ಇವುಗಳಲ್ಲಿ ಕೆಲವೊಂದು ದೋಸೆಗಳನ್ನು ಮಾಡಿಕೊಂಡು ತಿಂದಿರ್ತೀವಿ ಕೂಡ. ಅದರಲ್ಲೂ ಫೇಮಸ್ ಅನ್ನುವಂತಹ ವಿಷಯಕ್ಕೆ ಬಂದರೆ ಮಸಾಲೆ ದೋಸೆ, ಬೆಣ್ಣೆ ದೋಸೆ, ನೀರು ದೋಸೆ ಇವೆಲ್ಲವೂ ಕೂಡ ಸಾಕಷ್ಟು ಫೇಮಸ್ಸನ್ನು ಪಡೆದಂತಹ ದೋಸೆಗಳಾಗಿವೆ. ಮಸಾಲೆ ದೋಸೆ ಎಲ್ರಿಗೂ ಕೂಡ ಪ್ರಿಯವಾದಂತಹ ತಿಂಡಿ. ಇನ್ನು ಬೆಣ್ಣೆ ದೋಸೆ ದಾವಣಗೆರೆಯಲ್ಲಂತೂ ಇನ್ನೂ ಫೇಮಸ್ಸು, ಬೆಣ್ಣೆ ನಗರ ಅಂತಲೇ ಫೇಮಸ್ ಆಗಿದೆ. ಇನ್ನು ಮಂಗಳೂರು, ಕುಂದಾಪುರ, ಸಿರ್ಸಿ ಸೈಡ್ ಹೋದರೆ ಹೆಚ್ಚಾಗಿ ನೀರು ದೋಸೆಯನ್ನು ಮಾಡೋದುಂಟು. ಈಗಂತೂ ಕಾಲ ಬದಲಾವಣೆ ಆಗಿದೆ. ಸೊ ಎಲ್ಲ ಕಡೆ ಸಿಗುವಂತಹ ತಿಂಡಿಗಳು, ಬೇರೆ ಬೇರೆ ಭಾಗಗಳಲ್ಲಿ ಸಿಗುವಂತಹ ತಿಂಡಿಗಳು ಎಲ್ಲ ಕಡೆಗಳಲ್ಲೂ ಕೂಡ ಈಗ ನೆಚ್ಚಿನ ತಿಂಡಿಗಳಾಗಿವೆ. ಸೊ ತಳ್ಳೋ ಗಾಡಿಗಳಲ್ಲಿರ್ಬೋದು, ಸಣ್ಣ ಪುಟ್ಟ ಕ್ಯಾಂಟೀನ್ಗಳಲ್ಲಿರ್ಬೋದು, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಎಲ್ಲ ಕಡೆ ನಮಗೆ ಇಷ್ಟವಾದಂತಹ ರೆಸಿಪಿಗಳು ಈಗ ಸಿಗ್ತಾ ಇದೆ. ಸಾಮಾನ್ಯವಾಗಿ ಈ ಕ್ಯಾರೆಟ್ ದೋಸೆ, ಬೀಟ್ರೂಟ್ ದೋಸೆ, ಸೌತೆಕಾಯಿ ದೋಸೆ, ಟೊಮೆಟೊ ದೋಸೆಯನ್ನು ಮಾಡ್ಕೊಂಡು ತಿಂದಿರ್ತೀರ. ಈ ದಿನ ಸ್ಪೆಷಲ್ ಆಗಿರುವಂತಹ ದೋಸೆನ ತಿಳಿಸ್ತೀನಿ ಸ್ನೇಹಿತರೆ. ಅದೇ ಎಲೆಕೋಸು ದೋಸೆ. ಈ ಕೋಸಲ್ಲಿ ಸಾಮಾನ್ಯವಾಗಿ ಫ್ರೈಡ್ ರೈಸ್ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಜೊತೆಗೆ ಗಟ್ಟಿ ಸಾಂಬಾರು ಮಾಡ್ತಾರೆ, ಹಾಗೆ ಮಂಚೂರಿ ಮಾಡ್ತಾರೆ. ಹೂಕೋಸಿಂದ ಅಥವಾ ಎಲೆಕೋಸಿಂದ ಮಂಚೂರಿ ಮಾಡ್ತಾರೆ. ಅದರಲ್ಲೂ ಸ್ಪೆಷಲಾಗಿ ಶಿವಮೊಗ್ಗದಲ್ಲೆಲ್ಲ ಎಲೆಕೋಸಿನಿಂದ ಮಾಡುವಂತಹ ಮಂಚೂರಿ ಕೂಡ ಸಿಕ್ಕೇ ಸಿಗತ್ತೆ. ಎಲೆಕೋಸು ದೋಸೆಗೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಈ ಎಲೆಕೋಸು ದೋಸೆನ ಮಾಡ್ಕೊಳ್ಳಿಕ್ಕೆ ಮಿನಿಮಮ್ 20-30 ನಿಮಿಷ

ಇರಬಾರ್ದು, ತೆಳುವು ಇರಬಾರ್ದು. ಸೊ ದೋಸೆ ಮಾಡುವ ಹದಕ್ಕೆ ಹಿಟ್ಟನ್ನು ಕಲಸ್ಕೊಂಡು ಈ ಎಲ್ಲ ಸಾಮಗ್ರಿಗಳನ್ನು ಮಿಶ್ರಣ ಮಾಡಿ ಬಿಸಿಯಾದ ತವಕ್ಕೆ ಎಣ್ಣೆಯನ್ನು ಸವರಿ ಹಿಟ್ಟನ್ನು ಹರಡಿದರೆ ಗರಿಗರಿಯಾದಂತಹ ಎಲೆಕೋಸಿನ ದೋಸೆ ರೆಡಿ ಆಗುತ್ತೆ. ಇದನ್ನು ಕಾಯಿ ಚಟ್ನಿ ಅಥವಾ ಸಾಗು ಅಥವಾ ಸಾಂಬಾರ್ ಜೊತೆಗೂ ತಿನ್ಬೋದು. ಕೆಲವೊಂದು ಸಮಯದಲ್ಲಿ ಸಾಂಬಾರ್ ಬೇಕು ಅಂತಲೂ ಅನಿಸೋದಿಲ್ಲ. ಯಾಕಪ್ಪ ಅಂದರೆ ಇದರಲ್ಲಿ ಈರುಳ್ಳಿ, ಹಸೆಮೆಣಸು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಅರಶಿನ ಪುಡಿ ಹಾಗೆ ಕೋಸು ಇರುವಂತಹ ಕಾರಣಕ್ಕೆ ಇದಕ್ಕೆ ಎಕ್ಸ್ಟ್ರಾ ಪಲ್ಯ ಬೇಕು ಅಂತಲೂ ಅನಿಸೋದಿಲ್ಲ. ಎಲೆಕೋಸಿನ ದೋಸೆಯನ್ನು ನೀವು ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಲೆಕೋಸನ್ನು ಬಳಸ್ಕೊಂಡು ಹೇಗೆ ದೋಸೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ. ಅದರೊಟ್ಟಿಗೆ ಮತ್ತೊಂದು ಸ್ಪೆಷಲ್ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳುವಂತಹ ದೋಸೆಯನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು ಇದ್ದಾರೆ. ಸೊ ತಡ ಮಾಡೋದು ಬೇಡ, ಅವರಿಂದ ಅದು ಯಾವ ಸ್ಪೆಷಲ್ ದೋಸೆ ಅನ್ನೋದನ್ನು ಕೇಳೋಣ.
5: ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿರಿ, ಏಕದಮ್ ಭಾಳ ಅಂದ್ರೆ ಭಾಳ ಮಸ್ತಾಗಿ ಅಕ್ಕಿ ದೋಸೆ ಮಾಡೋಣ. ಏಕದಮ್ ಹತ್ತಿ ಅಂಗಣ ಮೃದು ಆಗಿರುವಂಥ ಒಂದು ದೋಸೆಗೆ ರೀ. ಇದ್ರಾಗ ನಾವು ಉದ್ದಿನ ಬೇಳೆ ಹಾಕೋದು ಬೇಡ, ರವ ಹಾಕೋದು ಬೇಡ, ಎಣ್ಣೆ ಹಾಕೋದು ಬೇಡ, ಅಡುಗೆ ಸೋಡಾನೂ ಹಾಕೋದು ಬೇಡ್ರಿ. ಆದ್ರೂ ಇಟ್ಟಂಗೆ ಚೆಂದ ಕಾಣತ್ತಾವ ದೋಸೆ, ಮಸ್ತ್ ಬೆಳ್ಳಗಂತೀರೇನು. ಮೊದಲಿಗೆ ಒಂದು ಪಾತ್ರದಾಗ ಏನು ಮಾಡ್ರಿಪ್ಪ ಅಂತಂದ್ರೆ, ನಾವು ಅಕ್ಕಿ ತೊಗೊಂಡಿದ್ದೀವಿ. ಅಕ್ಕಿ ಯಾವ ಅಂತಂದ್ರೆ ರೇಷನ್ ಅಕ್ಕಿ ರೀ. ಟೋಟಲ್ ನಾವು 1.5 ಕಪ್ ರೇಷನ್ ಅಕ್ಕಿ ತೊಗೊಂಡಿದ್ದೀವಿ. 1.5 ಕಪ್ ರೇಷನ್ ಅಕ್ಕಿ ನಾವು ಒಂದ್ಸಲ ಚೆನ್ನಂಗಿ ತೊಳಿಬೇಕು. ರೇಷನ್ ಅಕ್ಕಿ ಅಂತ ನಾವು ಅಂತೀವಿ, ಒಬ್ಬೊಬ್ಬರು ಕಂಟ್ರೋಲ್ ಅಕ್ಕಿ ಅಂತಾರೆ. ಮತ್ತು ನೀವು ಏನತ್ತೀರಿ ನಮಗೆ ಹೇಳ್ರಿ, ನಮಗೆ ಗೊತ್ತಿಲ್ಲ. ಎಲ್ಲ ಕಡೆನೂ ಗೊತ್ತಾಗ್ಬಿಡ್ಬೇಕು, ಅಂದಾಗ ಮತ್ತು ಮುಂದಿನ ಸಲ ಹೇಳಕ್ಕೆ ಈಸಿ ಆಗ್ತದೆ ನಮಗೆ. ಅಂದಮೇಲೆ ಈ ಕಡೆ ನೋಡ್ರಿ, ಅವನು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀವಿ. ಈ ಕಡೆ ಒಂದು ಏನು ಮಾಡಿದೀವಪ್ಪ ಅಂತಂದ್ರೆ, ಒಂದು 1/4 ಕಪ್ ನಾವು ಅವಲಕ್ಕಿ ತೊಗೊಂಡಿದ್ದೀವಿ. ಅದ್ರಾಗ ರೀ ಸ್ವಲ್ಪ ಮೆಂತ್ಯ ಕಾಳು ಹಾಕೋಣ. ಅವಲಕ್ಕಿ ಮತ್ತು ಮೆಂತ್ಯ ಕಾಳು ಒಂದ್ಸಲ ಏನು ಮಾಡೋಣಪ್ಪ ಅಂತಂದ್ರೆ, ತೊಳೆದು ಬಿಡು ಅಷ್ಟ, ತೊಳೆದು ಹಿಂಡಿ ತೊಗೊಂಡು ಬಿಡ್ರಿ ಅವನು. ಈಗ ನೋಡ್ರಿ, ಅವಲಕ್ಕಿ ಮತ್ತು ಮೆಂತ್ಯ ಕಾಳು ಆ ಅಕ್ಕಿ ಒಳಗೆ ನಾವು ಹಾಕಿದೆವು. ಇನ್ನು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ, ಇದಕ್ಕೆ 1/2 ಕಪ್ ಏನೈತಿರಲ್ಲ ನಾವು ಮೊಸರು ಹಾಕೋಣ. ಮೊಸರು ಚಲೋ ಅಂತದ, ನೀವು 1/2 ಕಪ್ ತಗೋರಿ. ಫಸ್ಟ್ 1/2 ಕಪ್ ಮೊಸರು ಹಾಕಿ, ಅದೇನು ಕಪ್ ಇರ್ತದ್ರಲ್ಲ ಅದ್ರಾಗ ಸ್ವಲ್ಪ ನೀರು ಹಾಕ್ರಿ. ನೀರು ಹಾಕಿ ಅದನ್ನು ಇದ್ರಾಗ ಸೇರಿಸಿಬಿಡ್ರಿ. ಆಮೇಲೆ ತ ನೀವು ಅದನ್ನು ಮಿಕ್ಸ್ ಮಾಡಿರಿ. ನೋಡ್ರಿ, ಏನೇನು ಹಾಕಿದೀವಿ ನಮ್ಗೆ ನೆನಪಾಯ್ತಿರಲ್ಲ, ಆ ಅಕ್ಕಿ ತೊಳೆದು ಹಾಕಿದ್ವಿ, ಅದ್ರಾಗ ಅವಲಕ್ಕಿ ಮತ್ತು ಮೆಂತ್ಯ ಕಾಳು ನಾವು ತೊಳೆದು ಹಾಕಿ, 1/2 ಕಪ್ ಮೊಸರು ಹಾಕಿ ಅದ್ರ ಜೊತೆನೆ ಮ್ಯಾಲಕ್ಕೆ ಇನ್ನು 1/2 ಕಪ್ ನಾವು ನೀರು ಹಾಕಿದೆವು. ಇಷ್ಟು ಹಾಕಿ ನೀವೇನು ಮಾಡಿರಿ ಅಂತಂದ್ರೆ, ನೆಕ್ಸ್ಟ್ ಏನೈತಿರಲ್ಲ 1/2 ಕಪ್ ಬೇಕಂದ್ರೆ ನೀರು ಹಾಕಿರಿ ಅಷ್ಟೇ. 1/2 ಕಪ್ಪಿಂದ ಇನ್ನೊಂದು ಕಪ್ ನಿಮಗೆ ನೀರು ಹತ್ತಾವು, ಅಟ್ಟ ಭಾಳ ಏನಿಲ್ಲ. ಇಷ್ಟು ಹಾಕಿ ಅದನ್ನು ನೀವು ಎಲ್ಲ ಕಡೆ ಹಿಂಗೆ ನೀರು ಮ್ಯಾಲೆ ಉಳಿಯೋಂಗೆ ನೆನೆಯೋಂಗೆ ಬಿಟ್ಬಿಡ್ರಿ. ಒಂದು ಪ್ಲೇಟ್ ಮುಚ್ಚಿ ಬಿಟ್ಟುಬಿಡ್ರಿ. ಈಗ ಅದು ಎಷ್ಟೊತ್ತರ ನೆನಬೇಕು ಅಂದ್ರೆ, ಕಂಪ್ಲೀಟ್ 2 ತಾಸು. 2 ತಾಸು ರೀ, ಅದು ಕಂಪಲ್ಸರಿಯಾಗಿ ನೆನಿಬೇಕ್ರಿ. 2 ತಾಸು ನೀವು ಬಿಟ್ಟಿರಬೇಕು. 2 ತಾಸು ಆದಮೇಲೆ ತ ನೀವೇನು ಮಾಡೋದ್ರಿ ಅಂತಂದ್ರೆ, ಇನ್ನು ಗ್ರೈಂಡ್ ಮಾಡೋ ಕೆಲಸ ಐತಿ. ಅದನ್ನು ನಿಮಗೆ ಸಿಂಪಲ್ ಆಗಿನ ತೋರಿಸ್ತೀವಿ. ಏನಿಲ್ಲರಿ, ಆರಾಮ್ಸಿರಿ ಹೋಗ್ರಿ, ಒಂದು ಮಿಕ್ಸರ್ ಜಾರ್ ತೊಗೊರಿ, ಅದ್ರಾಗ ಇದನ್ನ ಹಾಕ್ರಿ. ಒಮ್ಮೆ ಎಲ್ಲನೂ ಹಾಕಬೇಡ್ರಿ, ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ನೀವು ಹಾಕೋದಿರ್ತೈತಿ, ಗ್ರೈಂಡ್ ಮಾಡೋದಿರ್ತೈತಿ. ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀವು ಅದಕ್ಕೆ ನೀರು ಸೇರಿಸ್ರಿ. ಅದ್ರಾಗ ಇರ್ತಾವ್ರಲ್ಲ ಏನು ನೆನೆಸಿಟ್ಟಿರ್ತಿರಲ್ಲ ಅಷ್ಟೇ, ಸ್ವಲ್ಪ ಮ್ಯಾಲ್ಗೆ ಉಳಿಯೋಂಗೆ ನೀರು ಹಾಕಿ ನೀವು ಇದನ್ನು ಒಮ್ಮೆ ಗಿರ್ರ ಅನಿಸ್ಬೇಕು. ಪೂರ್ತಿ ಚೆನ್ನಾಗಿ ನೀವು ಸಣ್ಣ ಮಾಡಬೇಕು ಅಷ್ಟೇ ರೀ. ಭಾಳ ಸಿಂಪಲ್ ಕೆಲಸ ಐತಿ. ಇದ್ರಾಗೇನು ತ್ರಾಸು ತೊಗೊಂಡು ಇಷ್ಟ ಕನ್ಸಿಸ್ಟೆನ್ಸಿ ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತೇಳಿದ್ರೆ, ಒಟ್ಟು ಸಣ್ಣ ಮಾಡಿರಿ. ಅದನ್ನು ಮಸ್ತಂಗಿ ಬಂದೈತಿ, ರುಬ್ಬಿದ ಆದಮೇಲೆ ತ ನೀವೊಂದು ಪಾತ್ರೆದಾಗ ಅದನ್ನು ಶಿಫ್ಟ್ ಮಾಡ್ಕೊರಿ. 1 ತಾಸು ಕಂಪಲ್ಸರಿ, 1 ತಾಸು ಇಟ್ಕೊರಿ. ನಿಮಗೆ ಇನ್ನೂ ಹೇಳ್ತೇನೆ ಅದ್ರ ಬಗ್ಗೆ. 1 ತಾಸು ಅಷ್ಟೇ ಅಲ್ಲರಿ, ನೀವು ಓವರ್ ನೈಟ್ನೂ ಮಾಡ್ಕೋಬೋದು. ಟೈಮ್ ಇಲ್ಲ ಅತ್ತಿಕೊರಿ, ನೀವು ಡೈರೆಕ್ಟ್ ರುಬ್ಬಿ ಬಿಡ್ತಾರಲ್ಲ ಅವಾಗನ ಇನ್ಸ್ಟಂಟ್ ದೋಸೆನೂ ಮಾಡ್ಕೋಬೋದು. ಟೈಮ್ ಇದ್ರೆ 1 ತಾಸು ನೆನೆಯಕ್ಕೆ ಬಿಡ್ರಿ. ಈಗಿದ್ರಾಗ ನಾವು ಸ್ವಲ್ಪ ಉಪ್ಪನ್ನು ಹಾಕತ್ತೀವಿ. ನೋಡಿ ಬಂದಿವ, ಉಪ್ಪು ಹಾಕಿ ಸ್ವಲ್ಪ ಸಕ್ಕರೆ ಹಾಕತ್ತೀವಿ. ಸಕ್ಕರೆ ಯಾಕಂತಂದ್ರೆ ಕಲರ್ ಸಂಬಂಧ, ಚಂದ ಕಲರ್ ಬರಲಿ ಅನ್ನೋ ಸಲುವಾಗಿ ಸಕ್ಕರೆ ಹಾಕತ್ತೆ ಅಷ್ಟೇ. ನಿಮಗಾಗಲೇ ಹೇಳಿದಂಗೆ, ಟೈಮ್ ಇರಲಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಇನ್ಸ್ಟಂಟ್ ಆಗಿ ರುಬ್ಬಿದ ಕೂಡಲೇ ಮಾಡ್ಕೋಬಹುದು. ಬಹಳ ಟೈಮ್ ಇತ್ತು ಅಂತಂದ್ರೆ ಮುಂಜಾನೆ ಮಾಡೋರಿದ್ರೆ ಓವರ್ ನೈಟ್ ಇಡಬಹುದು, ಇಲ್ಲ ಅಂತಂದ್ರೆ 1 ತಾಸು ನೀವು ಇಟ್ಟ ಮಾಡ್ಕೋಬಹುದು. ಈಗ ತವಾಮೆಲ್ಲ ದೋಸೆ ಹಾಕಿದ ಕೂಡಲೇ ಗೊತ್ತಾಗತೈತಿ ನಿಮ್ಗೆ ಹೆಂಗೆ ಬರ್ತಾವು ಅಂತೇಳಿ. ನೋಡ್ರಿ, ನಾನು ನಿಮ್ಗೆ ಮತ್ತೊಂದು ಪ್ರೊಸೆಸ್ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಕಂದ್ರೆ ಮಸ್ತಾಗಿ ಸಾಫ್ಟಾಗಿ ಫ್ಲಫಿ ಆಗಿನ ಬರ್ತಾವ. ಈ ರೀತಿ ದೋಸೆ ಏಕದಮ್ ಫಸ್ಟ್ ಕ್ಲಾಸ್ ಆಗಿ ನೀವು ಮಾಡ್ಕೋಬೋದ್ರಿ. ನೀವು ಮಾಡ್ರಿ, ಹೇಳ್ತೀನಿ. ನಾಷ್ಟಕ್ಕಂದ್ರೂ ಅಗದಿ ಅಂದ್ರೆ ಅಗದಿ ಬರಬರಿ. ತವಾಕ ಅದಿರ್ತೈತಿರಲ್ಲ, ಇದಕ್ಕೆ ಎಣ್ಣೆ ಅದು ಏನು ಹಚ್ಚಂಗಿಲ್ಲ, ಡೈರೆಕ್ಟ್ ನೀವು ಹಿಟ್ಟು ಹಾಕೋದು, ರೌಂಡ್ ಹಂಗೆ ಮಾಡೋದು. ಭಾಳ ದೊಡ್ಡ ಸೈಜ್ ಏನು ಬೇಕಾಗಿಲ್ಲ, ನೋಡ್ಕೊರಿ. ಇಷ್ಟ ಸೆಟ್ ದೋಸೆ ಟೈಪ್ ಮಾಡ್ರಿ ಅಂದ್ರನ ಮಸ್ತ್ ಬರ್ತಾವು. ಈಗ ನೆಕ್ಸ್ಟ್ ನೋಡ್ರಿ, ಅದ್ರ ಮ್ಯಾಲ್ತ ಇವಾಗ ಈ ರೀತಿ ತೂತುಗಳು ಬರಕ್ಕೆ ಸ್ಟಾರ್ಟ್ ಮಾಡ್ತಾವಲ್ಲ, ಅವಾಗ ನೀವು ಅದನ್ನ ಲಿಡ್ನ ಕ್ಲೋಸ್ ಮಾಡಬೇಕು. ನೀವು ಗ್ಯಾಸ್ ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟಿರಿ, ಆಮೇಲೆ ತ ಇವೆಲ್ಲ ಹೋಗಿಬಿಡ್ತೈತ್ರಿ. ತೂತ್ ನೋಡ್ಬೋದು ನೀವು ದೋಸೆ ಮೇಲೂ. ಅವಾಗ ಲಿಡ್ ಓಪನ್ ಮಾಡಿರಿ. ಇದನ್ನು ನೀವು ಬೇಕಂದ್ರೆ ಎರಡೂ ಮೈನು ಬೇಯಿಸ್ಬೋದ್ರಿ. ಎರಡೂ ಸೈಡ್ ನೀವು ಬೇಯಿಸ್ತಿದ್ರೆ ಬೇಯಿಸ್ಬೋದು, ಅಥವಾ ಒಂದ ಸೈಡ್ನು ಬೇಯಿಸ್ಬೋದು. ಏಕದಮ್ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ. ತೆಳಗೂ ಕಲರ್ ನೋಡ್ಬೋದು ನೀವು ಯಾವ ರೀತಿ ಬಂದಿರ್ತೈತಿ ಅಂಥೇಳಿ. ಏಕದಮ್ ಫಸ್ಟ್ ಕ್ಲಾಸ್ ಆಗಿ ಫ್ಲಫಿ ಆಗಿರುವಂತಹ, ಮೃದು ಆಗಿರುವಂತಹ, ಹತ್ತಿ ಆಗಿರುವಂತಹ ದೋಸೆನು ಅಂತ ಅನ್ಬೋದ್ರಿ. ನೀವು ನೋಡ್ಬೋದು ನೀವು ಅದ್ರಾಗ ಹೆಂಗೆ ಕಾಣತೈತಿ ದೋಸೆಗೆ ಅಂಥೇಳಿ. ಇದೇ ರೀತಿ ನೀವು ಮನೆ ಮಂದಿ ಎಲ್ಲ ಸೇರಿ ಹಿಂಗೆ ದೋಸೆ ಮಾಡ್ಬೋದ್ರಿ. ಇಷ್ಟ ಸರಳ ಐತೆಲ್ರಿ. ನೋಡ್ರಿ, ಉದ್ದಿನ ಬೇಳೆ ಹಾಕ್ಲಿಲ್ಲ, ಸೋಡಾ ಹಾಕ್ಲಿಲ್ಲ, ಎಣ್ಣೆನೂ ಹಾಕ್ಲಿಲ್ಲ, ಆಮೇಲೆ ಏನು ಹಾಕ್ಲಿಲ್ಲ, ರವಾನೂ ಹಾಕ್ಲಿಲ್ಲ. ಅಗದಿ ಸರಳಾಗಿ ಅಗದಿ ಬರಬ್ಬರಿ ಮೆಥಡ್ದಾಗ ನಿಮಗೆ ದೋಸೆ ತೋರಿಸೈತಿ. ಲಿಡ್ಡ ಈ ರೀತಿ ಮುಚ್ಚಬೇಕು. ಆಮೇಲೆ ತ ಒಂದು 2 ನಿಮಿಷ ಒಳ್ಳೆ 1 ನಿಮಿಷ ಒಳಗೆ ನೀವು ತೆಗೆದು ಬಿಟ್ರೆ ಆಯ್ತು. ಏಕದಮ್ ಸರಳಾಗಿ ನಿಮಗೆ ದೋಸೆ ಮಾಡ್ಕೊಳಕ್ಕೆ ಬರ್ತೈತಿ. ನೀವೇನು ದೋಸೆ ಮಾಡ್ಕೊಂತೀರಿ ಆರಾಮ್ಸಿರಿ, ಆದರೆ ಎಲ್ಲ ದೋಸೆಗಿನ ಇನ್ನೊಮ್ಮೆ ನೀವು ಟ್ರೈ ಮಾಡಿರಿ. ಯಾಕಂತಂದ್ರೆ ಅಗದಿ ಕಡಿಮೆ ಟೈಮ್ದಾಗ ನಿಮಗೆ ಮಾಡ್ಕೋಬೋದು. ನಿಮಗಾಗಲೇ ಹೇಳಿದ್ರೆ ಬೇಕಂದ್ರೆ ಇನ್ಸ್ಟಂಟ್ ಆಗಿನೂ ಮಾಡ್ಕೋಬೋದು.
4: ಸ್ನೇಹಿತರೆ, ಉದ್ದಿನ ಬೇಳೆ ಇಲ್ಲದೇ ಯಾವ ರೀತಿ ದೋಸೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು. ಸೊ ಇನ್ಸ್ಟೆಂಟಾಗಿ ಸಡನ್ ಆಗಿ ಯಾರಾದರೂ ಮನೆ ಗೆಸ್ಟ್ ಬಂದಾಗ ಅಥವಾ ಮಕ್ಕಳು ಏನಾದರೂ ತಿನ್ನಕ್ಕೆ ಬೇಕು ಅಂತ ಕೇಳಿದಾಗ ಈ ರೀತಿಯ ದೋಸೆಯನ್ನು ಮಾಡಿಕೊಡ್ಬೋದು. ಸೊ ದೋಸೆ ಏನೋ ರೆಡಿ ಆಗಿದೆ, ಇದಕ್ಕೆ ತಕ್ಕಂತೆ ಚಟ್ನಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತಲ್ವ. ಸೊ ಇದಕ್ಕೆ ಮ್ಯಾಚ್ ಆಗುವಂತಹ ಟೊಮೆಟೊ ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಬೇಕು, ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾಗೇಶ್ ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ತೆರದಾಳ್ ಗ್ರಾಮದ ನಾಗೇಶ್ ಅವರು ಇನ್ಸ್ಟೆಂಟ್ ಆಗಿ ದೋಸೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಸೊ ಆ ದೋಸೆಗೆ ತಕ್ಕಂತೆ ಚಟ್ನಿ ಇದ್ದರೆ ಮತ್ತಷ್ಟು ರುಚಿಯಾಗಿರುತ್ತೆ ದೋಸೆ, ಜೊತೆಗೆ ತಿನ್ನಲಿಕ್ಕೆ ಕೂಡ ಖುಷಿಯಾಗತ್ತೆ. ಸೊ ಹಾಗಾದರೆ ಈ ಟೊಮೆಟೊ ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಬೇಕು, ಈ ಟೊಮೆಟೊ ಚಟ್ನಿ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾಗೇಶ್ ಅವರಿಂದ ಕೇಳೋಣ.
3: ಅದಕ್ಕೆ ಒಂದು ರೆಡ್ ಚಟ್ನಿ ಅಂದರೆ ಟೊಮ್ಯಾಟೊ ಚಟ್ನಿ ಮಾಡ್ಕೋಬೇಕು ರೀ. ಅದಕ್ಕೆ ನಾವು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಒಣ ಕೊಬ್ಬರಿ ತುರಿ ಸ್ವಲ್ಪ ತೊಗೊಂಡಿದ್ದೀವಿ, ಆಮೇಲೆ ರೀ ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದರೆ ಆಮೇಲೆ ರೀ ಸ್ವಲ್ಪ ನಾವು ಜೀರಿಗೆ ತೊಗೊಂಡಿದ್ದೀವಿ, ನೆಕ್ಸ್ಟ್ ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀವಿ ರೀ. ಇದಾದ್ಮೇಲೆ ರುಚಿಗೆ ತಕ್ಕಷ್ಟು ನಾವು ಉಪ್ಪು ತೊಗೋಬೇಕಾಗತ್ತೆ. ನೋಡ್ಕೊಂಡು ತೊಗೊರೆ ಸ್ವಲ್ಪ ಉಪ್ಪು ಆದರೆ ಸಾಕ್ಯಾಕಂದ್ರೆ ಟೊಮ್ಯಾಟೊ ಮಾಡತ್ತೆ, ಟೊಮ್ಯಾಟೊ ಹಾಕಿ ಮಾಡತ್ತೀವಿ ರೀ. ಆಮೇಲೆ ನಾವಿಲ್ಲಿ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀವಿ, ಆಮೇಲೆ ಫ್ರೆಶ್ ಕರಿಬೇವು ಎಲೆ ತಗೋರಿ, ಅದು ಭಾರಿ ಬರ್ತೈತಿ, ಅದನ್ನ ತೊಗೊರಿ. ಇದೆಲ್ಲ ಚಟ್ನಿ ಮಾಡೋಕ್ಕಾಯ್ತು ರೀ. ನಾವು ಒಗ್ಗರ್ನಿಂಗ್ ಅಂತಂದ್ರೆ ಒಂದು ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ನೀವು ತೊಗೊಳ್ಬೇಕಾಕೈತಿ ರೀ. ಅದಾದಮೇಲೆ ಸ್ವಲ್ಪ ಹಿಂಗೆ ತೊಗೋರಿ, ಸ್ವಲ್ಪ ಅಂದರೆ ಸ್ವಲ್ಪ ಹಿಂಗೆ ತೊಗೋರಿ. ನೆಕ್ಸ್ಟ್ ಒಂದಿಷ್ಟು ನೀವು ಸಕ್ಕರೆ ತೊಗೊಳ್ಬೇಕಾಕೈತಿ, ಸಕ್ಕರೆ ಇಷ್ಟ. ಇನ್ನು ಹೆಂಗೆ ಮಾಡೋದು ಅಂದ್ರೆ ಒಂದು ಫ್ಯಾನ್ನಾಗ್ರಿ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಎಣ್ಣೆಕಾಯಿ ಹಾಕಿಡ್ರಿ. ಎಣ್ಣೆಕಾಯಿ ಆದಾದ್ಮೇಲೆ ಅದಕ್ಕೆ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ರೀ ಇವೇನು ನಾವು ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀವ್ರಲ್ಲ ಇವು ಬ್ಯಾಡಗಿ ಮೆಣಸಿನ್ಕಾಯಿ ಅಂದ್ರೆ ನೋಡಿರಿ, ಅದನ್ನ ತೊಗೊಂಡ ಸ್ವಲ್ಪ ಅದನ್ನು ಫ್ರೈ ಮಾಡಿರಿ. ಟೊಮ್ಯಾಟೊ ಆಗಲೇ ಟೊಮ್ಯಾಟೊ ತೋರಿಸಿದ್ದಿಲ್ಲ ನಿಮಗೆ ನಾವು, ಟೊಮ್ಯಾಟೊ ಒಂದು 2-3 ಟೊಮ್ಯಾಟೊ ಸಣ್ಣಂಗೆ ಅದನ್ನು ಸ್ವಲ್ಪ ಕಟ್ ಮಾಡ್ಕೊರಿ. ಕಟ್ ಆದ್ಮೇಲೆ ನೀವೇನು ಮಾಡಿರಿ ಅಂತಂದರೆ ಇಲ್ಲಿ ಅದನ್ನು ಸಾಫ್ಟ್ ಆಗುವಂಗೆ ಫ್ರೈ ಮಾಡಿರಿ. ಆ ಸಾಫ್ಟ್ ಆಗಬೇಕಪ್ಪ ಅಂತಂದರೆ ನೀವು ಸ್ವಲ್ಪ ಅದಕ್ಕೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ರೆ ಜಲ್ದಿ ಟೊಮ್ಯಾಟೊ ಕರಿಗೆ ಬಿಡ್ತಾವೆ. ಇಷ್ಟ ಅವು ಸ್ವಲ್ಪ ಕರಗುತ್ತಣ್ಣನು, ಮೆಣಸಿನ್ಕಾಯಿನೂ ನೋಡ್ಬೋದು ನೀವು, ಟೊಮ್ಯಾಟೊನು ನೋಡ್ಬೋದು, ಎಲ್ಲ ಕರಗಾಕತ್ತಾವೀಗ. ಮೆಣಸಿನ್ಕಾಯಿ ಪೂರ್ತಿ ಸಾಫ್ಟ್ ಆಗಿಬಿಟ್ಟಾವು, ಟೊಮ್ಯಾಟೊನು ಹಂಗಾರಿ. ಇದನ್ನು ಏನು ಮಾಡೋಣಪ್ಪ ಅಂತಂದ್ರೆ ನೆಕ್ಸ್ಟ್ ಏನೈತಿರಲ್ಲ ಸ್ವಲ್ಪ ಆರಿದ್ಬೇಕ್ರಿದ ಅರಕ್ಕೆ ಬಿಡ್ರಿ. ಈ ಕಡೆ ನಾವೊಂದು ಮಿಕ್ಸರ್ ಜಾರ್ದಾಗ ಕೊಬ್ಬರಿ ತುರಿ ಹಾಕಿದ್ದೀವಿ, ಅದ್ರ ಜೊತೆ ಈಗೇನು ಫ್ರೈ ಮಾಡಿರ್ತಾರಲ್ಲ ಅದನ್ನೆಲ್ಲನೂ ತಂದ ನಾವಿಲ್ಲಿ ಹಾಕಾಕತ್ತೀವಿ. ಇದ್ರ ಮೇಲೆ ಸ್ವಲ್ಪ ನಾವು ಸಕ್ಕರೆ ಹಾಕೋಣ. ಇದನ್ನು ಒಂದ್ಸಲ ಗ್ರೈಂಡ್ ಮಾಡಿಬಿಡೋಣ, ಚೆನ್ನಾಗಿ ಪೇಸ್ಟ್ ಮಾಡಿಬಿಡ್ರಿ. ಅದನ್ನು ಅಷ್ಟು ಮಾಡಿದರೆ ಆಯಿತು. ಇದಕ್ಕೆ ನಾವು ಮತ್ತೆ ಒಗ್ಗರಣೆ ಕೊಡೋಣ ರೀ. ಅಂದರೆ ಒಗ್ಗರಣೆ ಅಂದರೆ ಸೆನ್ಸ್ ಒಂದು ಸ್ವಲ್ಪ ತಡಕ ಕೊಟ್ಟಂಗೆ ರೀ. ಸ್ವಲ್ಪ ನೀವು ಎಣ್ಣೆಕಾಯಿ ಹಾಕಿಟ್ಟು ಅದಕ್ಕೆ ಸಾಸಿವೆ ಹಾಕಬೇಕು. ಸಾಸಿವೆ ಆದಮೇಲೆ ನಿಮಗೆ ಆಗಲೇ ಏನಿದ್ರೆ ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿ, ಹಿಂಗು ಮತ್ತು ಫ್ರೆಶ್ ಕರಿಬೇವು ಎಲೆ ಇಷ್ಟ. ಅದನ್ನು ಚೆನ್ನಾಗಿ ಚಟಪಟ ಅನ್ನುವಂಗೆ ಫ್ರೈ ಮಾಡಬೇಕಾಕೈತೆ. ನಿಮ್ಮ ಬಾಳೆಹಣ್ಣಲ್ಲಿ ಇಟ್ಟ ಇದನ್ನ ಹೋಗಿ ನಾವು ಅದ್ರಾಗ ಸುರಿದು ಬಿಟ್ರೆ ಚಟ್ನಿಗೆ ಒಗ್ಗರಣೆ ಕೊಟ್ಟಂಗೆ ಆಗಿಬಿಡ್ತೈತಿ. ಸಿಂಪಲ್ ಕೆಲಸ ರೀ. ಇಷ್ಟ ಆಯ್ತು ರೀ. ಇಷ್ಟು ಮಾಡಿದ್ರೆ ಬರಬ್ಬರಿ ಆಗಿ ಅದನ್ನು ಒಮ್ಮೆ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಈ ಒಂದು ಭಾಳ ಭಾರಿ ಆಗಿರುವಂತಹ ಏಕದಮ್ ಅಗ್ದಿ ಅಂದ್ರೆ ಅಗ್ದಿ ಭಾರಿ ಆಗಿರುವಂತಹ ಒಂದು ಚಟ್ನಿ ರೆಡಿ ಆಗ್ತದೆ.
2: ಸ್ನೇಹಿತರೆ, ಈ ರೀತಿಯ ರುಚಿಯಾದಂತಹ ಟೊಮೆಟೊ ಚಟ್ನಿ ಇದ್ರೆ 3-4 ದೋಸೆನ ತಿನ್ಬೋದು. ಈ ಬಿಸಿ ಬಿಸಿ ದೋಸೆ ಜೊತೆಗೆ ಈ ರೀತಿಯ ಚಟ್ನಿ ಇದ್ರೆ ಮತ್ತಷ್ಟು ಖುಷಿ ಆಗತ್ತೆ ತಿನ್ಲಿಕ್ಕೆ. ನೀವು ಕೂಡ ಈ ರೀತಿಯ ದೋಸೆಯನ್ನು ಮಾಡ್ಕೊಳ್ಳಿ, ಹಾಗೆ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ದಿನ ತಿಳಿಸ್ಕೊಟ್ಟಂತಹ ಈ ದೋಸೆ ರೆಸಿಪಿಗಳು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಾಗೇಶ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೀನು ನನ್ನ ಬಾಳ ಜ್ಯೋತಿ ನೀನು.
1: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
2: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
1: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
2: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
1: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
3: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
1: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
4: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಖಾಸಗಿ ರಾಕೆಟ್ ಉಡಾವಣೆ ಮತ್ತು ಹೈಡ್ರೋಜನ್ ರೈಲು ಸೇವೆಯ ಆರಂಭ ದೇಶವು ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ಎಂಬುದಕ್ಕೆ ಉದಾಹರಣೆಯಾಗಿದ್ದು, ಯುವ ಪೀಳಿಗೆ ಹೊಸ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳಲು ಮುಂದಾಗಬೇಕು ಎಂದು ಇನ್ಸೈಟ್ ಅಕಾಡೆಮಿ ಸಂಸ್ಥಾಪಕ ಜೆಬಿ ವಿನಯ್ ಕುಮಾರ್ ಹೇಳಿದರು. ಶಿಕಾರಿಪುರ ಪಟ್ಟಣದ ಸಾಂಸ್ಕೃತಿಕ ಭವನದಲ್ಲಿ ಈಶ್ವರ್ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ಸಾಧಕರ ಸಂಭ್ರಮ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಭೆಗಳು ಹೆಚ್ಚಿದ್ದಾರೆ. ಅವರನ್ನು ದೂರದ ಊರಿಗೆ ಕಲಿಕೆಗೆ ಕಳುಹಿಸಿದರೆ ಹೇಗೋ ಏನೋ ಎನ್ನುವ ಮನೋಭಾವವನ್ನು ಪೋಷಕರು ಬಿಡುವುದಾದರೆ ಗ್ರಾಮೀಣ ವಿದ್ಯಾರ್ಥಿಗಳು ಇನ್ನಷ್ಟು ಉತ್ತಮ ಸಾಧನೆ ಮಾಡುತ್ತಾರೆ ಎಂದರು. ಈಶ್ವರ್ ಫೌಂಡೇಶನ್ ಸಂಸ್ಥಾಪಕ ಎನ್ವಿ ಈರೇಶ್ ಮಾತನಾಡಿ, ಹಣ ಆಸ್ತಿ ಮಾಡುವುದು ದೊಡ್ಡದಲ್ಲ, ಶುದ್ಧ ಮನಸ್ಸಿನಿಂದ ದಾನ ಮಾಡಬೇಕು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸುವ ಅವಕಾಶ ಸಿಕ್ಕಿದೆ. ಕಳೆದ 10 ವರ್ಷಗಳಿಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳುತ್ತಿದ್ದು, ಇದೀಗ 1,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಪುರಸ್ಕರಿಸುತ್ತಿರುವುದು ಸಂತಸ ತಂದಿದೆ ಎಂದರು. ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಬೇಕಿದೆ. ವಿದ್ಯಾರ್ಥಿಗಳಿಗೆ ಉದ್ಯೋಗ ಮಾರ್ಗದರ್ಶನ, ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ನೀಡುವ ಮೂಲಕ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು ತಮ್ಮ ಇಚ್ಛೆಯಾಗಿದೆ ಎಂದರು. ಮುಂದಿನ ವಿವರ. ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯು 2026-27 ಸಾಲಿನ ಇಲಾಖೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ಆಶ್ರಯ ವಸತಿ ಶಾಲೆ, ಹಕ್ಕಿಪಿಕ್ಕಿ ಕ್ಯಾಂಪ್, ಸದಾಶಿವಪುರ ಶಿವಮೊಗ್ಗ ತಾಲೂಕು ಹಾಗೂ ಹಿರೇಮನೆ ಸಾಗರ ತಾಲೂಕು ಇಲ್ಲಿನ ವಸತಿ ಶಾಲೆಗಳಲ್ಲಿ ಗೌರವಧನ ಆಧಾರದ ಮೇಲೆ 1 ವರ್ಷದ ಅವಧಿಗೆ ಖಾಲಿಯಿರುವ ಮಹಿಳಾ ಕೇರ್ ಟೇಕರ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಅಭ್ಯರ್ಥಿಗಳು ಬಿಎಸ್ಸಿ ನರ್ಸಿಂಗ್ ಮತ್ತು ಜೆಎನ್ಎಂ ನರ್ಸಿಂಗ್ ವಿದ್ಯಾರ್ಹತೆ ಹೊಂದಿದ್ದು ಕನಿಷ್ಠ 2 ವರ್ಷಗಳ ವೃತ್ತಿ ಅನುಭವ ಹೊಂದಿರಬೇಕು. ಆಸಕ್ತರು ನಿಗದಿತ ನಮೂನೆ ಅರ್ಜಿಯನ್ನು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಸೂಕ್ತ ದಾಖಲೆಗಳೊಂದಿಗೆ ಜುಲೈ 28 ಒಳಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ದೂರವಾಣಿ ಸಂಖ್ಯೆ 0818220066 ಹಾಗೂ ಶಿವಮೊಗ್ಗ ಮತ್ತು ಸಾಗರ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಇಂದಿನ 5G ಯುಗದಲ್ಲಿ ಆಧುನಿಕ ತಂತ್ರಜ್ಞಾನ ಜ್ಞಾನಾರ್ಜನೆಯ ಪ್ರಬಲ ಸಾಧನವಾಗಿದ್ದು, ವಿದ್ಯಾರ್ಥಿಗಳು ತಂತ್ರಜ್ಞಾನವನ್ನು ಸೃಜನಾತ್ಮಕ ಕಾರ್ಯಗಳಿಗೆ ಬಳಸಿಕೊಳ್ಳಬೇಕು ಎಂದು ನ್ಯಾಯಾಧೀಶ ಎಂಎಸ್ ಸಂತೋಷ್ ಹೇಳಿದರು. ತೀರ್ಥಹಳ್ಳಿ ಕೊಣಂದೂರಿನ ರಾಷ್ಟ್ರೀಯ ಪದವಿ ಪೂರ್ವ ಕಾಲೇಜಿನಿಂದ ವಿನಾಯಕ ಮಾಂಗಲ್ಯ ಮಂದಿರದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ 2026-27 ಸಾಲಿನ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಹದಿಹರೆಯವು ವ್ಯಕ್ತಿತ್ವ ರೂಪುಗೊಳ್ಳುವ ಮಹತ್ವದ ಘಟ್ಟವಾಗಿದೆ. ಈ ಸಂದರ್ಭದಲ್ಲಿ ಪೋಷಕರು ಹಾಗೂ ಗುರುಗಳ ಮಾರ್ಗದರ್ಶನವನ್ನು ಗೌರವದಿಂದ ಅನುಸರಿಸಬೇಕು. ವಿದ್ಯಾರ್ಥಿಗಳು ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಪರಿಣಾಮಕಾರಿ ಸಂವಹನ ಕೌಶಲ ಬೆಳೆಸಿಕೊಳ್ಳಬೇಕು. ಗ್ರಂಥಾಲಯದ ಜೊತೆಗೆ ನಿಕಟ ನಂಟು ಬೆಳೆಸಿಕೊಂಡು ಉತ್ತಮ ಪುಸ್ತಕಗಳನ್ನು ಓದುವ ಹವ್ಯಾಸ ರೂಢಿಸಿಕೊಂಡರೆ ಜ್ಞಾನ, ವ್ಯಕ್ತಿತ್ವ ಮತ್ತು ಚಿಂತನಾ ಸಾಮರ್ಥ್ಯ ಹೆಚ್ಚುತ್ತದೆ ಎಂದರು. ಪ್ರತಿದಿನ ಬೆಳಗ್ಗೆ ಸಮಯದ ಯೋಜನೆ ರೂಪಿಸಿಕೊಂಡು ರಾತ್ರಿ ಮಲಗುವ ಮುನ್ನ ದಿನವಿಡೀ ಮಾಡಿದ ಕಾರ್ಯಗಳ ಆತ್ಮಾವಲೋಕನ ನಡೆಸುವ ಅಭ್ಯಾಸ ಮಾಡಿಕೊಳ್ಳಿ. ಈ ಬಾರಿ ಪ್ರತಿಭಾ ಪುರಸ್ಕಾರ ಪಡೆದ ವಿದ್ಯಾರ್ಥಿಗಳ ಸಾಧನೆ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಲಿ ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಶಿವಮೊಗ್ಗದ ತೋಟಗಾರಿಕಾ ಇಲಾಖೆಯು 2026-27 ಸಾಲಿಗೆ ಜಿಲ್ಲಾ ವಲಯದ ಜೇನು ಸಾಕಾಣಿಕೆ ಕಾರ್ಯಕ್ರಮದಡಿ ಜೇನು ಪೆಟ್ಟಿಗೆ, ಕುಟುಂಬ ಮತ್ತು ಸ್ಟ್ಯಾಂಡ್ಗಳಿಗೆ ಸಹಾಯಧನ ನೀಡಲು ಆಸಕ್ತ ರೈತರಿಂದ ಆನ್ಲೈನ್ ಅರ್ಜಿ ಆಹ್ವಾನಿಸಿದೆ. ರೈತರು ವೆಬ್ಸೈಟ್ ಬಳಸಿ ಅಗತ್ಯ ದಾಖಲೆಗಳೊಂದಿಗೆ ಆಗಸ್ಟ್ 17 ಒಳಗೆ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 0818227-9415 ಈ ನಂಬರ್ ಅನ್ನ ಸಂಪರ್ಕಿಸಬಹುದು ಎಂದು ತೋಟಗಾರಿಕಾ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ರೇಷ್ಮೆ ಇಲಾಖೆ ವತಿಯಿಂದ 2026-27 ಸಾಲಿನ ಜಿಲ್ಲಾ ಪಂಚಾಯತ್ ಯೋಜನೆಯಡಿ ರೇಷ್ಮೆ ಬೆಳೆಗಾರರಿಗೆ ಹಾಗೂ ರೇಷ್ಮೆ ಕೃಷಿಯಲ್ಲಿ ಆಸಕ್ತಿಯುಳ್ಳ ರೈತರಿಗೆ ವಿವಿಧ ಸಹಾಯಧನ ಪಡೆಯಲು ಅರ್ಹ ರೈತರಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಈ ಯೋಜನೆಯಡಿ ಹೊಸದಾಗಿ ಹಿಪ್ಪುನೇರಲೆ ನಾಟಿ ಮಾಡಲು ಬಯಸುವ ರೈತರಿಗೆ ಆರ್ಥಿಕ ನೆರವು ಮತ್ತು ಸ್ವಂತ ನರ್ಸರಿ ಸ್ಥಾಪಿಸಲು ಇಚ್ಛಿಸುವ ಆಸಕ್ತರಿಗೆ ಸಹಾಯಧನ ನೀಡಲಾಗುವುದು. ಅರ್ಜಿ ಸಲ್ಲಿಸಲು 2024 ಕೊನೆಯ ದಿನಾಂಕವಾಗಿದ್ದು ಆಸಕ್ತ ರೈತರು ನಿಗದಿತ ಕೊನೆಯ ದಿನಾಂಕದೊಳಗೆ ಅಧಿಕೃತ ವೆಬ್ಸೈಟ್ ಅಥವಾ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಯೋಜನೆಯ ನಿಯಮಗಳು, ಅರ್ಹತೆ ಮತ್ತು ಅಗತ್ಯ ದಾಖಲೆಗಳೊಂದಿಗೆ ಹೆಚ್ಚಿನ ಮಾಹಿತಿ ಅಗತ್ಯವಿದ್ದರೆ ರೇಷ್ಮೆ ಉಪನಿರ್ದೇಶಕರು 100 ರಸ್ತೆ ರಾಜೇಂದ್ರ ನಗರ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 0818218-4637 ಈ ನಂಬರ್ ಅನ್ನ ಸಂಪರ್ಕಿಸಬಹುದು ಎಂದು ರೇಷ್ಮೆ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ವರ್ತಮಾನದಲ್ಲಿ ಕನ್ನಡ ನಾಡು ನುಡಿ ಆತಂಕವನ್ನ ಎದುರಿಸುತ್ತಿದ್ದು ಈ ಸವಾಲುಗಳನ್ನ ಸಮರ್ಥವಾಗಿ ಎದುರಿಸುವ ಸಾಮರ್ಥ್ಯವನ್ನ ಇಂದು ಗಳಿಸಿಕೊಳ್ಳಬೇಕಿದೆ ಎಂದು ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಹೇಳಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ಭಾರತಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಹಳೆಗನ್ನಡ ಓದು ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಒಕ್ಕೂಟಗಳ ವ್ಯವಸ್ಥೆಗೆ ಧಕ್ಕೆ ತಂದಿರುವ ಇಂದಿನ ಸಂದರ್ಭದಲ್ಲಿ ಕನ್ನಡ ಮಾತ್ರವಲ್ಲ ಭಾರತೀಯ ಎಲ್ಲ ಭಾಷೆಗಳಿಗೂ ಆತಂಕ ತಂದೊಡ್ಡಿದೆ. ಸ್ಥಳೀಯ ಸಂಸ್ಕೃತಿ ನಾಡು ನುಡಿಯ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲವಾಗಿದೆ. ಕುಂಟು ನೆಪಗಳನ್ನ ಒಡ್ಡಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಿರುವ ವಿದ್ಯಮಾನ ನಮ್ಮ ಪರಂಪರೆಯ ಇತಿಹಾಸಕ್ಕೆ ಅಪಚಾರ ಎಸಗಿದಂತೆ ಭಾಸವಾಗುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಹಳೆಗನ್ನಡ ಕಾವ್ಯಗಳನ್ನ ಕೇವಲ ವಿಚಾರದ ನೆಲೆಯಲ್ಲಿ ನೋಡದೆ ತರಗತಿಗಳಲ್ಲಿ ಆಕರ್ಷಕವಾಗಿ ಮಂಡಿಸುವ ಕೌಶಲ್ಯದ ಬಗ್ಗೆ ಚಿಂತಿಸಬೇಕಿದೆ. ಕನ್ನಡ ಭಾಷೆಯು ಅನ್ಯ ಭಾಷೆಗಳೊಟ್ಟಿಗೆ ಯಾವ ರೀತಿಯಾದ ಸಂಬಂಧವನ್ನ ಹೊಂದಿದೆ ಎಂಬುದನ್ನ ಹಾಗೂ ಕನ್ನಡ ಸಂಸ್ಕೃತಿಯ ಅಂತಸತ್ವವನ್ನ ಸರಿಯಾದ ಕ್ರಮದಲ್ಲಿ ಅರಿಯುವ ವಿಧಾನಗಳನ್ನ ಇಂದು ರೂಢಿಸಿಕೊಳ್ಳಬೇಕಿದೆ. ಹಳೆಗನ್ನಡ ಓದು ಅನ್ನುವುದು ತರಗತಿಯಲ್ಲಿ ಕಾವ್ಯವನ್ನ ಆಕರ್ಷಕವಾಗಿ ದಾಟಿಸುವ ಕೌಶಲ್ಯಗಳ ಸಂಶೋಧನೆ. ಸಂಶೋಧನೆಗೆ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಹೋಗಬೇಕು ಎಂದು ಸಲಹೆ ನೀಡಿದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಇನ್ಸ್ಪೈರ್ ಇಗ್ನೈಟ್ ಮೈಂಡ್ ಅಂಡ್ ಇಗ್ನೈಟ್ ಪಾಸಿಟಿವಿಟಿ ಘೋಷವಾಕ್ಯದಲ್ಲಿ ಆನ್ಲೈನ್ ಪಾಡ್ಕಾಸ್ಟ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲೆಯ 4 ಕಲ್ಯಾಣ ಇಲಾಖೆಗಳ 114 ಮೆಟ್ರಿಕ್ ನಂತರ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳ 9,235 ಪಿಯುಸಿ ಪದವಿ, ಇಂಜಿನಿಯರಿಂಗ್ ಹಾಗೂ ಸ್ನಾತಕೋತ್ತರ ಪದವಿ ಓದುತ್ತಿರುವ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಪಾಲ್ಗೊಂಡಿದ್ದರು. ವಿಡಿಯೋ ಸಂವಾದದ ಮೂಲಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ ಸಂಪನ್ಮೂಲ ವ್ಯಕ್ತಿ ಶಾಂತಪ್ಪ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆ, ಅಧ್ಯಯನ ವಿಧಾನ, ಸಮಯ ನಿರ್ವಹಣೆ, ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವ ಬಗ್ಗೆ ಮಾಹಿತಿ ನೀಡಿದರು. ಆನ್ಲೈನ್ ಪಾಡ್ಕಾಸ್ಟ್ ವಿಡಿಯೋ ಸಂವಾದದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಎನ್ ಹೇಮಂತ್, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಎಸ್ ಜಿ ಶ್ರೀನಿವಾಸ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಲ್ಲೇಶಪ್ಪ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಕುಟುಂಬ ಮೌಲ್ಯವನ್ನು ಆಧಾರವಾಗಿಟ್ಟುಕೊಂಡು ಲಯನ್ಸ್ ಸಂಸ್ಥೆಯನ್ನು ಬೆಳೆಸಲು ಆದ್ಯತೆ ಕೊಡಬೇಕು ಎಂದು ಲಯನ್ಸ್ ಜಿಲ್ಲಾ ಮಾಜಿ ರಾಜ್ಯಪಾಲ ಎನ್ ಮೋಹನ್ ಕುಮಾರ್ ಹೇಳಿದರು. ಸಾಗರದ ಗ್ರೀನ್ ಎಂಬಸಿ ಹೋಟೆಲ್ನಲ್ಲಿ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಅವರು ಪದವಿ ಪ್ರದಾನ ಮಾಡಿ ಹಾಗೂ ನೂತನ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿ ಮಾತನಾಡಿದರು. ಸಮಯ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಇರಬೇಕು. ಸಮಯಕ್ಕೆ ಹೆಚ್ಚು ಆದ್ಯತೆ ಗೌರವ ಕೊಡಬೇಕು. ಹಣ ಇಡಲು ಬ್ಯಾಂಕ್ ಇದೆ, ಆದರೆ ಸಮಯ ಇಡಲು ಎಲ್ಲೂ ಬ್ಯಾಂಕ್ ಇಲ್ಲ. ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳುವಲ್ಲಿ ಯಶಸ್ಸು ಅಡಗಿದೆ ಎಂದರು. ಸಂಸ್ಥೆಯ ಮಾಜಿ ರಾಜ್ಯಪಾಲ ಕೆ ಸುರೇಶ್ ಪ್ರಭು ಮಾತನಾಡಿ, 2025-26 ಸಾಲಿನ ನಿಕಟಪೂರ್ವ ಅಧ್ಯಕ್ಷರಾದ ಡಾ ಪ್ರಸನ್ನ ಟಿ ಅತ್ಯುತ್ತಮ ಸೇವಾ ಕಾರ್ಯ ನಡೆಸಿ 317 ಸಿ ಜಿಲ್ಲೆಯ ಏಕೈಕ ಕ್ಲಬ್ ಆಗಿದ್ದು ಮೊದಲ ಬಾರಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಅವರ ತಂಡ ನಡೆಸಿದ 10 ಹಲವಾರು ಸೇವಾ ಕಾರ್ಯಗಳು ಮಾದರಿಯಾಗಿದ್ದು ಜನರಿಗೆ ತಲುಪಿವೆ. 20 ಹೊಸ ಸದಸ್ಯರನ್ನು ಸಂಸ್ಥೆಗೆ ಸೇರ್ಪಡೆ ಮಾಡಿರುವುದು 31 ವರ್ಷಗಳ ಲಯನ್ಸ್ ಇತಿಹಾಸದಲ್ಲಿ ಒಂದು ದಾಖಲೆ ಎಂದರು. ಮುಂದಿನ ವಿವರ. ಮೆಸ್ಕಾಂ ಶಿವಮೊಗ್ಗ ಗ್ರಾಮೀಣ ಉಪವಿಭಾಗ ಕಚೇರಿಯಲ್ಲಿ ಜುಲೈ 22 ಬೆಳಗ್ಗೆ 11 ಮಧ್ಯಾಹ್ನ 1 ಜನಸಂಪರ್ಕ ಸಭೆ ನಡೆಯಲಿದೆ. ಸಭೆಯಲ್ಲಿ ಮೆಸ್ಕಾಂ ಅಧಿಕಾರಿಗಳು ಭಾಗವಹಿಸಲಿದ್ದು ಸಂಬಂಧಪಟ್ಟ ಪ್ರದೇಶದ ಗ್ರಾಹಕರ ಅಹವಾಲು ಸ್ವೀಕರಿಸಲಿದ್ದಾರೆ. ಈ ಅವಕಾಶವನ್ನು ಗ್ರಾಹಕರು ಬಳಸಿಕೊಳ್ಳುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9448289856 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ನಶಾಮುಕ್ತ ಭಾರತ ಕೇವಲ ಸರ್ಕಾರದ ಯೋಜನೆಯಲ್ಲ, ಅದು ಪ್ರತಿ ನಾಗರಿಕನ ಜವಾಬ್ದಾರಿ ಎಂದು ಜಿಲ್ಲಾ ರಕ್ಷಣಾಧಿಕಾರಿ ಬಿ ನಿಖಿಲ್ ಹೇಳಿದರು. ನಗರದ ಆಚಾರ್ಯ ತುಳಸಿ ರಾಷ್ಟೀಯ ವಾಣಿಜ್ಯ ಕಾಲೇಜಿನಲ್ಲಿ ಐಕ್ಯುಎಸಿ, ಎನ್ಎಸ್ಎಸ್ ಹಾಗೂ ರೆಡ್ಕ್ರಾಸ್ ಘಟಕಗಳ ಸಹಯೋಗದಲ್ಲಿ ಅಂತಾರಾಷ್ಟೀಯ ಯುವ ದಿನದ ಅಂಗವಾಗಿ ಆಯೋಜಿಸಿದ್ದ ನಶಾಮುಕ್ತ ಭಾರತ ಅಭಿಯಾನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಯುವಕರು ಮಾದಕ ವ್ಯಸನಗಳಿಂದ ದೂರವಿದ್ದಾಗ ಮಾತ್ರ ಆರೋಗ್ಯವಂತ, ಶಕ್ತಿಶಾಲಿ ಹಾಗೂ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ನಿರ್ಮಾಣ ಸಾಧ್ಯ. ಮಾದಕ ವಸ್ತುಗಳ ಸೇವನೆಯು ವ್ಯಕ್ತಿತ್ವ, ಆರೋಗ್ಯ, ಶಿಕ್ಷಣ, ಉದ್ಯೋಗ, ಆರ್ಥಿಕ ಸ್ಥಿರತೆ ಹಾಗೂ ಕುಟುಂಬದ ನೆಮ್ಮದಿ ಹಾಳಾಗುತ್ತದೆ, ಜೊತೆಗೆ ಅಪರಾಧ ಮತ್ತು ಅಪಘಾತಗಳಿಗೂ ಕಾರಣವಾಗುತ್ತದೆ ಎಂದರು. ವಯೋಸಹಜ ವ್ಯಾಮೋಹಗಳಿಂದ ಆರಂಭವಾಗುವ ದುಶ್ಚಟಗಳು ವ್ಯಕ್ತಿಯ ಬದುಕನ್ನು ಅಧೋಗತಿ ತಳ್ಳುತ್ತವೆ. ಆದ್ದರಿಂದ ವಿದ್ಯಾರ್ಥಿಗಳು ಯಾವುದೇ ಒತ್ತಡಗಳಿಗೆ ಮಣಿಯದೆ ಮಾದಕ ವ್ಯಸನಗಳಿಗೆ ಸ್ಪಷ್ಟವಾಗಿ ಇಲ್ಲ ಎಂದು ಹೇಳುವ ಧೈರ್ಯ ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಸಮಾಜದ ಪ್ರತಿಯೊಬ್ಬರೂ ನಶಾಮುಕ್ತ ವಾತಾವರಣ ನಿರ್ಮಿಸಲು ಸಹಕರಿಸಬೇಕು. ವ್ಯಸನದ ವಿರುದ್ಧ ಜಾಗೃತಿ ಮೂಡಿಸುವ ಜೊತೆಗೆ ವ್ಯಸನಕ್ಕೆ ಒಳಗಾದವರಿಗೆ ಸೂಕ್ತ ಚಿಕಿತ್ಸೆ ಹಾಗೂ ಪುನರ್ವಸತಿ ಕಲ್ಪಿಸುವ ಅಗತ್ಯವಿದೆ ಎಂದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
1: ಈಗ ನೀವು ಕೇಳಲಿದ್ದೀರಿ ಜಾಣ ಸುದ್ದಿ. ಇದು ಹಿರಿಯ ವಿಜ್ಞಾನಿ ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.

0: ಜಾಣ ಸುದ್ದಿ. ಇಂದು ನೀವು ಕೇಳಲಿದ್ದೀರಿ, ಮುಪ್ಪು ನಿಧಾನಿಸುವ ಆಮ್ಲ, ಪ್ಲಾಸ್ಟಿಕ್ ಪುರಾಣ 14, ಪ್ಲಾಸ್ಟಿಕ್ ಶಿಲಾಯುಗ, ಬೀಗಲ್ ಸಾಹಸಯಾನ ಸಂಚಿಕೆ 182 ಹಾಗೂ ವಾರದ ವಿಜ್ಞಾನಿ ಚಾರ್ಲ್ಸ್ ಲೂಯಿ ಆಲ್ಫಾನ್ಸಿ ಲವೆರಾನ್.
1: ಮುಪ್ಪು ನಿಧಾನಿಸುವ ಆಮ್ಲ. ಮುಪ್ಪು ಬರುವುದೇ ಬೇಡ ಅಂತ ಬಹಳಷ್ಟು ಜನ ಅದು ಅನಿವಾರ್ಯ ಅಂತ ಗೊತ್ತಿದ್ದರೂ ಆಸೆ ಪಡುತ್ತಾರೆ. ಮುಪ್ಪನ್ನಾಗಲಿ ಸಾವನ್ನಾಗಲಿ ತಡೆಯಲಾಗದು ನಿಜ, ಆದರೆ ಅವು ನಿಧಾನವಾಗಿ ಬರುವಂತಾದರೂ ಮಾಡಬಾರದೆ? ಬದುಕನ್ನು ಇನ್ನಷ್ಟು ದಿನ ಖುಷಿಯಾಗಿ ಕಳೆಯುವಂತೆ ಮಾಡಬಾರದೆ? ಇದು ಹೀಗೊಂದು ಸಾಧ್ಯತೆಯೂ ಇರಬಹುದು ಅನ್ನುತ್ತದೆ ಇತ್ತೀಚೆಗೆ ಪ್ರಕಟವಾದ ಒಂದು ಸಂಶೋಧನೆ. ನಮ್ಮ ಆಹಾರದಲ್ಲಿ ಇರುವ ಟಾರಿನ್ ಎನ್ನುವ ಅಮಿನೋ ಆಮ್ಲವೊಂದನ್ನು ಸೇವಿಸಿದಾಗ ನಡುವಯಸ್ಕ ಇಲಿಗಳ ಆಯುಸ್ಸು 10-15% ಹೆಚ್ಚಿತು ಅನ್ನುವುದು ಈ ಸಂಶೋಧನೆಯ ಸಾರ. ನವದೆಹಲಿಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಮ್ಯುನಾಲಜಿ ಸಂಸ್ಥೆಯ ವಿಜ್ಞಾನಿ ಹಾಗೂ ಸದ್ಯಕ್ಕೆ ಅಮೆರಿಕೆಯ ಕೊಲಂಬಿಯಾ ವಿಶ್ವವಿದ್ಯಾನಿಲಯಕ್ಕೆ ತೆರಳಿರುವ ವಿಜಯ್ ಕೆ ಯಾದವ್ ಮತ್ತು ಸಂಗಡಿಗರು ಹೀಗೊಂದು ಸಂಗತಿಯನ್ನು ಪತ್ತೆ ಮಾಡಿರುವುದಾಗಿ ಸೈನ್ಸ್ ಪತ್ರಿಕೆ ವರದಿ ಮಾಡಿದೆ. ಮುಪ್ಪನ್ನು ದೂರವಿಡುತ್ತವೆ ಎಂದು ಹೇಳುವ ಹಲವಾರು ವಸ್ತುಗಳು ಪತ್ತೆಯಾಗಿವೆ, ಆದರೆ ಇವೆಲ್ಲವೂ ಮುಪ್ಪಿನ ಕಾರಣದಿಂದಾಗಿ ಆದಂಥವೋ ಅಥವಾ ಮುಪ್ಪನ್ನು ಉಂಟು ಮಾಡುವಂಥವೋ ಎನ್ನುವುದು ಸ್ಪಷ್ಟವಾಗಿಲ್ಲ. ಮುಪ್ಪನ್ನು ಉಂಟು ಮಾಡಬಲ್ಲ ಅಥವಾ ಅದನ್ನು ದೂರವಿಡಬಲ್ಲ ಯಾವುದೇ ವಸ್ತು, ಔಷಧವೋ ಆಹಾರವೋ ಒಟ್ಟಾರೆ ಯೌವನದಲ್ಲಿ ಸೇವಿಸಿದಾಗ ಮುಪ್ಪು ಬರುವುದನ್ನು ನಿಧಾನಿಸಬೇಕು. ಅಂತಹ ವಸ್ತುವೇ ಮುಪ್ಪಿನ ತಡೆಗೆ ಕಾರಣ ಎನ್ನುವ ತರ್ಕವನ್ನು ಯಾದವ್ ಮುಂದಿಟ್ಟಿದ್ದಾರೆ. ಈ ತರ್ಕದ ಬೆನ್ನು ಹತ್ತಿದ ಅವರು ಯುವಕರಲ್ಲಿಯೂ ಮುದುಕರಲ್ಲಿಯೂ ವ್ಯತ್ಯಾಸವಾಗಬಹುದಾದ ಜೈವಿಕ ರಾಸಾಯನಿಕಗಳನ್ನು ಹುಡುಕಿದ್ದಾರೆ. ಇಂತಹುದೊಂದು ವಸ್ತುವೇ ಟಾರಿನ್. ಟಾರಿನ್ ಒಂದು ಅಮಿನೋ ಆಮ್ಲ. ಜೀವಿಗಳಲ್ಲಿ ಒಟ್ಟು 20 ಬಗೆಯ ಅಮಿನೋ ಆಮ್ಲಗಳನ್ನು ಗುರುತಿಸಲಾಗಿದೆ. ಇವುಗಳೇ ವಿವಿಧ ಸಂಖ್ಯೆಯಲ್ಲಿ ಜೋಡಿಸಿಕೊಂಡು ಪ್ರೋಟೀನುಗಳಾಗುತ್ತವೆ. ಇಡೀ ಜೀವಿಯ ಬದುಕನ್ನು ಚಾಲಿಸುತ್ತವೆ. 20 ಅಮಿನೋ ಆಮ್ಲಗಳಲ್ಲಿ ಕೆಲವನ್ನು ದೇಹ ಅರಗಿಸಿಕೊಂಡ ಆಹಾರದಿಂದ ತಯಾರಿಸಿಕೊಳ್ಳಬಲ್ಲುದು, ಇನ್ನು ಕೆಲವನ್ನು ದೇಹ ತಯಾರಿಸಿಕೊಳ್ಳಲಾರದು. ಅಂತಹವನ್ನು ಆಹಾರದಲ್ಲಿಯೇ ನೀಡಬೇಕು. ಇಂತಹವನ್ನು ಅವಶ್ಯಕ ಅಮಿನೋ ಆಮ್ಲಗಳು ಎನ್ನುತ್ತಾರೆ. ಅವಶ್ಯಕ ಅಮಿನೋ ಆಮ್ಲಗಳು ದೇಹದಲ್ಲಿ ಕಡಿಮೆಯಾಗುವುದು ವಿಚಿತ್ರವೇನಲ್ಲ. ಅಂತಹ ಅಮಿನೋ ಆಮ್ಲಗಳಿಲ್ಲದ ಆಹಾರವನ್ನು ಸೇವಿಸಿದಾಗ ದೇಹದಲ್ಲಿ ಅವುಗಳ ಪ್ರಮಾಣವೂ ಕಡಿಮೆಯಾಗುತ್ತದೆ. ತಾರೀನು ಅಂತಹ ಅವಶ್ಯಕ ಆಮ್ಲ ಅಲ್ಲ, ದೇಹವೇ ಅದನ್ನು ತಯಾರಿಸಬಲ್ಲುದು. ಆದರೂ ಮುಪ್ಪು ಅಡರುತ್ತಿದ್ದಂತೆ ದೇಹದಲ್ಲಿ ಟಾರಿನಿನ ಪ್ರಮಾಣ ಕಡಿಮೆಯಾಗುತ್ತದಂತೆ. ಉದಾಹರಣೆಗೆ, 1 ತಿಂಗಳ ಇಲಿಮರಿಯ ಪ್ರತಿ ಮಿಲಿ ರಕ್ತದಲ್ಲಿ ಅಂದಾಜು 130 ನ್ಯಾನೋಗ್ರಾಂ ಟಾರಿನ್ ಇರುತ್ತದೆ. ಅದೇ 1.5 ವರ್ಷ ವಯಸ್ಸಿನ ಇಲಿಗಳಲ್ಲಿ ಅದು ಕೇವಲ 30 ನ್ಯಾನೋಗ್ರಾಂ ಮಾತ್ರ. 1.5 ವರ್ಷದ ಇಲಿ ಸರಿಸುಮಾರು 60 ವರ್ಷ ವಯಸ್ಸಾದವರಿಗೆ ಸಮ. ಇಲಿಗಳಲ್ಲಿ ಮಾತ್ರವಲ್ಲ, ಮಂಗಗಳು ಹಾಗೂ ಮಾನವರಲ್ಲಿಯೂ ಇದೇ ಬಗೆಯಲ್ಲಿ ಟಾರಿನ್ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ. 5 ವರ್ಷದ ಮಂಗದ ಮರಿಗಳಲ್ಲಿ ಇರುವುದರ 15% ಮಾತ್ರ 15 ವರ್ಷದ ಮಂಗಗಳಲ್ಲಿ ಇರುತ್ತದಂತೆ. ಹಾಗೆಯೇ ಮಕ್ಕಳಿಗೆ ಹೋಲಿಸಿದಾಗ ವೃದ್ಧರಲ್ಲಿ 80% ಟಾರಿನ್ ಕಡಿಮೆಯಾಗಿತ್ತು. ಹೀಗೆ

0: ಮುಪ್ಪಾಗುತ್ತಿದ್ದಂತೆ ಟಾರಿನ್ ಪ್ರಮಾಣ ಕುಸಿಯುತ್ತಿರುವುದರಿಂದ ಅದೇನಾದರೂ ಮುಪ್ಪಿಗೆ ಕಾರಣವಾದ ಅಂಶವಿರಬಹುದೋ ಎಂಬ ಅನುಮಾನ ಇವರಿಗೆ. ಬೆಳೆಯುವ ವಯಸ್ಸಿನಲ್ಲಿ ಟಾರಿನ್ ಕೊರತೆ ಇದ್ದರೆ ಅಂತಹ ಮಕ್ಕಳ ಸ್ನಾಯುಗಳು, ನರಮಂಡಲ ಹಾಗೂ ಕಣ್ಣಿನ ಬೆಳವಣಿಗೆ ಕುಂದುತ್ತದೆ ಎನ್ನುವುದು ಈ ಗುಮಾನಿಗೆ ಕಾರಣ. ಹಾಗಿದ್ದರೆ ಟಾರಿನ್ ಅನ್ನು ಪೂರಕ ಆಹಾರವನ್ನಾಗಿ ನೀಡಿದರೆ ಅಥವಾ ಆಹಾರದ ಜೊತೆಗೆ ಟಾರಿನ್ ಅನ್ನು ನೀಡಿದರೆ ಮುಪ್ಪುಂಟಾಗುವುದನ್ನು ನಿಧಾನಿಸಬಹುದೇ? ಅಥವಾ ಮುಪ್ಪಿನಿಂದ ದೇಹದಲ್ಲಿ ಆಗುವ ಪರಿಣಾಮಗಳನ್ನು ಕಡಿಮೆ ಮಾಡಬಹುದೇ? ಈ ಪ್ರಶ್ನೆಗಳ ಬೆಂಬತ್ತಿದ ವಿಜಯ್ ಯಾದವರ ತಂಡ ಹಲವು ಪ್ರಯೋಗಗಳನ್ನು ನಡೆಸಿದೆ. ಇಲಿಗಳಲ್ಲಿ ಒಂದು ಗುಂಪಿಗೆ ನಿತ್ಯವೂ ಆಹಾರದ ಜೊತೆಗೆ ದಿನಕ್ಕೊಮ್ಮೆ ಎನ್ನುವಂತೆ ಟಾರಿನ್ ಉಣಿಸಿದ್ದಾರೆ. ಇನ್ನೊಂದು ಗುಂಪಿನ ಇಲಿಗಳಿಗೆ ಟಾರಿನ್ ಬದಲಿಗೆ ಅಷ್ಟೇ ಪ್ರಮಾಣದ ನೀರನ್ನಷ್ಟೇ ಕುಡಿಯಲು ಕೊಟ್ಟಿದ್ದಾರೆ. ಹೀಗೆ ಅವು ಬದುಕಿರುವವರೆಗೂ ಒಂದು ಗುಂಪಿಗೆ ಟಾರಿನ್ ಪೂರೈಕೆಯಾಗಿದೆ. ಈ ಎರಡೂ ಗುಂಪಿನ ಇಲಿಗಳು ಎಷ್ಟು ದೀರ್ಘಕಾಲ ಬದುಕುತ್ತವೆ ಎಂದು, ಅವುಗಳ ದೇಹದಲ್ಲಿನ ವಿವಿಧ ಅಂಗಗಳಲ್ಲಿ ಮುಪ್ಪಿನ ಲಕ್ಷಣಗಳು ಯಾವಾಗ ಕಾಣಿಸಲು ಆರಂಭಿಸುತ್ತವೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಎಂಬುದನ್ನು ಪರಿಶೀಲಿಸಿದ್ದಾರೆ. ಮುಪ್ಪು ಅಡರಿದಾಗ ಸ್ನಾಯುಗಳ ಶಕ್ತಿ ಕುಂದುತ್ತದೆ. ನರ ಹಾಗೂ ಸ್ನಾಯುಗಳ ನಡುವಣ ಸಂಯೋಜನೆ ಕಡಿಮೆಯಾಗಿ ನಡುಕ ಮೊದಲಾದವು ಕಾಣಿಸುತ್ತವೆ. ದೇಹದಲ್ಲಿ ಅನವಶ್ಯಕವಾಗಿ ಕೊಬ್ಬು ಸಂಗ್ರಹವಾಗುತ್ತದೆ ಹಾಗೂ ಇನ್ಸುಲಿನ್ ಉತ್ಪಾದನೆ ಕಡಿಮೆಯಾಗಿ ರಕ್ತದಲ್ಲಿ ಗ್ಲೂಕೋಸಿನ ಪ್ರಮಾಣ ಹೆಚ್ಚುತ್ತದೆ. ಟಾರಿನ್ ನೀಡಿದ ಇಲಿಗಳಲ್ಲಿ ಮುಪ್ಪಿನ ಈ ಲಕ್ಷಣಗಳು ಹೇಗಿದ್ದುವು ಎಂದು ವಿಜಯ್ ಮತ್ತು ಸಂಗಡಿಗರು ಪರಿಶೀಲಿಸಿದ್ದಾರೆ. ಟಾರಿನ್ ಸೇವಿಸಿದ ಇಲಿಗಳು ತಮ್ಮದೇ ವಯಸ್ಸಿನ ನೀರು ಕುಡಿದ ಇಲಿಗಳಿಗಿಂತಲೂ ಹೆಚ್ಚು ಚುರುಕಾಗಿದ್ದುವು. ಅವುಗಳ ಕಾಲಿನಲ್ಲಿ ಕೊಬ್ಬಿನ ಮೆತ್ತೆ ತೆಳ್ಳಗಿತ್ತು. ವಸ್ತುಗಳನ್ನು ಕೊಟ್ಟಾಗ ಅವುಗಳ ಮೇಲಿನ ಹಿಡಿತ ಹೆಚ್ಚು ಗಟ್ಟಿಯಾಗಿ ಭದ್ರವಾಗಿತ್ತು. ಇವೆಲ್ಲವೂ ಟಾರಿನ್ ಸೇವಿಸಿದ ಇಲಿಗಳಲ್ಲಿ ಮುಪ್ಪಿನ ಲಕ್ಷಣಗಳು ಕಡಿಮೆ ಎನ್ನುವುದನ್ನು ತೋರಿಸುವ ಅಂಶಗಳು. ಹಾಗೆಯೇ ಇಲಿಗಳನ್ನು ಸಾಯುವವರೆಗೂ ಸಾಕಿ ಯಾವ ವಯಸ್ಸಿನಲ್ಲಿ ಹೆಚ್ಚು ಇಲಿಗಳು ಸಾಯುತ್ತವೆ ಎಂದು ಗಣಿಸಿದ್ದಾರೆ. ಇದು ಇಲಿಗಳ ಅಂದಾಜು ಆಯುಸ್ಸನ್ನು ಸೂಚಿಸುತ್ತದೆ. ಸಾಮಾನ್ಯವಾಗಿ 28 ವಾರಗಳ ವಯಸ್ಸಿನ ಇಲಿಗಳು ಬಹುತೇಕ ಸಾವನ್ನಪ್ಪುತ್ತವೆ. ಆದರೆ ಟಾರಿನ್ ಸೇವಿಸಿದ ಇಲಿಗಳಲ್ಲಿ ಈ ಸಮಯದಲ್ಲಿ 10-12% ಇಲಿಗಳು ಬದುಕಿದ್ದುವು. ಅಂದರೆ ಇವುಗಳ ಆಯುಸ್ಸು ಅಂದಾಜು 10-15% ಹೆಚ್ಚಿತ್ತು. ಇದನ್ನೇ ಮನುಷ್ಯರಿಗೆ ಹೋಲಿಸಿದರೆ ಅಂದಾಜು 10-15 ವರ್ಷ ಅಧಿಕ ಆಯುಸ್ಸು ಸಿಕ್ಕಿತು ಎನ್ನಬಹುದು. ಹಾಗಿದ್ದರೆ ಇನ್ನು ಟಾರಿನ್ನು ಹೆಚ್ಚಿರುವ ವಸ್ತುಗಳನ್ನು ಸೇವಿಸಬಹುದಲ್ಲವೇ ಎಂದಿರಾ? ತಾಳಿ, ಇದು ಕೇವಲ ಇಲಿಗಳಲ್ಲಿ ಮಾತ್ರವೇ ಕಂಡಿರುವ ಫಲಿತಾಂಶ. ಮನುಷ್ಯರಲ್ಲಿಯೂ ಇದೇ ತೆರನಾದ ಫಲಗಳು ಸಿಗುತ್ತವೆ ಎನ್ನಲು ಪ್ರಯೋಗಗಳು ನಡೆಯಬೇಕು. ಅದನ್ನು ಮಾಡದೆಯೇ ಬೇಕಾಬಿಟ್ಟಿ ಟಾರಿನ್ ಅನ್ನು ಸೇವಿಸುವುದು ಸರಿಯಲ್ಲ ಎಂದು ಯಾದವ್ ಎಚ್ಚರಿಸಿದ್ದಾರೆ. ಅಂದಹಾಗೆ ಸಸ್ಯಾಹಾರಿಗಳಿಗೆ ಒಂದು ನಿರಾಶಾದಾಯಕ ಸುದ್ದಿ. ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಹೊರತಾಗಿ ಟಾರಿನ್ ಹೆಚ್ಚಿರುವ ಆಹಾರಗಳೆಲ್ಲವೂ ಮಾಂಸದ ತಿನಿಸುಗಳೇ. ದನದ ಮಾಂಸ, ಕೋಳಿಯ ಮಾಂಸ, ಮೀನು ಹಾಗೂ ಕಪ್ಪೆಚಿಪ್ಪಿನ ಪ್ರಾಣಿಗಳಲ್ಲಿ ಈ ಅಮಿನೋ ಆಮ್ಲ ಹೆಚ್ಚಿರುತ್ತದೆ. ಹಿಂದೆ ಇದನ್ನು ಗೂಳಿಗಳ ವೀರ್ಯದಿಂದ ಸೋಸುತ್ತಿದ್ದರು.
1: ಇದು ನಿಮಗೆ ಗೊತ್ತೇ? ಪ್ರಪಂಚದಲ್ಲಿ ಒಟ್ಟು 118 ಮೂಲ ವಸ್ತುಗಳು ಅಥವಾ ಧಾತುಗಳು ಇವೆಯಂತೆ. ಪ್ರಪಂಚದಲ್ಲಿರೋ ಪ್ರತಿಯೊಂದು ಕಲ್ಲು, ಮಣ್ಣು, ಪ್ರಾಣಿ, ಪಕ್ಷಿಗಳು, ನಾವು, ನೀವು ಎಲ್ಲವೂ ಈ 118 ವಸ್ತುಗಳಿಂದಲೇ ಆಗಿರೋದು ಅಂತಾರೆ ವಿಜ್ಞಾನಿಗಳು. ಇವುಗಳಲ್ಲಿಯೂ 92 ವಸ್ತುಗಳನ್ನು ನಾವು ಲೋಹಗಳು ಅಂತ ಕರಿತೇವೆ. ಆದರೆ ನಮ್ಮ ದೇಹದಲ್ಲಿ ಲೋಹ ಅಂತನ್ನುವುದು ಇಲ್ಲವೇ ಇಲ್ಲ ಅನ್ನಬೇಕು. ನಮ್ಮ ದೇಹದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುವ ಲೋಹ ಅಂದರೆ ಕ್ಯಾಲ್ಸಿಯಂ. ಅದು ಕೂಡ ಕೇವಲ ದೇಹ ತೂಕದ 1% ಅಥವಾ 1%ನಷ್ಟು ಅಷ್ಟೇ.
2: ಪ್ಲಾಸ್ಟಿಕ್ ಪುರಾಣ 14. ಪ್ಲಾಸ್ಟಿಕ್ ಶಿಲಾಯುಗ. ಈಗೊಮ್ಮೆ ಕಲ್ಪಿಸಿಕೊಳ್ಳಿ, 1,000 ವರ್ಷಗಳ ನಂತರ ಇತಿಹಾಸಕಾರರು ಪುಸ್ತಕಗಳನ್ನು ಬರೆಯುವಾಗ ನಾವು ಈಗ ಇರುವ ಕಾಲಘಟ್ಟವನ್ನ ಏನೆಂದು ಗುರುತಿಸಬಹುದು? ಹೀಗೊಂದು ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಬರಬಹುದು? ಯೋಚಿಸಿ, ಇದು ತಮಾಷೆ ಅಲ್ಲ. ಏಕೆಂದ್ರೆ ಮಾನವನ ಚರಿತ್ರೆಯನ್ನ ಅಥವಾ ಮಾನವ ನಾಗರಿಕತೆಯ ಇತಿಹಾಸವನ್ನ ಬರೆಯುವ ವಿಜ್ಞಾನಿಗಳು ಅದರಲ್ಲಿ ವಿವಿಧ ಹಂತಗಳನ್ನು ಗುರುತಿಸುತ್ತಾರೆ. ಆಯಾ ಕಾಲಘಟ್ಟದಲ್ಲಿ ಬಳಕೆಯಲ್ಲಿದ್ದ ಪ್ರಧಾನ ವಸ್ತುಗಳನ್ನು ಸೂಚಿಯಾಗಿಟ್ಟುಕೊಂಡು ಹೆಸರುಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ 15,000 ವರ್ಷಗಳ ಹಿಂದೆ ಕೃಷಿ ಆರಂಭವಾಯಿತು. ಅದಕ್ಕೂ ಹಿಂದೆ ಇದ್ದ ನಾಗರಿಕತೆಯನ್ನ ಶಿಲಾಯುಗ ಎನ್ನುತ್ತಾರೆ. ಆ ನಾಗರಿಕತೆಗಳಲ್ಲಿ ಶಿಲೆಗಳಿಂದ ಅರ್ಥಾತ್ ಕಲ್ಲನ್ನ ಕಟಿದು ಮಾಡಿದ ಆಯುಧಗಳು ಹಾಗೂ ಸಾಧನಗಳೇ ಪ್ರಮುಖವಾಗಿತ್ತು. ಶಿಲಾಯುಗಗಳ ರಚನೆಯಲ್ಲೂ ವ್ಯತ್ಯಾಸವಿತ್ತು. ಹೀಗೆ ಆದಿಶಿಲಾಯುಗ, ಮಧ್ಯಶಿಲಾಯುಗ ಅಂತಲೂ ವಿಂಗಡಿಸುತ್ತಾರೆ. ಇದೇ ಲೆಕ್ಕದಲ್ಲಿ ಶಿಲಾಯುಗದ ನಂತರ ಬಂದಿದ್ದು ಲೋಹಯುಗ. ಆಗ ಮಾನವರು ಕಬ್ಬಿಣವನ್ನ ಬಳಸಲು ಕಲಿತಿದ್ರು. ಆ ನಂತರ ಅವರು ಬಳಸಿದ್ದು ತಾಮ್ರ. ಹೀಗೆ ಶಿಲಾಯುಗ, ಲೋಹಯುಗ ಮತ್ತು ತಾಮ್ರಯುಗ ಎನ್ನುವ ಕಾಲಘಟ್ಟಗಳನ್ನ ವಿಜ್ಞಾನಿಗಳು ಗುರುತಿಸುತ್ತಾರೆ. ನಾಳಿನ ಇತಿಹಾಸ ತಜ್ಞರು ಹಾಗಿದ್ದರೆ ನಾವು ಇಂದಿರುವ ಕಾಲವನ್ನ ಏನೆಂದು ಹೆಸರಿಸಬಹುದು? ಬಹುಶಃ ಇದನ್ನ ಪ್ಲಾಸ್ಟಿಕ್ ಶಿಲಾಯುಗ ಎನ್ನಬಹುದೇನೋ. ಏಕೆಂದರೆ 20 ಹಾಗೂ 21ನೆಯ ಶತಮಾನದಲ್ಲಿ ಎಲ್ಲಿ ನೋಡಿದ್ರೂ ಪ್ಲಾಸ್ಟಿಕ್. ಜೊತೆಗೆ ಇವು ಬೇರೆ ವಸ್ತುಗಳ ಹಾಗೆ ಸುಲಭವಾಗಿ ಶಿಥಿಲವಾಗದ್ದರಿಂದ ದೀರ್ಘಕಾಲ ಉಳಿದಿರ್ತವೆ. ಪ್ಲಾಸ್ಟಿಕ್ ಯುಗ ಎಂದರೆ ಸಾಲದೆ ಪ್ಲಾಸ್ಟಿಕ್ ಶಿಲೆ ಅಂತೇಕೆ ಎಂದಿರಾ? ಅದಕ್ಕೂ ಕಾರಣವಿದೆ. ಇತ್ತೀಚೆಗೆ ಪ್ಲಾಸ್ಟಿಕ್ ಹಾವಳಿ ಎಷ್ಟಾಗಿದೆ ಅಂದ್ರೆ ಸಮುದ್ರ ತಳದಲ್ಲಿ ಪ್ಲಾಸ್ಟಿಕ್ನ ಶಿಲೆಗಳು ಅರ್ಥಾತ್ ಕಲ್ಲುಗಳು ಕಾಣಿಸ್ತಿವೆ. ಇವನ್ನ ಪ್ಲಾಸ್ಟಿಕ್ ಗ್ಲೋಮರೇಟ್ಗಳು ಎಂದು ವಿಜ್ಞಾನಿಗಳು ಹೆಸರಿಸಿದ್ದಾರೆ. ಕಲ್ಲಿನಂತೆಯೇ ಗಟ್ಟಿಯಾದ ಇವುಗಳ ಮೂಲ ಪ್ಲಾಸ್ಟಿಕ್ ಕಸ ಎಂಬುದು ವಿಶೇಷ. ಸಮುದ್ರ ಸಹಜವಾಗಿಯೇ ತಯಾರಿಸುವ ಶಿಲೆಗಳಲ್ಲಿ ಪ್ಲಾಸ್ಟಿಕ್ ಹಾಗೂ ಪ್ಲಾಸ್ಟಿಕ್ನ ವಸ್ತುಗಳು ಸೇರಿಕೊಂಡು ಗಟ್ಟಿಯಾಗ್ತವೆ. ಇವನ್ನೇ ಪ್ಲಾಸ್ಟಿಕ್ ಗ್ಲಾಮೋರೇಟ್ಗಳು ಎನ್ನುತ್ತಾರೆ. ಮರಳು, ಪ್ಲಾಸ್ಟಿಕ್, ಜೀವಿಗಳ ಅವಶೇಷಗಳು, ಪ್ಲಾಸ್ಟಿಕ್ ವಸ್ತುಗಳ ಜೊತೆಗೆ ಇರುವ ತಂತಿ, ರಬ್ಬರ್ ಇತ್ಯಾದಿ ಎಲ್ಲವೂ ಸೇರಿ ಈ ಗ್ಲಾಮೋರೇಟ್ಗಳಾಗಿರ್ತವೆ. ಉಂಡೆಕಲ್ಲುಗಳು ಆಗಿರ್ತವೆ. ಸಮುದ್ರ ಹಾಗೂ ನದಿಯ ತೀರದಲ್ಲಿ ಯಥೇಚ್ಛವಾಗಿರುವ ದುಂಡಗಿನ ನೊರಜುಗಲ್ಲುಗಳಂತೆ ಇವು ಕೂಡ ತೀರಕ್ಕೆ ಬಂದು ಬೀಳ್ತವೆ. ಶಿಲೆಗಳಂತೆ ಕಾಣುವ ಇವನ್ನ ಪ್ಲಾಸ್ಟಿಕ್ ಶಿಲೆಗಳು ಎನ್ನಬಹುದಷ್ಟೇ. ಇಂತಹ ವಸ್ತು ರೂಪುಗೊಳ್ಳುವ ಕಾಲವನ್ನ ಪ್ಲಾಸ್ಟಿಕ್ ಶಿಲಾಯುಗ ಎಂದರೆ ತಪ್ಪೇನಿದೆ ಅಲ್ವೇ? ಪ್ಲಾಸ್ಟಿಕ್ ಗ್ಲಾಮರೇಟ್ಗಳು ಬಹಳ ಇತ್ತೀಚಿನ ವಿದ್ಯಮಾನ. ಪ್ಲಾಸ್ಟಿಕ್ ಗ್ಲಾಮರೇಟ್ಗಳನ್ನ ಗುರುತಿಸಿ ಒಂದು ದಶಕವೂ ಕಳೆದಿಲ್ಲ. ಮೊದಲಿಗೆ ಇದನ್ನ ಅಮೆರಿಕೆಯ ಸುಪ್ರಸಿದ್ಧ ಪ್ರವಾಸಿ ತಾಣವಾದ ಹವಾಯಿ ದ್ವೀಪಗಳ ತೀರದಲ್ಲಿ 2014ರಲ್ಲಿ ಗುರುತಿಸಲಾಯಿತು. ಭಾರತದ ಅಂಡಮಾನ್ ಹಾಗೂ ನಿಕೋಬಾರ್ ದ್ವೀಪಗಳಂತೆ ಹವಾಯಿ ದ್ವೀಪಗಳು ಸುಂದರ ಕಡಲ ತೀರಗಳಿಗೆ ಸುಪ್ರಸಿದ್ಧ. ಅಂಡಮಾನ್ನಂತೆ ಅಮೆರಿಕೆಯಿಂದ ಸುಮಾರು 2,000 ಕಿಲೋಮೀಟರ್ ದೂರದಲ್ಲಿ ಕಡಲ ಮಧ್ಯದಲ್ಲಿದೆ. ಹೀಗಾಗಿ ಅಲ್ಲಿ ಈ ಕಂಡ ಈ ಹೊಸ ಬಗೆಯ ವಸ್ತುಗಳು ಸುದ್ದಿ ಮಾಡತೊಡಗಿದ್ವು. ಪ್ಲಾಸ್ಟಿಕ್ ಶಿಲೆಗಳನ್ನ ಮೊದಮೊದಲಿಗೆ ತೈಲದ ಉಂಡೆಗಳಿರಬೇಕು ಎಂದು ಊಹಿಸಿದ್ರು. ಸಮುದ್ರದಲ್ಲಿ ಹಡಗಿನಿಂದಲೋ ಕಡಲ ತೀರದಲ್ಲಿರುವ ಕಾರ್ಖಾನೆಗಳಿಂದಲೋ ಆಗಾಗ್ಗೆ ತೈಲ ಸೋರಿ ಕಡಲನ್ನ ಕೆಡಿಸುವುದು ಕೇಳಿದ್ದೇವೆ. ಈ ತೈಲ ಸಮುದ್ರದ ನಟ್ಟ ನಡುವೆ ತೀರದಿಂದ 100 ಮೈಲಿ ದೂರದಲ್ಲಿ ಸೋರಿದ್ರೂ ಸ್ವಲ್ಪ ಕಾಲದ ನಂತರ ಕಡಲ ತೀರಕ್ಕೆ ಬಂದು ಕೂಡಿಕೊಳ್ಳೋದುಂಟು. ಹೀಗೆ ಬರುವ ತೈಲ ದ್ರವವಾಗಿರುವುದಿಲ್ಲ, ಉಂಡುಂಡೆಯಾಗಿ ಡಾಂಬರಿನಂತೆ ಗಟ್ಟಿಯಾಗಿ ಬಂದು ತೀರಕ್ಕೆ ಬೀಳ್ತವೆ. ಮೊದಮೊದಲಿಗೆ ಪ್ಲಾಸ್ಟಿಕ್ ಶಿಲೆಗಳನ್ನು ಹೀಗೆಯೇ ಅಂದುಕೊಂಡಿದ್ರು. ಆದರೆ ಹವಾಯಿಯಲ್ಲಿ ಬಂದು ಬಿದ್ದ ಉಂಡೆಗಳಲ್ಲಿ ಕೆಲದವರಲ್ಲಿ ಇಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಇರುವ ವಿದ್ಯುತ್ ತಂತಿ, ಚಿಪ್ ಮೊದಲಾದವು ಕಂಡಾಗ ಇದು ಪ್ಲಾಸ್ಟಿಕ್ ಹಾವಳಿಯಿಂದ ಆಗಿದ್ದು ಎಂದು ಮನವರಿಕೆ ಆಯಿತು. ಅಂದಿನಿಂದ ಪ್ರಪಂಚದ ವಿವಿಧ ಕಡಲ ತೀರಗಳಲ್ಲಿ ಪ್ಲಾಸ್ಟಿಕ್ ಶಿಲೆಗಳನ್ನು ಗುರುತಿಸಿ ಹೆಕ್ಕುವ ಕೆಲಸ ನಡೆಯುತ್ತಿದೆ. ಇವು ಕಡಲ ತೀರಗಳಲ್ಲಿ ದೊರಕುವ ಪ್ಲಾಸ್ಟಿಕ್ ಚೂರುಗಳಂತಲ್ಲ ಎನ್ನುತ್ತಾರೆ ಮೊತ್ತ ಮೊದಲಿಗೆ ಇದನ್ನು ಗುರುತಿಸಿದ ಕೆನಡಾ ದೇಶದ ಕ್ಯೂಬೆಕ್ ವಿಶ್ವವಿದ್ಯಾನಿಲಯದ ಕೆಲ್ಲಿ ಜಾಸ್ವಾಕ್. ಪ್ಲಾಸ್ಟಿಕ್ ಶಿಲೆ ಸಮುದ್ರ ಸಾಮಾನ್ಯವಾಗಿ ರೂಪಿಸುವ ಕಲ್ಲುಗಳಂತೆಯೂ ಅಲ್ಲವಂತೆ. ಪ್ಲಾಸ್ಟಿಕ್ ಗ್ಲಾಮರೇಟ್ಗಳನ್ನು ಕಲ್ಲುಗಳಂತೆಯೇ ಕಂಡರೂ ಅವುಗಳು ಕಲ್ಲುಗಳಂತೆ ರೂಪುಗೊಳ್ಳೋದು ಇಲ್ಲ. ನದಿಗಳು ಹೊತ್ತು ತಂದ ಮೆಕ್ಕಲು ಮಣ್ಣು ತಳಸೇರಿ ಒತ್ತೊತ್ತಾಗಿ ಗಟ್ಟಿಯಾಗಿ ಕಲ್ಲುಗಳಾಗ್ತವೆ. ಅದರೊಟ್ಟಿಗೆ ಸಮುದ್ರ ಜೀವಿಗಳ ಕಪ್ಪೆಚುಪ್ಪುಗಳು, ಮರಳು, ಕೊಳೆತ ದೇಹ ಹಾಗೂ ಇತರೆ ಮಾಲಿನ್ಯಗಳು ಸೇರಿ ಗಟ್ಟಿಯಾಗಿ ಕಲ್ಲುಗಳಾಗ್ತವೆ. ಆದರೆ ಈ ಕಲ್ಲುಗಳು ಜೋರಾಗಿ ಬಡಿದ್ರೆ ಒಡೆದು ಚೂರಾಗಬಲ್ಲದ್ದು. ಲೋಹದ ಕಣಗಳು ಕೂಡ ಮೆಕ್ಕಲು ಮಣ್ಣಿನ ಜೊತೆಗೆ ಕೂಡಿಕೊಂಡು ಸಣ್ಣ ಉಂಡೆಗಲ್ಲುಗಳಾಗಿ ಸಾಗರ ತಳದಲ್ಲಿರುತ್ತವೆ. ಇವನ್ನು ನಾಡ್ಯೂಲ್ಗಳು ಅಥವಾ ಗ್ಲಾಮರೇಟ್ಗಳು ಎನ್ನುತ್ತಾರೆ. ಪ್ಲಾಸ್ಟಿಕ್ ಶಿಲೆಗಳು ಹಾಗಲ್ಲ, ಅವು ಕರಗಿದ ಪ್ಲಾಸ್ಟಿಕ್ನಿಂದಾಗಿ ಇತರ ವಸ್ತುಗಳನ್ನು ಭದ್ರವಾಗಿ ಅಂಟಿಸಿ ಹಿಡಿದಿರ್ತವೆ, ಸುಲಭವಾಗಿ ಒಡೆಯುವುದಿಲ್ಲ ಎನ್ನುತ್ತಾರೆ ಜಾಸ್ವಾಕ್. ಪ್ಲಾಸ್ಟಿಕ್ ಶಿಲೆಗಳು ಕೇವಲ ಅಮೆರಿಕೆಯ ತೀರದಲ್ಲಿಯಷ್ಟೇ ಅಲ್ಲ, ಇನ್ನೂ ದೂರದಲ್ಲಿರುವ ಇಂಡೋನೇಷ್ಯಾ, ಕೆನಡಾ, ಬಾಲಿ, ಫಿಲಿಪೈನ್ಸ್ ಮೊದಲಾದ ದೇಶಗಳ ಕಡಲ ತೀರಗಳಲ್ಲಿಯೂ ಕಂಡುಬಂದಿವೆ. ಅಷ್ಟೇ ಏಕೆ, 2 ತಿಂಗಳ ಹಿಂದೆ ಇಂತಹದ್ದೊಂದು ಕಲ್ಲನ್ನ ನಮ್ಮ ದೇಶದ ಅಂಡಮಾನ್ ದ್ವೀಪದ ತೀರದಲ್ಲಿಯೂ ಹೆಕ್ಕಿದ್ರು. ಪ್ಲಾಸ್ಟಿಕ್ ಶಿಲೆಗಳೆಂದರೆ ಕಲ್ಲುಗಳ ಮೇಲೆ ಪ್ಲಾಸ್ಟಿಕ್ನ ತೆಳು ಹೊದಿಕೆ ಲೇಪವಾಗಿದ್ದರಿಂದ ಆಗಿದ್ದು ಎನ್ನುವ ಅನಿಸಿಕೆ ಇತ್ತು. ಆದರೆ ಇತ್ತೀಚೆಗೆ ದೊರೆತ ಪ್ಲಾಸ್ಟಿಕ್ ಶಿಲೆಗಳು ಇವು ಹಾಗಲ್ಲ, ಇವು ಮಾನವನ ಚಟುವಟಿಕೆಗಳಿಂದಾಗಿ ಆದ ಕಲ್ಲುಗಳು ಎನ್ನುತ್ತವೆ. ಉದಾಹರಣೆಗೆ, ಅಂಡಮಾನ್ ದ್ವೀಪದಲ್ಲಿ ದೊರೆತ ಪ್ಲಾಸ್ಟಿಕ್ ಶಿಲೆಯನ್ನ ವಿಶ್ಲೇಷಿಸಿದಾಗ ಅದರೊಟ್ಟಿಗೆ ಮರಳು, ಕೆಲವು ಕಪ್ಪೆ ಚಿಪ್ಪುಗಳ ತುಣುಕುಗಳು, ಡಯಾಡಮ್ಮುಗಳಂತಹ ಸೂಕ್ಷ್ಮ ಜೀವಿಗಳು ಸ್ರವಿಸಿದ ಸುಣ್ಣದ ವಸ್ತು ಮೊದಲಾದವೂ ಇದ್ದವು. ಅಲ್ಲದೆ ಪಿವಿಸಿ ಅಥವಾ ಪಾಲಿವಿನೈಲ್ ಕ್ಲೋರೈಡ್ ಹಾಗೂ ಪಾಲಿಪ್ರೋಪಿಲಿನುಗಳ ಅಂಶಗಳಿದ್ದವು. ಈ ಅಂಶಗಳು ಪ್ಲಾಸ್ಟಿಕ್ ಅನ್ನು ಸುಟ್ಟಾಗ ಸೃಷ್ಟಿಯಾಗುವಂತವು. ಜೊತೆಗೆ ಈ ಎರಡೂ ಬಗೆಯ ಪ್ಲಾಸ್ಟಿಕ್ಗಳು ಥರ್ಮೋಪ್ಲಾಸ್ಟಿಕ್ಗಳು, ಬಿಸಿಯಾದಾಗ ಕರಗುವಂತವು. ಹೀಗಾಗಿ ಪ್ಲಾಸ್ಟಿಕ್ ಶಿಲೆಗಳು ಬಿಸಿಯಾಗಿ ಕರಗಿದ ಪ್ಲಾಸ್ಟಿಕ್ಗಳ ಜೊತೆಗೆ ಮರಳು, ಸುಣ್ಣ ಮೊದಲಾದವು ಸೇರಿ ಆದ ಕಲ್ಲು ಎನ್ನುತ್ತಾರೆ ಜಾಸ್ವಾಕ್. ಇಂತಹ ಪ್ಲಾಸ್ಟಿಕ್ ಶಿಲೆಗಳನ್ನ ಸಾಗರದ ತಳದಿಂದಲೂ ಹೆಕ್ಕಿದ್ದಾರೆ. ಪ್ಲಾಸ್ಟಿಕ್ನ ವಸ್ತುಗಳು ನೀರಿನಲ್ಲಿ ಮುಳುಗುವುದಿಲ್ಲವಲ್ಲ, ಅದು ಹೇಗೆ ಇವು ಸಾಗರದ ತಳದಲ್ಲಿ ಸಿಗುತ್ತವೆ ಎನ್ನುವ ಕುತೂಹಲವೇ. ನಿಜ, ಪ್ಲಾಸ್ಟಿಕ್ ಸಮುದ್ರದಲ್ಲಿ ಮುಳುಗೋದಿಲ್ಲ. ಹಾಗೆಯೇ ಬಿಸಾಡಿದ ಮಿಲಿಯನ್ ಟನ್ನುಗಟ್ಟಲೆ ಪ್ಲಾಸ್ಟಿಕ್ ತೇಲುವ ದ್ವೀಪಗಳಂತೆ ಸಾಗರದ ಮಧ್ಯದಲ್ಲಿ ಸೇರಿಕೊಂಡಿರ್ತವೆ. ಇಂತಹ ಕಸದ ಮಹಾದ್ವೀಪವೊಂದು ಶಾಂತ ಸಾಗರದಲ್ಲಿ ತೇಲಾಡ್ತಿವೆ. ಆದರೆ ಪ್ಲಾಸ್ಟಿಕ್ ಶಿಲೆಗಳು ಕರಗಿದ ಪ್ಲಾಸ್ಟಿಕ್ನಿಂದ ಆದಂತವು. ಕಸದ ಪ್ರಮಾಣವನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಪ್ಲಾಸ್ಟಿಕ್ ವಸ್ತುಗಳನ್ನು ಸುಡುವ ಪರಿಪಾಠ ಉಂಟಷ್ಟೆ. ಇಂತಹ ಸುಟ್ಟ ಕರಗಿದ ಪ್ಲಾಸ್ಟಿಕ್ ಕೂಡ ಸಮುದ್ರದಲ್ಲಿ ತೇಲ್ತವೆ. ಆದರೆ ಅದರ ಅಂಟಿನಲ್ಲಿ ಕಪ್ಪೆ ಚಿಪ್ಪಿನ ಅಂಶಗಳು, ಮರಳು ಹಾಗೂ ಇತರೆ ವಸ್ತುಗಳು ಸೇರಿಕೊಳ್ಳೋದ್ರಿಂದ ತೂಕ ಹೆಚ್ಚಿ ತಳ ಸೇರ್ತದೆ. ಪ್ಲಾಸ್ಟಿಕ್ ಶಿಲೆಗಳನ್ನು ಗುರುತಿಸುವುದು ಸುಲಭ. ಅವುಗಳಲ್ಲಿ ಪ್ಲಾಸ್ಟಿಕ್ ಸುಟ್ಟಾಗ ಹುಟ್ಟುವ ಅನಿಲಗಳು ಹಾಗೆಯೇ ಸಂಗ್ರಹವಾಗಿ ಗುಳ್ಳೆಗಳಂತೆ ಇರ್ತವೆ. ಅವುಗಳ ಸುತ್ತಲೂ ಸುಣ್ಣ, ಮರಳು, ಕಪ್ಪೆ ಚಿಪ್ಪು ಮೊದಲಾದ ವಸ್ತುಗಳು ಕೂಡಿಕೊಂಡಿರ್ತವೆ. ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ನೋಡಿದಾಗ ಈ ಗುಳ್ಳೆಗಳನ್ನು ಗಮನಿಸಬಹುದು. ಇತ್ತೀಚಿನ ಅಧ್ಯಯನಗಳು ಇಂತಹ ಪ್ಲಾಸ್ಟಿಕ್ ಶಿಲೆಗಳ ಪ್ರಮಾಣ ಹೆಚ್ಚುತ್ತಿದೆ ಎಂದು ಸೂಚಿಸಿವೆ. ಅಂದರೆ ಅರ್ಥ ಇಷ್ಟೆ, ಮಾನವ ತನ್ನ ಚಟುವಟಿಕೆಯಿಂದ ಹೊಸದೊಂದು ಕಲ್ಲನ್ನ ಸೃಷ್ಟಿಸಿಬಿಟ್ಟಿದ್ದಾನೆ. ಮುಂದೆ ಎಂದೋ ಚರಿತ್ರೆಯನ್ನ ಅಧ್ಯಯನ ಮಾಡುವ ಇತಿಹಾಸಕಾರರಿಗೆ ಇದು ಬಹುಶಃ ಒಂದು ಸೂಚಿಯೂ ಆಗಬಹುದೇನು? ಆಗ ಅವರು 20ನೇ ಶತಮಾನ ಅನ್ನುವ ಬದಲಿಗೆ ಪ್ಲಾಸ್ಟಿಕ್ ಶಿಲೆಯ ಯುಗದಲ್ಲಿ ಜಾಣಸುದ್ದಿ ಎನ್ನುವ ಧ್ವನಿಪತ್ರಿಕೆ ಪ್ರಕಟವಾಗ್ತಾ ಇತ್ತು ಅಂತ ಬರೆಯಲೂಬಹುದು.
1: ಇದು ನಿಮಗೆ ಗೊತ್ತೇ, ಚಿನ್ನ ಬಹಳ ಬೆಲೆ ಬಾಳುವ ಲೋಹ, ಆದರೆ ನಮ್ಮ ದೇಹಕ್ಕೆ, ಜೀವಕ್ಕೆ ಉಪಯೋಗವಿಲ್ಲದ ಲೋಹ. ನಮ್ಮ ದೇಹ ಇರಲಿ, ಯಾವುದೇ ಜೀವಿಗಳ ದೇಹದಲ್ಲಿಯೂ ಕೂಡ ಚಿನ್ನ ಸಿಗೋದಿಲ್ಲ, ಯಾಕಂದರೆ ಅದಕ್ಕೆ ಅಲ್ಲಿ ಉಪಯೋಗ ಇಲ್ಲ. 100 ಕಿಲೋಗ್ರಾಂ ತೂಗುವ ವ್ಯಕ್ತಿಯಲ್ಲಿ ಅತಿ ಹೆಚ್ಚು ಅಂದರೆ 3 ಮಿಲಿಗ್ರಾಂನಷ್ಟು, ಹಾ ಕರೆಕ್ಟ್, ಗ್ರಾಂ ಅಲ್ಲ, ಮಿಲಿಗ್ರಾಂನಷ್ಟು ಮಾತ್ರ ಚಿನ್ನ ಇರುತ್ತದೆ. ಚಿನ್ನದಂತಹ ಮನುಷ್ಯ ಅನ್ನೋದು ಅದರಿಂದ ಎಂಥ ಸುಳ್ಳು ಅಲ್ವಾ?
3: ಬೀಗಲ್ ಸಾಹಸಯಾನ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಕೈಗೊಂಡಿದ್ದಾಗ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ. ಸಂಚಿಕೆ 182. ಕೀಲಿಂಗ್ ಅಟ್ಟಾಲಿನ ಕಡಿದಾದ ಹೊರಭಾಗದಿಂದ ಕ್ಯಾಪ್ಟನ್ ಫಿಟ್ಜ್ರಾಯ್ ಕಡಲ ಆಳವನ್ನು ಹಲವಾರು ಬಾರಿ ಎಚ್ಚರಿಕೆಯಿಂದ ಅಳೆದ. ಕೆಳಗೆ ಸೀಸದ ತೂಕದ ತಳಭಾಗಕ್ಕೆ ಅಂಟಿಸಿದ್ದ ಮಾಂಸದ ತುಣುಕುಗಳು 10 ಫ್ಯಾಥಮ್ ಆಳ ತಳುಪುವಷ್ಟರಲ್ಲಿ ತಳಮುಟ್ಟಿ ಜೀವಂತ ಹವಳದ ಜೀವಿಗಳ ಅಚ್ಚು ಒತ್ತಿಕೊಂಡು ಮೇಲೆ ಬಂದಿದ್ದುವು. ಆ ಮುದ್ರೆಗಳು ಹುಲ್ಲು ಹಾಸಿನ ಮೇಲೆ ಆಗತಾನೇ ಅಚ್ಚೊತ್ತಿದಂತೆ ಇದ್ದುವು. ಆಳ ಹೆಚ್ಚಿದಂತೆಲ್ಲ ಈ ಅಚ್ಚುಗಳ ಸಂಖ್ಯೆ ಕಡಿಮೆಯಾದುವು. ಆದರೆ ಜೊತೆಗೆ ಅಂಟಿಕೊಂಡಿದ್ದ ಮರಳಿನ ಪ್ರಮಾಣ ಹೆಚ್ಚುತ್ತಿತ್ತು. ಕೊನೆಗೆ ಸಾಗರದ ತಳದಲ್ಲಿ ನಯವಾದೊಂದು ಮರಳಿನ ಪದರವಿದೆ ಎಂಬುದು ಸ್ಪಷ್ಟವಾಯಿತು. ಹುಲ್ಲು ಹಾಸಿನ ರೂಪಕದಲ್ಲಿಯೇ ಹೇಳುವುದಾದರೆ, ಆಳಕ್ಕೆ ಹೋದಂತೆಲ್ಲ ಹುಲ್ಲಿನ ಎತ್ತರ ಕಡಿಮೆಯಾಗುತ್ತಲಿತ್ತು. ತಳದಲ್ಲಿ ನೆಲ ಎಷ್ಟು ಬರಡಾಗಿತ್ತೆಂದರೆ ಅಲ್ಲಿ ಏನೂ ಮೊಳೆತಿರಲೇ ಇಲ್ಲ. ಬೇರೆ ಇನ್ನೂ ಹಲವರ ವೀಕ್ಷಣೆಯು ಖಚಿತಪಡಿಸಿರುವ ಈ ವೀಕ್ಷಣೆಯಿಂದ ಹವಳದ ಜೀವಿಗಳು ದಿಬ್ಬಗಳನ್ನು ಸುಮಾರು 20-30 ಫ್ಯಾದಮುಗಳ ಆಳದಲ್ಲಿ ಕಟ್ಟುತ್ತವೆ ಎಂದು ನಿಸ್ಸಂದೇಹವಾಗಿ ತೀರ್ಮಾನಿಸಬಹುದು. ಶಾಂತಸಾಗರ ಹಾಗೂ ಹಿಂದೂ ಮಹಾಸಾಗರದ ನಡುವೆ ಇಡೀ ದ್ವೀಪವೇ ಹವಳದ ರಚನೆಯಾಗಿರುವಂತಹ ವಿಶಾಲವಾದ ಹಲವು ಪ್ರದೇಶಗಳಿವೆ. ಇವುಗಳ ಎತ್ತರ ತೆರೆಗಳು ಬಡಿದು ಹವಳದ ಚೂರುಗಳನ್ನೋ ಮರಳನ್ನೋ ಮೇಲೆ ಎರಚುವಷ್ಟು ಇರುತ್ತದೆ. ಇಂತಹ ರಡಾಕ್ ಅಟಾಲೊ ದ್ವೀಪಗಳ ಸಮೂಹ ಸುಮಾರು 520 ಮೈಲಿ ಉದ್ದ ಹಾಗೂ 240 ಅಗಲವಿರುವ ಸರಿಸಮವಲ್ಲದ ಚೌಕ. ಲೋ ದ್ವೀಪ ಸಮೂಹ ಅಂಡಾಕಾರದ್ದು, 840 ಮೈಲಿ ಉದ್ದ ಹಾಗೂ 420 ಮೈಲಿ ಅಗಲವಿದೆ. ಇವೆರಡೂ ದ್ವೀಪ ಸಮೂಹಗಳ ನಡುವೆ ಪುಟ್ಟ ಪುಟ್ಟ ದ್ವೀಪಗಳ ಹಲವು ಗುಂಪುಗಳು, ಒಂಟಿ ದ್ವೀಪಗಳು ಇದ್ದು ಈ ಭಾಗದಲ್ಲಿರುವ ಸಮುದ್ರದಲ್ಲಿ 4,000 ಮೈಲಿ ಉದ್ದದ ವಿಸ್ತಾರವಾದ ನೆಲವಿದೆ. ಇಲ್ಲಿರುವ ಯಾವುದೇ ದ್ವೀಪವು ಕೂಡ ನಿರ್ದಿಷ್ಟ ಎತ್ತರಕ್ಕಿಂತ ದೊಡ್ಡದಾಗಿ ಬೆಳೆದಿಲ್ಲ. ಅಲ್ಲದೆ ಹಿಂದೂ ಮಹಾಸಾಗರದಲ್ಲಿ ಸುಮಾರು 1,500 ಮೈಲುಗಳಷ್ಟು ಉದ್ದವಿರುವ ಒಂದು ಪ್ರದೇಶವಿದೆ. ಇದು ಎತ್ತರ ಕಡಿಮೆ ಇರುವ ಹವಳ ದ್ವೀಪಗಳೇ ಇರುವ 3 ದ್ವೀಪ ಸಮೂಹಗಳ ಕೂಟ. ದಿಬ್ಬಗಳನ್ನು ಕಟ್ಟುವ ಹವಳದ ಜೀವಿಗಳು ಬಹಳ ಆಳದಲ್ಲಿ ವಾಸಿಸುವುದಿಲ್ಲವೆನ್ನುವ ವಾಸ್ತವವನ್ನು ಗಮನಿಸಿದಾಗ ಇಂತಹ ಅಟಾಲುಗಳು ಇರುವೆಡೆಯಲ್ಲಿ ಹಿಂದೊಮ್ಮೆ 20-30 ಫ್ಯಾದಮುಗಳ ಆಳದಲ್ಲಿ ದಿಬ್ಬಗಳಿಗೆ ಅಡಿಪಾಯವಾಗಬಲ್ಲ ತಳ ಇದ್ದಿರಬೇಕು. ಒಬ್ಬಂಟಿ ಎತ್ತರವಾದ ಕಡಿದಾದ ಹೊರ ತೀರಗಳಿರುವಂತಹ ದಿಬ್ಬಗಳು ಗುಂಪು ಗುಂಪಾಗಿ 100 ಲೀಗುಗಳಷ್ಟು ಉದ್ದಕ್ಕೂ ಈ ಸಾಗರಗಳ ನಟ್ಟ ನಡುವೆ ನೀರು ಪ್ರಶಾಂತವಾಗಿರುವಂತಹ ಯಾವುದೇ ನೆಲದಿಂದಲೂ ಬಲು ದೂರದಲ್ಲಿ ಹೀಗೆ ನಿಕ್ಷೇಪಗೊಂಡಿವೆ ಎನ್ನುವುದು ಅಸಂಭವ. ಜಗತ್ತಿನ ಎಲ್ಲೆಡೆಯಲ್ಲಿಯೂ ಸಾಗರ ತಳ 20-30 ಫ್ಯಾದಮುಗಳ ಆಳ ಅಥವಾ 120-180 ಅಡಿಗಳ ಆಳದವರೆಗಷ್ಟೇ ಒಮ್ಮೆಲೇ ಮೇಲೆ ಎದ್ದಿದ್ದುವು ಎನ್ನುವುದು ಅಷ್ಟೇ ಅಸಂಭವದ ಮಾತು. ಏಕೆಂದರೆ ಶಿಖರಗಳೆಲ್ಲವೂ 1-2-3 ಅಡಿಗಳ ವ್ಯತ್ಯಾಸವಿರುವಂತಹ ಒಂದೇ ಮಟ್ಟದಲ್ಲಿರುವ ಪರ್ವತ ಭೂಮಿಯ ಮೇಲೆ ಎಲ್ಲಿದೆ ಹೇಳಿ? ಈ ಅಟಾಲುಗಳನ್ನು ಕಟ್ಟಿದ ಹವಳದ ಜೀವಿಗಳಿಗೆ ಮಣ್ಣು ನಿಕ್ಷೇಪವಾಗಿ ಮೇಲೆದ್ದ ತಳ ಅಡಿಪಾಯವಾಗಿಲ್ಲವಾದರೆ, ತಳ ಮೇಲೆದ್ದು ಬಂದು ಆಧಾರವಾಗಿಲ್ಲವೆಂದಾದರೆ ಇವು ಆಳಕ್ಕೆ ಕುಸಿದಿರಬೇಕು ಅಥವಾ ಮುಳುಗಿದೆ ಎಂದಷ್ಟೇ ತರ್ಕಿಸಬೇಕು. ಈ ತರ್ಕ ಎಲ್ಲ ಪ್ರಶ್ನೆಗಳಿಗೂ ಒಮ್ಮೆಲೆ ಉತ್ತರಿಸಿಬಿಡುತ್ತದೆ. ಒಂದಾದ ಮೇಲೊಂದು ಪರ್ವತ, ಒಂದಾದ ಮೇಲೊಂದು ದ್ವೀಪ ನಿಧಾನವಾಗಿ ಸಮುದ್ರದ ನೀರಿನಲ್ಲಿ ಮುಳುಗುತ್ತಿದ್ದಂತೆ ಹೊಸ ಹವಳಗಳ ಬೆಳವಣಿಗೆಗೆ ಹೊಸ ಅಡಿಪಾಯಗಳು ದೊರೆತಂತಾಗುತ್ತದೆ. ಇಲ್ಲಿ ಅವೆಲ್ಲದರ ವಿವರಗಳನ್ನೂ ಹೇಳಲು ಆಗುವುದಿಲ್ಲವಾದ್ದರಿಂದ ನಾನು ಇಷ್ಟೊಂದು ವಿಸ್ತಾರವಾದ ಪ್ರದೇಶದಲ್ಲಿ ಪ್ರತಿಯೊಂದು ನೀರಿನ ಮಟ್ಟದಿಂದ ಸ್ವಲ್ಪವೇ ಎತ್ತರ ಇರುವಂತಹ ಮೇಲ್ಮೈನಿಂದ ನಿರ್ದಿಷ್ಟ ಆಳದಲ್ಲಿಯಷ್ಟೇ ತಳವೋರುವ ಹವಳಗಳಿಂದಲೇ ಕಟ್ಟಲ್ಪಟ್ಟ ಇಷ್ಟೊಂದು ದ್ವೀಪಗಳು ಹರಡಿಕೊಂಡಿರುವುದಕ್ಕೆ ಬೇರೆ ಯಾವುದೇ ತರ್ಕವನ್ನು ನೀಡಲಾಗದು. ಇದು ನನ್ನ ಸವಾಲು. ಅಟಾಲುಗಳನ್ನು ರೂಪಿಸಿದ ಹವಳದ ದಿಬ್ಬಗಳಿಗೆ ಅವುಗಳ ಈ ವಿಶಿಷ್ಟ ರಚನೆ ಹೇಗೆ ದೊರಕಿರಬಹುದೆನ್ನುವುದನ್ನು ವಿವರಿಸುವ ಮುನ್ನ ನಾವು ಹವಳದ ದಿಬ್ಬಗಳಲ್ಲಿ ಎರಡನೆಯ ವಿಶಿಷ್ಟ ಬಗೆಯಾದ ಬ್ಯಾರಿಯರ್ ರೀಫ್ ಅಥವಾ ತಡೆಗೋಡೆ ದಿಬ್ಬಗಳನ್ನು ಗಮನಿಸೋಣ. ಇವು ಭೂಖಂಡ ಇಲ್ಲವೇ ದ್ವೀಪಗಳ ತೀರದ ಎದುರಿಗೆ ಎರಡೂ ದಿಕ್ಕಿನಲ್ಲಿ ಸರಳ ರೇಖೆಯಲ್ಲಿ ವಿಸ್ತರಿಸಿಕೊಂಡಿರುತ್ತವೆ. ಎರಡೂ ಸಂದರ್ಭದಲ್ಲಿಯೂ ಸ್ವಲ್ಪ ಅಗಲವಾದ ಹಾಗೂ ಆಳವಾದ ನೀರಿನ ಓಣಿ ಇವನ್ನು ತೀರದಿಂದ ಬೇರ್ಪಡಿಸಿರುತ್ತದೆ. ಅಟಾಲಿನಲ್ಲಿ ಲಗೂನು ದಿಬ್ಬಗಳನ್ನು ಸಮುದ್ರದ ನೀರಿನಿಂದ ಬೇರ್ಪಡಿಸಿರುವಂತೆ ದ್ವೀಪಗಳನ್ನು ಸುತ್ತುವರೆದಿರುವ ಇಂತಹ ಬ್ಯಾರಿಯರ್ ದಿಬ್ಬಗಳನ್ನು ಅವಗಣಿಸಿರುವ ರೀತಿ ಅಚ್ಚರಿಯನ್ನುಂಟು ಮಾಡುತ್ತದೆ. ಇವು ಅಮೋಘ ರಚನೆಗಳು. ಶಾಂತಸಾಗರದ ಬುಲಬೊಲ ದ್ವೀಪವನ್ನು ಒಂದು ತಡೆಗೋಡೆ ದಿಬ್ಬ ಸುತ್ತುವರೆದಿದೆ. ಇಲ್ಲಿ ಇಡೀ ತಡೆಗೋಡೆಯೇ ನೆಲವಾಗಿ ಬದಲಾಗಿಬಿಟ್ಟಿದೆ. ಉದ್ದಕ್ಕೂ ಹಿಮದಷ್ಟು ಬೆಳ್ಳಗಿನ ಹೆದ್ದೆರೆಗಳ ಗೆರೆಯ ನಡುವೆ ಅಲ್ಲಲ್ಲಿ ತೆಂಗಿನ ಮರಗಳ ಕಿರೀಟವಿರುವ ಪುಟ್ಟ ದ್ವೀಪಗಳು ಸಾಗರದ ಗಾಢ ಕಪ್ಪು ಬಣ್ಣದ ನೀರನ್ನು ಲಗೂನು ಓಣಿಯಲ್ಲಿರುವ ಹೊಳೆವ ಹಸಿರು ನೀರಿನಿಂದ ಬೇರ್ಪಡಿಸಿರುವುದನ್ನು ಕಾಣಬಹುದು. ಓಣಿಯಲ್ಲಿರುವ ಪ್ರಶಾಂತವಾದ ನೀರು ತೆಳುವಾದೊಂದು ಮೆಕ್ಕಲು ಮಣ್ಣಿನ ನೆಲವನ್ನು ತೋರಿಸುತ್ತಿರುತ್ತದೆ. ಈ ಮಣ್ಣೋ ಉಷ್ಣವಲಯದ ಸುಂದರ ಉತ್ಪಾದಗಳಿಂದ ಸಮೃದ್ಧವಾಗಿದ್ದು ನಡುವಿನಲ್ಲಿರುವ ಪರ್ವತಗಳ ಕಾಲಡಿಯಲ್ಲಿ ಬಿಡುಬೀಸಾಗಿ ಬಿದ್ದುಕೊಂಡಿರುತ್ತವೆ. ಹೀಗೆ ಸುತ್ತುವರಿಯುವ ಬ್ಯಾರಿಯರ್ ದಿಬ್ಬಗಳ ಗಾತ್ರವು ವೈವಿಧ್ಯಮಯ. 3 ಮೈಲಿ ವ್ಯಾಸದಿಂದ 40 ಮೈಲಿ ವ್ಯಾಸದಷ್ಟು ದೊಡ್ಡವೂ ಇವೆ. ನ್ಯೂ ಕಲೆಡೋನಿಯಾದ ಒಂದು ಬದಿಯನ್ನು ಸುತ್ತುವರೆದಿರುವ ದಿಬ್ಬವು 400 ಮೈಲಿ ಉದ್ದವಿದೆ. ಪ್ರತಿಯೊಂದು ದಿಬ್ಬದಲ್ಲಿಯೂ ವಿವಿಧ ಎತ್ತರವಿರುವ 1-2 ಕೆಲವೊಮ್ಮೆ ಹಲವಾರು ಶಿಲಾಭರಿತ ದ್ವೀಪಗಳಿರುತ್ತವೆ. ಒಂದೆಡೆಯಂತೂ 10-12 ದ್ವೀಪಗಳಿದ್ದುವು. ಈ ದ್ವೀಪಗಳು ತೀರದಿಂದ ಹತ್ತಿರದಲ್ಲಿಯೋ ಅಥವಾ ಸ್ವಲ್ಪ ದೂರದಲ್ಲಿಯೋ ಇರಬಹುದು. ಸೊಸೈಟಿ ದ್ವೀಪ ಸಮೂಹದಲ್ಲಿ ಇದು ಸಾಮಾನ್ಯವಾಗಿ ತೀರದಿಂದ 3-4 ಮೈಲು ದೂರದಲ್ಲಿದೆ. ಬುಟಾಟ್ ಹೊಗಲೈ ದ್ವೀಪವು ದಕ್ಷಿಣ ದಿಕ್ಕಿನಲ್ಲಿ 20 ಮೈಲಿ ದೂರವಿದ್ದು, ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಅಂದರೆ ಉತ್ತರದ ತುದಿಯಲ್ಲಿ ತೀರದಿಂದ 14 ಮೈಲಿ ದೂರದಲ್ಲಿರುತ್ತದೆ. ಲಗೂನು ಓಣಿಯ ಆಳವು ಏಕತೆರನಾಗಿರುವುದಿಲ್ಲ. ಅಂದಾಜು 10-30 ಫ್ಯಾದಮುಗಳ ಆಳವಿರುತ್ತದೆ ಎನ್ನಬಹುದು. ಆದರೆ ವಾನಿಕೊರೋ ದ್ವೀಪ ಸಮೂಹದಲ್ಲಿ 56 ಫ್ಯಾದಮು ಅಥವಾ 336 ಅಡಿ ಆಳವಿರುವ ಸ್ಥಾನಗಳೂ ಇವೆ. ಬ್ಯಾರಿಯರ್ ದಿಬ್ಬಗಳು ಒಳಭಾಗದಲ್ಲಿ ಇಳಿಜಾರಾಗಿ ನೀರಿನೋಣಿಯನ್ನು ಮುಟ್ಟುತ್ತದೆ. ಕೆಲವೊಮ್ಮೆ ನೀರಿನಡಿಯಲ್ಲಿ 200-300 ಅಡಿ ಆಳದವರೆಗೂ ಕಡಿದಾಗಿ ಇಳಿಯುವುದನ್ನು ನೋಡಬಹುದು. ಹೊರಭಾಗದಲ್ಲಿ ದಿಬ್ಬವು ಅಟಾಲಿನಲ್ಲಿರುವಂತೆಯೇ ಸಾಗರದಾಳದಿಂದ ತಟಕ್ಕನೆದ್ದು ನಿಂತಂತೆ ಕಡಿದಾಗಿ ಇರುತ್ತದೆ. ಇವಕ್ಕಿಂತ ವಿಶಿಷ್ಟವಾದುದು ಬೇರೇನೂ ಇಲ್ಲವಷ್ಟೆ. ಈ ದ್ವೀಪಗಳು ನಮಗೆ ಸಾಗರದಲ್ಲಿ ಮುಳುಗಿದ ಎತ್ತರವಾದೊಂದು ಹವಳದ ಗೋಡೆಯಿಂದ ಕಾಪಿಟ್ಟ ಪರ್ವತದ ಮೇಲೆ ಕಟ್ಟಿದ ಎತ್ತರವಾದೊಂದು ಅರಮನೆಯಂತೆ ತೋರುತ್ತದೆ. ಈ ರಕ್ಷಣಾ ಗೋಡೆಯು ಹೊರಭಾಗದಲ್ಲಿ ಕಡಿದಾಗಿದ್ದು, ಒಳಭಾಗದಲ್ಲಿ ಅಲ್ಲಲ್ಲಿ ಕಿರಿದಾದ ಓಣಿಗಳು ಅದನ್ನು ಒಡೆದಂತಿರುತ್ತವೆ. ಈ ಓಣಿಗಳ ಮೂಲಕ ಅತಿ ದೊಡ್ಡದೆನ್ನಿಸುವ ಹಡಗುಗಳು ಕೂಡ ಒಳನುಗ್ಗಿ ಸುತ್ತುವರೆದಿರುವ ಕಾಲುವೆಯಲ್ಲಿ ಸಾಗಬಹುದು. ದಿಬ್ಬದಲ್ಲಿರುವ ಹವಳದ ಬಗ್ಗೆ ಹೇಳಬೇಕೆಂದರೆ ಅದರ ಗಾತ್ರ, ರಚನೆ, ಸಮೂಹಗಳು ಹಾಗೂ ಇತರೆ ಸೂಕ್ಷ್ಮ ಲಕ್ಷಣಗಳಲ್ಲಿಯೂ ಅಟಾಲುಗಳಲ್ಲಿರುವ ಹವಳದ ಜೀವಿಗಳಿಂದ ಅತ್ಯಲ್ಪ ವ್ಯತ್ಯಾಸವೂ ಇಲ್ಲ. ಭೂಗೋಳ ವಿಜ್ಞಾನಿ ಬಾಲ್ಬಿ ಹಿಂದೊಮ್ಮೆ ಹೀಗೆ ಹೇಳಿದ್ದ, ಬ್ಯಾರಿಯರ್ ದಿಬ್ಬಗಳು ಸುತ್ತುವರೆದ ದ್ವೀಪ ಕೂಡ ಒಂದು ಅಟಾಲು, ಲಗೂನಿನಿಂದ ಮೇಲೆದ್ದ ಪರ್ವತ. ಇದನ್ನು ತೆಗೆದು ಹಾಕಿಬಿಟ್ಟರೆ ಕೇವಲ ಬ್ಯಾರಿಯರ್ ದಿಬ್ಬಗಳಷ್ಟೇ ಇರುವ ಅಪ್ಪಟ ಅಟಾಲಷ್ಟೇ ಉಳಿಯುತ್ತದೆ.
1: ವಾರದ ವಿಜ್ಞಾನಿ ಚಾರ್ಲ್ಸ್ ಲೂಯಿ ಆಲ್ಫಾನ್ಸಿ ಲವೆರಾನ್. ಈತ ಫ್ರೆಂಚ್ ವಿಜ್ಞಾನಿ. ಮಲೇರಿಯಾವನ್ನುಂಟು ಮಾಡುವ ಪ್ಲಾಸ್ಮೋಡಿಯಂ ಎನ್ನುವ ಜೀವಿಯನ್ನ ಪತ್ತೆ ಮಾಡಿದವ. ಲವೆರಾನ್ 1845 June 18 ತಾರೀಕು ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಹುಟ್ಟಿದ. ಈತನ ತಂದೆ ತಾತ ವೈದ್ಯರು. ತಂದೆ ಅಂದಿನ ಫ್ರೆಂಚ್ ಸೇನಾ ವೈದ್ಯಕೀಯ ಕಾಲೇಜಿನಲ್ಲಿ ಶಿಕ್ಷಕರು, ಅದರ ನಿರ್ದೇಶಕರೂ ಆಗಿದ್ದ. ಸಾಕಷ್ಟು ಜನಪ್ರಿಯ ವೈದ್ಯ. ಹೀಗಾಗಿ ಲವೆರಾನನಿಗೆ ವೈದ್ಯದಲ್ಲಿ ಆಸಕ್ತಿ ಹುಟ್ಟಿದ್ದು ಅಚ್ಚರಿಯ ವಿಷಯವೇನಲ್ಲ. ಲವೆರಾನ್ ಬಾಲ್ಯದ ಶಿಕ್ಷಣವನ್ನ ಪ್ಯಾರಿಸ್ನಲ್ಲಿಯೇ ಪಡೆದರು. ಸೇನೆಯಲ್ಲಿದ್ದ ತಂದೆ ಬೇರೆ ಬೇರೆ ಸ್ಥಳಗಳಿಗೆ ಹೋದಾಗ ಆತನ ಜೊತೆಗೆ ಹೋಗಬೇಕಾಗಿ ಬರುತ್ತಿತ್ತು. ಹೀಗೆ ಆತ ಫ್ರೆಂಚರು ಆಳುತ್ತಿದ್ದ ಬೇರೆ ದೇಶಗಳಿಗೂ ಹೋಗಿದ್ದ. ಆಫ್ರಿಕಾ ಖಂಡದಲ್ಲಿದ್ದ ಮೇಟ್ಸ್ ಹಾಗೂ ಅಲ್ಜೀರಿಯಾಗೆ ತಂದೆಯ ಜೊತೆ ಹೋಗಿ ಅಲ್ಲಿಯೇ ತನ್ನ ಶಾಲಾ ಶಿಕ್ಷಣವನ್ನು ಪೂರೈಸಿದ. ನಂತರ ಪದವಿ ಶಿಕ್ಷಣಕ್ಕೆಂದು ಮರಳಿ ಪ್ಯಾರಿಸ್ಗೆ ಬಂದ. ಪದವಿ ಮುಗಿದ ಕೂಡಲೇ ತಂದೆಯ ಪ್ರೇರಣೆಯಿಂದ ಮಿಲಿಟರಿ ಶುಚಿತ್ವ ಶಾಲೆಯಲ್ಲಿ ವೈದ್ಯ ಶಿಕ್ಷಣಕ್ಕೆ ಸೇರಿದ. 4 ವರ್ಷಗಳ ಕಾಲ ಜರ್ಮನಿಯ ಸ್ಟ್ರಾಸ್ಬರ್ಗ್ನಲ್ಲಿ ಅಂಗಾಂಶ ವಿಜ್ಞಾನವನ್ನು ಕಲಿತ. ಅಷ್ಟರಲ್ಲಿ ಆರಂಭವಾದ ಫ್ರೆಂಚರು ಹಾಗೂ ಪ್ರಶಿಯನ್ನರ ಯುದ್ಧದಲ್ಲಿ ಆಂಬ್ಯುಲೆನ್ಸ್ನಲ್ಲಿ ವೈದ್ಯನಾಗಿ ಸೇವೆ ಸಲ್ಲಿಸಬೇಕಾಯಿತು. ಇದಕ್ಕಾಗಿ ಆತ ಮತ್ತೆ ಮೇಜಿಗೆ ಮರಳಲೇಬೇಕಾಯಿತು. ಯುದ್ಧದಿಂದಾಗಿ ಆತ ಅಲ್ಲಿಯೇ ಉಳಿಯುವಂತಾಯಿತು. ಯುದ್ಧದಲ್ಲಿ ಗಾಯಗೊಂಡವರಲ್ಲಿ ಆಗುವ ವ್ರಣಗಳು, ಸೋಂಕು ರೋಗಗಳನ್ನು ಕಾಣುವಂತಾಯಿತು. ಫ್ರೆಂಚರು ಯುದ್ಧದಲ್ಲಿ ಸೋತು ಪಟ್ಟಣವನ್ನು ಜರ್ಮನರು ಆಕ್ರಮಿಸಿಕೊಂಡಿದ್ದರಿಂದ ಸ್ವಲ್ಪ ಕಾಲ ಈತ ಸೆರೆಮನೆಯ ವಾಸವನ್ನೂ ಅನುಭವಿಸಿದ. 1874 ಯುದ್ಧ ಮುಗಿದ ನಂತರ ಅವನ ತಂದೆ ಅಲಂಕರಿಸಿದ್ದ ಹುದ್ದೆಗೇನೆ ಆಯ್ಕೆಯಾದ. 1878 ಈ ಹುದ್ದೆಯ ಅವಧಿ ಮುಗಿದ ಕಾರಣ ಅಲ್ಜೀರಿಯಾದ ಕಾನ್ಸ್ಟಾಂಟಿನ್ ಪಟ್ಟಣದಲ್ಲಿ ವೈದ್ಯನಾಗಿ ನೇಮಕಗೊಂಡ. ಅಲ್ಜೀರಿಯಾ ಆಗ ಮಲೇರಿಯಾದ ತವರು ಎನಿಸಿತ್ತು. ಪ್ರತಿನಿತ್ಯವೂ 100 ಮಲೇರಿಯಾ ರೋಗಿಗಳನ್ನು ಈತ ನೋಡಬೇಕಿತ್ತು. ಅವರ ರಕ್ತವನ್ನು ಲವೆರಾನ್ ಅಧ್ಯಯನ ಮಾಡಲು ಆರಂಭಿಸಿದ. 1879 ಅಕ್ಟೋಬರ್ ತಿಂಗಳ 20 ತಾರೀಕು ಕೆಲವು ಮಲೇರಿಯಾ ರೋಗಿಗಳ ರಕ್ತವನ್ನು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಪರೀಕ್ಷಿಸುತ್ತಿದ್ದ. 3 ರೋಗಿಗಳ ರಕ್ತದಲ್ಲಿದ್ದ ಕೆಂಪು ರಕ್ತ ಕಣಗಳಲ್ಲಿ ಹೊಸದೊಂದು ಅಂಗಾಂಶ ಕಂಡಿತು. ಇದುವೇ ಮಲೇರಿಯಾ ಉಂಟುಮಾಡುವ ಜೀವಿ ಇರಬಹುದೇ ಎಂದು ಈತ ತರ್ಕಿಸಿದ. ಸೂಜಿಯಂತೆ ಇಲ್ಲವೇ ಬೇರೆ ಬೇರೆ ಆಕಾರದಲ್ಲಿ ಕೆಂಪು ರಕ್ತ ಕೋಶಗಳೊಳಗೆ ಕಾಣುತ್ತಿದ್ದ ಇವುಗಳ ನಟ್ಟ ನಡುವೆ ಒಂದು ಕಪ್ಪು ಚುಕ್ಕೆಯಂತಹ ವಸ್ತು ಇತ್ತು. ಹೀಗಾಗಿ ಇದು ಒಂದು ಜೀವಕೋಶ ಎಂದು ಲವೆರಾನ್ ತರ್ಕಿಸಿದ. ಆದರೆ ಇವು ಹೇಗೆ ದೇಹ ಸೇರಿದವು, ಅಲ್ಲಿ ಅವು ಹೇಗೆ ಜ್ವರವನ್ನುಂಟು ಮಾಡುತ್ತವೆ, ಅನಂತರ ಏನಾಗುತ್ತವೆ ಎನ್ನುವ ಪ್ರಶ್ನೆಗಳಿಗೆ ಇವನ ಬಳಿ ಉತ್ತರ ಇರಲಿಲ್ಲ. ಅನಂತರದ ದಿನಗಳಲ್ಲಿ ಲವೆರಾನ್ ಸೇನೆಯ ಕಾರಣದಿಂದಾಗಿ ಹಲವು ದೇಶಗಳಿಗೆ ಪಯಣಿಸಬೇಕಾಯಿತು. ಸಂಶೋಧನೆಗೆ ಅವಕಾಶ ಇಲ್ಲದರಿಂದ ತನ್ನ ಸಂಶೋಧನೆಯನ್ನ ಮುಂದುವರೆಸಲಿಲ್ಲ. ಕೊನೆಗೆ ಸೇನಾವೃತ್ತಿಗೆ ರಾಜೀನಾಮೆ ನೀಡಿ ಫ್ರಾನ್ಸ್ಗೆ ಮರಳಿದ. ಆಗಸ್ಟ್ ಆರಂಭವಾಗಿದ್ದ

0: ಲೂಯಿ ಪಾಸ್ಟರರ ಪ್ರಯೋಗಾಲಯದಲ್ಲಿ ಸಂಬಳ ಇಲ್ಲದೆಯೇ ಸೇವೆಗೆ ಸೇರಿದ. ಅಲ್ಲಿ ತಾನು ಪತ್ತೆ ಮಾಡಿದ್ದ ರಕ್ತಜೀವಿ ಮನುಷ್ಯನಲ್ಲಿ ಕಾಯಿಲೆ ಉಂಟು ಮಾಡಬಹುದೆಂದು ತಿಳಿದ ಮೊತ್ತ ಮೊದಲ ಏಕಕೋಶ ಜೀವಿಯ ಬಗ್ಗೆ ಅಂದರೆ ಪ್ಲಾಸ್ಮೋಡಿಯಂನ ಬಗ್ಗೆ ಅಧ್ಯಯನವನ್ನ ಮುಂದುವರೆಸಿದ. ಅದುವರೆಗೂ ಕೇವಲ ಬ್ಯಾಕ್ಟೀರಿಯಾಗಳಿಂದಷ್ಟೇ ಕಾಯಿಲೆಗಳಾಗುತ್ತವೆ ಎಂದು ನಂಬಲಾಗಿತ್ತು. ರಕ್ತದಲ್ಲಿ ಜೀವಿಸುವ ಏಕಕೋಶ ಜೀವಿಯೊಂದನ್ನು ಮೊತ್ತ ಮೊದಲು ಹೀಗೆ ಪತ್ತೆ ಮಾಡಿತ್ತು ಲವೆರಾನ್. ಮಲೇರಿಯಾದ ಪ್ಲಾಸ್ಮೋಡಿಯಂ ರಕ್ತದಲ್ಲಿ ಹೇಗೆ ಸಂತಾನಾಭಿವೃದ್ಧಿ ಮಾಡುತ್ತದೆ, ಹೇಗೆ ರಕ್ತಕೋಶಗಳನ್ನು ನಾಶ ಮಾಡುತ್ತದೆ ಎಂಬುದರ ಬಗ್ಗೆ ಈತನ ಸಂಶೋಧನೆ ಇತ್ತು. ಆದರೆ ಅವು ಹೇಗೆ ರಕ್ತ ಸೇರುತ್ತವೆ ಎಂಬುದನ್ನು ಮಾತ್ರ ಈತನಿಂದ ತಿಳಿಯಲು ಸಾಧ್ಯವಾಗಲಿಲ್ಲ. ಸೊಳ್ಳೆಗಳಿಂದ ಇವು ಹರಡಬಹುದು ಎನ್ನುವ ಗುಮಾನಿ ಇತ್ತಾದರೂ ವಿವಿಧ ಪರೀಕ್ಷೆಯ ನಂತರವೂ ಸೊಳ್ಳೆಗಳಲ್ಲಿ ಈ ಜೀವಿ ಕಾಣಿಸಲಿಲ್ಲ. ಕೊನೆಗೆ ಈ ಅಂಶವನ್ನು ಭಾರತದಲ್ಲಿ ವೈದ್ಯನಾಗಿದ್ದ ರೊನಾಲ್ಡ್ ರಾಸ್ ಪತ್ತೆ ಮಾಡಿದ. ರಾಸ್ಗೆ 1901ರಲ್ಲಿ ಪ್ರಪ್ರಥಮ ನೊಬೆಲ್ ಪಾರಿತೋಷಕ ದೊರೆಯಿತು. ಲವೆರಾನ್ ಇದರಿಂದ ಕಳವಳಗೊಳ್ಳಲಿಲ್ಲ, ತನ್ನ ಸಂಶೋಧನೆಗಳನ್ನು ಮುಂದುವರೆಸಿದ. ಕೊನೆಗೆ 1907ರಲ್ಲಿ ಆತನಿಗೂ ನೊಬೆಲ್ ಪಾರಿತೋಷಕ ದೊರೆಯಿತು. ಹೀಗೆ ಏಕಕೋಶ ಜೀವಿಗಳೂ ಕೂಡ ಕಾಯಿಲೆ ಉಂಟು ಮಾಡಬಲ್ಲವು ಎಂದು ಮೊತ್ತ ಮೊದಲಿಗೆ ನಿರೂಪಿಸಿದ ಖ್ಯಾತಿ ಇವನದಾಯಿತು. ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀಮತಿ ಭಾರತಿ, ಶ್ರೀಮತಿ ವೇದ ಭದ್ರಾವತಿ, ಶ್ರೀಮತಿ ತೇಜಸ್ವಿನಿ ರಾಜೇಶ್ ಮತ್ತು ಕೊಳ್ಳೇಗಾಲ ಶರ್ಮ. ಜಾಣಸುದ್ದಿ ಒಂದು ಉಚಿತ ಪತ್ರಿಕೆ, ಇದನ್ನು ಎಲ್ಲರೊಂದಿಗೂ ನೀವು ಹಂಚಿಕೊಳ್ಳಬಹುದು. ಪತ್ರಿಕೆಗೆ ಸಲಹೆ ಸೂಚನೆಗಳನ್ನು ನೀಡಬೇಕು ಎನ್ನಿಸಿದರೆ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸ್ಆಪ್ ಮಾಡಿ.
1: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
2: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
3: 457ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾಟರ್ ಹಾರ್ವೆಸ್ಟಿಂಗ್, ಜಲ ಸಂಗ್ರಹಣೆ. ವಿವಿಧ ವಿಧಾನಗಳಿಂದ ವಿವಿಧ ಉದ್ದೇಶಗಳಿಗಾಗಿ ಮಳೆಯ ನೀರನ್ನು ಸಂಗ್ರಹಿಸುವುದು. ಜಲಸಂಪನ್ಮೂಲಗಳ ದೃಷ್ಟಿಯಿಂದ ಭಾರತ ಪ್ರಪಂಚದಲ್ಲಿಯೇ ಅತಿ ಶ್ರೀಮಂತ ರಾಷ್ಟ್ರ. ಭಾರತದಲ್ಲಿ ಮಳೆಯ ವಾರ್ಷಿಕ ಸರಾಸರಿ 1150 ಮಿಲಿಮೀಟರ್ಗಳಷ್ಟು ಇದೆ. ಇದು ಏಷ್ಯಾ ಖಂಡದ ಒಟ್ಟು ಮಳೆಯ 2ರಷ್ಟಿದೆ. ಆದರೆ ವರ್ಷದ 4ನೇ ತಿಂಗಳಲ್ಲಿ ಅಂದರೆ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಶೇಕಡ 5% ಹೆಚ್ಚಿನ ಮಳೆ ಸುರಿದು ಮಿಕ್ಕ 8 ತಿಂಗಳಲ್ಲಿ ಶುಷ್ಕ ವಾತಾವರಣವಿರುತ್ತದೆ. ದೊಡ್ಡ ಪ್ರಾಂತ್ಯಗಳು ಹಾಗೂ ಹುಲ್ಲುಗಾವಲುಗಳು ಈ ನೀರನ್ನು ಕೆಳಮಣ್ಣಿನ ಪದರಗಳಲ್ಲಿ ಹಿಡಿದಿಟ್ಟು ನದಿ ಸರೋವರಗಳಿಗೆ ನಿಧಾನವಾಗಿ ಬಿಡುತ್ತವೆ. ನೀರಿನ ಕೆಲವು ಭಾಗ ಇನ್ನೂ ಕೆಳಗೆ ಹೋಗಿ ಮಾತೃಶಿಲೆಗಳ ಪೆರೆಂಟ್ ರಾಕ್ಸ್ ಮಧ್ಯೆ ಶೇಖರಣೆಯಾಗುತ್ತದೆ. ಇದೇ ಅಂತರ್ಜಲ. ಈ ಅಂತರ್ಜಲದ ಭಂಡಾರದಲ್ಲಿ ಪ್ರತಿ ವರ್ಷ ನೀರು ಸಂಗ್ರಹವಾಗುತ್ತಿರುತ್ತದೆ. ಆದರೆ ಕೆಲವೊಮ್ಮೆ ವಾತಾವರಣದ ವ್ಯತ್ಯಾಸಗಳಿಂದ ನೀರಿನ ಚಕ್ರದಲ್ಲಿ ತೊಡಕು ಉಂಟಾಗುತ್ತದೆ. ಇತ್ತೀಚೆಗೆ ಮಾನವರು ಹಲವಾರು ಚಟುವಟಿಕೆಗಳಿಂದ ಈ ತೊಡಕುಗಳು ಹೆಚ್ಚಾಗುತ್ತಿವೆ. ಉದಾಹರಣೆಗೆ ಸಸ್ಯ ಸಂಪತ್ತು ಮತ್ತು ಮೇಲ್ಮಣ್ಣಿನ ನಾಶ, ಅವೈಜ್ಞಾನಿಕ ಕೃಷಿ ಪದ್ಧತಿಗಳು ಇತ್ಯಾದಿಗಳಿಂದ ಪ್ರವಾಹ ಇಲ್ಲವೇ ಬರ ಹೆಚ್ಚಾಗುತ್ತಿದೆ. ಬೆಳೆಗಳ ಇಳುವರಿ ಕಡಿಮೆಯಾಗಿ ಆಹಾರ ಮತ್ತು ಮೇವಿನ ಕೊರತೆ ಉಲ್ಬಣಿಸುತ್ತಿದೆ. ಕುಡಿಯುವ ನೀರು ಸರಿಯಾಗಿ ದೊರಕುತ್ತಿಲ್ಲ. ಬಂಜರು ಭೂಮಿಗಳು ಹೆಚ್ಚಾಗುತ್ತಿವೆ. ಮರುಭೂಮಿಗಳ ಬೆಳವಣಿಗೆ ಮತ್ತು ವಿಸ್ತರಣೆಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ನೀರಿನ ಸಂರಕ್ಷಣೆ ಸಂಗ್ರಹಣೆ ಅತ್ಯಗತ್ಯ. ಭಾರತದ ಜನಸಂಖ್ಯೆ 2000 ವೇಳೆಗೆ 1 ಬಿಲಿಯನ್ ಸಂಖ್ಯೆಯನ್ನು ಮೀರಿತು.

0: ಈಗ ಅದು 143 ಕೋಟಿಯಷ್ಟಾಗಿದೆ. ಪ್ರತಿಯೊಬ್ಬ ಪ್ರಜೆಯು ಪ್ರತಿದಿನ ನೀರಿನ ಅಗತ್ಯ ಸುಮಾರು 136 ಲೀಟರ್ ಎಂದು ಅಂದಾಜು ಮಾಡಲಾಗಿದೆ, ಹಾಗೂ ಹಳ್ಳಿಗಳಲ್ಲಿ ಸುಮಾರು 55 ಲೀಟರ್ಗಳೆಂದು ಅಂದಾಜು ಮಾಡಲಾಗಿದೆ. ಇದರ ಪ್ರಕಾರ 1 ಬಿಲಿಯನ್ ಜನಸಂಖ್ಯೆಗೆ ವರ್ಷಕ್ಕೆ ಸುಮಾರು 36,500 ಬಿಲಿಯನ್ ಲೀಟರ್ಗಳಷ್ಟು ನೀರು ಬೇಕಾಗುತ್ತದೆ. ಪ್ರತಿಯೊಂದು ಹೆಕ್ಟರ್ ಭೂಮಿಯಿಂದ ಸುಮಾರು 11 ಮಿಲಿಯನ್ ಲೀಟರ್ನಷ್ಟು ಮಳೆಯ ನೀರು ಸಂಗ್ರಹಿಸಬಹುದು ಎಂದು ವರದಿಗಳು ಹೇಳುತ್ತವೆ. ಭಾರತದಲ್ಲಿ ಸುಮಾರು 3.2 ಮಿಲಿಯನ್ ಹೆಕ್ಟರ್ಗಳಷ್ಟು ಭೂಮಿಯಿಂದ ಭಾರತದ ಒಟ್ಟು ಭೂಪ್ರದೇಶ 1% ನೀರು ಸಂಗ್ರಹಿಸಿದರೆ ಪ್ರತಿಯೊಂದು ಕುಟುಂಬದ ನೀರಿನ ಅಗತ್ಯವನ್ನು ಪೂರೈಸಬಹುದು. ಇಷ್ಟು ಸಾಮರ್ಥ್ಯವಿದ್ದರೂ ಇಂದು ಭಾರತದ ಸಹಸ್ರ ಗ್ರಾಮಗಳಿಗೆ ನೀರಿನ ಪೂರೈಕೆ ಇಲ್ಲ. ಕುಡಿಯುವ ನೀರಿಗೂ ಸಂಚುಕಾರವೇ. ಜಲಸಂಗ್ರಹಣೆ ಇಂದು ಅತ್ಯವಶ್ಯಕವಾಗಿದೆ. ನಮ್ಮ ಪೂರ್ವಜರು ಜಲಸಂಗ್ರಹಣೆಗಳನ್ನು ನಿರ್ಮಿಸಿ ಮಳೆಯ ನೀರನ್ನು ಸಂಗ್ರಹಿಸುತ್ತಿದ್ದರು. ಕೆಲವು 100 ಮೀಟರ್ಗಳಷ್ಟು ವಾರ್ಷಿಕ ಮಳೆ ಬರುವ ರಾಜಸ್ಥಾನದ ಜೈಸಲ್ಮಾರ್ನಲ್ಲಿ ಸಾಂಪ್ರದಾಯಿಕ ವಿಧಾನದಿಂದ ಮಳೆಯ ನೀರನ್ನು ಸಂಗ್ರಹಿಸಲಾಗುತ್ತಿತ್ತು. ಇದು ಅಲ್ಲಿಯ ಜನರಿಗೆ ಹಾಗೂ ಪ್ರವಾಸಿಗರಿಗೆ ಸಾಕಾಗುತ್ತಿತ್ತು. ಇಂದು ಆಧುನಿಕ ವಿಧಾನಗಳನ್ನು ಬಳಸುತ್ತಿರುವುದರಿಂದ ಸಾಂಪ್ರದಾಯಿಕ ಜಲ ಸಂಗ್ರಹಣೆಗಳು ಅಲಕ್ಷ್ಯ ಮಾಡಲಾಗಿದೆ. ಅಂತರ್ಜಲವನ್ನು ಅತಿಯಾಗಿ ಶೋಷಿಸುವ ಆಧುನಿಕ ಜಲ ಪೂರೈಕೆ ವಿಧಾನ ಸುಸ್ಥಿರ ವಿಧಾನವಲ್ಲ. ಸರಾಸರಿ ಮಳೆ ವಾರ್ಷಿಕ ಮಳೆ 15,000 ಮಿಲಿಮೀಟರ್ಗಳಷ್ಟು ಬೀಳುವ ಪ್ರಪಂಚದ ಅತ್ಯಂತ ಆರ್ದ್ರ ಪ್ರದೇಶಗಳಲ್ಲೊಂದಾದ ಪರಿಗಣಿಸಲಾಗಿರುವ ಮೇಘಾಲಯದಲ್ಲಿರುವ ಚಿರಾಪುಂಜಿಯು ಇಂದು ಜಲ ಬಾಧೆಯನ್ನು ಅನುಭವಿಸುತ್ತಿದೆ ಎಂದು ಮೇಲೆ ಭಾರತದ ಜಲ ನಿರ್ವಹಣೆಯ ಸಾಮರ್ಥ್ಯಕ್ಕೆ ಇದೊಂದು ಸವಾಲಾಗಿಲ್ಲವೇ? ಸಾಂಪ್ರದಾಯಿಕ ಜಲ ಸಂಗ್ರಹಣೆಯ ವ್ಯವಸ್ಥೆಯನ್ನು ಹಾಳುಗೆಡೆಯುವವರು ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳು ಎಂದು ನಂಬಲಾಗಿದೆ. ಇದಕ್ಕೆ ಪೂರಕವಾಗಿ ಸ್ವತಂತ್ರದ ನಂತರ ರಾಜಕೀಯ ಬೆಳವಣಿಗೆ ಸಾಂಪ್ರದಾಯಿಕ ಸಂಗ್ರಹಣಾ ವ್ಯವಸ್ಥೆಗಳನ್ನು ಪೋಷಿಸದೆ ಸುಸ್ಥಿರವಲ್ಲದ ಜಲ ಪೂರೈಕೆ ವ್ಯವಸ್ಥೆಗಳಿಗೆ ಬೆಂಬಲವಿತ್ತಿದ್ದರ ಪರಿಣಾಮವಾಗಿ ಸಾಂಪ್ರದಾಯಿಕ ವ್ಯವಸ್ಥೆಗಳು ನೆಲಕಚ್ಚಿದವು. ಸಾಂಪ್ರದಾಯಿಕ ವ್ಯವಸ್ಥೆಗಳನ್ನು ಜನಸಾಮಾನ್ಯರು ನಿರ್ವಹಿಸುತ್ತಿದ್ದರು. ಜಲ ಪೂರೈಕೆ ವ್ಯವಸ್ಥೆ ಭಾರತೀಯ ಬದುಕಿನ ಭಾಗವಾಗಿತ್ತು. ಪೂರ್ವಜರು ಜಲ ಸಂಗ್ರಹಣೆಗಳನ್ನು ಸರಿಯಾಗಿ ರಕ್ಷಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಜಲ ಸಮಸ್ಯೆಗಳು ಬಹುಮಟ್ಟಿಗೆ ನಿವಾರಿಸಬಹುದಾಗಿತ್ತು. ಇಂದಿನ ಜಲ ಸಂಗ್ರಹಣಾ ವ್ಯವಸ್ಥೆಗಳು ಸಂಕೀರ್ಣವಾಗಿವೆ. ಇವು ಸುಸ್ಥಿರ ಇಳುವರಿಯನ್ನು ಕೊಡಲಾರವು, ಸುಸ್ಥಿರ ಜಲ ಪೂರೈಕೆಯನ್ನು ಮಾಡಲಾರವು. ಕೊಳವೆ ಬಾವಿಗಳ ನಿರ್ಮಾಣ ಹೆಚ್ಚಾಗುತ್ತಿದೆ. ಅಂತರ್ಜಲದ ವಿಪರೀತ ಶೋಷಣೆ ನಡೆಯುತ್ತಿದೆ. ಮಳೆಯ ನೀರು ಮಣ್ಣಿನಲ್ಲಿ ಬಸಿದು ಅಂತರ್ಜಲದ ಆಕಾರಗಳನ್ನು ಮರುಪೂರ್ಣಗೊಳಿಸುವುದಕ್ಕಿಂತ ಹೆಚ್ಚು ವೇಗದಲ್ಲಿ ಅಂತರ್ಜಲದ ನೀರು ಬಳಸಲ್ಪಡುತ್ತಿದೆ. ಬೃಹತ್ ಜಲಾಶಯಗಳು ಹೂಳು ತುಂಬಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹಣೆಯಾಗುತ್ತಿಲ್ಲ. ಕಾಂಕ್ರೀಟ್ ಕಟ್ಟಡಗಳ ನಿರ್ಮಾಣದಿಂದ ಕೆರೆ ಸರೋವರಗಳಲ್ಲಿ ಸಾಕಷ್ಟು ನೀರು ಬಸಿಯುತ್ತಿಲ್ಲ. ಹೀಗಾಗಿ ಇಂದು ಸಾಂಪ್ರದಾಯಿಕ ವಿಧಾನಗಳಿಗೆ ಮರಳಿ ಮೊರೆ ಹೋಗಬೇಕಾಗಿದೆ. ಏಕೆಂದರೆ ಈ ರಚನೆಗಳು ಸಣ್ಣ ರಚನೆಯಾಗಿರುವುದರಿಂದ ಮಳೆ ನೀರಿನ ಸಂಗ್ರಹಣೆಗೆ ಹೆಚ್ಚು ಒತ್ತು ಕೊಡುತ್ತವೆ. ಇವುಗಳ ಬಳಕೆಯಿಂದ ಅಂತರ್ಜಲ ಶೋಷಣೆ ಕಡಿಮೆಯಾಗಿ ಅಂತರ್ಜಲವು ಭವಿಷ್ಯತ್ತಿನಲ್ಲಿ ಉಪಯೋಗಕ್ಕೆ ಬರಬಹುದಾದ ನಿಧಿಯಂತೆಯೇ ಇರುತ್ತದೆ. ಎಲ್ಲ ರಾಜ್ಯಗಳಲ್ಲಿಯೂ ಅಲ್ಲಿನ ಭೂರಚನೆಗೆ ಸೂಕ್ತವಾದ ಮಣ್ಣಿನ ಗುಣಕ್ಕೆ ತಕ್ಕುದಾದ ಸಾಂಪ್ರದಾಯಿಕ ವ್ಯವಸ್ಥೆ ಕಂಡುಬರುವುದು ಆಶ್ಚರ್ಯವೇ ಸರಿ? ಹಿಂದೆ ರಾಜರು, ಶ್ರೀಮಂತರು, ಗ್ರಾಮಸಭೆಗಳು, ದೇವಸ್ಥಾನಗಳು ನೀರಿನ ಸಂಗ್ರಹಣೆಗೆ ಒತ್ತು ಕೊಟ್ಟು ನೀರಿನ ಸಂಗ್ರಹಕ್ಕೆ ಸೂಚಕವಾದ ರಚನೆಗಳನ್ನು ನಿರ್ಮಾಣವನ್ನು ಮಾಡುತ್ತಿದ್ದರು. ಅಂದರೆ ಕಲ್ಯಾಣಿಗಳನ್ನು ಕಟ್ಟುತ್ತಿದ್ದರು ದೇವಸ್ಥಾನಗಳ ಪಕ್ಕದಲ್ಲಿ. ಜಲ ಸಂಗ್ರಹಣೆ ವ್ಯವಸ್ಥೆಗಳ ನಿರ್ವಹಣೆಯನ್ನು ಸ್ಥಳೀಯ ಜನರೇ ಮಾಡುತ್ತಿದ್ದರು. ಹೂಳು ತೆಗೆಯುವುದು, ಜಲ ಸಂಗ್ರಹಣೆಯನ್ನು ಅಗಲ ಮಾಡುವುದು ಮುಂತಾದವುಗಳನ್ನು ಜನರೇ ಒಟ್ಟಾಗಿ ಸೇರಿಕೊಂಡು ಮಾಡುತ್ತಿದ್ದರು. ಜಲ ಸಂಗ್ರಹಣೆಗಳ ಸಂರಕ್ಷಣೆ ಸುಂಕದ ರೂಪದಲ್ಲಿ ಹಣವನ್ನು ಸಂಗ್ರಹಿಸುತ್ತಿದ್ದರು. ಕರ್ನಾಟಕ ರಾಜ್ಯವು ಹಿಂದೆ ಜಲಸಂಗ್ರಹಣೆಯ ರಚನೆಗಳ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿತ್ತು. ಪ್ರತಿ ಹಳ್ಳಿಯಲ್ಲಿಯೂ ಒಂದು ದೊಡ್ಡ ಕೆರೆ ನಿರ್ಮಿತವಾಗುತ್ತಿದ್ದವು. 36.26 ಚದರ ಕಿಲೋಮೀಟರ್ ವಿಸ್ತೀರ್ಣದ ಸೂಳೆಕೆರೆ, ಸಂತೆಬೆನ್ನೂರಿನ ಹತ್ತಿರ ಇರುವ ಸೂಳೆಕೆರೆ, ಎಷ್ಟು ದೊಡ್ಡ ಕೆರೆಯಿಂದ ಹಿಡಿದು ಚಿಕ್ಕ ಚಿಕ್ಕ ಕಟ್ಟೆ ಅಥವಾ ಜಲ ಆಕಾರಗಳವರೆಗೆ ವಿವಿಧ ರೀತಿಯ ನೀರಿನ ಸಂಗ್ರಹಗಳು ಕರ್ನಾಟಕದಲ್ಲಿ ಕಂಡುಬರುತ್ತವೆ. ಬೆಂಗಳೂರಿನಲ್ಲಿ ಸುಮಾರು 250 ಕೆರೆಗಳಿದ್ದವು. ಆದರೆ ಬೆಂಗಳೂರು ಮುಂದುವರೆದಂತೆ ಕಟ್ಟಡಗಳು ಹೆಚ್ಚಾಗಿ ಈಗ ಕೇವಲ 50 ಕೆರೆಗಳು ಮಾತ್ರ ಬೆಂಗಳೂರಿನ ಒಳಗಡೆ ಇವೆ. ಇವೆಲ್ಲವೂ ಹಸಿರು ಬಣ್ಣದಲ್ಲಿವೆ. ಇದಕ್ಕೆ ಮುಖ್ಯ ಕಾರಣ ಮಾನವನಿಂದ ನಿರ್ಮಿತವಾದ ಕಲುಷಿತ ನೀರು ಈ ಕೆರೆಗಳನ್ನು ಸೇರುತ್ತಿದೆ. ಇದರಿಂದಾಗಿ ಕೆರೆಗಳಲ್ಲಿ ಆಲ್ಗೆಗಳು ಬೆಳೆದು ಅವೆಲ್ಲ ಹಸಿರು ಬಣ್ಣಕ್ಕೆ ತಿರುಗಿವೆ. ಹಸಿರು ಬಣ್ಣದ ನೀರನ್ನು ನಾವು ಕುಡಿಯಲು ಬರುವುದಿಲ್ಲ. ಬೆಂಗಳೂರಿನಲ್ಲಿರುವ 50 ಕೆರೆಗಳ ನೀರು ಸಹ ಈ ಗ್ರೇಡ್ನಲ್ಲಿವೆ. ಈ ಗ್ರೇಡ್ ನೀರನ್ನು ಈ ಮೀನನ್ನು ಬೆಳೆಯಲು ಸಹ ಅದನ್ನು ಉಪಯೋಗಿಸುವಂತಿಲ್ಲ. ಆದರೆ ಮೀನನ್ನು ಬೆಳೆಯಲಾಗುತ್ತಿದೆ ಹಾಗೂ ಆ ಮೀನುಗಳನ್ನು ಸಾರ್ವಜನಿಕರು ಪರ್ಚೇಸ್ ಮಾಡಿ ಅವುಗಳನ್ನೇ ತಿನ್ನುತ್ತಿದ್ದಾರೆ. ಈ ಮೀನುಗಳಲ್ಲಿ ಯಾವ ಥರದ ವಿಷ ಸಂಗ್ರಹಣೆಯಾಗಿದೆ ಎಂದು ಇದುವರೆಗೂ ತಿಳಿದು ಬಂದಿಲ್ಲ. ಅಷ್ಟೇ ಅಲ್ಲದೆ ಹಲವಾರು ಕೆರೆಗಳಲ್ಲಿ ನೊರೆಯು ಬರುತ್ತಿದೆ. ಈ ನೊರೆಗೆ ಮುಖ್ಯ ಕಾರಣ ಸಾಬೂನುಗಳು, ಬಟ್ಟೆಯ ಸಾಬೂನುಗಳು ಹಾಗೂ ಶಾಂಪುಗಳು ಹಾಗೂ ಮೈಗೆ ಹಚ್ಚುವ ಸಾಬೂನುಗಳಿಂದ ಹರಿದ ನೀರು ಕೆರೆಗಳಿಗೆ ಸೇರಿ ಕೆರೆಗಳಲ್ಲಿ ನೊರೆ ಬರುತ್ತದೆ. ಮುಖ್ಯ ಉದಾಹರಣೆ ಎಂದರೆ ನಮ್ಮ ಬೆಳ್ಳಂದೂರು ಕೆರೆ. ಬೆಳ್ಳಂದೂರು ಕೆರೆಯಲ್ಲಿ ಸದಾ ನೊರೆಯು ಬರುತ್ತಿರುತ್ತದೆ. ಇದಕ್ಕೆ ಮುಖ್ಯ ಕಾರಣ ಅಲ್ಲಿ ಸುಮಾರು 20 ಲಕ್ಷ ಜನರು ಬಿಡುವ ಕಲುಷಿತ ನೀರು ನೇರವಾಗಿ 22 ತೆರೆದ ಚರಂಡಿಗಳ ಮೂಲಕ ಈ ಕೆರೆಯನ್ನು ಸೇರುತ್ತಿದೆ. ಎಷ್ಟು ಪ್ರಯತ್ನ! ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಆ ನೀರನ್ನು ಶುದ್ಧೀಕರಣಗೊಳಿಸಿ ಅವುಗಳನ್ನು ಪಂಪ್ ಮಾಡಿ ಕೋಲಾರದಲ್ಲಿರುವ ಕೆರೆಗಳನ್ನು ತುಂಬಲಾಗುತ್ತಿದೆ. ಇದರಿಂದಾಗಿ ಕೋಲಾರದಲ್ಲಿಯೂ ಸಹ ಅಂತರ್ಜಲವು ಉತ್ತಮವಾಗುತ್ತಿದೆ ಹಾಗೂ ಪ್ರಾಣಿಗಳಿಗೆ ಹಾಗೂ ಬೆಳೆಗಳನ್ನು ಬೆಳೆಯಲು ನೀರು ಸಿಗುತ್ತಿದೆ. ಸೊ ಇಂತಹ ಬೃಹತ್ ಯೋಜನೆಗಳನ್ನು ಕರ್ನಾಟಕ ಸರ್ಕಾರವು ಎಲ್ಲ ಕೆರೆಗಳನ್ನು ಶುದ್ಧೀಕರಿಸಿ ಎಲ್ಲಿ ನೀರಿಲ್ಲವೋ ಅಥವಾ ಎಲ್ಲಿ ಅತಿ ಕಡಿಮೆ ಮಳೆ ಬೀಳುತ್ತದೆಯೋ ಅಲ್ಲಿಗೆ ಈ ನೀರನ್ನು ಪಂಪ್ ಮಾಡುವುದರಿಂದ ಇದು ಸಾರ್ವಜನಿಕರಿಗೆ, ಪ್ರಾಣಿಗಳಿಗೆ, ಜಲಚರಗಳಿಗೆ ಹಾಗೂ ಪ್ರಕೃತಿಗೂ ಸಹ ಒಳ್ಳೆಯದಾಗುತ್ತದೆ. ಆದರೆ ಇಂತಹ ಉತ್ತಮವಾದ ಕೆಲಸಗಳನ್ನು ಕರ್ನಾಟಕ ಸರ್ಕಾರವು ಕೈಗೆತ್ತಿಕೊಂಡಿಲ್ಲ. ಕೆರೆಗಳು ಬಹಳ ಪ್ರಮುಖವಾದವು. ಇಂದಿಗೂ ಕರ್ನಾಟಕದಲ್ಲಿ 40,000 ಹೆಚ್ಚು ಕೆರೆಗಳಿವೆ. ಮಧ್ಯಮ ಗಾತ್ರದ ಕೆರೆಯೇ ಅರ್ಧ ಪ್ರಮಾಣದ ಕೆರೆಯು ಅಥವಾ ಅರಕೆರೆ ದೇವಸ್ಥಾನಗಳ ಆವರಣದಲ್ಲಿ ಶುಚಿಯಾಗಿಡಲು ಬಳಸಲಾಗುವ ಕೆರೆ ದೇವಿ ಕೆರೆ. ಸೊ ಜಾಗ ಚಿಕ್ಕದಾಗಿದ್ದಾಗ ಒಳಕೆರೆಯನ್ನು ನಿರ್ಮಿಸಿ ಸಣ್ಣ ಕಾಲುವೆಗಳಿಂದ ಅದರಲ್ಲಿ ನೀರು ತುಂಬಿಸುತ್ತಿದ್ದರು. ನೀರು ಸಂಗ್ರಹಿಸಲು ಕೃತಕವಾಗಿ ನಿರ್ಮಿಸಿದ ಅಚ್ಚುಕಟ್ಟು ರಚನೆಗೆ ಕಟ್ಟೆ ಎಂದು ಹೆಸರು. ಇದನ್ನು ಸ್ನಾನಕ್ಕೆ, ಬಟ್ಟೆ ಒಗೆಯಲು ಹಾಗೂ ಕುಡಿಯಲು ನೀರಿಗಾಗಿ ಬಳಸುತ್ತಿದ್ದರು. ಕಟ್ಟೆಗೆ ಇನ್ನೊಂದು ಹೆಸರೇ ಕುಂಟೆ. ಸ್ವಾಭಾವಿಕವಾಗಿ ನಿರ್ಮಾಣವಾಗಿರುವ ಕೊಳ, ದೇವಸ್ಥಾನ ಪ್ರದೇಶದಲ್ಲಿರುವ ಕೊಳ ಕಲ್ಯಾಣಿ ಅಥವಾ ತೀರ್ಥ ಎಂದು ಕರೆಯುತ್ತಾರೆ. ಇಂದು ಚೌಕ ಅಥವಾ ಆಯತಾಕಾರದಲ್ಲಿರುತ್ತದೆ. ಶುದ್ಧವಾದ ನೀರಿನಿಂದ ಕೂಡಿರುವುದು ಬೆಳಗೊಳ. ಸೊ ಆನೆಗಾಗಿ ಮೀಸಲಿಟ್ಟಿರುವ ಕೊಳವೆ ಆನೆ ಕೊಳ. ಕೆಲವು ಕಡೆ ಕೊಳಗಳು ಪುಷ್ಕರಣಿಗಳು ಎಂದು ಕರೆಯುತ್ತಾರೆ. ಇದು ಸ್ನಾನಕ್ಕೆ ಉಪಯೋಗವಾಗುವಂತಹ ಸಣ್ಣ ತೊರೆಯನ್ನು ಕಾಲ್ತೊರೆ ಎನ್ನುತ್ತಾರೆ. ಕಡಿಮೆ ಆಳದ ಕಾಲ್ನಡಿಗೆಯಲ್ಲಿಯೇ ದಾಟಬಹುದಾದ ತೊರೆ ಇದು. ಇದೇ ರೀತಿ ಸಣ್ಣ ತೊರೆಗಳನ್ನು ಹಳ್ಳಿ, ಹಳ್ಳ, ಕೊಳ್ಳ ಎಂದು ಕರೆಯುತ್ತಾರೆ. ಕಮಲಪುಷ್ಪ ಬೆಳೆಯುವ ಕೊಳಗಳನ್ನು ಸಾಮಾನ್ಯವಾಗಿ ಸರೋವರ ಎಂದು ಹೇಳುತ್ತಾರೆ. ತಾಟಕ ಎಂದರೂ ಕೆರೆಯಂತಹ ರಚನೆಯೇ ಶಿಲೆಗಳಲ್ಲಿ ಅಥವಾ ಬೆಟ್ಟಗಳಲ್ಲಿ ಹಳ್ಳವಾಗಿ ಅಲ್ಲಿ ನೀರು ಸಂಗ್ರಹವಾಗಿದ್ದರೆ ಅದಕ್ಕೆ ದೊಣ್ಣೆ ಎಂದು ಕರೆಯುತ್ತಾರೆ. ಒಂದು ತೆರೆದ ಬಾವಿಯಲ್ಲಿ ಮತ್ತೊಂದು ಪುಟ್ಟ ಬಾವಿ ಇದ್ದರೆ ಅದಕ್ಕೆ ಪಿಳ್ಳೆ ಬಾವಿ ಎಂದು ಹೆಸರು. ಹೊರ ದಾರಿಯಲ್ಲದೆ ಬಾವಿಯ ಕೂಪ. ಬಾವಿಗೆ ಒಂದು ಹೊರ ದಾರಿ ಇದ್ದರೆ ವಾಪಿ ಎಂದು ಅನೇಕ ಹೊರದಾರಿಗಳಿದ್ದರೆ ಪುಷ್ಕರಣಿ ಎಂದು ಕರೆಯುತ್ತಾರೆ. ಆಧುನಿಕ ಜಲಸಂಗ್ರಹಣಾ ವ್ಯವಸ್ಥೆಗಳಲ್ಲಿ ವೈವಿಧ್ಯವಿಲ್ಲ, ಇವು ಸುಸ್ಥಿರವೂ ಅಲ್ಲ. ಆದುದರಿಂದ ಈಗ ಜಲಸಂಗ್ರಹಣೆಗಾಗಿ ಕಣ್ಮರೆಯಾಗುತ್ತಿರುವ ಸಾಂಪ್ರದಾಯಿಕ ವಿಧಾನಗಳನ್ನು ಮೊರೆ ಹೋಗಬೇಕಾದ ಪರಿಸ್ಥಿತಿಯು ಒದಗಿದೆ. ಇಲ್ಲಿಗೆ 457ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 56ನೆಯ ಪದ್ಯ. ಆ ಪದ್ಯ ಹೀಗಿದೆ. ಯಾದವ ವಂಶಜರು ನಾನಾ ದೇಶ ನರೇಂದ್ರರು ಘಟೋದ್ಭವನ ಧನುರ್ವೇದ ಮನೆ ಕಲಲ್ ಬಂದಾಳಾದರ್ ವಿದ್ಯಾ ಪ್ರಭಾವಂ ಆ ದೊರತೆ ವಲಂ. ಯಾದವ ವಂಶಜರು ಅಂದರೆ ಯಾದವ ಕುಲದಲ್ಲಿ ಹುಟ್ಟಿದವರು, ನಾನಾ ದೇಶದ ನರೇಂದ್ರರು ಬೇರೆ ಬೇರೆ ದೇಶದ ಮಹಾರಾಜರು, ಘಟೋದ್ಭವನ ಅಂದರೆ ದ್ರೋಣಾಚಾರ್ಯನ ಧನುರ್ವೇದ ಮನೆ ಕಲಲು ಬಂದು, ಅಂದರೆ ಇಷ್ಟೊತ್ತಿಗೆ ದ್ರೋಣಾಚಾರ್ಯರ ಖ್ಯಾತಿ ವಿಶ್ವದಾದ್ಯಂತ ಹಬ್ಬಿತ್ತು. ಹಾಗೆ ಘಟೋದ್ಭವನ ಧನುರ್ವೇದ ಮನೆ ಕಲಲು ಬಂದು ಆಳಾದರು, ಶಿಷ್ಯರಾದರು. ವಿದ್ಯಾ ಪ್ರಭಾವಂ ಆದರತೆ ಬಲಂ. ವಿದ್ಯೆಯ ಪ್ರಭಾವ ಅಂದರೆ ಹಾಗೆ ತಾನೇ, ಅಂದರೆ ವಿದ್ಯೆ ಎನ್ನುವುದು ಅಥವಾ ಪಾಂಡಿತ್ಯ ಎನ್ನುವುದು ಎಂಥವರನ್ನು ಕೂಡ ಗೆಲ್ಲುತ್ತದೆ ಅಲ್ವೇ. ಈಗ ರಾಜರು ಅಥವಾ ಅಧಿಕಾರಿಗಳು ಅವರವರ ದೇಶದಲ್ಲಿ ಅವರವರ ನಗರದಲ್ಲಿ ಪ್ರಸಿದ್ಧಿಯಾಗ್ತಾರೆ, ಆದರೆ ವಿದ್ವಾಂಸ ಹಾಗಲ್ಲ, ಸರ್ವತ್ರ ಪೂಜ್ಯ ಎನ್ನುವ ರೀತಿಯಲ್ಲಿ ಸಂಸ್ಕೃತದಲ್ಲಿ ಒಂದು ಮಾತಿದೆ. ಅದೇ ರೀತಿಯಲ್ಲಿ ಪಂಪ ಹೇಳ್ತಾನೆ, ವಿದ್ಯಾ ಪ್ರಭಾವಂ ಆದರತೆವಲ್ಲ, ವಿದ್ಯೆಯ ಪ್ರಭಾವ ಹಾಗೆ ತಾನೇ. ಅಂದರೆ ಸಮಸ್ತರಿಗೂ ಈಗ ದ್ರೋಣ ಬಹಳ ದೊಡ್ಡ ಗುರು ಎನ್ನುವಂಥ ಒಂದು ಖ್ಯಾತಿ ತಿಳಿಯಿತು. ಹಾಗಾಗಿ ಆತನ ಪ್ರಭಾವವನ್ನು ತಿಳಿದು ಅನೇಕ ಮಂದಿ ಯಾದವ ವಂಶದವರು, ನಾನಾ ದೇಶದ ರಾಜರು ಇವರೆಲ್ಲ ಬಂದರು. ಬಂದು ಕಲಿತದ್ದು ಮಾತ್ರ ಅಲ್ಲ, ಆತನ ಅಡಿಯಾಳುಗಳಾಗಿ ಆತ ಹೇಳಿದಾಗೆ ಕೇಳುತ್ತಾ ಇದ್ದರು.
3: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 57ನೆಯ ಪದ್ಯ. ಆ ಪದ್ಯ ಹೀಗಿದೆ. ದ್ರೋಣಂಗಡ ವಿಶುವಿದ್ಯೆಗೆ ಜಾಣಂಗಡಮೆಂದು ಕೇಳಿದು ಕೌರರ್ಗೆಲ್ಲಂ ಪ್ರಾಣಂ ಬರ್ಪಾಕೃತಿಯೊಳೆ ಬಾಣಾಸನ ಬಾಣಪಾಣಿ ಕರ್ಣಂ ಬಂದಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ದ್ರೋಣಂಗಡ ಇಶುವಿದ್ಯೆಗೆ ಜಾಣಂಗಡ ಎಂದು ಕೇಳಿದು ಕೌರರಿಗೆ ಎಲ್ಲಂ ಪ್ರಾಣಂ ಬರ್ಪ ಆಕೃತಿಯೊಳೆ ಬಾಣ ಆಸನ ಪಾಣಪಾಣಿ ಕರ್ಣಂ ಬಂದಂ. ಅಂದರೆ ಜಗತ್ತಿನಲ್ಲೆಲ್ಲ ದ್ರೋಣನ ಹೆಸರು ಹಬ್ಬುತ್ತಾ ಇತ್ತು. ಬಿಲ್ಲು ವಿದ್ಯೆಯಲ್ಲಿ ದ್ರೋಣಾಚಾರ್ಯರನ್ನು ಮೀರಿಸೋರು ಯಾರೂ ಇಲ್ಲ ಎನ್ನುವಂಥ ಹೆಗ್ಗಳಿಕೆ ಈಗ ಬಂತು. ದ್ರೋಣಂಗಡ ವಿಶ್ವವಿದ್ಯೆಗೆ ಜಾಣಂಗಡಂ ಆ ಮಾತು ಕರ್ಣನ ಕಿವಿಗೆ ಕೇಳಿತ್ತು. ಆಗ ದ್ರೋಣಂಗಡ ದ್ರೋಣನು ವಿಶ್ವವಿದ್ಯೆಗೆ ಅಂದರೆ ಬಿಲ್ಲು ವಿದ್ಯೆಗೆ ಜಾಣಂಗಡ, ಆತ ಬಿಲ್ಲು ವಿದ್ಯೆಯಲ್ಲಿ ಪ್ರಸಿದ್ಧರಂತೆ ಎಂದು ಕೇಳಿ ಕೌರವರಿಗೆಲ್ಲಂ ಪ್ರಾಣಂ ಬರ್ಪ ಆಕೃತಿಯಲ್ಲಿ ಕೌರವರಿಗೆಲ್ಲ ಪ್ರಾಣವೇ ಬರುವ ರೀತಿಯಲ್ಲಿ ಬರ್ಪಾಕೃತಿಯೊಳೆ ಬರುವ ರೀತಿಯಲ್ಲಿ ಬಾಣಾಸನ ಬಾಣಪಾಣಿ ಬಿಲ್ಲು ಬಾಣಗಳನ್ನು ಕೈಲಿ ಧರಿಸಿದಂತಹ ಕರ್ಣಂ ಬಂದಂ. ಅಂದರೆ ದ್ರೋಣಾಚಾರ್ಯರ ಬಳಿಗೆ ವಿದ್ಯೆಯನ್ನು ಕಲಿದಕ್ಕೆ ಕರ್ಣ ಬಂದ. ಇಲ್ಲಿ ಒಂದು ಪದವಾದ ಬಗ್ಗೆ ನಾನು ವಿಶೇಷವಾಗಿ ಗಮನ ಸೆಳೆಯಬೇಕು. ಅದು ಇಶು ಎನ್ನುವಂಥ ಒಂದು ಪದ. ಈ ಇಶು ಎನ್ನುವಂತಹ ಪದ ಇಸು ಎನ್ನುವುದಾಗಿ ಅಚ್ಚಗನ್ನಡ ರೂಪವನ್ನು ಪಡೆಯುತ್ತದೆ, ಅಥವಾ ಇಸು ಎನ್ನುವುದನ್ನು ಅಚ್ಚಗನ್ನಡ ಪದ ಎನ್ನುವ ಹಾಗೆ ನಮ್ಮ ನಿಘಂಟುಗಳಲ್ಲಿ ತೋರಿಸಲಾಗಿದೆ. ಇಸು ಎಂದರೆ ಬಾಣಪ್ರಯೋಗ ಮಾಡು ಎಂದೇ ಅದಕ್ಕೆ ಅರ್ಥ. ಆಮೇಲೆ ವೇದಗಳಲ್ಲಿಯೂ ಕೂಡ ಈ ಪದ ಇಶು ಎನ್ನುವ ರೀತಿಯಲ್ಲಿ ಬಳಕೆ ಆಗಿದೆ. ಅಲ್ಲಿಯೂ ಕೂಡ
2: ಇಶು ಅಂದರೆ ಬಾಣ ಎನ್ನುವಂಥ ಅರ್ಥದಲ್ಲಿ ಅದು ಕಂಡುಬರ್ತದೆ. ಸಾಮಾನ್ಯವಾಗಿ ಕನ್ನಡದ ನಿಘಂಟುಗಳಲ್ಲಿ ಅಥವಾ ಕನ್ನಡದ ಸಂದರ್ಭದಲ್ಲಿ ಇದು ಅಚ್ಚಗನ್ನಡ ಪದ ಎನ್ನುವ ಹಾಗೆ ಹೇಳ್ತಾರೆ. ಆದರೆ ಅಚ್ಚಗನ್ನಡ ಪದ ಅಲ್ಲ ಅದು. ಇಲ್ಲಿ ಕೂಡ ಅದು ಇಶುವಿದ್ಯೆ ಅಂದರೆ ಬಿಲ್ವಿದ್ಯೆ ಅನ್ನುವಂಥ ಅರ್ಥ. ಮತ್ತು ವೇದಗಳಲ್ಲಿ ಕೂಡ ಇದು ಪ್ರಯೋಗ ಆಗಿರೋದ್ರಿಂದ ಈ ಪದ ಅದರ ಅಂದರೆ ಸಂಸ್ಕೃತದ ತದ್ಭವ ರೂಪ ಅಂತಲೇ ನಾವು ಹೇಳಬಹುದು. ಅದು ಕನ್ನಡದ ಬೇರೆ ಬೇರೆ ಪುಸ್ತಕಗಳಲ್ಲಿರುವ ಹಾಗೆ ಅದು ಅಚ್ಚಕನ್ನಡ ಪದ ಅಲ್ಲ ಅಂತ ನಾನು ಭಾವಿಸ್ತೇನೆ. ಏನೇ ಇರಲಿ, ಅಂತೂ ಸ್ವತಃ ಕರ್ಣನು ಕೂಡ ದ್ರೋಣಾಚಾರ್ಯರ ಖ್ಯಾತಿಯನ್ನು ಕೇಳಿ ಅವರಲ್ಲಿ ವಿದ್ಯಾಭ್ಯಾಸ ಮಾಡಬೇಕೆಂದು ಬಂದ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
5: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಕೌಂಟಬಲ್ ಮತ್ತು ಅನ್ಕೌಂಟಬಲ್ ವಾಕ್ಯಗಳ ರಚನೆ ಬಗ್ಗೆ ತಿಳ್ಕೊಂಡ್ವಿ. ಈಗಾಗಲೇ ನಾವು ಒಂದಷ್ಟು ಚಿಕ್ಕ ಚಿಕ್ಕ ವಾಕ್ಯಗಳ ರಚನೆ ಮಾಡೋದನ್ನು ತುಂಬ ಚೆನ್ನಾಗಿ ಕಲ್ತಿದ್ದೀವಿ ಅಂತ ಭಾವಿಸ್ತೀನಿ. ಈಗ ನಮ್ಮ ವಾಕ್ಯ ರಚನೆಗೆ ಇನ್ನೊಂದಷ್ಟು ಸಹಾಯ ಮಾಡುವಂತಹ ನುಡಿಮುತ್ತುಗಳನ್ನು ಕೇಳಿಸ್ಕೊಳ್ಳೋಣ. ಹಾಗಂದರೆ ಇಡಿಯೋಮ್ಯಾಟಿಕ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. IDIOMATIC, ಇಡಿಯೋಮ್ಯಾಟಿಕ್ ಸೆಂಟೆನ್ಸಸ್. ನೀವೆಲ್ಲ ಕೇಳೋದಿಕ್ಕೆ ತಯಾರಾಗಿದ್ದೀರಾ? ಬ್ಯಾಡ್ ಹ್ಯಾಬಿಟ್ಸ್ ಶುಡ್ ಬಿ ನಿಪ್ಡ್ ಇನ್ ದ ಬಡ್. ನಿಪ್ಡ್, NIPPED. ಬ್ಯಾಡ್ ಹ್ಯಾಬಿಟ್ಸ್ ಶುಡ್ ಬಿ ನಿಪ್ಡ್ ಇನ್ ದ ಬಡ್. ಹಾಗಂದ್ರೇನು? ಕೆಟ್ಟ ಚಟಗಳನ್ನೆಲ್ಲ ಆರಂಭದಲ್ಲೇ ಕೊನೆಗಾಣಿಸಬೇಕು. ಚಿಕ್ಕದಿದ್ದಾಗಲೇ ಎಲ್ಲ ಸಮಸ್ಯೆನ ಬಗೆಹರಿಸೋದು ಕಲಿಬೇಕು. ಅಂದರೆ ಬ್ಯಾಡ್ ಹ್ಯಾಬಿಟ್ಸ್ ಶುಡ್ ಬಿ ನಿಪ್ಡ್ ಇನ್ ದ ಬಡ್ ಅಂತ. ಇನ್ನೊಂದು ಹೇಳ್ತೀನಿ ನೋಡಿ. He lives from hand to mouth. He athwa she, it yavudu agbodu, lives from hand to mouth. Yen hagandre bahala kashtadinda jeevana nirvahane maartidare anta helodike he lives from hand to mouth anta helbeku. The dacoits are still at large. ಡಕಾಯ್ಟ್ಸ್, DACOITS, ಈ ಪದ ನಾವು ಕನ್ನಡದಲ್ಲೂ ಬಳಸೋದಿದೆ ಅಲ್ವಾ, ಡಕಾಯಿತರು ಅಂತ. ದ ಡಕಾಯ್ಟ್ಸ್ ಆರ್ ಸ್ಟಿಲ್ ಅಟ್ ಲಾರ್ಜ್ ಅಂದರೆ ಅವರು ನಾವಿನ್ನೂ ಹಿಡಿಯೋದಕ್ಕೆ ಆಗಿಲ್ಲ ಅನ್ನೋದಕ್ಕೆ ದ ಡಕಾಯ್ಟ್ಸ್ ಆರ್ ಸ್ಟಿಲ್ ಅಟ್ ಲಾರ್ಜ್ ಅಂತ ಹೇಳಬೇಕು. ದ ಮರ್ಡರರ್ ವಾಸ್ ಕಾಟ್ ರೆಡ್ ಹ್ಯಾಂಡೆಡ್. ದ ಮರ್ಡರರ್ ವಾಸ್ ಕಾಟ್ ರೆಡ್ ಹ್ಯಾಂಡೆಡ್. ಕೊಲೆಗಡುಕರನ್ನ ಕಾರ್ಯಮಗ್ನರಾಗಿದ್ದಾಗಲೇ ಹಿಡಿಯೋದಕ್ ಆಯಿತು. ಏನೋ ಅವ್ರ ಕೆಟ್ಟ ಕೆಲಸ ಮಾಡ್ತಿರ್ಬೇಕಾದ್ರೆ ಕದಿಯೋದು, ಕಳ್ತನನೋ ಅಥವಾ ಯಾರಿಗೋ ಹಿಂಸೆ ಕೊಡೋದು ಏನೇ ಆಗಿರ್ಬೋದು, ಅದನ್ನು ಮಾಡ್ತಿದ್ದಾಗಲೇ ರೆಡ್ ಹ್ಯಾಂಡ್ ಆಗಿ ಹಿಡಿತೀವಲ್ಲ ಅದನ್ನು ದ ಮರ್ಡರರ್ ವಾಸ್ ಕಾಟ್ ರೆಡ್ ಹ್ಯಾಂಡೆಡ್ ಅಂತ ಹೇಳ್ತೀವಿ. I got wind of this matter. ಈ ವಿಷಯ ನನ್ನ ಕಿವಿಗೆ ಬಿತ್ತು ಅಂತ ಹೇಳೋದಕ್ಕೆ ಐ ಗಾಟ್ ವಿಂಡ್ ಆಫ್ ದಿಸ್ ಮ್ಯಾಟರ್ ಅಂತ ಹೇಳಬೇಕು. His days are numbered. ಅವನ ಸಾವು ಸಮೀಪಿಸ್ತಾ ಇದೆ. ಯಾರೋ ಮರಣಶೈಯಲ್ಲಿದ್ದಾರೆ ಅಂತ ಟೈಮಲ್ಲಿ ಏನು ಹೇಳಬೇಕು? His or hers. Days are numbered. NUMBERED ಅಂತ ಹೇಳಬೇಕು. Building castles in the air won't help. ಏನು ಹೇಳಿ ನೋಡೋಣ, ಒಂದು ಸ್ವಲ್ಪ ಅರ್ಥ ಆಗಬಹುದು. ಗಾಳಿಲಿ ಮನೆ ಕಟ್ಟೋದ್ರಲ್ಲಿ ಯಾವುದೇ ಲಾಭ ಇಲ್ಲ ಅಂತ. ಬಿಲ್ಡಿಂಗ್ ಕ್ಯಾಸಲ್ಸ್ ಇನ್ ದ ಏರ್ ವೋಂಟ್ ಹೆಲ್ಪ್ ಅಂದರೆ ಗಾಳಿಲಿ ಮನೆ ಕಟ್ಟೋದ್ರಲ್ಲಿ ಯಾವುದೇ ಲಾಭ ಇಲ್ಲ, ಅರ್ಥ ಇಲ್ಲ. ಸುಮ್ಮನೆ ಗಾಳಿಲಿ ಏನೋ ಹೇಳ್ಬಿಡ್ತೀವಿ ಅಲ್ವಾ, ಏನೇನೋ ಕತೆ ಹೊಡಿತೀವಿ ನಾವು, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ. ಆದರೆ ಹಾಗೆ ಸುಮ್ಮನೆ ಹೇಳಿದ್ರೆ ಏನಾದರೂ ಮಾಡೋದಕ್ಕಾಗತ್ತಾ? ಮಾಡಬೇಕಾಗತ್ತೆ ಕೆಲಸನ ಅಲ್ವಾ? ಅಂಥ ಟೈಮಲ್ಲಿ ಈ ನುಡಿಮುತ್ತನ್ನು ಅಥವಾ ಇಡಿಯೋಮ್ಯಾಟಿಕ್ ಸೆಂಟೆನ್ಸ್ನ ಹೇಳಬೇಕು. ಇನ್ನೊಂದು ಹೇಳ್ತೀನಿ ನೋಡಿ. ಹಿ ಹ್ಯಾಡ್ ಅ ನ್ಯಾರೋ ಎಸ್ಕೇಪ್ ಇನ್ ದ ಲಾರಿ ಆ್ಯಕ್ಸಿಡೆಂಟ್. ಅವನು ಲಾರಿ ಅಪಘಾತದಲ್ಲಿ ಸ್ವಲ್ಪದ್ರಲ್ಲೇ ಪಾರಾದ. ಹಿ ಹ್ಯಾಡ್ ಅ ನ್ಯಾರೋ ಎಸ್ಕೇಪ್ ಇನ್ ದ ಲಾರಿ ಆಕ್ಸಿಡೆಂಟ್. ವಿ ಶುಡ್ ನಾಟ್ ಲೂಸ್ ಅವರ್ ಟೆಂಪರ್ ಓವರ್ ಟ್ರಿಫಲ್ಸ್. ವಿ ಶುಡ್ ನಾಟ್ ಲೂಸ್ ಅವರ್ ಟೆಂಪರ್ ಓವರ್ ಟ್ರಿಫಲ್ಸ್. TRIFLES ಟ್ರಿಫಲ್ಸ್ ಅಂತ ಹೇಳಬೇಕು. ಹೀಗಂದರೆ ಚಿಕ್ಕ ಪುಟ್ಟ ವಿಷಯಗಳಿಗೆಲ್ಲ ನಾವು ರೇಗಾಡೋದಕ್ಕೆ ಹೋಗಬಾರ್ದು. ವಿ ಶುಡ್ ನಾಟ್ ಲೂಸ್ ಅವರ್ ಟೆಂಪರ್ ಓವರ್ ಟ್ರಿಫಲ್ಸ್. ಹಿ ಹ್ಯಾಸ್ ಸೀನ್ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಹಿಸ್ ಲೈಫ್. ಹಿ ಹ್ಯಾಸ್ ಸೀನ್ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಹಿಸ್ ಲೈಫ್ ಅಂದರೆ ಅವನ ಜೀವನದಲ್ಲಿ ಅನೇಕ ಕಷ್ಟ ಸುಖಗಳನ್ನು ಅನುಭವಿಸಿದಾನೆ. ಇಲ್ಲಿ ಎಲ್ಲದರಲ್ಲೂ ಹಿ ಅಂತ ಬಳಸಿದೀವಿ, ಅದು ಒಂದು ಕಾಮನ್ ಆಗಿರಲಿ ಅಂತ ಹೇಳ್ತಿರೋದು. ನೀವು ಅಲ್ಲಿ ಶಿ ಇಟ್ಟದೆ ಏನು ಬಳಸ್ಬಹುದು. ಹಿ ಹ್ಯಾಸ್ ಸೀನ್ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಹಿಸ್ ಲೈಫ್ ಅಂದರೆ ಅವನ ಜೀವನದಲ್ಲಿ ಅನೇಕ ಕಷ್ಟ ಸುಖಗಳನ್ನು ಅನುಭವಿಸಿದಾನೆ. ಐ ಕ್ಯಾನ್ ವರ್ಕ್ ಫಾರ್ 12 hours ಎಟ್ ಅ ಸ್ಟ್ರೆಚ್. STRETCH ಸ್ಟ್ರೆಚ್. ಐ ಕ್ಯಾನ್ ವರ್ಕ್ ಫಾರ್ 12 hours ಎಟ್ ಅ ಸ್ಟ್ರೆಚ್ ಅಂದರೆ 12 ಗಂಟೆಗಳ ಕಾಲ ಸತತವಾಗಿ ನಾನು ಕೆಲಸ ಮಾಡಬಲ್ಲೆ. 12, 8, 5 ಏನು ಬೇಕಾದರೂ ನಾವು ಬಳಸ್ಬೋದು. ಇದು ಒಂದು ಇಡಿಯೋಮ್ಯಾಟಿಕ್ ಸೆಂಟೆನ್ಸ್. ಓಕೆ, ಐ ಕ್ಯಾನ್ ವರ್ಕ್ ಫಾರ್ 12 hours ಎಟ್ ಅ ಸ್ಟ್ರೆಚ್. ನಾನು 12 ಗಂಟೆಗಳ ಕಾಲ ಸತತವಾಗಿ ಕೆಲಸ ಮಾಡಬಲ್ಲೆ ಅಂತ. ಹಿ ವಾಂಟ್ಸ್ ಟು ರೀಚ್ ದ ಟಾಪ್ ಬೈ ಹುಕ್ ಆರ್ ಬೈ ಕ್ರೂಕ್. ಈ ಪದ ನೀವು ಕೇಳಿರ್ತೀರಲ್ವಾ, ಹುಕ್ ಆರ್ ಕ್ರೂಕ್ ಅಂತ. ಹಿ ವಾಂಟ್ಸ್ ಟು ರೀಚ್ ದ ಟಾಪ್ ಬೈ ಹುಕ್ ಆರ್ ಬೈ ಕ್ರೂಕ್. ಹೇಗಾದರೂ ಸರಿ ಅವನು ಮುಂದೆ ಬರೋದಕ್ಕೆ ಇಷ್ಟಪಡ್ತಾನೆ. ಹಿ ವಾಂಟ್ಸ್ ಟು ರೀಚ್ ದ ಟಾಪ್ ಬೈ ಹುಕ್ ಆರ್ ಬೈ ಕ್ರೂಕ್ ಅಂದರೆ ಹೇಗಾದರೂ ಸರಿ ಅವನು ಮುಂದೆ ಬರೋದಕ್ಕೆ ಇಷ್ಟಪಡ್ತಾನೆ ಅನ್ನೋದಕ್ಕೆ ಈ ಏಡಿಯಂನ ನಾವು ಬಳಸಬೇಕಾಗತ್ತೆ. ಇಲ್ಲಿ ನೀವು ನೆನಪಿಟ್ಕೊಳ್ಬೇಕಾಗಿರೋ ಅಂಶಗಳು ಯಾವುದು ಅಂತ ನೋಡೋಣವಾ. ಯಾವುದೇ ಭಾಷೆ ಆಗಿರಲಿ, ನಾವು ಮಾತಾಡ್ತಾ ಮಾತಾಡ್ತಾ ಹೋದ ಹಾಗೆ ಒಂದಷ್ಟು ಶಬ್ದಗಳು ರೂಢಿ ಆಗತ್ತೆ. ದಿನ ಕಳೆದ ಹಾಗೆ ಅವುಗಳು ತಮ್ಮ ಮೂಲ ಅರ್ಥನ ಕಳ್ಕೊಳ್ಳುತ್ತೆ, ಹಾಗೆ ಬೇರೆ ಅರ್ಥನ ಕೊಡುತ್ತೆ. ಇವಕ್ಕೆ ನಾಣ್ಣುಡಿ ಅಂತೀವಿ. ಇಂಥ ನಾಣ್ಣುಡಿಗಳಿಗೆ ಇಂಗ್ಲೀಷಲ್ಲಿ ಇಡಿಯಮ್ ಅಂತಾರೆ. ನೀವು ಇಂಗ್ಲೀಷಲ್ಲಿ ಕೆಲವು ಸೆಂಟೆನ್ಸ್ನ ಈಗ ನಾನು ಹೇಳಿದ್ದು ಇಡಿಯಮ್ಸ್ನ ನೀವು ಕೇಳಿದಾಗ ಕೆಲವು ಪಕ್ಕ ಅದೇ ಅರ್ಥ ಕೊಟ್ಟರು, ಇನ್ನು ಕೆಲವು ಮೂಲ ಪದದ ಅರ್ಥನೇ ಬೇರೆ, ಆದರೆ ಆ ವಾಕ್ಯದ ನಿಜವಾದ ಅರ್ಥನೇ ಬೇರೆ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಯಾವುದೇ ಭಾಷೆನ ನಾವು ಚೆನ್ನಾಗಿ ಕಲಿಬೇಕಾದ್ರೂ ಆ ಭಾಷೆಯಲ್ಲಿರುವಂಥ ನಾಣ್ಣುಡಿಗಳು ಗಾದೆಗಳನ್ನು ಅದೇ ರೂಪ ಅರ್ಥದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಆವಾಗಲೇ ಆ ಭಾಷೆನ ಕೂಡ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಕೆಲವರು ಇಂಗ್ಲೀಷಲ್ಲಿರೋ ನಾಣ್ಣುಡಿನ ಬಹಳ ವ್ಯತ್ಯಾಸ ಮಾಡಿ ಅಶುದ್ಧಗೊಳಿಸ್ತಾರೆ. ಅಶುದ್ಧ ಅಂದರೆ ಏನರ್ಥ, ಅದರ ಅರ್ಥ ಅಪಾರ್ಥ ಆಗಿಬಿಡತ್ತೆ. ಒಂದು ಉದಾಹರಣೆ ಹೇಳ್ತೀನಿ. ಮೋಹನ್ ಲಿವ್ಸ್ ಫ್ರಮ್ ಫುಟ್ ಟು ಮೌತ್ ಅಂತ ಹೇಳ್ಬೋದು. ಹಾಗಂದರೆ ಅದೇ ಅರ್ಥ ಅಂದರೆ ಅವನು ಬಹಳ ಕಷ್ಟದಿಂದ ಜೀವನ ಮಾಡ್ತಿದ್ದಾನೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಬಟ್ ಅದು ತಪ್ಪಾಗತ್ತೆ. ಮೋಹನ್ ಲಿವ್ಸ್ ಫ್ರಮ್ ಹ್ಯಾಂಡ್ ಟು ಮೌತ್ ಅಂತ ಹೇಳೇ ಹೇಳಬೇಕು. ಇದೇ ರೀತಿ ಸುಮಾರು ನುಡಿಗಟ್ಟುಗಳು ನೀವೂ ನೋಡಿ ಚೆನ್ನಾಗಿ ಅಭ್ಯಾಸ ಮಾಡಿ, ಆಗ ನಿಮಗೆ ಸಹ ಕನ್ನಡದಲ್ಲಿ ಅದರ ಅರ್ಥ ಏನು ಬರುತ್ತೆ ಅನ್ನೋದನ್ನು ನೋಡಿದಾಗ ಆ ನಾಣ್ಣುಡಿಯ ಮೂಲ ಅರ್ಥ ಏನು ಅನ್ನೋದು ಕೂಡ ಗೊತ್ತಾಗ್ಬೋದು. ಉದಾಹರಣೆಗೆ ನಾನು ಒಂದಷ್ಟು ವಾಕ್ಯಗಳನ್ನು ನನಗೆ ಹೇಳಿದೆ ನಾಣ್ಣುಡಿಗಳನ್ನು. ಅದೇ ರೀತಿ ನೀವು ತುಂಬ ಸುಲಭವಾದ ಈಸಿ ಅದು ನಿಮಗೆ ಎಲ್ಲಾದರೂ ಸಿಗ್ಬೋದು. ಕೇಳಿ ನೋಡಿ ಕಲೀರಿ ಆಯಿತಾ. ಇನ್ನು ಇಂಗ್ಲೀಷ್ ಗ್ರಾಮರ್ನ ಮುಂದಿನ ಪಾಠ ನಾವು ನೋಡೋಣ. ಈಗ ಮಿಸ್ಟರ್ ರಾಮ್ ಅಂತಂದ್ರೇನು, ಶ್ರೀಯುತ ರಾಮ್ ಅಂತ ಅಲ್ವಾ, ರಾಮ ಅಂತ. ಓಕೆ, ರಾಮ್ಸ್ ಅಂತಂದರೆ ರಾಮನ ಅಂತ ಅರ್ಥ. ರಾಮ್ಸ್ ಅಂತ ಹೇಗೆ ಬರೆಯೋದು, RAMS ಅಂತನಾ? ಇಲ್ಲ, RAM ರಾಮ್ ಅಂತ ಬರೆದು ಮೇಲೆ ಅಪೋಸ್ಟ್ರೋಫಿನ ಹಾಕಬೇಕು, ಹಾಕಿ ಆಮೇಲೆ ಎಸ್ ಅಂತ ಬರಿಬೇಕು. ಯಾವುದೇ ವಸ್ತು ಅಥವಾ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಮಾತುಗಳನ್ನು ತಿಳಿಸೋದಕ್ಕೆ ಈ ಅಪೋಸ್ಟ್ರೋಫಿನ ಬಳಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ದಿಸ್ ಈಸ್ ಮಿಸ್ಟರ್ ಮೆಹ್ತಾಸ್ ಹೌಸ್. ಮೆಹ್ತಾ ಅವರ ಮನೆ ಇದು ಅಂತ ಹೇಳೋದಕ್ಕೆ ಮೆಹ್ತಾಸ್ ಹೌಸ್ ಅಂತ ಹೇಳಬೇಕು. ಮೆಹ್ತಾ ಅನ್ನೋ ಪದನ ಬರೆದು ಮೇಲೆ ಅಪೋಸ್ಟ್ರೋಫಿ ಹಾಕಿ ಎಸ್ ಅಂತ ಬರಿಬೇಕು. ಶೀಸ್ ಮೀನಾಸ್ ಸಿಸ್ಟರ್. ಮೀನಳ ಸಿಸ್ಟರ್, ಸಹೋದರಿ ಅಂತ ಹೇಳೋದಕ್ಕೆ ಮೀನಾಸ್ ಸಿಸ್ಟರ್ ಅಂತ ಹೇಳಬೇಕು. ಬರೀ MEENAS ಅಂತ ಬರೆದ್ರೆ ತಪ್ಪಾಗತ್ತೆ, ಮೀನಾಸ್ ಅಂತ ಇರೋದಿಲ್ಲ, ಅದು ಹೆಸರಲ್ಲ ಅಲ್ವಾ. ಮೀನಾ ಅನ್ನೋದಷ್ಟೇ ಹೆಸರು. ಮೀನ ಅಂತ ಬರೆದು ಅಪಾಸ್ಟ್ರಫಿ ಹಾಕಿ ಎಸ್ ಬರಿಬೇಕು. ಶಿ ಈಸ್ ಮೀನಾ ಸಿಸ್ಟರ್ ಅಂತ ಹೇಳಬೇಕು. ಇವೆರಡು ಜೀವಂತ ವ್ಯಕ್ತಿಗಳಿಗೆ ಬಳಸೋದನ್ನ ನಾನು ಹೇಳಿದೆ. ಅದೇ

0: ಉಚ್ಚಾರಣೆ ಸಮೇತ ವಾಕ್ಯ ರಚನೆ ಹೇಗ್ ಮಾಡೋದು ಅನ್ನೋದನ್ನ ತಿಳ್ಕೊಂಡ್ವಿ. ಅದ್ರ ಜೊತೆಯಲ್ಲಿ ಸಣ್ಣ ಸಣ್ಣ ವಾಕ್ಯಗಳ ರಚನೆಯನ್ನು ಕೂಡ ಮಾಡಿದ್ವಿ. ಈಗ ನಾನೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಅದಕ್ಕೆ ಉತ್ತರ ಕೊಡೋ ಪ್ರಯತ್ನನ ನೀವು ಮಾಡಬೇಕು. ಉತ್ತರನ ನಾನು ಹೇಳ್ತೀನಿ, ಆದರೆ ನಾನು ಪ್ರಶ್ನೆ ಕೇಳಿದ ತಕ್ಷಣ ಹೇಳೋ ಪ್ರಯತ್ನ ನೀವು ಮಾಡಿದಾಗ ಓಕೆ ನಾನು ಎಷ್ಟು ಕಲಿತೆ ಇಂಗ್ಲೀಷ್ ಈವರೆಗೆ ಅನ್ನೋದು ನಿಮಗೆ ಅರ್ಥ ಆಗಬಹುದು. ವಾಟ್ ಆರ್ ಯು ಅನ್ನೋ ಪ್ರಶ್ನೆ, ವಾಟ್ ಆರ್ ಯು, ಏನು ಹೇಳ್ತೀರಾ, ನೀನು ಏನು ಮಾಡ್ಕೊಂಡಿದೀಯಾ ಅಂತ ಅರ್ಥ ಆಗತ್ತೆ. ಐ ಆಮ್ ಅ ಕ್ಲರ್ಕ್, ಐ ಆಮ್ ಅ ಸ್ಟೂಡೆಂಟ್, ಏನಾದರೂ ಹೇಳ್ಬೋದಲ್ವ, ನೀವೇನು ಮಾಡ್ತಿದ್ರೆ ಅದನ್ನು ಹೇಳ್ಬೋದು ವಾಟ್ ಆರ್ ಯು ಅನ್ನೋ ಪ್ರಶ್ನೆಗೆ. ವಾಟ್ಸ್ ಯುವರ್ ನ್ಯಾಷನಾಲಿಟಿ, ವಾಟ್ಸ್ ಯುವರ್ ನ್ಯಾಷನಾಲಿಟಿ, ನೋಡಿ ವಾಟ್ ಈಸ್ ಅಂತ ಹೇಳಬೇಕು, ಆದರೆ ವಾಟ್ ಅಪೋಸ್ಟ್ರಫಿ ಹಾಕಿ ಎಸ್, ವಾಟ್ಸ್ ಯುವರ್ ನ್ಯಾಷನಾಲಿಟಿ ಅಂತ ಕೇಳಿದೆ, ಹಾಗೆ ಕೂಡ ಹೇಳ್ಬೋದು. ಈಸ್ ದಿಸ್ ದ ಬುಕ್ ಯು ನೀಡ್, ಈಸ್ ದಿಸ್ ದ ಬುಕ್ ಯು ನೀಡ್, ಯಸ್ ದಿಸ್ ಈಸ್ ಇಟ್ ಅಂತ ಹೇಳಬೇಕು, ನೋ ದಿಸ್ ಈಸ್ ನಾಟ್ ಅಂತ ಕೂಡ ಹೇಳ್ಬೋದು. ಉತ್ತರ ನೀವೇ ಕೊಡಬೇಕು, ನಾನು ಹೇಳೋದಲ್ಲ. ಹೂ ವೆಂಟ್ ದೇರ್, ಹೂ ವೆಂಟ್ ದೇರ್, ನನ್ ಆಫ್ ಅಸ್, ಏನಿದೆ ನಿಮ್ಮ ಉತ್ತರ, ಟ್ರೈ ಮಾಡಿ ಆಯ್ತಾ. ಹೂ ವೆಂಟ್ ದೇರ್, ವೇರ್ ಈಸ್ ದ ಬುಕ್, ವೇರ್ ಈಸ್ ದ ಬುಕ್, ಆನ್ಸರ್ ನೀವು ಹೇಳಿ. ವೇರ್ ಈಸ್ ದ ಕ್ಲರ್ಕ್, ವೇರ್ ಈಸ್ ದ ಕ್ಲರ್ಕ್. ಎಟ್ ದ ಟೇಬಲ್, ಎಟ್ ದ ಸೀಟ್, ಏನು ಉತ್ತರ ಬೇಕಾದರೆ ಹೇಳ್ಬೋದು. ಇಂಥದ್ದೇ ಪರ್ಟಿಕ್ಯುಲರ್ ಉತ್ತರ ಹೇಳಬೇಕು ಅಂತಿಲ್ಲ. ಈ ಥರ ಸುಮಾರು ಪ್ರಶ್ನೆ ನಾನೀಗ ಮುಂದಿನ ಸಂಚಿಕೆಯಲ್ಲಿ ಕೇಳೋದಿದೆ, ಉತ್ತರ ಕೊಡೋದಕ್ಕೆ ನೀವು ರೆಡಿ ಆಗಬೇಕು. ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಾವೀಗ ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡ್ ಹೋಗು.
3: ಏ
4: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
3: ಓಕೆ, ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
4: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
5: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
6: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
0: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಮ್ಮ ದೇಶದ ಪ್ರಜೆಗಳ ರಕ್ತದಲ್ಲಿ ಎಲ್ಲಿವರೆಗೂ ರೋಷ ಆಕ್ರೋಶ ತುಂಬಿರುತ್ತೋ ಅಲ್ಲಿವರೆಗೂ ನೀನೇ ಅಲ್ಲ, ನಿನ್ನಂತ 100 ದಾವತ್ಗಳು ಹುಟ್ಟು ಬಂದ್ರು ಈ ಭಾರತದ ಭವಿಷ್ಯನ ಬದಲಾಯಿಸಕ್ಕಾಗಲ್ಲ. You can't shake India.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ್ಣು ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಲೇಲೆ
1: ಏನ್ರಿ?
0: ಒಂದ್ ಮಾತು
1: ಹೇಳಿ.
0: ಕೇಳಿದ್ರೆ ಕೇಳ್ತೀಯ?
1: ನಿಮ್ ಮಾತು ಯಾವತ್ ಕೇಳಿಲ್ಲ.
0: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
1: ಇಟ್ಟೆ.
0: ಬಾಯಲ್ಲಿ ಬಾರೆ ಅಂದ್ರೆ ಕುತ್ಕೋಯ್ ಮಂಚದ ಮೇಲೆ.
1: ಏನ್ರಿ ಇದು ಇಷ್ಟೊತ್ತಿನಲ್ಲಿ?
0: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
1: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818

0: ಮುನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜಿ ರಕ್ಷಿತಾ ಹೊಳ್ಳ. ಎಸ್ ಕಾಫಿ ವಿತ್ ಆರ್ಜಿಸ್ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಯ್ತು. ಏನ್ ಟಾಪಿಕ್ ಇವತ್ತು, ಯಾವ ವಿಷಯ ತಂದಿದ್ದಾಳೆ ರಕ್ಷಿತಾ ಹೊಳ್ಳ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಇವತ್ತು ಸ್ವಲ್ಪ ನಿಮ್ಮನ್ನೆಲ್ಲ ಹಳೆಯ ದಿನಗಳಿಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹೌದು, ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಅಜ್ಜ ಅಜ್ಜಿಯ ನೆನಪು ಅಂತ ಹೇಳಿ ನಿಮ್ಮ ಅಜ್ಜ ಅಜ್ಜಿಯನ್ನ ಇವತ್ತು ನೆನಪು ಮಾಡ್ಕೊಳ್ಬಹುದು. ಹಾಗೆ ಅಜ್ಜ ಅಜ್ಜಿಯ ಜೊತೆ ಕಳೆದಂತಹ ಅದ್ಭುತವಾಗಿರೋ ಕ್ಷಣಗಳ ಜೊತೆ ಕೂಡ ನೀವು ಮಾತನಾಡಬಹುದು, ಮೆಲುಕನ್ನ ಹಾಕಬಹುದಾಗಿದೆ. ಹಾಗೆ ಅಜ್ಜಿ ಹೇಳಿದ ಕತೆ ಇರ್ಬೋದು, ಅಜ್ಜ ತಂದುಕೊಟ್ಟ ತಿಂಡಿ ಇರ್ಬೋದು, ಅಜ್ಜಿ ಮಾಡಿದ ಅಡುಗೆ ಇರ್ಬೋದು, ಹೀಗೆ ಅಜ್ಜ ಅಜ್ಜಿ ಅಂದ್ರೆ ಸಾಕಷ್ಟು ವಿಚಾರಗಳು ಇದೆ ಅಲ್ವಾ. ಹಾಗಾಗಿ ನಿಮ್ಮ ಅಜ್ಜ ಅಜ್ಜಿಯರ ನೆನಪುಗಳನ್ನ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತನಾಡಬಹುದಾಗಿದೆ. ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ ಯಾವುದಪ್ಪ ಅಂತ ಹೇಳಿದ್ರೆ 9686962796869968926279962. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಬಹುದು. ಹಾಗೆ ನಿಮ್ಮ ಅಜ್ಜ ಅಜ್ಜಿಯ ಸವಿ ನೆನಪುಗಳನ್ನ ನಮ್ಮ ಜೊತೆ ಮೆಲುಕು ಹಾಕಿ ಅಂತ ಹೇಳ್ತಾ, ಅಜ್ಜ ಅಜ್ಜಿ ಅಂತಿದ್ದ ಹಾಗೆ ಎಷ್ಟೆಲ್ಲ ವಿಚಾರಗಳು ನೆನಪಾಗುತ್ತೆ ಅಲ್ವಾ. ನಮ್ಮ ಜೀವನಕ್ಕೆ ಮಾರ್ಗದರ್ಶನ ತೋರಿದವರೇ ಅಜ್ಜ ಅಜ್ಜಿ ಅಂತಾನೆ ಹೇಳಬಹುದು. ಹಾಗೆಯೇ ಅನೇಕ ವಿಚಾರಗಳನ್ನ ಅಜ್ಜ ಅಜ್ಜಿಯಿಂದ ಕಲಿತೀವಿ. ಇನ್ನು ಎಷ್ಟೋ ಜನ ಅಪ್ಪ ಅಮ್ಮಗಿಂತ ಜಾಸ್ತಿ ಅಜ್ಜ ಅಜ್ಜಿಗೆ ಅಟ್ಯಾಚ್ ಆಗಿರುವಂತಹವರು, ಅಜ್ಜ ಅಜ್ಜಿಯ ಪ್ರೀತಿಯನ್ನೇ ಜಾಸ್ತಿ ಕಂಡವರು ಕೂಡ ಇರ್ತಾರೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಅಜ್ಜ ಅಜ್ಜಿಯ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಬಹುದು. ಹಾಗೆಯೇ ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
1: ಹೇಗಿದ್ದೀರಾ ಮೇಡಮ್? ಊಟ ಆಯ್ತಾ?
0: ನಾನ್ ಚೆನ್ನಾಗಿದ್ದೀನಿ ಚಂದ್ರಶೇಖರ್ ಸರ್, ನೀವ್ ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್,
0: ಸಾಧಾರಣ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದ್ಯಾ?
1: ಇಲ್ಲ, ಗೊತ್ತಾಗಿಲ್ಲ.
0: ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಅಜ್ಜ ಅಜ್ಜಿಯ ನೆನಪು ಅಂತ ಹೇಳಿ. ನಿಮ್ಮ ಅಜ್ಜ ಅಜ್ಜಿಯ ಜೊತೆ ಕಳೆದಂತಹ ಅದ್ಭುತವಾಗಿರೋ ಕ್ಷಣದ ಮೆಲುಕನ್ನ ಹಾಕ್ಬಹುದು ಇವತ್ತು.
1: ಹೇಳ್ತೀನಿ ಪರಿಚಯ ಮಾಡ್ಕೊಬಿಟ್ಟು. ನಾನು ಹೇಳ್ತೀನಿ, ನನ್ನ ಹೆಸರು ಸಿ ಟಿ ಚಂದ್ರಶೇಖರ್, ಅತ್ತಿ ಜೌಡನಹಳ್ಳಿ, ಗುಣೇಶ್ಪುರ ತಾಲೂಕು, ಹಾಸನ ಜಿಲ್ಲೆ 573-200. ನಮ್ಮೆಲ್ಲ ಸೋದರ ಸೋದರಿಯರಿಗೆ ನಿಮಗೂ ಸೇರಿ ನನ್ನ ಒಂದು ಶುಭಾಶಯಗಳು.
0: ಓಕೆ, ಸೊ ಹಾಗೆ ಹೇಳಿ ಸರ್ ನಿಮ್ಮ ಅಜ್ಜ ಅಜ್ಜಿಯ ಬಗ್ಗೆ.
1: ಅಜ್ಜ ಅಜ್ಜಿ ಅಂದ್ರೆ ಅದೊಂಥರ ಅದು ಅಜ್ಜ ಹಿಂದಿನ ಕಾಲದಲ್ಲಿ, ನಾವು ಹುಟ್ಟಿದ ಕಾಲದಲ್ಲಿ ಈಗ ಅವೆಲ್ಲ ದೊಡ್ಡ ಕೂಡು ಕುಟುಂಬದಲ್ಲಿದ್ದು ಅವಾಗ ಏನಪ್ಪಾ ಅಂದ್ರೆ ಅಜ್ಜ ಅಜ್ಜಿನೇ ಜಾಸ್ತಿ ನೋಡ್ಕೊತಿದ್ದು. ಯಾಕೆಂದ್ರೆ ಅಪ್ಪದ್ರು ಅಮ್ಮದ್ರು ಕೆಲ್ಸಕ್ಕೆ ಹೋಗೋರು, ಏನಾದ್ರು ಹೊಲದ ಕೆಲಸ ಅದಕ್ಕೆ ಹೋಗೋರು, ಅಜ್ಜ ಅಜ್ಜಿ ಇರೋರು, ಮಾವ ಅತ್ತೆ ನಾದಿನಿ ಸಕ ಜನರು, ನಮ್ಗೇನು ಒಂಥರ ಸಂಭ್ರಮ ಮೇಡಮ್. ನಮ್ಗೇನ್ ಬೇಕು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋರು. ನಾವು ಬುದ್ಧಿ ಬಂದಾಗ ಅಂದ್ರೆ ಚೆನ್ನಾಗಿ ನೋಡ್ಕೊಳ್ಳೋರು, ಅವಾಗ ಏನ್ ಬೇಕೋ ಕೊಡ್ಸೋರು. ಅಜ್ಜ ಅಜ್ಜಿ ಅಂದ್ರೆ ಅಜ್ಜ ಅಜ್ಜಿ ಅಂದ್ರೆ ಅವ್ರು ತೊಡಮೆ ಕೂತ್ಕೊಂಡು ಒಂದು ಕತೆ ಕೇಳೋದು, ಇಲ್ಲ ಅವ್ರ ಏನಾದ್ರು ಕೊಡ್ಸೋದು ಅಂತ ಮಾತಾಡೋದು ಒಂಥರ ಆನಂದ ಮೇಡಮ್.
0: ಬಚ್ಚುಬಾಯಿ
1: ಅವರೆಲ್ಲ ನೋಡಿದ್ರೆ ಮುದ್ದು ಮುದ್ದಾಗಿ ಬಚ್ಚುಬಾಯಿಲಿ ಎಲ್ಲೆಲ್ಲ ಬಿದ್ದವ್ರು ಮಾತಾಡೋರಲ್ವಾ, ಮುದ್ದಾಗಿ ಅವರು ಒಂಥರ ಚೆನ್ನಾಗಿ ಒಂಥರ ಒಟ್ಟ ಆತ್ಮೀಯಾಗಿ ತೊಡಮೆ ಕೂರಿಸ್ಕೊಂಡು ಊಟ ಮಾಡ್ಸೋರು, ಇಲ್ಲ ಏನಾದ್ರು ಕತೆ ಹೇಳೋರು, ಏ ಅಪ್ಪ ಅಮ್ಮ ಹೊಡೆದ್ರೆ ಯಾಕೆ ಹೊಡಿತಿ ಅಂತ ಹೋಗಿ ಬಿಡಿಸ್ಕೊಬರೋರು. ಹೊಡೆಯಕ್ಕಿರ್ತಿದ್ರು, ಒಂದ್ ಏಟ್ ಹೊಡೆಯಕ್ ಬಿಡ್ತಿರ್ತಿಲ್ಲ ಅವರು. ನಾವು ಏನೋ ಯಾರು ನಮ್ಮ ಅಪ್ಪ ಕೋಲ್ಗಿಂತ ಬಂದ್ಬಿಟ್ರೆ ಅಜ್ಜ ಅಜ್ಜಿ ಬರೇ ಹೋಗ್ಬಿಡವು. ಆಗ ಅವರು ಹೊಡಿಬೇಡ ಅಂತ ಅವ್ರನ್ನೇ ರೇಖ ಕಳಿಸ್ಬಿಡ. ಅದೊಂಥರ ಚೆನ್ನಾಗಿದೆ ಬಿಡ. ಅದು ಅದಂತ ಒಟ್ಟು ಕುಟುಂಬದಲ್ಲಿದ್ದಾವೆ. ಈಗಂತೂ ಅವಿಭಕ್ತ ಕುಟುಂಬಗಳು ಇಲ್ಲ, ಅಜ್ಜ ಅಜ್ಜಿನೂ ಇಲ್ಲ, ಇದ್ರು ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳೋರಿಲ್ಲ. ಹಾಗಾಗಿ ಅಜ್ಜ ಅಜ್ಜ ಪ್ರೀತಿ ಕಡಿಮೆ ಆಗ್ತಾ ಇದೆ ಈಗ ಜನಗಳಿಗೆ.
0: ನಿಜ. ಹೌದು ಸರ್, ಹೌದು.
1: ಒಟ್ಟು ಕುಟುಂಬ ಇದ್ರೆ ಆ ಭಾವನೆಗಳು ಚೆನ್ನಾಗಿ ಬರುತ್ತೆ ಮೇಡಮ್. ಈಗೆಲ್ಲ ವಿಭಾಗ ತಗೊಂಡು ಅವ್ರವ್ರು ಅನಿವಾರ್ಯವಾಗಿ ಅವರು ಅದು ಇದು ಕೆಲಸಕ್ಕೆ ಹೋಗ್ತಾರೆ. ಹಾಗಾಗಿ ಅವ್ರು ಎಲ್ಲ ಈಗ ಏನಪ್ಪಾ ಅಂದ್ರೆ ಎಲ್ಲ ದುಡಿಮೆಯಿಂದ ಬಿದ್ದು ಇರೋದ್ರಿಂದ ಭಾವನೆಗಳು ಕಡಿಮೆ ಆಗ್ತಾ ಇದೆ. ದುಡಿಮೆ ಬೇಕು, ದುಡಿಮೆ ಇಲ್ದೇ ಆಗಲ್ಲ. ಅದ್ ಎಷ್ಟು ಬೇಕಷ್ಟು ಜೀವನಕ್ಕೆ ಎಷ್ಟು ಆಗ್ಬೇಕು ಅಷ್ಟು ಆಗ್ಬೇಕು ಮೇಡಮ್. ಈಗ ಭಾವನೆಗಳನ್ನು ಬಿಟ್ಟು ನಮ್ಮ ಇದೆಲ್ಲ ಬಿಟ್ಬಿಟ್ಟು ನಾವು ದುಡಿತಾ ಕೂತ್ಕೊಂಡ್ರೆ ನಮ್ಮ ಭಾವನೆಗಳಿಗೆ ಇದಾಗ್ಬಿಟ್ರೆ ನಮ್ಮ ಮಕ್ಕಳುಗಳು ಸರಿಯಾದ ದಾರಿಗೆ ಬರಲ್ಲ, ಮತ್ತೆ ಇದೆಲ್ಲ ಇದಾಗುತ್ತೆ ಮೇಡಮ್. ಭಾವನೆಗಳು ಕೆಟ್ಟವಾದ ಅಂದ್ರೆ ನಾವು ಎಷ್ಟು ದುಡಿದ್ರು ವೇಸ್ಟ್ ಆಗುತ್ತೆ. ಹಲೋ.
0: ಹೌದು ಸರ್, ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಮಾತನಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಚಂದ್ರಶೇಖರ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು, ಹಾಗೆ ಅವರ ಅಜ್ಜ ಅಜ್ಜಿಯ ಬಗ್ಗೆ ತಿಳಿಸ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ, ನಮಸ್ತೆ.
0: ನಮಸ್ತೆ ಶುಭ ಮ್ಯಾಮ್, ಹೇಗಿದ್ದೀರಾ? ತಿಂಡಿ ಕಾಫಿ ಆಯ್ತಾ?
2: ಓ, ತಿಂಡಿ ಕಾಫಿ ಒಂದಾಗಿಲ್ಲಪ್ಪ.
0: ಆಗಿಲ್ಲ. ಓಕೆ, ಊಟ ಮಾಡಿದ್ರಾ?
2: ಓ, ಊಟ ಮಾಡಿ ಕುತ್ಕೊಂಡು ನಿಮ್ ಕಾರ್ಯಕ್ರಮ ಎಲ್ಲ ಕೇಳ್ತಾ ಚೆನ್ನಾಗಿದೆ. ಒಳ್ಳೊಳ್ಳೆ ಟಾಪಿಕ್ ತಂದಿದ್ದೀರಾ. ಹಳೆ ನೆನಪುಗಳನ್ನೆಲ್ಲ ಮತ್ತೆ ಹಳಬರನ್ನೆಲ್ಲ ನೆನಪು ಮಾಡುವಂತ ಒಳ್ಳೆ ಕಾರ್ಯಕ್ರಮ ಇದು.

0: ಹೇಳಿ, ನಿಮ್ಮ ಅಜ್ಜ ಅಜ್ಜಿ ಬಗ್ಗೆ ಹೇಳಿ ಮ್ಯಾಮ್.
1: ನಂಗೆ ಅಪ್ಪನ ಅಮ್ಮ ಇದ್ರು, ಅಪ್ಪ ಮತ್ತೆ ಅಮ್ಮನ ಅಪ್ಪ ಅಮ್ಮ ಕೂಡ ನಮ್ ಜೊತೆನೇ ಇದ್ರು. ಮತ್ತೆ ಅಜ್ಜನ ಅಮ್ಮ ಕೂಡ ಇದ್ರು. ಇಷ್ಟು ಜನರದ್ದು ನಾನು ನೋಡಿದೀನಿ, ಇಷ್ಟು ಜನರದ್ದು ಪ್ರೀತಿನ ನಾನು ಪಡೆದಿದ್ದೀನಿ. ಹೇಗೆ ಅಂದ್ರೆ, ನಮ್ಮ ಅಜ್ಜನ ಅಮ್ಮ ಒಬ್ರು ಇದ್ರು, ಮಲ್ಲಮ್ಮ ಅಂತೇಳಿ ಅವರು. ಅವರು ತುಂಬಾ ಚುರುಕು. ಅವಾಗ ನಾವು ನೋಡುವಾಗ ಅವ್ರಿಗೆ ವಯಸ್ಸು ಏನೇ ಅಂದ್ರೆ ಅವಾಗ ಸುಮಾರು ಒಂದ್ 75-80 ಹತ್ತತ್ರ ಆಗಿತ್ತು. ಆಗನೆ ನೋಡೋ ವಯಸ್ಸಲ್ಲಿ ಅವಾಗ ಅಜ್ಜಿ ಕೋಲ್ ಹಿಡ್ಕೊಂಡು ಓಡಾಡ್ತಾ ಹಪ್ಪಳ ಮಾಡ್ತಿದ್ರು. ಹಪ್ಪಳ ಮಾಡಿ ನಮ್ಗೆ ಕಾಯಕ್ ಹಚ್ಚೋರು. ಹಪ್ಪಳ ನನ್ನ ಕಾಯ್ಬೇಕು, ಒಂದು ಕಾಯಿಗೆಯನ್ನು ಬಂದು ಮುಟ್ಟಬಾರ್ದು, ಆ ತರ ನೋಡ್ಕೋಬೇಕು ಅಂತೇಳಿ ಎಚ್ಚರಿಕೆ ಕೊಡ್ತಿದ್ರು. ನಮ್ಗೂ ಒಂಥರ ಹುಡುಗಾಟದ್ ವಯಸ್ಸು ಅವಾಗ ಚಿಕ್ಕವರಿದ್ವಿ. ಆಯ್ತು ಅಜ್ಜಿ, ನಾನ್ ನೋಡ್ತೀನಿ, ಒಂದ್ ಹಪ್ಪಳ ಜಾಸ್ತಿ ಕೊಡ್ತೀನಿ ಅಂದ್ರೆ ನಾವು ಕಾಯ್ತೀವಿ ಅಂತ ಹೇಳಿ ಅವ್ರಿಗೆ ಆಟಾಡ್ಕೋತ ಇದನ್ನೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ಇನ್ನು ಅಜ್ಜ ಅಜ್ಜಿ ನಂದ್ರೆ ನಮ್ಮ ಅಪ್ಪ ಅಮ್ಮನ ಅಪ್ಪ ಅಮ್ಮ. ಅವರು ತುಂಬಾ ವರ್ಷಗಳ ತನಕ ನಮ್ಮ ಮನೇಲೇ ಇದ್ರು, ನಮ್ಮ ಅಮ್ಮನ ಜೊತೆನಲ್ಲೇ ಇದ್ದಿದ್ದವ್ರು. ನಮ್ಮ ಅಜ್ಜ ನಾವು ಕೂಲಿಗೆ ಹೋಗ್ಬೇಕಾದ್ರು ನಮ್ ಕರ್ಕೊಂಡು ಹೋಗಿ ಬಿಟ್ಟು ಬರೋದು, ಏನ್ ಮಕ್ಕಳಪ್ಪ ಹುಷಾರಾಗಿ ಓಡಾಡ್ಬೇಕು, ಕಷ್ಟ ಇದೆ, ಕಾಲ ಚೆನ್ನಾಗಿಲ್ಲ ಅಂತ ಹೇಳಿ ನಮ್ ಜೊತೆ ನಾವ್ ಎಲ್ಲಿಗೆ ಹೋಗ್ತೀವಿ, ನಾವೊಂದು ಕಾಲೇಜಿಗೆ ಹೋದ್ರು ನಮ್ ಜೊತೆಲ್ಲೇ ಬಂದು ನಮ್ಮನ್ ಬಿಟ್ಟು ಹೋಗ್ತಿದ್ರು. ಮತ್ತೆ ನಾವು ಟೈಪ್ ರೈಟಿಂಗ್ ಕ್ಲಾಸ್ಗೆ ಹೋಗ್ತಿದ್ವಿ, ಅವಾಗನು ನಮ್ ಜೊತೆನಲ್ಲೇ ಬರೋರು. ಎಲ್ಲಿಗೆ ಹೋಗ್ಲಿ ನನ್ ಕರ್ಕೊಂಡು ಕರ್ಕೊಂಡ್ ಬರೋರು ನಮ್ಮ ಅಷ್ಟು. ಇದು ನಾವು ಹೋದ್ ಬಂದ ತಕ್ಷಣ ಮನೇಲಿ ಅಜ್ಜಿ ಇದಾರಲ್ಲ, ಬಿಸಿ ಬಿಸಿ ಮಂಡಕ್ಕಿ ಮಾಡೋದು, ಅವಲಕ್ಕಿ ಮಾಡೋದು, ಸಂಜೆ ನನ್ನ ಮಕ್ಕಳು ಬಂದ್ಯಾರ ಕಷ್ಟಪಟ್ಟು ಅಂತ ಹೇಳಿ ಆಮೇಲೆ ಬಿಸಿ ಬಿಸಿ ತಿನ್ನ ಕೊಡೋದು, ಕುಡಿಯಕ್ ಕೊಡೋದೆಲ್ಲ ಮಾಡ್ತಿದ್ರು. ಒಂಥರ ನಮ್ ತುಂಬಾ ಪ್ರೀತಿಯಿಂದ ನನ್ ನೋಡ್ಕೊಳ್ತಿದ್ರು. ಮತ್ತೆ ನಮ್ಗೆ ಚಿಕ್ಕ ವಯಸ್ಸಲ್ಲಿ ನಮ್ ತಂದೆ ಇರ್ಲಿಲ್ಲ, ಅವಾಗ ಅವರೇ ನಮ್ನೆಲ್ಲ ತುಂಬಾ ಎಚ್ಚರಿಕೆಯಿಂದ ನಮ್ಮನ್ನೆಲ್ಲ ನೋಡ್ಕೊಂಡು ನಮ್ ಮದ್ವೆ ಹಬ್ಬ ಆಗೋ ತನಕ ನಮ್ಗೆ ಕಾವಲ್ಗಾರಾಗಿದ್ರು ನಮ್ಮ ಅಜ್ಜ ಅಜ್ಜಿ. ನಮ್ಗಿನ್ನೂ ಈಗ ಮರೆಯಕ್ಕಾಗಲ್ಲ ಅವ್ರ ಪ್ರೀತಿನ. ನಮ್ಗೆ ಮಂಡಕ್ಕಿ ಮಸಾಲೆ ಮಂಡಕ್ಕಿ ಅದೆಲ್ಲ ಇಷ್ಟ ಅಂದ ತಕ್ಷಣ ಹೊರಗಡೆ ಸುಮ್ನೆ ವಾಕಿಂಗ್ ಅಂತೇಳಿ ಹೋಗೋದು, ತಂದು ಕೊಡೋದು ಅದನ್ನ. ಸಂತೆ ಮಾಡಕ್ ಅಂತೇಳಿ ಹೋಗೋರು ಖಾರ ಮಂಡಕ್ಕಿ ತಗೊಂಬಂದ್ ಕೊಡೋದು, ಇದೆಲ್ಲ ಮಾಡ್ತಿದ್ರು ನಮ್ಮ ಅಜ್ಜ ಅಜ್ಜಿ. ನಿಜವಾಗ್ಲೂ ಅವ್ರ ನೆನ್ಪ್ ಮಾಡೋಂತ ಅವಕಾಶನ ಎಷ್ಟ್ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಪ್ಪ, ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು.
0: ಧನ್ಯವಾದಗಳು ಶುಭಾ ಮ್ಯಾಮ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ.
1: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು. ಎಸ್, ಶುಭಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಅವರ ಅಜ್ಜ ಅಜ್ಜಿಯ ಬಗ್ಗೆ, ಅವ್ರು ತಂದ್ಕೊಡ್ತಿದ್ದ ತಿಂಡಿಯ ಬಗ್ಗೆ, ಮಾಡ್ತಿದ್ದ ತಿಂಡಿ ಬಗ್ಗೆ, ಅವರ ನೆನಪುಗಳನ್ನ ತುಂಬಾ ಚೆನ್ನಾಗಿ ಮೆಲುಕು ಹಾಕ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ ಶಿವಶರಣ ಸರ್, ಹೆಂಗಿದ್ದೀರಿ?
2: ಆರಾಮಿದ್ದೀರಿ ನೋಡ್ರಿ ಮೇಡಮ್? ತಾವಾಗಿದ್ದೀರಿ?
0: ನಾವು ಆರಾಮಿದೀವ್ರಿ.
2: ಚಾ ಆಯ್ತ್ರಿ? ಊಟ ಆಯ್ತ್ರಿ ಮೇಡಮ್?
0: ನಮ್ದು ಊಟ ಆಯ್ತ್ರಿ, ಚಾ ಆಗಿಲ್ಲ. ನಿಮ್ದಾಯ್ತೇನ್ರಿ?
2: ನಮ್ ಟೀ ಆಯ್ತ್ರಿ ಮೇಡಮ್ ಇವಾಗ.
0: ಸೂಪರ್ ರೀ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಗೊತ್ತಿದೆ ಮೇಡಮ್, ಗೊತ್ತಿದೆ ಮೇಡಮ್. ಯಾಕಂದ್ರೆ ಹಿಂದಿಕ್ಕಿಂದ ಮತ್ತ ಅಜ್ಜ ಅಜ್ಜಿ ಕೂಡ ಕೆಲಸ ಮಾಡಿದ್ದಾಗಲಿ ಯಾವ್ದೇ ಒಂದು ಅದ್ಭುತವಾದ ಒಂದು ಕಥೆಗಳು ಇರ್ತಾವ ಮೇಡಮ್ ಅದರಲ್ಲಿ.
0: ಹೌದು,
2: ನಾವು ನಮ್ಮ ಅಜ್ಜ ಅವ್ರು ಹರಗಡಾಗ ಹೋಗ್ತಿದ್ರು ಮೇಡಮ್. ಈ ಟೈಮ್ದಾಗ ಹೆಸರು ಹಾರ್ಕಂತೀವಿ ನಾವು ಇವಾಗ. ಅವಾಗ ಹತ್ತಿ ಕಟ್ಟಿಗೆ ಹರಗುದು ಮೇಡಮ್. ಈ ಟೈಮ್ದಾಗ ಹತ್ತಿ ಕಟ್ಟಿಗೆ ಹರಗು ಹೊತ್ತಿನಾಗ ಹರಿಗೆ ಎಲ್ಲಾ ಮಾಡುದು ಚಂದೇಳೆ ಹೊತ್ತು ಬಿಡು ಹೊತ್ತಿನಾಗ ಎಲ್ಲಾ ಕಟ್ಟಿ ಹೋಗಿ ಗಾಡಿಯಾಗ ಹೆರ್ಕೋಬೇಕ್ರಿ. ಗಾಡಿ ಒಳಗೆ ಹೆರ್ಕೊಳಕ್ ಚಟ್ ಗಾಳಿ ಈ ಕಡೆ ಗಣ ಆ ಕಡೆ ಬೀಳೋದು, ಆ ಕಡೆ ಗಣ ಈ ಕಡೆ ಬೀಳೋದು. ಅದು ಅವಾಗ ಒಂದ್ ಮಾತು ಹೇಳ್ತಿದ್ರು ಮೇಡಮ್ ನಮ್ಮ ಅಜ್ಜ ಅವರು, ಆಷಾಢದ ಗಾಳಿ ಬೀಸಿ ಬೀಸಿ ಬಡಿಯುವಾಗ ದೇಶ ನನ್ನ ಜೀವ ಹೆಣ್ಣಾಗ ಯಾಕೆ ಹುಟ್ಟಿಲ್ತಿತ್ತು ಅಂತಿದ್ರು ನಮ್ಮ ಮುಚ್ಚ ಅವ್ರು ಮೇಡಮ್. ಯಾಕಂದ್ರ ಆಷಾಢದ ಗಾಳಿ ಬೀಸಿ ಬೀಸಿ ಬಡಿಯುವಾಗ ಹೇಸಿ ನನ್ನ ಜೀವ ಹೆಣ್ಣಾಗ ಯಾಕೆ ಹುಟ್ಟಲಿಲ್ಲ ಅಂದ್ರ ಅವ್ರು ಒಲಿ ಮುಂದೆ ಕುಂತು ಕೆಲಸ ಮಾಡ್ತಿರ್ತಾರೆ ಮೇಡಮ್. ಇವಾಗ ಅವರು ನಾವು ಅಡವಿ ಒಳಗೆ ಕೆಲಸ ಮಾಡುವ ಹೊತ್ತಿನಾಗ ಸ್ವಲ್ಪ ತ್ರಾಸ ಆಗಿರ್ತದ ಅವಾಗ. ಅವಾಗ ಈ ಮಾತು ಹೇಳ್ತಿದ್ರು ಮೇಡಮ್ ನಮ್ ತಾತ ಅವರು. ಅದಕ್ಕ ಒಂದೊಂದು ನೋಡ್ರಿ ಎಂತಿರ್ತಾವ ಅವು ಗಾದೆಗಳು, ಗಾದೆ ಮಾತ ಅಂತ ನನಗೆ ಅನಿಸ್ತದೆ ಮೇಡಮ್ ಇದು ಒಂದು. ಅವಾಗ ಹಿಂಗ್ ಮಾತಾಡೋಣ ಮತ್ತ ಹತ್ತಿ ಕಡಿ ಏರೇ ಬ್ಯಾಸರ ಆಗುದ್ರಿ, ಚಂತನ ಅರಗ್ಬೇಕು ಸಾಯಂಕಾಲ ಅದನ್ನ ತಗೊಂಡ್ ನಾವು ಹೇರ್ಕೊಂಡ್ ಹತ್ತಾಗ ಆ ಕಡೆ ಯಾವ ಕಡೆ ಹೋಗೋಣ ಗಾಳಿ ಈ ಕಡೆ ಹೋಗುದು, ಈ ಕಡೆ ಹೋಗುದು, ಈ ಕಡೆ ಈ ಕಡೆ ಹೋಗುದು, ಒಬ್ಬರೇ ಮಾಡ್ಬೇಕಲ್ರಿ ಮೇಡಮ್. ಅವಾಗ ಆ ತರ ಅವ್ರಿಗೆ ತ್ರಾಸ ಆದ್ಮೇಲೆ ಈ ಮಾತು ಹೇಳ್ತಿದ್ರು ನಮ್ಮ ಮುಚ್ಚ ಯಾವಾಗಲೂ ಮೇಡಮ್ ಒಂದು ಮಾತು ಇದನ್ನ ಇಷ್ಟ ಮಾತ್ರ ನಾನು ಹೇಳಕ್ ಇಷ್ಟ ಪಡ್ತೀನಿ ನೋಡ್ರಿ.
0: ಓಕೆ, ಸೂಪರ್. ಧನ್ಯವಾದಗಳು ಕರೆ ಮಾಡಿದಕ್ಕೆ ಶಿವಶರಣ ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಥ್ಯಾಂಕ್ ಯು. ಎಸ್, ಶಿವಶರಣ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಅವರು ಅಜ್ಜ ಹೇಳಿದ ಮಾತುಗಳನ್ನ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
3: ಮೇಡಮ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
3: ಆರಾಮಿದ್ದೀನಿ ಮೇಡಮ್.
0: ಓಕೆ, ಕಾಫಿ ಆಯ್ತಾ, ಊಟ ಆಯ್ತಾ, ಏನ್ ಕತೆ?
3: ಇಲ್ಲ ತಿಂಡಿ ಮೇಡಮ್.
0: ತಿಂಡಿ ಓಕೆ.
3: ರಾಗಿ ದೋಸೆ ಮಾಡಿದ್ರು. ನಮ್ಮ ತಂದೆ ಅವ್ರಿಗೂ ರಾಗಿದು ಸ್ವಲ್ಪ ಜಾಸ್ತಿ ಈಗ ಶುಗರ್ ಇರೋದ್ರಿಂದ ಕೊಡ್ತಾ ಇರೋದ್ರಿಂದ ರಾಗಿ ದೋಸೆನೆ ಅವ್ರಿಗೂ.
0: ಓಕೆ
3: ಮೇಡಮ್, ನಿಜ ನನಗೆ ಬಹಳ ಖುಷಿ ಆಯ್ತು. ಅಜ್ಜ ಅಜ್ಜಿ ಅಂದ ಕೂಡಲೇ ನನ್ ಕಿವಿ ತುಂಬಾ ಆಸಕ್ತಿಯಿಂದ ಕೇಳ್ತಾ ಇದೀನಿ. ನನಗೂ ಕೂಡ ಅಜ್ಜ ಅಜ್ಜಿ ಒಡನಾಟ ತುಂಬಾ ಇತ್ತು ಮೇಡಮ್. ನಾನು ನಮ್ ತಂದೆಯವ್ರ ಜೊತೆ ಅಷ್ಟಿಕರ್ಲೆ ಓದ್ತಾ ಇದ್ದೆ ಸಿಟಿನಲ್ಲಿ. ನಮ್ಮ ಅಜ್ಜ ಇದ್ದಾರು ನನ್ನ ಹತ್ರ ಇರ್ಲಿ ಅಂತ ಇಲ್ಲಿ ಹೇಳಿ ಕರ್ಕೊಂಡ್ಬಿಟ್ರು. ಅವಾಗಿನಿಂದ ನಮ್ಮ ಅಜ್ಜ ಅಂದ್ರೆ ನಾವು ಇಲ್ಲಿ ಊರಿಗೆ ಬಂದ್ಮೇಲೆ ನಮ್ ತಾತ ಜಾಸ್ತಿ ದಿವಸ ಇರ್ಲಿಲ್ಲ ಮೇಡಮ್, ಒಂದ್ ವರ್ಷ ಅಷ್ಟೇ ನಮ್ ಜೊತೆ ಇದ್ದಿದ್ದು. ಅವರು 77ರಲ್ಲಿ ತೀರ್ಕೊಂಡ್ಬಿಟ್ರು. ಆಮೇಲೆ ನಮ್ ಅಜ್ಜಿ ಜೊತೆ ಒಡನಾಟ ಜಾಸ್ತಿ. ನನ್ಗೆ ಎಲ್ಲವೂ ಕೂಡ ಅಜ್ಜಿನೇ ಅಂತ ನಾನು ಹೇಳ್ತೇನೆ. ಮತ್ತೆ ತಾತ ಅವರು ಏನ್ ಕಲಿಸಿದ್ರು ನಮ್ಗೆ ಅಂದ್ರೆ ಒಳ್ಳೆ ಸಂಸ್ಕಾರ ಕಲಿಸಿದ್ರು ಮೇಡಮ್. ನನ್ಗೆ ಅವಾಗ್ಲೇ ನಾನು 5ನೇ ತರಗತಿಯಲ್ಲಿ ಇದ್ದಾಗಲೇ ಅವ್ರು ಬೆಳಿಗ್ಗೆ ಅವರು ಅವ್ರಿಗೆ ನಿದ್ದೆ ಬರ್ತಿರ್ಲಿಲ್ಲ ಅನ್ಸುತ್ತೆ, 4:30-5 ಗಂಟೆಗೆ ಎದ್ಬಿಡೋರು. ನಾನು ಏ ಸುಮ್ಮನ ಹೇಳಪ್ಪ ಹೇಳಪ್ಪ ತೋಟಕ್ ಹೋಗ್ಬಾರೆ ಅಂತ ಅಂದು ತೋಟಕ್ಕೆ ಕಳ್ಸೋರು. ಅವಾಗ್ಲೇ ಅವಾಗಿಂದ ವಾಕಿಂಗ್ ಮೇಡಮ್ ನಮ್ಗೆ ಇದುವರೆಗೂ ಅದು ನಡ್ಕೊಂಡ್ ಬಂದಿದೆ. ಆಮೇಲೆ ಸಂಜೆ ಹೊತ್ತು ಅವರು ಏಕದಾರಿ ಮೇಡಮ್ ತಂಬೂರಿ ಹಿಡ್ಕೊಂಡು ಸಂಗೀತ ನುಡ್ಸವ್ರು. ಅದು ಒಂದು ನಮ್ಗೆ ಸಂಗೀತ ಜ್ಞಾನ ಅವ್ರ ಜೊತೆಲಿ ಬಂತು ಅಂತ ಅನ್ಸುತ್ತೆ ಹಾಡು ಇವೆಲ್ಲ. ಆಮೇಲೆ ಇನ್ನು ಅಜ್ಜಿ ನಮ್ಗೆ ಬದುಕೋ ದಾರಿಯನ್ನ ಬಹಳ ಚೆನ್ನಾಗ್ ಕಲ್ಸಿದ್ರು ಮೇಡಮ್. ನಮ್ಮ ಅಜ್ಜಿ ನಿರಕ್ಷರ ಕುಕ್ಷಿ ಆದ್ರೂ ಕೂಡ ಬದುಕೋ ರೀತಿಯನ್ನ ಬಹಳ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಏನ್ ಅಲ್ಲಿ ಇಲ್ಲಿ ಎಲ್ಲ ಕಾಲ ಕಳೆಯಕ್ ಹೋಗ್ಬೇಡ್ಕಣಪ್ಪ, ನೀನು ನಿನ್ ಕೆಲಸ ಆದ ಕೂಡಲೇ ಮನೆಗ್ ಬಂದ್ಬಿಡು. ಹಾಗೆ ಒಳ್ಳೆ ನಮ್ಗೆ ಸಂಸ್ಕಾರವನ್ನ ಕಲ್ಸಿದ್ರು ಅಜ್ಜಿ. ಅಜ್ಜಿ 2007ರವರೆಗೂ ಇದ್ರು. ಹಾಗಾಗಿ ಅಜ್ಜಿ ನನ್ನ ಬಾಂಧವ್ಯ ಬಹಳ ನೆನಪಾಗುತ್ತೆ ಮೇಡಮ್. ಬಹಳ ನಾನ್ ತಮಾಷೆ ಮಾಡ್ತಿದ್ದೆ ಅಜ್ಜಿಗೂ ಕೂಡ. ಅಜ್ಜಿ ಏನಾರು ನಮ್ಗೆ ಹಬ್ಬ ಹರಿದಿನಗಳಲ್ಲಿ ಒರಳಕಲ್ಲಿಗೆ ಇನ್ನು ಊರ್ಣ ತಿರುವು ಕೊಡಪ್ಪ ಅನ್ನೋದು ನನ್ನ ಒಬ್ಬಟ್ ಮಾಡ್ಲಿಕ್ಕೆ ಅದನ್ನ ತಿರುಗುತ್ತಿದ್ದೆ ಮೇಡಮ್. ನಾನು ಮಜ್ಜಿಗೆ ಕಟ್ಕೊಟ್ಟಿದ್ದೀನಿ, ಅಜ್ಜಿಗೆ ಎಲ್ಲಾ ಕೆಲಸ ಮಾಡ್ಕೊಡ್ತಿದ್ದೆ. ಆ ಊರ್ಣ ಏನನ್ನೋದು ಅಂದ್ರೆ ಏಯ್ ದೇವ್ರಿಗೆ ಎಡೆ ಕೊಡ್ಬೇಕು ಮತ್ತೆ ತಿಂದ್ಗಿಂದಿ ಅನ್ನೋದು ಅಜ್ಜಿ. ನಾನ್ ತಿಂತಾ ಇದ್ದೆ ಮೇಡಮ್ ಅಜ್ಜಿ ಕಣ್ ತಪ್ಸಿ ತಿರುಗುತ್ತಾನೆ ತಿಂದ್ಬಿಡ್ತಿದ್ದೆ ಊರ್ಣ. 20 ಉಂಡೆ ಆಗ್ಬೇಕಾಯ್ತು, ಇಷ್ಟ ಆಗಿದ್ ಅಲ್ಲೋ ನೀನ್ ಕುಕ್ಕುರ್ಸ ತಿಂದಿದ್ಯಾ ನೀನು. ಹಂಗಾಗಿ ಒಂದು ನೆನಪುಗಳೆಲ್ಲ ಮೇಡಮ್ ಈಗಲೂ ಕಣ್ಣಲ್ಲಿ ನೀರ್ ತರ್ಸುತ್ತೆ. ಅಜ್ಜಿ ನಾನು ಬಹಳ ಚೆನ್ನಾಗಿ ನೋಡ್ಕೊಂಡೆ ಮೇಡಮ್ ನಮ್ಮ ಅಜ್ಜಿನ. 96 ವರ್ಷದವರೆಗೂ ಇದ್ರು ಅಜ್ಜಿ. ಎತ್ಕೊಂಡು ಹೋಗಿದ್ ನಾನು, ಎತ್ಕೊಂಡು ಹೋಗಿ ಸ್ನಾನದ ರೂಮಿಗೆ ಕೂರಿಸಿದ್ದೆ. ನಮ್ಮ ಮನೆಯವ್ರು ಸ್ನಾನ ಮಾಡಿಸಿದ್ರು, ಮತ್ತೆ ನಾನ್ ಕರ್ಕೊಂಡ್ಬಂದು ಮಲಗಿಸಿ ಎಲ್ಲ ಆರೈಕೆ ಮಾಡಿದ್ವಿ. ಅದೊಂದು ಖುಷಿ ಇದೆ ಮೇಡಮ್ ನಮ್ಗೆ. ಈಗ ನಮ್ಮ ತಂದೆಯವರು ಕೂಡ ಒಂದ್ ಸ್ವಲ್ಪ, ಅವರು 87 ವರ್ಷ, ಅವರು ಕೂಡ ಒಂದ್ ಸ್ವಲ್ಪ ಅನಾರೋಗ್ಯದಲ್ಲಿದ್ದಾರೆ, ಅವ್ರನ್ನು ನೋಡ್ಕೊಳ್ತಾ ಇದೀವಿ. ಬಹಳ ಖುಷಿ ಆಗುತ್ತೆ ಮೇಡಮ್ ಇವೆಲ್ಲ. ನಮಗೆ ಸೇವಾ ಮನೋಭಾವನೆ ಇದ್ರೆ ಬಹಳ ಒಂದು ಏನೋ ಮನಸ್ಸಿಗೆ ನೆಮ್ಮದಿ.
0: ಹೌದು ಹೌದು.
3: ಅವ್ರಿಗೆ ಯಾವ್ದೇ ಒಂದ್ ಸ್ವಲ್ಪ ನೋವು ಏನೋ ಆಗ್ದಂಗೆ, ಬೇಸರ ಆಗ್ದಂಗೆ ಒಂದ್ ಸ್ವಲ್ಪ ಚೆನ್ನಾಗಿ ನೋಡ್ತಾ ಹೋದ್ರೆ ಎಲ್ಲದೂ ನಮಗೂ ಕೂಡ ಸಮಾಧಾನ ಇರುತ್ತೆ, ನಮ್ಮ ಆತ್ಮಕ್ಕೂ ಕೂಡ ತೃಪ್ತಿ ಇರುತ್ತೆ. ಅಜ್ಜ ಅಜ್ಜಿ ಒಡನಾಟ ಇವತ್ತು ನೀವು ನೆನಪು ಮಾಡಿಕೊಟ್ರೆ ನಿಮಗೂ ಕೂಡ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ.
3: ಧನ್ಯವಾದಗಳು ಮೇಡಮ್.
0: ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಹಾಗೆ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಅವರ ಅಜ್ಜ ಅಜ್ಜಿಯ ಬಗ್ಗೆ, ಅವ್ರು ಕಲಿಸಿದಂತಹ ಜೀವನ ಪಾಠದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
4: ಹಲೋ, ನಮಸ್ಕಾರ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
0: ನಮಸ್ತೆ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
4: ಫೈನ್ ಮೇಡಮ್, ತಾವ್ ಹೇಗಿದ್ದೀರಾ?
0: ನಾನ್ ಕೂಡ ಚೆನ್ನಾಗಿದ್ದೀನಿ. ಕಾಫಿ ಆಯ್ತಾ?
4: ಕಾಫಿ ಮಾಡ್ಬೇಕು ಮೇಡಮ್, ಆಮೇಲೆ 5 ಗಂಟೆ ಮೇಲೆ ಊಟ ಆಗಿ ರೆಸ್ಟ್ ಅಲ್ಲಿ ಇದ್ವಿ. ಹೇಳಿ ಮೇಡಮ್.
0: ಇವತ್ತಿನ ಟಾಪಿಕ್ ಗೊತ್ತಾಯ್ತಾ?
4: ಇಲ್ಲ ಮೇಡಮ್.
0: ಓಕೆ, ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಅಜ್ಜ ಅಜ್ಜಿಯ ನೆನಪು. ನಿಮ್ಮ ಅಜ್ಜ ಅಜ್ಜಿಯ ಬಗ್ಗೆ ಮಾತನಾಡ್ಬೇಕು ಸರ್.
4: ಮೇಡಮ್, ಬಹಳ ಒಳ್ಳೆ ಟಾಪಿಕ್ ತಂದಿದ್ದೀರಾ. ಸವಿ ಸವಿ ನೆನಪು, ಸಾವಿರ ನೆನಪು ಅಂತಾರಲ್ಲ, ನಿಜವಾಗ್ಲೂ ಅಜ್ಜ ಅಜ್ಜಿ ನೆನಪುಗಳನ್ನು ನಾವು ಅಪ್ಪ ಅಮ್ಮನ ಹೇಗೆ ನೆನ್ಪಿಡ್ತೀವಿ ಹಾಗೆ ಅಜ್ಜ ಅಜ್ಜಿ ನೆನಪುಗಳನ್ನು ಕೂಡ ನಾವು ಮರಿಲಿಕ್ಕೆ ಆಗಲ್ಲ. ಯಾಕಂದ್ರೆ ಅಜ್ಜ ಅಜ್ಜಿ ಯಾರಿಗ ಅಜ್ಜ ಅಜ್ಜಿ ಇದಾರಲ್ಲ, ಆ ಮೊಮ್ಮಕ್ಕಳು ಆ ಮಕ್ಕಳುಗಳು ತುಂಬಾ ಅದೃಷ್ಟವಂತರು ಅಂತ ಹೇಳ್ಬೋದು. ಹಿಂದಿನ ಕಾಲದಲ್ಲೆಲ್ಲ ಹೇಗಿರ್ತಿತ್ತು ಅಂದ್ರೆ ಅಜ್ಜ ಅಜ್ಜಿಗೂ ರಜಾ ಬಂದಾಗ ಶಾಲೆಗೆ ಮತ್ತೆ ನಮ್ಮ ಫ್ರೀ ಟೈಮ್ ಅಲ್ಲಿ ತಂದೆ ತಾಯಿಗಳ ಜೊತೆ ಅಜ್ಜ ಅಜ್ಜಿ ಮನೆಗೆ ಹೋಗ್ತಿದ್ವಿ. ಅಲ್ಲಿ ಅಜ್ಜಿ ಅಜ್ಜಿ ಅದರಲ್ಲೂ ಅಜ್ಜಿ ಅಜ್ಜ ಅಂದ್ಕೊಳ್ಳೆ ಅಪ್ಪ ಅಮ್ಮನಿಗಿಂತ ಫ್ರೀ. ಅವ್ರ ನಮಗ್ ಮುದ್ದ್ ಮಾಡೋದಾಗ್ಲಿ, ನಮಗ್ ಬೇಕಾದ ಕೊಡ್ಸೋದಾಗ್ಲಿ ಎಲ್ಲ ಮಾಡ್ತಾ ಇದ್ರು. ಖುಷಿ ಆಗ್ತಿತ್ತು. ಅದೇ ಯಾಕಂದ್ರೆ ಅದು ಸಂಬಂಧನೇ ಹಾಗೆ. ಅಪ್ಪ ಅಮ್ಮಂಗ ಏನಾಗತ್ತೆ ಅಂದ್ರೆ ಮಕ್ಳು ಜವಾಬ್ದಾರಿ ಇರತ್ತೆ.
0: ಹೌದು,
4: ಅಜ್ಜ ಅಜ್ಜಿಗೆ ಆಗಿರಲ್ಲ. ಅವ್ರು ಏನಿದ್ರು ಬರೀ ಆ ಮಕ್ಕಳೊಂದಿಗೆ ಒಡನಾಟ, ಪ್ರೀತಿ, ಪ್ರೇಮ ಇದು ಕೊಡ್ಲಿಕ್ಕೆ ಇಷ್ಟ ಪಡ್ತಾರೆ. ಆಮೇಲೆ ಮಕ್ಕಳು ಮಾಡ್ತಕ್ಕಂತ ಎಲ್ಲಾ ಮಾತುಕತೆ ಚೇಷ್ಟೆಗಳನ್ನೆಲ್ಲ ನೋಡಿ ಖುಷಿ ಪಡ್ತಾರೆ, ಅವ್ರು ಆ ಏಜಿಗೂ ರೀಚ್ ಆಗಿರ್ತಾರೆ. ನಮಗೇನಾಯ್ತಂದ್ರೆ ನಮ್ಮ ತಂದೆಗೆ ಅಪ್ಪ ಅಮ್ಮ ತೀರೋಗ್ ಬಿಟ್ಟಿದ್ರು ಬೇಗ ನಾವು ಹುಟ್ಟೋತ್ತಿಗೆ. ನಮ್ಮ ತಾಯಿ ಅಪ್ಪ ಅಮ್ಮ ಇದ್ರು, ಅವ್ರದ್ದು ಸೌತ್ ಕೇಂದ್ರ, ಹಳ್ಳಿ ಮನೆ, ತೋಟದ ಮನೆ. ನಾವೆಲ್ಲ ಅವಾಗವಾಗ ರಜಕ್ ಹೋಗ್ತಿದ್ವಿ. ಅವ್ರ ರಜದಲ್ಲಿ ಅವರು ಒಳ್ಳೊಳ್ಳೆ ಹಲಸಿನ ಹಣ್ಣಿಂದ ಮಾವಿನ ಹಣ್ಣಿಂದ ಎಲ್ಲ ತಿಂಡಿಗಳು ಮಾಡಿ ಹಾಕ್ತಿದ್ರು. ಇನ್ನು ಒಂದ್ ವಿಚಿತ್ರ ಏನಂದ್ರೆ, ನಮ್ಮ ಅಜ್ಜ ಅಜ್ಜಿಗೆ 7 ಮಕ್ಕಳು, ಆಮೇಲೆ ಮೊಮ್ಮಕ್ಕಳನ್ನೆಲ್ಲ ಸೇರ್ಸಿದ್ರೆ 45-46 ಜನ. ನಾವೆಲ್ಲ ಅಲ್ಲಿ ಹೋದಾಗ ದೊಡ್ಡ ಜಾತ್ರೆ, ಅವರು ಯಾರನ್ನ ಮ್ಯಾನೇಜ್ ಮಾಡ್ಬೇಕು ಯಾರನ್ನ ಮ್ಯಾನೇಜ್ ಮಾಡಬಾರ್ದು ಹಂಗ ಆಗ್ತಿತ್ತು. ಅದ್ರೊಳಗೂ ಅಷ್ಟು ಜನನು ಕೇರ್ ಆಗಿ ಊಟ ಟೈಮ್ ಟೈಮಿಗೆ ಊಟ ತಿಂಡಿ ಕೊಡೋದು, ಚೆನ್ನಾಗಿ ನೋಡ್ಕೊಳ್ತಿದ್ರು. ನಮ್ಮ ಅಪ್ಪಂದು ಬಿಸ್ನೆಸ್ ಇದ್ದಿದ್ರಿಂದ ಮತ್ತ ನಮ್ಮ ಅಮ್ಮನೂ ಬಿಸಿ ಇದ್ದಿದ್ರಿಂದ ನಾವು ಅಜ್ಜ ಅಜ್ಜಿ ಮನೆಗೆ ಹೋಗ್ತಿದ್ದು ಕಮ್ಮಿ. ಹೋದ್ರು ಎಷ್ಟು ನಮ್ಗೆ ಅಭ್ಯಾಸ ಆಗಿತ್ತಂದ್ರೆ ತಾಯಿ ಜೊತೆಗೆ ಹೋಗಿ ಬಂದ್ಬಿಡ್ತಿದ್ವಾ. ಆಮೇಲೆ ನಮ್ಮನ್ನೇನಾದ್ರು ಅಮ್ಮ ಅಜ್ಜಿ ಮನೆಗೆ ಕಳ್ಸಿದ್ರೆ ಅಯ್ಯೋ ನಮ್ಮನೇನೆ ಚಂದ ಅಂತ ಓಡ್ ಬಂದ್ಬಿಡ್ತು. ಯಾಕಂದ್ರೆ ಅವ್ರದ್ದು ತೋಟದ ಮನೆ, ಆಮೇಲೆ ತುಂಬಾ ಜನ, ದೊಡ್ಡ ಇದು ಕೆಲ್ಸಗಳು ತುಂಬಾ, ಆಳು ದನ, ಹಾಗಾಗಿ ಅವ್ರು ಬಿಸಿ ಆಗಿರ್ತಿದ್ರು. ನಮಗೆ ಅಲ್ಲಿ ಹೋದ್ರೆ ವಾಪಸ್ ಬಂದ್ಬಿಡೋಣ ಅನ್ನಿಸ್ತಿತ್ತು. ಆಮೇಲೆ ನಮ್ಮ ತಾಯಿ ನಮಗ್ ನೆನ್ಪಿರಂಗ್ ಚಿಕ್ಕವ್ರಿದ್ದಾಗ 1-2 ಬಂದಿದ್ರು. ಆಗಿನ ಕಾಲದಲ್ಲೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಿದ್ರಲ್ಲ, ಇಲ್ಲಿ ನಾವು ಸ್ವಲ್ಪ ಫ್ರೀ ಆಗಿ ಬೆಳೆದಿದ್ವಿ. ಅವ್ರು ನಮ್ಮನೆಗೆ ಬಂದಾಗ ನಮ್ಮ ಮಾಡೋ ಚೇಷ್ಟೆಗಳನ್ನೆಲ್ಲ ನೋಡಿ ಈ ಮಕ್ಕಳಿಗೆ ದೊಡ್ಡವ್ರದ್ದು ಭಯ ಭಕ್ತಿ ಏನೂ ಇಲ್ಲ, ಏನು ಯಾರ್ದು ಭಯನೇ ಇಲ್ಲ, ಮನ್ಸಿಗೆ ಬಂದಂಗ ಆಡ್ತೇವೆ ಅಂತ ನಮ್ಮ ಅಜ್ಜಿ ಬೈತಾ ಇದ್ರು. ಯಾಕಂದ್ರೆ ಅವ್ರ ಜನರೇಷನ್ಗೂ ನಮ್ ಜನರೇಷನ್ಗೂ ಗ್ಯಾಪ್ ಆಗಿತ್ತು. ಹಂಗಾಗಿ ಅವರು ನಾವ್ ಮಾಡೋ ಚೇಷ್ಟೆಲ್ ನೋಡಿ ಅವಾಗ್ಲೇ ಬೈತಿದ್ರು. ಈಗ ನಮ್ಮ ಅಜ್ಜಿ ಏನಾದ್ರು ಇದ್ರೆ ನಮ್ ತಾಯಿ ಈಗಿನ ಹುಡುಗರದ್ದು ಚಟುವಟಿಕೆಗಳನ್ನ ನೋಡ್ಬಿಟ್ರಂತೂ ಫುಲ್ಲು ರಾಕ್ಷಸನೇ ಆಗ್ಬಿಡ್ತಾರೆ, ರಾಕ್ಷಸ ತರ ಸಿಟ್ಟು ಬಂದ್ಬಿಡ್ತಿತ್ತೇನ ಅವ್ರಿಗೆ. ಅಷ್ಟು ಚೇಂಜ್ ಆಗಿದೆ ಇವಾಗ, ಅಷ್ಟು ಫ್ರೀಡಮ್ ಸಿಕ್ಕಿದೆ ಮೊಮ್ಮಕ್ಳಿಗೆ. ಆದ್ರೆ ಇತ್ತೀಚೆಗೆ ಏನಪ್ಪ ಬೇಜಾರ್ ಅಂದ್ರೆ ನ್ಯೂಟ್ರಲ್ ಫ್ಯಾಮಿಲಿ ಅಂತಾರಲ್ಲ, ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ, ಚಿಕ್ಕ ಚಿಕ್ಕ ಫ್ಯಾಮಿಲಿ ಆಗಿದೆ, ಗಂಡ ಹೆಂಡತಿ ಮಕ್ಕಳು. ಅದರಲ್ಲೂ ಗಂಡ ಹೆಂಡತಿ ಮಕ್ಕಳು ದೂರ ದೂರ ಇರೋಕಂತ ಪರಿಸ್ಥಿತಿ ಬಂದಿದೆ ವಿದ್ಯಾಭ್ಯಾಸ ಕೆಲಸದ ದೃಷ್ಟಿಯಿಂದ. ಅದರಲ್ಲೂ ಅಜ್ಜ ಅಜ್ಜಿ ಸಿಗೋದಂತೂ ಬಹಳ ಕಷ್ಟ. ನಾನು ಒಂದ್ ಕಿವಿ ಮಾತು ಹೇಳ್ತೀನಿ, ಯಾರಿಗ ಅಜ್ಜ ಅಜ್ಜಿ ಇದಾರಲ್ಲ ಅವರು ಆ ಮೊಮ್ಮಕ್ಕಳನ್ನ ಅವ್ರ ಹತ್ರ ಅವಾಗವಾಗ ಫ್ರೀ ಟೈಮ್ ಅಲ್ಲಿ ಬಿಡಿ, ಅವರನ್ನು ನಮ್ಮ ಮನೆಗೆ ಕರೆಸ್ತಾ ಇರಿ. ಯಾವಾಗ ಅಜ್ಜ ಅಜ್ಜಿ ಮೊಮ್ಮಕ್ಕಳು ಒಬ್ರಿಗೊಬ್ರು ಪರಸ್ಪರ ಬೆರೀತಾರೋ ಅಲ್ಲಿ ಒಂದು ಜನರೇಷನ್ ನಾಲೆಡ್ಜು, ಜನರೇಷನ್ ಆಚಾರ ವಿಚಾರ ಎಲ್ಲವೂ ಟ್ರಾನ್ಸ್ಫರ್ ಆಗತ್ತೆ. ಮತ್ತು ಒಂದು ಆ ಒಂದು ಕುಟುಂಬ ಸುಖ ಶಾಂತಿ ನೆಮ್ಮದಿಯಿಂದ ಮತ್ತು ಒಳ್ಳೆ ತಂದಲ್ಲಿರ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
0: ಹೌದು, ನಿಜ ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
4: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು. ಎಸ್, ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಅಜ್ಜ ಅಜ್ಜಿಯನ್ನ ಮೊಮ್ಮಕ್ಕಳನ್ನ ಅಜ್ಜ ಅಜ್ಜಿಯ ಜೊತೆ ಇರ್ಲಿಕ್ಕೆ ಬಿಡಿ ಅನ್ನೋದಾಗಿ ಕೂಡ ಹೇಳ್ತಾ ಇದ್ರು. ಹಾಗೆಯೇ ಕಾರ್ಯಕ್ರಮವನ್ನ ಮುಂದುವರಿಸೋಣ, ಹಾಗೇನೆ ಅಜ್ಜ ಅಜ್ಜಿಯ ಸವಿ ನೆನಪುಗಳನ್ನ ಮೆಲುಕು ಹಾಕೋಣ ಅಂತ ಹೇಳ್ತಾ ಈಗ ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗಿದೆ. ಹಾಗಾಗಿ ಒಂದು ಚಿಕ್ಕ ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಸಿಹಿಪ್ರಿಯರಿಗೆ ಶುಭ ಸುದ್ದಿ,
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
7: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240142, ಮೊಬೈಲ್ ಸಂಖ್ಯೆ 9535191545.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ನಾನು ತಂದಂತಹ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಅಜ್ಜ ಅಜ್ಜಿಯ ನೆನಪನ್ನ ಮಾಡಿಕೊಳ್ಬೇಕು, ನಿಮ್ಮ ಅಜ್ಜ ಅಜ್ಜಿಯ ಜೊತೆ ಕಳೆದಂತಹ ಮಧುರ ಕ್ಷಣಗಳನ್ನ ತಿಳಿಸ್ಬೇಕು, ಮೆಲುಕು ಹಾಕ್ಬೇಕು ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರ ಅಜ್ಜ ಅಜ್ಜಿಯ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು ಅಲ್ವಾ. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
1: ಹಲೋ
0: ಮೇಡಮ್. ನಮಸ್ತೆ ಸೌಮ್ಯ ಮ್ಯಾಮ್, ಹೇಗಿದ್ದೀರಾ? ಹೌದ್ರಿ, ಗೊತ್ತಿಡಿದ್ರು ಯಾಕ್ರಿ?
1: ಏನೋ ಕನ್ಫ್ಯೂಸ್ ಆಯ್ತು ನನಗೂ ಕೂಡ, ನನ್ಗೆ ಗೊತ್ತಾ ಇರ್ತಾರ ಇಲ್ಲ ಅಂತ ಹೇಳಿ.
0: ಹಾಗೆ, ಓಕೆ, ನಿಮ್ಮ ವಾಯ್ಸ್ ಅಲ್ಲೇ ಕಂಡು ಹಿಡಿತೀವಿ ಮ್ಯಾಮ್.
1: ಓಕೆ ಮೇಡಮ್, ನಮ್ಮ ಅಜ್ಜಾಜಿ ಬಗ್ಗೆ ಕೇಳ್ತಿದ್ರಿ. ನಾವಂತೂ ಅಜ್ಜಾಜಿನ ನೋಡೇ ಇಲ್ಲ, ಅಪ್ಪನ ಅಮ್ಮನೂ ನೋಡಿಲ್ಲ, ಅವನ ಅಮ್ಮನು ನೋಡಿಲ್ಲ.
0: ಓಕೆ,
1: ಹಾಗಾಗಿ ನಮ್ ಮನೆ ಪಕ್ಕದಲ್ಲಿ ಒಬ್ರು ಅಜ್ಜಿ ಇದ್ರು. ಅವ್ರು ಮನೆ ಪಕ್ಕದಲ್ಲಿ ಇದ್ರು, ಮನೆ ಅಜ್ಜಿ ಇದ್ದಂಗೆ ಇದ್ರು, ಅವ್ವ ನವ್ವ ಅವರು.
0: ಓಕೆ,
1: ಆ ತರ ನಡ್ಕೋತಿದ್ರು ಅವ್ವ ನವ್ವ ಅಂತೇಳಿ. ಹಾ, ಎಷ್ಟೊಂದ್ ಅವ್ರು ಹೆಲ್ಪ್ ಮಾಡ್ತಿದ್ರಂದ್ರೆ ಮೇಡಮ್, ಅವ್ರು ಈಗ ತೀರ್ಕೊಂಡು 20 ವರ್ಷ ಮ್ಯಾಲಾಯ್ತು, ನಾನು ನೆನ್ಸ್ಕೋತಿರ್ತೇವ ಅವ್ರನ್ನ.
0: ಓಕೆ,
1: ಅವ್ರು ನಮ್ಮನ್ನೆಲ್ಲರನ್ನ ಕರ್ಕೊಂಡು ಮನ್ಕೋತಿದ್ರು ಅಂದ್ರೆ, ಅವ್ವ ಬಾಳ ಕೆಲ್ಸ ಮಾಡ್ತಾಳಂತೇಳಿ, ನಾವ್ ಬಾಳ ಕಾಡ್ದೇವ್ ಅಂತೇಳಿ ಕರ್ಕೋತಿದ್ರಂತ ಅವಾಗಿನ ಸಣ್ಣವ್ರಿದ್ದ ಇನ್ನಿಂದ.
0: ಓಕೆ,
1: ಹಂಗೆ ದೊಡ್ಡವ್ರ ಆದ್ರೂ ಹಂಗೆ ಕರ್ಕೋತಿದ್ರು ಅವ್ರು. ನಾವ್ ದೇಶ 20 ವರ್ಷ ತನಕ ಆದ್ರೂ ಅವ್ರ ತಾಟಿನೊಳಗೆ ಊಟ ಮಾಡುದು, ಅವ್ರ ಜೊತೆಗೆ ನಾವ್ ಎರಡು ರೊಟ್ಟಿ ತಗೊಂಡ್ರೆ ಅವ್ರ ಪಲ್ಲೆ ನೀಡವ್ರು. ಹಾ, ಈ ತರ ನಮ್ಮ ಅಜ್ಜಿ ಅವರು ಸ್ವಂತ ಅಜ್ಜಿಕ್ಕಿಂತಲೂ ಇಲ್ಲ, ನಾವ್ ಸ್ವಂತ ಅಜ್ಜಿನಂತೂ ನೋಡೇ ಇಲ್ಲ, ಸ್ವಂತ ಅಜ್ಜಿಕ್ಕಿಂತಲೂ ಜಾಸ್ತಿ ಇದ್ರು ಅವರು. ಅವರನ್ನ ಈಗ 25 ವರ್ಷ ಆದ್ರೂ ಅವ್ರನ್ನ ದಿನಾಲು ನೆನೆಸ್ಕೋತಾಳ ನಮ್ಮವ್ವ. ಆ ತರ ಅಂದ್ರೆ ಅವಾಗಿನ ಕಾಲದಾಗ ಹೆಂಗಿತ್ತಂದ್ರೆ ಮೇಡಮ್, ನಮ್ಮನೆ ನಿಮ್ಮನೆ ಬೇರೆ ಇದ್ದಿದ್ದಿಲ್ಲ ಅಂತ, ಎಲ್ಲ ರೊಟ್ಟಿ ಮಾಡೋದಾಯ್ತು, ಮತ್ತೆ ಮಜ್ಜಿ ಮಾಡೋದಾಯ್ತು, ಈ ತರ ಎಲ್ಲ ನಮ್ಮವರ ಕೈ ಕೈಯಾಗ ಎಲ್ಲ ಮಾಡುದು, ಎಲ್ಲಾರ ಕೂಡೆ ಊಟ ಮಾಡುದು, ಎಲ್ಲಾರ ಕೂಡೆ ಮನ್ಕೊಳ್ಳೋದು, ಈ ತರ ಇತ್ತರಿ. ಈಗಿಲ್ಲ ಆ ತರ ಭವನ, ಆತರ ಇತ್ತರಿ. ಈ ತರ ನಮ್ಮನ ಎಲ್ಲ ತೆಲಿ ಬಾಚೋದ್ರಿಂದ, ನಮ್ಮನ್ನೆಲ್ಲ ಮಾಡೋದ್ರಿಂದ ಅವರೇ ಜಾಯ್ ಮಾಡ್ಯಾರ ಅಂತ ನಮ್ಮವ್ ಹೇಳ್ತಿರ್ತಾರ. ಓಕೆ ಮೇಡಮ್, ನಮಸ್ತೆ. ನಾನಂತೂ ಕೇಳಕ್ ಬಯಸ್ದೆ.
0: ಓಕೆ, ಧನ್ಯವಾದಗಳು, ಚೆನ್ನಾಗಿ ಮಾತಾಡಿದ್ರಿ ಮ್ಯಾಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ನಮಸ್ತೆ ಮೇಡಮ್.
0: ಓಕೆ, ಸೌಮ್ಯ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಾಗೆ ಅವರ ಒಂದು ಅಜ್ಜ ಅಜ್ಜಿಯ ನೆನಪುಗಳನ್ನು ಕೂಡ ಕೇಳೋಣ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ, ಭೀಮನಗೌಡ ಪಾಟೀಲ್ ಸರ್, ಹೇಗಿದ್ದೀರಾ?
2: ರಕ್ಷಿತಾ ಉಳ್ಳವರ?
0: ಹೌದು.
2: ಹಾ, ನಮಸ್ತೆ ಮೇಡಮ್, ಶುಭ ಸಂಜೆ, ನಮಸ್ಕಾರಗಳು. ನಾನು ರಾಯಚೂರಿಂದ ಭೀಮನಗೌಡ ಪಾಟೀಲ್ ಅಂತ ಹೇಳಿ, ಜೀವಪುರ ಗ್ರಾಮ.
0: ಗೊತ್ತಾಯ್ತು ಸರ್, ಹೇಗಿದ್ದೀರಾ?
2: ಆರಾಮಿದೆ ಮೇಡಮ್, ತಾವ್ ಆರಾಮಿದ್ದೀರಾ?
0: ನಾವು ಆರಾಮಿದೀವಿ ಸರ್.
2: ಓಕೆ ಮೇಡಮ್, ವಿಷಯ ಎಂತ ಹೋಗ್ಬಂದ್ರಿ ಇವತ್ತು?
0: ಇವತ್ತು ಅಜ್ಜ ಅಜ್ಜಿಯ ನೆನಪಿನ ಬಗ್ಗೆ ಮಾತನಾಡ್ತಾ ಇದ್ವಿ. ನಿಮ್ಮ ಅಜ್ಜ ಅಜ್ಜಿಯ ಜೊತೆ ಕಳೆದಂತಹ ಕ್ಷಣಗಳನ್ನ ನೀವು ಇವತ್ತು ತಿಳಿಸ್ಕೊಳ್ಬಹುದು.
2: ನಾವಂತೂ ಅಜ್ಜಿನ ನೋಡಿದೀವಿ ರೀ, ತಾತನ ಅಂತೂ ನೋಡಿಲ್ಲ, ಅಜ್ಜನ ನೋಡ್ಲಿಲ್ಲ. ನಾವು ಹುಟ್ಟಕ್ಕಿಂತ ಮೊದಲೇ ಅವರು ಒಂದು ಇದ್ದಿಲ್ಲ.
0: ಓಕೆ,
2: ಅಜ್ಜಿ ಅಂತ ನಮ್ಗೆ ತುಂಬಾನೇ ಪ್ರೀತಿ ಮಾಡ್ತಿದ್ಲು. ಏನ್ರಿ, ಮೊಮ್ಮಗನಂತ ಮೊಮ್ಮಗ ಮೊಮ್ಮಗ ಅಂತೇಳಿ ನಮ್ಗೆ ಅಷ್ಟು ಪ್ರೀತಿ ಮಾಡ್ತಾ ಇದ್ರು. ಹೊಲದಲ್ಲಿ ಏನೇನ ಮಾವಿನ ಹಣ್ಣು ಆಗಿರ್ಬೋದು, ಬಾರೆ ಹಣ್ಣು ಇವೆಲ್ಲ ತಗೊಂಡು ಬಂದು ನಮ್ಗೆ ಕೊಡ್ತಾ ಇದ್ಲು, ತಿನ್ನಿಸ್ತಾ ಇದ್ಲು. ಅದು ಒಂದು ನೆನಪು ರೀ. ಏನ್ರಿ, ಆಮೇಲೆ ರಾತ್ರಿ ಊಟ ಮಾಡಿ ಮಲಗುವಾಗ ಕಥೆಯನ್ನು ಹೇಳ್ತಿದ್ರು, ಕಥೆಗಳು ಕಥೆಗಳು ಹೇಳೋದು, ಒಗಟುಗಳನ್ನು ಹೇಳೋದು, ಇಂಥವೆಲ್ಲ ಮಾಡಿ ನಮ್ಗ ಮನೋರಂಜನೆ ಮಾಡ್ತಿದ್ಲು. ಆವಾಗಿನ ಕಾಲದಾಗ ನೋಡ್ರಿ, ಫೋನ್ ಇದ್ದಿಲ್ಲ, ಯಾವ ರೇಡಿಯೋ ಇದ್ದಿಲ್ಲ, ಯಾವುದು ಇದ್ದಿಲ್ಲ. ಇದೇ ಒಂದು ಆಟ ಪಾಠಗಳಲ್ಲಿ ನಮ್ಮ ಅಜ್ಜಿಯವರು ನಮ್ಗೆ ಆಟಗಳನ್ನು ಕಲಿಸ್ತಿದ್ರು, ಎಲ್ಲ ಆಟಗಳನ್ನು ಕಲ್ತಿದ್ದೀವಿ. ಈಗಿನ ಮಕ್ಕಳಿಗೆ ಯಾವುದು ಆಟ ಗೀತ ಯಾವುದು ಬೇಕಿಲ್ಲ ಮೇಡಮ್.
0: ಹೌದು,
2: ಅವರೆಲ್ಲ ಮೊಬೈಲ್ಗಳಲ್ಲೇ ಆಟ ಆಡ್ತಾರೆ, ಅವರೆಲ್ಲ ಅದರಲ್ಲೇ ಮಗ್ನರಾಗಿ ಬಿಟ್ಟಿದ್ದಾರೆ. ಅನ್ನ ಅಜ್ಜ ಅಜ್ಜಿಯವರು ಇರುವಂತ ಕಾಲದಲ್ಲಿ ಅವ ಆಟಗಳಂತೂ ತುಂಬಾನೇ ಇದಾವ್ರಿ. ಆ ಆಟಗಳನ್ನ ನಾವೆಲ್ಲ ಆಡಿದೀವಿ, ಎಲ್ಲ ನಮ್ಗ ಕಲಿಸಿಕೊಟ್ಟಿದ್ದಾರೆ. ನಾವೆಲ್ಲ ಈಗಿನ ಮಕ್ಕಳಿಗೆ ಕಲಿಸಿಕೊಡ್ಬೇಕಂದ್ರೆ ಬರೀ ಫೋನಿನ ಮೇಲೆ ಸರಿ ಹೋಗ್ಬಿಟ್ಟಿದ್ದಾರೆ ಮೇಡಮ್ ಅವರು.
0: ಹೇಳಕ್ ನಾನು ಇಷ್ಟಪಡ್ತೀನಿ. ಓಕೆ ಸರ್, ಚೆನ್ನಾಗಿ ಮಾತನಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಓಕೆ ಮೇಡಮ್, ಧನ್ಯವಾದಗಳು.
0: ಥ್ಯಾಂಕ್ ಯು. ಎಸ್ ಭೀಮನಗೌಡ ಪಾಟೀಲ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ನಿಮ್ಮ ಅಜ್ಜ ಅಜ್ಜಿಯ ಜೊತೆ ಕಳೆದ ಕ್ಷಣಗಳನ್ನ ಹಂಚಿಕೊಳ್ಬಹುದಾಗಿದೆ. ಸೊ ಹಾಗೆ ಅಜ್ಜ ಅಜ್ಜಿ ಜೊತೆ ಇದ್ರೆ ಆ ಖುಷಿನೇ ಬೇರೆ ಅಲ್ವಾ. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ ಹಲೋ. ಓಕೆ, ಕರೆ ಕಟ್ ಆಗಿದೆ. ಹಾಗೇನೇ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
3: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ ನವಾಸ್ ಸರ್, ಹೆಂಗಿದ್ದೀರಾ?
3: ಆರಾಮದವ್ರಿ ಮೇಡಮ್, ನೀವು ಆರಾಮದೀರಿ?
0: ನಾವು ಆರಾಮಿದೀವ್ರಿ.
3: ಕಾರ್ಯಕ್ರಮ ಸೂಪರ್ವಾಗಿ ಮುಗಿಬಿಡ್ತಾರೆ ಮೇಡಮ್. ಕಾರ್ಯಕ್ರಮ ಕೇಳ್ಕೋ ಕೂತಿದ್ದವ್ರಿ, ಕರೆ ಕನೆಕ್ಟ್ ಆಯ್ತ್ರಿ ಹಂಗೆ.
0: ಹೌದೇನ್ರಿ? ಓಕೆ, ಹಾಗಿದ್ರೆ ಇವತ್ತಿನ ಟಾಪಿಕ್ ಅಂತೂ ಗೊತ್ತಾಗಿದೆ ಅಂತ ಆಯ್ತು.
3: ಹಾ, ಗುರ್ತಾಯ್ತ್ರಿ ಮೇಡಮ್. ಯಾಕಪ್ಪ ಅಂತಂದ್ರೆ ಅಜ್ಜಿಗಳ ಬಗ್ಗೆ ಮಾತಾಡಕತ್ತಾರ.
0: ಅಜ್ಜ ಅಜ್ಜಿ ಬಗ್ಗೆ.
3: ಹಾ, ಅಜ್ಜ ಅಜ್ಜಿ ನಾವು ಏನಾದ್ರಿ ನಮ್ಮ ಅವನ ಅವಾಗ ಅಜ್ಜಿಗೆ ನೋಡ್ಯಾವ್ರಿ, ಹಾಗೂ ನಮ್ಮ ಅಪ್ಪನ ಅವಾಗ ಅಜ್ಜಿಗೆ ಇಬ್ಬರಿಗೆ ನೋಡಿದವ್ರಿ. ಅಜ್ಜಿಗಳಿಗೆ ನಾವು ನೋಡಿಲ್ರಿ ಮೇಡಮ್. ಹಾ, ಯಾಕಪ್ಪ ಅಂತ ನಾವು ಸಣ್ಣವ್ರಿದ್ದಾಕ್ರಿ ಮೇಡಮ್, ಆ ಇಬ್ರು ಅಜ್ಜಿಗಳು ನಮ್ಗೆ ಬಹಳ ಪ್ರೀತಿ ಮಾಡ್ತಿದ್ದಾರ್ರಿ. ನಮ್ಮ ಅಪ್ಪನ ಅವು ಅಂತರು ಬರೇ ಮಾಯಿನ ಗಿಡಗಳು ಇದ್ರಿ ನಮ್ಮಲ್ಲಿ. ಮಾವಿನಕಾಯಿ ಹಣ್ಣು ಹಾಕ್ತಿದ್ರಿ ಮೇಡಮ್, ಅವಾಗ ಮಾವಿನಕಾಯಿ ತಿಲ್ಲಾಕ್ ಕುಡ್ತಿದ್ರಿ ನಮ್ಗ. ಮಾವಿನಕಾಯಿ ಮಾರಾಟ ಮಾಡ್ಲಾಕ ಹೋದ್ರೆ ಅವ್ರ ಸಂಗಾಟಿ ಓದ್ತಿದ್ರಿ. ಹಾ, ಹಿಂದೆ ಸಂಗಾಟ ಹೋಗುದ್ರಿ, ಸಣ್ಣವ್ರಿದ್ದಾಗ ಹಂಗೆ ತಿರ್ಗ್ಯಾಡ್ಕೋತ ಅವ್ರೆಲ್ಲ ಊರೆಲ್ಲ ತಿರ್ಗ್ಯಾಡಿ ಮಾಡ್ತಿದ್ರಿ ಅವಾಗ ಬುಟ್ಟಾಗ ತಗೊಂಡ್ರಿ. ಹಿಂಗಾಗಿ ಅವ್ರು ಬಹಳ ಪ್ರೀತಿ ಮಾಡ್ತಿದ್ರು, ಅವ್ರಿಗೆ ನಂಬ್ಕೊಂಡ್ರಿ. ಆಗ ಮತ್ತ ಅವನ ಅಜ್ಜಿನೂ ಹಂಗೇನ್ರಿ ಮೇಡಮ್, ಅವರು ಅವರು ಹೊಲ ಮನಿ ಕೆಲಸ ಮಾಡ್ತಿದ್ದಾರೆ, ಅವ್ರಗಡೆ ಹೋಗಿ ತಿರ್ಗಾಡ್ತಿದ್ದವ್ರಿ. ಆದ್ರೆ ಇಬ್ರು ಮೊದಲಿನ ಹಳಿ ಮಂದಿ ಪ್ರೀತಿ ಮಾಡೋದು ಬಹಳ ರೀ, ಯಾಕಂದ್ರ ಮೊಮ್ಮಕ್ಕಳಿಗೆ ಕಾಳಜಿ ಮಾಡ್ತಿದ್ದಾರೆ ಅವರು ಅಜ್ಜಿಗಳು. ಯಾಕಪ್ಪ ಅಂತಂದ್ರ ಈಗ ಮಕ್ಕಳ ಮಕ್ಕಳನ್ನ ನಾ ಯಾರಿಗಾದ್ರೂ ಅಪ್ಪುಪ್ರ ಆಗ್ತದ್ರಿ, ಆದ್ರೆ ಈಗಿನ ವಾತಾವರಣದಾಗ ಹಂಗ ಪ್ರೀತಿ ಪ್ರೇಮ ಬಹಳ ಕಡಿಮೆ ಆದ್ರಿ. ಆದ್ರೆ ಮೊದಲು ಹಂಗಿತ್ರಿ ಮೇಡಮ್, ಅದ್ರ ಸಲುವಾಗಿ ನಾವೇನಾದ್ರಿ ಅವ್ರಿಗೆ ಇಬ್ಬರಿಗೆ ನೋಡಿದವ್ರಿ ಮೇಡಮ್, ಬಹಳ ಪ್ರೀತಿ ಮಾಡ್ತಿದ್ದಾರೆ ನಮಗ. ಹಾ, ಅವ್ರಗಡೆ ಊಟ ಮಾಡೋದು, ಅವ್ರಗಡೆ ತಿರುಗಾಡುದು, ಅವ್ರು ಹೊಲಕ್ ಹೋದ್ರೆ ಅವ್ರಗಡೆ ಹೊಲಕ್ ಹೋಗುದು, ಹಾಗೂ ಅವ್ರು ನೀರ್ ಉಣಿಸ್ತಿದ್ರು, ನೀರ್ ಕಟ್ತಿದ್ರಿ ಮೇಡಮ್. ಅವ್ರು ಯಾವಾಗ ಮಟ್ಟಿ ಹೊಡೆಯದಿತ್ರಿ ಆ ಟೈಮ್ಕ, ಮಟ್ಟಿ ಅಂತ ಹೇಳಿದ್ದು ರೀ ಮೇಡಮ್. ಅವಾಗ ಬೋರ್ವೆಲ್ಲ ಇದ್ದಿತ್ತಿಲ್ರಿ ಆ ಟೈಮ್ಕ, ಮತ್ತ ಇದು ಇದ್ದಿತ್ತಿಲ್ರಿ ಪಂಪ್ ಸೆಟ್ ಇದ್ದಿತ್ತಿಲ್ರಿ ಮೇಡಮ್. ನಾವ್ ಸಣ್ಣವ್ರ ಇರ್ಲಾಕಾಗಿ ಪಂಪ್ ಸೆಟ್ ಇರ್ಲ ಟೈಮ್ನಾಗ ಮಟ್ಟಿ ಅಂತೇಳಿ ಎತ್ತುಗಳೇ ಹೊಡಿತಿದ್ರಿ ಮೇಡಮ್ ಅವಾಗ. ಹಾ, ಅವಾಗ ಹೊಡೆ ಟೈಮ್ನಾಗ ಅವ್ರ ಕೂಡ ನಾವ್ ತಿರುಗಾಡ್ತಿದ್ದೇವ್ರಿ, ಅವ್ರು ಕೂಡ ನೀರ್ನು ಕಟ್ತಿದ್ದೆ ಎಲ್ಲ ನೋಡಿದ್ರು ನೋಡ್ರಿ ಮೇಡಮ್ ಆ ಟೈಮ್ಕ ನಾವೆಲ್ಲ.
0: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ.
3: ಧನ್ಯವಾದ, ನಮಸ್ತೆ ಮೇಡಮ್, ಒಳ್ಳೆ ಟಾಪಿಕ್ ತಂದಿರಿ, ಖುಷಿ ಆಯ್ತು ಮೇಡಮ್ ನಿಮ್ ಕೂಡ ಮಾತಾಡಿ.
0: ಓಕೆ, ನಮಗೂ ಕೂಡ ನಿಮ್ ಜೊತೆ ಮಾತನಾಡಿ ಖುಷಿ ಆಯ್ತು ಸರ್.
3: ಧನ್ಯವಾದ, ನಮಸ್ತೆ ರೀ ಮೇಡಮ್.
0: ಥ್ಯಾಂಕ್ ಯು. ಎಸ್, ನವಾಸ್ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಅವರ ಅಜ್ಜ ಅಜ್ಜಿಯ ಜೊತೆ ಕಳೆದ ಕ್ಷಣಗಳನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು ಅಲ್ವಾ. ಖಂಡಿತವಾಗ್ಲೂ ಅಜ್ಜ ಅಜ್ಜಿ ಜೊತೆ ಇರೋ ಖುಷಿನೇ ಬೇರೆ. ಹಾಗೆ ಅಜ್ಜ ಜೊತೆ ಅಜ್ಜಿ ಜೊತೆ ಇದ್ರೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತೀವಿ, ಹಾಗೇನೆ ಎಷ್ಟೊಂದು ಪ್ರೀತಿ ಅಂತೂ ಸಿಕ್ಕೇ ಸಿಗುತ್ತೆ. ರುಚಿ ರುಚಿಯಾಗಿರೋ ಅಡುಗೆ ಅವ್ರ ಜೊತೆ ಕಳೆಯೋ ಕ್ಷಣಗಳೇ ತುಂಬಾ ಚಂದ ಅಂತಾನೆ ಹೇಳಬಹುದು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಜೊತೆಗೆ ನಿಮ್ಮ ಅಜ್ಜ ಅಜ್ಜಿಯ ಜೊತೆ ಕಳೆದಂತಹ ಮಧುರ ಕ್ಷಣಗಳ ಬಗ್ಗೆ ಮೆಲುಕು ಹಾಕ್ಬೋದು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
4: ಹಲೋ,
0: ನಮಸ್ತೆ.
4: ನಮಸ್ಕಾರ ಮೇಡಮ್. ಅರೆ,
0: ಯಾರಿದು?
4: ನಾವು ಶಾಂತಾಚಾರ ಬಡಿಗೇರ್ ಅಂತ.
0: ಶಾಂತಾಚಾರ ಬಡಿಗೇರ್, ಎಲ್ಲಿಂದ ಕರೆ ಮಾಡ್ತಿರೋದು?
4: ಹರಿಹರ ಕೊಕ್ನೂರು, ಹರಿಹರ ತಾಲೂಕು ಕೊಕ್ನೂರು ಗ್ರಾಮ.
0: ಓಕೆ, ಫಸ್ಟ್ ಟೈಮ್ ಕರೆ ಮಾಡ್ತಿರೋದಾ ಸರ್?
4: ಎರಡನೇ ಟೈಮ್ ಮಾಡ್ತಿದ್ದಾರೆ ಮೇಡಮ್.
0: ಓಕೆ ಓಕೆ, ಸೂಪರ್ ಸರ್, ಸೂಪರ್. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
4: ಅಜ್ಜ ಅಜ್ಜಿದ ಬಾಂಧವ್ಯದ ಬಗ್ಗೆ ಹೇಳ್ತಾ ಇದ್ರಿ.
0: ಹೌದು ಸರ್.
4: ನಾವು ಚಿಕ್ಕ ಮಕ್ಕಳಿದ್ದಾಗಲೇ ಅಪ್ಪಾರ ಪ್ರೀತಿ ಕಡಿಮೆ ರೀ, ಅಜ್ಜ ಅಜ್ಜಿದ ಪ್ರೀತಿ ಜಾಸ್ತಿ ನಮ್ಗೆ. ಅವ್ನು ಚಿಕ್ಕವ್ರದ್ದಾಗ ಜಾಸ್ತಿ ಮನೆಯಲ್ಲಿ ಅಜ್ಜ ಅಜ್ಜಿನ ಜಾಸ್ತಿ ಮನೆಗೆ ಇದ್ರು, ಅಪ್ಪ ಅಮ್ಮ ಹೊರಗಡೆ ಹೋಗಿದ್ರು, ಅವ್ರ ನಮ್ನ ಜೋಪಾನ ಮಾಡ್ತಿದ್ರು. ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಬಹಳ ಕಾಳಜಿಯಿಂದ ನೋಡ್ಕೊಂತಿದ್ರು. ಮನೆಯಲ್ಲಿ ಅವರು ಇದ್ರೆ ಒಂದ್ ಮನೆ ಆರೋಗ್ಯವಾಗಿರುತ್ತೆ.
0: ನಿಜ ನಿಜ ಸರ್.
4: ಅವ್ರ ಬಗ್ಗೆ ಹೇಳಿದಷ್ಟು ಸಾಂದ್ರಿ ಮೇಡಮ್.
0: ನಿಜ ನಿಜ ಸರ್.
4: ನಾವು ಎಲ್ಲರೂ ಊರಿಗೆ ಹೋದ್ರೆ ಬಹಳ ಕೇರ್ಫುಲ್ ಮಾಡ್ತಿದ್ರು ಅವರು, ಹುಷಾರ ಹೋಗಿ ಬರಪ್ಪ ಹಂಗ ಹಿಂಗಂತ. ಆಮೇಲೆ ತಂದೆ, ನಮ್ ತಂದೆ ಅವ್ರು ಬಹಳ ಹೊಡಿತಿದ್ರು ನಮ್ಗೆ. ಅವಾಗ ಅವಾಗ ಬೈತಾ ಇದ್ರು ಅವ್ರು, ಹೊಡಿತಿಪ್ಪ ಮಕ್ಕಳ ಅಂತಂದು. ಅವರು ಅಜ್ಜ ಅಜ್ಜಿ ಇದ್ರೆ ಮೊಮ್ಮಕ್ಕಳು ಶೇಪ್ ಆಗಿರ್ತಾರೆ.
0: ಹೌದು ಸರ್, ಹೌದು ಖಂಡಿತ.
4: ಒಳ್ಳೆ ವಿಷಯ ಕೊಟ್ಟರು ಇವತ್ತು, ಒಳ್ಳೆ ಮೇಡಮ್.
0: ಓಕೆ, ಧನ್ಯವಾದಗಳು ಶಾಖಾಚಾರ್ಯ ಸರ್, ಕರೆ ಮಾಡಿದ್ದಕ್ಕೆ ತುಂಬಾ ಚೆನ್ನಾಗಿ ಮಾತನಾಡಿದ್ರಿ.
4: ಧನ್ಯವಾದ ಮೇಡಮ್.
0: ಥ್ಯಾಂಕ್ ಯು. ಇದೇ ರೀತಿ ಕರೆ ಮಾಡ್ತಾ ಇರಿ ಸರ್.
4: ಓಕೆ ಮೇಡಮ್.
0: ಓಕೆ, ಶಾಖಾಚಾರ್ ಬಡಿಕೇರವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು, ಹಾಗೇನೇ ಅಜ್ಜ ಅಜ್ಜಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು, ಅಜ್ಜ ಅಜ್ಜಿ ತುಂಬಾ ಚೆನ್ನಾಗಿ ಪ್ರೀತಿಯನ್ನ ಮಾಡ್ತಿದ್ರು ಅನ್ನೋದಾಗಿ ಹೇಳ್ತಾ ಇದ್ರು. ಸೊ ಎಲ್ರಿಗೂ ಕೂಡ ಯೂಶ್ವಲಿ ಯಾರಿಗೆ ಆದ್ರೂ ಅಷ್ಟೇ ಅಜ್ಜ ಅಜ್ಜಿ ಇದಾರೆ ಅಂದ್ರೆ ಎಲ್ರಿಗೂ ಅಜ್ಜ ಅಜ್ಜಿ ತುಂಬಾ ಫೇವ್ರೇಟ್ ಆಗಿರ್ತಾರಲ್ವಾ. ಹಾಗೆ ಬೇಸಿಗೆ ರಜಾ ಬರ್ತಿದ್ದ ಹಾಗೆ ಅಜ್ಜಿ ಮನೆಗೆ ಹೋಗೋದೇ ಒಂದು ಸಂಭ್ರಮ ಅಂತ ಹೇಳ್ಬೋದು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ
5: ಹಲೋ ಮೇಡಮ್, ಅರೆ ನಮಸ್ಕಾರ, ಹೇಗಿದ್ದೀರಾ?
0: ನಾನ್ ಚೆನ್ನಾಗಿದ್ದೀನಿ ಚಿಕ್ಕಪ್ಪ ಅವ್ರೆ, ನೀವ್ ಹೇಗಿದ್ದೀರಾ?
5: ನಾವ್ ಚೆನ್ನಾಗಿದ್ದೀವಿ ಮೇಡಮ್ ಅರೆ. ಕಾಫಿ ಆಯ್ತೇನ್ರಿ?
0: ಕಾಫಿ ಆಗಿಲ್ರಿ, ನಿಮ್ದಾಯ್ತೇನ್ರಿ?
5: ಇಲ್ರಿ, ಇನ್ನ ಆಗಿಲ್ರಿ.
0: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲೇನ್ರಿ?
5: ಒಳ್ಳೆ ಟಾಪಿಕ್ ತಗೊಂಬಂದಿವ್ರಿ, ಯಾಕಂದ್ರೆ ನಾವೆಲ್ಲ ಮತ್ತೆ ಹಿಂದಕ್ ಹೋಗ್ಬೇಕು, ಈಗ ತುಂಬಾ ಹಿಂದಕ್ಕೆ.
0: ಹೌದು,
5: ನಮಗೆ ಅಜ್ಜ ಅಜ್ಜ ಅಜ್ಜಿ ಅಂದ್ರೆ ನಮ್ಮ ತಂದೆ ತಾಯಿ ಅಪ್ಪ ಅಮ್ಮ ಇರ್ಲಿಲ್ಲ, ನಾವು ನೋಡೇ ಇಲ್ಲ ಅವ್ರನ್ನ. ಆದ್ರೆ ನಮ್ಮ ತಾಯಿ ಅವ್ವ ಮಾತ್ರ ನೋಡಿದೀವಿ ಅಜ್ಜಿನ. ಅದು ಅಜ್ಜಿ ತುಂಬಾ ಒಳ್ಳೆ ಅಜ್ಜಿ, ಮಾತ್ರ ನಮ್ಗೆ ಈಗಲೂ ಇನ್ನು ಕಣ್ಣಲ್ಲೇ ಇದ್ದಂಗಿದೆ ಅದು. ನಮ್ಮ ಅವ್ವ ನವ್ವು ಅದು ಕೆಂಚಮ್ಮ ಅಂತೇಳಿ. ಅದು ಊರಿಗೆ ನಾವು ಸ್ಕೂಲ್ ರಜಾ ಬಿಟ್ಟ ತಕ್ಷಣನೆ ಫಸ್ಟ್ ಹೋಗ್ತಾ ಇದ್ದದ್ದೇ ಅಲ್ಲಿಗೆ, ನಾವು ನಮ್ಮ ಗೊದ್ದನಕಪ್ಪ ಅಂತ ಇದೆ ಶಿಕಾರಿಪುರ ತಾಲೂಕ್ನಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ವಿ. ಆ ಒಂದು ಮೊಮ್ಮಕ್ಕಳು ಬಂದ್ರು ಅಂದ್ರೆ ಅಜ್ಜಿ ಪ್ರೀತಿ ಅಂದ್ರೆ ಅದು ಹೇಳ್ತಿರೋದ ಬಿಡ್ರಿ. ಅದ ಮುದ್ದಾಡೋದೇನು, ಅವರಿಗೆ ಮುಖ ತೊಳೆದು ಟೀ ಕೊಡೋದೇನು, ಮತ್ತೆ ಈ ಬತ್ತಿ ಹಚ್ಚೋದೇನು, ಹಣಿಗೆಲ್ಲ ಈ ಬತ್ತಿ ಹಚ್ತಾರಲ್ಲ ಆತರ ಎಲ್ಲ ಹಚ್ಚೋದೇನು, ಬಹಳ ಪ್ರೀತಿ ಮಾಡೋದು ಕಣ್ರಿ ನಿಜವಾಗ್ಲೂ. ಅದು ಈಗ್ಲೂ ನಮಗ್ ನೆನ್ಪಿದೆ, ನಾವು ಹತ್ತಾಗಲ್ಲನ ನಮ್ಗೆ ಕರ್ಕೊಂಡೋಗಿ ಅಂಗಡಿಗೆ, ಅವಾಗೆಲ್ಲ ಒಂಟೆ ಆನೆ ತರದವು ಬಿಸ್ಕೆಟ್ ಬರೋವು. ಅವು ಈಗಿನ ಕಾಲದಲ್ಲಿ ಗೊತ್ತೇ ಇಲ್ಲ, ಅವು ಯಾವ ತರ ಇದ್ವು ಅಂತಾನೆ ಗೊತ್ತಿಲ್ಲ. ಅವನ್ನ ನಮಗೆ ಕೊಡ್ಸೋರು, ನಾವು ಯಾವ್ದನ್ನ ಆನೆ ತರವು ಅಥವಾ ಒಂಟೆ ತರದವು ಬಿಸ್ಕೆಟ್ ಕೊಡ್ಸಾರ, ಅವನ್ನ ಚುಚ್ಚರ ತಿನ್ಕಂತ ಹೋಗ್ತಿದ್ವಿ, ಸೊಂಡ್ಲಿ ಕಡೆಯಿಂದ ಕಾಲ್ ಕಡೆಯಿಂದ ಹಂಗೆ ತಿನ್ಕಂತ ಖಾಲಿ ಮಾಡ್ತಾ ಹೋಗ್ತಾ ಇದ್ವಿ. ಆಮೇಲೆ ಮನೇಲಿ ಮನೆಗೆ ಇದ್ದಾಗ ಕಾಳು ಹುರಿದ್ ಕೊಡೋರು, ಈ ಒಂದು ಹೆಸರು ಕಾಳಾಗಿರ್ಬೋದು, ಹುರುಳಿ ಕಾಳಾಗಿರ್ಬೋದು, ಇಂತ ಕಾಳುಗಳನ್ನೆಲ್ಲ ಹುರಿದು ಜೇಬ್ನಲ್ಲಿ ಹಾಕೋರು, ಹೋಗಪ್ಪ ತಿನ್ಕೊಂತ ಆಟ ಆಡು ಅಂತ ಹೇಳೋರು. ಮತ್ತೆ ಟೀ ಕಾಯಿಸ್ಕೊಡೋರು, ಮತ್ತೆ ನಮ್ಮ ಅವ್ವರು ಎಲ್ಲಾರೆ ಬಿಟ್ಟು ಹೊರಗೆಲ್ಲಾರು ಹೋದಾಗ ನಾವೇನಾರು ಹತ್ರೆ ಅಯ್ಯೋ ಆಗಲ್ಲ ಅಳ್ಬಾರ್ದು ಕಣಪ್ಪ ಅಂತ ಕತೆ ಹೇಳೋದು. ಆ ಕತೆ ಕೇಳ್ತಾ ಕೇಳ್ತಾನೆ ನಾವು ಒಳದೆಲ್ಲ ಸುಮ್ಮನೆ ಹಾಕ್ಬಿಡ್ಬೇಕು, ಆ ತರ ಕತೆ ಹೇಳೋದು. ತುಂಬಾ ಖುಷಿ ಆಗೋದು ಕತೆ, ನಾವು ನಾವು ಅಳ್ತಾ ಇದ್ವಿ ಅಂತಾನೆ ಗೊತ್ತಾಗಿರಲ್ಲ ಆ ಕತೆ ಕೇಳ್ತಾ ಕೇಳ್ತಾ, ಅಂತ ಒಂದು ಒಳ್ಳೆ ಕತೆ ಹೇಳೋರು. ಅಷ್ಟು ಮುತವರ್ಜಿ ವಯಸ್ಸವ್ರು ಮೊಮ್ಮಕ್ಕಳು ಅಂದ್ರೆ ಭಾರಿ ಪ್ರೀತಿ. ನಮ್ಮ ಊರಿಗೆ ಬಂದ್ರಂತೂ ನಮಗೆ ನಾವು ಎಲ್ಲಾರ ಸ್ಕೂಲಿಂದ ಬಂದಾಗ ಕಂಡ್ಬಿಟ್ರಂತೂ ಖುಷಿನೇ ಖುಷಿ, ಅಜ್ಜಿ ಅಜ್ಜಿ ಅಜ್ಜಿ ಯಾವಾಗ ಬಂದಜ್ಜಿ ಬಾರೋ ಮೊಮ್ಮಗನ ಈಗ ಬಂದೆ ಬಾರ. ಆಮೇಲೆ ಅದು ಊರಿಂದ ಬಂದಾಗ ಅವಾಗ ಒಂದ್ ಪದ್ಧತಿ ಇತ್ತು ಮೇಡಮ್ ಅರೆ, ಈಗ ಹಣ್ಣು ಬ್ರೆಡ್ ಅದು ಇದು ತಗೊಂಡೋಗ್ತಾರ, ಅವಾಗಿನ ಪದ್ಧತಿ ಆ ತರ ಇತ್ತು ಅಂದ್ರೆ ಅವ್ರು ಬುತ್ತಿ ತಗೊಂಡ್ ಬರೋರು. ಬುತ್ತಿ ಅಂದ್ರೆ ಗೊತ್ತಾಗತ್ರ? ಆ ಬೆಳ್ಳುಳ್ಳಿ ಶುಂಠಿ ಮೊಸರು ಎಲ್ಲ ಹಾಕಿ ಬುತ್ತಿ ತಗೊಂಡ್ ಬರೋರು. ಆ ಒಂದ್ ಬುತ್ತಿ ತಿನ್ನಾಕ ನಮ್ಗೆ ಎಷ್ಟು ಕಾತರ ಅಂದ್ರೆ ಕೊಡೋ ತನಕನು ಪುರ್ಸತ್ ಇರ್ತಿರ್ಲಿಲ್ಲ, ಅಷ್ಟು ರುಚಿಕಟ್ಟಾಗಿ ಮಾಡ್ಕೊಂಬರೋದು. ಆ ನಿಜವಾಗ್ಲು ಅಜ್ಜಿ ಇವತ್ತು ಇಲ್ಲ, ಅದು ತುಂಬಾ ವರ್ಷಗಳ ಆಯ್ತು. ಅಲೆಯ ನಮ್ಮ ಅಜ್ಜ ಅಜ್ಜಿ ಮರ್ಲಿ ಅಂದ್ರೆ ಅಜ್ಜಿ ಮಾತ್ರ ಅಷ್ಟೇನೆ ನೋಡಿದ್ದು, ಆದ್ರೂ ಕೂಡ ಈಗ್ಲೂ ಕೂಡ ವಯಸ್ಸಾದ ಕಂಡ್ರು ಎಷ್ಟೇ ನಮಗ್ ಪ್ರೀತಿ ಗೌರವ ಇರುತ್ತೆ. ಮತ್ತೆ ಈಗ ಕಾಲಮಾನ ಬದಲಾಗೋದಂಗೆ, ಈಗ ಅಜ್ಜ ಅಜ್ಜಿಯರ್ ಈಗಿನ ಕಾಲದ ಮಕ್ಕಳಿಗೆ ತೋರಿಸ್ಬೇಕು ಅಂದ್ರೆ ನಾವು ಫೋಟೋದಲ್ಲೇ ತೋರಿಸ್ಬೇಕಾಗ್ಬಿಟ್ಟಿದೆ.
0: ಹೌದು ಹೌದು ಸರ್,
5: ಈ ತರ ಅಜ್ಜ ಇದ್ರು ಈ ತರ ಅಜ್ಜಿ ಇದ್ರು ಅಂತ ತೋರ್ಸೋ ಕಾಲ ಬಂದ್ಬಿಟ್ಟಿದೆ ಮೇಡಮ್ ಅವ್ರೆ. ಈಗ
0: ಹೌದು ನಿಜ ಸರ್,
5: ನಾವಂತೂ ಹೆಂಗ ಸ್ವಲ್ಪ ಅನ್ನೋರು ಅಜ್ಜಿ ಹೇಗಿದ್ರು ಅನ್ನೋದ್ರ ನೋಡಿದೇವಿ. ಈಗಿನ ಕಾಲದವರಿಗೆ ಫೋಟೋದಲ್ಲೇ ತೋರ್ಸೋಕ್ ನೋಡಪ್ಪ, ಇವ್ರು ಅಜ್ಜಿ, ಇವ್ರು ನಮ್ಮ ಅಪ್ಪನ ಅಪ್ಪ, ಇವ್ರು ನಮ್ಮ ಅವ್ವನ ಅವ್ವ ಅಂತಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಒಂದು ಒಳ್ಳೆ ನೆನಪನ್ನ ಮಾಡ್ಕೊಟ್ರಿ. ನಾವು ಹಿಂದಕ್ ತುಂಬಾ ಹಿಂದಕ್ ಹೋಗ್ಬಿಟ್ಟೆ ನಾನು, ಹೆಚ್ಚು ಕಮ್ಮಿ ಒಂದ್ 35-40 ವರ್ಷದ ಹಿಂದಕ್ ಹೋಗ್ಬಿಟ್ಟೆ ನಾನೀಗ. ಈ 40 ವರ್ಷದ ಹಿಂದಕ್ ಕರ್ಕೊಂಡೋಗಿ ಮತ್ತೆ ಈಗ ಕರ್ಕೊಂಡ್ಬಂದು ನಮ್ಮ ಕೃಷಿ ನಗರಕ್ಕೆ ಬಿಟ್ರಿ ನೋಡ್ರಿ ಮೇಡಮ್ ಅರೆ.
0: ತುಂಬಾ ಚೆನ್ನಾಗಿ ಮಾತನಾಡಿದ್ರಿ, ನಿಮ್ಮ ಅಜ್ಜ ಅಜ್ಜಿಯ ನೆನಪನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್, ಧನ್ಯವಾದಗಳು.
5: ನೆನಪನ್ನ ನನ್ನ ಕೊನೆ ಉಸಿರಿರೋ ತನಕ ನಾನು ಮರೆಯೋದಿಲ್ಲ. ನಮ್ಮ ಕೆಂಚಜ್ಜಿ ಒಂದು ಪ್ರೀತಿ ನಾನು ಯಾವತ್ತೂ ಮರೆಯಲ್ಲ ಮೇಡಮ್ ಅರೆ.
0: ಸೂಪರ್ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
5: ಧನ್ಯವಾದಗಳು ಮೇಡಮ್ ಅವರೇ. ನಮಸ್ಕಾರ.
0: ನಮಸ್ಕಾರ. ಎಸ್ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು, ಅವರ ಅಜ್ಜ ಅಜ್ಜಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಜೊತೆಗೆ ಇನ್ನಷ್ಟು ಜನ ಕಾಲರ್ಸ್ ಕೂಡ ರೆಡಿ ಇದ್ದಾರೆ, ಅವರ ಮಾತುಗಳನ್ನ ಕೂಡ ಕೇಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೋಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ఎస్, వెల్కమ్ బ్యాక్ టు రేడియో శివమొగ్గ 90.8 ఎఫ్ఎం ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ನಾನಿವತ್ತು ಮಾತನಾಡ್ತಿದ್ದಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅಜ್ಜ ಅಜ್ಜಿಯ ನೆನಪು. ಸೊ ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅವರವರ ಅಜ್ಜ ಅಜ್ಜಿಯನ್ನು ನೆನಪು ಮಾಡ್ಕೊಳ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
1: ಹಲೋ
0: ನಮಸ್ತೆ.
1: ಹಲೋ
0: ಹಲೋ ಹಲೋ
1: ಶಿವಮೊಗ್ಗ
0: ನಮಸ್ತೆ. ಯಾರಿದು?
1: ನಾವು ಶೃಂಗೇರಿಯಿಂದ ವಾರಿಜಾಕ್ಷಿ ಮಧುಸೂದನ್ ಅವ್ರು ಮಾತಾಡ್ತಾ ಇರೋದು.
0: ಶೃಂಗೇರಿಯಿಂದ ವಾರಿಜಾಕ್ಷಿ ಮ್ಯಾಮ್, ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ?
0: ನಾನು ಕೂಡ ಚೆನ್ನಾಗಿದ್ದೀನಿ ಮ್ಯಾಮ್. ಕಾಫಿ ಆಯ್ತಾ?
1: ಆಯ್ತು, ಕಾಫಿ ಆಯ್ತು.
0: ಓಕೆ, ಹೇಗಿದೆ ಶೃಂಗೇರಿ ಕಡೆ ಮಳೆ?
1: ಮಳೆ ಇವತ್ತು ಸ್ವಲ್ಪ ಜಾಸ್ತಿನೇ ಇದೆ.
0: ಸ್ವಲ್ಪ ಜಾಸ್ತಿನೇ ಇದೆಯಾ? ಓಕೆ,
1: ಈಗ ಒಂದ್ ಎರಡ್ ಮೂರ್ ದಿವಸದಿಂದ ಸ್ವಲ್ಪ ಮಳೆ ಬರ್ತಾ ಇದೆ, ಮಳೆಗಾಲ ಅಂತ ಅನಿಸ್ತಾ ಇದೆ.
0: ಓಕೆ ಓಕೆ ಮ್ಯಾಮ್, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಗೊತ್ತಾಗಿದೆ.
0: ಹೇಳಿ ನಿಮ್ಮ ಅಜ್ಜ ಅಜ್ಜಿ ಅಂದ್ರೆ.
1: ಹಾ, ನೆನಪನ್ ಹೇಳ್ತೀನಿ. ಅಮ್ಮನ ಅಪ್ಪ ಅಮ್ಮ ಅಜ್ಜನ ಮನೆಗೆ ಹೋಗ್ಲಿಲ್ಲ. ನಾವು ನಮ್ಮ ತಂದೆ ಮನೆಯಲ್ಲಿ ನಮ್ಮ ಅಜ್ಜಿ ಅಜ್ಜಿ ತಂಗಿ ಒಬ್ರು ಚಿಕ್ಕಮ್ಮ ಅವ್ರು ಇದ್ರು, ಅವರೊಟ್ಟಿಗೆ ನಾವು ಬೆಳೆದವ್ರು. ನಮ್ದು ತುಂಬ ಕುಟುಂಬ. ಅವರು ಅಜ್ಜಾಜಿ ಪ್ರೀತಿ ತೋರಿಸುವಾಗ ಅದೇ ತರ ನಮ್ಗೆ ಶಿಕ್ಷಣವೂ ಕೊಟ್ಟಿದ್ರು. ಅಂದ್ರೆ ಶಿಸ್ತು ಗಿಸ್ತು ಎಲ್ಲದನ್ನ ಅದನ್ನ ಈಗ ನೆನ್ಸ್ಕೊಂಡ್ರೆ ನಿಜವಾಗ್ಲ ಆ ವಾತಾವರಣ ಈಗಿನ ಮಕ್ಳಿಗೆ ಬೇಕಿತ್ತು ಅನ್ಸತ್ತೆ. ನಮ್ಗೆ ಬೆಳಗ್ಗೆ ಎದ್ದ ಕೂಡ್ಲೆ ಎಲ್ರು ಹಲ್ಲುಜ್ಬೇಕು, ಮುಖ ತೊಳಿಬೇಕು, ತಿಂಡಿ ಎಲ್ರು ಒಟ್ಟಿಗೆ ಬರ್ಬೇಕು, ದಿನ ಸ್ನಾನ ಮಾಡಿ ಶಾಲೆಗೆ ಹೋಗಿ ಬಂದ ತಕ್ಷಣ ಬಟ್ಟೆ ಬದಲಾಸ. ಈಗ ಕೊರೋನಾ ಟೈಮ್ ಅಲ್ಲೆಲ್ಲ ಮನೆಗ್ ಬಂದ್ಕೊಳ್ಳಿ ಎಲ್ಲ ಆಗ್ಲೇ ನಮಗ್ ಕಲ್ಸ್ತಿದ್ರು. ಮತ್ತೆ ಗೋದಾಳಿ ಅಂದ್ರೆ ಗೋದಾಳಿ ತಂದ್ ಮಲಗ್ಬಾರ್ದು ಹಾಗೆ ಎಷ್ಟೋ ಶಿಕ್ಷಣಗಳನ್ನ ಅವ್ರು ಇದ್ ಮಾಡ್ತಾ ಬಂದ್ರೆ ನಮ್ಗೆ ತುಂಬಾ ಶಿಸ್ತುಗಳನ್ನ ಕಲಿಸ್ತಾ ಅದನ್ನ ಈಗ ನೆನ್ಸ್ಕೊಳ್ತೀವಿ. ನಾವು ಈಗಿನ ಮಕ್ಳಿಗೆ ಇಲ್ಲ, ತುಂಬಾನೇ ನೆನ್ಪಿಗೆ ಬರತ್ತೆ. ಅವ್ರ ಪ್ರೀತಿ ಜೊತೆಗೆ ಎಲ್ಲ ಶಿಸ್ತು ಇದನ್ನ ಕಲ್ಸಿದ್ದಾರೆ, ಅವುಗಳ ನೆನಪಷ್ಟೇ.
0: ತುಂಬಾ ಶಿಸ್ತನ್ನ ಕಲ್ಸಿದ್ದಾರೆ ಅಂತ. ಹಾಗೆ ಅವರ ಕೈ ರುಚಿ ಎಲ್ಲ ನೆನ್ಪಿದ್ಯಾ? ಅಜ್ಜಿ ಕೈ ರುಚಿ ಹೇಳಿದ ಕಥೆಗಳು
1: ತುಂಬಾ ಚೆನ್ನಾಗಿದೆ. ನಮ್ದಂದ ಹಳ್ಳಿ ಆದ್ರಿಂದ ಆ ಕಾಲಕ್ಕೆ ಏನೇನ ಅಡಿಗೆಗಳನ್ನೆಲ್ಲ ಮಾಡ್ಬೇಕು. ಈಗ ಈ ಟೈಮಲ್ಲಿ ಹುರುಳಿ ಸಾರು ಹುರುಳಿ ಬೇಯಿಸಿ ತಿನ್ಬೇಕು, ಹಾಗೆ ಅದೇ ಆ ತರದ್ದೆಲ್ಲ ಹಳೆಯದ ಪತ್ರಡೆ ಹಾಗೆಲ್ಲ ಮಾಡ್ಕೊಡ್ತಾ ಇದ್ರು.
0: ಓಕೆ, ಸೂಪರ್.
1: ತುಂಬಾನೇ ನೆನ್ಪು ಅಂತ ಆ ಹಬ್ಬಕ್ಕೆ ಆ ತಿಂಡಿನೇ ಮಾಡ್ಬೇಕಂತ ಹೇಳಿ ಎಲ್ಲ ಮಾಡ್ತಾ ಇದ್ರ. ಆ ತಿಂಡಿಗಳ ಸರಿ ನೆನ್ಪು. ಈಗೆಲ್ಲ ಯಾವ್ದು ಇಲ್ಲ, ಮಕ್ಳಿಗೆ ಸಿಕ್ತಲ್ಲ. ನಮ್ಗ ಅದ ಈಗ್ಲೂ ನೆನ್ಪಿದೆ, ಮಕ್ಳಿಗೆ ಹೇಳ್ತಾ ಇರ್ತೀವಿ ಹೀಗೆ ಅಂತ.
0: ಓಕೆ, ವಾರಿಜಾಶ್ರೀ ಅವರೇ ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಹಾಗೆ ತುಂಬಾ ಚೆನ್ನಾಗಿ ನಿಮ್ಮ ಅಜ್ಜಿಯ ಬಗ್ಗೆ ಅಜ್ಜನ ಬಗ್ಗೆ ತಿಳಿಸ್ಕೊಡ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ.
0: ಥ್ಯಾಂಕ್ ಯು. ಎಸ್, ವಾರಿಜಾಶ್ರೀ ಅವರು ಶೃಂಗೇರಿಯಿಂದ ಕರೆ ಮಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಮೇಡಮ್, ನಮಸ್ತೆ. ಗುಡ್ ಈವ್ನಿಂಗ್.
0: ಗುಡ್ ಈವ್ನಿಂಗ್. ಯಾರಿದು?
2: ರೇಖಾ, ಕೃಷಿನಗರ.
0: ರೇಖಾ ಮ್ಯಾಮ್, ಹೇಗಿದ್ದೀರಾ?
2: ಮೇಡಮ್ ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ?
0: ನಾನ್ ಕೂಡ ಚೆನ್ನಾಗಿದ್ದೀನಿ ಮ್ಯಾಮ್. ಕಾಫಿ ಆಯ್ತಾ?
2: ಕಾಫಿ ಕುಡಿತಾ, ನಿಮ್ ಜೊತೆ ಮಾತಾಡ್ತಾ ಇದೀವಿ.
0: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್.
2: ಕಾಫಿ ಆಯ್ತಾ?
0: ನಮ್ದು ಕಾಫಿ ಆಗಿಲ್ಲ ಇನ್ನ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಗಿದೆ ಮೇಡಮ್.
0: ಹೇಳಿ ಮ್ಯಾಮ್, ನಿಮ್ಮ ಅಜ್ಜ ಅಜ್ಜಿಯ ಬಗ್ಗೆ.
2: ಅಜ್ಜ ಅಜ್ಜಿಯ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ. ನನ್ನ ತಂದೆ ಅಪ್ಪ ಅಮ್ಮ ತುಂಬಾ ನಾವು 5th ಇರುವಾಗ್ಲೇನೆ ತೀರ್ಕೊಂಡ್ರು.
0: ಓಕೆ.
2: ಅವರು ಒಟ್ಟಿಗೆ ಒಂದ್ ವರ್ಷದಲ್ಲೇ ಇಬ್ರು ತೀರ್ಕೊಂಡ್ರು. ಇನ್ನ ನನ್ನ ಅಮ್ಮನ ಅಮ್ಮ ಅಂದ್ರೆ ಅವರು ಇದ್ರು ಒಂದ್ ಇವಾಗ 8 ಇಯರ್ಸ್ ಆಯ್ತು ತೀರ್ಕೊಂಡ್ರು.
0: ಓಕೆ.
2: ಅವರು ನನ್ ಮಗನ್ ನೋಡಿ ತೀರ್ಕೊಂಡ್ರು. ಅವ್ರದ್ದು ತುಂಬಾ ನೆನಪುಗಳು ನಮ್ ಜೊತೆ ಇದೆ. ನಾವು ರಸದಲ್ಲೆಲ್ಲ ಊರಿಗೆ ಹೋಗ್ತಿದ್ವಿ ಅಂದ್ರೆ ಅಮ್ಮ ಅಮ್ಮನ ತವ್ರ ಮನೆಗೆ. ಅಲ್ಲಿ ನಮ್ಮ ಅಂದ್ರೆ ನಮ್ಮ ಅಜ್ಜಿ ಅವ್ರಿಗೆಲ್ಲ 10 ಜನ ಮಕ್ಳು. ಎಲ್ರೂ ಒಟ್ಟಿಗೆ ಸೇರ್ತಿದ್ವಿ, ಚೆನ್ನಾಗಿರ್ತಿತ್ತು, ಒಟ್ಟಿಗೆ ಆಟ ಆಡ್ತಿದ್ವಿ. ಅಲ್ಲಿ ಹಳ್ಳ ಇತ್ತು, ಹಳ್ಳದಲ್ಲಿ ಈಜಾಡಕ್ ಹೋಗ್ತಿದ್ವಿ, ಅಲ್ಲಿ ಪಾತ್ರೆ ಎಲ್ಲ ತೊಳಿಯಕ್ ಹೋಗ್ತಿದ್ವಿ, ಬಟ್ಟೆ ವಾಶ್ ಮಾಡಕ್ ಹೋಗ್ತಿದ್ವಿ. ಅಂದ್ರೆ ತುಂಬಾ ಚೆನ್ನಾಗಿತ್ತು ಮೇಡಮ್, ಅವಾಗಿನ ಲೈಫ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದು ಮುಗಿಯಲ್ಲ, ಎಷ್ಟು ಹೇಳಿದ್ರು ಮುಗಿಯಲ್ಲ.
0: ಹೌದು ಮ್ಯಾಮ್,
2: ಇದು ಪ್ರೋಗ್ರಾಮ್ ಚೆನ್ನಾಗ ಅಂದ್ರೆ ಏನೋ ಒಂಥರ ನಮಗೆ ಹಳೆದನ್ನ ನೆನಪು ಆಗ್ದಂಗಾಯ್ತು ಈ ಪ್ರೋಗ್ರಾಮ್ ಇಂದ.
0: ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್
0: ಯು. ಎಸ್, ಶಿವಮೊಗ್ಗದ ಕೃಷಿನಗರದಿಂದ ರೇಖಾ ಅವರು ಕರೆ ಮಾಡಿದ್ರು, ಹಾಗೆ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು, ಅವರ ಅಜ್ಜ ಅಜ್ಜಿ ಜೊತೆ ಕಳೆದ ನೆನಪುಗಳನ್ನ ಮೆಲುಕು ಹಾಕ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
3: ನಮಸ್ತೆ ಮೇಡಮ್.
0: ನಮಸ್ತೆ
3: ಹೇಳಿ. ಹೆಸರು
0: ಶಂಬಲಿಂಗ ಸರ್, ಹೇಗಿದ್ದೀರಾ?
3: ಆರಾಮಿದ್ದೀವಿ ಮೇಡಮ್.
0: ಓಕೆ,
3: ಮಳೆ ಸ್ವಲ್ಪ ಬಂತು ಮಧ್ಯಾಹ್ನ ಇಲ್ಲ ಅಂತಾರ. ನಿನ್ನೆ ಮೇಡಮ್ ಜೋಗ ಹೋಗಿದ್ವಿ, ಅಲ್ಲಿ ಸಾಗರ ತಂಗ ಇಲ್ಲಿ ಮಳೆ ಇಲ್ಲ ಮೇಡಮ್. ಅಲ್ಲಿ ಸಾಗರ ದಾಟಿದ ಮೇಲೆ ಮಳೆ ಸ್ವಲ್ಪ ಜೋಗ ಹತ್ರ ಮಳೆ ಶುರುವಾಯ್ತು. ಮಳೆ ಶುರುವಾಯ್ತು, ನಮ್ಮ ಫ್ರೆಂಡ್ಸ್ ನಮ್ಮ ಮೂರ್ ಜನ ಜೊತೆ ಗಣೆ ಹೆಂಡತಿ ಗಣೆ ಹೆಂಡತಿ ಗಣೆ ಹೆಂಡತಿ ಮೂರ್ ಜನ ಕಾರಲ್ಲಿ ಹೋಗಿದ್ವಿ, ಬೇಡ ಕಣೋ ವ್ಯಾನ್ ಮಾಡೋ ಅಂತ ಕೇಳಿಲ್ಲ ಮಾಡಿದ್ವಿ. ಅಲ್ಲಿ ಹೋದ ತಕ್ಷಣ ಅಲ್ಲಿ ಮಳೆ ತುಂಬಾ ಮಳೆ ಸಿಕ್ಕಾಪಟ್ಟೆ ಮಳೆ, ಭಾರಿ ಮಳೆ ಮೇಡಮ್. ಜೋಗ ಸ್ಟಾರ್ಟ್ ಆಯ್ತು ಮಳೆ, ಅಮ್ಮನ ದೇವಸ್ಥಾನ ಪದ್ಮಾತೆ ಒಡಂಬೈ ಮಳೆ ಇತ್ತು ಮೇಡಮ್, ಅಲ್ಲಿ ಮಳೆ ಇತ್ತು. ದಾರೆ ಹೋಗುವ ಏನಾಯ್ತು, ಜೋಗ ದಾಟಿ ಒಂದ್ 2 kilometer ಆಗಿತ್ತು ಮೇಡಮ್, 2.5 kilometer ಆಗಿತ್ತು. ಗಾಯಿ ಕೈ ಕೊಟ್ಬಿಡ್ತು, ಹಾಗೆ ಬಂದು ಇದಾಗ್ಬಿಡ್ತು. ಆಮೇಲೆ ತಕ್ಷಣ ಯಾರೋ ಹಿಡಿದು ನಿಲ್ಸ್ಬಿಡಿ ಅದಂತಂದ್ರು. ಅಲ್ಲೆಲ್ಲ ಸ್ವಲ್ಪ ರೋಡ್ ಸರಿ ಇಲ್ಲ, ಹೋಗಿ ಬಂದೆಲ್ಲ ಏನಾಯ್ತು ಮೇಡಮ್ ಏನ್ ಆಶೆ ನಮ್ಗೆ ಗೊತ್ತಿಲ್ಲ ಮೇಡಮ್. ಜೇಲು ಪವರ್ ಅಂತ ಹೇಳ್ಬೇಕು ಮೇಡಮ್, ಹೇಳ್ಬೇಕು ಅಂದ್ರೆ ನಾವು ಇಲ್ಲಿ ಅಲ್ಲಿಂದ 2.5 kilometer ಹೆಚ್ಚು ಕಮ್ಮಿ ದೇವಸ್ಥಾನ ತನಕ ನಡ್ಕೊಂಡು ಹೋಗಿದ್ವಿ. ದೇವಸ್ಥಾನ 1/2 kilometer ಒಂದು ವ್ಯಾನ್ ಬಂತು ಮೇಡಮ್, ಆ ಮೇಳ ಹತ್ಕೊಂಡ್ವಿ. ಹೆಚ್ಚು ಕಮ್ಮಿ 8 kilometer ನಡೆದಿವಿ ಮೇಡಮ್, 7.5 kilometer ನಡೆದಿವಿ. ನಾವು ಮನಸ್ಸಲ್ಲಿ ಏನು ಮನ್ಸು, ನಾವು ನೆಗೆಟಿವ್ ಏನು, ನಮ್ಮ ಅಮ್ಮನ ಹೆಸರು ಹೇಳ್ಕೊಂಡು ನಾವು ಪಾದಯಾತ್ರೆ ಮಾಡಿದ್ವಿ ಅಂತ ಮೇಡಮ್. ಬೇರೆ ಯಾವ ಗಾಡಿ ಕೆಡ್ತು ಪಾಡಿ ಕೆಡ್ದು ಅಂತ ಹೇಳಿಲ್ಲ ಮೇಡಮ್. ಮನಸ್ಸಲ್ಲಿ ಏನೋ ದೇವಿ ನಮ್ಗೆ ಆಶೀರ್ವಾದ ಮಾಡಿ ನಡ್ಕೊಂಬರೋ ಒಂದು ಇದು ಕೊಟ್ಟು ಹೇಳ ಪಾದಯಾತ್ರೆ ನಡ್ಕೊಂಡು ಪಾದಯಾತ್ರೆ ಮಾಡ್ಕೊಂಡು ನಿಜವಲ್ಲ ಕಾಡಲ್ಲಿ ಆಟಕ್ಕೆ ಎಷ್ಟೋ ಇದೆ ಮೇಡಮ್. ಮಧ್ಯೆ ಗುಡ್ಡ ಜರಿಲೆಲ್ಲ ಸಿಕ್ಕಾಪಟ್ಟೆ ಜರಿಗಳು ನೋಡಿದ್ವಿ ದೂರದಿಂದ, ಅದೆಲ್ಲ ನೋಡ್ಕೊಂಡೋದ್ವಿ. ನೋಡ್ಕೊಂಡೋಗಿ ಆಮೇಲೆ ಅರ್ಧ ಗಂಟೆ ವ್ಯಾನ್ ಮತ್ತೆ ಹತ್ಕೊಂಡೋಗಿ ಸೀದಾ ಒಂದ್ ಗಂಟೆ ಬಿಟ್ಟಾಗ ಆಯ್ತು. ಅಲ್ಲಿ ಹೋದ 2.5 kilometer ಆಯ್ತು, ಸೀದಾ ದೇವಸ್ಥಾನ ಮೇಡಮ್ ಊಟಕ್ಕೆ ಹೋಗ್ಬಿಟ್ಟಿವು, ಹಸುವಾಗ್ಬಿಟ್ಟು ಫುಲ್ ನಡ್ಕೊಂಡು ಊಟ ಮಗ ಅಮ್ಮನ ದರ್ಶನ ಮಾಡ್ಕೊಂಡ್ ಬಂದ್ರು. ಅದೊಂದು ಪವರ್ ಹೇಳ್ಬೇಕು ಅಂದ್ರೆ ನಿಜಲ್ಲ ಅದ್ ಯಾವ ರೀತಿ ನನಗೆ ಪವರ್ ಆಯ್ತು ಗೊತ್ತಿಲ್ಲ ಮೇಡಮ್. ಆಮೇಲೆ ಅಜ್ಜ ಅಜ್ಜಿ ಬಗ್ಗೆ ಹೇಳ್ಬೇಕಂದ್ರೆ ಅವರದೊಂದು ತೀರದ ಕತೆ ಅಂತ ಹೇಳ್ಬೇಕು ಮೇಡಮ್. ಹೇಳ್ಬೇಕಂದ್ರೆ ಅಜ್ಜ ಅಜ್ಜಿಂದ ಅಷ್ಟು ಮಕ್ಕಳ ಮೇಲೆ ಪ್ರೀತಿ ಇದೆ ಮೇಡಮ್. ಅವ್ರು ಏನೇ ಮಾಡ್ಲಿ ಒಂದು ಅವ್ರಿಗೆ ಜೊತೆ ಕರ್ಕೊಂಡೋಗಿ ಬುದ್ಧಿ ಮೇಲೆ ಕುರ್ಸ್ಕೊಂಡೋಗಿ ಹೆಗ ಮೇಲೆ ಕುರ್ಸ್ಕೊಂಡೋಗಿ ನಮಗೆ ಗದ್ದೆಲ್ಲ ತೋರ್ಸ್ಕೊಂಡು ಅಲ್ಲಿ ಏನ್ ಸಿಗುತ್ತೆ ಅದೆಲ್ಲ ಭತ್ತ ಗದ್ದೆ ಆಮೇಲೆ ಕೆಲವು ಯಾವಾಗೆಲ್ಲ ಜೋಳ ಜಾಸ್ತಿ ಮೇಡಮ್ ಮಕ್ಕಳಿಗೆಲ್ಲ, ಈ ಜೋಳ ಎಲ್ಲ ಕಡಿಮೆ ಆಗೈತೆ. ಈಗೆಲ್ಲ ಅಡಿಕೆ ಇಡಿಕೆ ಬೆಳಿತಾರೆ, ಭತ್ತ ಬೆಳಿತಾರೆ, ಎಲ್ಲ ತೋರ್ಸ್ಕೊಂಬರೋ ಕೆಲವು ಹಣ್ಣಿಂಗ್ ಹಿಡಿದು ಹಣ್ಣುಗಳಲ್ಲಿ ಕೊಡೋರು, ಮತ್ತೆ ಜೊತೆಗೆ ಏನಂದ್ರೆ ಟೀ ಕಾಫಿ ಜೊತೆಗೆ ಇಟ್ಕೊಂಬರೋ ಕೊಡೋರು, ರಾತ್ರಿ ಎಲ್ಲ ಇರೋದು ನಮ್ಮನ್ನು ಜೊತೆ ಕರ್ಕೊಂಡು ಹೋಗೋರು. ನಾನು ಹಠ ಮಾಡ್ತಾ ಇದ್ದೀನಿ ಮೇಡಮ್, ಅಜ್ಜ ಇದ್ದಾಗೆ ನಾನು ಬರ್ತೀನಿ ನನ್ನ ಜೊತೆಗೆ. ರಾತ್ರಿ ಕಾಯ್ಬೇಕಲ್ಲ ಗದ್ದೆ ಭತ್ತ ಹೊಡೆದಾದ್ಮೇಲೆ ಭತ್ತ ಬಡ್ದೇನು ಕಾಯ್ಬೇಕು ಅಂತಿದ್ವಿ ನಾವು ಇರ್ತೀವಿ ರಾತ್ರಿ ಎಲ್ಲ ಜೊತೆ ಕಾಯ್ ಮಾಡಿ ಅದೆಲ್ಲ ಏನಪ್ಪ. ಆಮೇಲೆ ಅಜ್ಜ ಅಜ್ಜಿಯರು ಕತೆ ಹೇಳ್ಕೊಡ್ತಾ ಇದ್ರು, ಆಮೇಲೆ ಅಜ್ಜಿ ಚಕ್ಲಿಕ್ ಕೊಡಬೇಡ ಅಂತ ಮಾಡ್ಕೊಡೋದು ಇದ್ರ ಚಳಿಗಾಲ ಟೈಮಲ್ಲಿ. ಮರ್ಯಾದೆ ಕತೆ ಮೇಡಮ್.
0: ಖಂಡಿತ ಹೌದು ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ ಸರ್.
3: ಥ್ಯಾಂಕ್ ಯು.
0: ಥ್ಯಾಂಕ್ ಯು. ಶಂಭುಲಿಂಗ ಅವರು ಕರೆ ಮಾಡಿದ್ರು, ಹಾಗೆ ಅವರ ಅಜ್ಜ ಅಜ್ಜಿಯ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು, ಹಾಗೆ ಎಲ್ಲರೂ ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತನಾಡಿದ್ದೀರಾ. ಯಾರಿಗೆಲ್ಲ ಕರೆ ಸಿಗ್ತೋ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ, ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ಯಾರು ಕೂಡ ಬೇಜಾರಾಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686960972 ಈ ಸಂಖ್ಯೆಗೆ ತಿಳಿಸ್ಕೊಡಬಹುದಾಗಿದೆ ಅಂತ ಹೇಳ್ತಾ, ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವು ಇಷ್ಟೊತ್ತು ಕೇಳಿದ್ದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಮಗ ಅದೇ ಕೆಲಸ ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
0: ಓಕೆ,
5: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
0: ಓಕೆ,
6: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
0: ಓಕೆ
7: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
0: ಓಕೆ ಡ್ಯೂಡ್,
8: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
0: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
8: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
9: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು. ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆಯ ಕೊರತೆಯಿಂದಾಗಿ ಬರ ಪರಿಸ್ಥಿತಿ ತಲೆದೂರಿದ್ದು, ಜಿಲ್ಲೆಯಲ್ಲೂ ಉದ್ಭವಿಸಿರುವ ಮಳೆಯ ಕೊರತೆಯನ್ನ ಅತ್ಯಂತ ಸಮರ್ಥವಾಗಿ ಎದುರಿಸಲು ಜಿಲ್ಲಾಡಳಿತವು ಸಂಪೂರ್ಣ ಸಜ್ಜಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಲವು ಪ್ರಮುಖ ಮುನ್ನೆಚ್ಚರಿಕೆಯ ಹಾಗೂ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದರು. ಜಿಲ್ಲೆಯ ಜಲಾಶಯಗಳು ಮತ್ತು ಕೆರೆಗಳಲ್ಲಿ ಲಭ್ಯವಿರುವ ನೀರನ್ನ ಕೇವಲ ಕುಡಿಯುವ ಉದ್ದೇಶಕ್ಕಾಗಿ ಮಾತ್ರ ಬಳಸಲು ಕಟ್ಟುನಿಟ್ಟಿನ ಆದೇಶ ಹೊರಡಿಸಲಾಗಿದೆ. ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ನಿಗಾ ವಹಿಸಲಾಗುತ್ತದೆ. ಕುಡಿಯುವ ನೀರಿನ ಅಭಾವವಿರುವ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ತಕ್ಷಣವೇ ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆಗೆ ಪಡೆದು ಟ್ಯಾಂಕರ್ಗಳ ಮೂಲಕ ಅಥವಾ ನೀರು ಸರಬರಾಜು ಮಾಡಲು ಕ್ರಿಯಾ ಯೋಜನೆ ರೂಪಿಸಲಾಗಿದೆ. ಒಟ್ಟು 44 ಗ್ರಾಮ ಪಂಚಾಯಿತಿಗಳಲ್ಲಿ ಜನವರಿಯಿಂದ ಜೂನ್ ಮಾಹೆಯ ವರೆಗೆ ಒಟ್ಟು 97 ಬೋರ್ವೆಲ್ ಕೊರೆಯಲಾಗಿದೆ. ಜೂನ್ ಮಾಹೆಯಲ್ಲಿ 27 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 37 ಗ್ರಾಮಗಳಿಗೆ ಖಾಸಗಿ ಬೋರ್ವೆಲ್ ಮೂಲಕ ನೀರು ಪೂರೈಸಲಾಗಿದೆ. ಶಿವಮೊಗ್ಗ, ಭದ್ರಾವತಿ, ಸೊರಬ, ಹೊಸನಗರ ಮತ್ತು ಶಿಕಾರಿಪುರ ತಾಲೂಕಿನ ಕುಡಿಯುವ ನೀರಿನ ಸಮಸ್ಯೆ ಇರುವ ಗ್ರಾಮ ಗುರುತಿಸಿ ಕ್ರಮ ಕೈಗೊಳ್ಳಲಾಗುತ್ತದೆ. ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ತೀವ್ರ ಮಳೆ ಕೊರತೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ರೈತರು ಪರಿಸ್ಥಿತಿಗೆ ತಕ್ಕಂತೆ ಪರ್ಯಾಯ ಬೆಳೆ ಹಾಗೂ ಕಡಿಮೆ ಅವಧಿಯ ತಳಿಗಳ ಕಡೆಗೆ ಗಮನ ಹರಿಸಬೇಕೆಂದು ತಿಳಿಸಲಾಗಿದೆ. ಭತ್ತದ ಸಸಿ ಮಡಿ ತಯಾರಿಕೆ ಹಿನ್ನೆಡೆಯಾಗಿದ್ದು, ಈಗಾಗಲೇ ಶಿಕಾರಿಪುರ ಮತ್ತು ಸೊರಬ ತಾಲೂಕುಗಳಲ್ಲಿ ಬಿತ್ತನೆಯಾಗಿರುವ ಖುಷ್ಕಿ ಬೆಳೆಗಳಿಗೆ ತೇವಾಂಶ ಕೊರತೆ ಎದುರಾಗಿದೆ. ಜಿಲ್ಲೆಯಲ್ಲಿ 44% ಮಳೆ ಕೊರತೆ ಇದ್ದು, ಭದ್ರಾವತಿ ತಾಲೂಕಿನಲ್ಲಿ 54%, ಸೊರಬ 47%, ಹೊಸನಗರ 45%, ಶಿಕಾರಿಪುರ 38%, ತೀರ್ಥಹಳ್ಳಿ 35%, ಶಿವಮೊಗ್ಗ 26%, ಸಾಗರ 18% ಮಳೆಯ ಕೊರತೆ ಇದೆ. ಜೂನ್

ಇಂತ ಹೆಚ್ಚು ಅಂಕ ಪಡೆದ ಮಕ್ಕಳು ಅರ್ಜಿ ಸಲ್ಲಿಸಬಹುದು. ಅಂಕಪಟ್ಟಿ ಪ್ರತಿ, ಆಧಾರ್ ಕಾರ್ಡ್, ಭಾವಚಿತ್ರ ಹಾಗೂ ಪೋಷಕರು ಪತ್ರಿಕಾ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕುರಿತು ದೃಢೀಕರಣದೊಂದಿಗೆ ಪತ್ರಿಕಾ ಭವನದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9341100728 ಈ ನಂಬರ್ ಅನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಎಸ್ಐಆರ್ ಪ್ರಕ್ರಿಯೆ ವೇಳಾಪಟ್ಟಿ ಅವಧಿಯನ್ನ ಆಗಸ್ಟ್ 8ರವರೆಗೆ ವಿಸ್ತರಿಸಲಾಗಿದ್ದು, ಅರ್ಹ ನಾಗರಿಕರು ಈ ನಿಗದಿತ ಸಮಯದೊಳಗೆ ಅರ್ಜಿ ಸಲ್ಲಿಸಿ ಅವಕಾಶವನ್ನ ಬಳಸಿಕೊಳ್ಳಬೇಕೆಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಹೇಮಂತ್ ಎನ್ ಮನವಿ ಮಾಡಿದರು. ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಭಾರತೀಯ ಚುನಾವಣಾ ಆಯೋಗ, ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ, ಶಿವಮೊಗ್ಗ ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, 2002ರ ಪಟ್ಟಿಯಲ್ಲಿ ಹೆಸರಿಲ್ಲದಿದ್ದರೆ ಆತಂಕ ಬೇಡ. ಮತದಾರರ ನೋಂದಾವಣೆಗೆ ಸಂಬಂಧಿಸಿದಂತೆ ಹಲವು ಮಹತ್ವದ ಮಾಹಿತಿಗಳನ್ನು ನೀಡಿದ ಅವರು, ಮತದಾರರ ನೋಂದಾವಣೆ ಅರ್ಜಿ ಸಲ್ಲಿಕೆಯ ದಿನಾಂಕವನ್ನು ಜುಲೈ 29ರಿಂದ ಆಗಸ್ಟ್ 8ರವರೆಗೆ ವಿಸ್ತರಿಸಲಾಗಿದೆ. 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲದಿದ್ದರೆ ನಿಮ್ಮ ಕುಟುಂಬದ ಸದಸ್ಯರ ಹೆಸರು ಇದ್ದಲ್ಲಿ ಅವರ ಸೂಕ್ತ ದಾಖಲೆಗಳನ್ನು ನೀಡಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಬಹುದು. ಒಂದು ವೇಳೆ ಕುಟುಂಬಸ್ಥರ ಹೆಸರು 2002ರ ಪಟ್ಟಿಯಲ್ಲಿ ಇಲ್ಲದಿದ್ದರೂ ಆತಂಕ ಪಡುವ ಅಗತ್ಯವಿಲ್ಲ. ತಹಸೀಲ್ದಾರ್ ಅಥವಾ ಉಪ ವಿಭಾಗಾಧಿಕಾರಿಗಳು ನೋಟಿಸ್ ನೀಡಿ ವಿಚಾರಣೆಗೆ ಕರೆದಾಗ ಸೂಚಿತ 11ರ ಅಧಿಕೃತ ದಾಖಲೆಗಳಲ್ಲಿ ಯಾವುದಾದರೂ ಒಂದನ್ನ ಹಾಜರುಪಡಿಸಿ ನೋಂದಾವಣೆ ಮಾಡಿಕೊಳ್ಳಬಹುದು. ಈ ಕುರಿತು ಸಾರ್ವಜನಿಕರಲ್ಲಿ ವ್ಯಾಪಕ ಜಾಗೃತಿ ಮೂಡಬೇಕಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಸುವರ್ಣ ವಿ ನಾಯಕ್, ಮುಖ್ಯ ಯೋಜನಾಧಿಕಾರಿ ಹನುಮಾ ನಾಯಕ್, ಸ್ವಿಪ್ ರಾಜ್ಯ ಮಟ್ಟದ ತರಬೇತುದಾರರಾದ ನವೀದ್ ಅಹಮದ್ ಫರ್ವೀಜ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಮಾಹಿತಿಯನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶಿವಮೊಗ್ಗದ ತೋಟಗಾರಿಕಾ ಇಲಾಖೆಯು 2026-27 ಸಾಲಿಗೆ ಜಿಲ್ಲಾ ವಲಯದ ಜೇನು ಸಾಕಾಣಿಕೆ ಕಾರ್ಯಕ್ರಮದಡಿ ಜೇನು ಪೆಟ್ಟಿಗೆ, ಕುಟುಂಬ ಮತ್ತು ಸ್ಟ್ಯಾಂಡ್ಗಳಿಗೆ ಸಹಾಯಧನ ನೀಡಲು ಆಸಕ್ತ ರೈತರಿಂದ ಆನ್ಲೈನ್ ಅರ್ಜಿ ಆಹ್ವಾನಿಸಿದೆ. ರೈತರು ವೆಬ್ಸೈಟ್ ಬಳಸಿ ಅಗತ್ಯ ದಾಖಲೆಗಳೊಂದಿಗೆ ಆಗಸ್ಟ್ 17 ಒಳಗೆ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 0818227-9415 ಈ ನಂಬರ್ ಅನ್ನ ಸಂಪರ್ಕಿಸಬಹುದು ಎಂದು ತೋಟಗಾರಿಕಾ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ರೇಷ್ಮೆ ಇಲಾಖೆ ವತಿಯಿಂದ 2026-27 ಸಾಲಿನ ಜಿಲ್ಲಾ ಪಂಚಾಯತ್ ಯೋಜನೆಯಡಿ ರೇಷ್ಮೆ ಬೆಳೆಗಾರರಿಗೆ ಹಾಗೂ ರೇಷ್ಮೆ ಕೃಷಿಯಲ್ಲಿ ಆಸಕ್ತಿಯುಳ್ಳ ರೈತರಿಗೆ ವಿವಿಧ ಸಹಾಯಧನ ಪಡೆಯಲು ಅರ್ಹ ರೈತರಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಈ ಯೋಜನೆಯಡಿ ಹೊಸದಾಗಿ ಹಿಪ್ಪುನೇರಲೆ ನಾಟಿ ಮಾಡಲು ಬಯಸುವ ರೈತರಿಗೆ ಆರ್ಥಿಕ ನೆರವು ಮತ್ತು ಸ್ವಂತ ನರ್ಸರಿ ಸ್ಥಾಪಿಸಲು ಇಚ್ಛಿಸುವ ಆಸಕ್ತರಿಗೆ ಸಹಾಯಧನ ನೀಡಲಾಗುವುದು. ಅರ್ಜಿ ಸಲ್ಲಿಸಲು 2024 ಕೊನೆಯ ದಿನಾಂಕವಾಗಿದ್ದು ಆಸಕ್ತ ರೈತರು ನಿಗದಿತ ಕೊನೆಯ ದಿನಾಂಕದೊಳಗೆ ಅಧಿಕೃತ ವೆಬ್ಸೈಟ್ ಅಥವಾ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಯೋಜನೆಯ ನಿಯಮಗಳು, ಅರ್ಹತೆ ಮತ್ತು ಅಗತ್ಯ ದಾಖಲೆಗಳೊಂದಿಗೆ ಹೆಚ್ಚಿನ ಮಾಹಿತಿ ಅಗತ್ಯವಿದ್ದರೆ ರೇಷ್ಮೆ ಉಪನಿರ್ದೇಶಕರು 100 ರಸ್ತೆ ರಾಜೇಂದ್ರ ನಗರ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 0818218-4637 ಈ ನಂಬರ್ ಅನ್ನ ಸಂಪರ್ಕಿಸಬಹುದು ಎಂದು ರೇಷ್ಮೆ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ವರ್ತಮಾನದಲ್ಲಿ ಕನ್ನಡ ನಾಡು ನುಡಿ ಆತಂಕವನ್ನ ಎದುರಿಸುತ್ತಿದ್ದು ಈ ಸವಾಲುಗಳನ್ನ ಸಮರ್ಥವಾಗಿ ಎದುರಿಸುವ ಸಾಮರ್ಥ್ಯವನ್ನ ಇಂದು ಗಳಿಸಿಕೊಳ್ಳಬೇಕಿದೆ ಎಂದು ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಹೇಳಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ಭಾರತಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಹಳೆಗನ್ನಡ ಓದು ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಒಕ್ಕೂಟಗಳ ವ್ಯವಸ್ಥೆಗೆ ಧಕ್ಕೆ ತಂದಿರುವ ಇಂದಿನ ಸಂದರ್ಭದಲ್ಲಿ ಕನ್ನಡ ಮಾತ್ರವಲ್ಲ, ಭಾರತೀಯ ಎಲ್ಲ ಭಾಷೆಗಳಿಗೂ ಆತಂಕ ತಂದೊಡ್ಡಿದೆ. ಸ್ಥಳೀಯ ಸಂಸ್ಕೃತಿ ನಾಡು ನುಡಿಯ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲವಾಗಿದೆ. ಕುಂಟು ನೆಪಗಳನ್ನ ಒಡ್ಡಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಿರುವ ವಿದ್ಯಮಾನ ನಮ್ಮ ಪರಂಪರೆಯ ಇತಿಹಾಸಕ್ಕೆ ಅಪಚಾರ ಎಸಗಿದಂತೆ ಭಾಸವಾಗುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಹಳೆಗನ್ನಡ ಕಾವ್ಯಗಳನ್ನ ಕೇವಲ ವಿಚಾರದ ನೆಲೆಯಲ್ಲಿ ನೋಡದೆ ತರಗತಿಗಳಲ್ಲಿ ಆಕರ್ಷಕವಾಗಿ ಮಂಡಿಸುವ ಕೌಶಲ್ಯದ ಬಗ್ಗೆ ಚಿಂತಿಸಬೇಕಿದೆ. ಕನ್ನಡ ಭಾಷೆಯು ಅನ್ಯ ಭಾಷೆಗಳೊಟ್ಟಿಗೆ ಯಾವ ರೀತಿಯಾದ ಸಂಬಂಧವನ್ನ ಹೊಂದಿದೆ ಎಂಬುದನ್ನ ಹಾಗೂ ಕನ್ನಡ ಸಂಸ್ಕೃತಿಯ ಅಂತಃಸತ್ವವನ್ನ ಸರಿಯಾದ ಕ್ರಮದಲ್ಲಿ ಅರಿಯುವ ವಿಧಾನಗಳನ್ನ ಇಂದು ರೂಢಿಸಿಕೊಳ್ಳಬೇಕಿದೆ. ಹಳೆಗನ್ನಡ ಓದು ಅನ್ನುವುದು ತರಗತಿಯಲ್ಲಿ ಕಾವ್ಯವನ್ನ ಆಕರ್ಷಕವಾಗಿ ದಾಟಿಸುವ ಕೌಶಲ್ಯಗಳ ಸಂಶೋಧನೆಗೆ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಹೋಗಬೇಕು ಎಂದು ಸಲಹೆ ನೀಡಿದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪೂರೆಂಬೆ ಬಲು ಬೆಂಡು ಒಟ್ಟೆಲ್ಲ ಒಣಗ್ಯಾವೆ, ನೀರಿರದೆ ತಳವ ಕಂಡು ಹಾದ್ಯೆಲ್ಲ ಸುಡುತ್ತಾವೆ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಇನ್ಸ್ಪೈರ್ ಇಗ್ನೈಟ್ ಮೈಂಡ್ ಅಂಡ್ ಇಗ್ನೈಟ್ ಪಾಸಿಟಿವಿಟಿ ಘೋಷವಾಕ್ಯದಲ್ಲಿ ಆನ್ಲೈನ್ ಪಾಡ್ಕಾಸ್ಟ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲೆಯ 4 ಕಲ್ಯಾಣ ಇಲಾಖೆಗಳ 114 ಮೆಟ್ರಿಕ್ ನಂತರ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳ 9,235 ಪಿಯುಸಿ ಪದವಿ, ಇಂಜಿನಿಯರಿಂಗ್ ಹಾಗೂ ಸ್ನಾತಕೋತ್ತರ ಪದವಿ ಓದುತ್ತಿರುವ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಪಾಲ್ಗೊಂಡಿದ್ದರು. ವಿಡಿಯೋ ಸಂವಾದದ ಮೂಲಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ ಸಂಪನ್ಮೂಲ ವ್ಯಕ್ತಿ ಶಾಂತಪ್ಪ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆ, ಅಧ್ಯಯನ ವಿಧಾನ, ಸಮಯ ನಿರ್ವಹಣೆ, ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವ ಬಗ್ಗೆ ಮಾಹಿತಿ ನೀಡಿದರು. ಆನ್ಲೈನ್ ಪಾಡ್ಕಾಸ್ಟ್ ವಿಡಿಯೋ ಸಂವಾದದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಎನ್ ಹೇಮಂತ್, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಎಸ್ಜಿ ಶ್ರೀನಿವಾಸ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಲ್ಲೇಶಪ್ಪ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಕುಟುಂಬ ಮೌಲ್ಯವನ್ನು ಆಧಾರವಾಗಿಟ್ಟುಕೊಂಡು ಲಯನ್ಸ್ ಸಂಸ್ಥೆಯನ್ನು ಬೆಳೆಸಲು ಆದ್ಯತೆ ಕೊಡಬೇಕು ಎಂದು ಲಯನ್ಸ್ ಜಿಲ್ಲಾ ಮಾಜಿ ರಾಜ್ಯಪಾಲ ಎನ್ ಮೋಹನ್ ಕುಮಾರ್ ಹೇಳಿದರು. ಸಾಗರದ ಗ್ರೀನ್ ಎಂಬಸಿ ಹೋಟೆಲ್ನಲ್ಲಿ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಅವರು ಪದವಿ ಪ್ರದಾನ ಮಾಡಿ ಹಾಗೂ ನೂತನ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿ ಮಾತನಾಡಿದರು. ಸಮಯ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಇರಬೇಕು. ಸಮಯಕ್ಕೆ ಹೆಚ್ಚು ಆದ್ಯತೆ ಗೌರವ ಕೊಡಬೇಕು. ಹಣ ಇಡಲು ಬ್ಯಾಂಕ್ ಇದೆ, ಆದರೆ ಸಮಯ ಇಡಲು ಎಲ್ಲೂ ಬ್ಯಾಂಕ್ ಇಲ್ಲ. ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳುವಲ್ಲಿ ಯಶಸ್ಸು ಅಡಗಿದೆ ಎಂದರು. ಸಂಸ್ಥೆಯ ಮಾಜಿ ರಾಜ್ಯಪಾಲ ಕೆ ಸುರೇಶ್ ಪ್ರಭು ಮಾತನಾಡಿ, 2025-26 ಸಾಲಿನ ನಿಕಟಪೂರ್ವ ಅಧ್ಯಕ್ಷರಾದ ಡಾ ಪ್ರಸನ್ನ ಟಿ ಅತ್ಯುತ್ತಮ ಸೇವಾ ಕಾರ್ಯ ನಡೆಸಿ 317 ಸಿ ಜಿಲ್ಲೆಯ ಏಕೈಕ ಕ್ಲಬ್ ಆಗಿದ್ದು ಮೊದಲ ಬಾರಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಅವರ ತಂಡ ನಡೆಸಿದ 10 ಹಲವಾರು ಸೇವಾ ಕಾರ್ಯಗಳು ಮಾದರಿಯಾಗಿದ್ದು ಜನರಿಗೆ ತಲುಪಿವೆ. 20 ಹೊಸ ಸದಸ್ಯರನ್ನು ಸಂಸ್ಥೆಗೆ ಸೇರ್ಪಡೆ ಮಾಡಿರುವುದು 31 ವರ್ಷಗಳ ಲಯನ್ಸ್ ಇತಿಹಾಸದಲ್ಲಿ ಒಂದು ದಾಖಲೆ ಎಂದರು. ಮುಂದಿನ ವಿವರ. ಮೆಸ್ಕಾಂ ಶಿವಮೊಗ್ಗ ಗ್ರಾಮೀಣ ಉಪವಿಭಾಗ ಕಚೇರಿಯಲ್ಲಿ ಜುಲೈ 22 ಬೆಳಗ್ಗೆ 11 ಮಧ್ಯಾಹ್ನ 1 ಜನಸಂಪರ್ಕ ಸಭೆ ನಡೆಯಲಿದೆ. ಸಭೆಯಲ್ಲಿ ಮೆಸ್ಕಾಂ ಅಧಿಕಾರಿಗಳು ಭಾಗವಹಿಸಲಿದ್ದು ಸಂಬಂಧಪಟ್ಟ ಪ್ರದೇಶದ ಗ್ರಾಹಕರ ಅಹವಾಲು ಸ್ವೀಕರಿಸಲಿದ್ದಾರೆ. ಈ ಅವಕಾಶವನ್ನು ಗ್ರಾಹಕರು ಬಳಸಿಕೊಳ್ಳುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9444828950 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ನಶಾ ಮುಕ್ತ ಭಾರತ ಕೇವಲ ಸರ್ಕಾರದ ಯೋಜನೆಯಲ್ಲ, ಅದು ಪ್ರತಿ ನಾಗರಿಕನ ಜವಾಬ್ದಾರಿ ಎಂದು ಜಿಲ್ಲಾ ರಕ್ಷಣಾಧಿಕಾರಿ ಬಿ ನಿಖಿಲ್ ಹೇಳಿದರು. ನಗರದ ಆಚಾರ್ಯ ತುಳಸಿ ರಾಷ್ಟೀಯ ವಾಣಿಜ್ಯ ಕಾಲೇಜಿನಲ್ಲಿ ಐಕ್ಯುಎಸಿ, ಎನ್ಎಸ್ಎಸ್ ಹಾಗೂ ರೆಡ್ ಕ್ರಾಸ್ ಘಟಕಗಳ ಸಹಯೋಗದಲ್ಲಿ ಅಂತಾರಾಷ್ಟೀಯ ಯುವ ದಿನದ ಅಂಗವಾಗಿ ಆಯೋಜಿಸಿದ್ದ ನಶಾ ಮುಕ್ತ ಭಾರತ ಅಭಿಯಾನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಯುವಕರು ಮಾದಕ ವ್ಯಸನಗಳಿಂದ ದೂರವಿದ್ದಾಗ ಮಾತ್ರ ಆರೋಗ್ಯವಂತ, ಶಕ್ತಿಶಾಲಿ ಹಾಗೂ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ನಿರ್ಮಾಣ ಸಾಧ್ಯ. ಮಾದಕ ವಸ್ತುಗಳ ಸೇವನೆಯು ವ್ಯಕ್ತಿತ್ವ, ಆರೋಗ್ಯ, ಶಿಕ್ಷಣ, ಉದ್ಯೋಗ, ಆರ್ಥಿಕ ಸ್ಥಿರತೆ ಹಾಗೂ ಕುಟುಂಬದ ನೆಮ್ಮದಿ ಹಾಳಾಗುತ್ತದೆ, ಜೊತೆಗೆ ಅಪರಾಧ ಮತ್ತು ಅಪಘಾತಗಳಿಗೂ ಕಾರಣವಾಗುತ್ತದೆ ಎಂದರು. ವಯೋಸಹಜ ವ್ಯಾಮೋಹಗಳಿಂದ ಆರಂಭವಾಗುವ ದುಶ್ಚಟಗಳು ವ್ಯಕ್ತಿಯ ಬದುಕನ್ನು ಅಧೋಗತಿ ತಳ್ಳುತ್ತವೆ. ಆದ್ದರಿಂದ ವಿದ್ಯಾರ್ಥಿಗಳು ಯಾವುದೇ ಒತ್ತಡಗಳಿಗೆ ಮಣಿಯದೆ ಮಾದಕ ವ್ಯಸನಗಳಿಗೆ ಸ್ಪಷ್ಟವಾಗಿ ಇಲ್ಲ ಎಂದು ಹೇಳುವ ಧೈರ್ಯ ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಸಮಾಜದ ಪ್ರತಿಯೊಬ್ಬರೂ ನಶಾಮುಕ್ತ ವಾತಾವರಣ ನಿರ್ಮಿಸಲು ಸಹಕರಿಸಬೇಕು. ವ್ಯಸನದ ವಿರುದ್ಧ ಜಾಗೃತಿ ಮೂಡಿಸುವ ಜೊತೆಗೆ ವ್ಯಸನಕ್ಕೆ ಒಳಗಾದವರಿಗೆ ಸೂಕ್ತ ಚಿಕಿತ್ಸೆ ಹಾಗೂ ಪುನರ್ವಸತಿ ಕಲ್ಪಿಸುವ ಅಗತ್ಯವಿದೆ ಎಂದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಆಗವು ಗಂಗೆಯಾಗಿ ಹರಿದಂತೆಲ್ಲ ಸಂಗವೇ, ಭೋಗವು ಮೈಯಲ್ಲೂರಿ ಬೆಳೆದಂತೆಲ್ಲ ಕೆಂಡವೇ. ರಾಗವು ಗಂಗೆಯ

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
6: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
5: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
6: ಹಾಗಲ್ಲ ಡಾಕ್ಟ್ರೆ, ಫಾರಿನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
5: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
7: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
5: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
9: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
10: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
9: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
11: ಬಳಸಿ ಪರಿಶುದ್ಧ ನಂದಿನಿ.
0: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮ್ಮ ಸಂಜೆಯನ್ನ ಮತ್ತಷ್ಟು ರಂಗಾಗಿಸೋಕೆ ನಿಮ್ಮ ನೆಚ್ಚಿನ ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾತಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಪ್ರತಿ ದಿನ ಸಂಜೆ ನಾವು ಒಂದಲ್ಲ ಒಂದು ಪ್ರಮುಖ ವಿಷಯದ ಬಗ್ಗೆ, ನಿಮಗಾಗುವ ಲಾಭಗಳ ಬಗ್ಗೆ ಮಾಹಿತಿ ನೀಡ್ತಾ ಇರ್ತೇನೆ. ಸೊ ಇವತ್ತು ನಾವು ಮಾತಾಡ್ತಾ ಇರೋದು ಬರೀ ವಿಷಯ ಅಲ್ಲ ಸ್ನೇಹಿತರೆ, ನಮ್ಮ ಹೆಮ್ಮೆಯ ಕರ್ನಾಟಕದ ಇತಿಹಾಸವನ್ನೇ ಬದಲಾಯಿಸಿದ ಒಂದು ಕ್ರಾಂತಿಕಾರಿ ಕಾನೂನಿನ ಬಗ್ಗೆ. ಎಸ್, ಅದೇ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್. ಇದನ್ನ ನಮ್ಮ ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆದಿಡುವ ಮಾಹಿತಿ ಅಂತಂದ್ರೆ ತಪ್ಪಾಗಲ್ಲ. ಹಾಗಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಭೂ ಸುಧಾರಣೆಯ ಸುವರ್ಣ ಮಾಹಿತಿ ಇಲ್ಲಿದೆ ಕೇಳಿ. ಸ್ವಲ್ಪ ಫ್ಲಾಶ್ ಬ್ಯಾಕಿಗೆ ಹೋಗಿ ಬರೋಣ. ಒಂದು ಕಾಲ ಇತ್ತು ಸ್ನೇಹಿತರೆ, ಜಮೀನೆಲ್ಲ ಕೆಲವೇ ಕೆಲವು ಜಮೀನ್ದಾರರ ಕೈಯಲ್ಲಿ ಇರ್ತಾ ಇತ್ತು. ಹಗಲು ರಾತ್ರಿ ಕಷ್ಟಪಟ್ಟು ಮಣ್ಣಿನಲ್ಲಿ ಚಿನ್ನ ಬೆಳೆಯೋ ರೈತನಿಗೆ ಸ್ವಂತ ನೆಲೆ ಇರಲಿಲ್ಲ. ಅವನು ಕೇವಲ ಗೇಣಿದಾರನಾಗಿದ್ದ. ಆದರೆ 1961 ಜಾರಿಗೆ ಬಂದು 1974 ನಮ್ಮ ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜ್ ಅರಸು ಅವರ ಕಾಲದಲ್ಲಿ ಇದಕ್ಕೆ ಒಂದು ಐತಿಹಾಸಿಕ ತಿದ್ದುಪಡೆ ತರಲಾಯಿತು. ಆಗ ಹುಟ್ಟಿಕೊಂಡಿದ್ದೆ ಒಂದು ಅದ್ಭುತ ಘೋಷಣೆ, ಉಳುವವನೇ ಭೂಮಿಯ ಒಡೆಯ. ಹೇಳೋದಕ್ಕೆ ಎಷ್ಟು ಗಮ್ಮತ್ ಅನ್ಸತ್ತೆ ಅಲ್ವಾ? ಯಾರೋ ಬೆವರು ಸುರಿಸೋದು, ಯಾರಿಗೋ ಲಾಭ ಅನ್ನೋ ಪದ್ಧತಿಗೆ ಬ್ರೇಕ್ ಹಾಕಿ ಮಣ್ಣಿನ ಮಗನಿಗೆ ಮಣ್ಣಿನ ಹಕ್ಕನ್ನು ಕೊಟ್ಟ ಸುವರ್ಣ ಕಾಯ್ದೆ ಇದು ಅಂತಾನೆ ಹೇಳ್ಬಹುದು. ಸೊ ಹಾಗಾದ್ರೆ ಈ ಕಾಯ್ದೆಯ ಬಂಗಾರದಂತಹ ಪ್ರಮುಖ ಮುಖ್ಯಾಂಶಗಳ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ನಮ್ಮ ಕರ್ನಾಟಕ ಭೂ ಸುಧಾರಣೆಯ ಕಾಯ್ದೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಅಂದ್ರೆ ಕರ್ನಾಟಕ ಭೂ ಸುಧಾರಣೆಯ ಕಾಯ್ದೆ ಅಂದ್ರೆ ಏನು, ಅದರ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸಿದ್ದಾಯ್ತು. ಹಾಗಾದ್ರೆ ಈಗ ಈ ಕಾಯ್ದೆಯ ಬಂಗಾರದಂತಹ ಪ್ರಮುಖ ಮುಖ್ಯಾಂಶವನ್ನ ತಿಳಿಸ್ತೀನಿ, ಕೇಳಿ ಸ್ನೇಹಿತರೆ. ಈ ಕಾಯ್ದೆ ನಮ್ಮ ಜನರಿಗೆ ಏನೇನು ಅಧಿಕಾರ ಕೊಡುತ್ತೆ ಗೊತ್ತಾ? ಸುಮ್ಮನೆ ಕಣ್ಮುಚ್ಚಿ ಯೋಚನೆ ಮಾಡಿ ಸ್ನೇಹಿತರೆ, ಇದರ ಪವರ್ ಎಂಥದ್ದು ಅಂತ ನಿಮಗೆ ಗೊತ್ತಾಗುತ್ತೆ. ಎಸ್, ಮೊದಲನೇದಾಗಿ ಗೇಣಿದಾರರಿಗೆ ಮುಕ್ತಿ. ಯಾರು ವರ್ಷಾನುಗಟ್ಟಲೆಯಿಂದ ಭೂಮಿಯನ್ನ ನಂಬಿ ಉಳಿಮೆ ಮಾಡ್ತಾ ಇದ್ರೋ ಅವರಿಗೆ ಆ ಭೂಮಿಯ ಸಂಪೂರ್ಣ ಮಾಲೀಕತ್ವ ಸಿಕ್ತು. ಮಧ್ಯವರ್ತಿಗಳ ಕಾಟ ಬಂದಾಯಿತು. ಇನ್ನ ಎರಡನೇದಾಗಿ ಭೂಮಿಯ ಗರಿಷ್ಠ ಮಿತಿ. ಅಂದ್ರೆ ಒಬ್ಬರೇ 100 ಎಕರೆ ಜಮೀನು ಇಟ್ಟುಕೊಳ್ಳುವಂತಿಲ್ಲ ಅಂತ ಸರ್ಕಾರ ಒಂದು ಲಿಮಿಟ್ ಹಾಕ್ತು. ಹೆಚ್ಚುವರಿ ಇದ್ದ ಭೂಮಿಯನ್ನ ಸರ್ಕಾರ ತನ್ನ ವಶಕ್ಕೆ ಪಡೆದು ಭೂಮಿ ಇಲ್ಲದ ಬಡ ರೈತರಿಗೆ, ದಲಿತರಿಗೆ, ಹಿಂದುಳಿದವರಿಗೆ ಹಂಚಿತು. ಇದಲ್ವಾ ಅಸಲಿ ಸಾಮಾಜಿಕ ನ್ಯಾಯ ಅಂತಂದ್ರೆ. ಇನ್ನ ಮೂರನೇದಾಗಿ ಏನಪ್ಪಾ ಅಂದ್ರೆ ಇತ್ತೀಚಿನ ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬಹುದು, 2020 ತಿದ್ದುಪಡಿ ಆಯಿತು. ಅದು ಏನು ಅಂದ್ರೆ, ಹಳೆ ಕಾಲದಲ್ಲಿ ಕೇವಲ ಕೃಷಿಕರು ಮಾತ್ರ ಜಮೀನು ಕೊಳ್ಳಬಹುದಾಗಿತ್ತು. ಆದರೆ ಇತ್ತೀಚಿನ ತಿದ್ದುಪಡಿಗಳ ಪ್ರಕಾರ ಕೃಷಿಯೇತರೆ ಹಿನ್ನೆಲೆಯವರು ಕೂಡ ಕೃಷಿ ಭೂಮಿಯನ್ನ ಖರೀದಿಸೋದಕ್ಕೆ ಇದ್ದ ಕೆಲವು ನಿರ್ಬಂಧಗಳನ್ನು ಸಡಿಲಗೊಳಿಸಲಾಗಿದೆ. ಇದ್ರಿಂದ ಕೃಷಿ ವಲಯದಲ್ಲಿ ಹೊಸ ಹೂಡಿಕೆಗೆ ದಾರಿಯಾಗಿದೆ ಅಂತಾನೆ ಹೇಳಬಹುದು. ಸೊ ಹಾಗಾದ್ರೆ ನಮ್ಮ ಕಾರ್ಯಕ್ರಮದ ಹೆಸರೇ ಸೂಚಿಸುತ್ತೆ, ಅಂದ್ರೆ ಪರಿಹಾರದ ಕಡೆಗೆ ಅಂದ ಮೇಲೆ ನಿಮಗೊಂದು ಯೂಸ್ಫುಲ್ ಮಾಹಿತಿ ಕೊಡಲೇಬೇಕು ಅಲ್ವಾ? ಸೊ ಸ್ನೇಹಿತರೆ, ಸುಮಾರು ಜನರಿಗೆ ಇವತ್ತಿಗೂ ತಾತ ಮುತ್ತಾತನ ಕಾಲದ ಜಮೀನು ಪಹಣಿ ಅಂದ್ರೆ RTC, ಮ್ಯೂಟೇಷನ್ ಅಥವಾ ಫಾರಂ ನಂಬರ್ 7, ಫಾರಂ ನಂಬರ್ 7A ಗೊಂದಲ ಇರುತ್ತೆ. ಭೂ ಸುಧಾರಣೆ ಕಾಯ್ದೆಯಡಿ ನಿಮಗೆ ಸಿಕ್ಕ ಜಮೀನಿನ ಹಕ್ಕು ಪತ್ರ ಇರಬೇಕು ಅಂತಂದ್ರೆ ನೀವು ಏನ್ ಮಾಡಬಹುದು ಅಂತ ಡೀಟೇಲ್ ಆಗಿ ಒಂದೊಂದಾಗಿ ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಈಗ ನೀವು ನಿಮ್ಮ ಮನಸ್ಸಲ್ಲಿ ಅನ್ಕೊಳ್ತಾ ಇರಬಹುದು, ಶ್ವೇತಾ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆಯ ಬಗ್ಗೆ ಇತಿಹಾಸ ಹೇಳಿದ್ರೆ ಸಾಲದು. ಇವತ್ತಿನ ದಿನ ನಮಗೆ ಜಮೀನಿನ ವಿಷಯದಲ್ಲಿ ಕೋರ್ಟು ಕಚೇರಿ ಅಂತ ಅಲಿಯೋದಕ್ಕೆ ಆಗ್ತಾ ಇಲ್ಲ. ನಮಗೆ ಸಿಗ್ಬೇಕಾಗಿರೋ ಅಸಲಿ ಪರಿಹಾರ ಏನು, ಕಾನೂನಾತ್ಮಕವಾಗಿ ನಾವು ಹೇಗೆ ಗಟ್ಟಿ ಆಗ್ಬೇಕು ಅನ್ನೋದನ್ನ ಬಿಡಿಸಿ ಹೇಳಿ ಅಂತ ನೀವು ಕೇಳ್ತಾ ಇರ್ಬೋದು. ಎಸ್, ಬನ್ನಿ ಸ್ನೇಹಿತರೆ, ಇವತ್ತು ಈ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆಯ ಅಡಿಯಲ್ಲಿ ಬರುವ ಸಂಪೂರ್ಣ ಸುದೀರ್ಘ ಕಾನೂನಾತ್ಮಕ ಪರಿಹಾರಗಳ ಗೈಡನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ, ಕೇಳಿ. ಮೊದಲನೇದಾಗಿ, ನಮ್ಮ ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ದೊಡ್ಡ ತಲೆನೋವು ಅಂತಂದ್ರೆ ಈ ಫಾರ್ಮ್ ನಂಬರ್ 7. ಏನಿದು ಫಾರ್ಮ್ ನಂಬರ್ 7? ಕಾಯ್ದೆ ಜಾರಿಗೆ ಬಂದಾಗ ಗೇಣಿದಾರರು ತಮಗೆ ಭೂಮಿಯ ಒಡೆತನ ಸಿಗಬೇಕು ಅಂತ ಅರ್ಜಿ ಹಾಕಿಕೊಳ್ಳೋದಕ್ಕೆ ಇದ್ದ ಫಾರಂ ಇದು. ಆದರೆ ಅದೆಷ್ಟೋ ಜನ ಅನಕ್ಷರಸ್ಥರು ಅಜ್ಞಾನದಿಂದ ಅಥವಾ ಜಮೀನ್ದಾರರ ಹೆದರಿಕೆಯಿಂದ ಆ ಕಾಲದಲ್ಲಿ ಅರ್ಜಿ ಹಾಕಲೇ ಇಲ್ಲ. ಇನ್ನ ಫಾರಂ 7A ಅಂತಂದ್ರೆ, ಈಗ ಅಂದಿನ ಕಾಲದಲ್ಲಿ ಯಾರು ಈ ಅರ್ಜಿಯನ್ನ ಹಾಕ್ಲಿಲ್ವೋ ಅಂತಹ ವಂಚಿತರಿಗಾಗಿ ಸರ್ಕಾರ ಆಮೇಲೆ ತಂದಿದ್ದೇ ಫಾರಂ 7A. ಸೊ ಸ್ನೇಹಿತರೆ, ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ, ನಿಮ್ಮ ತಾತ ಅಥವಾ ತಂದೆ ಆ ಕಾಲದಲ್ಲಿ ಅರ್ಜಿ ಹಾಕಿದ್ದು ಭೂ ನ್ಯಾಯಮಂಡಳಿ ಇವತ್ತಿಗೂ ಆರ್ಡರ್ ಪಾಸ್ ಮಾಡದೆ ಕೇಸ್ ನನಗುದಿಗೆ ಬಿದ್ದಿದ್ಯಾ, ತಕ್ಷಣವೇ ನಿಮ್ಮ ತಾಲೂಕಿನ ಲಿಟಿಗೇಷನ್ ರಿಜಿಸ್ಟರ್ ಚೆಕ್ ಮಾಡ್ಕೊಳ್ಳಿ. ಭೂ ನ್ಯಾಯಮಂಡಳಿಯ ಹಳೆಯ ಕಡತಗಳನ್ನ ಮರುಪರಿಶೀಲಿಸಲು ಅಥವಾ ಹೈಕೋರ್ಟ್ ಮೆಟ್ಟಿಲೇರಲು ನಿಮ್ಮ ಬಳಿ ಈ ಅರ್ಜಿಯ ನಕಲು ಪ್ರತಿ ಇರಬೇಕಾಗುತ್ತೆ. ಆರ್ಡರ್ ಆಗಿದ್ರೂ ಪಹಣಿಯಲ್ಲಿ ಹೆಸರು ಬಂದಿಲ್ಲ ಅಂತಂದ್ರೆ ಆ ಟ್ರಿಬ್ಯುನಲ್ ಆರ್ಡರ್ ಪ್ರತಿಯನ್ನ ತೆಗೆದುಕೊಂಡು ತಹಶೀಲ್ದಾರಿಗೆ ಪೌತಿ ಹಕ್ಕು ಬದಲಾವಣೆಗೆ ಅರ್ಜಿ ಸಲ್ಲಿಸಬೇಕು. ಸೊ ಇನ್ನ ಎರಡನೇದಾಗಿ, ಸೆಕ್ಷನ್ 79A ಮತ್ತು ಸೆಕ್ಷನ್ 79B ರದ್ದತಿಯ ಬಗ್ಗೆ ನಿಮಗಿರುವ ಹೊಸ ಪರಿಹಾರ ಮತ್ತು ಅವಕಾಶದ ಬಗ್ಗೆ ಹೇಳ್ತೀನಿ, ಕೇಳಿ ಸ್ನೇಹಿತರೆ. ಇದು ತೀರಾ ಇತ್ತೀಚಿನ ಅತಿ ದೊಡ್ಡ ಬದಲಾವಣೆ ಅಂತಾನೆ ಹೇಳಬಹುದು. ಹಳೆ ಕಾಯ್ದೆಯಲ್ಲಿ ಸೆಕ್ಷನ್ 79A ಮತ್ತು ಸೆಕ್ಷನ್ 79B ಅಂತ ಇತ್ತು. ಆದ್ರೆ ಕೃಷಿಯೇತರ ಆದಾಯ ವರ್ಷಕ್ಕೆ 25 ಲಕ್ಷಕ್ಕಿಂತ ಜಾಸ್ತಿ ಇದ್ದವರು ಕೃಷಿ ಭೂಮಿ ಕೊಳ್ಳುವಂತಿರಲಿಲ್ಲ. ಕೃಷಿ ಹಿನ್ನೆಲೆ ಇಲ್ಲದವರು ಭೂಮಿ ತಗೊಂಡ್ರೆ ಸರ್ಕಾರ ಜಪ್ತಿ ಮಾಡ್ತಾ ಇತ್ತು. ಇದರ ಅಡಿಯಲ್ಲಿ ಲಕ್ಷಾಂತರ ಕೇಸುಗಳು ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ನಲ್ಲಿ ಬಾಕಿ ಉಳಿದಿದ್ದವು ಅಂತಾನೆ ಹೇಳಬಹುದು. ಹಾಗಾಗಿ ಸರ್ಕಾರ ಈ ಕರಾಳ ಸೆಕ್ಷನ್ಗಳನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿದೆ. ಸೊ ನಿಮ್ಮ ಮೇಲೊಬ್ಬರ ಮೇಲೆ ಈ ಸೆಕ್ಷನ್ ಅಡಿಯಲ್ಲಿ ಎಸಿ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದ್ದ, ಚಿಂತೆ ಬಿಡಿ, ಆ ಕೇಸುಗಳನ್ನೆಲ್ಲ ಈಗ ಕಾನೂನಾತ್ಮಕವಾಗಿ ವಜಾಗೊಳಿಸುತ್ತೆ. ನೀವು ತಕ್ಷಣ ನಿಮ್ಮ ವಕೀಲರ ಮೂಲಕ ಅಥವಾ ನೇರವಾಗಿ ಎಸಿ ಕೋರ್ಟ್ಗೆ ಭೇಟಿ ನೀಡಿ, ತಿದ್ದುಪಡಿ ಕಾಯ್ದೆಯ ಅನ್ವಯ ಕೇಸ್ ಕ್ಲೋಸ್ ಮಾಡಿಸಿ. ನಿಮ್ಮ ಜಮೀನಿನ ಮೇಲಿದ್ದ ಸ್ಟೇ ಅಥವಾ ಸರ್ಕಾರ ಮುಟ್ಟುಗೋಲು ಆದೇಶವನ್ನ ತೆರವುಗೊಳಿಸಿಕೊಳ್ಳಬಹುದು. ಹಾಗೇನೆ ಸ್ನೇಹಿತರೆ, PTCL ಕಾಯ್ದೆ ಮತ್ತು ಜಮೀನಿನ ಮಾಲೀಕತ್ವದ ಗಟ್ಟಿ ಪರಿಹಾರ ಏನಪ್ಪಾ ಅಂದ್ರೆ, ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಾಂಧವರಿಗೆ ಭೂ ಸಾಧಾರಣೆ ಕಾಯ್ದೆ ಮತ್ತು PTCL ಅಂದ್ರೆ ಪ್ರೊಬೇಷನರಿ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟೇನ್ ಲ್ಯಾಂಡ್ಸ್ ಕಾಯ್ದೆ ಒಂದು ಸಂಜೀವಿನಿ ಅಂತಾನೆ ಹೇಳಬಹುದು. ಸರ್ಕಾರದಿಂದ ಮಂಜೂರಾದ ಜಮೀನನ್ನು ನಿಯಮ ಮೀರಿ ಬೇರೆಯವರಿಗೆ ಮಾರಾಟ ಮಾಡಿದ್ದರೆ ಅದನ್ನು ಮರಳಿ ಪಡೆಯೋದಕ್ಕೆ ಈ ಕಾಯ್ದೆ ನೆರವಾಗುತ್ತೆ. ಸೊ ಸ್ನೇಹಿತರೆ, ನಿಮ್ಮ ಹಿರಿಯರಿಗೆ ಮಂಜೂರಾದ ಜಮೀನನ್ನು ಯಾರಾದರೂ ಮೋಸದಿಂದ ಅಥವಾ ಕಾನೂನು ಬಾಹಿರವಾಗಿ ಖರೀದಿ ಮಾಡಿದ್ದರೆ ನೀವು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ದಾವೆ ಹೂಡಬಹುದು. ಸುಪ್ರೀಂ ಕೋರ್ಟ್ನ ಇತ್ತೀಚಿನ ನಿರ್ದೇಶನಗಳ ಪ್ರಕಾರ ಇಂತಹ ಪ್ರಕರಣಗಳಲ್ಲಿ ಸಮಂಜಸವಾದ ಕಾಲಮಿತಿಯೊಳಗೆ ರೀಸನಬಲ್ ಟೈಮ್ ಒಳಗೆ ಅರ್ಜಿ ಸಲ್ಲಿಸುವುದು ಮುಖ್ಯ. ವಿಳಂಬ ಮಾಡಬೇಡಿ. ಹಳೆಯ ದಾಖಲೆಗಳನ್ನು ಹುಡುಕಿ ತಕ್ಷಣ ಎಸಿ ಕೋರ್ಟ್ಗೆ ಹೋಗಿ. ಇನ್ನ ಕೊನೆಯದಾಗಿ ಡಿಜಿಟಲ್ ಪರಿಹಾರ, ಕಚೇರಿಗಳಿಗೆ ಅಲೆಯೋದನ್ನ ತಪ್ಪಿಸಿ. ಬಹಳ ಜನ ರೈತರು ಬೆಳಗ್ಗೆ ಎದ್ದರೆ ಸಾಕು ತಹಶೀಲ್ದಾರ್ ಆಫೀಸ್ ಮುಂದೆ ಕ್ಯೂ ನಿಂತಿರ್ತಾರೆ. ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಅದಕ್ಕೆಲ್ಲ ಬ್ರೇಕ್ ಬಿದ್ದಿದೆ ಸ್ನೇಹಿತರೆ. ನಿಮ್ಮ ಬೆರಳ ತುದಿಯಲ್ಲೇ ಪರಿಹಾರ ಇದೆ ಅಂತಾನೆ ಹೇಳಬಹುದು. ಎಸ್, ಆ ಪರಿಹಾರ ಏನು ಗೊತ್ತಾ? ಭೂಮಿ ಪೋರ್ಟಲ್. ನಿಮ್ಮ ಜಮೀನಿನ ಹಕ್ಕು ಬದಲಾವಣೆ ಯಾವ ಹಂತದಲ್ಲಿದೆ ಅನ್ನೋದನ್ನ ಆನ್ಲೈನ್ನಲ್ಲೇ ಟ್ರ್ಯಾಕ್ ಮಾಡಬಹುದು. ಯಾರಾದರೂ ಲಂಚ ಕೇಳಿದರೆ ಅಥವಾ ಕೆಲಸ ವಿಳಂಬ ಮಾಡಿದರೆ ಭೂಮಿ ವೆಬ್ಸೈಟ್ನಲ್ಲೇ ದೂರು ದಾಖಲಿಸಬಹುದು. ಇದಕ್ಕೆ ಆಧಾರ್ ಲಿಂಕ್ ಇರಬೇಕು ಸ್ನೇಹಿತರೆ. ನಿಮ್ಮ ಪಹಣಿಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನ ಲಿಂಕ್ ಮಾಡಿಸಿ. ಇದರಿಂದ ನಿಮ್ಮ ಒಪ್ಪಿಗೆ ಇಲ್ಲದೆ ಯಾರೂ ಕೂಡ ಜಮೀನಿನ ಖಾತೆ ಬದಲಾಯಿಸಲು ಅಥವಾ ವಂಚಿಸಲು ಸಾಧ್ಯವೇ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಸ್ನೇಹಿತರೆ, ಜಮೀನಿನ ವಿವಾದಗಳಿದ್ದಾಗ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳು ಅಥವಾ ದಲ್ಲಾಳಿಗಳನ್ನ ನಂಬಿ ಹಣ ಕಳೆದುಕೊಳ್ಳಬೇಡಿ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಕಂದಾಯ ದಾಖಲೆಗಳು ಮನೆ ಬಾಗಿಲಿಗೆ ಅನ್ನೋ ಯೋಜನೆಯನ್ನು ತಂದಿದೆ. ಇದರ ಸದುಪಯೋಗ ಪಡಿಸಿಕೊಳ್ಳಿ. ಅಬ್ಬಾ, ಇವತ್ತು ಸ್ವಲ್ಪ ಸುದೀರ್ಘವಾಗಿ ಮಾಹಿತಿ ತಿಳ್ಕೊಂಡ್ವಿ ಅಲ್ವಾ? ಆದ್ರೆ ಸ್ನೇಹಿತರೆ, ಇದು ಪ್ರತಿಯೊಬ್ಬ ಕನ್ನಡಿಗನೂ ಪ್ರತಿಯೊಬ್ಬ ರೈತನೂ ತಿಳಿದುಕೊಳ್ಳಬೇಕಾದ ಸುವರ್ಣ ಸತ್ಯಗಳು ಅಂತಾನೆ ಹೇಳಬಹುದು. ಕಾನೂನಿನ ಅರಿವೇ ನಮಗಿರುವ ಅತಿ ದೊಡ್ಡ ಪರಿಹಾರ. ಏನಂತೀರಾ? ಸೊ ನಿಮ್ಮ ಜಮೀನಿನ ಸಮಸ್ಯೆಗಳಿಗೆ ಇವತ್ತಿನ ಈ ಮಾಹಿತಿ ಸ್ವಲ್ಪ ಮಟ್ಟಿಗಾದ್ರೂ ದಾರಿ ತೋರಿಸುತ್ತೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡದೇನೆ ಇವತ್ತು ಕೂಡ ನಾನ್ ಬಂದಿದ್ದೀನಿ, ಆರ್ಜೆ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಅಥವಾ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680 9629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು ಕೇಳೋದು ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ, ನಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಅಜ್ಜ ಮುತ್ತಜ್ಜ ಅವರ ಕಾಲದಿಂದಲೂ ಕೂಡ ನೋಡಿರೋ ಹಾಗೆ ಲೈಫ್ ಸ್ಪ್ಯಾನ್ ಅನ್ನುವಂಥದ್ದು 70 ವರ್ಷ, 68 ವರ್ಷ ಅಥವಾ 80 ವರ್ಷದವರೆಗೂ ಕೂಡ ಬದುಕಿರೋದುಂಟು. ಸೊ ಈ ತರ ನಾವು ನಮ್ಮ ಭಾರತದಲ್ಲಿ ನೋಡ್ತೀವಿ ಅಂತಂದ್ರೆ ಭಾರತೀಯರು 70 ವರ್ಷಗಳಿಗೂ ಹೆಚ್ಚು ಕಾಲ ಬದುಕೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿ ತಿಳ್ಕೊಬೇಕಾಗತ್ತೆ. ಯಾಕೆ ಅಂತಂದ್ರೆ 1900ರಲ್ಲಿ ನೋಡ್ತೀವಿ ಅಂತಂದ್ರೆ ಜಗತ್ತಿನ ಜನರ ಸರಾಸರಿ ಜೀವಿತಾವಧಿ ಅಂದ್ರೆ ಲೈಫ್ ಸ್ಪ್ಯಾನ್ ಅಂತ ಏನು ಹೇಳ್ತೀವಿ ಅದು 46-48 ವರ್ಷಗಳ ನಡುವೆ ಇತ್ತಂತೆ. ಹಾಗೇನೆ 2024ರಲ್ಲಿ ನೋಡ್ತೀವಿ ಅಂತಂದ್ರೆ ಜಗತ್ತಿನ ಜನರ ಸರಾಸರಿ ಜೀವಿತಾವಧಿ 76-79 ವರ್ಷಗಳಿಗೆ ಹೆಚ್ಚಾಗಿತ್ತಂತೆ. ಸೊ ಹಾಗಾದ್ರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಂತಹ ಟೈಮ್ನಲ್ಲಿ ಎಷ್ಟಿರ್ಬೋದು ಅಂತ ನೀವು ಥಿಂಕ್ ಮಾಡಿದ್ರೆ

ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಗ್ಯಾರಂಟಿ ಪೊನ್ನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ.

ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಭಾರತೀಯರು 70 ವರ್ಷಗಳಿಗೂ ಹೆಚ್ಚು ಕಾಲ ಬದುಕೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿ ಕೇಳಿದೆ. ಆ್ಯಂಡ್ ಹಾಗೆ ಈಗಿರುವಂತಹ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಹಾಗೆ ನಾವು ತಿಂತಾ ಇರುವಂತಹ ಫುಡ್ ಆಗಿರ್ಬೋದು, ಇದನ್ನೆಲ್ಲ ಗಮನಿಸಿ ಹಾಗೆ ಈಗಿನ ಕಾಲದಲ್ಲಿ ಎಷ್ಟೊಂದು ಆರೋಗ್ಯದ ತೊಂದರೆಗಳಾಗ್ತಾ ಇದೆ ಇದನ್ನೆಲ್ಲ ಗಮನಿಸಿದ್ರೆ ಒಂದು ಅಂದಾಜು ನಿಮಗೆ ಅನಿಸುವ ಹಾಗೆ ನಮ್ಮ ಭಾರತೀಯರ ಲೈಫ್ ಸ್ಪ್ಯಾನ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಿಮಗೇನಾದ್ರು ಅನಿಸಿದ್ರೆ ಅದನ್ನು ಹೇಳಿ ಅಂತ ಹೇಳ್ತಾ, ಈಗ ನಾನು ಹೇಳ್ತಾ ಇದ್ದೆ ಆಗಲೇ 1900ರಲ್ಲಿ ಜಗತ್ತಿನ ಜನರ ಸರಾಸರಿ ಜೀವಿತಾವಧಿ 46-48 ವರ್ಷ ಇತ್ತು. 2024ರಲ್ಲಿ 76-79 ವರ್ಷಗಳಿಗೆ ಹೆಚ್ಚಾಗಿತ್ತು. ಅದೇ ಥರನೇ ನಾವು ನೋಡ್ತೀವಿ ಅಂದರೆ 1947ರಲ್ಲಿ ಜೀವಿತಾವಧಿ ಬರೀ 32 ವರ್ಷಗಳಾಗಿತ್ತು. ಹಾಗೆಯೇ 2014ರಲ್ಲಿ ಕೂಡ ಸರಾಸರಿ ಜೀವಿತಾವಧಿಯನ್ನು ಗಮನಿಸಿದ್ವಿ ಅಂತಂದರೆ ಅದು 70 ವರ್ಷಗಳಾಗಿತ್ತು. ಸೊ ಹಾಗಾದರೆ ಭಾರತದಲ್ಲಿ ಈಗಿರೋದು ಯುವ ಜಯಂತಿನೇ ಹೆಚ್ಚು, ಹಾಗಾಗಿನೇ ನಮ್ಮ ಭಾರತವನ್ನು ಯುವ ಭಾರತ ಅಂತ ಕೂಡ ಕರೀತಾರೆ. ಆದರೆ ಜೀವಿತಾವಧಿ ಹೀಗೇನೆ ಏರ್ತಾ ಹೋದರೆ ಒಂದಲ್ಲ ಒಂದಿನ ನಮ್ಮ ದೇಶ ವೃದ್ಧ ಭಾರತ ಆಗೋದಂತೂ ಸತ್ಯ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ವಿಶ್ವದ ಹಾಗೆ ಭಾರತದ ಜನಸಾಮಾನ್ಯರ ಜೀವಿತಾವಧಿ ದಿನೇ ದಿನೇ ಹೆಚ್ಚುತ್ತಾ ಇರೋದಕ್ಕೆ ಕಾರಣ ಏನು, ನಿಮಗೇನಾದರೂ ಗೊತ್ತಿದ್ರೆ ಅದನ್ನು ಕೂಡ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇದಕ್ಕೆ ಉತ್ತರವನ್ನು ತಿಳಿಸುವಂತಹ ಪ್ರಯತ್ನವನ್ನು ನಾನು ಕೂಡ ಮಾಡ್ತೀನಿ. ಬಹಳಷ್ಟು ಜನ ತಜ್ಞರು ವಿಜ್ಞಾನಿಗಳು ಇದರ ಬಗ್ಗೆ ಉತ್ತರವನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಏನೇನೆಲ್ಲ ಕಾರಣಗಳನ್ನು ಕೊಟ್ಟಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದರೆ, ಸೊ ಅದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಉತ್ತರವನ್ನು ಕಂಡುಹಿಡಿಯೋದಕ್ಕೆ ಬ್ರಿಟಿಷ್ ಮೆಡಿಕಲ್ ಜನರಲ್ ವಿಶ್ವದ ಪ್ರಸಿದ್ಧ ವೈದ್ಯಕೀಯ ನಿಯತಕಾಲಿಕವು ಒಂದು ಅಧ್ಯಯನವನ್ನು ನಡೆಸುತ್ತೆ. 2007ರಲ್ಲಿ ಆಧುನಿಕ ವೈದ್ಯಕೀಯಕ್ಕೆ ಮಹಾ ತಿರುವುಗಳನ್ನು ನೀಡಿದಂತಹ 70 ಸಂಶೋಧನೆಗಳನ್ನು ಆಯ್ಕೆ ಮಾಡುತ್ತೆ. ಆನಂತರ 70 ಸಂಶೋಧನೆಗಳಲ್ಲಿ 15 ಪ್ರಮುಖ ಸಂಶೋಧನೆಗಳನ್ನು ಆಯ್ಕೆ ಮಾಡಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸುತ್ತೆ. ಆ ಪಟ್ಟಿಯನ್ನು BMJಯಲ್ಲಿ ಪ್ರಕಟ ಕೂಡ ಮಾಡುತ್ತೆ. ಈ 15 ಸಂಶೋಧನೆಗಳಲ್ಲಿ ಮನುಕುಲ ಆರೋಗ್ಯವನ್ನು ಕಾಪಾಡಿ ಜೀವಿತಾವಧಿಯನ್ನು ಹೆಚ್ಚಿಸುವಲ್ಲಿ ಮಹಾ ತಿರುವನ್ನು ಕೊಟ್ಟ ಅತಿ ಮುಖ್ಯವಾದ ಸಂಶೋಧನೆ ಈ ರೀತಿಯಲ್ಲಿದ್ದಾವೆ. ಫಸ್ಟಿಂದು ದ ಡಿಸ್ಕವರಿ ಆಫ್ ಆಂಟಿಬಯೋಟಿಕ್ಸ್, ಅಂದರೆ ಪ್ರತಿ ಜೈವಿಕ ಔಷಧಗಳ ಆವಿಷ್ಕಾರ ಆಗಿರುತ್ತೆ. ನಂತರ ಇಮೇಜಿಂಗ್, ನಿಧಾನ ಚಿತ್ರಣ ಆಗಿರುತ್ತೆ. ಮತ್ತೆ ಟಿಶ್ಯೂ ಕಲ್ಚರ್, ಅನಸ್ಥೇಷಿಯಾ, ಸ್ಯಾನಿಟೇಷನ್, ಜರ್ಮ್ ಥೆರಪಿ, ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್, ವ್ಯಾಕ್ಸಿನ್ಸ್, ಕಾಂಟ್ರಾಸೆಪ್ಟಿವ್ ಪಿಲ್, ಕಂಪ್ಯೂಟರ್ ಟೆಕ್ನಾಲಜಿ, ಓರಲ್ ರಿಹೈಡ್ರೇಷನ್ ಥೆರಪಿ, ಮೊನೋಕ್ಲೋನಲ್ ಆಂಟಿಬಾಡಿ ಟೆಕ್ನಾಲಜಿ, ಡಿಸ್ಕವರಿ ಆಫ್ ಸ್ಮೋಕಿಂಗ್ ರಿಸ್ಕ್ಸ್, ಡಿಸ್ಕವರಿ ಆಫ್ ದ ಸ್ಟ್ರಕ್ಚರ್ ಆಫ್ DNA, ಈ ರೀತಿ ಬೇರೆ ಬೇರೆ ಪಟ್ಟಿಗಳನ್ನ ರೆಡಿ ಮಾಡುತ್ತೆ. ಹಾಗೆ ಇದರಲ್ಲಿ ಅರವಳಿಕೆಗಳು, ಲಸಿಕೆಗಳು ಮತ್ತೆ ORS ಈ ರೀತಿಯ ಮಹಾನ್ ಸಂಶೋಧನೆಗಳಿದ್ರೂ ಸಹ ಅವು ಪ್ರಥಮ ಸ್ಥಾನವನ್ನು ಗಳಿಸೋದಕ್ಕೆ ಆಗಿರೋದಿಲ್ಲ. ಅಂದರೆ 11,300 ಜನ ಹೇಳೋ ಪ್ರಕಾರದಲ್ಲಿ ಕುಡಿಯುವ ಶುದ್ಧ ನೀರು ಹಾಗೆ ಒಳಚರಂಡಿ ವ್ಯವಸ್ಥೆ ಹಾಗೂ ವೈಯಕ್ತಿಕ ಸ್ವಚ್ಛತೆ ಮತ್ತೆ ಸಾರ್ವಜನಿಕ ನೈರ್ಮಲ್ಯ ಅನ್ನೋದು ಆರೋಗ್ಯವನ್ನು ಸುಧಾರಿಸೋದ್ರಲ್ಲಿ ಪ್ರಮುಖ ಅಂಶವಾಗಿದೆ ಅಂತ ಹೇಳಿ ಬಹಳಷ್ಟು ಜನ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ. ಸೊ ಇದಕ್ಕೆ ಇನ್ನೂ ಏನೆಲ್ಲ ಕಾರಣಗಳಿರಬಹುದು ಮತ್ತೆ ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಯಾವೆಲ್ಲ ವಿಚಾರಗಳು ಪ್ರಮುಖವಾಗಿದ್ದು ಅದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು RJ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಸೊ ಭಾರತೀಯರಲ್ಲಿ 70 ವರ್ಷಗಳ ಕಾಲ ಬದುಕುವಂತಹ ಸಾಮರ್ಥ್ಯ ಅಥವಾ ಆ ಒಂದು ಜೀವಿತಾವಧಿ ಹೇಗೆ ಸಾಧ್ಯ ಆಯಿತು ಅನ್ನೋದ್ರ ಬಗ್ಗೆ ನಾನು ಕೂಡ ಆಗಲಿಂದ ಹೇಳ್ತಾ ಇದ್ದೆ. ಸೊ ಬಹಳಷ್ಟು ಜನ ತಮ್ಮ ಅಭಿಪ್ರಾಯವನ್ನು ತಿಳಿಸಿದಾಗ ಅದರಲ್ಲಿ ತಿಳಿದು ಬಂದದ್ದು ಶುದ್ಧ ಕುಡಿಯುವ ನೀರು, ಹಾಗೆ ವೈಯಕ್ತಿಕ ಸ್ವಚ್ಛತೆ ಆಗಿರ್ಬೋದು, ಸಾರ್ವಜನಿಕ ನೈರ್ಮಲ್ಯ ಆಗಿರ್ಬೋದು, ಇದು ಆರೋಗ್ಯವನ್ನ ನಿರ್ಧರಿಸುವಂತಹ ಒಂದು ಪ್ರಮುಖ ಅಂಶ ಆಗಿದೆ ಅಂತ ಹೇಳಿ ಬಹಳಷ್ಟು ಜನ ತಮ್ಮ ಅಭಿಪ್ರಾಯವನ್ನು ತಿಳಿಸಿರ್ತಾರೆ. ಹಾಗೆಯೇ ಬಹಳಷ್ಟು ಜನ ತಜ್ಞರು, ವಿಜ್ಞಾನಿಗಳು ಕೂಡ ಇದ್ರ ಬಗ್ಗೆ ಶೋಧನೆಯನ್ನು ಮಾಡಿದಾಗ ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಸಿಂಧೂ ಸರಸ್ವತಿ ನಾಗರಿಕತೆ ಪ್ರಮುಖವಾಗಿದ್ದು, ಆಗಿನ ಸಮಯದಲ್ಲಿ ಈಗಿರೋ ಹಾಗೆ ಯಾವುದೇ ರೀತಿಯ ಹ್ಯಾಂಡ್ ವಾಶ್ಗಳು ಇರ್ತಾ ಇರಲಿಲ್ಲ ಅಥವಾ ಸೋಪ್ಗಳು ಇರ್ತಾ ಇರಲಿಲ್ಲ, ಕೆಮಿಕಲ್ಗಳು ಇರ್ತಾ ಇರಲಿಲ್ಲ. ಆದರೂ ಕೂಡ ಆಗಿನ ಸಮಯದಲ್ಲಿ ಜನರು ಬಹಳಷ್ಟು ಸಮಯದವರೆಗೆ ಜೀವನವನ್ನು ನಡೆಸ್ತಾ ಇದ್ರು. ಹಾಗೆಯೇ ಈ ನಾಗರಿಕತೆಯ ವಿಶಿಷ್ಟ ಏನು ಅಂತ ನೋಡೋದಾದ್ರೆ, ಜಗತ್ತಿನ ಯಾವುದೇ ನಾಗರಿಕತೆಗಳಲ್ಲಿ ಕಂಡುಬರುವಂತಹ ಅತ್ಯುತ್ತಮ ಕುಡಿಯುವ ನೀರು ಹಾಗೆ ಒಳಚರಂಡಿ ವ್ಯವಸ್ಥೆ ಆಗಿತ್ತು. ಆದರೆ ಈ ಸರ್ವಶ್ರೇಷ್ಠ ವ್ಯವಸ್ಥೆ ಭಾರತದಲ್ಲಿ ಯಾಕೆ ಮುಂದುವರಿಯಲಿಲ್ಲ ಅನ್ನೋದು ಸಂಶೋಧನೆಗೆ ಅರ್ಹವಾದ ವಿಚಾರ ಆಗಿದೆ. ಯಾವ ದೇಶದಲ್ಲಿ ಉತ್ತಮ ಕುಡಿಯುವ ನೀರು ಹಾಗೆ ಒಳಚರಂಡಿಯ ವ್ಯವಸ್ಥೆ ಇರುತ್ತೋ ಆ ದೇಶ ನಿಜಕ್ಕೂ ಆರೋಗ್ಯವಂತರ ದೇಶವಾಗಿರುತ್ತೆ, ಮತ್ತು ವೈಯಕ್ತಿಕ ಸ್ವಚ್ಛತೆ ಹಾಗೂ ಸಾರ್ವಜನಿಕ ನೈರ್ಮಲ್ಯ ನಮ್ಮ ಆರೋಗ್ಯಕ್ಕೆ ಹಾಗೆ ದೀರ್ಘಾಯುಷಿಗೆ ಪ್ರಮುಖ ಕಾರಣ ಆಗುತ್ತೆ. ಸೊ ಈ ರೀತಿಯಲ್ಲಿ ಸಂಶೋಧನೆಗಳು, ವಿಜ್ಞಾನಿಗಳು ತಿಳಿಸಿದ ಹಾಗೆ ನಮ್ಮ ದೈನಂದಿನ ಚಟುವಟಿಕೆಗಳು ನಮ್ಮ ಆರೋಗ್ಯಕ್ಕೆ ಮುಖ್ಯವಾದ ಕಾರಣ ಆಗುತ್ತೆ. ಈಗಿನ ಕಾಲದಲ್ಲಿ ಕುಡಿಯುವ ನೀರು, ತಿನ್ನುವ ಆಹಾರ ಇದೆಲ್ಲದೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕಲುಷಿತವಾಗಿದೆ, ಮತ್ತೆ ನಾವು ಉಸಿರಾಡುವಂತಹ ಗಾಳಿಯಲ್ಲೂ ಕೂಡ ಕಲುಷಿತ ಇರೋದನ್ನ ಗಮನಿಸಬಹುದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ, ಮತ್ತೆ ಮನುಷ್ಯನ ಆಯಸ್ಸು ಕೂಡ ಕಡಿಮೆ ಆಗ್ತಾ ಇದೆ. ಸೊ ಹಾಗಾದ್ರೆ ಈ ರೀತಿ ನಾವು ಕೂಡ ಆರೋಗ್ಯವಾಗಿ ಹೆಚ್ಚು ಕಾಲ ಬದುಕಬೇಕು ಅಂತಂದ್ರೆ ನಾವು ಆಹಾರ, ನೀರು ಮತ್ತೆ ನೈರ್ಮಲ್ಯವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಸೊ ಆ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜಿ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಹಾಯ್, ಹ್ಯಾಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮೈ ಡಿಯರ್ ಲಿಸನರ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಸೊ ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ಸಮಯ 6:30 ಆದ್ಮೇಲೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಯ್ತು. ಹಾಗಿದ್ಮೇಲೆ ನಿಮ್ಮೆಲ್ಲರ ಫೇವ್ರೆಟ್ ಶೋ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣವಾ? ಓಕೆ, ನಾವು ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಜೊತೆಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಅಫ್ಕೋರ್ಸ್ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ. ನಾವೆಲ್ಲರೂ ಕೂಡ ಆಹಾರವನ್ನ ಸೇವಿಸ್ತಾ ಇದ್ದೀವಿ, ಅನ್ನವನ್ನ ತಿಂತಾ ಇದೀವಿ ಅನ್ನುವಾಗ ನಮ್ಮ ರೈತರನ್ನ ನಾವು ನೆನಪು ಮಾಡ್ಕೊಳ್ಲೇಬೇಕು. ಅನ್ನದಾತು ಸುಖಿ ಭವ ಅಂತ ನಾವು ಊಟ ಆದ್ಮೇಲೆ ಒಂದ್ಸರಿ ಆದ್ರೂ ಹೇಳಿದ್ರೆ ಚೆನ್ನಾಗಿರುತ್ತೆ. ಹೀಗೆಲ್ಲ ಇರುವಾಗ ರೈತರು ಕೃಷಿಯನ್ನ ಮಾಡೋದಕ್ಕೆ ಮುಖ್ಯವಾಗಿ ಕೆಲವೊಂದು ಉಪಕರಣಗಳಾಗಿರ್ಬೋದು ಅಥವಾ ಫರ್ಟಿಲೈಸರ್ಸ್ ಆಗಿರ್ಬೋದು, ಸೀಡ್ಸ್ಗಳಾಗಿರ್ಬೋದು ಬೇಕಾಗೋದು ಕಾಮನ್ ಆಗಿರುತ್ತೆ. ಅಂಥದ್ರಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರೈತರಿಗೆ ಕೃಷಿ ಮಾಡೋದಕ್ಕೆ ಬೇಕಾಗಿರುವಂತಹ ಫರ್ಟಿಲೈಸರ್ಸ್, ಕೆಮಿಕಲ್ಸ್, ಜೊತೆಗೆ ಅಗ್ರಿ ಕೆಮಿಕಲ್ಸ್ ಆಗಿರ್ಬೋದು, ಇನ್ನು ಸೀಡ್ಸ್, ಇದೆಲ್ಲ ಸಿಗುವಂತಹ ಒಂದು ಶಾಪ್ ಅಂದರೆ ಶ್ರೀಕಾಂತ್ ಟ್ರೇಡಿಂಗ್ ಕೋ. ಈ ಒಂದು ಕಂಪನಿಯ ಮಾಲೀಕರಾಗಿರುವಂತಹ ಶ್ರೀಯುತ ಸಂಜಯ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರನ್ನ ಮಾತಾಡ್ಸೋಣ, ಅವರ ಬಿಸ್ನೆಸ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಸಂಜಯ್ ಸರ್, ನಮಸ್ತೆ.
6: ನಮಸ್ಕಾರ.
5: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ಥ್ಯಾಂಕ್ ಯು.
5: ಓಕೆ, ಸಂಜಯ್ ಸರ್ ಹೇಗಿದ್ದೀರಾ?
6: ಆರಾಮಾಗಿದ್ದೀನಿ, ಹೇಳಿ.
5: ಆರಾಮಾಗಿದ್ದೀರಾ? ಓಕೆ, ನಮಗೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಬೋದಾ ಸರ್? ನೀವು ಹುಟ್ಟೋರು ಯಾವುದು, ಎಲ್ಲಿ ಬೆಳೆದಿದ್ದು, ಏನು ಓದಿದ್ದು ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
6: ಮೇಡಮ್, ನಾನು ಹುಟ್ಟಿದ್ದು ಶಿವಮೊಗ್ಗದಲ್ಲಿ 1974. ಆಮೇಲೆ ಈ ಓದಿರೋದೆಲ್ಲ ಶಿವಮೊಗ್ಗ ಸಿಟಿಲೇ. ಬಿ ಕಾಮ್ ಮಾಡಿ, ಎಮ್ ಬಿ ಎ ಮಾಡಿ, ಅಗ್ರಿ ಡಿಪ್ಲೊಮೊ ಅನ್ನೋದು ಒಂದು ಕಂಪಲ್ಸರಿ ಆಯಿತು. ಆಮೇಲೆ ಫರ್ಟಿಲೈಸರ್ ಬಿಸ್ನೆಸ್ಸಿಗೋಸ್ಕರ ಅದನ್ನು ಮುಗಿಸ್ಕೊಂಡು ನಾನು ಬಿಸ್ನೆಸ್, ನಮ್ಮ ಫಾದರ್ ಮಾಡಿದ್ದ ಕಂಟಿನ್ಯೂ ಅಗ್ರಿಕಲ್ಚರ್ ರಿಲೇಟೆಡ್ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಕೊಂಬಂದಿದ್ದೀನಿ.
5: ಓಕೆ, ಇಷ್ಟೆಲ್ಲ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ಮೇಲೆ ಬೇರೆ ಕಡೆ ಹೋಗ್ಬೋದಿತ್ತಲ್ಲ, ಬೇರೆ ಜಾಬಿಗೆ ಹೋಗ್ಬೋದಿತ್ತು, ಬಟ್ ಯಾಕೆ ಸರಿ ಓನ್ ಬಿಸ್ನೆಸ್ನೇ ಆಯ್ಕೆ ಮಾಡ್ಕೊಂಡ್ರಿ?
6: ಮೇಡಮ್, ನನಗೆ ಹಿಂದಿಂದನು ಒಂಥರ ಓನಾಗಿ ಕಂಟಿನ್ಯೂ ಮಾಡ್ಕೋಬೇಕು, ಆಮೇಲೆ ನಮ್ಮದು ಎಸ್ಟಾಬ್ಲಿಷ್ ಬಿಸ್ನೆಸ್ ಇತ್ತು, ಅದನ್ನೇ ಕಂಟಿನ್ಯೂ ಮಾಡಿಕೊಂಡ್ರೆ ಇಲ್ಲಿ ಸುತ್ತಮುತ್ತ ಪರಿಸರ ತುಂಬ ಕ್ಲೀನಾಗಿದೆ, ಈ ಎನ್ವೈರ್ಮೆಂಟು ಪ್ಲಸ್ ಅಗ್ರಿಕಲ್ಚರ್ ಅಷ್ಟು ಹಾರ್ಟ್ಲಿ ಕಸ್ಟಮರ್ಸ್ ನಿಮ್ಗೆ ಎಲ್ಲೂ ಸಿಗಲ್ಲ. ನಿಮಗೆ ಬೇರೆ ಎಂಥ ಕಸ್ಟಮರ್ ಸಿಕ್ಕಿದ್ರು ಆ ರಿಲೇಷನ್ಶಿಪ್ ಉಳಿಯೋದು ಈ ಅಗ್ರಿಕಲ್ಚರ್ ರಿಲೇಟೆಡ್ ಬಿಸ್ನೆಸ್ಸಲ್ಲಿ, ಅದು ನನಗೆ ತುಂಬ ಇಷ್ಟ ಆಗಿರೋದ್ರಿಂದ ಇದು ಕಂಟಿನ್ಯೂ ಮಾಡ್ಕೊಂಬಂದೆ.
5: ಸೂಪರ್ ಸರ್. ಸೊ ನಮಗೀಗ ಸಂಜಯ್ ಸರ್ ಯಾರು, ಎಲ್ಲಿ ಹುಟ್ಟಿ ಬೆಳೆದಿದ್ದು, ಏನು ಓದಿದ್ದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಸರ್. ಸ್ವಲ್ಪ ಶ್ರೀಕಾಂತ್ ಟ್ರೇಡಿಂಗ್ ಕೋ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದಾ ಸರ್? ಏನು ಟ್ರೇಡಿಂಗ್ ಕಂಪನಿ ಇದು, ಏನು ಬಿಸ್ನೆಸ್ ನಡೆಸ್ತಾ ಇದ್ರಾ ಹೇಳಿ ಸರ್.
6: ಮೇಡಮ್, ನಾವು ಈ ಅಗ್ರಿಕಲ್ಚರ್ ರಿಲೇಟೆಡ್ ಬಿಸ್ನೆಸ್, ಇದರಲ್ಲಿ ಫರ್ಟಿಲೈಸರ್ಸು, ಸೀಡ್ಸು ಪ್ಲಸ್ ಅಗ್ರೋಕೆಮಿಕಲ್ಸನ್ನು ಸೇಲ್ ಮಾಡ್ತಾ ಇದ್ದೀವಿ. ಫರ್ಟಿಲೈಸರ್ಸ್ ಅನ್ನೋದು ಮೇಜರ್ ಆಗಿ ಅಗ್ರಿಕಲ್ಚರಿಸ್ಟ್ಸೇ ಯೂಸ್ ಮಾಡೋದು, ಇನ್ಯಾವುದೇ ಪರ್ಪಸ್ಸಿಗೂ ಅದು ಬರಲ್ಲ. ಇಂಡಿಯಾದಲ್ಲಿ ಮೇಜರ್ ಇರೋದೇ ಅಗ್ರಿಕಲ್ಚರಿಸ್ಟ್ ಆಗಿರೋದ್ರಿಂದ ಇಲ್ಲಿ ಈ ಬಿಸ್ನೆಸ್ ಹಂಗೆ ಬೆಳೀತಾ ಬಂದಿದೆ. ಇಷ್ಟು ದಿನದಿಂದಲೂ ಅದು ಡೆವಲಪ್ ಆಗ್ತಾ ಬಂದಿದೆ. ಈಗ ಬರ್ತಾ ಬರ್ತಾ ಈ ಚೇಂಜಸ್ಸು ಕಾಣ್ತಾ ಇದ್ದೀವಿ. ಸುತ್ತಮುತ್ತ ಸಿಟಿ ಡೆವಲಪ್ ಆಗಿದೆ, ಲೇಔಟ್ಗಳಾಗ್ತಿದೆ, ಅಗ್ರಿಕಲ್ಚರ್ ರಿಲೇಟೆಡ್ ಬಿಸ್ನೆಸ್ ಶ್ರಿಂಕ್ ಆಗ್ತಾ ಇದೆ. ಜೊತೆಗೆ ಶಿವಮೊಗ್ಗ ಲ್ಯಾಂಡಲ್ಲಿ ಹಿಂದಿಗೂ ಇವತ್ತಿಗೂ ಕಂಪೇರ್ ಮಾಡಿದರೆ ಅರೆಕನೆಟ್ಟು ತುಂಬ ಎನಾರ್ಮಸ್ ಆಗಿ ಗ್ರೋತ್ ಆಗಿದೆ. ಅದರ್ ರಿಲೇಟೆಡ್ ನೀವು ಯಾವುದು ಪ್ಯಾಡಿ ತೊಗೊಂಡ್ರೆ ಇಲ್ಲ ಮೀಸ್ ಪ್ಯಾಡಿ ಆ ಥರ ಕಲ್ಚರಲ್ ಕ್ರಾಪ್ಸ್ ಎಲ್ಲ ಡೌನ್ ಆಗ್ತಾ ಬಂದಿದೆ. ಆದರೆ ಜನ ಮೇಜರಾಗಿ ಅರೆಕನೆಟ್ಟಿಗೆ ಹೋಗಿರೋ ಕಾರಣ ಒಂದು ಇನ್ಕಮ್ಮು. ಇದರಂಥ ಇನ್ಕಮ್ಮು ಲೋ ಮೇಂಟೆನೆನ್ಸ್ ಇರೋವಂಥ ಬೇರೆ ಯಾವ ಫೀಲ್ಡ್ಸು ಸಿಗಲ್ಲ. ಒಂದು ಅರೆಕಾನೆಟ್ ಪ್ಲ್ಯಾಂಟೇಷನ್ ಆ್ಯಾವ್ರೇಜ್ ತೊಗೊಂಡ್ರು 1.5 to 2.5 lakh ಪರ್ ಏಕರ್ ರೆವಿನ್ಯೂ ತೆಗಿತಾನೆ. ಆಮೇಲೆ ಅವನದು ಎಫರ್ಟು ಭಾರಿ ಮಿನಿಮಲ್ ಇರುತ್ತೆ ಕಂಪೇರ್ ಟು ಅದರ್ ಕ್ರಾಪ್ಸ್. ಹಾಗಾಗಿ ಇಲ್ಲೆಲ್ಲ ಜನ ಆಟೋಮೆಟಿಕಲಿ ಅಗ್ರಿಕಲ್ಚರಲ್ಲಿ ಅರೆಕಾನೆಟ್ಟಿಗೆ ಮೇಜರಾಗಿ ಹೋಗ್ತಾ ಇದ್ದಾರೆ ಜನ.
5: ಸೊ ಈ ಒಂದು ಶ್ರೀಕಾಂತ್ ಟ್ರೇಡಿಂಗ್ ಕೋಲಿ ಇಷ್ಟೊಂದೆಲ್ಲ ಬಿಸ್ನೆಸ್ ನಡೀತಾ ಇದೆ ಸರ್, ನಿಮ್ಮ ಒಂದು ಫರ್ಮಿಗೆ ಶ್ರೀಕಾಂತ್ ಅಂತಲೇ ಯಾಕೆ ಹೆಸರಿಟ್ಟಿದ್ದು ಸರ್?
6: ಅದು ಹಿಂದಿಂದ ನಮ್ಮ ಫಾದರ್ ಕಂಟಿನ್ಯೂ ಮಾಡ್ಕೊಂಬೋದು. ಹಿಂದೆ ಸ್ಟಾರ್ಟ್ ಮಾಡಿದಾಗ ಶ್ರೀಕಾಂತ್ ಎಂಟ್ಕೊ ಅನ್ನೋದು ಒಂದು ಫರ್ಮ್ ಶುರು ಮಾಡಿದ್ರು. ಅದು ಲೇಟರ್ ಎಲ್ಲ ಪಾರ್ಟ್ನರ್ಶಿಪ್ ಫರ್ಮ್ ಬಿಸ್ನೆಸ್ ಇತ್ತು, ಅದು ನಿಲ್ಲಿಸಿ ಈಗ ಶ್ರೀಕಾಂತ್ ಟ್ರೇಡಿಂಗ್ ಕಂಪ್ನಿ, ಆಮೇಲೆ ಇನ್ನೊಂದು ರಿಲೇಟೆಡ್ ಶ್ರೀಕಾಂತ್ ಟ್ರೇಡರ್ಸ್ ಅಂತ ಇತ್ತು. ಅದೆಲ್ಲ ಇದೇ ಫರ್ಮ್ ನೇಮಲ್ಲಿ ಬ್ರ್ಯಾಂಡ್ ನೇಮಲ್ಲಿ ನಾವು ಕಂಟಿನ್ಯೂ ಮಾಡ್ಕೊಂಬೋದು.
5: ಈ ಒಂದು ನೇಮ್ ನಿಮಗೆ ಲಕ್ಕನ್ನು ತಂದುಕೊಟ್ಟಿದೆಯಾ ಸರ್?
6: ನೇಮು ಅನ್ನೋದಕ್ಕಿಂತ ನಮ್ಮ ಎಫರ್ಟು ಇದೆ, ಜನದ್ದು ನಮಗೆ ಅವ್ರದ್ದು ಪ್ರೈಸು ಇದೆ, ಎರಡರಿಂದಲೂ ಬಂದಿದೆ ಅಂತ ಹೇಳ್ಬೋದೇ ಹೊತ್ತು ಬರೀ ನಮ್ಮದು ಎಫರ್ಟ್ ಇಲ್ಲ ಇಲ್ಲ ಜನದ ಕಾಂಪ್ಲಿಮೆಂಟ್ ಇಲ್ಲ ಅಂತ ಯಾವತ್ತೂ ಹೇಳಕ್ಕೆ ಬರಲ್ಲ.
5: ಖಂಡಿತ ಸರ್, ನಿಮ್ಮೊಟ್ಟಿಗೆ ಮಾತಾಡ್ತಾ ತುಂಬಾ ಖುಷಿ ಆಗ್ತಿದೆ. ಹಾಗಿದ್ರೆ ಕೇಳುಗರೆ, ನಮ್ಮ ಸಂಜಯ್ ಸರ್ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಟ್ರೇಡಿಂಗ್ ಕೋ ಕಂಪನಿಯ ಮಾಲೀಕರಾಗಿರುವಂತಹ ಸಂಜಯ್ ಸರ್ ನಮ್ಮ ಜೊತೆ ಮಾತಾಡ್ತಾ ಇದ್ರು. ಹಾಗಿದ್ಮೇಲೆ ಇವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಸಂಜಯ್ ಸರ್, ಈ ನಿಮ್ಮ ಬಿಸ್ನೆಸ್ ಜರ್ನಿ ಪ್ರಾರಂಭ ಆಗಿ ಒಟ್ಟಾರೆ ಎಷ್ಟು ವರ್ಷ ಆಗಿರ್ಬೋದು ಸರ್, ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಹಿಡಿದು?
3: ನಾನು ಬಂದು ಹೆಚ್ಚು ಕಮ್ಮಿ 30-35 ಇಯರ್ಸಿಂದ ಸ್ಕೂಲ್ ಡೇಸಿಂದಲೂ ಬರ್ತಾ ಇದ್ದೆ. ಆದರೆ ನಮ್ಮ ಫಾದರ್ ಶುರು ಮಾಡಿದ್ದು ಮೋರ್ ದೆನ್ ಅರೌಂಡ್ 55-60 ಇಯರ್ಸ್ ರನ್ನಿಂಗ್ ಬಿಸ್ನೆಸ್.
2: ಸಂಜಯ್ ಸರ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಸುಮಾರು 35 ವರ್ಷ ಆಗಿದೆ.
3: ಹೌದು.
2: ಓಕೆ ಸರ್, ನಿಮ್ಮ ಈ 35 ವರ್ಷದ ಬಿಸ್ನೆಸ್ ಜರ್ನಿಯಲ್ಲಿ ನೀವು ಒಂದಿನವನ್ನು ನೆನಪು ಮಾಡ್ಕೊಳ್ತೀನಿ, ಇಂಥ ಒಂದಿನ ನನಗೆ ಸಾರ್ಥಕತೆ ಸಿಕ್ತು ಅಂತ ಅನ್ನಿಸ್ತು ಅಂದರೆ ಯಾವ ದಿನ ಇರ್ಬೋದು ಸರ್?
3: ಮೇಡಮ್, ಆ ಥರ ನಾನು ಯಾವತ್ತು ನಮ್ಮ ಬಿಸ್ನೆಸ್ ಅನ್ನೋದು ಒಂಥರ ಬೆಳೀತಾನೆ ಇರಬೇಕು, ಸ್ಯಾಟಿಸ್ಫೈ ಆಗಿದ್ದೀನಿ ಅಂತಲ್ಲ. ನಾವು ಹೊರಗಡೆ ನೋಡಿದರೆ ಪ್ರಪಂಚದಲ್ಲಿ ಎಲ್ಲ ಅಗ್ರಿಕಲ್ಚರ್ ಇಷ್ಟು ಗ್ರೋತ್ಗಳು ಬಂದಿದೆ, ಆದರೆ ಭಾಳಷ್ಟು ಜನ ಅಷ್ಟೇ ಕಷ್ಟನೂ ಪಡ್ತಾ ಇದ್ದಾರೆ. ಈ ಅಗ್ರಿಕಲ್ಚರ್ ಫೀಲ್ಡ್ ಆ ಥರ ಇದೆ. ಏನಾಗ್ತಾ ಇದೆ ಅಂದರೆ ಇದರಲ್ಲಿ ಎಫರ್ಟ್ಸ್ ಹಾಕೋಷ್ಟು ಬೇರೆದರಲ್ಲಿ ಮಿನಿಮಮ್ ಎಫರ್ಟಲ್ಲಿ ರೆವಿನ್ಯೂ ತೆಗಿತಾರೆ. ಈ ಫೀಲ್ಡಲ್ಲಿ ಎಫರ್ಟು ಜಾಸ್ತಿ ಮತ್ತು ರೆವಿನ್ಯೂನು ಕಮ್ಮಿ. ಇದೊಂದು ವಿಷಯದಲ್ಲಿ ಮಾತ್ರ ಬೇಜಾರಾಗುತ್ತೆ, ನಾವು ಖುಷಿ ಪಡ್ತೀವಿ ಅನ್ನೋದಕ್ಕಿಂತ ಇದೊಂದರಲ್ಲಿ ದುಃಖ ಇದೆ ಅಂತ ಹೇಳ್ಬೋದು
2: ಸರ್. ಹಾಗೆ ಒಂದು ದಿನ ತುಂಬಾ ಖುಷಿ ಆಯಿತು ಈ ಬಿಸ್ನೆಸ್ಸಿಂದ ಅಂದರೆ ಯಾವ ದಿನವನ್ನು ನೆನಪು ಮಾಡ್ಕೊಳ್ತೀರಾ ಸರ್?
3: ಮೇಡಮ್, ಅದು ಹೇಳಬೇಕು ಅಂದರೆ ನಮ್ಮ ಫಾದರ್ ಈ ಬಿಸ್ನೆಸ್ಸನ್ನು ಶುರು ಮಾಡಿದ್ದಾರೆ ಅದನ್ನೇ ಹೇಳಬೇಕು ಅಂದರೆ, ಯಾಕೆ ಅಂದರೆ ನಾವು ಆ ಜರ್ನಿನ ಇನ್ನೂ ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ಆ ದಿನ ಭಾರಿ ಇಂಪಾರ್ಟೆಂಟ್. ಅದು ಬಿಟ್ಟರೆ ನಾವು ಇಲ್ಲಿ ತನಕ ಈ ಬಿಸ್ನೆಸ್ಸಿಗೆ ಬರ್ತಿದ್ವೋ ಬೇರೆ ಇದರಲ್ಲಿ ಇರ್ತಿದ್ನೋ ಹೇಳೋಕ್ಕೆ ಬರಲ್ಲ.
2: ಓಕೆ ಸರ್, ಹಾಗೆ ಎಲ್ಲ ಬಿಸ್ನೆಸ್ಸಲ್ಲೂ ಅದರದೇ ಆದಂಥ ಚಾಲೆಂಜಸ್ ಇರುತ್ತೆ ಸರ್. ಸೊ ನಿಮ್ಮ ಬಿಸ್ನೆಸ್ಸಲ್ಲಿ ಸದ್ಯಕ್ಕೆ ಇರುವಂಥ ಚಾಲೆಂಜಸ್ ಅಂದರೆ ಏನು ಸರ್?
3: ಹಿಂದೆ ನಮ್ಮ ಫಾದರ್ ಶುರು ಮಾಡಿದಾಗ ಹೇಳಬೇಕು ಅಂದರೆ ಅಗ್ರಿಕಲ್ಚರ್ ಗ್ರೋತ್ ಇತ್ತು. ಅವಾಗ ಫರ್ಟಿಲೈಸರ್ ಅಪ್ಲೈ ಮಾಡ್ತಿಲ್ಲ, ಅವಾಗ ಗ್ರೋಯಿಂಗ್ ಬಿಸ್ನೆಸ್ ಇತ್ತು. ಆಗಿಂದಕ್ಕೂ ಇವತ್ತಿಗೂ ಚೇಂಜಸ್ ಏನಿದೆ ಅಂದರೆ ಈಗ ಗ್ರೋತ್ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಇನ್ನೂ ಬ್ರಾಡ್ ಸೆನ್ಸ್ ಕೆಲವರು ಹಾಗೆ ಈ ಕೆಮಿಕಲ್ಸ್ ಯೂಸ್ ಮಾಡದೇ ಇದ್ದವರು ಕೆಮಿಕಲ್ಸಿಗೆ ಬರ್ತಿದ್ದಾರೆ. ಈಗ ಅವೇರ್ನೆಸ್ ಇದ್ದು ಎಷ್ಟೋ ಜನ ಆರ್ಗ್ಯಾನಿಕ್ಕಿಗೆ ಹೋಗ್ತಾ ಇದ್ದಾರೆ. ಚೇಂಜಸ್ಸು ಭಾರಿ ಫಾಸ್ಟ್ ಇದೆ. ಒಂದು ಕಮ್ಯುನಿಕೇಷನ್ನು, ಒಂದು ನಿಮ್ಮ ಥರ ನೆಟ್ವರ್ಕ್ಗಳು, ಮೀಡಿಯಾ ಇರ್ಬೋದು, ಎಲ್ಲದರಿಂದಲೂ ಈ ಚಾಲೆಂಜಸ್ ಬಂದಿರೋದ್ರಿಂದ ಈ ಚೇಂಜಸ್ ಎಷ್ಟು ಫಾಸ್ಟ್ ಇದೆ ಅನ್ನೋದು ಅದಕ್ಕೆ ಅಡಾಪ್ಟಬಿಲಿಟಿ ಭಾರಿ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಬಿಸ್ನೆಸ್.
2: ಸೊ ಕಾಂಪಿಟೇಷನ್ ಕೂಡ ಇರುತ್ತೆ ಅಲ್ವಾ ಸರ್?
3: ಕಾಂಪಿಟೇಷನ್ ಯಾವತ್ತೂ ಇದೆ. ಕಾಂಪಿಟೇಷನ್ ನಾವು ಏನಾಗುತ್ತೆ ಅಂದರೆ ಒಬ್ಬ ಆ್ಯಸ್ ಎ ರೀಟೈಲರ್ ನಾವು ಒಂದು ಸ್ಮಾಲ್ ಪಾರ್ಟ್ ತೊಗೋತೀವಿ, ನಾವು ಒಂದಲ್ಲ ಒಂದು ಕಡೆ ಮಾಡ್ಕೋಬೋದು, ನಮ್ಮ ಬಿಸ್ನೆಸ್ ಮಾಡ್ಬೋದು, ಆದರೆ ಟೋಟಲಿ ಮಾರ್ಕೆಟಿಗೆ ಇದು ಬೇಕಾಗಿರೋದು ಅಷ್ಟು ಸಿಗಬೇಕಾಗತ್ತೆ.
2: ಖಂಡಿತ ಸರ್. ಸೊ ಹೇಗೆ ನಡೀತಾ ಇದೆ ಸರ್ ಬಿಸ್ನೆಸ್?
3: ಬಿಸ್ನೆಸ್ ನಾರ್ಮಲಾಗಿ ನಡೀತಾ ಇದೆ ಮೇಡಮ್, ನಾವು ನಡೆಸ್ತಾ ಇದ್ದೀವಿ, ಅದರದ್ದು ಏನು ಪ್ರಾಬ್ಲಮ್ನು ಕಂಡಿಲ್ಲ.
2: ಓಕೆ, ನಿಮ್ಮಲ್ಲಿ ಬರುವಂತಹ ಗ್ರಾಹಕರು ಮುಖ್ಯವಾಗಿ ನಮ್ಮ ರೈತರೇ, ಹಾಗೆ ರೈತ ಕಾರ್ಮಿಕರೇ ಬರುವಂಥದ್ದು. ಹೀಗಿರುವಾಗ ಎಲ್ಲೆಲ್ಲಿಂದ ಬರ್ತಾರೆ ಸರ್ ಅವರೆಲ್ಲ?
3: ಎಲ್ಲ ಅರೌಂಡ್ ಸುತ್ತಮುತ್ತ ಹಳ್ಳಿಯವರೇ ಜಾಸ್ತಿ ಇರ್ತಾರೆ, ಒಂದು 5-10 ಕಿಲೋಮೀಟರ್ ರೇಂಜಲ್ಲಿ. ಹಿಂದೆ ಟ್ರಾನ್ಸ್ಪೋರ್ಟೇಷನ್ನು ತುಂಬ ಚೀಪ್ ಇತ್ತು, ಅವಾಗ ಭಾರಿ ದೂರದಿಂದ ಬಂದು ಇಲ್ಲ ಎಷ್ಟೋ ಹಳ್ಳಿಲಿ ವರ್ಷಕ್ಕೊಂದ್ಸಲಿ ಬಂದು ಅವ್ರ ಊರಿಗೆ ಹೋದರೆ ಮತ್ತೆ ಅವರು ಊರಿಗೆ ಬರ್ತಾ ಇದ್ದಿದ್ದೆ 2-3 ತಿಂಗಳು ಸುತ್ತಮುತ್ತ ಹಳ್ಳಿಯವ್ರು ತೊಗೊಂಡೋಗಿ ಅಲ್ಲೇ ಇಟ್ಕೊಂಡು ಅವರು ಇಡೀ ವರ್ಷ ಅದನ್ನು ವ್ಯವಹಾರ ಮಾಡೋರು. ಈಗ ಆ ಥರ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ತುಂಬ ಚೆನ್ನಾಗಿದೆ, ಫ್ರೀಕ್ವೆಂಟಾಗಿ ಬಂದು ಹೋಗ್ತಾ ಇರ್ತಾರೆ. ಆಮೇಲೆ ಸುತ್ತಮುತ್ತ ಏನಾಗುತ್ತೆ ಅಂದರೆ ಹತ್ತಿರ ಇರೋರಿಗೆ ಬೆಳಗ್ಗೆ ಮುಂಚೆ ಕೆಲಸಕ್ಕೆ ಹೋದರೆ ಅವ್ರಿಗೆ ಬೆಳಗ್ಗೆ ಮುಂಚೆ ಬೇಕಾಗುತ್ತೆ, ನಾವು ಯೂಶ್ವಲಿ ಆ ಟೈಮಲ್ಲಿ ಇರಲ್ಲ, ಇಲ್ಲ ಸಂಜೆ ಹೊತ್ತು ಅವ್ರ ಕೆಲಸ ಮುಗಿಸ್ಕೊಂಡು ಬಂದು ಹೋಗುವಂಥ ಕಸ್ಟಮರ್ಸ್ ಇರ್ತಾರೆ.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಸಂಜಯ್ ಸರ್ ಅವರು ಅವರ ಬಿಸ್ನೆಸ್ ಬಗ್ಗೆ ಜೊತೆಗೆ ಅವರ ಕಸ್ಟಮರ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಈ ಒಂದು ಇಂಟ್ರೆಸ್ಟಿಂಗ್ ಮಾತುಕತೆಯನ್ನ ಮುಂದುವರೆಸೋಣ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: Just chill.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಯಸ್, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಸಾಂಗ್ ಏನೋ ಕೇಳಿದಾಯ್ತು ಅಲ್ವಾ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಡಿಯರ್ ಲಿಸನರ್ಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಟ್ರೇಡಿಂಗ್ ಕೋನಾ ಮಾಲೀಕರಾಗಿರುವ ಸಂಜಯ್ ಸರ್ ಜೊತೆ ಮಾತಾಡ್ತಾ ಇದ್ವಿ. ಹಾಗೆ ಇವರ ಬಿಸ್ನೆಸ್ ಜರ್ನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಈ ಒಂದು ಮಾತುಕತೆಯನ್ನ ಮುಂದುವರೆಸೋಣ. ಸಂಜಯ್ ಸರ್, ನೀವು ಹೇಳ್ದ ಹಾಗೇನೆ ಹಿಂದೆ ಎಲ್ಲ ರೈತರು 6 ತಿಂಗಳಿಗೊಂದ್ಸರಿ, ವರ್ಷಕ್ಕೊಂದ್ಸರಿ ಬಂದು ಈ ಫರ್ಟಿಲೈಸರ್ಸ್ ಜೊತೆಗೆ ಕೆಮಿಕಲ್ಸ್ಗಳಾಗಿರ್ಬೋದು ಸೀಡ್ಸ್ಗಳನ್ನೆಲ್ಲ ತಗೊಂಡು ಹೋಗ್ತಾ ಇದ್ರು ಅಂತ ಹೇಳಿದ್ರಿ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಕೆಲವು ರೈತರು ತುಂಬ ದೂರ ಇರ್ತಾರೆ, ಶಿವಮೊಗ್ಗ ಸಿಟಿಯಿಂದ ದೂರ ಇರ್ತಾರೆ, ಅವರಿಗೆ ಬರೋಕ್ಕಾಗೋದಿಲ್ಲ. ಈ ರೀತಿ ಎಲ್ಲ ಸಂದರ್ಭದಲ್ಲಿ ಕೊರಿಯರ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಬಸ್ಸಲ್ಲಿ ಫರ್ಟಿಲೈಸರ್ಸ್ಗಳನ್ನ ಕಳಿಸೋದು, ಈ ರೀತಿ ಏನಾದರೂ ವ್ಯವಸ್ಥೆ ಇದೆಯಾ ಸರ್? ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್?
4: ಮೇಡಮ್, ಏನೇ ಬಂದರೂ ಎಕ್ಸ್ಟ್ರಾ ಟ್ರಾನ್ಸ್ಪೋರ್ಟೇಷನ್ ಅವ್ರಿಗೆ ಚಾರ್ಜಸ್ ಬೀಳತ್ತೆ, ತೊಗೊಂಡು ಹೋಗ್ತಾರೆ. ನಾವು ಯಾವುದೇ ಒಂದೇ ಅಂಥ ಬಿಸ್ನೆಸ್ಗಳಿಗೆ ಇಟ್ಟಿಲ್ಲ. ಯೂಶ್ವಲಿ ರೈತರು ಹೆಂಗೆ ಬರ್ತಾಯಿದ್ರು, ಹಿಂದೆ ಎತ್ತಿನ ಗಾಡೀಲಿ ಬರ್ತಾಯಿದ್ರು. ಈಗ ಅದನ್ನು ಸ್ಟಾಪ್ ಆಗೋಕ್ಕೆ ತುಂಬಾ ರೀಸನ್ಸ್ ಇದೆ. ಕೆಲವೊಂದು ಓವರ್ ಬ್ರಿಡ್ಜು ಇದು ಆಗಿ ಎತ್ತುಗಳು ಸ್ಲೋ ಆಗಿ ಹೋಗುತ್ತೆ, ಹಾರ್ನಿಗೆ ಹೆದರುತ್ತೆ, ಆ ಥರ ಆಗಿ ಅದೆಲ್ಲ ಈಗ ಆಲ್ಮೋಸ್ಟ್ ಸಿಟಿಲೇ ನಾವು ಆ ಎತ್ತಿನ ಗಾಡಿಗಳು ಕಾಣ್ತಾ ಇಲ್ಲ. ಈಗ ಬರ್ತಾ ಬರ್ತಾ ಟ್ರ್ಯಾಕ್ಟ್ರು ಟಿಲ್ಲರು ಬಂತು, ಪೊಲೀಸ್ನವ್ರು ಅದರದ್ದಕ್ಕೆಲ್ಲ ಅಬ್ಜೆಕ್ಷನ್ಗಳಿಂದ ಅದು ಹೋಯಿತು. ಈಗೆಲ್ಲ ಲಗೇಜ್ ಆಟೋ ಅಂಥವಕ್ಕೆ ಅಡಾಪ್ಟಬಿಲಿಟಿ ಇದೆ. ಊರಿನವ್ರು ಇರ್ತಾರೆ, ಸೊ ಊರಿನ ಜನ ಬಂದು ಬಿಲ್ ಹಾಕ್ಸಿ ಹೋಗಿರ್ತಾರೆ, ಅವ್ರು ಸಂಜೆ ಹೋಗ್ತಾ ಹಾಕೊಂಡು ಹೋಗ್ತಾರೆ ಮೇಜರಾಗಿ. ಇನ್ನು ಕೆಲವರು ಹಿಂದೆ ಬರೋಬೇಕಾದ್ರೆ ಏನಾಗ್ತಿದ್ರು ಅಂದರೆ, ಊರಿನವ್ರು ಬಂದರೆ ಒಂದು ಗಾಡಿ ಬಂದರೆ ಎಲ್ಲರೂ ಜೊತೆ ಕೂಡ್ಕೊಂಡು ಬರೋರು. ಅದರಲ್ಲಿ ಅವ್ರು ಏನು ಬಾಡಿಗೆ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಅವ್ರವ್ರಿಗೆ ಏನೇನು ಬೇಕೋ ಒಂದೇ ಸಲಿಗೆ ಬಿಲ್ ಹಾಕ್ಸಿ ತೊಗೊಂಡು ಹೋಗೋರು. ಈಗ ಆ ಥರ ಬಾಂಧತ್ವ ಅನ್ನೋದು ಹೋಗ್ತಾ ಇದೆ. ಅದು ಒಂದು ಹೇಳ್ಬೋದು ನಾವು ಬೇಕಾದ್ರೆ ಈ ಬಿಸ್ನೆಸ್ ಅಬ್ಸರ್ವೇಷನ್.
3: ಸೊ ನೀವು ಸಾಕಷ್ಟು ಜನ ಗ್ರಾಹಕರನ್ನ ನೋಡಿರ್ತೀರಾ, ಅದರಲ್ಲಿ ಯಾರು ಗ್ರಾಹಕರನ್ನ ಒಬ್ಬರನ್ನ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ?
4: ಮೇಡಮ್, ತುಂಬ ಗ್ರಾಹಕ ಇಲ್ಲೇ ಒಬ್ಬ ಇದ್ದಾನೆ, ಪುರ್ಲೆಯಿಂದ ಬರೋದು ಪ್ರಭಾಕರ್ ಅಂತ, ಹ್ಯಾಂಡಿಕ್ಯಾಪ್ ಸ್ವಲ್ಪ ಮಾತಾಡಿಸಿ ಬೇಕಾದ್ರೆ. ಅವರು ಎಷ್ಟು ಡಿಸಿಪ್ಲಿನಲ್ಲಿ ಬರ್ತಾರೆ ಅಂದರೆ ನಮಗೆ ಬೇಜಾರಾಗುತ್ತೆ. ಕಾಲಿಲ್ಲದೆ ಇದ್ದರೂ ನಮ್ಮ ಅಂಗಡಿ ಮೆಟ್ಲು ಮಾಡಿ ಮೇಲಿದ್ದರು, ಯಾವತ್ತೇ ಇದ್ದರೂ ನಮ್ಮನ್ನು ಹತ್ಕೊಂಬಂದು ಮಾತಾಡಿಸೇ ತೊಗೊಂಡು ಹೋಗ್ತಾರೆ ಹೊತ್ತು ನಮಗಲ್ಲಿ ಬಿಡೋದು ಅವರು ಇಷ್ಟಪಡಲ್ಲ ಅಂತ ಗ್ರಾಹಕರು ಇದ್ದಾರೆ ನಮ್ಮಲ್ಲಿ.
3: ಓಕೆ, ಸಂಜಯ್ ಸರ್ ಅವರು ಅವರ ಕಸ್ಟಮರ್ಸ್ ಬಗ್ಗೆ ಹೇಳ್ತಾ ಇದ್ರು. ಹಾಗಿದ್ರೆ ಅವರ ಕಸ್ಟಮರ್ಗಳಲ್ಲಿ ಒಬ್ಬರಾದಂತಹ ಪ್ರಭಾಕರ್ ಸರ್ನ ಈಗ ಮಾತಾಡ್ಸೋಣ. ಪ್ರಭಾಕರ್ ಸರ್ ನಮಸ್ತೆ.
5: ನಮಸ್ಕಾರ ಮೇಡಮ್.
3: ನಿಮ್ಮ ಹೆಸರು?
5: ನಮ್ಮ ಹೆಸರು ಪ್ರಭಾಕರ ಅಂತ.
3: ಪ್ರಭಾಕರ್ ಸರ್, ಏನ್ ಮಾಡ್ತಿರೋದು ನೀವು?
5: ನಾವು ಹಿಂಗೆ ಗದ್ದೆ ನೋಡ್ಕೊಂತ ಇದ್ದೀನಿ ಮೇಡಮ್.
3: ರೈತ ಕಾರ್ಮಿಕರ ಅಥವಾ ನಿಮ್ದೇ ಗದ್ದೆ ಇದೆಯಾ?
5: ನಮ್ದೇ ಸ್ವಂತ ಇದೆ.
3: ನೀವೇ ರೈತರು?
5: 1.75 ಎಕರೆ ಜಮೀನ್ ಇದೆ. ಅಪ್ಪಂದು ಜಮೀನು ಅಪ್ಪ ಮಾಡಕ್ ಆಗಲ್ಲ ಅಂತ ನಾನು ಮಾಡ್ತಾ ಇದ್ದೀನಿ. ಹಂಗಾಗಿ ಈಗ ಅಣ್ಣದವ್ರು ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ. ನಾನು ಎಲ್ಲೇ ಬಂದ್ರು ಯಾವ್ದು ಅಂಗಡಿಗೂ ಹೋಗಲ್ಲ. ನಾನು ಬರೋದೆ ನಮ್ಮ ಶ್ರೀಕಾಂತ್ ಅಣ್ಣನ ಅಂಗಡಿಗೆ ಬರೋದು.
3: ಇದೇ ಅಂಗಡಿಗೆ ಬರ್ತೀರಾ? ಎಷ್ಟು ವರ್ಷದಿಂದ ಬರ್ತಿದ್ದೀರಾ?
5: ನಾನು 27 ವರ್ಷ ಆತಿ ಗದ್ದೆ ಮಾಡಕತ್ತಿ. 27 ವರ್ಷ ನಮ್ಮ ಅಣ್ಣನ ಬಿಟ್ಟು ನಾನು ಬೇರೆ ಕಡೆ 1 ರೂಪಾಯಿ ಗೊಬ್ಬರನೂ ಒಯ್ದಿಲ್ಲ. ಅವರು ನಮಗೆ ಪ್ರೀತಿಯಿಂದ ಮಾತಾಡಿಸ್ತಾರೆ, ನಾವು ಪ್ರೀತಿಯಿಂದ ಇದೀವಿ. ಆದರೂ ಒಳ್ಳೆ ಗೊಬ್ಬರ, ಒಳ್ಳೆ ಔಷಧಿ, ಒಳ್ಳೆ ಮೆಡಿಷನ್ಗಳೇ ಕೊಡ್ತಾರೆ. ನಾವು ಇವತ್ತಿಗೂ ಕಂಪ್ಲೇಂಟ್ ಅನ್ನೋದು ನಮ್ಮಲ್ಲಿ ಗೊತ್ತಿಲ್ಲ. ಅವರಲ್ಲಿ ತಗೊಂಡಾಗಿರೋದ್ರಿಂದ ಒಳ್ಳೆಯದೇ ಕೊಡ್ತಾರೆ. ಏನಾರ ಒಂಚೂರು ಹೆಚ್ಚು ಕಮ್ಮಿಗೆ ಹಿಂಗಾಗಿತ್ತೆ ಅಣ್ಣ ಅಂದ್ರೂ ನಮಗೆ ಬೇರೆದನ್ನು ಕೊಡ್ತಾರೆ. ಹೊರತಾಗೆ ಇಲ್ಲ ಪಲ್ಲ ಅಂತ ಅವೆಲ್ಲ ಹೇಳೋದಿಲ್ಲ. ಒಳ್ಳೆ ಮನುಷ್ಯರು, ಅವ್ರಾಗೆಲ್ಲ ಏನು ತೊಂದರೆ ಇಲ್ಲ.
3: ಅವರು ಬಿಸ್ನೆಸ್ ಎಲ್ಲ ಹೇಗೆ ಮಾಡ್ಕೊಡ್ತಾರೆ ಸರ್?
5: ಮೇಡಮ್, ಈಗ ನೋಡಿದ್ರೆ ಸ್ವಲ್ಪ ಕಮ್ಮಿ ಇರಂಗೆ ಐತೆ ಬಿಸ್ನೆಸ್ಸು. ಮೊದಲೆಲ್ಲ ಭಾಳ ಜೋರಾಗಿತ್ತು, ಎತ್ತಿನ ಗಾಡಿಗಾರೆಲ್ಲ ಬರೋರು.
3: ಸರ್ವಿಸ್ ಎಲ್ಲ ಚೆನ್ನಾಗಿ
5: ಅವರು ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ನಾವೀಗ ಇಲ್ಲಿ ಬಿಲ್ ಹಾಕಿ ಕೊಟ್ಟು ಹೋಗ್ಬಿಟ್ರೆ ಇಂಥ ಜಾಗಕ್ಕೆ ಕಳಿಸ್ರಿ ಅಂತ ಹೇಳಿದ್ರೆ ಅಂಥ ಜಾಗಕ್ಕೆ ಬರುತ್ತೆ ಮನೆ ಹತ್ರ. ಏನು ತೊಂದರೆ ಇಲ್ಲ. ಈ ಬೇಕಾದ್ರೆ ನೀನೇ ದುಡ್ಡು ಕೊಡಬೇಡ, ನಾನೇ ಕೊಡ್ತೀನಿ, ನೀನು ಬಂದ ಕೊಡ ಅಂತಾನೆ ಹೇಳೋಗ್ತಾರೆ ಅವರು.
3: ಸೂಪರ್ ಸರ್. ಸೊ ಶ್ರೀಕಾಂತ್ ಟ್ರೇಡಿಂಗ್ ಕೋಲಿ ನಿಮಗೆ ಒಳ್ಳೆ ಸೇವೆ ಸಿಗ್ತಾ ಇದೆ.
5: ಒಳ್ಳೆ ಸೇವೆ ಸಿಗುತ್ತೆ ಮೇಡಮ್, ಅದರಾಗೆಲ್ಲ ತೊಂದರೆ ಏನಿಲ್ಲ.
3: ಧನ್ಯವಾದ.
5: ಧನ್ಯವಾದ.
3: ಓಕೆ, ಸಂಜಯ್ ಸರ್, ನಿಮ್ಮ ಗ್ರಾಹಕರ ಜೊತೆ ಕೂಡ ಮಾತಾಡಿದ್ರೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟರು. ಹಾಗೆ ಶ್ರೀಕಾಂತ್ ಕೋ ಏನಿದೆ ಒಳ್ಳೆ ಸರ್ವಿಸನ್ನು ಕೂಡ ಕೊಡ್ತಾ ಇದೆ ಅಂತ ಹೇಳಿದ್ರು. ಹಾಗಿದ್ರೆ ಈ ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್?
4: ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನು ಮುಖ್ಯ, ಆಮೇಲೆ ಅವ್ರ ಗ್ರೋತು ಅಷ್ಟೇ ಮುಖ್ಯ. ಕೆಲವ್ದು ನಾವೆಲ್ಲ ಕೆಲವು ಸಲ ಅವರಿಗೆ ಇನ್ನೂ ಅಡ್ವೈಸ್ ಕೊಡ್ಬೋದು, ಆದರೆ ಇವತ್ತಿನ ಮಾರ್ಕೆಟಿನ ರಿಟರ್ನು ನೋಡ್ಕೊಂಡು ಹೇಳಬೇಕಾಗತ್ತೆ. ಎಸ್ಪೆಷಲಿ ಪ್ಯಾಡಿಯವರು ಇಲ್ಲ ಮೇಜ್ನವರು ಬಂದರೆ ತುಂಬ ಜಾಸ್ತಿ ಕಾಸ್ಟ್ಲಿ ರೇಟಿಂದ ಅವ್ರು ಹಾಕಕ್ಕೆ ಅಪ್ಲೈ ಮಾಡೋಕ್ಕಿದ್ರು ನಮ್ಗೆ ಆ ರಿಟರ್ನ್ ಬರತ್ತಾ, ಅಷ್ಟು ಸ್ಪ್ರೇ ಬೇಕಾಗತ್ತಾ ಅನ್ನೋದು ನೋಡ್ಕೊಂಡು ಹೇಳ್ತೀವಿ. ಕೆಲವು ಸಲ ಬೇರೆ ಕ್ರಾಪ್ಸಿಗೆ ಅರೆಕಾನೆಟ್ ತೊಗೊಂಡ್ರೆ ಅವ್ರಿಗೆ ರಿಟರ್ನ್ ಇದೆ, ಖರ್ಚು ಮಾಡಿದ್ರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಈ ಸ್ಮಾಲ್ ಮಾರ್ಜಿನಲ್ ಫಾರ್ಮರ್ಸಿಗೆ ಭಾರಿ ಇಂಪಾರ್ಟೆಂಟು ಅವರದ್ದು ರಿಟರ್ನ್ಸ್ ಮೇಲೆ ನಾವು ಅವರಿಗೆ ಅಡ್ವೈಸ್ ಮಾಡಬೇಕಾಗತ್ತೆ ಹೊತ್ತು ಅವ್ರ ಅಪ್ಲಿಕೇಶನನ್ನು ಕೆಲವು ಸಲ ಸ್ಟಾಪ್ ಮಾಡಿಸೋ ಪರಿಸ್ಥಿತಿನೂ ಇದೆ.
3: ಖಂಡಿತ ಸರ್, ಕೇಳ್ತಾ ಇದ್ರಲ್ಲ ಕೇಳುಗರೆ, ನಮ್ಮ ಸಂಜಯ್ ಸರ್ ಹೇಳ್ತಾ ಇದ್ರು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ಕಸ್ಟಮರ್ ಗ್ರೋತ್ ಆಗೋದು ಕೂಡ ತುಂಬ ಮುಖ್ಯ ಮೇಡಮ್. ಅವರು ಚೆನ್ನಾಗಿ ಅಭಿವೃದ್ಧಿ ಆದಾಗ ನಮಗೂ ಕೂಡ ಬಿಸ್ನೆಸ್ ಚೆನ್ನಾಗಾಗತ್ತೆ ಅಂತ ಹೇಳಿ ಅವ್ರ ಬಗ್ಗೆ ಕೂಡ ಕಾಳಜಿನ ವಹಿಸ್ತಾ ಇದ್ರು. ಹಾಗೆ ನಮ್ಮ ಸಂಜಯ್ ಸರ್ ಜೊತೆ ಮಾತಾಡೋಕ್ಕೆ ಇನ್ನೂ ಸಾಕಷ್ಟು ವಿಷಯಗಳು ಬಾಕಿ ಇದೆ. ಜೊತೆಗೆ ಹೊಸದಾಗಿ ಬಿಸ್ನೆಸ್ ಮಾಡೋರಿಗೆ ಒಳ್ಳೆಯ ಸಲಹೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ನೀವು ಕೇಳಬೇಕು ಅಂದ್ರೆ ನಾಳಿನ ಸಂಚಿಕೆವರೆಗೂ ಕಾಯಲೇಬೇಕು. ಸೊ ನಾಳಿನ ಕಾರ್ಯಕ್ರಮದಲ್ಲಿ ನಾನು ಜೊತೆಗೆ ಸಂಜಯ್ ಸರ್ ಕೂಡ ಮಾತುಕತೆಯನ್ನ ಮುಂದುವರಿಸ್ತೀವಿ. ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋ ಸಮಯ ಕೂಡ ಬಂತು. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಹಾಗೆ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
1: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
2: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
3: ನಂದಿನಿ ಪರಿಶುದ್ಧತೆಯ ಪ್ರತೀಕ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ

0: 9686096279 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಈಗ ಒಂದು ವೃತ್ತಿನಲ್ಲಿದ್ದಾರೆ. ವೃತ್ತಿಯಲ್ಲಿದ್ದರೂ ಕೂಡ ಬೆಳೆದು ಬಂದ ಹಾದಿಯನ್ನು ಮರಿಬಾರ್ದು ಅನ್ನೋಕ್ಕೆ ಸೊ ಕೃಷಿಯ ಕಡೆಗೆ ಮತ್ತೆ ಒಲವನ್ನು ತೋರಿಸಿ ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿನ ಇಟ್ಕೊಂಡು ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವರು ಮಾಡ್ತಾ ಇರುವಂತಹ ಕೃಷಿ ಸುಮ್ಮನೆ ಯಾವಾಗೋ ಬಂದೆ ಯಾವಾಗೋ ಹೋದೆ ಆಗಿರಲ್ಲ. ಇವ್ರು ಮಾಡ್ತಾ ಇರುವಂತಹ ಕೃಷಿ ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥಿತವಾದಂತಹ ಕೃಷಿಯಾಗಿದೆ. ಅಂದರೆ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿಬೇಕು ಅನ್ನೋದನ್ನು ತಿಳ್ಕೊಂಡು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ 6 ತಿಂಗಳಿಗೊಮ್ಮೆ ಯಾವ ಬೆಳೆಗಳನ್ನು ಬೆಳಿಬೇಕು ಮತ್ತು ವರ್ಷಕ್ಕೊಮ್ಮೆ ಯಾವ ಬೆಳೆಗಳನ್ನು ಬೆಳಿಬೇಕು ಆಯಾ ಬೆಳೆಗಳಿಗೆ ತಕ್ಕಂತೆ ಕೃಷಿ ಭೂಮಿಯನ್ನು ಸಿದ್ಧತೆ ಮಾಡಿಕೊಂಡು ಜೊತೆಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಇವರು ಅಳವಡಿಸ್ಕೊಂಡಿದ್ದಾರೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳಿತೀರಂತ ನೀವು ಯೋಚನೆ ಮಾಡಿದ್ರೆ ಇವರು ಪ್ರಮುಖವಾಗಿ ನುಗ್ಗೆ, ಕರಿಬೇವು, ಹೂವು, ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲ ಕೃಷಿ ಬೆಳೆಗಳನ್ನು ಕೂಡ ಅಚ್ಚುಕಟ್ಟಾದ ರೀತಿಯಲ್ಲಿ ಬೆಳೀತಾ ಇರೋದ್ರಿಂದ ಸೊ ವೃತ್ತಿ ಪ್ರವೃತ್ತಿ ಎರಡರಲ್ಲೂ ಕೂಡ ಯಶಸ್ಸನ್ನು ಗಳಿಸಿದ್ರು ಅಂತಲೇ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಹೊನ್ನಾಳಿ ತಾಲೂಕಿನ ರವಿ ಅವರು. ಬನ್ನಿ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವರು ಅವರ ಕೃಷಿಯಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೀತಿದ್ದಾರೆ ಮತ್ತು ಹೇಗೆ ಆ ಬೆಳೆಗಳನ್ನು ಬೆಳೀತಿದ್ದಾರೆ ಇದೆಲ್ಲದರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತಾಡೋಣ. ರವಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ರವಿ ಅವರೇ, ನೀವು ವೃತ್ತಿಯಲ್ಲಿದ್ದರೂ ಕೂಡ ಕೃಷಿಯ ಬಗ್ಗೆ ಹೆಚ್ಚಿನ ಆಸಕ್ತಿನ ಇಟ್ಕೊಂಡು ಕೃಷಿಯಲ್ಲೂ ಕೂಡ ತಮ್ಮನ್ನ ತಾವು ತೊಡಸ್ಕೊಂಡಿದ್ರ. ಹಾಗಿದ್ರೆ ಈಗ ಒಂದು ಕೃಷಿಗೆ ಬರಬೇಕು ಅನ್ನೋದಕ್ಕೆ ನಿಮ್ಮ ಆಸಕ್ತಿ ಹೇಗೆ ಬಂತು ಮತ್ತು ಹೇಗೆ ನಿಮ್ಮನ್ನು ನೀವು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ರ ಇದ್ರ ಬಗ್ಗೆ ಹೇಳ್ಬೋದಾ?
1: ಪ್ರತಿ ದಿನನೂ ನಾವು ದುಡ್ಡು ಕಾಣಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಪ್ರತಿ ದಿನ ಯಾಕೆಂದ್ರೆ ನಾವು ಅಲ್ಲಿ ನೌಕರಲ್ಲಿ ಇರ್ತೀವಿ, ತಂದೆ ತಾಯಿ ಮುಂದೆ ಒಂದು ಏನಾರು ಅವ್ರಿಗೂ ಡೈಲಿ ಕೆಲಸ ಇರ್ಬೇಕು, ಕಡಿಮೆ ಕೆಲಸ ಆಗಬೇಕು, ದುಡ್ಡು ಬರ್ತಿರ್ಬೇಕು. ನೀರಿನ ಪ್ರಾಬ್ಲಮ್ ಇರೋದ್ರಿಂದ ತೆಂಗು ಸೆಲೆಕ್ಟ್ ಮಾಡಿದ್ವಿ. ತೆಂಗು ಆದರೂ ಇಂಟರ್ಕ್ರಾಫ್ಟ್ ಆಗಿ ಏನು ಮಾಡ್ಬೋದು ಅಂತ ನೋಡ್ತಾ ಬಂದಂಗೆ ದಿನ ಒಂದು ಬೆಳೆ, 3 ಮಂತ್ಸಿಗೆ ಒಂದು ಬೆಳೆ, ವರ್ಷಕ್ಕೊಂದು ಬೆಳೆ, 3 ಸೆಲೆಕ್ಟ್ ಮಾಡಿದ್ವಿ. ದಿನ ದುಡ್ಡು ಬರುವುದು ಅಂದರೆ ಗುಲಾಬಿ. ಪ್ರತಿ ದಿವಸ ನಾವು 2 ದಿವಸಕ್ಕೆ ಒಂದ್ಸಲ ಇರ್ತೀವಿ, ಅದು 2 ದಿವಸಕ್ಕೆ ಒಂದ್ಸಲ ಮನೆ ಮಿನಿಮಮ್ ನಾವು ಅಂದರೆ ಈಗ ಚೆನ್ನಾಗಿ ಮಾಡಿದರೆ ರಿಟರ್ನ್ಸ್ ಚೆನ್ನಾಗಿರುತ್ತೆ. ಒಂದು ಏನಿಲ್ಲ ಅಂದರೆ 500 ರೂಪಾಯಿಗೆ ಅಂದ್ರೆ ಲಾಸ್ ಇಲ್ಲ. ಅದಾಗುತ್ತೆ ಒಂದು 2 ದಿವಸಕ್ಕೆ ಒಂದ್ಸಲ 500 ರೂಪಾಯಿ. ಅದನ್ನ ನೆಕ್ಸ್ಟ್ 3 ಮಂತ್ಸಿಗೆ ಒಂದ್ಸಲ ನಾವು ಕರಿಬೇವು 3 ತಿಂಗಳಿಗೆ ಒಂದು ಕಟಾವು, ವರ್ಷಕ್ಕೊಂದು ನುಗ್ಗೆ. ಇದು ಈ ಥರ ಪ್ಲ್ಯಾನ್ ಮಾಡಿದ್ವಿ. ಆಕಳಾಗೆಲ್ಲ ನಿಲ್ಲಿಸಿ ಪೂರ್ತಿ ಈ ರೀತಿ ಫಸ್ಟಿಗೆ ತೆಂಗು ಹಾಕಿದ್ವಿ. ತೆಂಗು ಹಾಕೋದಾಗದ್ಲು ಗುಲಾಬಿ ಹಾಕಿದ್ವಿ, ಗುಲಾಬಿ ಆಗದ್ಲು ಕರಿಬೇವು ಹಾಕಿದ್ವಿ, ಕರಿಬೇವು ಆಗದ್ಲು ನುಗ್ಗೆ ಹಾಕಿದ್ವಿ. ಗುಲಾಬಿ ಹಾಕಿದಾಗ 18 ರೂಪಾಯಿ ಒಂದು ಸಸಿ ತಂದು ಹಾಕಿದ್ವಿ. ತಂದು ಹಾಕಿ ನೆಕ್ಸ್ಟ್ ಡೇನೇ ಇದು ಹೂ ಬರುತ್ತೆ, ಬಟ್ ನಾನು 3 ಮಂತ್ಸ್ ಹೂ ಕಟ ಮಾಡಲಿಲ್ಲ, ಗ್ರೋತ್ ಆಗಲಿ ಅಂತೇಳಿ ಮಗ್ಚಿ ಬಿಟ್ಟಿದ್ವಿ. ಆಫ್ಟರ್ ಒಂದು 3 ಮಂತ್ಸ್ ಆಗದ್ಲು ಹೂ ಹರಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. 1 ಕೆಜಿಯಿಂದ ಸ್ಟಾರ್ಟ್ ಮಾಡಿ 2 ದಿವಸಕ್ಕೆ ಒಂದ್ಸಲ ಹೂ ಹರಿತೀವಿ. 1 ಕೆಜಿಯಿಂದ ಸ್ಟಾರ್ಟ್ ಮಾಡಿ 25-26 ಕೆಜಿವರೆಗೂ 2 ದಿವಸಕ್ಕೆ ಒಂದ್ಸಲ ಆಗಿದೆ ಮಿನಿಮಮ್. ನಾವು ಅದಕ್ಕೆ ಗುಲಾಬಿ ಮಾರ್ಕೆಟ್ ಬಂದುಬಿಟ್ಟು ಒಂದು ಲೋಕಲ್ ಮಾರ್ಕೆಟಿಗೆ ಕೊಡ್ತೀವಿ ಒಪ್ಪಂದ ಮೇಲೆಗೆ. ಒಪ್ಪಂದ 90 ರೂಪಾಯಿ ಕೆಜಿ. ನಾವು ಎಷ್ಟೇ ರೇಟ್ ಇರಲಿ, 1 ರೂಪಾಯಿ ಇರಲಿ, ಅದು 100 ರೂಪಾಯಿ ಇರಲಿ, ನಮಗೆ 90 ರೂಪಾಯಿ ಕೊಡ್ಬೇಕು ಅವರು. ಅದು 1 ಕೆಜಿ ಬರಲಿ ಅವ್ರು ತಗೊಬೇಕು, 20 ಕೆಜಿ ಬರಲಿ ಅವ್ರು ತಗೊಬೇಕು. ಆ ರೀತಿ ಮಾತಾಡಿ ಅದು ಕೊಟ್ವಿ. ಅದರಿಂದ ಹೆಚ್ಚು ಕಮ್ಮಿ 2.5 ವರ್ಷದಲ್ಲಿ ನೀವು ಒಂದು 2.5 ವರ್ಷ ಆಯ್ತು ಕಂಪ್ಲೀಟ್. ನಾನು ಸಸಿ ಹಾಕಿ ಇವತ್ತಿಗೆ ನಂದು 2.5 ವರ್ಷ ಆಯಿತು. ಈಗ 2 ವರ್ಷದಲ್ಲಿ ಒಂದು 2.75-3 ಲಕ್ಷ ರೂಪಾಯಿ ಬರೀ ಗುಲಾಬಿಲಿ ಇನ್ಕಮ್ ಇದೆ. ಅದನ್ನು ನಮ್ಮ ತಂದೆ ತಾಯಿನೇ, ನಮ್ಮ ತಂದೆ ತಾಯಿ, ನಮ್ಮ ವೈಫು ಅವ್ರು ಬಂದು ಹೂ ಹರಿತಾರೆ, ಹೂ ಅವರೇ ಹರಿತಾರೆ. ಮತ್ತು ಜಾಸ್ತಿ ಹೂ ಜಾಸ್ತಿ ಆದಾಗ ನಾವು ಕೂಲಿ ಆಳುಗಳು ಅದು ಮಾಡ್ತೀವಿ. ಔಷಧಿ ಕೆಮಿಕಲ್ ಮಾತ್ರ ನಾನು ಫ್ರೀ ಆದಾಗ ಬಂದ ನಾನು ಕೆಮಿಕಲ್ ನಾನೇ ಸ್ಪ್ರೇ ಹೊಡಿತೀವಿ. ಫ್ರೀ ವೀಕ್ಲಿ 1 ಟೈಮು ಇಲ್ಲ 15 ಡೇಸಿಗೆ 1 ಟೈಮು ಅದು ಕೆಮಿಕಲ್ ಸ್ಪ್ರೇ ಮಾಡ್ತೀವಿ. ಅದು ನಾವೇ ಮಾಡ್ತೀವಿ. ಮತ್ತು ಜಾಸ್ತಿ ನಮ್ಮ ತಂದೆ ತಾಯಿ ಅವರೇ ಕೆಲಸ ಮಾಡೋದು. ಅದಾಗದ್ಲು ನೆಕ್ಸ್ಟ್ ಕರಿಬೆ, ಒಂದು 500 ರೂಪಾಯಿ ಕೆಜಿ ಕರಿಬೆ ಬೀಜ, 400 ರೂಪಾಯಿ. ಒಂದು 50 ಕೆಜಿ ತಗೊಬಂದು 1/2 ಎಕರೆಗೆ ಇದು ಮಾಡಿ ಬೀಜ ಹಾಕಿದ್ವಿ. ಅಂದರೆ ನಾವು ಲೋಕಲ್ ತೊಗರಿ ಹೇಗೆ ಹಾಕ್ತೀವಿ ಅದೇ ರೀತಿ ಹಾಕಿದ್ದು. ಒಂದು 3 ಅಡಿ 3 ಅಡಿ ಸಾಲಿಂದ ಸಾಲಿಗೆ ಜೋಡಿ ಸಾಲು ಮಾಡಿದ್ವಿ. ಅದ್ರ ಜೋಡಿ ಸಾಲು 1 ಅಡಿ ಗ್ಯಾಪ್ ಇಟ್ಟಿದ್ವಿ. ಅದು ನಾವು ಬೀಜ ಹಾಕಿ 9 ತಿಂಗಳೇ ಸ್ಟಾರ್ಟ್ ಆಯಿತು. ಪ್ರತಿಯೊಂದು ಕಟಾವಿಗೂ 3 ತಿಂಗಳು ಗ್ಯಾಪ್ ಇರುತ್ತೆ. ಅದು ಕೂಡ ಅಷ್ಟೇ, ಶಿವಮೊಗ್ಗ ಸಪ್ಲೈ ಮಾಡೋಕ್ಕಾರೆ ಮಾತ್ರ ಕೂಲಿಯರ್ ಬರ್ತಾರೆ, ಅವರು ಕಟಾವು ಮಾಡ್ತಾರೆ, ಲೋಕ ತಗೊಂಡೋಗಿ ಮಾರ್ಕೆಟಿಗೆ ಹಾಕ್ತೇವೆ. ಇನ್ನು ನಾವು ಲೋಕಲ್ ಮಾರ್ಕೆಟಿಗೆ ಕೊಡೋಕ್ಕಾರೆ ನಮ್ಮ ತಂದೆಯವರೇ ಪ್ರತಿದಿನ ಕೊಯ್ತಾರೆ, ಅವರೇ ಬಂದು ತಗೊಂಡು ಹೋಗ್ತಾರೆ. ಅದರಿಂದ ಅಷ್ಟೇ, ಅದು ಮಿನಿಮಮ್ ಒಂದು ಕಟಂಗಿಗೆ ಏನಿಲ್ಲ ಅಂದರೆ 50,000 ರೂಪಾಯಿ ಮಿನಿಮಮ್ ಒಂದು ಕಟಂಗಿಗೆ ಬರುತ್ತೆ. 3 ಮಂತ್ಸಿಗೆ ಒಂದು ಕಟಾವಾಗುತ್ತೆ. ಅದರಿಂದನೂ ಆದಾಯ ತುಂಬ ಇದೆ. ಅದಾಗತ್ತಲ್ಲ ನೆಕ್ಸ್ಟ್ ನಾವು ನುಗ್ಗೆ ಆರು ತಿಂಗಳು ಮಾತ್ರ ಈಲ್ಡಿಂಗ್ ಇರುತ್ತೆ, ಆರು

0: ಮೇಂಟೆನೆನ್ಸ್. ನುಗ್ಗೆ ಫಸ್ಟ್ ಸೆಲೆಕ್ಟ್ ಮಾಡಿದ್ದು ಧನುಷ್ ಬೀಜ ಅಂದರೆ ಇಲ್ಲಿ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ ನುಗ್ಗೆ ಯಾವ್ದು ಹಾಕ್ಬೇಕು ಏನು ಅನ್ನೋದು. ಆಮೇಲೆ ಬರ್ತಾ ಬರ್ತಾ ಈಗ ಕೆಲವೊಂದು ವೆರೈಟಿ ವೆರೈಟಿ ಬೀಜ ಬಂದಿದೆ, ಬಟ್ ನಾವು ಹಾಕಿರೋದು ಮಾತ್ರ PHS ಧನುಷ್ ಅಂತೇಳಿ. ಅದು ಬೀಜ ಬೀಜ ತಂದು ಬೀಜ ಹಾಕಿದ್ವಿ. ಬೀಜ ಹಾಕಿ 4 to 5 ಮಂತಿಗೆ ಹೂ ಸ್ಟಾರ್ಟ್ ಆಗುತ್ತೆ. 6 ಮಂತಿಗೆ ನಾವು ಕಟಾವು ಸ್ಟಾರ್ಟ್ ಮಾಡ್ತೀವಿ. ಜೂನಿಗೆ ಬೀಜ ಹಾಕಿದರೆ ನವಂಬರ್ ಡಿಸೆಂಬರಿಗೆ ಅದು ಕಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಅಷ್ಟೇ, ನಾವು ಪ್ರತಿದಿನವೂ ಮಾಡ್ಬೋದು, ವೀಕ್ಲಿ ಒಂದು ಟೈಮು ಅರಿಬೋದು ಅದನ್ನ. ನಾನು ನಮ್ಮ ತಂದೆ ತಾಯಿನೇ ಕೂಡ ಅವ್ರು ಸಂಜೆ ಒಂದು 4-5 ಗಂಟೆಗೆ ಬಂದರೆ ಒಂದು ಒಂದೂವರೆಗೆ 2 ಕ್ವಿಂಟಲ್ ಅವರೇ ಹರ್ಕೊಂಬರ್ತಾರೆ. ಅದಕ್ಕೂ ಕೂಲಿ ಆಳು ಹಚ್ಚಲ್ಲ. ಜಾಸ್ತಿ ಈಲ್ಡಿಂಗ್ ಬಂದ ಮಾತ್ರ ಕೂಲಿ ಆಳು ಕರ್ಕೊಂತೀವಿ. ಮೋಸ್ಟ್ ಪ್ರಾಬಬಲಿ ನಾವು ಇದನ್ನ ನುಗ್ಗೆ ಅದು 2.5 ವರ್ಷ ಆಯಿತು ನುಗ್ಗೆ ಮಾಡಿ. 2.5 ವರ್ಷದಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ ಲಾಸ್ಟ್ ಇಯರ್ ಒಂದು 3 ಲಕ್ಷ ರೂಪಾಯಿ ಈಗಾಗಿದೆ 2 ವರ್ಷದಲ್ಲಿ. ಕರಿಬೇವಿನ ಅಷ್ಟೇ ಹೆಚ್ಚು ಕಮ್ಮಿ ಆದ ಮತ್ತು ಹತ್ರ ಒಂದು ಈಗ 7 ಕಟ್ಟಿಂಗ್ ಅಂದರೆ ಅದು ಒಂದು 3-3.5 ಲಕ್ಷ ರೂಪಾಯಿ ಆಗಿದೆ 2 ವರ್ಷದಲ್ಲಿ. ನಾವು ಕೂಲಿ ಆಳುಗಳನ್ನ ಆದಷ್ಟು ಕಡಿಮೆ ಮಾಡೋಂಥ ಕೆಲಸಗಳು ಮಾಡ್ಕೊಬೇಕು. ಏಕೆಂದರೆ ಈಗ ನುಗ್ಗೇನ ಅಷ್ಟೇ, ಇವತ್ತು ಅರಿಯೋಕ್ಕಾಗಲಿಲ್ಲ ನಾಳೆ ಅರಿಬೋದು, ನಾಳೆ ನಾಡಿದ್ದು ಅರಿಬೋದು. ಅಂಥದ್ದು ಓಕೆ, ಇಂಥವು ಮಾಡ್ಬೇಕು. ಕರಿಬೇವಿನ ಅಷ್ಟೇ, ಇವತ್ತು ಕೊಯ್ಯಲೇಬೇಕು ಅಂತೇನಿಲ್ಲ. ನಾವು ಇವತ್ತು ಮಾರ್ಕೆಟ್ ಇಲ್ಲ ಅಂದ್ರೆ ಒಂದು ತಿಂಗಳು ಬಿಟ್ಟರೆ ನಡೆಯುತ್ತೆ. ಈಗ ನಾವು ಕೊಯ್ಯೋಕ್ಕಾಗಲ್ಲ ಇವತ್ತು ಬಿಟ್ಟರೆ ನಡೆಯುತ್ತೆ. ಯಾಕೆಂದ್ರೆ ನೆಕ್ಸ್ಟ್ ಬಿಟ್ಟಷ್ಟು ನಮಗೆ ಈಲ್ಡಿಂಗ್ ಅಂದರೆ ಗ್ರೋತ್ ಜಾಸ್ತಿ ಆಗುತ್ತೆ, ತೂಕ ಜಾಸ್ತಿ ಬರುತ್ತೆ. ನಾವು ಆದಷ್ಟು ಈಗ ಕರಿಬೇವಿನ ಹೆಚ್ಚು ಕಮ್ಮಿ ನಾವು 15 ರೂಪಾಯಿ ಕೆಜಿನೂ ಕೊಟ್ಟಿವಿ, 50 ರೂಪಾಯಿ ಕೆಜಿನೂ ಕೊಟ್ಟಿವಿ. ಮಾರ್ಕೆಟ್ ಅಸ್ಮನ್ ಡಿಪೆಂಡ್ ಅಪ್ ಆನ್ ಮಾರ್ಕೆಟ್. ಅದು ಅಷ್ಟೇ ಗುಲಾಬಿನೂ ಅಷ್ಟೇ, ಪ್ರತಿ 2 ದಿವ್ಸಕ್ಕೆ ಒಂದು ಸಲ ಇರ್ತಾರೆ. ಬೆಳಗ್ಗೆ 1 ಅವರ್ ಬಂದು 1 ಅವರ್ 2 ಅವರ್ಸ್ ಗುಲಾಬಿ ಅರಿತಾರೆ, ಮತ್ತು ಮಧ್ಯಾಹ್ನ ಅದು ಫ್ರೀ ಟೈಮಲ್ಲಿ ಸೊಪ್ಪು ಕೊಯ್ತಾರೆ. ನಾವು ಆದಷ್ಟು ಏನು ಮಾಡ್ತಾನೆ ಅಂದರೆ ನುಗ್ಗೆ ಬರೋಕ್ಕಿಂತ ಮುಂಚೆನೆ ಕರಿಬೇವು ಸೊಪ್ಪು ಕಟಾವು ಖಾಲಿ ಮಾಡಿಬಿಡ್ತೀವಿ. ಹಂಗಾಗಿ ನಾವು ಕೆಲಸ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಇದರಲ್ಲಿ ಅಡಿಕೆ ಮತ್ತು ತೆಂಗಲ್ಲಿ ನುಗ್ಗೆ ಬೆಸ್ಟ್ ಇಂಟರ್ಕ್ರಾಫ್ಟ್ ಬೆಳೆ.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತಿನ ಮುಂದುವರಿಸ್ತೀನಿ. ತುಂಬ ಚೆನ್ನಾಗಿ ನಿಮ್ಮ ಕೃಷಿಯ ವಿಶೇಷತೆ ಬಗ್ಗೆ ಹೇಳ್ತಾ ಇದ್ರಿ. ಹಾಗೆ ಕೂಲಿಯವ್ರನ್ನ ಹಚ್ಚದೇ ಕೃಷಿನಲ್ಲಿ ಉತ್ತಮ ಆದಾಯನ ಗಳಿಸ್ಬೋದು ಅನ್ನೋದು ಕೂಡ ಹೇಳಿದ್ರಿ. ಹಾಗಾದರೆ ನಿಮ್ಮ ಜೊತೆಗೆ ಮಾತಿನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಯವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರು ಮಾಡ್ತಿರುವಂತಹ ಕೃಷಿಯ ಅನುಭವಗಳನ್ನು ಕೂಡ ತಿಳ್ಕೊಳ್ಳೋಣ. ನಾನು ಆರ್ ಜಶ್ರಿಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರಂ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಬಂಗಾರ ನೀನು

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ರವಿ ಅವರು ಮಾತಾಡ್ತಾ ಇದ್ರು ಹೊನ್ನಾಳಿಯಿಂದ. ಸೊ ಇವರು ಕೂಡ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಸಮಗ್ರ ಕೃಷಿನಲ್ಲಿ ನುಗ್ಗೆ, ಕರಿಬೇವು ಮತ್ತು ಹೂಗಳಲ್ಲಿ ಗುಲಾಬಿ ಹೂವು ಮತ್ತು ಹಣ್ಣಿನ ಬೆಳೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇವರ ಕೃಷಿ ಭೂಮಿನಲ್ಲಿ. ಹಾಗೆ ಇವರು ವಿಶೇಷವಾಗಿ ಕೃಷಿ ಭೂಮಿನಲ್ಲಿ ಬಂದಂತಹ ಬೆಳೆಗಳನ್ನು ಮನೆಯವರೇ ಕಟಾವು ಮಾಡುವಂಥದ್ದು ಮತ್ತು ಮಾರಾಟಕ್ಕೆ ತಗೊಂಡೋಗೋದು ಮಾಡೋದ್ರಿಂದ ಸೊ ಅಲ್ಲಿ ಒಂದಷ್ಟು ಹಣವನ್ನು ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅವ್ರು ಮಾಡ್ತಾ ಇರುವಂತಹ ಈ ರೀತಿ ಅಚ್ಚುಕಟ್ಟಾದಂತಹ ಕೃಷಿಯನ್ನು ಮಾಡಿದಾಗ ಸೊ ಅಲ್ಲಿ ಯಾವ್ಯಾವ ಬೆಳೆಗಳನ್ನು ಹೇಗೆಲ್ಲ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಕೂಡ ತಿಳ್ಕೊಂಡು ಮಾಡಿದ್ರೆ ಆ ಕೃಷಿಯಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಯವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ರವಿಯವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ರವಿಯವರೇ, ಈಗ ನಿಮ್ಮ ಕೃಷಿ ಭೂಮಿನಲ್ಲಿ ಬೆಳೆಗಳನ್ನು ಯಾವ್ಯಾವ ರೀತಿ ಹಾಕಿದ್ದೀರಾ ಮತ್ತು ಎಷ್ಟೆಷ್ಟು ಅಡಿಗಳ ಅಂತರದಲ್ಲಿ ಒಂದು ನುಗ್ಗೆ ಗಿಡ ಆಗಿರ್ಬೋದು ಮತ್ತು ತೆಂಗನ್ನು ಹಾಕಿದ್ದೀರಾ, ಇದ್ರ ಬಗ್ಗೆ ಹೇಳ್ಬೋದಾ?
4: 28 ಅಡಿ ತೆಂಗು ಹಾಕಿದ್ವಿ. ಅದರಲ್ಲಿ 28 ತೆಂಗಿನ ಸಾಲ, ತೆಂಗಿನ ಸಾಲ 2 ಸಾಲ ಮಾಡಿದ್ವಿ. ಅಂದರೆ ಮಿನಿಮಮ್ ಒಂದು 9 ಅಡಿ ಬರುತ್ತೆ. ಇದು ಸ್ಪೇಸಿಂಗ್ ಬಂದುಬಿಟ್ಟು ಮಿನಿಮಮ್ಮು ಒಂದು 8-10 ಅಡಿ ಆಗಲ್ಲ, 10 ಅಡಿ ಗಿಡದಿಂದ ಗಿಡಕ್ಕೆ 8 ಅಡಿ, ಸಾಲಿಂದ ಸಾಲಿಗೆ 10 ಅಡಿ ಬಿಡ್ಬೇಕು. ನಾವು 7 ಅಡಿ ಗಿಡದಿಂದ ಗಿಡಕ್ಕೆ 7 ಅಡಿ ಮಾಡಿವಿ, ಸಾಲಿಂದ ಸಾಲಿಗೆ 9 ಅಡಿ ಬರುತ್ತೆ. ಅಂದರೆ ನಾವು ಸ್ಪೇಸಿಂಗ್ ಕರೆಕ್ಟಾಗಿ ಮಾಡ್ಕೊಂಡಿವಿ ಅಷ್ಟೇ. ನಮ್ಮ ತೆಂಗಿನ ಗಿಡದೊಳಗೆ ಇಂಟರ್ಕ್ರಾಫ್ಟಿಗೆ ಎಷ್ಟು ಬೇಕು ಅಷ್ಟು ಮಾಡಿವಿ. ಇದಕ್ಕೆ ಸ್ಪೇಸಿಂಗ್ ಮೇಜರಾಗಿ 10-8 ಮಾಡಿದ್ರೆ ಬೆಸ್ಟು. ನಾವು ಆ ಮಣ್ಣು ಫಲವತ್ತೆಗೋಸ್ಕರನೇ ನಾ ಮೇಜರ್ ಸೆಲೆಕ್ಟ್ ಮಾಡಿದ್ದು ನುಗ್ಗೆ. ನಾನು ಕಾಯಿ ಬರುತ್ತೆ, ದುಡ್ಡು ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ನುಗ್ಗೆ ಸೆಲೆಕ್ಟ್ ಮಾಡಿರಲಿಲ್ಲ. ಇಂಟರ್ಕ್ರಾಫ್ಟಲ್ಲಿ ಬೆಸ್ಟ್ ಅಂತ ಒಂದು. ನೆಕ್ಸ್ಟ್ ಇದು ಎಲೆ. ಮತ್ತು ನಾವು ಈಗ ಪ್ರತಿ ವರ್ಷ ಇದನ್ನು ಕಟಾವು ಮಾಡ್ತೀವಿ ಆ ಬುಡಕ್ಕೆ. ಇದು ಕಟಾವು ಟೈಮಲ್ಲಿ ಹೆಚ್ಚು ಕಮ್ಮಿ 1 ಫೀಟ್ ಬರುತ್ತೆ ದಪ್ಪ. ಅದು ಕಟ್ ಮಾಡಿ ನಾವು ನೆಲಕ್ಕೆ ಹಾಕಿ ರೋಟ್ರಿ ಹೊಡಿಸ್ತೀವಿ, ಪುಡಿ ಮಾಡಿ ಮಣ್ಣಿಗೆ ಸೇರಿಸ್ತೀವಿ. ಇದರಿಂದ ಮಣ್ಣು ಫಲವತ್ತಾಗುತ್ತೆ. ಆ ಉದ್ದೇಶಕ್ಕೋಸ್ಕರ ನುಗ್ಗೆ ಸೆಲೆಕ್ಟ್ ಮಾಡಿದ್ದು. ಕಾಯಿದು ಪ್ರಿಫರೆನ್ಸ್ ಆಮೇಲೆ ಬರ್ತಾ ಕಾಯಿ ರೇಟ್ ಚೆನ್ನಾಗಿತ್ತು, ಈಲ್ಡಿಂಗ್ ಚೆನ್ನಾಗಿ ಬರೋದ್ರಿಂದ ಕಾಯಿ ಪ್ರಿಫರೆನ್ಸ್ ಕೊಡ್ತಾ ಬಂದ್ವಿ. ಫಸ್ಟ್ ಇಯರ್ ಕಡಿಮೆ ಅಂದರೆ ನಾವು ನವಂಬರಿಗೆ ನಾಟಿ ಮಾಡಿದ್ದು. ಆ್ಯಕ್ಚುಲಿ ಮೇಗೆ ನಾಟಿ ಮಾಡಬೇಕು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಿಸೋಕ್ಕೋಸ್ಕರ ಉದ್ದೇಶಕ್ಕೋಸ್ಕರ ಅದನ್ನ ಲೇಟಾಗಿ ನವಂಬರ್ ಮಂತಲ್ಲಿ ಇದನ್ನ ನಾಟಿ ಮಾಡಿದ್ದು. ನವಂಬರ್ ಮಂತ್ ನಾಟಿ ಮಾಡಿದ್ರೆ ಆ ವರ್ಷ ಈಲ್ಡಿಂಗ್ ಬಂತು. ಅಂದರೆ ಒಂದು 20 ಕ್ವಿಂಟಲ್ ಅಷ್ಟೇ ಬಂತು ಫಸ್ಟಿಗೆ. ಫಸ್ಟ್ ವರ್ಷ 1 ಎಕರೆ ಹಾಕಿದ್ದು, ಅದರ ಕಡೆ ಒಂದು 20 ಕ್ವಿಂಟಲ್ ಬಂತು, 40,000 ರೂಪಾಯಿ ಅಮೌಂಟ್ ಆಯಿತು. ಅದಾಗತ್ತಲ್ಲ ನೆಕ್ಸ್ಟ್ ನಾವು ನವಂಬರ್ಗೆ ಹಾಕಿದ್ರು, ಜುಲೈಗೆ ಕಟಾವು ಮಾಡಿದ್ವಿ, ಪ್ರೂಮಿಂಗ್ ಮಾಡಿದ್ವಿ. ಒಂದು ಫೀಟ್ ಬಿಟ್ಟು ಪ್ರೂಮಿಂಗ್ ಮಾಡಿದ್ವಿ. ಅದು ಪ್ರೂಮಿಂಗ್ ಮಾಡಿ ನೆಕ್ಸ್ಟ್ 5-6 ಮಂತಿಗೆ ಈಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ನಾವು ಜನವರಿಗೆ ಈಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಜನವರಿ ಸ್ಟಾರ್ಟ್ ಆಗಿ ಅಪ್ ಟು ನಾವು ಜೂನ್ ಜುಲೈವರೆಗೂ ಕಟಾವು ಮಾಡ್ತೀವಿ. ಸೆಕೆಂಡ್ ಇಯರಿಗೆ ಇದು 1 ಎಕರೆ, ಮತ್ತು ಪಕ್ಕದಲ್ಲಿ 1 ಎಕರೆ, ಮತ್ತು 1 ಎಕ್ಸ್ಟ್ರಾ ಎಕರೆ ಎಕ್ಸ್ಟೆಂಡ್ ಮಾಡಿದ್ವಿ. ಏಕೆಂದರೆ ಈಲ್ಡಿಂಗ್ ಚೆನ್ನಾಗಿ ಬರೋದ್ರಿಂದ ಅದು ನಮ್ಮ ಅದು 1 ಎಕರೆ ಹಾಕಿದ್ವಿ. ಆ ವರ್ಷ ಮಾತ್ರ ಈಲ್ಡಿಂಗು ಚೆನ್ನಾಗಿ ಬಂತು. 60 ಇಪ್ಪತ್ತೆಂಟು 70 ಕ್ವಿಂಟಲ್ ನುಗ್ಗೆ ಆಯ್ತು, 2.5 ಲಕ್ಷ ರೂಪಾಯಿ ನುಗ್ಗೆ ಆಯ್ತು. ನಾವು ಬರೀ ಎರಡು ಮತ್ತು ಆ ಕಡೆ ಫಸ್ಟ್ ಇಯರ್ ಅಂದರೆ ಅದು ಕಡಿಮೆ ಬಂತು ಹೇಳಿ. ಇದು 1 ಎಕ್ರೆಗೆ ಹೆಚ್ಚು ಕಮ್ಮಿ 1.5 ಲಕ್ಷ ರೂಪಾಯಿ ಇದು 1 ಎಕ್ರೆಯಿಂದ ಬಂದಿದೆ. ಮತ್ತು ಸಸ್ಯನ ಕಡಿಮೆ, ಇದು ಒಂದು 400-450 ಗಿಡ ಇರ್ಬೋದು ಅಷ್ಟೇ, ಅದು ಒಂದು 600-650 ಗಿಡ ಇದೆ. ಇದು ತೆಂಗಿರೋದ್ರಿಂದ ಗಿಡ ಕಡಿಮೆ ಆಗಿದೆ. ಫಸ್ಟ್ ಇಯರು 40,000 ಆಯಿತು, ಸೆಕೆಂಡ್ ಇಯರ್ 2.5 ಲಕ್ಷ. ಈ ವರ್ಷ ನಾವು 4 ಲಕ್ಷ ರೂಪಾಯಿ ಟಾರ್ಗೆಟ್ ಇಟ್ಟಿದ್ವಿ. ಬಟ್ ಈ ವರ್ಷ ತುಂಬ ಮಳೆ ಇರೋದ್ರ ಕಡೆಯಿಂದ ಈಲ್ಡಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಬಟ್ ಈಗ ಸ್ಟಾರ್ಟ್ ಮಾಡಿದ್ರೆ ನನಗೇನು ಲಾಸ್ ಆಗಿಲ್ಲ. ನಾನು ಟಾರ್ಗೆಟ್ ಹಾಕಿದ್ದು 1-3 ಲಕ್ಷಕ್ಕಂತೂ ನಾವು ನುಗ್ಗೆ ಅಂತ ಬೆಳಿತೀವಿ. ಇದು ನಾಟಿ ಮಾಡಿದ್ದು ಒಂದು 1/2 ನಾವು ಸಸಿ ಮಾಡಿ ನಾಟಿ ಮಾಡಿದ್ವಿ, ಇನ್ನು 1/2 ಡೈರೆಕ್ಟಾಗಿ ಬೀಜ ಉರಿದ್ವಿ. ಅಂದರೆ ಬೇಸಿಗೆ ಇರೋದ್ರಿಂದ ಬೀಜ ಉರಿದ್ದು ಚೆನ್ನಾಗಿ ಬಂತು, ಅಂದ್ರೆ ಸಸಿ ಹಚ್ಚಿದ್ದು ಚೆನ್ನಾಗಿ ಬಂತು. 1 ಫೀಟ್ ತೆಗೆದು ಆ ಸಸಿ ಹಾಕಿದ್ವಿ. ಅದಾಗದ್ರಲ್ಲಿ ನೆಕ್ಸ್ಟ್ ಗೊಬ್ಬರ ಮಾಮೂಲಿ 19, 20, 15, 15, 10, 16, 10, 26 ಗೊಬ್ಬರ ಹಾಕ್ತೀವಿ. ಈಲ್ಡಿಂಗ್ ಸ್ಟಾರ್ಟ್ ಆಯಿತು ಅಂದರೆ ಜಾಸ್ತಿ ಪೂರ್ತಿ. ನಾನೀಗ 90% ವಾಟರ್ ಸೂಟೇಬಲ್ ಯೂಸ್ ಮಾಡ್ತೀನಿ. ಇವತ್ತು ವಾಟರ್ ಸೂಟ್ ವೀಕ್ಲಿ 1 ಟೈಮ್ 94-00-50, ಮತ್ತು ಇದು ಬೂಸ್ಟರು, ಕ್ಯಾಲ್ಸಿಯಂ ನೈಟ್ರೇಟು, ಇವೇನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವುದು ಇದೆಯೋ ಅದೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ವಾಟರ್ ಸೂಟೇಬಲ್ ಏನು ಸಿಗುತ್ತೆ ಪ್ರತಿಯೊಂದು ವೀಕ್ಲಿ 1 ಟೈಮ್ ವಾಟರ್ ಸೂಟೇಬಲ್ ಕೊಡ್ತೀನಿ. ಕಟಾವು ನಮ್ಮ ತಂದೆ ತಾಯಿ ಮತ್ತು ನಮ್ಮ ಮನೆಯವರು ಇವರು ಡೈಲಿ. ಈಗ ನಾನು ರಜೆ ಇದ್ದ ಮಾತ್ರ ಬಂದು ಕಟಾವು ಮಾಡ್ತೀನಿ. ಕಾಯಿ ಅರಿಯೋದು ವೀಕ್ಲಿ 1 ಟೈಮ್, ಸಂಡೇ ಅಥವಾ ವೀಕ್ಲಿ ಆಫ್ ಯಾವಾಗ ಇರ್ತೋ ಬರ್ತೀವಿ. ಆಲ್ಮೋಸ್ಟ್ ಆಲ್ ನಮ್ಮ ಅಪ್ಪಾಜಿ ಅಮ್ಮನೆ ಇದಕ್ಕೂ ಕೂಡ ನಾವು ಯಾವುದೇ ಕೂಲಿ ಆಳುಗಳಾಗಲಿ ಯಾರನ್ನ ಕರೆಯಲ್ಲ ಜಾಸ್ತಿ. ಲಾಸ್ಟ್ ಇಯರ್ ಮಾತ್ರ ಮೇ ಜೂನ್ ಬರೀ 15 ಡೇಸಿಗೆ ಹೆಚ್ಚು ಕಮ್ಮಿ ಒಂದು 20-25 ಕ್ವಿಂಟಲ್ ಬಂತು. 15 ಅವಾಗ ಭಾರಿ ಹಿಲ್ಡಿಂಗ್ ಅಂದರೆ ಅದು ಅವಾಗ ಮಾತ್ರ ನಾವು ಕೂಲಿ ಆಳುಗಳು ಹಚ್ಚಿದ್ವಿ. ಇನ್ನು ನಾರ್ಮಲ್ ಟೈಮಲ್ಲಿ ಡೈಲಿ 1 ಕ್ವಿಂಟಲ್, 1.5 ಕ್ವಿಂಟಲ್ ಡೈಲಿ ನಮ್ಮ ಅಪ್ಪಾಜಿ ಅಮ್ಮ ಸಂಜೆ 1-4 ಗಂಟೆ ಬಂದರೆ 6 ಗಂಟೆ ಒಳಗೆ 1-2 ಕ್ವಿಂಟಲ್ ಹರ್ಕೊಂಬರ್ತಾರೆ, ಡೈಲಿ ಬೆಳಗ್ಗೆ ಮಾರ್ಕೆಟಿಗೆ ತಗೊಂಡು ಹೋಗ್ತಾರೆ. ಅದು ಬಿಟ್ಟರೆ ವೀಕ್ಲಿ 1 ಟೈಮ್ ಮಂಡೇ ಮಾರ್ಕೆಟ್ ಚೆನ್ನಾಗಿರೋದ ಕಡೆಯಿಂದ ನಾವು ಸಂಡೇ ಬಂದಾಗ ಜಾಸ್ತಿ 1-2 ಕ್ವಿಂಟಲ್ ಅರಿದು ಕೊಡ್ತೀವಿ.
3: ಓಕೆ ಸರ್, ಹಾಗಾದ್ರೆ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಸೊ ಹಾಗೆ ನಿಮ್ಮ ಕೃಷಿಯ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಹಾಗೆ ಅವರು ಮಾಡಿರುವಂತಹ ಕೃಷಿಯ ಅನುಭವಗಳನ್ನು ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡು ನಿಮಗೋಸ್ಕರ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬರಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ ರಾಣಿಪುರ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ರವಿ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಸೊ ಅವರು ಕೂಡ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಕೃಷಿಯನ್ನು ಮಾಡ್ತಾ, ಸೊ ಕೃಷಿಗೆ ಕುಟುಂಬದವರೆಲ್ಲರೂ ಕೂಡ ಕೈ ಜೋಡಿಸಿ ಕೃಷಿನಲ್ಲಿ ಮಾಡ್ತಾ ಇರುವಂತಹ ಎಲ್ಲ ಬೆಳೆಗಳನ್ನ ಅವರೇನೆ ಕಟಾವು ಮಾಡುವಂಥದ್ದು ಮತ್ತು ಮಾರಾಟಕ್ಕೆ ಮಾಡುವಂಥದ್ದು ಇದೆಲ್ಲದೂ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ಕೃಷಿನಲ್ಲಿ ಒಂದಷ್ಟು ಆದಾಯವನ್ನು ಉಳಿಸ್ಕೊಳ್ಳೋದಕ್ಕೆ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆಯೇ ಕೃಷಿನಲ್ಲಿ ಒಂದು ಪ್ರಾಪರ್ ಆಗಿರುವಂತಹ ಪ್ಲ್ಯಾನಿಂಗ್ನ ಮಾಡಿಕೊಂಡು ಮಾಡಿದಂತಹ ಸಮಯದಲ್ಲಿ ಸೊ ಕೃಷಿನಲ್ಲಿ ಉತ್ತಮವಾದಂತಹ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ರವಿಯವರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ಹಾಗೆ ಅವ್ರು ಮಾಡ್ತಾ ಇರುವಂತಹ ಈ ಒಂದು ಸಮಗ್ರ ಕೃಷಿನಲ್ಲಿ ಅವರ ಬೆಳೆಗಳನ್ನ ಯಾವ ರೀತಿಯಲ್ಲಿ ಬೆಳೀತಾ ಇದೀವಿ ಅನ್ನೋದ್ರ ಬಗ್ಗೆ ಹೇಳಿದ್ರು. ಹಾಗಾದ್ರೆ ಅವ್ರ ಜೊತೆಗೆ ಮಾತನ್ನ ಮುಂದುವರ್ಸೋಣ, ಅವರ ಕೃಷಿಯ ಬಗ್ಗೆ ಏನಷ್ಟು ತಿಳ್ಕೊಳ್ಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ನಿಮ್ಮ ಕೃಷಿ ಭೂಮಿಯಲ್ಲಿ ಬೆಳೆದಂತಹ ಬೆಳೆಗಳನ್ನ ಅಲ್ಲಿನೇ ಕಟಾವು ಮಾಡಿ ಮತ್ತೆ ಹತ್ತಿರದ ಏನು ಮಾರ್ಕೆಟ್ಗಳಿಗೆ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ನಿಮ್ಮ ಪ್ರಿಫರೆನ್ಸ್ ಹೇಳೋದಾದ್ರೆ ಯಾವ ಮಾರ್ಕೆಟ್ಗಳಿಗೆ ಅಥವಾ ಎಲ್ಲಿ ನೀವು ಹೆಚ್ಚಿಗೆ ಏನು ಬೆಳೆಗಳ ಬೆಳೆದಿರುವಂತಹ ಬೆಳೆಗಳನ್ನ ಮಾರಾಟಕ್ಕೆ ಕೊಡ್ತಾ ಇದ್ರೆ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಪ್ರಿಫರೆನ್ಸ್ ನಾವು ಲೋಕಲ್ ಮಾರ್ಕೆಟ್ ಹೊನ್ನಾಳಿಗೆ ಕೊಡ್ತೀವಿ. ಜಾಸ್ತಿ ಈಲ್ಡಿಂಗ್ ಒಂದು 2 ಕ್ವಿಂಟಲ್ ಮೇಲೆ ಬಂದಾಗ ನಾವು ಶಿವಮೊಗ್ಗ ಮಾರ್ಕೆಟಿಗೆ ಇದನ್ನ ತಗೊಂಡು ಹೋಗ್ತೀವಿ. 10 ರೂಪಾಯಿ ಸಿಕ್ಕರೂ ನಮಗೆ ನುಗ್ಗೆ ಲಾಸ್ ಇಲ್ಲ. ನನಗೆ ಮ್ಯಾಕ್ಸಿಮಮ್ ರೇಟ್ ಸಿಕ್ಕಿದ್ದು 110 ರೂಪಾಯಿ ಕೆ ಜಿ ಲಾಸ್ಟ್ ಇಯರ್. ಡಿಸೆಂಬರ್ ಎಂಡ್ ಜನವರಿ ಟೈಮಲ್ಲಿ ರೇಟ್ ಯಾವಾಗೂ ನವಂಬರ್ ಡಿಸೆಂಬರ್ ಜನವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ 100 ರೂಪಾಯಿಗಿಂತ ಕಮ್ಮಿ ಯಾವತ್ತು ನುಗ್ಗೆ ಇರಲ್ಲ. ನಾವೇನೇ ಮಾಡಲಿ ಬೆಳೆನ, ಲೋಕಲ್ ಮಾರ್ಕೆಟ್ ಏನು ಕೇಳೋದೋ ಅದನ್ನು ನಾವು ಬೆಳೆ ಸೆಲೆಕ್ಟ್ ಮಾಡಿದರೆ ನಮ್ಮ ವಾತಾವರಣನೂ ಅದಕ್ಕೂ ಆ ಬೆಳೆಗೆ ಒಬ್ಬಂಗಿರ್ಬೇಕು, ಮಾರ್ಕೆಟ್ಗೆ ಲೋಕಲ್ ಮಾರ್ಕೆಟ್ ಇರ್ಬೇಕು. ಅಂತ ಬೆಳೆ ಸೆಲೆಕ್ಟ್ ಮಾಡಿದ್ರೆ ರೈತರಿಗೆ ಯಾವುದೇ ಕಾರಣ ಲಾಸ್ ಆಗಲ್ಲ. ಟೋಟಲ್ ದಾವಣಗೆರೆ ಡಿಸ್ಟಿಕ್ಗೆ ನುಗ್ಗೆ ಬೆಸ್ಟ್ ಮಾಡಿದರೆ ಒಳ್ಳೆ ಚೆನ್ನಾಗಿರುತ್ತೆ. ಏಕೆಂದರೆ ನಾವು ಮಲೆನಾಡಲ್ಲಿ ನುಗ್ಗೆ ಬೆಳೆಯಲ್ಲ, ಇದು ಮಲೆನಾಡಲ್ಲಿ ನುಗ್ಗೆ ಬರಲ್ಲ. ಆಲ್ಮೋಸ್ಟ್ ಆಲ್ ನಾವು ಇಡೀ ಚಿಕ್ಕಮಗಳೂರು, ಉಡುಪಿ, ಶಿವಮೊಗ್ಗ, ಉತ್ತರ ಕನ್ನಡ ಪೂರ್ತಿ ನಾವು ನುಗ್ಗೆ ಸಪ್ಲೈ ಆಗೋದು ಉತ್ತರ ಕರ್ನಾಟಕದಿಂದ. ಜಾಸ್ತಿ ಕೊಪ್ಪಳ, ಬೀದರು, ಗುಲ್ಬರ್ಗ ಈ ಡಿಸ್ಟಿಕ್ಕಿಂದ ಬರ್ತಿರೋದು, ಅಲ್ಲಿಂದನೇ ನಮ್ಮ ಈ 4-5 ಡಿಸ್ಟಿಕ್ಗೆ ಸಪ್ಲೈ ಆಗ್ತದೆ ಉತ್ತರ ಕನ್ನಡದಲ್ಲಿ. ಈಗ ನಮಗೆ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗುತ್ತೆ, ಇಲ್ಲೇ ನಾವು ಪಕ್ಕದ ಜಿಲ್ಲೆ ಕಡೆಯಿಂದ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗುತ್ತೆ. ಲೋಕಲ್ ಮಾರ್ಕೆಟಿಗೆ ನಾವು ಪ್ರಿಫರೆನ್ಸ್ ಜಾಸ್ತಿ ಕೊಟ್ಟರೆ ನುಗ್ಗೆ ಬೆಸ್ಟ್ ಐಡಿಯಾ ನಮಗೆ. ಅದು ಎಸ್ಪೆಷಲಿ ಅಡಿಕೆ ಮತ್ತು ತೆಂಗಲ್ಲಿ ಇಂಟರ್ಕ್ರಾಫ್ಟಿಗೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮಣ್ಣು ಫಲವತ್ತಾಗುತ್ತೆ, ರೋಗ ಮತ್ತು ಈ ಕೀಟಗಳು ತುಂಬ ಕಡಿಮೆ ನುಗ್ಗೆಗೆ. ಈ ರೋಗ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ನೀರು ಜಾಸ್ತಿ ಆದಾಗ ರೋಗ ಜಾಸ್ತಿ ಆಗುತ್ತೆ. ನೀರು ಕರೆಕ್ಟಾಗಿ ನಾವು ಕಂಟ್ರೋಲ್ ಮಾಡಿದ್ವಿ ಅಂದರೆ, ನೀರು ಗೊಬ್ಬರ ಕರೆಕ್ಟಾಗಿ ಕಂಟ್ರೋಲ್ ಮಾಡಿದ್ವಿ, ಕರೆಕ್ಟ್ ಹಾಕಿದ್ವಿ ಅಂದರೆ ಇದಕ್ಕೆ ಯಾವುದು ರೋಗನೂ ಬರಲ್ಲ, ಯಾವ ಕೀಟನೂ ಬರಲ್ಲ. ಗ್ರೋತ್ ಚೆನ್ನಾಗಿತ್ತು ಅಂದರೆ ಕೀಟನೂ ಕೂಡ ಅವಾಯ್ಡ್ ಮಾಡುತ್ತೆ ಮತ್ತು ರೋಗನೂ ಕೂಡ ಅವಾಯ್ಡ್ ಆಗುತ್ತೆ. ಇದು ನಾವು ಜಾಸ್ತಿ ಹೊಡಿದ್ರೆ ಇದು ಲ್ಯಾಂಬ್ಡಾ ಹೊಡಿತೀವಿ, ಲ್ಯಾಂಬ್ಡಾ ಮತ್ತು ಕ್ಲೋರೋಥಿನ್, ಕ್ಲೋರೋಫಾರಿಪಸ್, ಇವು ಮೂರು ಅದೇ ಕೀಟಕ್ಕೆ ಮಾತ್ರ ಒಂದು ಹೂವು ಕಚ್ಚೋದಕ್ಕಿಂತ ಮುಂಚೆ ಒಂದು ಸ್ಪ್ರೇ ಕೊಡ್ತೀವಿ. ಹೂವು ಕಚ್ಚಾದ್ಮೇಲೆ ಒಂದು ಸ್ಪ್ರೇ ಕೊಡ್ತೀವಿ. ಇನ್ನು ಉಳ್ಕಿ ಟೈಮಲ್ಲಿ ಸ್ಪ್ರೇ ಯಾವುದು ಕೊಡಲ್ಲ, ಸ್ಪ್ರೇ ಕಡಿಮೆ, ತುಂಬಾ ಕಡಿಮೆ. ನಾವು 1 ವರ್ಷದಲ್ಲಿ ಒಂದು ಕಟಾವಿಗೆ ನಾವು 1-2 ಒಂದು 2-3 ಸಲ ನಾವು ಸ್ಪ್ರೇ ಕೊಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಸ್ಪ್ರೇ ಯೂಸ್ ಅವಶ್ಯಕತೆ ಇಲ್ಲ. ಜಾಸ್ತಿ ಮಳೆ ಜಾಸ್ತಿ ಆದಾಗ ಡ್ರೆನ್ಸಿಂಗ್ ಮಾಡ್ತೀವಿ, ಸಾಫ್ ಮತ್ತು ಸಿ ಒ ಸಿ ಡ್ರೆನ್ಸಿಂಗ್ ಮಾಡ್ತೀವಿ. ಅದು ಬಿಟ್ಟರೆ ಯಾವುದು ನಾವು ಕೆಮಿಕಲ್ ಯೂಸ್ ಮಾಡಲ್ಲ. ಕೃಷಿ ಬಗ್ಗೆ ಹೇಳ್ಬೇಕಪ್ಪ ಅಂದರೆ ನನ್ನ ಅನುಭವ ಅಂದರೆ, ಕೃಷಿ ಎಲ್ಲರೂ ತಿಳ್ಕೊಂಡರೆ ತುಂಬ ಈಸಿ, ಏನೋ ಒಂದು ಬೀಜ ಹಾಕಿದ್ರೆ ಬರುತ್ತೆ ಅನ್ನೋದು ಅದು ಅಲ್ಲ. ನಾವೊಂದು ಜಾಬ್, ಪ್ರೈವೇಟ್ ಜಾಬ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಯಾವ ಟೈಮಿಗೆ ಬೆಳಗ್ಗೆ ಡ್ಯೂಟಿ ಹೋಗ್ತೀವಿ, ಯಾವ ಟೈಮಿಗೆ ಬರ್ತೀವಿ, ಅದೇ ರೀತಿ ನಾವು ಕೃಷಿಯಲ್ಲೂ ಕೂಡ ಒಂದು ಟೈಮಿಂಗ್ ಮೇಂಟೈನ್ ಮಾಡಬೇಕು. ಇವತ್ತು ಮಾಡಬೇಕು ಅಂದ್ರೆ ಮಾಡಬೇಕು. ನೀನು ವೀಕ್ಲಿ ಒಂದು ಟೈಮ್ ರೆಸ್ಟ್ ಮಾಡ್ತೀಯ ಮಾಡು, ಪ್ರತಿದಿನ ಅದು ಎದ್ದ ತಕ್ಷಣ ನೀನು ದೇವರು ಹೇಗೆ ಕಾಣ್ತೀಯ ನೀನು ಹೊಲನ ಆ ರೀತಿ ನೋಡಬೇಕು. ಪ್ರತಿ ಈಗ ಒಂದು ರೋಗ ಬಂದಿದೆ ಅಂದರೆ ಅವತ್ತು ನೀನು ಅದನ್ನ ಗುರುತಿಸಿ ಅದು ಸ್ಪ್ರೇ ಆಗಿರ್ಬೋದು ಅದು ಗೊಬ್ಬರ ಆಗಿರ್ಬೋದು ಮಾಡಿದರೆ ಅದ್ರ ರಿಸಲ್ಟ್ ನೀನು ಚೆನ್ನಾಗಿರುತ್ತೆ. ನಾನು ಯಾವಾಗೋ ಮಾಡಿದೆ ಯಾವಾಗೋ ಬಿಟ್ಟರೆ ಆಗಲ್ಲ. ಪ್ರತಿ ದಿವಸ ಅದನ್ನು ನಿನ್ನ ಜೊತೆಗೆ ನಿನ್ನ ಮಕ್ಕಳನ್ನು ಹೇಗೆ ಸಾಕ್ತೀಯೋ ಆ ರೀತಿ ನೀನು ನೋಡ್ತಾ ಇದ್ದರೆ ಕೃಷಿ ಯಾವತ್ತೂ ಲಾಸ್ ಆಗಲ್ಲ, ತುಂಬ ಪ್ರಾಫಿಟ್ ಬರುತ್ತೆ.
2: ಹೌದು ಸರ್, ತುಂಬ ಒಳ್ಳೆಯ ಮಾತನ್ನು ಹೇಳಿದ್ರಿ. ಸೊ ಕೃಷಿ ಮಾಡ್ತಾ ಇದ್ದೀವಿ ಅಂತಂದಾಗ ಕೃಷಿಗೂ ಕೂಡ ಅಷ್ಟೇ ಸಮಯವನ್ನು ಕೊಡಬೇಕಾಗತ್ತೆ, ಅದರ ಜೊತೆಗೆ ಇದ್ದಷ್ಟು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಿಮ್ಮ ಮಾತು. ಆ್ಯಂಡ್ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನಮ್ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ,
5: ಕಾಣ್ತಾ ಇದೆಯಲ್ರಿ
4: ಫ್ರಿಡ್ಜ್ 18,000,
6: ಅಯ್ಯೋ ನಿನ್ನ
4: ಟಿವಿ 14,000,
6: ಎಲ್ಲ ಇವಳ
4: ಈ ವಾಷಿಂಗ್ ಮೆಷಿನ್ 8,000,
6: ಶಿವನೇ ಗತಿ
4: ಗ್ಯಾಸ್ ಸಿಲಿಂಡರ್ 10,000,
6: ರಾಮ ರಾಮ
5: ಅಮ್ಮಮ್ಮ ಇದೆಲ್ಲ ನಿಮ್ ಯಜಮಾನ್ರು ಕೊಡಿಸಿದ್ರು ಅಂದ್ರೆ ನಂಗ್ ನಂಬೋಕೆ ಆಗ್ತಾ ಇಲ್ವಲ್ರಿ.
6: ವತ್ಸಲ ಅವ್ರೆ ದಯವಿಟ್ಟು ಸ್ವಲ್ಪ ಒಳಗಡೆ ಬರ್ತೀರಾ?

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ರವಿ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ, ಹೊನ್ನಾಳಿ ಅವರು. ಸೊ ಇವರು ಮಾಡ್ತಾ ಇರುವಂತಹ ಕೃಷಿ, ಸಮಗ್ರ ಕೃಷಿ, ಸಮಗ್ರ ಕೃಷಿಯನ್ನು ಮಾಡ್ಕೊಳ್ತಾ ಸೊ ಅವರ ವೃತ್ತಿಯನ್ನು ಕೂಡ ಮಾಡ್ತಾ ಇದ್ದಾರೆ, ಹಾಗೆ ಪ್ರವೃತ್ತಿಯಾಗಿ ಕೃಷಿನಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಇವರ ಕುಟುಂಬ ಕೂಡ ಕೃಷಿಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಹಾಗೆ ಮೂಲತಃ ಕೃಷಿ ಕುಟುಂಬ ಆಗಿದ್ದರಿಂದ ಕೃಷಿನಲ್ಲಿ ಬರುವಂತಹ ಬೆಳೆಗಳನ್ನ ಹಾಗೆ ಯಾವ ಸಮಯದಲ್ಲಿ ಯಾವ ಬೆಳೆಗಳನ್ನ ಹಾಕಬೇಕು ಮತ್ತು ಅವುಗಳನ್ನ ಹೇಗೆ ಮಾರುಕಟ್ಟೆಗೆ ಕೊಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ಒಂದು ಅರಿವನ್ನು ಇಟ್ಕೊಂಡು ಸೊ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಅವರಿಗೆ ಅವರ ಹತ್ತಿರದ ಮಾರ್ಕೆಟ್ಗೆ ಏನೆಲ್ಲ ಬೆಳೆಗಳು ಬೇಕಾಗತ್ತೆ, ಅಂತಹ ಬೆಳೆಗಳನ್ನ ಬೆಳೆದಾಗ ಅವರು ಹೆಚ್ಚಿನ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಅನ್ನೋದು ಇವರ ಮಾತು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಹಾಗೆ ಈಗ ಬೆಳೆಗಳನ್ನ ಆಯ್ಕೆ ಮಾಡುವಾಗ ಯಾವ ರೀತಿಯ ಬೆಳೆಯನ್ನು ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರ ಹತ್ರ ತಿಳ್ಕೊಳ್ಳೋಣ. ರವಿ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ರವಿಯವರೇ, ನೀವು ಆಗಲೇ ಹೇಳ್ತಾ ಇದ್ರಿ ನಿಮ್ಮ ಲೋಕಲ್ ಮಾರ್ಕೆಟ್ಗೆ ಏನು ಬೆಳೆಗಳು ಬೇಕು ಆ ರೀತಿಯ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳಿ. ಸೊ ಹಾಗಾದರೆ ಈ ಬೆಳೆಗಳನ್ನ ಯಾವ ರೀತಿಯಲ್ಲಿ ಆಯ್ಕೆ ಮಾಡಬೇಕಾಗತ್ತೆ, ಆಯ್ಕೆ ಮಾಡುವಾಗ ಹೇಗೆ ಅವುಗಳನ್ನ ಆಯ್ಕೆ ಮಾಡಬೇಕು ಅದ್ರ ಬಗ್ಗೆ ಹೇಳ್ಬೋದಾ?
3: ನಾವು ಬೆಳೆ ಸೆಲೆಕ್ಟ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ದೀರ್ಘಕಾಲಿಕ ಬೆಳೆ ಅದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಬೇಕು. ಅದರೊಳಗೆ ನಾವು ಪ್ರತಿ ದಿವಸ ನಾವು ದುಡ್ಡು ಕಾಣೋಂಥದ್ದು ಇಂಟರ್ಕ್ರಾಫ್ಟ್. ಮೇಜರ್ ಆಗಿ ನಾವು ಇಂಟರ್ಕ್ರಾಫ್ಟ್ ಮಾಡಿದ್ರೆ ಮಾತ್ರ ಕೃಷಿಯಲ್ಲಿ ಲಾಭ ಬಳಸ್ತೇವೆ. ಏಕದಳ ಪದ್ಧತಿ, ಏಕಬೆಳೆ ಪದ್ಧತಿ ಯಾವತ್ತೂ ಮಾಡಬಾರ್ದು. ನಾನು ಈಗ ಹೆಚ್ಚಿಗೆ 3 ಎಕರೆಯಲ್ಲಿ ಒಂದು ಹೆಚ್ಚಿಗೆ ಒಂದು 20-25 ಥರ ಈ ಗಿಡ ಇದಾವೆ. ಅಂದರೆ ಸಣ್ಣ ಪುಟ್ಟ ಹಣ್ಣಿನ ಗಿಡ ಆಗಿರ್ಬೋದು ಎಲ್ಲ ಸೇರಿ ನಾ ಈಗ ಒಂದು 10 ಗುಂಟೆಯಲ್ಲಿ ಗುಲಾಬಿ ಆಗಿರ್ಬೋದು, ಒಂದು 5 ಗುಂಟೆಯಲ್ಲಿ ಗುಲಾಬಿ ಇದೆ, ಕರಿಬೇ ಇದೆ, ನುಗ್ಗೆ ಇದೆ. ಈ ರೀತಿ ಬೇರೆ ಬೇರೆ ಬೆಳೆ ಬಂದಾಗ ಬೆಳೆ ಮಾಡಿದಾಗ ಒಂದು ಮಾರ್ಕೆಟ್ ರೇಟ್ ಸಿಗಲಿದ್ರು ಒಂದರೆ ಸಿಗುತ್ತೆ ನೋಡ್ರಿ. ಎಕ್ಸಾಂಪಲ್ ಏನು ಹೇಳ್ಬೇಕಪ್ಪ ಅಂದರೆ, ಈಗ ನನಗೆ 2 ತಿಂಗಳಾಯ್ತು, ಈ ಎರಡು ತಿಂಗಳು ನನಗೆ ಕಟಾವು ಬರ್ಬೇಕಿತ್ತು ನುಗ್ಗೆ, ಬಂದಿಲ್ಲ. ಬಟ್ ನನಗೆ ಕರಿಬೇಕು ಕೈ ಸಿಕ್ಕ ಹಿಡಿತು, ಗುಲಾಬಿ ಕೈ ಹಿಡಿತು. ಈಗ 2 ತಿಂಗಳು ಇದು ಬರಲಿದ್ರೆ ಅದು ಕಂಟಿನ್ಯೂ ಆಗುತ್ತೆ. ಈಗ ನೆಕ್ಸ್ಟ್ ನಿನ್ನ 15 ದಿವಸ ನಿನ್ನ 20 ದಿವಸಕ್ಕೆ ನನ್ನ ಕರಿಬೇ ಫುಲ್ ಕಟಾವ್ ಆಗುತ್ತೆ. ನಿನ್ನ 3 ತಿಂಗಳಕ್ಕೆ ನನಗೇನಿಲ್ಲ, ಬರೀ ನೀರು ಗೊಬ್ಬರ ಹಾಕಿದರೆ ಅದ್ರ ಕೆಲಸ ಏನಿರಲ್ಲ. ಆಮೇಲೆ 3 ತಿಂಗಳ ನಾನು ಈಗ ನುಗ್ಗೆ ಬರ್ತೀನಿ. ಈ ರೀತಿ ಒಂದು ಬೆಳೆ ಅಂದರೆ ಅಂದ ಇಂಟ್ರಿಕ್ರಾಫ್ಟಲ್ಲಿ ಜಾಸ್ತಿ ಮಾಡಬೇಕು. ಸಮಗ್ರ ಕೃಷಿ ನಾವು ಯಾವಾಗ ಮಾಡ್ತೇವೋ ನಿಜವಾಗ ನಾವು ಸಕ್ಸಸ್ ಬೇಗ ಕಾಣ್ತೀವಿ, ಮತ್ತು ಲಾಭನೂ ತುಂಬ ಆದಾಯನೂ ಸಿಗುತ್ತೆ, ಮತ್ತು ರೋಗ ಒಂದಕ್ಕೊಂದು ಕಡಿಮೆ ಆಗುತ್ತೆ.
2: ಓಕೆ ಸರ್, ಹಾಗೆ ನೀವು ಹೈನುಗಾರಿಕೆನ ಕೂಡ ಮಾಡ್ತಿದ್ದೀವಿ ಅಂತ ಕೇಳ್ಪಟ್ಟೆ.
3: ನಮ್ಮಲ್ಲಿ 2 ಹಸು ಇದೆ. ಹಸುವಿಂದ ನಮಗೆ 4 ಲಾಭ ಬರುತ್ತೆ. ಒಂದು ಹಾಲು, ಗೋಮೂತ್ರ, ಸಗಣಿ, ಮತ್ತು ಅದರಿಂದ ಬರ್ತಕ್ಕಂಥ ಕರು, ಒರಿ ಕರುಗಳು ಬರ್ತವೆ ಅಂದರೆ ಜವಾರಿ ಆಕಳ ಸಾಕಿರೋದು, ಒರಿ ಕರ ಸಿಗುತ್ತೆ. ಮೇಜರಾಗಿ ನಾವು ಯಾವುದೇ ಬೆಳೆ ಬಿಡಲಿ ಕಡೆ ಸಾಲಿಗೆ ನಾವು ಸಪ್ಪೆ ಬಿತ್ತಲೇಬೇಕು. ಬಿತ್ತೋದ್ರಿಂದ ನಮಗೆ ಮೇವಾಗುತ್ತೆ, ಬೀಜ ಕಳೆ ಬೀಜಗಳಿಗೆ ಕಂಟ್ರೋಲ್ ಆಗುತ್ತೆ, ಕೀಟಗಳು ಕಡಿಮೆ ಆಗುತ್ತೆ, ರೋಗಗಳು ಕಡಿಮೆ ಆಗುತ್ತೆ, ಎಲ್ಲದನ್ನ ಅದು ತಡೆ ಹಿಡಿದು ನಿಲ್ಲಿಸುತ್ತೆ, ಒಳ ಬರೋದ ಕಂಟ್ರೋಲ್ ಮಾಡುತ್ತೆ. ಪ್ರತಿಯೊಂದು ಮೇರೆ ಸೈಡು ಒಂದು ಮಿನಿಮಮ್ ಒಂದು 10 ಅಡಿ ಆಗಲಿದ್ದು ಅಟ್ಲೀಸ್ಟ್ ಒಂದು 5 ಅಡಿನರೆ ಸಪ್ಪೆ ಹಾಕ್ಬೇಕು. ಈಗ 2.5 ವರ್ಷ ಆಯ್ತು ಸಪ್ಪೆ ಹಾಕಿ, ಕಂಟಿನ್ಯೂಸ್ ಸಪ್ಪೆ ನೀರು ಗೊಬ್ಬರ ಹಾಕಿದ್ರೆ ಸಾಕು, ಕಂಟಿನ್ಯೂಸ್ ಸಪ್ಪೆ ಬರುತ್ತೆ. ಪ್ರತಿ ವರ್ಷ ಕಲ್ಟಿವೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಬೆಸ್ಟ್.
2: ಓಕೆ ಸರ್, ಹಾಗೆ ನೀವು ಆಗಲೇ ಹೇಳ್ತಾ ಇದ್ರಿ ಈ ಒಂದು ನುಗ್ಗೆ ಗಿಡಗಳಿಗೆ ಮತ್ತು ಬೇರೆ ಬೇರೆ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇರ್ತೀನಿ ಅಂಥೇಳಿ. ಸೊ ಆ ಸ್ಪ್ರೇ ಯಾತ್ರದ್ದು ಮತ್ತು ಅದು ಕೂಡ ಸಾವಯವ ಔಷಧಿನೇ ಅಥವಾ ಹೇಗೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಇನ್ನು ಸಾವಯವ ಮಾಡಬೇಕು ಅಂದರೆ ನಾಟಿ ಹಸು ಬೇಕೇ ಬೇಕು. ನಾಟಿ ಹಸುದು ಫಸ್ಟು ಗೋಮೂತ್ರ, ಮಜ್ಜಿಗೆ ಇವೆರಡು ಉಪಯುಕ್ತ. ಈಗ ನಾನು ಯೂಸ್ ಮಾಡ್ತಕ್ಕಂಥದ್ದು 6 ಕೋಳಿ ಮೊಟ್ಟೆ ಮತ್ತು 1 ಲೀಟ್ರ್ ಆಯಿಲು. ನಾವು ಅಡುಗೆ ಬಳಸ್ತಕ್ಕಂಥ ಆಯಿಲು, ನಾವು ಆಯಿಲು ಮತ್ತು ಕೋಳಿ ಮೊಟ್ಟೆ ಮಿಕ್ಸ್ ಮಾಡಿದ ಈ ರೀತಿ ಬರ್ತಕ್ಕೆ ಕಲಸಿದ್ರೆ ಫುಲ್ ಕಲರ್ ಆಗುತ್ತೆ. ಇದಾಗತ್ತಲ್ಲ ನೆಕ್ಸ್ಟ್ 6 ಮೊಟ್ಟೆ 1 ಲೀಟ್ರ್ ಕೋಳಿ ಮೊಟ್ಟೆ ಮಿನಿಮಮ್ 6 ಕ್ಯಾನಿಗೆ ಸ್ಪ್ರೇ ಹೊಡಿತೀವಿ. ಮಜ್ಜಿಗೆನ ಸೋಸ್ಕೊಂತೀವಿ ಅಂದರೆ 1 ಕ್ಯಾನಿಗೆ 1 ಲೀಟ್ರ್ ಮಜ್ಜಿಗೆ ಹಾಕ್ತೀವಿ, 1 ಕ್ಯಾನಿಗೆ 2 ಲೀಟ್ರ್ ಗೋಮೂತ್ರ. ಇದು ಗೋಮೂತ್ರ ಮಜ್ಜಿಗೆ ಮಿಕ್ಸ್ ಆಗಿರುತ್ತೆ. ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಂತಿದ್ರೆ ಮೊಟ್ಟೆ ಮತ್ತು ಆಯಿಲ್ನ ಮಿಕ್ಸ್ ಮಾಡ್ತೀವಿ. ಇದನ್ನ ನಾವು ಗುಲಾಬಿ, ಕರಿಬೇ ಮೇಜರಾಗಿ ನುಗ್ಗೆ ಸ್ಪ್ರೇ ಮಾಡ್ತಾ ಇಲ್ಲ. ಇದರಿಂದ ನಮ್ಮ ಮುಟ್ರಿಕೆ ರೋಗ ಕಡಿಮೆ ಆಗುತ್ತೆ, ಗ್ರೋತ್ ಮಾತ್ರ ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ. ಎಲೆ ಎಷ್ಟು ಥಿಕ್ನೆಸ್ ಇರುತ್ತೆ ಅಂದರೆ ನಾವು ಗ್ರಾವೆಲ್ಸ್ 1 ಕ್ವಿಂಟಲ್ ಗೊಬ್ಬರ ಹಾಕಿದ್ರು 1/2 ಎಕರೆಗೆ ಅಷ್ಟು ಗ್ರೋತ್ ಬರಲ್ಲ. ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಚಿಗುರು ಅಷ್ಟೇ, ಅರೆನೂ ತುಂಬ ಬರುತ್ತೆ. ಈ ಆರ್ಗ್ಯಾನಿಕಲ್ಲಿ ಇದು ಬೆಸ್ಟ್ ರಿಸಲ್ಟ್. ಗ್ರೋತ್ ಚೆನ್ನಾಗಿ ಬರುತ್ತೆ, ಹೂ ಸೈಜು ನಮಗೆ ಹೂ ಸೈಜು ಚೆನ್ನಾಗಿ ಬರುತ್ತೆ ಇದರಿಂದ. ಆಮೇಲೆ ಚಿಗುರು ಚೆನ್ನಾಗಿರುತ್ತೆ, ರೋಗನು ಮತ್ತೆ ರೋಗ ರುಜಿನಿ ಕಂಟ್ರೋಲ್ ಆಗುತ್ತೆ.
2: ಓಕೆ ಸರ್, ಧನ್ಯವಾದಗಳು, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡಿದ್ರಿ. ಸೊ ಈ ಒಂದು ಕೃಷಿನಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ಕೊಳ್ತಾ ಹಾಗೆ ಲೋಕಲ್ ಮಾರ್ಕೆಟ್ಗೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ ನುಗ್ಗೆ ಆಗಿರ್ಬೋದು ಮತ್ತು ಗುಲಾಬಿ ಆಗಿರ್ಬೋದು ಈ ರೀತಿಯ ಬೆಳೆಗಳನ್ನು ಮಾಡಿಕೊಂಡಾಗ ನಾವೇ ಮನೇಲಿ ಇರುವಂಥವ್ರು ಹೋಗಿ ಆ ಕೃಷಿಯನ್ನು ಕಟಾವು ಮಾಡಿಕೊಂಡು ಬೆಳೆಗಳನ್ನು ಕಟಾವು ಮಾಡಿಕೊಂಡು ಮಾರಾಟಕ್ಕೆ ಕೂಡ ಕೊಡ್ಬೋದು. ಲೋಕಲ್ ಮಾರ್ಕೆಟ್ಗಳಿಗೆ ಏನು ಬೇಕಾಗತ್ತೆ ಆ ರೀತಿಯ ಬೆಳೆಗಳನ್ನು ಮಾಡಿಕೊಂಡ್ರೆ ಅದು ನಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರಿ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಹಾಗೆ ಇವತ್ತಿನ ಕಾರ್ಯಕ್ರಮ ಕೇಳಿದಂತಹ ನಿಮಗೂ ಕೂಡ ಈ ರೀತಿಯಲ್ಲಿ ಕೃಷಿಯ ಅನುಭವಗಳನ್ನ ಹಂಚ್ಕೊಳ್ಬೇಕು ಅಂತ ಇದ್ರೆ ಅಥವಾ ಇವತ್ತಿನ ಕಾರ್ಯಕ್ರಮದ ಕೃಷಿಯ ಅನುಭವಗಳು ನಿಮಗೂ ಕೂಡ ಇನ್ಸ್ಪಿರೇಷನ್ ಆಗಿದ್ರೆ ಸೊ ನಿಮ್ಮ ಕೃಷಿಯ ಬಗ್ಗೆನೂ ಕೂಡ ನೀವು ನಮಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು, ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ, ಜನುಮ ಜನುಮದನು ನೆನಪಲಿ ಉಳಿಯುವ ಬಿಸಿ.

ಕೆ ನನ್ನನ್ನು ಕೆಣಕುವೆ ಒತ್ತರೆ ಬಿತ್ತೋಡುವೆ ಮುಟ್ಟಿದರೆ ತಪ್ಪಿದರೆ ಮುಟ್ಟಿದರೆ ಮೂಳೆಗಳ ಎಣಿಸುತ್ತಲೇ

0: ಬಡಿಯುವೆನು ಚಚ್ಚುವೆನು ಬಿಡದಲೆ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವೆ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ತಾನು ಹಿಂದೆ ಎಂದು ತಿಂದು ಎಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲ್ಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ಇನ್ನೊಂದು ಕೊಡಲೇನು ಇಗೋ ತಿನ್ನು ತಗೋ ತಿನ್ನು
1: ವಾವ್ ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ. ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
1: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
1: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
9: ಜಗತ್ತಿನ ಹೊಸ ಮುಖ ಕಪ್ಪು ಮೆಲಿನಿನ್ ಜೀಬ್ರಾ ಟಿರಾ. ಆಫ್ರಿಕಾದ ಸವನ್ನಾ ಹುಲ್ಲುಗಾವಲಿನ ಮಸೈ ಮಾರಾದ ಪ್ರಾಣಿಗಳನ್ನು ನೋಡುವುದು, ಛಾಯಾಗ್ರಹಣ ಮಾಡುವುದು ರೋಮಾಂಚಕಾರಿ ಸಂಗತಿ. 2 ಬಾರಿ ಅಲ್ಲಿಗೆ ಹೋಗಿದ್ದ ನನಗೆ ಮತ್ತೆ ಹೋಗಬೇಕೆನ್ನಿಸಿತ್ತು. 2019 ಸೆಪ್ಟೆಂಬರ್ನಲ್ಲಿ ಗೆಳೆಯರ ಜೊತೆ ಮತ್ತೆ ಹೊರಟು ಬಿಟ್ಟೆ. ಮುಂಬೈವರೆಗೆ ರೈಲು ಪ್ರಯಾಣ, ಅಲ್ಲಿಂದ ನೈರೋಬಿಗೆ ವಿಮಾನ ಪ್ರಯಾಣ ಮಾಡಿ ನಂತರ ಮಸೈ ಮಾರಾ ತಲುಪಿದಾಗ ಹೊಸ ಚೈತನ್ಯ ಮೂಡಿತ್ತು. ಕಾಡಿನ ನಡುವಿನ ಹಳ್ಳದ ದಡದ ಇಲ್ ಮುರಾನ್ ಲೆಂಟಿಮ್ ಕ್ಯಾಂಪ್, ಪ್ರಶಾಂತವಾದ ನಿರ್ಜನ ಪ್ರದೇಶ, ವಿಭಿನ್ನ ಊಟ ಉಪಚಾರ, ಟೆಂಟ್ ವಾಸ ಹಾಗ ದಿನವಿಡೀ ಸಫಾರಿ ಹೊಸ ಅನುಭವ ನೀಡಿದ್ದವು. 2 ದಿನಗಳ ಕಾಲ ವೈವಿಧ್ಯಮಯ ಪ್ರಾಣಿ ಪಕ್ಷಿಗಳ ಛಾಯಾಗ್ರಹಣ ಮಾಡಿ ಸಂತಸಪಟ್ಟಿದ್ದೆವು. 3ನೇ ದಿನ ಕ್ಯಾಂಪ್ನಿಂದ 45 ಕಿಲೋಮೀಟರ್ ದೂರದ ಔಟ್ಲುಕ್ ರೋಲಿಂಗ್ ಲ್ಯಾಂಡ್ ಎಂದೇ ಪ್ರಸಿದ್ಧಿಯಾದ ಮಟೀರಾ ಬುಷ್ ಕ್ಯಾಂಪಿನಲ್ಲಿ ಅಚ್ಚರಿಯೊಂದು ಕಾದಿತ್ತು. ಅದು ಇಳಿಜಾರಿನ ಹುಲ್ಲುಗಾವಲು. ದಾರಿಯುದ್ದಕ್ಕೂ ಸಫಾರಿ ಜೀಪು ಸಾಲುಗಟ್ಟಿ ನಿಂತಿದ್ದವು. ಸುತ್ತ ನಿಶ್ಶಬ್ದ, ನೀರವ ಮೌನ. ಕ್ಯಾಮರಾಗಳ ಕ್ಲಿಕ್ ಸಪ್ಪಳ ಬಿಟ್ಟರೆ ಮತ್ತೇನು ಕೇಳಿಸುತ್ತಿರಲಿಲ್ಲ. ಅಲ್ಲಿ 100+ ಜೀಬ್ರಾ, ವೈಲ್ಡ್ ಬೀಸ್ಟ್ ಹುಲ್ಲು ಮೇಯುತ್ತಿದ್ದವು. ಅವುಗಳ ಮಧ್ಯದ ಯಾವುದೋ ಒಂದು ಪ್ರಾಣಿಗೆ ಗುರಿ ಇಟ್ಟು ಎಲ್ಲರೂ ಫೋಟೋ ತೆಗೆಯುತ್ತಿದ್ದರು. ಆಗ ನಮ್ಮ ಜೀಪಿನ ಚಾಲಕ ಡೊಮಿನಿಕ್ ಸಕೂಟ್ ಬೆರಳು ತೋರಿಸಿ, ಅಲ್ಲಿ ನೋಡಿ, ಕಪ್ಪು ಜೀಬ್ರಾ ಮರಿ ಮಲಗಿದೆ ಎಂದರು. ಆಗ ನಮ್ಮ ದೃಷ್ಟಿ ಅರಳಿತು. ಕ್ಯಾಮ್ರಾದ ವ್ಯೂ ಫೈಂಡರ್ನಲ್ಲಿ ಝೂಮ್ ಮಾಡಿದಾಗ ಆಕರ್ಷಕವಾದ ಕಪ್ಪು ಬಣ್ಣದ ಜೀಬ್ರಾ ಮರಿ ಕಾಣಿಸಿಕೊಂಡಿತು. ಮರಿ ನಿಧಾನವಾಗಿ ಮೇಲೆದ್ದು ತಾಯಿಯ ಕೆಚ್ಚಲು ನೇವರಿಸುತ್ತಾ ಹಾಲು ಕುಡಿಯತೊಡಗಿತು. ಎಲ್ಲರೂ ಬಿಟ್ಟು ಬಿಡದೆ ಫೋಟೋ ಕ್ಲಿಕ್ಕಿಸುತ್ತಿದ್ದರು. ನಮಗೆಲ್ಲ ಆಶ್ಚರ್ಯ, ಬಿಳಿ ಬಣ್ಣದ ಜೀಬ್ರಾಕ್ಕೆ ಕಪ್ಪು ಬಣ್ಣದ ಮರಿ ಹೇಗೆ ಹುಟ್ಟಿತು, ಇದು ಹೇಗೆ ಸಾಧ್ಯ ಎಂಬುದು. ನಮ್ಮ ಜೀಪಿನ ಚಾಲಕ ಮತ್ತು ಗೈಡ್ ಪ್ರಕಾರ ಅದು ಮೆಲಿನಿನ್ ಜೀಬ್ರಾ. ಬೆನ್ನು ಕಪ್ಪು, ಎದೆಪಕ್ಕಿಗಳು ಕಪ್ಪು, ಕಾಲು ತೊಡೆಗಳು ಕಪ್ಪು ಮತ್ತು ಮುಖ ಮಾತ್ರ ಕಂದು. ಮೈತುಂಬ ಬಿಳಿ ಚುಕ್ಕೆಗಳು ಗುಲ್ಲು ಕೊಟ್ಟಂತೆ ಎದ್ದು ಕಾಣುತ್ತಿದ್ದವು. 100 ಮೀಟರ್ ದೂರದ ಮೆಲಿನಿನ್ ಜೀಬ್ರಾ ಅದರ ಬಳಿ ತಳಿಗಳ ಮಧ್ಯೆ ಆಕರ್ಷಕವಾಗಿ ಕಂಡಿತ್ತು. ಅಲ್ಲಿ ಕೆಲವರು ಮರಿಯನ್ನು ವೈಲ್ಡ್ ಬೀಸ್ಟ್ ಅಥವಾ ಹೈನಾಕ್ಕೆ ಹುಟ್ಟಿದ ಅಡ್ಡತಳಿ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಮಸೈ ಮಾರಾದಲ್ಲಿ ಮೆಲಿನಿನ್ ಜೀಬ್ರಾ ಹುಟ್ಟು ಅತ್ಯಂತ ಅಪರೂಪದ್ದು ಮತ್ತು ಐತಿಹಾಸಿಕ ದಾಖಲೆ. ಹಿಂದೆಂದು ಅಲ್ಲಿಯ ಜನ ಇಂತಹ ಜೀಬ್ರಾ ಮರಿಯನ್ನು ನೋಡಿರಲಿಲ್ಲ. ಹಿಂದೆಂದು ಇಂತಹ ಪ್ರಾಣಿ ಅಲ್ಲಿ ಜನಿಸಲೂ ಇಲ್ಲ. ಆಗ ನೋಡಿದಾಗ ಆ ಪ್ರಾಣಿ ಹುಟ್ಟು ಕೇವಲ 5 ದಿನಗಳು ಕಳೆದಿದ್ದವು. ಮೊದಲ ಬಾರಿಗೆ ಆ ಪ್ರಾಣಿಯನ್ನು ನೋಡಿದ ಮಸೈ ಮಾರಾದ ಗೈಡ್ ಮತ್ತು ಛಾಯಾಗ್ರಾಹಕ ಆಂಟೋನಿ ಟಿರಾ. ಆಂಟೋನಿ ಟಿರಾ ಅತ್ಯಂತ ಹಳೆಯ ಜೀಪ್ ಡ್ರೈವರ್. ಯಾರೋ ಜೀಬ್ರಾ ಮರಿಯನ್ನು ಕಪ್ಪು ಬಣ್ಣದಲ್ಲಿ ಪೇಂಟ್ ಮಾಡಿ ಗ್ರೇಟ್ ಮೈಗ್ರೇಷನ್ಗೆ ಸಜ್ಜು ಮಾಡಿರಬಹುದೆಂದು ಆಂಟೋನಿ ಟಿರಾ ಊಹಿಸಿದ್ದ. ಕೊನೆಗೆ ಕ್ಯಾಮ್ರಾದಲ್ಲಿ ಜೂಮ್ ಮಾಡಿದಾಗ ಅದರ ನಿಜವಾದ ಮೈ ಬಣ್ಣ ಕಪ್ಪು ಎಂದು ಅವನಿಗೆ ತಿಳಿಯಿತು. ಕೂಡಲೇ ಆಂಟೋನಿ ಟಿರಾ ಆ ಮರಿಯ ಫೋಟೋವನ್ನು ತೆಗೆದು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿದ. ಅದು ವೈರಲ್ ಆಗಿ 100 ಜನ ನೋಡಲು ಸಾಧ್ಯವಾಯಿತು. ಜಗತ್ತಿನ ಮೂಲೆ ಮೂಲೆಯಿಂದ ಜೀಬ್ರಾ ಮರಿಯನ್ನು ನೋಡಲು ಮಸೈ ಮಾರಾಗೆ ಪ್ರವಾಸಿಗರು ಬಂದಿಳಿಯುತ್ತಾರೆ. ಅದೇ ಸಂದರ್ಭದಲ್ಲಿ ಛಾಯಾಗ್ರಾಹಕ ಫ್ರಾಂಕ್ ಲೀವ್, ಭಾರತದ ಛಾಯಾಗ್ರಾಹಕ ರಾಹುಲ್ ಸಚ್ಚದೇವ್ ಕೂಡ ಮೆಲಿನಿನ್ ಜೀಬ್ರಾದ ಛಾಯಾಗ್ರಹಣ ಮಾಡಿ ಇದು ಹೊಸ ಪ್ರಭೇದವೆಂದು ತಲೆಕೆಡಿಸಿಕೊಂಡಿದ್ದರು. ಕೂಡಲೇ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ನವರು, BBCಯವರು ಮೆಲಿನಿನ್ ಜೀಬ್ರಾದ ಗುರುತನ್ನು ದೃಢಪಡಿಸಿದರು. ಮೊದಲು ನೋಡಿದ ಛಾಯಾಗ್ರಾಹಕ ಆಂಟೋನಿ ಟಿರಾ ಅವರ ಹೆಸರನ್ನೇ ಆ ಜೀಬ್ರಾ ಮರಿಗೆ ಇಟ್ಟು ಟಿರಾ ಎಂದು ನಾಮಕರಣ ಮಾಡಿದರು. ಲಾಸ್ ಏಂಜಲೀಸ್ ವಿಶ್ವವಿದ್ಯಾಲಯದ ರೆನ್ ಲಾರಿಸನ್ ಈ ಜೀಬ್ರಾಗಳ ವಿಕಾಸದ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಅವರ ಪ್ರಕಾರ ಕಪ್ಪು ಬಣ್ಣದ ಟಿರಾ ಹೈಬ್ರಿಡ್ ತಳಿ ಅಥವಾ ಅನುವಂಶೀಯ ವಿಕೃತಿ ಅಥವಾ ಉತ್ಪರಿವರ್ತನೆ. ಇಂಗ್ಲೀಷ್ನಲ್ಲಿ ಇದನ್ನೇ ಮ್ಯುಟೇಷನ್ ಎಂದು ಕರೆಯುತ್ತಾರೆ. ಕೆಂಪು, ಹಳದಿ, ಕಂದು ಹಾಗೂ ಕಪ್ಪು ವರ್ಣದ್ರವ್ಯಗಳು ಚರ್ಮದಲ್ಲಿ ಮತ್ತು ಕೂದಲಿನಲ್ಲಿ ಸೇರಿಕೊಂಡಿರುತ್ತವೆ ಮತ್ತು ಅವು ಅದರ ಬಣ್ಣವನ್ನು ನಿರ್ಧರಿಸುತ್ತವೆ. ವರ್ಣದ್ರವ್ಯಗಳು ಅನುವಂಶೀಯವಾಗಿ ಸಮತೋಲನದಿಂದ ಹಂಚಿಕೆಯಾದರೆ ಆ ವರ್ಣದ್ರವ್ಯಗಳು ಮರಿಗಳು ತಂದೆ ತಾಯಿಯ ಬಣ್ಣಗಳನ್ನೇ ಹೋಲುತ್ತವೆ. ವಿಪರೀತವಾದರೆ, ಏರುಪೇರಾದರೆ ವಿಕೃತ ಬಣ್ಣದ ಮರಿಗಳು ಜನಿಸುತ್ತವೆಂದು ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ. ಕಪ್ಪು ಜಿಬ್ರಾದಂತೆ ಕಪ್ಪು ಜಿರಾಫೆ, ಕಪ್ಪು ಪೆಂಗ್ವಿನ್, ಬಿಳಿ ಹುಲಿ, ಬಿಳಿ ನವಿಲು ಇವೆಲ್ಲವೂ ಅಡ್ಡತಳಿಯ ಅನುವಂಶೀಯ ಅಸಮತೋಲನವೇ ಕಾರಣವೆಂದು ತಳಿ ವಿಜ್ಞಾನಿಗಳು ಹೇಳಿದ್ದಾರೆ. ಒಟ್ಟಿನಲ್ಲಿ ನಾವು ನೋಡಿದ ಕಪ್ಪು ಮೆಲಿನಿನ್ ಜಿಬ್ರಾ ಅತ್ಯಂತ ಅಪರೂಪವಾದ ಒಂದು ಜೀಬ್ರಾ ಎಂದು ಹೇಳಬಹುದು. ಆರಂಭದಲ್ಲಿ ಈಗಾಗಲೇ 3 ವರ್ಷ ಕಳೆದಿದೆ. ವಿಜ್ಞಾನಿಗಳು ಇದು 6 ತಿಂಗಳಿಗಿಂತ ಹೆಚ್ಚು ಕಾಲ ಬದುಕುವುದಿಲ್ಲ ಎಂದು ಹೇಳಿದ್ದರು. ಆದರೆ ಇದು 3 ವರ್ಷ ಬದುಕಿದೆ. ಇಂಥ ಅಪರೂಪದ ಪ್ರಾಣಿಗಳನ್ನು ನಾವು ಯಾವ ಮೂಲೆಯಲ್ಲೂ ನೋಡಲು ಸಾಧ್ಯವಿಲ್ಲ. ಅಂಥವುಗಳನ್ನು ನೋಡಲೇಬೇಕೆಂದರೆ ನಾವು ಕೀನ್ಯಾ, ಉಗಾಂಡ ಮತ್ತು ಟಾಂಜಾನಿಯಾದ ಹುಲ್ಲುಗಾವಲಿಗೆ ಹೋದರೆ ನಾವು ಅಪರೂಪದ ಆಶ್ಚರ್ಯಕರ ಪ್ರಾಣಿಗಳ ಮರಿಗಳನ್ನು ನೋಡಬಹುದಾಗಿದೆ.
8: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ಮಗ, ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮದುವೆ ಮಾಡಿ ನೋಡು ಎನ್ನುವಂತ ಒಂದು ಚಿತ್ರದ ಗೀತೆ, ಏನಿದು ವರಸೆ, ಇದು ಘಂಟಸಾಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಘಂಟಸಾಲ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಒಂದು ಜೋಡಿಯ ಚಿತ್ರ. ಇದು 1965 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಹೃದಯ ಸಂಗಮ ಎನ್ನುವಂತಹ ಒಂದು ಚಿತ್ರಗೀತೆ, ನಡೆ ನಡೆ ನಡೆ ಮನ. ಇದು ಡಾಕ್ಟರ್ PV ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಗೀತ ಪ್ರಿಯ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1972ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆಪ್ ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ, ಇದೀಗ ಒಂದು ಸುಂದರವಾದಂತಹ ಗೀತೆ, ಅದುವೇ ಹೃದಯ ಸಂಗಮ ಚಿತ್ರದ ಗೀತೆ.

ಸ್ವತಃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಚೂರಿ ಚಿಕ್ಕಣ್ಣ ಎನ್ನುವಂತಹ ಒಂದು ಚಿತ್ರದ ಗೀತೆ, ಸೈಕಲ್ ಮೇಲೆ ಬಂದ ಎನ್ನುವಂತಹ ಒಂದು ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅವರ ಒಂದು ಜೋಡಿಯ ಚಿತ್ರ. ಇದು 1969 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ರಾಜೇಶ್ವರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹೇ ದಯಾಕರಿ, ಪಿ ಸುಶೀಲ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ರಾಜ ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ರಾಜೇಶ್ವರಿ ಎನ್ನುವಂತಹ ಒಂದು ಚಿತ್ರದ ಗೀತೆ ಬಾಳ ನಂದನದಲ್ಲಿ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1981ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹಾಗೆ ಶ್ರೋತೃ ಬಾಂಧವರೇ ಮೊಬೈಲ್ ಆಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯನ್ನು ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆ, ಅದುವೇ ರಾಜೇಶ್ವರಿ ಚಿತ್ರದ ಈ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಹುಡುಗಾಟದ ಹುಡುಗಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬೆಳ್ಳಿಯ ತೆರೆಯ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: 주자빠? 주자빠! 응? 어, 네.
1: ಹಲೋ ಗೆಳೆಯರೇ.
2: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
3: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಹೆಣ್ಣಿನ ಸೇಡು ಎನ್ನುವಂತಹ ಒಂದು ಚಿತ್ರದ ಗೀತೆ, ಭಾನ ಸೂರ್ಯ ದಿಕ್ಕು ತಪ್ಪಿ. ಇದು ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ರಮೇಶ್ ನಾಯ್ಡು ಅವರ ಒಂದು ಸಂಗೀತ ನಿರ್ದೇಶನ. ಇದು ಕೋಕಿಲ ಮೋಹನ್ ಹಾಗೂ ಗೀತಾ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಎಲ್ಲಾ ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ, ಇದೀಗ ಒಂದು ಮಧುರವಾದಂತಹ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ. ಅದುವೇ ಹೆಣ್ಣಿನ ಸೇಡು ಚಿತ್ರದ ಈ ಒಂದು ಗೀತೆ.

ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಹಳ್ಳಿ ಹೈದ ಎನ್ನುವಂತಹ ಒಂದು ಚಿತ್ರದ ಗೀತೆ, ಪ್ರೇಮ ಕಾವ್ಯದ ಎನ್ನುವಂತಹ ಒಂದು ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮೇಯರ್ ಮುತ್ತಣ್ಣ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹಳ್ಳಿಯಾದರೇನು ಶಿವ. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1969 ತೆರೆ ಕಂಡಿರುವಂತ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರಿ, ಮೊಬೈಲ್ ಆಪ್ ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಎನ್ನುವಂತಹ ಒಂದು ಚಿತ್ರದ ಗೀತೆ, ನಗುವಾಗ ಹೆಣ್ಣು ಎನ್ನುವಂತಹ ಒಂದು ಗೀತೆ. ಇದು ಶ್ರೀನಿವಾಸ್ ಮೂರ್ತಿ ಹಾಗೂ ರಾಜಲಕ್ಷ್ಮಿ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಮೊಬೈಲ್ ಆಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಹಳ್ಳಿ ಹೈದ ಎನ್ನುವಂತ ಒಂದು ಚಿತ್ರಗೀತೆ, ಅರಗಿಣಿ. ಇನ್ನು ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಆತ್ಮೀಯ ಶ್ರೋತೃ ಬಾಂಧವರೇ, ಈ ಒಂದು ಗೀತೆ ಯಾವ ಒಂದು ವಾಹಿನಿಯನ್ನು ಪ್ರಸಾರವಾಗದಂತಹ ಒಂದು ಅದ್ಭುತವಾದಂತಹ ಗೀತೆ. ಇದೀಗ ನಿಮಗಾಗಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪಕ್ಕಾ ಕಳ್ಳ ಎನ್ನುವಂತಹ ಒಂದು ಚಿತ್ರಗೀತೆ, ನಿನ್ನಯ ಅಂದ ನನ್ನದೇ ಮೀಟಿ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಆಲಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆ ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ್ಣು ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಧನಲಕ್ಷ್ಮಿ ಎನ್ನುವಂತ ಒಂದು ಚಿತ್ರದ ಗೀತೆ, ನಿನ್ನಂತ ಚೆಲುವ ಎನ್ನುವಂತ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಧೈರ್ಯ ಲಕ್ಷ್ಮಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹೂವಂತೆ ನನ್ನ ಮಗ ಚೆನ್ನ. ಇದು ಎಸ್ ಜಾನಕಿಯವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1980 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಧನಲಕ್ಷ್ಮಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹುಣ್ಣಿಮೆ ಬೆಳಕನ್ನು, ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶತ್ರು ಬಾಂಧವರೇ, ಮೊಬೈಲ್ ಆಪ್ ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ, ಇದೀಗ ಒಂದು ಸುಂದರವಾದಂತಹ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ. ಶುಭ ಮಂಗಳ ಎನ್ನುವಂತಹ ಒಂದು ಚಿತ್ರದ ಗೀತೆ, ಶುಭ ಮಂಗಳ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಆರತಿ ಹಾಗೂ ಶ್ರೀನಾಥ್ ಅವರ ಒಂದು ಜೋಡಿಯ ಚಿತ್ರ. ಇದು 1975ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಯ್ಯೋ ಅಯ್ಯೋ ಅಯ್ಯೋ. ಕಂಡು ಬಂದು ಕಡೆ ಹೆಣ್ಣು ಬಂದು ಕಡೆ ಮದುವೆಯಾಗುವುದು ಯಾವ ಕಡೆ? ಅಯ್ಯೋ ಇವಳಿಂದಲೇ ತಡ. ಬಿಡ.
1: ಹುಷ್ ಹುಷಾಗಿ ಹಾಡ್ಬೇಡ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಇದಾಗದ ಕೆಲಸ, ಇದಾಗದ ಕೆಲಸ.

ಸಮಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವಿರು. ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಭಿ ಕಭಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಲತಾ ಮಂಗೇಶ್ಕರ್ ಹಾಗೂ ಮುಖೇಶ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶಾಹಿರ್ ಲುಧಿಯಾನ್ಬಿ ಅವರ ಒಂದು ರಚನೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ಈ ಒಂದು ಚಿತ್ರ 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ ನಂಬರ್ 1 ಚಿತ್ರದ ಒಂದು ಗೀತೆಯನ್ನು ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಪಿತಾಜಿ ಗಾಂವ್ ಚಲೇ ಗಏ, ಪಿತಾಜಿ ಗಾಂವ್ ಚಲೇ ಗಏ, ಪಿತಾಜಿ ಗಾಂವ್ ಚಲೇ ಗಏ, ಪಿತಾಜಿ ಗಾಂವ್ ಚಲೇ ಗಏ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಡಾ ಮಿಯಾ ಛೋಟಾ ಮಿಯಾ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಅಲ್ಕಾ ಯಾಜ್ಞಿಕ್ ಹಾಗೂ ಉದಿತ್ ನಾರಾಯಣ್ ಹಾಗೂ ಅಮಿತ್ ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ. ಈ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್, ಗೋವಿಂದ್, ರವೀನಾ ಟಂಡನ್ ಹಾಗೂ ರಮ್ಯಾ ಕೃಷ್ಣ ಅವರ ಒಂದು ಜೋಡಿಯ ಚಿತ್ರದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕರ್ಣಾರ್ಜುನ್ ಚಿತ್ರದ ಒಂದು ಗೀತೆ, ಕುಮಾರ್ ಸಾನು, ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಇಂದಿವಾರ್ ಅವರ ಒಂದು ರಚನೆ, ರಾಜೇಶ್ ರೋಷನ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜಾನೆ ತಮಾನ್ ಚಿತ್ರದ ಒಂದು ಗೀತೆ ಪಿಯಾ ಪಿಯಾ ಓ ಗೀತೆ. ಈ ಒಂದು ಗೀತೆಯನ್ನ ಉದಿತ್ ನಾರಾಯಣ್ ಹಾಗೂ ರಂಜನಾ ಜೋಗಲ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕರ್ಣಾರ್ಜುನ್ ಚಿತ್ರದ ಒಂದು ಗೀತೆಯನ್ನ ಸಾಧನಾ ಸರ್ಗಮ್ ಮೊಹಮ್ಮದ್ ಅಜಿ ಹಾಗೂ ಸಂದೇಶ್ ಭೋಸ್ಲೆ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಇಂದಿವರ್ ಅವರ ಒಂದು ರಚನೆ, ರಾಜೇಶ್ ರೋಷನ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ ನಂಬರ್ 1 ಚಿತ್ರದ ಒಂದು ಗೀತೆ. ಈ ಒಂದು ಗೀತೆಯನ್ನು ಹಾಡಿದಂಥ ಗಾಯಕರು ಚಂದನಾ ದೀಕ್ಷಿತ್ ಹಾಗೂ ಅಭಿಜಿತ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೇವದಾಸ್ ಚಿತ್ರದ ಒಂದು ಗೀತೆಯನ್ನ ಕವಿತಾ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ ನಂಬರ್ 1 ಚಿತ್ರದ ಒಂದು ಗೀತೆಯನ್ನ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಂದರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ No. 1 ಚಿತ್ರದ ಒಂದು ಗೀತೆಯನ್ನ ಕುಮಾರ್ ಸಾನು ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಸಮೀರ್ ಅವರ ಒಂದು ರಚನೆ. ಈ ಒಂದು ಚಿತ್ರ 1995 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
4: ಕೂಲಿ No. 1.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಾಜ ಚಿತ್ರದ ಒಂದು ಗೀತೆಯನ್ನ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ, ನದೀಮ್ ಶವಣ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನುರಾಧ ಪೊದ್ವಾಳ್ ಹಾಗೂ ಮೊಹಮ್ಮದ್ ಅಜಿ ಆಡಿರುವಂತಹ ಒಂದು ಸಮೀರ್ ಅವರ ಒಂದು ರಚನೆ, ಹಾಗೆ ನದೀಮ್ ಶ್ರವಣ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಾದಲ್ ಚಿತ್ರದ ಒಂದು ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದೀವಿ. ಸಮೀರ್ ಅವರ ಒಂದು ರಚನೆ, ಅನು ಮಲ್ಲಿಕ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಕ್ವಾಲ ಚಿತ್ರದ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಫಸ್ಟ್ ಲವ್ ಲೆಟರ್ ಚಿತ್ರದ ಒಂದು ಗೀತೆಯನ್ನ ESP ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಬಪ್ಪಿ ಲಹರಿ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1991 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಾಟಕ ಪ್ರಸಾರ. ತೀರ್ಥಹಳ್ಳಿಯ ನಟಮಿತ್ರರು ಅರ್ಪಿಸುವ ನಾಟಕ ಜಿಕೆ ಮಾಸ್ತರರ ಪ್ರಣಯ ಪ್ರಸಂಗ. ರಚನೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾ ಚಂದ್ರಶೇಖರ ಕಂಬಾರ. ಇವರ ಕಾದಂಬರಿ ಆಧಾರಿತ ನಾಟಕ ಇದಾಗಿದ್ದು ಇದನ್ನು ಶ್ರೀಕಾಂತ್ ಕುಮಟಾ ಅವರು ನಿರ್ದೇಶಿಸಿದ್ದಾರೆ. ಇದಕ್ಕೆ ಸಂಗೀತ ಕಾರ್ತಿಕ್ ಭೂಷಣ್ ಹಾಗೂ ಅರವಿಂದ ಟಿಎನ್. ಕೇಳಿ ಈಗ ನಾಟಕ ಜಿಕೆ ಮಾಸ್ತರರ ಪ್ರಣಯ ಪ್ರಸಂಗ.

ಜೀವನದಲ್ಲಿ ಅದು ಆ ವಯಸ್ಸಿನಲ್ಲಿ ಇಂಥದ್ದೊಂದು ಘಟನೆ ನಡೆಯುವುದು ಅಸಂಭವ ಮಾತ್ರವಲ್ಲ.

0: ಶಿಸ್ತು ಸಂಯಮಗಳಿಗೆ ಆ ಮನುಷ್ಯ ಎಷ್ಟು ಹೆಸರಾಗಿದ್ರು ಅಂದ್ರೆ, ಹುಡುಗರು ತಮ್ಮ ತಮ್ಮಲ್ಲಿ ಮಾತನಾಡ್ಕೊಳ್ಳುವಾಗ ಅವರನ್ನು ಕರೆಯುತ್ತಿದ್ರು.
1: ಅವರ ಮೂರ್ತಿ ಎದುರು ಆದ್ರೆ ಇದು ಯಾರಿಗೂ ತಿಳಿಯುತ್ತೆ. ಅವರನ್ನು ಜಿ ಕೆ ಮಾಸ್ಟರ್ ಎಂದೇ ತಿಳಿದಿದ್ರು.

0: ಒಮ್ಮೆ ಕಂಡರೆ ಸಾಕು, ಮರೆಯಲು ಸಾಧ್ಯವಿಲ್ಲ ಅಂತ ವ್ಯಕ್ತಿತ್ವ.
1: ಅವರ ವ್ಯಕ್ತಿತ್ವಕ್ಕೆ ಸಮ ಒಪ್ಪಿತ್ತು ಅವರ ಉಡುಪು.
0: ಸ್ವಚ್ಛವಾದ ಗರಿಗರಿ ಧೋತ್ರ ಉಟ್ಟು, ಮ್ಯಾಲೊಂದು ಬಿಳಿ ಶರ್ಟು, ಅದರ ಮ್ಯಾಲೊಂದು ಕೋಟ್ ಹಾಕಿಕೊಂಡು ಪಕ್ಕ ತಲೆಯನ್ನ ಹಾಗೆ ಬಿಡ್ತಾ ಇದ್ರು. ಹುಡುಗರೇನಾದ್ರೂ ಸೂಟ್ ಬೇಕಂತ ತಮ್ಮ ಮನೆಗಳಲ್ಲಿ ಬೀಳಿಸಿದ್ರೆ,
2: ನಂಗೆ ಸೂಟ್ ಬೇಕು.
3: ಮಂಜ ನನ್ನ ಮಗನ ಹೀಗೆ ಮಾಡ್ತದ ನೋಡ್ಕಲಿ ಬರ್ದ ಹಂಗ ಅದ ನೋಡು
0: ಎಂದು ಮನೆಯಲ್ಲಿ ಗದರಿಸ್ತಿದ್ರು. ಆ ಏರಿಯಾದಲ್ಲಿ ಅವರಷ್ಟು ಗೌರವ ವ್ಯಕ್ತಿ ಸಿಗುವುದು ಬಹಳ ಕಷ್ಟ.
3: ಹೌದೌದು,
0: ಅವರೇನು ರಾಜಕಾರಣಿ ಅಲ್ಲ, ಭಾಷಣಕಾರರು ಅಲ್ಲ, ಅವರಿದ್ದ ಊರೇನು ರಾಜಧಾನಿ ಅಲ್ಲ, ಬರೀ ಒಂದು ತಾಲೂಕು ಸ್ಥಳ ಅಷ್ಟೇ.
3: ಅಷ್ಟೇ,
0: ಅಲ್ಲಿದ್ದ ಮುನ್ಸಿಪಾಲ್ ಹೈಸ್ಕೂಲ್ ನಲ್ಲಿ ಮಾಸ್ತರ್ ಆಗಿದ್ದವರು ಬಹಳ ನಿಷ್ಠೆಯಿಂದ ದುಡಿದು ಅಲ್ಲೊಂದು ಜೂನಿಯರ್ ಕಾಲೇಜ್ ಆಗುವಂತೆ ಮಾಡಿ ಅದನ್ನು ಪೂರ್ಣ ಪ್ರಮಾಣದ ಕಾಲೇಜ್ ಆಗುವಂತೆ ಮಾಡಿ.
4: ಅದು ಆದಾಗ ತಾವೇ ಆದ್ರೂ ಪ್ರಿನ್ಸಿಪಾಲ್ ಆಗ್ಬೇಕಂತ ಕನ್ಸ್ಕೊಂಡವರಲ್ಲ.
0: ಅವರ ಸದಾಕಾಲದ ದೊಡ್ಡ ಚಿಂತೆ ಅಂದ್ರೆ ಜಗತ್ತು ಬರಬರುತ್ತಾ ಭ್ರಷ್ಟವಾಗ್ತಿದೆ ಎಂಬುದೇ ಆಗಿತ್ತು.
1: ಮತ್ತು ಜಗತ್ತು ಇನ್ನಷ್ಟು ಭ್ರಷ್ಟವಾಗದಂತೆ ತಡೆಯುವುದೇ ಅಧ್ಯಾಪಕರಾದ ತಮ್ಮ ಪವಿತ್ರ ಕರ್ತವ್ಯವೆಂದು ನಂಬಿದ್ರು.
5: ಮತ್ತು ಅದೇ ಕಾರಣಕ್ಕಾಗಿ ಅವರು ಆಧುನಿಕ ವಿದ್ಯಾರ್ಥಿಗಳನ್ನ ತಿರಸ್ಕಾರದಿಂದ ಕಾಣ್ತಿದ್ರು.
3: ಹೌದಪ್ಪ, ನಮ್ಮ ಹಿಂದಿನವರು ಪ್ರಯೋಗ ಮಾಡಿ ಮಾಡಿ ಜೀವನದ ಉತ್ತಮ ನಡೆ ಯಾವುದು, ಕೆಟ್ಟದ್ದು ಯಾವುದು ಎಂದೆಲ್ಲ ತೀರ್ಮಾನಿಸಿ ಬಿಟ್ಟಿದ್ದಾರೆ. ನಮ್ಮ ಈಗ ಉಳಿದಿರುವುದು ಅವುಗಳನ್ನು ಪಾಲಿಸುವುದು ಅಷ್ಟೇ.
0: ಇದೇ ಕಾರಣಕ್ಕಾಗಿ ಅವರು ಚಾತುರ್ವರ್ಣದ ಸಮರ್ಥಕರಾಗಿದ್ರು.
4: ಗಾಂಧೀಜಿ ಏನಾದ್ರು ಅಸ್ಪೃಶ್ಯತೆ ಬಗ್ಗೆ ತದ್ವಿರುದ್ಧ ಹೇಳಿದಾರಂದ್ರೆ
3: ಗಾಂಧೀಜಿಗೆ ಏನ್ ಗೊತ್ತಲ್ಲ
4: ಎಂದು
6: ಹೇಳಿದರು.
3: ಹಾಗಂತೂ ಜೀಕೆ ಸಿಕ್ ಸಿಕ್ಕವ್ರ ಎದುರಿಗೆ ಸರ್ಕಾರನ ಗೇಲಿ ಮಾಡಿದ್ರು.
4: ಸುದೈವಶಾತ್ ಕಾಲೇಜಿನ ಹರಿಜನ ಗಿರಿಜನ ವಿದ್ಯಾರ್ಥಿಗಳಿಗೆ ಸರ್ಕಾರದ ಆದೇಶದಂತೆ ಸಿಕ್ಕಬೇಕಾಗಿರುವುದನ್ನು ಧಾರಾಳವಾಗಿ ಏರ್ಪಡಿಸಿದ್ದರು.
7: ಈ ವಿಚಾರದಲ್ಲಿ ಮನುಷ್ಯ
0: ಇನ್ನು ಜೀಕೆ ಪಾಠ ಮಾಡುವ ಕ್ರಮವೂ ಅವರದ್ದೇ. ನಗಾರಿ ಧ್ವನಿಯಲ್ಲಿ ಕಾಳಿದಾಸನ ಮೇಘದೂತವನ್ನು ಹೇಳ ಕರಗಿದರೆ
7: ಹುಡುಗರು ಮನಸ್ಸು
1: ಮೃದುಭಾವಗಳಿಗೆ ಅಂದರೆ ಶೃಂಗಾರ, ವಿರಹ, ಕರುಣೆ ಈ ಭಾವಗಳಿಗೆಲ್ಲ ಜಿಕೆ ಮಾಸ್ತರ ಧ್ವನಿ ಒಪ್ಪಿರಲಿಲ್ಲ.
3: ಮತ್ತು ಹುಡುಗರೊಂದಿಗೆ ವ್ಯವಹರಿಸುವಾಗಲೂ ಅವರು ತಮ್ಮ ಘನತೆಗೆ ಒಂದು ತಂದುಕೊಳ್ತಿರಲಿಲ್ಲ.
4: ಜಿಕೆ ಮಾಸ್ತರರ ಖಾಸಗಿ ಬದುಕು ಅಷ್ಟೇ.

0: ಅಮ್ಮನ ವಯಸ್ಸು ಹತ್ತಿರ ಹತ್ತಿರ 50 ಇದೆ. ದಂಪತಿಗಳಿಬ್ಬರು ಶಿವಭಕ್ತರು. ವರ್ಷಕ್ಕೊಮ್ಮೆ ಸಾವಳಗಿ ಶಿವಲಿಂಗೇಶ್ವರ ಮಠಕ್ಕೆ ಹೋಗಿ ಬರುತ್ತಿದ್ದರು.
1: ಅದು ಹಿಂದಿನ ಮಾತು. ಅವರ ಮಗ ವೀರಭದ್ರಯ್ಯ ಆಗ 11 ವರ್ಷದ ಬಾಲಕ. ಕರಿ ಹುಡುಗ, ತುಂಬಿಕೊಂಡು ಚೆನ್ನಾಗೆ ಓಡಾಡ್ಕೊಂಡಿದ್ದ. ಒಮ್ಮೆ ಅವ ಹೊಟ್ಟೆ ನೋವೆಂದು ಮಲಗಿದ.
2: ಅಯ್ಯೋ ಅಮ್ಮ ಅಮ್ಮ ಅಯ್ಯೋ

ಮಡಿ ಮಹಿಳೆಗೆ ಅವರು

0: 엄마! 아유, 엄마!
1: 아, 미치겠어.

0: ಆರೋಗ್ಯಕ್ಕೆ ಸ್ವಾಸ್ಥ್ಯವಿಲ್ಲದೆ ಒಂದಿಲ್ಲೊಂದು ರೋಗಕ್ಕೆ ತುತ್ತಾಗುತ್ತಿದ್ದಳು.
1: ಇವರು ಮಾತ್ರ ಆಗಾಗ ವ್ರತಗಳನ್ನು ಆಚರಿಸುತ್ತಲೇ ಬಂದರು.

ಬೆಳೆಯುವವೆಂಬ ಚಿಂತೆ ಅವರಿಗಿದ್ದದ್ದು ನಿಜ. ಆದರೆ ಕಾಲೇಜಿನ ವಿಪರೀತ ಜವಾಬ್ದಾರಿಗಳಲ್ಲಿ ಅವರು ಅದನ್ನು

0: ಈಗೀಗ ಕಾಲೇಜಿನ ಹವಾಮಾನವೇ ಬದಲಾಗಿತ್ತು.
1: ಹದ್ದು ಮೀರಿ ಸ್ವಾತಂತ್ರ್ಯ ಬೇಡ್ತಿದ್ರು.

0: ಕಣ್ಣು ಹೋರಿಮ್ಯಾಗೆ, ಕಟ್ಟನ್ ಕಣ್ಣು ಕೂರಿಮ್ಯಾಗೆ, ಮಾರಿ ಕಣ್ಣು ಹೋರಿಮ್ಯಾಗೆ, ಕಟ್ಟನ್ ಕಣ್ಣು ಕೂರಿಮ್ಯಾಗೆ, ಅವಳ ಕಣ್ಣು ಆಕಾಶದಾಗೆ, ಇವನ ಕಣ್ಣು ಅವಳ ಮ್ಯಾಲೆ, ಊರೋ ಕಣ್ಣು ಇವರ ಮ್ಯಾಲೆ.
1: ಆತನ ಬಗ್ಗೆ ಆಪ್ಯಾಪಕರಾರು ಇತರ ಮಾತಾಡಿರಲಿಲ್ಲ. ಆತ ಹುಡುಗರ ಗ್ಯಾಸ್ ಮಂಡಿಕೊಂಡು ಹುಡುಗಿಯರನ್ನು ಛೇಡಿಸುತ್ತಾರೆಂದು ನುಗ್ಗಿ ದಾಂಧಲೆ

ಸಂಪೂರ್ಣವಾಗಿ ಅಂತ್ಯದಲ್ಲಿ ತುಸು ಚಪ್ಪಟೆಯಾಗಿ ಅವಳ ಸೌಂದರ್ಯವನ್ನು ಹೆಚ್ಚಿಸಿದ್ದೆನ್ನಬಹುದು. ಅವಳು ಧರಿಸಿದ್ದ ಉಡುಪಿನಲ್ಲಿ ಸಹ ಒಂದು ಸ್ಪಷ್ಟ ಉದ್ದೇಶವಿದ್ದಂತೆ ನಿಷ್ಕಾಳದಿಂದ ಇಲ್ಲವೇ ಅಂಕಿ ಮೀರಿಯ ಬಂದೆ ಕೂದಲ ಕೆನ್ನೆಗಳ ಮೇಲೆ ಚಂದವಾಗಿ

0: ಬಣ್ಣದ ಪ್ಯಾಂಟ್ ಶರ್ಟ್ ಹಾಕಿದ್ದ,
1: ಕೈ ವಸ್ತ್ರವನ್ನ ಕತ್ತಿಗೆ ಸುತ್ತಿದ್ದ,
0: ಮೀಸೆ ಉರಿ ಮಾಡಿ ಕೂವಾಗುತ್ತಿದ್ದ. ಆ ಅಹಂಕಾರಿ ಮುಖ ಬದುಕಿನ ಬಗ್ಗೆ ಕಾಳಜಿ ಇದ್ದವರಿಗೆ ಅಸಹ್ಯಕರವಾಗಿತ್ತು.
1: ಆದರೆ ಆ ವಯಸ್ಸಿನ ಹುಡುಗರಿಗೆ, ಅದರಲ್ಲೂ ಹುಡುಗಿಯರಿಗೆ
0: ಕಾಣಿಸಬಹುದು.

0: Cucu anak tadi, cumu-cumu aku tadi.
1: ಕಾಲೇಜು ಪ್ರಾರಂಭವಾಗಿ 10 ವರ್ಷವಾಯ್ತಲ್ಲ, ಈ ಅವಧಿಯಲ್ಲಿ ಕಾಲೇಜು ಸಾಧಿಸಿದ ಪ್ರಗತಿ ಅಸಾಮಾನ್ಯವಾಗಿತ್ತು.
2: 3 ಬಾರಿ ಬಿಎ ರ್ಯಾಂಕ್ಗಳು, ರಾಜ್ಯಮಟ್ಟದ 6 ಶೀಲ್ಡ್ಗಳು,
3: ಕಬ್ಬಡಿ ಶೀಲ್ಡ್ಗಳು.

ಸರಿ ಸರಿ ಸರ್.

0: ఏంటి మొత్తు సన్న మనసిన సామాన్య జనరల్ ఈ రోజుకింత చూసు హెచ్చాగి ద్వేష అసూయములో ನಾನು ಕಂಡು ಯಾರ ಬಗ್ಗೆಯೂ ಅಂತ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರಲಿಲ್ಲ. ಏನಾದ್ರೂ ಚಾಡಿ ಹೇಳುತ್ತ ಕಂಗೆಡುತ್ತ ಹೋಗಿರುವ ಆತ ಗಂಟೆ ಗಟ್ಟಲೆ ಬೇಕಾದ್ರೆ ಒಬ್ಬರ ಬಗ್ಗೆ ಚಾಡಿ ಹೇಳಬಹುದಾಗಿಲ್ಲ. ಒಮ್ಮೆ ಇವ ವಿದ್ಯೆ ವಿದ್ಯಾರ್ಥಿ ಎಂದು ಬೋರ್ಡಿನ ಮೇಲೆ ಬರೆದು ಹಾಸ್ಯಾಸ್ಪದನಾಗಿದ್ದ. ವಿದ್ಯಾರ್ಥಿಗಳಿಂದ ಇದು ಜಿಕೆ ಗೊತ್ತಾಗಿ ಕರೆದು ಕೇಳಿದ್ರೆ
1: ಬ್ರಾಹ್ಮಣ ಹುಡುಗರಿಗೆ ನನ್ನ ಕಂಡ್ರೆ ಆಗಂಗಿಲ್ರಿ
0: ಹಿಂಗಂದ್ರಿ ಎಂದು ಏನೇನೋ ತುದುಕ. ಇವನ ಪಾಠಗಳೆಂದರೆ ಭಾರಿ ಬೋರು ಅದಂತ ಹೇಳಿದ ವಿದ್ಯಾರ್ಥಿಗಳೆಲ್ಲ ಇವನನ್ನ ಎಂಡಿ ಅನ್ನೋ ಬದಲು ಎಂಟಿ ಅಂತಿದ್ರು. ಇನ್ನು ಮೂಡು ಬಂದ್ರೆ ತನ್ನ ಈ ಐಬುಗಳನ್ನ ಚೋಡಿ ಹೇಳುವುದಕ್ಕೆ ತುಂಬಿಕೊಳ್ಳುತ್ತಿದ್ದ ಮತ್ತೆ ಜಿಕೆ ಫೇವರ್ ಗಳಿಸಲು ಪ್ರಯತ್ನಿಸುತ್ತಿದ್ದ.
1: ಪ್ರಿನ್ಸಿಪಾಲ್ ಕರೆ ಘಟರ
0: ಪ್ರಿನ್ಸಿಪಾಲ್ ಕರೆ ಘಟರ ಅಯ್ಯೋ ದೇವ್ರೆ ನನ್ ಮೇಲೆ ಏನ್ ದೇವರು ದೂರಿದೇವ ದೇವ್ರೆ
2: ಬಂಡಲ್ ಬಡಾಯಿ ಮಾದೇವಾ ಬಿಡುವನು
0: ತನ್ನವಿರುದ್ಧ ಏನು ದೂರಿದೆಯೋ ಎಂದು ಆತಂಕಗೊಂಡಿದ್ದವನಿಗೆ ಗಿರಪ್ಪನ ಬಗ್ಗೆ ಕೇಳಿದಾಗ ಮನಸ್ಸೆಲ್ಲ ಹೌರೋಗಿ ಇನ್ನಷ್ಟು ಉತ್ಸಾಹದಿಂದ ಇನ್ನಷ್ಟು ಅತಿಜಯೋಕ್ತಿ ನಡೆಸಿ ವೀರಪ್ಪನ ಪೂರ್ವಾಪರವನ್ನೆಲ್ಲ ಹೇಳಿದ. ಅವ ಬಹಳ ಕಲ್ಕಟ್ಟದಣ್ರಿ ಸರ
1: ಈ ಕಿಚ್ಚಿಯನ್ನು ಹುಡುಗಿ ಆಕಿನ
0: ಕೀಟ್ಕಣ್ಣನ್ರಿ ಸರ
1: ಈಟ್ಕಣ್ಣ ಅಂದ್ರ ಸರೋಜ ಮತ್ತು ವೀರಪ್ಪ ಕೂಡ್ಕೊಂಡ ಇರ್ತಾರ್ರಿ ಸರ. ಅಂದ್ರ ಆಕಿ ಮತ್ತು ಅವ ಏನಲ್ಲ ಮಾಡ್ಕೊಂಡಿರ್ತಾರೆ ಎಂದೆ.
0: ಹೋಗು
1: ಆಯ್ತು ಸರ.
2: ಒಟ್ಟಲ್ಲಿ ಅವನೊಬ್ಬ ಸುಳ್ಳಿನ ಕತ್ತೆ ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲುವ ಹರಿವ.
0: ಆ ದಿನ ಜಿಕೆ ತುಂಬಾ ಕಳಕಳಿಯಿಂದಲೇ ಕ್ಲಾಸಿಗೆ ಬಂದರು. ಕ್ಲಾಸಿನ ತುಂಬೆಲ್ಲ ಒಮ್ಮೆ ಕಣ್ಣಾಡಿಸಿ ಹಾದರಿ ಪುಸ್ತಕವನ್ನು ಕೈಗೆತ್ತಿಕೊಂಡರು. ವಿದ್ಯಾರ್ಥಿಗಳ ಹೆಸರನ್ನು ಕೂಗುತ್ತಾ ರೋಜಾ
3: ಎಂದನ್ನು ಹೆಣ್ಣಿನ ಧ್ವನಿಗೆ ಎನಿಸು.
2: ಕಣ್ಣು ಕಣ್ಣು ಕಲೆದಾಗ
0: ಇದ್ದಕ್ಕಿದ್ದಂತೆ ಕ್ಲಾಸಿನ ಹುಡುಗರೆಲ್ಲ ಪಾಠದ ಕಡೆ ಗಮನ ಕೊಡುವುದನ್ನು ಬಿಟ್ಟು ತಮ್ಮನ್ನು ಮತ್ತು ಆ ಹುಡುಗಿಯನ್ನೇ ವಿಶೇಷವಾಗಿ ಗಮನಿಸುತ್ತಿದ್ದಾರೆ. ಅದೇನು ಚಾತುರ್ಯವೋ ಸಿದ್ಧ ಬುದ್ಧಿಯೋ ಮತ್ತೊಮ್ಮೆ ಆ ಹುಡುಗಿಯ ಕಡೆಗೆ ನೋಡದೆ ಮಾಳವಿಕಾಗ್ನಿ ಮಿತ್ರದ ಮಾಳವಿಯ ರೂಪ ಲಾವಣ್ಯಗಳನ್ನು ಆವೇಶಭರಿತರಾಗಿ ಚಮತ್ಕಾರದ ಅಲಂಕಾರಿಕ ಭಾಷೆಯಲ್ಲಿ ವಿವರಿಸತೊಡಗಿದರು. ದೀರ್ಘವಾದ ಕಣ್ಣುಳ್ಳೆ ಶರದಿಂದು ಕೋಧನ ಶರಚಂದ್ರನಂತಹ ಮುಖವುಳ್ಳವನೇ ಬಾಹು ಲಥಾ ವಂಶೋ ಯೋ ಸಂಕ್ಷಿಪ್ತ ವಿಭ್ರಾನ್ನತಸ್
4: ದುಃಖದಲ್ಲಿ ತವರೊಡೆದಿತ್ತು ಎಂದರೆ ಅವರು ಎಷ್ಟು ಮತ್ತು ಹೇಗೆ ಭಾವಪೂರಿತರಾಗಿದ್ದಾರೆ ಎಂಬುದನ್ನು ಊಹಿಸಬಹುದಾಗಿತ್ತು. ಅವರು ವಿವರಿಸುತ್ತಿದ್ದ ಆ ಪದ್ಯ ಮುಗಿದು ಇನ್ನೊಂದು ಪದ್ಯವನ್ನು ಓದಬೇಕು ಎನ್ನುವಷ್ಟರಲ್ಲಿ

0: ಬಾರಿ ರೋಜಾಳ ಕ್ಲಾಸಿಗೂ ಹೋಗಿದ್ರು.
1: ಆದರೆ ಮೊದಲೆರಡು ದಿನ ಅವಳು ಕ್ಲಾಸ್ಗೆ ಬಂದಿರಲಿಲ್ಲ.
2: ಮೂರನೇ ದಿನ ಬಂದವಳಾದ್ರೂ ಹುಡುಗಿಯರ ಮಧ್ಯೆ ಹುಡುಗಿಕೊಂಡೆ ನಾಚಿಕೆಯಿಂದ ಪಾಠ ಕೇಳಿತ್ತು
3: ಎಲ್ಲರ ಎದುರಿನಲ್ಲಿ. ಅದರಲ್ಲೂ ಪ್ರಿನ್ಸಿಪಾಲ್ ಕ್ಲಾಸಿನಲ್ಲಿ ಹುಡುಗಿ ಮೂರ್ಛೆ ಹೋಗಿ ನಾಚಿ ನೀರಾಗಿರ್ಲಿಕ್ಕೂ ಸಾಧ್ಯ. ಅವಳನ್ನ ಕರೆದು ಅವಳ ಸಂಕೋಚವನ್ನಾದರೂ ದೂರ ಮಾಡಿದರೆ ಒಳ್ಳೆಯದು. ಏನಿಲ್ಲದಿದ್ರೂ

0: ಆಗಲಿ ಅವಳ ಮುಖದಲ್ಲಿ ನಗೆ ಇಲ್ಲ. ಮಾತ್ರವಲ್ಲ, ಒಳಗೊಳಗೆ ಸಗುತ್ತಿದ್ದಳೆಂದು ಮತ್ತು ಸುಡುಕುವ ಆ ನಗೆಯನ್ನು ಪ್ರಯತ್ನಪೂರ್ವಕವಾಗಿ ನಿಯಂತ್ರಿಸಿದ್ದಳೆಂದು ಅವಳ ಕಣ್ಣು ತುದಿಗಳಿಂದ ತಿಳಿಯುತ್ತಿತ್ತು. ನಿಷ್ಕಾಳದಿಂದ ಇಲ್ಲವೇ ಅಂಕೆ ಮೀರಿ ಎಂಬಂತೆ ಕೂದಲು ಕೆಂಡಿಗಳ ಮೇಲೆ ಸ್ವಚ್ಛವಾಗಿ ಹರಿದಾಡುತ್ತಿತ್ತು. ಅದನ್ನು ಕಿರುಬೆರಳಿನಿಂದ ಹಿಂದೆ ಕರೆಸಿಕೊಳ್ಳುವುದರಲ್ಲಿ ಒಂದು ಮಾದಕ ಸರಿದಿತ್ತು.
1: ಅವಳ ಪ್ರಜೆಗಳ ಬಗ್ಗೆ ಚೀಕೆ ಅಸಮಾಧಾನಗೊಂಡರು. ದೇಶ ಹಾಳಾಗುವುದರಲ್ಲಿ ಸಂಶಯವೇ ಇಲ್ಲ. ಒಂದು ನೀತಿಯೇ ನಿಯಮವೇ. ಕೂತ್ಕೋ. ಕೂರು ಎಂದಾಕ್ಷಣ ಕೂತ್ಬಿಡೋದೆ ಅದು ಹಿರಿಯರೆದುರಿಗೆ. ಅದೇ ಹೀನ ಜಾತಿಗೆ ಹೇಳಿ ಮಾಡಿಸಿದ್ದಲ್ಲ ಸಂಸ್ಕೃತಿ ಅಂದ್ರೆ. ಅದಕ್ಕೆ ಸಂಸ್ಕಾರ ಬೇಕು. ಈಗ ಹೆಂಗ ಆರಾಮಿದ್ದಿ? ಹೌದಲ್ಲ, ನಿಜ ಹೇಳಬೇಕಂದ್ರೆ ಜೀಕೆಗೆ ಮಾತನಾಡುವ ಮನಸ್ಸೇ ಇರಲಿಲ್ಲ. ಇವಳೊಬ್ಬ ಹೂಮುಗಿದೆ ಎಂದು ಅವಳನ್ನು ಸಮಾಧಾನ ಮಾಡೋಣವೆಂದು ಇಲ್ಲಿ ಕರೆಸಿದ್ರೆ
0: ಇಲ್ಲಿ ಉಡುಪುಗಳಲ್ಲಿ ಹರೆಯದ ಸೂರ್ಯನೆಂದುಕೊಂಡ
1: ಇಂಥವಳು ಆ ಗಿರಿಯಪ್ಪನಂತ ಕೋತಿಗೆ ಒಲಿಯುವವಳೆ. ಆ ಕೋತಿ ಇವಳನ್ನು ಕಂಡು ಹುಚ್ಚನಾದದ್ದು ಹೆಚ್ಚೇನಲ್ಲ. ಇಲ್ಲಿ ಕರೆಸಿದ್ದಾಯ್ತು, ಏನಾದ್ರೂ ಹೇಳಿ ಸಾಧ ಹಾಕ್ಬೇಕು. ಇನ್ನು ಮ್ಯಾಲ ಕ್ಲಾಸ್ನಾಗ ಹಾಂಗೆಲ್ಲ ಮೂರ್ಛೆ ಗೀರ್ಛೆ ಬೀಳ್ಬೇಡ.

0: ಫ್ಲಾಶ್ ಲೈಟ್ ಇರುತ್ತೆ. ಅವಳ ಭಂಗಿಯನ್ನು ಜೀಕೆಯ ಹೃದಯ ಚೂಟಿ ಕ್ಯಾಮರಾದಂತೆ ಸೆರೆ ಹಿಡಿ
1: ಪ್ರೇಮಾಂತರಂಗದಲ್ಲಿ
0: ಮೈ ಕಾವೇರಿ ತತ್ತರಿಸಿ ಜೀವಮಾನದಲ್ಲಿಯೇ ಎಂದೆಂದೂ ಅನುಭವಿಸಲಾರದಂತಹ ಬಿಸಿ ನೀರಿನ ಪ್ರವಾಹದಲ್ಲಿ ತಾನು ಕೊಚ್ಚಿ ಬರುತ್ತಿರುವಂತೆಯೋ ಅದರಿಂದ ವಜಾವಾಗಲಿಕ್ಕೆ ಮೈಯಲ್ಲಿ ಶಕ್ತಿಯೇ ಉಳಿದಿಲ್ಲದಂತೆ ಅನ್ನಿಸಿ ಹಾಗೆಯೇ ಹತಾಶರಾಗಿ ಹಿಂದಕ್ಕೆ ಹೊರಗಿದರು.

0: ಓಡಾಡುದ ಅತ್ತ ಇತ್ತ ಸುತ್ತ ಮುತ್ತ ಕೇಳಿ
1: ನಮಗೆ ಗೊತ್ತಿಲ್ಲದಂತೆ ಜಿ ಕೆ ಆ ದಿನ ಭರ್ಜರಿ ಮೂಡ್ ನಲ್ಲಿದ್ರು. ಸಿಪಾಯಿ ಚಿಕ್ಕಪ್ಪನಿಂದ ಚಹಾ ತರಿಸಿ ಅವನಿಗೂ ಕುಡಿಯಲು ಹೇಳಿದ್ದಲ್ಲದೆ ಅವನು ಯೋಗ
0: ಕಾಂತಿಯ ರವಿ ಕಾಂತಿಯ.
1: ಏನಾದ್ರೂ ಕೆಲ್ಸ ಇದ್ದಾಗ ಅಧ್ಯಾಪಕರನ್ನ ತಮ್ಮ ಚೆಂಬರಿಗೆ ಕರೆಸ್ಕೊಳ್ಳೋದು ರೂಢಿ.
2: ಆ ದಿನ ಜಿ ಕೆ ಅವರೇ ಸ್ವತಃ ಸ್ಟಾಕ್ ರೂಮಿಗೆ ಹೋಗಿ ದಶಮಾನೋತ್ಸವದ ಸಿದ್ಧತೆಯ ಕುರಿತು ಎಲ್ಲರೊಂದಿಗೆ ಚರ್ಚಿಸಿದರು.
3: ದಶಮಾನೋತ್ಸವದ ಸಿದ್ಧತೆ ಮಾಡಲಿದ್ದಾರೆ.

ಅವಳು ಮಾತ್ರ ಆಗಾಗ ಕಂದು ತಮ್ಮತ್ತ ನೋಡುತ್ತಿರುವುದನ್ನು ನೋಡಿ ಮಂದಹಾಸ ತೀರುತ್ತಿರುವುದನ್ನು ಆಗ ಚೀಟಿಗೆ ಎಷ್ಟು ಆನಂದವಾಯಿತೆಂದರೆ ಇಲ್ಲಿದ್ದ ಎಲ್ಲರಿಗೂ ಕರೆದಂಟು ಉಪ್ಪಿಟ್ಟು ಚಹಾ ತರಿಸು.

0: ಎಲ್ಲವೂ ತಾವು ಬಯಸಿದಂತೆಯೇ ನಡೆಯುತ್ತಿರುವುದಕ್ಕೆ ಸಮಾಧಾನ ಪಟ್ಟುಕೊಂಡು ತಾವು ಸ್ವಾಗತ ಭಾಷಣ ಮಾಡಬೇಕಿತ್ತಲ್ಲ ಅದನ್ನು ಬರೆಯೋದಕ್ಕೆ ಕೂತು
1: ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಅದೇನ್ ಜಗಳ ನಡೀತು ಗೊತ್ತಿಲ್ರಿ ಸರ್ ಆಕಿ

Ya ಹುಡುಗಿಯನ್ನ ಅಡ್ಗ ಕಟ್ಟಿದ್ರು ಸರ್. ಈಗ ಬಂದವನೇ ಆಕಿನ

நடித்தில்லை.

0: ನೀರಿನ ಹಾಗೆ ನಡುಗುತ್ತಿದ್ದರು.
1: ದೂರದಲ್ಲಿ ಚದುರಿ ನಿಂತಿದ್ದ ಹುಡುಗರು ಅವರನ್ನೇ ನೋಡ್ತಾ ಇದ್ರು.
2: ಚೇಂಬರ್ಗೆ ನಡೆದು ಕುರ್ಚಿಯಲ್ಲಿ ಕುಕ್ಕರಿಸಿ ಕೈ ಕೈ ಹಿಸುಕಿಕೊಂಡರು. ತಕ್ಷಣ ಏನ್ ಹೊಳೆಯಿತು,
1: ಇರಪ್ಪ ನಮ್ಮ

0: ಜಿಕೆ ಮಾಡಿದ್ದರು.
1: ನಾಳೆ ನಾಳೆ ಎಂದರೆ ನಾಳೆಯೇ ದಶಮಾನೋತ್ಸವ ಕಾರ್ಯಕ್ರಮವಿದೆ. ಹೀಗಿರುವಾಗ ಯೂನಿಯನ್ ಅಧ್ಯಕ್ಷನನ್ನೇ ಡಿಸ್ಮಿಸ್ ಮಾಡುವುದು ಎಂದರೆ ಒಳ್ಳೆ ಕಾಲಿನ ಮೇಲೆ ತೆಗೆದುಕೊಂಡಂತೆ. ಇದನ್ನ ಜಿಕೆ ಮಾಸ್ಟರ್ ಅಂತ ಅನುಭವಿಗಳಿಗೆ ಯಾರು ಹೇಳಬೇಕು?

0: ಅತಿಥಿಗಳು ಬಂದಿದ್ರು. ಊರಿನ ಆಮಂತ್ರಿತರು ಹೆಂಡತಿ ಮಕ್ಕಳೊಂದಿಗೆ ಬಂದು ಕಾರ್ಯಕ್ರಮದಲ್ಲಿ ಕೂತಿದ್ರು. ಆದ್ರೆ ಹೆಂಡಲ್ ಬಳಿ ಒಬ್ಬ ವಿದ್ಯಾರ್ಥಿ ಇರಲಿಲ್ಲ.
1: ಗಿರೆಪ್ಪನನ್ನ ಡಿಸ್ಮಿಸ್ ಮಾಡಿದ್ರಿಂದ
0: ಹುಡುಗರು ಸ್ಟ್ರೈಕ್ ಹೊಡೆದ್ರು.
2: ಹುಡುಗರು

0: ಬಂತು ಎಂದು ಕಾರ್ಯಕ್ರಮ ಮುಗಿಯಿತು.
1: ಸಾಯಂಕಾಲದ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಬಂದ ಅತಿಥಿಗಳನ್ನು ಅದೇ ದಿನ ಇಳಿ ಹೊತ್ತಿಗೆ ಸಾಗ ಹಾಕಲಾಯಿತು.
2: ಕಾಲೇಜಿಗೆ ರಜಾ ಘೋಷಿಸಿದ್ದರಿಂದ ಕಾಲೇಜಿನಲ್ಲಿ ಯಾರೂ ಇರಲಿಲ್ಲ. ಇಷ್ಟು ದಿನ ಕಾಲೇಜನ್ನು ಕಟ್ಟಿ ಅದನ್ನು ಶಿಸ್ತಿನಿಂದ ನಡೆಸಿಕೊಂಡು ಬಂದು ಈಗ ಯಕಶ್ಚಿತ್ ಗಿರಪ್ಪನಂತ ಪಾಲಕನಿಂದ ಸೋಲನ್ನು ಅನುಭವಿಸಬೇಕಾಯ್ತೆ. ಈ ಭಾಗದ ಹುಡುಗರು ಉಚ್ಚ ಶಿಕ್ಷಣ ಕಲಿಯಲೆಂದು ದೂರದ ಬೆಳಗಾವಿಗೆ ಹೋಗುವುದರ ಬದಲು ಇಲ್ಲೇ ಕಲಿಯಲೆಂದು ಅಷ್ಟು ದೂರ ಮತ್ತು ತುಟ್ಟಿಯ ಊರಿಗೆ ಹೋಗಿ ಕಲಿಯುವುದು ಬಡವರಿಗೆ ಎಲ್ಲಿಂದ ಸಾಧ್ಯವೆಂಬ ಘನ ಉದ್ದೇಶದಿಂದ ಕಾಲೇಜನ್ನು ಕಟ್ಟಲಾಗಿದೆ. ಮತ್ತು ಆ ಉದ್ದೇಶ ಈಡೇರಿದ್ದು ನಿಜ. ಆದರೆ ಹುಡುಗ ಯಾರು ತಮ್ಮ ಬಗ್ಗೆ ಇವತ್ತು ಕಾಳಜಿ ಮಾಡಲಿಲ್ಲ. ಅವರು ಯಾರು ನನ್ನನ್ನು ಗುರುತಿಸಲಿಲ್ಲ. ಗಿರಪ್ಪನಂತ ಯಕಷ್ಟೆ ಹಲ್ಕಟ್ಟ ಮಾತಿಗೆ ಬೆಲೆ ಕೊಟ್ಟರೆ ನಿಜ ಮಾನ ಮರ್ಯಾದೆಯ ಬಗ್ಗೆ ಕಾಳಜಿ ಮಾಡಲಿಲ್ಲ.

ಅದು ನ್ಯಾಯ ಅನ್ಯಾಯಗಳ ಪರಿವೆಯೇ ಬೇಡ. ನಾನಿರುವವರೆಗೂ ಸ್ವಂತ ಕಾಳಜಿ ಬಿಟ್ಟು ಹೊಟ್ಟೆ ಕಟ್ಟಿ ಕಟ್ಟು ನಿಟ್ಟು ಎಂದುಕೊಂಡು ಬಂದದ್ದು ದಂಡವೆಂದಾಯಿತು. ಸ್ವಚ್ಛಂದತೆ ಮತ್ತು ಶಿಸ್ತಿನ ಮಧ್ಯೆ ಇವರಿಗೆ ಶಿಸ್ತು ಬೇಡ, ಸ್ವಚ್ಛಂದತೆ ಬೇಕು ಎಂದಾಯಿತು. ಈ ವಿಚಾರ ತಲೆಗೆ ಹೋಗುತ್ತಲೇ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದುಃಖವಾಯಿತು. ಇಷ್ಟು ದಿನ ಹತ್ತು ಜನರಿಗೆ ಬೇಕಾದಾಗೆ ಬದುಕಿ ಈಗ ಬೇಡವೆಂದಾದ ಮೇಲೂ ಅವರ ಮಧ್ಯೆ ಬದುಕುವುದು ನಾಚಿಕೆಗೆ. ಸಾಕಲ್ಲ, ಇಷ್ಟು ದಿನ ತಾವಂದುಕೊಂಡಂತೆ ಬದುಕಿಯಾಯ್ತು. ಹಿರಿಯರು ಹಾಕಿಕೊಟ್ಟ ಮಾರ್ಗವನ್ನು ತುಳಿದಿದ್ದಾಯ್ತು. ಇನ್ನು ಶಿವಲಿಂಗ ಎಂದು ಮನೆಯಲ್ಲಿದ್ದರಾಯ್ತು. ಇದೇ ಸರಿ ಎಂದು ಗಟ್ಟಿಯಾಗಿ ರಾಜೀನಾಮೆ ಬರೆಯತೊಡಗಿದೆ.

ಜಗಳಾಗ್ಬೋದು, ಇನ್ನೇನೋ ನಮ್ದು ಆಗ್ಬಹುದು. ನಾವು ಮುನ್ನೆಚ್ಚರಿಕೆ ತಗೋಬೇಕಾಗ್ತದ.

0: ಹೇಳಿತು
1: ಸಾಕಷ್ಟು ವಯಸ್ಸಿನ

किसने लड़ा दी?

0: ಕೈಗಳಲ್ಲಿ ಹರಿದಂತಾಯ್ತು. ಏನೋ ತೊದರುತ್ತ ಬಹುಶಃ ಕ್ರೋಧ ಎನ್ನುವಷ್ಟರಲ್ಲಿ ಕರೆಂಟ್ ಹೋಯ್ತು. ಕತ್ತಲಲ್ಲಿ ಬೆಳಕಿಗಾಗಿ ಎಂಬಂತೆ ಟೇಬಲಿನ ಮೇಲೆ ಕೈ ಆಡಿಸುವಾಗ ಅವಳ ಕೈ ಸಿಕ್ಕಿತು. ಕೈ ಕೈ ಮಿಲಾಯಿಸಿತು.
1: ಜೀವ ವೀಣೆ ನೀಡು ಮಿಡಿತದ ಸಂಗೀತ
0: ಆ

0: ಹಿಡಿದರು.
1: ಮೈ ಬಲದಿಂದ ಮುಂದೆ ದುಡಿದುತ್ತಿತ್ತು.
0: ಕೈಗಾಲುಗಳಿಗೆ ಶಕ್ತಿ ಉಡುಗಿದೆ ಎನಿಸಿತು.
1: ಥರಥರ ನಡುಗುತ್ತಿದ್ದರು. ಅವಸರದಿಂದ ಅವಳ ಪತ್ರವನ್ನು ತೆಗೆದು ಜೇಬಿಗಳಿಗೆ ಬಿಟ್ಟು ಬಾಗಿಲಿನತ್ತ ಹೋಗಿ ಹೊರಗೆ ನೋಡಿದರು.

0: ಅಕ್ಷರಶಃ ಆನಂದದಿಂದ ಉನ್ಮತ್ತರಾಗಿದ್ದರು. ಬೆಳಗಿನ ಕಾರ್ಯಕ್ರಮದಲ್ಲಿ ಅವಮಾನವಾಗಿತ್ತಲ್ಲ, ಅದರ ಯಾವ ಕುರುಹೂ ಅವರ ನಡಿಗೆಯಲ್ಲಿರಲಿಲ್ಲ.
1: ಮೊದಲು ಎದ್ದವರಂತೆ ಕತ್ತೆತ್ತಿ ನಡೆಯುತ್ತಾ ಮನೆಗೆ ಹೋದರು, ಒಳಗೆ ನಗುತ್ತಿದ್ರು
0: ಮತ್ತು ಆ ನಗೆಯನ್ನು ಬಹುಪ್ರಯತ್ನದಿಂದ ತಡೆ ಹಿಡಿದರು.

ನಾನು ಹೆಂಡತಿಗೆ ದ್ರೋಹ ಬಗೆಯುವಂತಲ್ಲವೇ? ಹಾಗೆ ಸುಡುವ ಸುಖದ ಮುಂದೆ ದ್ರೋಹ ಶುದ್ಧವಾಗಿತ್ತು.

ಹೀಗೆ ಮಾತ್ರರ ಹೃದಯದಲ್ಲಿ, ಅದು ಅಂತಹ ವಯಸ್ಸಾದ ಹೃದಯದಲ್ಲಿ ಪ್ರೇಮ ಪಲ್ಲವಿಸಿದ್ದನ್ನ, ಅದು ಹಾ ಹಾ ಅನ್ನುವಲ್ಲಿ ಹಬ್ಬಿ ಹೂ ಬಿಟ್ಟಿದ್ದನ್ನ ನಾವು ಪವಾಡವೇ ಎಂದು ಹೇಳ ಬಯಸುತ್ತೇವೆ.

0: ಈ ದಿನ ಇರಬೇಕು. ದಶಮಾನೋತ್ಸವದ ಹಿಂದಿನದಕ್ಕೂ ಎಷ್ಟು ವ್ಯತ್ಯಾಸವಿತ್ತೆಂದರೆ ಅದನ್ನವರ ಪೂರ್ವಶ್ರಮವೇ ಎನ್ನಬಹುದಾದಷ್ಟು.
1: ಉದಾಹರಣೆಗೆ ಈರಪ್ಪನನ್ನು ಡಿಸ್ಮಿಸ್ ಮಾಡಿದ ಆರ್ಡರ್ ವಾಪಸ್
2: ತೆಗೆದುಕೊಂಡು
0: ಜೊತೆಗೆ ಹ್ಯಾಗು ಇದು ಅವನ ಅಂತಿಮ ವರ್ಷ.
1: ನನ್ನ ಸೋಸ್ಬೇಕಂತಲ್ಲ ನನ್ನ ಈಗ ನನ್ನ ಗೆಲುವು ಕಂಡು ಅಸೂಯೆ ಪಡಲಿ ಎಂಬ ಕೊರಕು ಬುದ್ಧಿಯು ಅವರಲ್ಲಿತ್ತು. ಚೀಕೆ ಪಾಠಗಳಲ್ಲೂ ಈಗೀಗ ವಾಚಾಲಿತನ ಹೆಚ್ಚಿತ್ತು.
0: ಅವರ ಸಂಸ್ಕೃತ ಕ್ಲಾಸ್ ಇದ್ದದ್ದು ವಾರಕ್ಕೆ 3 ಗಂಟೆ ಮಾತ್ರ. ಇನ್ನೊಮ್ಮೆ ಆದ್ರೂ ಆ ಕ್ಲಾಸಿಗೆ ಹೋಗುವ ಅವಕಾಶವಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಅನ್ಕೊಳ್ತಿದ್ರು.
2: ಚಿಕ್ಕಮ್ಮನ ನೆಪದಲ್ಲಿ ಲೈಬ್ರರಿಗೆ ಹೋಗಿ ರೋಜಳತ್ತ ದೃಷ್ಟಿ ಬೀರಿ ಬರ್ತಿದ್ದರು. ಅವಳು ಬಳಿ ಇದ್ದಾಗ ಒಂದು ಗುಡಿ ನೋಟ ಬೀರಿದರೆ ಸಾಕು.
1: ಈಗ ಹಂತ ಹಂತವಾಗಿ ಜಿಕೆ ಮಾಸ್ಟರ್ ಉಡುಪು ಕೊಡಬಲ್ಲ. ಅವರೀಗ ನೀಟಾಗಿ ಖುಷ್ ಶರ್ಟು ಪ್ಯಾಂಟ್ ಹಾಕಿಕೊಂಡು ತಲೆ ಪಾಚ್ಕೊಂಡು ಬರ್ತಾ ಇದ್ರು.
0: ಈ ಹುದುಗ್ರಿಗೆ ಎಡಪ್ರಯ ಬಂದಿದೆ.
1: ಮುದಿ ಹುಚ್ಚಿರ್ಬೇಕು ಕಣ.
0: ಇನ್ನೇನು ರಿಟರ್ನ್ ಆಗ ಕಾಲ ಬಂತಲ್ಲ ಇದ್ದಷ್ಟು ದಿನ ಮಜಾ ಮಾಡೋಣ
1: ಅಂತಿರ್ಬೇಕು. ಆದ್ರೆ ಇವರೆಲ್ಲ ಉಡುಪಿನ ಬದಲಾವಣೆಯನ್ನು ಗಮನಿಸಿದರೆ ಹೊರತು ರೋಜಾ ಮತ್ತು ಜಿಕೆ ಮಧ್ಯ ಸಂಬಂಧ ಇದೆ ಎಂದು ಪತ್ತೆ ಹಚ್ಚಲಾಗಲಿಲ್ಲ.
0: ಆದ್ರೆ ಎಂಟಿಗೆ ಗೊತ್ತಿತ್ತು. ಇದೇ ನೆಪದಲ್ಲಿ ಎಂಟಿ ಜಿಕೆ ಮಾಸ್ತರರಿಗೆ ಆಪ್ತನಾಗ್ಬಿಟ್ಟ.
2: ಅವಳನ್ನು ಕಾಯಲು ಅವಳ ಚಲನವಲನಗಳನ್ನು ಗಮನಿಸುತ್ತಿರಲು
0: ಒಬ್ಬ ಚೀಲದ ಅವಶ್ಯಕತೆ ಇತ್ತು.
3: ಅದಕ್ಕೆ ಎಂಟಿ ಹೇಳಿ ಮಾಡಿಸಿದವ. ಹೀಗೆ ತರುವಾಯ ತಾನೇ ಪ್ರಿನ್ಸಿಪಾಲ್ ಆಗಬೇಕೆಂಬುವ ಗಮನಿಕೆ ಉಳ್ಳವನು. ಎಂತ ಅವಕಾಶ ಬಿಟ್ಟನೇ
1: ಪ್ರಿನ್ಸಿಪಾಲ್ ಅವರ ಬದಲಾದ ಯಾವ ಉಡುಪನ್ನು ಆತ ಹೊಗಳುತ್ತಿದ್ದ.
2: ರೋಜಾ ಎಲ್ಲಿರುವರೆಗೂ ಸಾಧ್ಯವಾದರೆ ಏನೇನು ಮಾತಾಡಿದ್ದಾಳೆಂದು
3: ಎಂದು ವರದಿ ಒಪ್ಪಿಸುತ್ತಿದ್ದ. ಆಶ್ಚರ್ಯವೆಂದ್ರೆ ನಿಜವಾಗಿಯೂ ಈ ವಿಚಾರವಾಗಿ ಯಾರನ್ನು ಬಾಯಿ ಬಿಟ್ಟಿಲ್ಲ.
1: ಯಾಕಂದ್ರೆ ಅದೇನಾದರೂ ಜಿಕೆಗೆ ಗೊತ್ತಾದ್ರೆ ಪ್ರಿನ್ಸಿಪಾಲ್ ಅನ್ನೋದಿರ್ಲಿ ಕೆಲಸದಲ್ಲಿರುವುದು ಶಕ್ಯವಿಲ್ಲವೆಂದು ಆತನಿಗೆ ಗೊತ್ತಿತ್ತು.
3: ಜಿಕೆ ಈಗ ಹುಡುಗರ ಬಗ್ಗೆ ಹೆಚ್ಚು ಉದಾರಿಯಾಗಿದ್ದರು.
0: ಹುಡುಗರೊಮ್ಮೆ ಯೂನಿಯನ್ ವತಿಯಿಂದ ಕೂಡಲ ಸಂಗಮಕ್ಕೆ ಒಂದು ದಿನದ ಟ್ರಿಪ್ ತೆಗೆಯಬೇಕೆಂದ್ರು.
1: ಗಿರಪ್ಪ ಹೋಗಿ ಜಿಕೆ ಮಾಸ್ತರನ್ನು ಕೇಳುತ್ತಲೋ
3: ಆಗೋದಿಲ್ಲ. ತಗೊಳ್ರಿ.
0: ಆಶ್ಚರ್ಯವೆಂದರೆ ತಾವು ಬರುವುದಾಗಿ
3: ಒಂದು ದಿನ ಟಿವಿಯಲ್ಲೇ ಉಳಿದು ಮಾರನೇ ದಿನ ಮನಭೋಜನ ಮುಗಿಸಿಕೊಂಡು ವಾಪಸ್ ಬರೋಣ.
0: ಕೆಲ ಹುಡುಗರಂತ ಆ ಮುದಿ ಜಿಕೆ ಜೊತೆ ಅದೇನು ಮಜವೆಂದು ಟ್ರಿಪ್ಪಿಗೆ ಬರಲೇ ಇಲ್ಲ.
1: ಅಂದು ಇಂದು ಮುಕ್ಕಾಲು ಬಸ್ ಜನ

0: ಟಿವಿ ಮುಟ್ಟಿದಾಗ ಮಧ್ಯಾಹ್ನ 12 ಗಂಟೆ ಆಗಿದೆ.
1: ಬಸ್ಸಿನ ಧೂಳು ಬಿಸಿಲಿನ ಶೆಕೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಆಯಾಸವಾಗಿತ್ತು. ಅವರ ಮುಖಗಳ ಮೇಲೆ ಮತ್ತೆ ಕಳೆ ಬಂದಿದ್ದು ಎದುರಿಗೆ ತುಂಬಿ ಹರಿಯುತ್ತಿರುವ ನದಿಯನ್ನು ನೋಡಿದಾಗಲೇ.
2: ಹುಡುಗರಂತೂ ಜಿಕೆ ಮಾಸ್ತರು ಮರೆಯಾಗುವುದನ್ನೇ ಕಾಯ್ತಾ ಇದ್ರು.
1: ಅವರೇನಾದ್ರೂ ಒಮ್ಮೆ ಬಾತ್ರೂಮ್ಗೆ ಹೋದ್ರು
3: ಎಂಟಿಯ ಮಾತನ್ನು ತಿರಸ್ಕರಿಸಿ ನದಿಗೆ ಒಳಬಿಟ್ರು.

ಹೊಡುಗರು ಈ ಚೀಜಾಕ್ ಹೋದಾರು ನಡಿ ನಡಿ.

ಅವಳಲ್ಲಿ ಶಕ್ತಿ ಉರುಗಿತು. ಸೋಲೋದಿರಲಿ, ಜೀವ ಉಳಿದ್ರೆ ಸಾಕೆನಿಸ್ತು. ನಗುವರೆ ಕೈ ಬೀಸುವುದು ಸಾಧ್ಯವಾಗದಾಯ್ತು. ಸಾಗದಾಯ್ತು.

0: ಕಂಡು ಹಾಸ್ಟೆಲ್ ಹೊಡೆಸಿದ್ರು.
1: ಅವರು ಕಣ್ಣು ಬಿಟ್ಟು ನೋಡುವಾಗ ರೋಜಾ ತಮ್ಮ ಹಾಸಿಗೆಯ ಬಳಿ ಅಳುತ್ತಾ ಕುಳಿತಿರುತ್ತಾಳೆಂದು ತಿಳಿದಿದ್ದರು. ಆಕೆಯಲ್ಲಿ
2: ಸರ ಹೊರಗಡೆ ಕೂತಿದ್ರಿ, ಊಟನು ಮಾಡಿಲ್ಲ.
1: ಆಕೆಯ ಜೊತೆ ಕುಳಿತಾಳೇನು?
2: ಇಲ್ರಿ ಸರ, ಹುಡುಗರೇ ಬೇರೆ ಹುಡುಗಿಯರು ಬೇರೆ ಕೂತಾರ್ರಿ.
1: ತುಸು ನೆಮ್ಮದಿ ಆಯ್ತು.
3: ಊಟ ಮಾಡಿ ಅದೇ ದಿನ ವಾಪಸ್ ಬಂದ್ರು.

0: ಮಧ್ಯೆ ಪರೀಕ್ಷೆಗಳು ಮುಗಿದವು.
1: ಇದು ರೋಜಾಳ ಅಂತಿಮ ವರ್ಷ. ಪರೀಕ್ಷೆ ಮುಗಿದ ಮೇಲೆ ಮತ್ತೊಮ್ಮೆ ಬರುವುದಾಗಿ ಹೇಳಿ ಇಲ್ಲಿಗೆ
2: ಮುಂದಿನ ಜೀವನದ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಲೇಬೇಕು. ಆದರೆ ಅವಳಿನ್ನು ಬರ್ತಾಳೋ ಇಲ್ಲೋ,
0: ಆದರೆ ಅವಳನ್ನು ಇಲ್ಲಿ ಸೆರೆಯುವ ಮಂತ್ರವನ್ನಿತ್ತು.
2: ರೋಜಾ,
1: ಏನು ಸರ?
2: ಬಿಎ ಪರೀಕ್ಷೆಯ ಸಂಸ್ಕೃತದ ಉತ್ತರ ಪತ್ರಿಕೆ ನನಗಾ ಬರ್ತದ, ಹೇಳಿ ಕಳಿಸ್ತೀನಿ, ಬಂದ್ಬಿಡು.
0: ಉತ್ತರ ಪತ್ರಿಕೆಗಳು ಬಂದವು.
1: ಹೇಳಿ ಕಳಿಸಿದ ಹಾಗೆ ರೋಜಾ ಕೂಡ ಬಂದಿದ್ದಳು.
0: ಕಾಲೇಜಿನಲ್ಲೇ ಪ್ರೇಮಿಗಳ ಭೇಟಿಯಾಯಿತು.
2: ಉತ್ತರ ಪತ್ರಿಕೆಗಳು ಬಂದಿವೆ, ಸಂಜೆ 7 ಗಂಟೆಗೆ ಬಂದ್ಬಿಡು.
1: ಹೋದ್ರಿ ಸರ.
2: ಸುತ್ತಲೂ ಮನೆಗಳಿಲ್ಲದ್ದರಿಂದ ಅವಳು ಬರುವುದು ಕತ್ತಲಾದ್ದರಿಂದ ಯಾವುದೇ ಅಪಾಯವಿಲ್ಲ. ಗಿರಿಜಾ ಹೇಗಿದ್ದರೂ ಹಾಸಿಗೆ ಬಿಟ್ಟು ಹೇಳುವುದಿಲ್ಲ. ಸ್ಟಡಿ ರೂಮ್ನಲ್ಲಿ ಏನ್ ನಡೆದರೂ ಅವಳಿಗೆ ಆಸಕ್ತಿ ಇರುವುದಿಲ್ಲ. ರೋಜಾಳೊಂದಿಗೆ ಎಷ್ಟು ಹೊತ್ತು ಬೇಕಾದರೂ ಮಾತನಾಡಬಹುದು, ಏನೇನೋ ಮಾಡಬಹುದು.
0: ಸಂಜೆ 6:30 ಕತ್ತಲಾಗಿತ್ತು.
3: 7 ಗಂಟೆಗೆ ಸರಿಯಾಗಿ
0: ಸರಿಯಾಗಿ
3: ಜಿಕೆ ಮಾಸ್ತರರು ವರಾಂಡದ ಲೈಟುಗಳನ್ನು ಆರಿಸಿ
0: ಆರಿಸಿ
3: ಹೆಂಡತಿಗೆ ಗಂಜಿ ಕುಡಿಸಿ
0: ಕುಡಿಸಿ
3: ಮಲಗಿಸಿ
0: ಮಲಗಿಸಿ
3: ಗೇಟಿನ ಹೊರಗೆ ಕಾಯುತ್ತಾ

0: ಸಂಭ್ರಮದಿಂದ ಅವಳ ಎರಡೂ ಕೈಗಳನ್ನು ಹಿಡಿದುಕೊಂಡು ತಾವು ಕೂರುತ್ತಿದ್ದ ಟೇಬಲಿನ ಬಳಿಯ ಕುರ್ಚಿಯಲ್ಲಿ ಅವಳನ್ನು ಕುಳ್ಳಿರಿಸಿ ಎದುರಿನ ಕುರ್ಚಿಯಲ್ಲಿ ತಾವು ಕೂತಳು.
1: ಮನವು
0: ತಮ್ಮ ಹೃದಯದಲ್ಲಿ ಹುಟ್ಟಾದದ್ದು ಏನೇನಿದೆಯೋ, ಆತ್ಮೀಯವಾದದ್ದು ಏನೇನಿದೆಯೋ ಅದೆಲ್ಲವನ್ನು ಅವಳ ವಶಕ್ಕೆ ಒಪ್ಪಿಸಿದ ಧನ್ಯತಾ ಭಾವದಲ್ಲಿ ಕುಳಿತಳು. ಇಂದಿವಳು ನನ್ನವಳೆ, ನನ್ನವಳು ಮಾತ್ರ.
2: ರೋಜಾ ಇದನ್ನೆಲ್ಲ ಸಂತೋಷಿಸಿದ್ದಳು. ಅವರು ಹಾಗೆ ನೋಡುತ್ತಿದ್ದರೆ ನಾಚಿ ದೃಷ್ಟಿ ತಪ್ಪಿಸಿದ್ದ.
3: ಅವಳು ಹೇಳುವುದು ಹೆಚ್ಚು, ಇವರು ನೋಡುವುದು ಹೆಚ್ಚು. ನಿಮ್ಮ ಬಾಯಿ ಬಿಟ್ಟು ಕೇಳಿದರೆ ಅವಳು ಪ್ರಾಣ ಕೇಳಿದ್ರು ಕೊಡುತ್ತಿದ್ರು.
0: ಇದ್ರಾಗ ನಿನ್ ಪೇಪರ್ ತೆಗಿ.

ಎಷ್ಟು ಬೇಕೋ ಅಷ್ಟು ಮಾರ್ಕ್ಸ್ ನೀವೇ ಹಾಕೋ.

ಒಳಗೆ ಇಟ್ಟುಕೊಂಡು ಮದುವೆಯ ಬಗ್ಗೆ ಮಾತನಾಡುವುದು ಅಷ್ಟು ಸರಿಯಲ್ಲ.

Gracias.

ಅಷ್ಟು ತಪ್ಪದೆ ಅಂತ್ಯಕ್ರಿಯೆ, ಅದರ ನಂತರದ ಕ್ರಿಯೆಗಳನ್ನು ಮಾಡಿದರು. ಆಮೇಲೆ ಜೀಕೆ ಹಾಳಾಗಲಿಲ್ಲ. ಹೆಂಡತಿಯ ಸಾವಿಗೆ ನಾನೇ ಕಾರಣ. ಅದು ಸಾವಲ್ಲ, ಕೊಲೆ. ರೋದಾಳ ಮೋಹದಲ್ಲಿ ಹೆಂಡತಿಯ ಬಗೆಗಿನ ಕರ್ತವ್ಯಗಳಿಗೆ ಅವರು ಎರವಾಗಿದ್ದರು. ಬದುಕಿದ್ದಾಗ ಗಿರಿಜಮ್ಮನ ನಡುವಿನ ಅವರ ಬಾಂಧವ್ಯ ಅಷ್ಟೊಂದು ನಿಕಟವಾಗಿರಲಿಲ್ಲ ನಿಜ. ರೋಜಾಳ ಸನಿಹದಲ್ಲಿ ಸಿಕ್ಕ ತೀವ್ರ ಪ್ರೀತಿಯ ಅನುಭವ ಅವರಿಗೆ ಗಿರಿಜಮ್ಮನಿಂದ ಸಿಕ್ಕಿರಲಿಲ್ಲ. ತಮ್ಮ ಕಟ್ಟುನಿಟ್ಟಿನ ವ್ಯಕ್ತಿತ್ವದ ಆಳದಲ್ಲಿ ತೀವ್ರವಾದ ಮತ್ತು ಉತ್ಕಟವಾದ ಪ್ರೀತಿ ಅಡಗಿದ್ದನ್ನ ಮತ್ತು ಅದರ ಸಾಧ್ಯತೆಗಳನ್ನ ತೋರಿಸಿಕೊಟ್ಟವಳು ರೋಜಾ. ಆದರೆ ಪಾಪ ಪುಣ್ಯ ಎನ್ನುವುದೊಂದು ಇರುತ್ತಲ್ಲ, ಗಿರಿಜಮ್ಮನ ಗಮನಕ್ಕೆ ಬಾರದೆ ರೋಜಾಳ ಮೋಹ ಪಾಶಕ್ಕೆ ಸಿಲುಕಿದ್ದು ತಪ್ಪು.

ನಿಟ್ಟಿನ ಕಣ್ಣ ಪಟ್ಟಿ ಕಟ್ಟಿಕೊಂಡು ಹೆರವರ ಮೆಚ್ಚುಗೆಗಾಗಿ ಸಡಪಡಿಸುವ ತಮ್ಮ ಹಳೆಯ ವ್ಯಕ್ತಿತ್ವದಲ್ಲಿ ಹೊಸವರೊಂದಿಗೆ ಹೊಸರು ಆಗಿ ಹೊಸ ಹೊಸ ಭಾವನೆಗಳಿಗೆ ಹಸಿದ ತಮ್ಮ ಈಗಿನ ವ್ಯಕ್ತಿತ್ವ ಎಲ್ಲಿ? ಗಿರಿಶಪ್ಪನಿಗೆ ಈ ಅನುಭವ ಆಗಿರಲಿಲ್ಲ. ಮದುವೆಯಾದ ಹೊಸದರಲ್ಲಿ ತಮ್ಮ ಕಟ್ಟುನಿಟ್ಟಿನ ಜೀವನದ ಜೊತೆ ಅವಳು ಹೊಂದಾಣಿಕೆ ಮಾಡಿಕೊಂಡಾದ ಮೇಲೆ ಆ ಹೊಂದಾಣಿಕೆಗಳಿಗೆ ಅವಳು ಉಕ್ಕಿನ ಫ್ರೇಮು ಹಾಕಿದ್ದಳು. ಹೇಳಿ ತಿಳಿಸಿದ್ದರೆ ಆ ಫ್ರೇಮು ಮುರಿಯುತ್ತಿದ್ದಳೋ ಏನೋ. ಮಕ್ಕಳ ಆಸೆಗಾಗಿ ಆದರೂ ರೋಜಾಳನ್ನು ಒಪ್ಪುತ್ತಿದ್ಲು ಅಥವಾ ಒಪ್ಪುತ್ತಿರಲಿಲ್ಲ. ಪ್ರೇಮ ಪತ್ರ ಓದಿದಳೆಂದು ತೋರುತ್ತದೆ. ಗಂಡ ನನಗೆ ದ್ರೋಹ ಮಾಡುತ್ತಿದ್ದಾನೆ, ತಾನೆಂದು ಅವನ ಸುಖಕ್ಕೇಕೆ ತೊಂದರೆ ಎಂದು ತನ್ನ ಆಸೆ ಈಡೇರಿತೆಂದು ದ್ರೋಹದ ನೋವಿನಿಂದಲೋ. ಅಂತೂ ಶಿವನ ಪಾದ ಸೇರಿದಳು. ಕಟ್ಟುನಿಟ್ಟು ಎಂದು ಮಗನನ್ನು ಕಳೆದುಕೊಂಡೆ, ಈಗ ರೋಜಾ ಎಂದು ಹೆಂಡತಿಯನ್ನು ಕಳೆದುಕೊಂಡೆ. ಒಟ್ಟಾರೆ ನಾನು ಪಾಪಿ. ಆಗಲೇ ಅವರ ಮನಸ್ಸಿನಲ್ಲಿ ಶಿವಲಿಂಗ ದೇವರು ಇಣುಕಿ ಹಾಕಿದ್ದರು. ಬಚ್ಚಿಟ್ಟ ಕರಡಿಗೆಯಿಂದ ಶಿವಲಿಂಗವನ್ನು ತೆಗೆದುಕೊಂಡು ಅಂಗೈಯಲ್ಲಿಟ್ಟು ಚಿತ್ತವನ್ನು ಕ್ರೋಢೀಕರಿಸಲು ಪ್ರಯತ್ನಿಸಿದ. ಆಗಲಿಲ್ಲ.

0: ಇಪ್ಪತ್ತು ದಿನಗಳು ಕಳೆದು
1: ಮಾರನೇ ದಿನದ ದಿನಪತ್ರಿಕೆಯಲ್ಲಿ ಶುಕ್ರವಾರದಂದು ಬಿಎ ರಿಸಲ್ಟ್ ಪ್ರಕಟವಾಗುವುದೆಂದು ನೋಡಿದ್ದೆ ತಡ.
0: ಜಿಕೆ ಚುರುಕಾದರು.
2: ಹುಬ್ಬಳ್ಳಿಗೆ ಹೋಗಿ ರೋಜಾಳನ್ನು ಕಂಡು ಮಾತನಾಡಿಕೊಂಡು ಹೋದಲ್ಲ, ಮದುವೆ ವಿಚಾರ ಆಮೇಲೆ ನೋಡ್ಕೊಂಡ್ರಾಯ್ತು ಅಥವಾ ಇರ್ಲಿ ಎಂದು ಬ್ಯಾಂಕಿಗೆ ಹೋಗಿ 10,000 ರೂಪಾಯಿಗಳನ್ನು ತೆಗೆದುಕೊಂಡು
0: ಹುಬ್ಬಳ್ಳಿಯ ಬಸ್ ಹತ್ತಿದರು.
2: ಹುಬ್ಬಳ್ಳಿ ತಲುಪಿದಾಗ 11 ಗಂಟೆಯಾಗಿ ಸೀದಾ ಅಶೋಕ ಹೋಟೆಲ್ಗೆ ಹೋದ. ರೋಜಾ ಬಂದಿರಲಿಲ್ಲ. ನನ್ನನ್ನು ಕೇಳ್ಕೊಂಡು ರೋಜಾ ಅನ್ನುವ ಹೆಸರಿನ ಹುಡುಗಿ ಏನಾದ್ರೂ ಬಂದ್ರೆ ಈ ಕೀ ಕೊಡಿ. ಧಾರವಾಡದ ಬಸ್ ಹಿಡಿದು ಯೂನಿವರ್ಸಿಟಿ ಕ್ಯಾಂಪಸ್ಗೆ ಹೋದ. ರಿಸಲ್ಟ್ ಬೋರ್ಡ್ನಲ್ಲಿ ತಮ್ಮ ಕಾಲೇಜಿನ ರಿಸಲ್ಟ್ ನೋಡಿದರು.
3: ನೋಡಿದರೆ ರೋಜಾ ಮತ್ತು ಕಿರಪ್ಪ
2: ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದರು. ಏನು ಮೋಸವಾಗಿದೆಯಲ್ಲ, ಇವರಿಬ್ಬರು ಖಂಡಿತ ಫಸ್ಟ್ ಕ್ಲಾಸ್ ಬರುವ ಪೈಕಿ ಅಲ್ಲ. ರೋಜಾ ಬಂದಿರಬಹುದು, ಏಕೆಂದರೆ ಉತ್ತರ ಪತ್ರಿಕೆಯನ್ನು ಅವಳು ಕೈಗೆ ಕೊಟ್ಟಿದ್ದೇನಲ್ಲ. ಆದ್ರೆ ಇವ ಹೇಗೆ ಈ ಪರಿಪಾಸಾದ? ಅಥವಾ ನನ್ನ ಗೆಳತಿಯ ಉತ್ತರ ಪತ್ರಿಕೆಗೂ ಇವಳೇ ಮಾರ್ಕ್ಸ್ ಹಾಕಿದ್ದಾಳಲ್ಲ, ಅದು ಅವನದ್ದಿರಬಹುದೇ? ಹೌದು, ಮೋಸವಾಯಿತು.
4: ಶರಣ್ರಿ ಸರ. ಓ, ನಿಮ್ ಕ್ಲಾಸ್ ನಿಮ್ ಕಾಲೇಜ್ಗೆ 6 ಫಸ್ಟ್ ಕ್ಲಾಸ್ ಬಂದವೆ, ಬೇಡ ಗಿಡ ಕೊಡ್ಸ್ರಿ.
2: ಒಂದು ವೇಳೆ ಇದೇನಾದರೂ ನಿಜವಾಗಿದ್ರೆ ನನಗೆ ಗೊತ್ತಿಲ್ಲದೆ ರೋಜಾ ಕಿರಪ್ಪನನ್ನು ಪ್ರೀತಿಸುತ್ತಿದ್ದಳೆಂಬುದು ನಿಜವಾಯ್ತು ಅಂದ್ರೆ ಇಡೀ ವರ್ಷ ನಾನು ಮೂರ್ಖತನದ ಉತ್ಕಟಾವಸ್ಥೆಯಲ್ಲಿದ್ದೇನೆ. ಅರೆ ಬರೆ ಆಶಾಭಾವನೆಯಂತೆ ಹುಬ್ಬಳ್ಳಿಗೆ ಬಂದರು. ಹೋಟೆಲ್ ತಲುಪಿದಾಗ ರಾತ್ರಿ 10 ಗಂಟೆಯಾಗಿದೆ.
4: ಸರ, ನಿಮ್ ಪೈಕಿ ಯಾರೋ ಬಂದರಿ?
2: ಬಂದವಲ್ಲ
5: ಎಂದು ಮನಸ್ಸಿಗೆ ಕೌಸಿಯಾಯಿತು. ಲಘು ಬಗೆಯಿಂದ ಮೆಟ್ಟಿಲೇರಿ ಹೋಟೆಲ್ ರೂಮಿನಂತ ಹೋದರು. ಬಾಗಿಲಿಕ್ಕೆ ಬಾಗಿಲು ಕುಡಿದು ಕಾಯುತ್ತಾರಿತ್ತು.
4: ಬಾಗಿಲು ತೆರೆದು ಎದುರಿಗೆ ನಿಂತಿದ್ದವನು ಕಿರಪ್ಪ. ಬನ್ನಿ ಸರ್. ಕಿರಪ್ಪ ತಕ್ಷಣ ಬಂದವನೇ ಅವರನ್ನು ಹಿಡಿದು ಒಳಗೆ ನಡೆಸಿಕೊಂಡು
2: ಜೀಕೆಗೆ ಆಯಾಸವಾಗಿತ್ತು,
6: ಭ್ರಷ್ಟಾಚಾರ ಮಾಡಿದ್ದರು.
5: ಏನಾದರೇನು, ಕಳೆದುಕೊಂಡದ್ದು ಮತ್ತೆ ವಾಪಸ್ ಬರ್ತದೆ.
4: ಇದನ್ನೆಲ್ಲ ನೆನೆದಂತೆ ನಾಚಿಕೆಯಾಗಿ ಮನಸ್ಸಿನಲ್ಲೇ ತಮ್ಮ ಮುಖದ ಮೇಲೆ
2: ಶಿವನಿಂದ ಶಿವನಿಂದ ನನ್ ಯಾಕೆ ಹೋಯ್ತಿಲ್ಲೋ.
3: ಪಶ್ಚಾತ್ತಾಪದಿಂದ ರೋಜಾಳಲ್ಲಿ ಪ್ರದೇಶ ದೃಷ್ಟಿಯಿಂದ ಶಾಪ.
6: ಸಾರಿ ಸರ, ನಾವೇನು ನಿಮ್ ಜೋಡಿ ಆಟ ಆಡ್ಬೇಕಂದ್ರಿ? ನೋಡೋಣ, ಇವ್ರನ್ನ ಬುಟ್ಟಿಗೆ ಹಾಕು, ನಿನ್ 100 ರೂಪಾಯಿ ಕೊಡ್ತೀನಿ ಅಂತ ಗಿರಪ್ಪನ ಬೆಟ್ಟ.
4: ಆದ್ರ
7: ನೀವು ಎಷ್ಟು ಸೀರಿಯಸ್ ಆಗಿ ಮೋಸ ಹೋಗ್ತೀರಾ ಅಂತ ನಮ್ಮಿಬ್ಬರಿಗೂ ಕಲ್ಪನೂ ಇರಕ್ಕಿಲ್ಲ.
6: ನಾ ಕೊಡ್ತಿದ್ದೆ ಪ್ರೇಮ ಪತ್ರನ ಕಿರಣ್ಣ ಬರೀತಿದ್ದ, ನೀವು ಮೋಸ ಹೋದಂಗ ನಾವು ಆಟಕ್ಕಿದ್ವಿ. ಇದನ್ನೆಲ್ಲ ಹಿಂದ ಹೇಳಿ ನಿಮ್ ಕೈ ಕಾಲು ಕಟ್ಕೋಬೇಕಂತ ಹುಬ್ಳಿಗ್ ಬರ ಕೇಳ್ದೆ. ತಪ್ಪಾದ್ರಿ ಸರ, ನಮ್ ತಪ್ಪು ಮಾಫಿ ಮಾಡ್ರಿ ಸರ.
7: ಹೌದ್ರಿ ಸರ, ನೀವು ನನ್ ಗಂಡಾಗ್ಲೆಲ್ಲ ಯಾಕೋ ಒಂದ್ ಮನೆ ಉರಿತಿದ್ರಿ, ನಿಮ್ಮನ್ನ ದಾಟ ಆಡಿದ್ರೆ ಹೆಂಗಿರ್ತೈತ ಅಂತ ನಾನಾ ಬೆಟ್ಟಿದ್ದೆ. ನೀವು ದೊಡ್ಡವರು, ನಮ್ ಬಲಿ ಬೀಳಕ್ಕಿಲ್ಲ ಅಂತ ಹೇಳಿದ್ರಿ. ಆದ್ರ ನೀವು ನಮ್ಮನ್ನ ನಂಬಿಟ್ಟು ತಪ್ಪಾಯ್ತ್ರಿ ಸರ. ನಾನ್ ನಿಮ್ ಮಗ ಅಂತ ತಿಳ್ಕೊಂಡು

ದೃಢವೇ ಎಂದು ಸ್ಮಶಾನಕ್ಕೆ ಹೊರಟಂತೆ ಹೀಗೆ ಅಸ್ಥಿರವಾದ ಕಾಲುಗಳನ್ನಿಡುತ್ತಾ ರೈಲ್ವೆ ಸ್ಟೇಷನ್ನಿಗೆ ಬಂದರು.

ಶಿಕ್ಷಣದ್ದಾಗಿತ್ತು. ಅಂಗಡಿ ಬೆಳಕು ಬೆಳೆಯುವ ಜಾಗವಿತ್ತು. ಕಳೆದ ಕಳೆಯಲ್ಲಿ ಕಳೆದು ಬೆಂಚಿನ ಮೇಲೆ ಕೂತರು.

0: ಮಾಸ್ತರರು,
1: ಜೀವೆ ಮಾಸ್ತರರು,
2: ರೈಲು ಹಳಿಯಲ್ಲಿ ಸಿಕ್ಕು,
1: ರೈಲು ಹಳಿಯಲ್ಲಿ ಸಿಕ್ಕು,
2: ಸತ್ತರೆಂಬ ಸುದ್ದಿ ಬಂತು,
1: ಸತ್ತರೆಂಬ ಸುದ್ದಿ ಬಂತು.
2: ಎಡ ಜಿಬಿ ಜಿಬಿ ಆಗಿದ್ರಿಂದ ಗುರುತು ಸಿಗ್ತಿರ್ಲಿಲ್ಲ. ಕೋರ್ಟಿನಲ್ಲಿದ್ದ ವಿಳಾಸ, ಅವರ ಹೆಸರಿನ ಡೈರಿ ನೋಡಿ ಅವರೇ ಸತ್ತರೆಂದು ಪತ್ರಿಕೆಯಲ್ಲಿ ಬಂತು.
3: ಆ ಊರಿನವರು ಒಂದು ದೊಡ್ಡ ಸಭೆ ಕರೆದು ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಲ್ಲದೆ ಆ ಕಾಲೇಜಿಗೆ ಜಿಕೆ ಮಾಸ್ತರರ ಹೆಸರನ್ನು ಇಟ್ಟರು.
1: ಆ ಕಾಲೇಜಿಗೆ ಜಿಕೆ ಮಾಸ್ತರರ ಹೆಸರನ್ನು ಇಟ್ಟರು.
3: ಮತ್ತು ಅವರ ಪ್ರಿಯ ಚೇಲ
2: ಎಂಟಿ ಅವರ ಪ್ರಿನ್ಸಿಪಾಲನ
1: ಶಾಪವಿರಬೇಕೆಂದುಕೊಂಡರು.

0: ఇప్పుడు ఉపన్యాసం చేసుకుంటాం.
1: ఇతర

0: ಹೆಸರಿಗೆ ಎಷ್ಟೊಂದು ಬಂಧನ, ಎಷ್ಟೊಂದು ಕಟ್ಟುನಿಟ್ಟಿದ್ದು. ಈಗ ನೋಡು, ನಾ ಸ್ವತಂತ್ರ
1: ಆನಂದದೊಳು ತಾನಿರಲು
0: ನೋಡ್ತೀನಿ, ಕೊಡುತ್ತೀನಿ
1: ಸ್ವಾನಂದೀರಕ್ಕೆಯ ಬಡಿಯೂತ.
0: ಯಾರಿಗೂ ನನ್ ಗೊತ್ತಿಲ್ಲ, ಹಿಂದಿನ ಹೆಸರಿಲ್ಲ, ಆದ್ರೆ ನಿಮ್ಮಿಬ್ರು ಬಗ್ಗೆ ಜವಾಬ್ದಾರಿ. ಅದಕ್ಕ ನಿಮ್ಮನ್ನು ಹುಡುಕ್ತಿದ್ದೆ. ಆ ದಿನ ನೀವಿಬ್ರು ಒತ್ತು ಕರೆದ್ರಿ, ಕಾಲು ಹಿಡಿದ್ರು, ಮಕ್ಕಳಂತ ತಿಳಿದು ತಪ್ಪು ಮಾಫಿ ಮಾಡಲಿ ಅಂದ್ರಿ. ಆದ್ರ ಜಿಕೆ ಮಾತ್ರಗಾದಿ ಯಾವುದೂ ಕಾಣಲಿಲ್ಲ, ಹೇಳುವುದು ಇಲ್ಲ. ಕರೆ ಹೇಳಬೇಕು ಅಂದ್ರ ಆ ದಿನ ನಾ ನಿಮಗ ಮನಸ್ಸಾಗ ಭಾಸ ಮಾಡಿದೆ. ಎಲ್ಲೆಲ್ಲೋ ಅಡ್ಡಾಡಿದೆ, ತಿರುಗದೆ, ಮನಸ್ಸು ಶಾಂತ ಆಗಲಿ, ಏನೋ ಹುಡುಕ್ತಿದ್ರೆ ಏನು ಅಂತ ಗೊತ್ತಿಲ್ಲ. ಶಿವಲಿಂಗನ ಧ್ಯಾನ ಮಾಡಬೇಕು,

0: ನಿಮ್ಮಿಬ್ಬರಿಗೂ ದೇವರು ದಿಂಡ್ರ ಬಗ್ಗೆ ನಂಬಿಕೆ ಆಯ್ತೇನು? ಇರಾಕ ಬೇಕಂತಿಲ್ಲ ಬಿಡಿ. ಯಾಕಂದ್ರೆ ನಿಮ್ಮ ಗೊತ್ತಿಲ್ಲಪ್ಪ, ಮನುಷ್ಯನೊಳಗ ಅಗಾಧ ಶಕ್ತಿ ಐತಿ. ನಾವು ನಮ್ಮ ನಮಗ ಅನುಕೂಲವಾದ ಸಣ್ಣ ಸಣ್ಣ ಭಾವನೆ ಇಟ್ಕೊಂಡು ಅದ್ರ ನಾವು ನೋಡು. ಈ ರೋಜಾನ ಭೇಟಿ ಆಗೋ ತನಕ ಈ ಪ್ರೀತಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇನ್ನು ಭೇಟಿ ಆಗೋ ತನಕ ಮತ್ಸರ ಗೊತ್ತಿರಲಿಲ್ಲ. ಅಥವಾ ಅದೇನು ಭಾವನೆಗಳು ಅಂತ ಹೇಳ್ತಾ ಇದ್ನಲ್ಲ, ಅವನ್ನಾದ್ರೂ ಬರೋಬ್ಬರಿ ತಿಳ್ಕೊಂಡಿದ್ದು. ಆದ ಈಗ ನನಗ್ ಖಾತ್ರಿ ಆಗಿದೆ, ನಿಮ್ಮೆಲ್ಲರ ದಯಿಂದ ಇನ್ನೊಂದು ಜನ್ಮ ತಾಯಿ ನೋಡಿದಿರಪ್ಪ. ಈ ಸಂಬಳ ದಾಖಿವಲ್ಲ ಅದ್ರೊಳಗೇನು ದೊಡ್ಡದೈತಪ್ಪ, ದೊಡ್ಡದೈತಿ. ಅದು ನನಗ್ ಖಾತ್ರಿ ಆಗೈತೆ ಕರೆ. ಏನೋ ಹೊಡೆದೈತ ನಾ ಬಿಡು ನನಗದು ಆದ್ರ ಕಾಣಬೇಕು ಅನ್ನೋ ಹಠ ಆಯ್ತು. ಬಹುಶಃ ಆ ದೊಡ್ಡದನ್ನೇ ನಮ್ಮ ಹಿರಿಯರು ಶಿವಲಿಂಗ ಸ್ವಾಮಿ ಅಂದ್ರು ಏನು. ಬೋರ್
1: ಮಾಡಿದ್ದೇನ?
0: ಬರ್ತಿ ಬರ್ತಿ. ಅಷ್ಟು ದೊಡ್ಡ ದೊಡ್ಡ ಮಾತಾಡೋಷ್ಟು ದೊಡ್ಡ ಮನುಷ್ಯ ನಾನು. ಅದಿರ್ಲಿ, ನೀವಿಬ್ರು ಯಾಕೆ ಹಿಂಗದಿರಿ? ಹೇಳಿದ್ರು ಮುನ್ಸಿಪಾಲ್ಟಿ ಚೇರ್ಮನ್ರಿಗೆ ಹಳೆ ತಾರೀಖಾಗಿ ಒಂದು ಪತ್ರ ಬಂತು. ಅವರು ನನ್ನ ಹಳೆ ಶಿಷ್ಯರು, ನನ್ನ ಮಾತು ದಾಖಲ. ನನ್ನ ಪತ್ರ ತೋರಿಸಿದ್ರೆ ನಿಮ್ಗೊಂದು ನೌಕರಿ ಕೊಟ್ಟೆ ಕೊಟ್ಟ. ಅಲ್ಲೇ ಇರ್ಬೋದಲ್ಲ ಎಂದು ಹೇಳಿ ತಮ್ಮ ಬಳಿ ಉಳಿದಿದ್ದ ಹಣವನ್ನು ಒಂದು ಕವರ್ ಅನ್ನು ಕೊಟ್ಟರು. ಆ ಕವರಿನಲ್ಲಿ ತಮ್ಮ ಮನೆಯನ್ನು ಕಿರೆಪ್ಪ ಮತ್ತು ರೋಜಾಳ ಹೆಸರಿಗೆ ಮಾಡಿದ ಉಯಿಲಿ. ಜಿಕೆ ಮಾಸ್ಟರ್ ಅಥವಾ ಅವರೀಗ ಯಾರೋ ಆರನೇ ದಿನ ಹೊರಡುವುದಕ್ಕೆ ಸಿದ್ಧರಾಗಿ ರೈಲ್ವೆ ಸ್ಟೇಷನ್ಗೆ ಬಂದರು. ಆಗ್ಲಿ ಮಕ್ಕಳೇ, ನಿಮ್ಮೆಲ್ಲರ

0: ಯಾದವ್ ಇಂದ್ರ ಕೆಆರ್
1: ಪ್ರವೀಣ್ ಎಸ್ ಕಾಲ್ಮುತ್ತು
2: ವಿದ್ಯುನ್ ಎಂ
0: ಕಾರ್ತಿಕ್ ಕುಮಾರ್ ಕೆಆರ್
3: ಪೂಜಾ ಶೆಟ್ಟಿ
4: ಭರತ್ ಕುಮಾರ್
5: ನಿತಿನ್ ಹೆಗಡೆ
1: ಸಂದೇಶ್ ಜೌಳಿ
2: ಕಾರ್ತಿಕ್ ಎಸ್
0: ಕೌಶಿಕ್ ಎಂ
3: ವಿಶ್ರಾಂತಿ ಪೈ ಶೋಭಿತಾ
1: ಹಿನ್ನೆಲೆ ಗಾಯನ ಮತ್ತು ಸಂಗೀತ ನಿರ್ದೇಶನ ಕಾರ್ತಿಕ್ ಭೂಷಣ್ ಮತ್ತು ರಾಘವೇಂದ್ರ ಸುರಾನಿ ಗಾಯನ ಅರವಿಂದ ಟಿ ಎನ್ ವಿಶ್ರಾಂತಿ ಪೈ ಬೆಳಕಿನ ವಿನ್ಯಾಸ ಮತ್ತು ರಂಗಸಜ್ಜಿಕೆ ಪ್ರಸಾದನ ಗುರುರಾಜ್ ಪಿವಿ ನಾಟಕದ ಪರಿಕಲ್ಪನೆ ಮತ್ತು ನಿರ್ದೇಶನ ಶ್ರೀ ಶ್ರೀಕಾಂತ್ ಕುಮಟಾ ವಸ್ತ್ರ ವಿನ್ಯಾಸ ಸುಪ್ರೀತಾ
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
8: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನು ಕಂಡುಕೊಂಡ ರೈತರ ಅನುಭವಗಳು.
9: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
10: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
9: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
11: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ವೀರ ಹನುಮ ಬಹು ಪರಾಕ್ರಮ ಎನ್ನುವಂತ ಒಂದು ಪುರಂದರದಾಸರ ಕೃತಿಯನ್ನ ನಮ್ಮ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿ ಅವರ ಒಂದು ಗಾಯನದಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಕೂಸಿನ ಕಂಡೀರ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ವಿದ್ಯಾಭೂಷಣರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೃಷ್ಣ ನೀ ಬೇಗನೆ ಬಾರು ಎನ್ನುವಂತಹ ಒಂದು ಚಿತ್ರದ ಗೀತೆ, ಈ ರಾಧೆಗೆ ಗೋಪಾಲನ. ಇದು ಎಸ್ ಜನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಭಕ್ತಿ ಲಹರಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಭವ್ಯ ಹಾಗೂ ಕಿಮ್ ಕಾಟ್ಕರ್ ಅವರ ಒಂದು ನಟನೆಯ ಚಿತ್ರ. ಇದು 1986 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಸಂಗೀತ ಸಾಹಿತ್ಯ ಎನ್ನುವಂಥ ಒಂದು ಅದ್ಭುತವಾದಂಥ ಭಕ್ತಿ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಅವರು ಬರೆದಿರುವಂಥ ಒಂದು ರಚನೆ, ಹಾಗೆ ಅವರದೇ ಆದಂಥ ಒಂದು ಅಮೋಘವಾದಂಥ ಸಂಗೀತ ನಿರ್ದೇಶನದ ಶ್ರೀ ಶೃಂಗೇರಿ ಶಾರದೆಯ ಮೇಲಿನ ಈ ಒಂದು ಗೀತೆಯನ್ನು ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.